0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಪ್ರಿಯ ಕೆಳಗುರಿ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಅಕ್ಟೋಬರ್ ತಿಂಗಳ 3ನೇ ತಾರೀಕು ಶನಿವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ಕರುಣಾಳು ಬಾ ಬೆಳಗ್ಗೆ, 7:23 ವಚನವಾಹಿನಿ, 7:35 ವಾರ್ತೆಗಳನ್ನು ಕೇಳಲಿದ್ದೀರಿ. 7:45 ಚಿಂತನ ಧಾರೆ ಹಾಗೂ 8:00 ವಿಶೇಷ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ಪ್ರಿಯ ಕೆಳಗರೆ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್

ರೇಡಿಯೋ 91.2 ಎಫ್ಎಂ ಕಂಪನಾಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ. ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ನಿನ್ನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಭಜನೆ, ಸರ್ವಧರ್ಮ ಪ್ರಾರ್ಥನೆ, ವಿಶೇಷ ಉಪನ್ಯಾಸ ಸೇರಿದಂತೆ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ರಾಷ್ಟ್ರಪಿತ ಮತ್ತು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಜತೆಗೆ ನಾಡೋಜ ಡಾಕ್ಟರ್ ಓಡೆ ಪಿ ಕೃಷ್ಣ ಅವರಿಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಧಾರವಾಡದ ಗಾಂಧಿ ಭವನದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಮುಖಂಡರು ಸರ್ವಧರ್ಮ ಪ್ರಾರ್ಥನೆ ನಡೆಸಿಕೊಟ್ಟರು. ಗಾಂಧಿ ಜಯಂತಿ ಹಿನ್ನೆಲೆ ಹಾವೇರಿಯ ಗಾಂಧಿ ವೃತ್ತದಲ್ಲಿರುವ ಗಾಂಧಿ ಪುತ್ಥಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ್ ದಾನಮನವರ್ ಮಾಲಾರ್ಪಣೆ ಮಾಡಿ ಸದ್ಭವನ ನಡಿಗೆಗೆ ಚಾಲನೆ ನೀಡಿದರು. ನಂತರ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಜಯಂತಿ ಕಾರ್ಯಕ್ರಮದಲ್ಲಿ ಚರಕದ ನೂಲು ತೆಗೆಯುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಾಗೂ ದೇಶದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ 122ನೇ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕೇಂದ್ರದ ಮುಖ್ಯಸ್ಥರಾದ ಕೆಪಿ ಸಂಜೀವ್ ಮಾತನಾಡಿ, ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಆದರ್ಶ ಮತ್ತು ತತ್ವಗಳು ದಾರಿದೀಪ ಎಂದರು. ಬಹುತ್ವ ಭಾರತದ ನೆಲೆಯನ್ನು ಸದೃಢಗೊಳಿಸಲು ಗಾಂಧೀಜಿಯವರ ತತ್ವ ಚಿಂತನೆ ಅತ್ಯಂತ ಪ್ರಸ್ತುತ ಎಂದು ನಾಡೋಜ ಬರಗೂರು ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಅಧ್ಯಯನ ಕೇಂದ್ರದ ವತಿಯಿಂದ ಏರ್ಪಡಿಸಲಾಗಿದ್ದ ಗಾಂಧೀಜಿಯವರ 157ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನುಡಿ ನೈತಿಕತೆ ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ನೈತಿಕತೆ ನಶಿಸುತ್ತಿರುವ ಇಂದಿನ ಸಂಕೀರ್ಣ ಸನ್ನಿವೇಶದಲ್ಲಿ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಮೌಲ್ಯಗಳನ್ನು ಸಂರಕ್ಷಿಸುವ ಹೊಣೆ ಎಲ್ಲರ ಮೇಲಿದೆ ಎಂದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದಲ್ಲಿ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸುವ ಸರ್ಕಾರದ ಆಯವ್ಯಯ ಘೋಷಣೆಯ ಭಾಗವಾಗಿ ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರ್ಬಾ ಅವರೊಂದಿಗೆ 1915 ಮೇ 8ರಂದು ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಅಂದು ಆಗಿನ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ತಮ್ಮ ರಾಜಕೀಯ ಗುರುಗಳಾಗಿದ್ದ ಗೋಪಾಲಕೃಷ್ಣ ಗೋಖಲೆ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿದ್ದರು. ಅದರ ನೆನಪಿಗಾಗಿ ಈ ಸಭಾಂಗಣಕ್ಕೆ ಬಾಪೂಜಿ ಅವರ ಹೆಸರು ಇರಿಸಲಾಗಿದ್ದು ಈಗ ಇದೇ ಆವರಣದಲ್ಲಿ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ನಿರ್ಮಿಸಲಾಗಿದೆ. ಮಡಿಕೇರಿಯಲ್ಲಿ ನಿರ್ಮಾಣವಾಗುತ್ತಿರುವ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಶಾಸಕರ ನಿಧಿಯಿಂದ 20 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ತಿಳಿಸಿದ್ದಾರೆ. ಮಡಿಕೇರಿಯ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 157ನೇ ಜನ್ಮ ವರ್ಷಾಚರಣೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ 122ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಗಾಂಧಿ ಸ್ಮಾರಕ ಉದ್ಯಾನವನ ನಿರ್ಮಾಣಕ್ಕೆ ಸರ್ಕಾರ ಈ ಹಿಂದೆ 50 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿತ್ತು. ಈಗ 20 ಲಕ್ಷ ಬಿಡುಗಡೆ ಮಾಡಿದ್ದು ಕಾಮಗಾರಿ ಕೈಗೊಂಡು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ಎಸ್ಐಆರ್ ನಂತರದ ಗೈರು ಸ್ಥಳಾಂತರ, ಮೃತ ನಕಲಿ ಮತದಾರರ ಪಟ್ಟಿ ಮರುಪರಿಶೀಲನೆ ಹಾಗೂ ಹೆಸರು ಬಿಟ್ಟು ಹೋದ ಅರ್ಹ ಮತದಾರರ ಹೆಸರನ್ನು ಮತ್ತೆ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಭಾರತ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳ ಚುನಾವಣಾಧಿಕಾರಿಗಳಿಗೆ ಆದೇಶ ನೀಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಆಯೋಗದ ಈ ಆದೇಶ ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ರಾಜ್ಯ ಚುನಾವಣಾ ಆಯೋಗದ ಎದುರು ಧರಣಿ ನಡೆಸಿದ ಪರಿಣಾಮವಾಗಿ ಕೇಂದ್ರ ಚುನಾವಣಾ ಆಯೋಗ ಹೊರಡಿಸಿರುವ ಈ ಆದೇಶವನ್ನು ನಾವು ಸ್ವಾಗತಿಸುತ್ತೇವೆ ಎಂದಿದ್ದಾರೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ರೈತರ ಬದುಕು, ಬೆಳೆ ಮತ್ತು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯದ ಬರ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸುತ್ತಾ ಅಗತ್ಯ ಕ್ರಮಗಳನ್ನು ಹಂತ ಹಂತವಾಗಿ ಕೈಗೊಳ್ಳುತ್ತಿದ್ದೇವೆ ಎಂದಿದ್ದಾರೆ. ಈಗಾಗಲೇ 177 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಇದೀಗ ಮತ್ತೆ 40 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಇದರೊಂದಿಗೆ ರಾಜ್ಯದಲ್ಲಿ ಬರಪೀಡಿತ ತಾಲೂಕುಗಳ ಸಂಖ್ಯೆ 217 ಏರಿಕೆಯಾಗಿದೆ. ರೈತರ ಸಂಕಷ್ಟದ ಸಂದರ್ಭದಲ್ಲಿ ನೆರವಿನ ಹಸ್ತಚಾಚಿ ಅವರ ಬದುಕಿಗೆ ಭರವಸೆಯಾಗಿ ಸರ್ಕಾರ ಸದಾ ಬೆನ್ನಿಗೆ ನಿಲ್ಲಲಿದೆ ಎಂದು ಸಂದೇಶದಲ್ಲಿ ಭರವಸೆ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಕುರಿತ ಒಂದು ನೋಟ ಇಲ್ಲಿದೆ. ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಡಿಜಿಟಲ್ ಪಾರದರ್ಶಕತೆ ಎನ್ನುವುದು ಸರ್ಕಾರಿ ಇಲಾಖೆಗಳು ಸರಕು ಸೇವೆಗಳು ಮತ್ತು ಕಾಮಗಾರಿಗಳನ್ನು ಖರೀದಿಸುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಂತ್ರಜ್ಞಾನದ ಮೂಲಕ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿಸುವ ವ್ಯವಸ್ಥೆಯಾಗಿದೆ. 2016 August 9 ಸಾರ್ವಜನಿಕ ಸಂಗ್ರಹಣೆಗಾಗಿ ಸರ್ಕಾರಿ ಇ ಮಾರ್ಕೆಟ್ ಪ್ಲೇಸ್ GEM ಆನ್ಲೈನ್ ವೇದಿಕೆ ಆರಂಭಗೊಂಡಿತು. ಇದು ದೇಶಾದ್ಯಂತ ಸಾರ್ವಜನಿಕ ಖರೀದಿಯ ಸ್ವರೂಪವನ್ನೇ ಬದಲಾಯಿಸಿತು. ಇದಕ್ಕೂ ಮೊದಲು ಸರ್ಕಾರಿ ಖರೀದಿಯು ಪ್ರತ್ಯೇಕ ಇಲಾಖಾ ಟೆಂಡರ್ಗಳು, ದರ ಒಪ್ಪಂದಗಳು ಮತ್ತು ಮಧ್ಯವರ್ತಿಗಳ ಮೂಲಕ ನಡೆಯುತ್ತಿತ್ತು. ಸೀಮಿತ ಸ್ಪರ್ಧೆ, ನಿಧಾನ ಪ್ರಕ್ರಿಯೆ ಮತ್ತು ಯಾರಿಗೆ ಏನನ್ನು ನೀಡಬಹುದು ಎಂಬುದರ ಕುರಿತು ವಿವೇಚನೆಗೆ ಸಾಕಷ್ಟು ಅವಕಾಶವಿರುತ್ತಿತ್ತು. ಜಿಇಎಂನಲ್ಲಿ ಕೇಂದ್ರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳು ಸಾಮಾನ್ಯ ಕ್ಯಾಟ್ಲಾಗ್ನಿಂದ ಖರೀದಿಸುತ್ತವೆ ಮತ್ತು ಒಬ್ಬ ವ್ಯಕ್ತಿಯ ಉದ್ಯಮ ಸೇರಿದಂತೆ ಯಾವುದೇ ನೋಂದಾಯಿತ ಮಾರಾಟಗಾರರು ಪಟ್ಟಿ ಮಾಡಬಹುದು ಮತ್ತು ನಡುವೆ ವಿತರಕರಿಲ್ಲದೆ ನೇರವಾಗಿ ಅವರಿಗೆ ಮಾರಾಟ ಮಾಡಬಹುದು. ಬೆಲೆಗಳು, ವಿವರಗಳು ಮತ್ತು ಮಾರಾಟಗಾರರು ವೇದಿಕೆಯಲ್ಲಿರುವ ಎಲ್ಲರಿಗೂ ಗೋಚರಿಸುತ್ತಾರೆ. ಇದರಿಂದ ಪಾರದರ್ಶಕತೆ ಸಾಧ್ಯವಾಯಿತು. ಜಿಇಎಂನಿಂದಾಗಿ ಸಾರ್ವಜನಿಕ ಖರೀದಿಯು ವಿವೇಚನೆಯಿಂದ ನೈಜ ಸಮಯದಲ್ಲಿ ಗೋಚರಿಸುವ ಮುಕ್ತ ಸ್ಪರ್ಧೆಗೆ ಸ್ಥಳಾಂತರಗೊಂಡಿತು. ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ ಹಾಗೂ ಕೃಷಿ ಕ್ಷೇತ್ರದ ಮೇಲಿನ ಅದರ ಪರಿಣಾಮಗಳನ್ನು ನೇರವಾಗಿ ಪರಿಶೀಲಿಸಿ ವಾಸ್ತವಾಂಶಗಳ ಆಧಾರದಲ್ಲಿ ವರದಿ ಸಿದ್ಧಪಡಿಸಲು ಕೇಂದ್ರ ಸರ್ಕಾರದ ಅಂತರ ಸಚಿವಾಲಯ ಕೇಂದ್ರ ತಂಡ ಇಂದು ಮತ್ತು ನಾಳೆ ಜಿಲ್ಲೆಯಲ್ಲಿ ಅಧ್ಯಯನ ನಡೆಸಲಿದೆ. 2026-27 ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ರಾಜ್ಯದ 101 ಬರಪೀಡಿತ ತಾಲೂಕುಗಳಿಗೆ ಭೇಟಿ ನೀಡುತ್ತಿರುವ ಕೇಂದ್ರ ತಂಡ ಇಂದು ಜಿಲ್ಲೆಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಜಿಲ್ಲಾ ಪರ ವಿಶ್ಲೇಷಣಾ ಸಭೆ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಸಡಗರ ಸಂಭ್ರಮದಿಂದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನ ಆಚರಣೆ. ರಾಜ್ಯದ 87 ಗಾಂಧಿ ಹೆಜ್ಜೆ ಗುರುತಿನ ಸ್ಥಳಗಳಲ್ಲಿ ಸ್ಮಾರಕ ಸ್ತಂಭ ನಿರ್ಮಾಣ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅನುಷ್ಠಾನ. ಮತದಾರರ ಪಟ್ಟಿ ಮರುಪರಿಶೀಲನೆಗೆ ಭಾರತ ಚುನಾವಣಾ ಆಯೋಗ ಸೂಚನೆ. ದೇಶದ ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಹೇಳಿಕೆ. ಬರ ಪರಿಸ್ಥಿತಿಯಿಂದಾಗಿ ಸಂಕಷ್ಟಕ್ಕೀಡಾಗಿರುವ ರೈತರ ಹಿತ ಕಾಯಲು ಸರ್ಕಾರ ಸದಾ ಬದ್ಧ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ 7:35.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ದೇವರ ಜಾತಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ವರ್ಗಕ್ಕೆ ಹೋದ. ಅದು ಸ್ವರ್ಗದಲ್ಲಿ ಅವನ ಮೊದಲನೆಯ ದಿನ. ಅವನು ಪ್ರವೇಶ ಮಾಡುತ್ತಿದ್ದಂತೆಯೇ ರೋಮಾಂಚನವಾಯಿತು. ಅದೇನು ಅದ್ಭುತ ಸುವಾಸನೆ ಅಲ್ಲಿ! ಅತ್ಯಂತ ಸುಮಧುರವಾದ ಸಂಗೀತ ತೇಲಿ ಬರುತ್ತಿದೆ. ಎಲ್ಲಿ ನೋಡಿದಲ್ಲಿ ಹೂವುಗಳು ಅರಳಿ ನಿಂತಿವೆ. ತರತರಹದ ಬಣ್ಣದ ಬೆಳಕುಗಳು ಆಗಾಗ ಹೊಳೆದು ಮರೆಯಾಗುತ್ತಿವೆ. ಅವನಿಗೆ ಸ್ವರ್ಗ ತುಂಬಾ ಚೆನ್ನಾಗಿರುತ್ತದೆಂದು ತಿಳಿದಿತ್ತು. ಆದರೆ ಇಷ್ಟು ಅದ್ಭುತವಾಗಿರುತ್ತದೆಂದು ಊಹಿಸಿರಲೂ ಇಲ್ಲ. ಅಲ್ಲಲ್ಲಿ ದೇವದೂತರು ನಗು ನಗುತ್ತಾ ಸುಳಿದಾಡುತ್ತಿದ್ದರು. ಒಬ್ಬರನ್ನ ಗುಂಡ ಕೇಳ್ದ, ಸ್ವರ್ಗ ಯಾವಾಗ್ಲೂ ಇಷ್ಟು ಅದ್ಭುತವಾಗಿ ಇರುತ್ತದೆಯೇ? ದೇವದೂತ

ಮೆಲ್ಲನೆ ನಕ್ಕು. ಬಹುಶಃ ನೀವು ಹಿಂದೆ ಸ್ವರ್ಗಕ್ಕೆ ಬಂದಿರಬೇಕು. ನಿತ್ಯವೂ ಸ್ವರ್ಗ ಸುಂದರವಾಗಿಯೇ ಇರುತ್ತದೆ. ಆದರೆ ಇಂದು ವಿಶೇಷ ದಿನ ಅಲ್ವೇ? ಇಂದು ಭಗವಂತ ಹುಟ್ಟಿದ ದಿನ, ಅದಕ್ಕೆ ವಿಶೇಷ ಅಲಂಕಾರ. ಇನ್ನು ಸ್ವಲ್ಪ ಹೊತ್ತಿಗೆ ಮೆರವಣಿಗೆಗಳು ಪ್ರಾರಂಭವಾಗುತ್ತದೆ. ನೀವು ತಡವಾಗಿ ಬಂದಿದ್ದಕ್ಕೆ ದುಃಖ ಬೇಡ, ನೀವು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಬಹುದು. ಗುಂಡನಿಗೆ ತುಂಬಾ ಸಂತೋಷವಾಯಿತು. ತಾನು ಎಂಥ ಸರಿಯಾದ ಸಮಯಕ್ಕೆ ಸ್ವರ್ಗ ಸೇರಿದ್ದೇನೆ. ಎಂಥ ದಿವ್ಯ ಮೆರವಣಿಗೆಯನ್ನು ನೋಡುವುದು, ಭಗವಂತನ ಹುಟ್ಟು ಹಬ್ಬದಲ್ಲಿ ಪಾಲ್ಗೊಳ್ಳುವುದು ಸುಲಭವೇ? ಹೀಗೆ ಚಿಂತಿಸುವುದರಲ್ಲಿ ಮೆರವಣಿಗೆ ಶುರು ಆಯಿತು. ಒಂದು ಬಂಗಾರದ ಕುರ್ಚಿಯ ಮೇಲೆ ಅತ್ಯಂತ ಆಕರ್ಷಕವಾದ ವ್ಯಕ್ತಿಯೊಬ್ಬ ಕುಳಿತಿದ್ದಾನೆ. ಆ ಕುರ್ಚಿಯನ್ನ ಒಂದು ಅಲಂಕೃತವಾದ ವೇದಿಕೆಯ ಮೇಲೆ ಇರಿಸಲಾಗಿದೆ. ಹತ್ತಾರು ಜನ ಆ ವೇದಿಕೆಯನ್ನು ಹೊತ್ತು ನಡೆಯುತ್ತಿದ್ದಾರೆ. ಈ ವೇದಿಕೆಯ ಹಿಂದೆ ಸಂತೋಷದಿಂದ ಘೋಷಣೆಗಳನ್ನು ಕೂಗುತ್ತಾ ಲಕ್ಷಾಂತರ ಜನ ಸಂಭ್ರಮದಿಂದ ನಡೆಯುತ್ತಿದ್ದಾರೆ. ಗುಂಡನಿಗೆ ಆ ವ್ಯಕ್ತಿ ಯಾರು ಅಂತ ತಿಳಿಯಲಿಲ್ಲ. ಮೆರವಣಿಗೆಯಲ್ಲಿ ಹೋಗುತ್ತಿದ್ದವನೊಬ್ಬನನ್ನ ಕೇಳ್ದ. ಆತ ಇವನನ್ನ ದಿಟ್ಟಿಸಿ ನೋಡಿ, ಅವ್ರ್ಯಾರು ತಿಳಿಲಿಲ್ವೇ? ಆತ ಮಹಾನುಭಾವನಾದ ಯೇಸುಕ್ರಿಸ್ತ ಎಂದು ಹೇಳಿ ನಡೆದ. ಈ ಮೆರವಣಿಗೆ ಮುಗಿಯುತ್ತಿದ್ದಂತೆಯೇ ಒಂದು ಬಲಿಷ್ಠವಾದ ಕುದುರೆಯ ಮೇಲೆ ಮತ್ತೊಬ್ಬ ವ್ಯಕ್ತಿ ಬಂದದ್ದು ಕಂಡಿತು. ಅವನ ಹಿಂದೆಯೂ ಲಕ್ಷಾಂತರ ಜನ ಸಂತೋಷದಿಂದ ಜೈಕಾರ ಹಾಕುತ್ತಾ ನಡೆಯುತ್ತಿದ್ದಾರೆ. ಒಬ್ಬ ಹಿಂಬಾಲಕನಿಂದ ವ್ಯಕ್ತಿ ಪ್ರವಾದಿ ಮಹಮ್ಮದ ಎಂದು ತಿಳಿಯಿತು. ಈ ಗುಂಪು ಮರೆಯಾಗುತ್ತಲೇ ಸುಂದರವಾದ ಬಂಗಾರದ ರಥದಲ್ಲಿ ಸ್ವಲ್ಪ ಗೌರವ ವರ್ಣದ ಆಕರ್ಷಕ ವ್ಯಕ್ತಿ ಬಂದ. ಅವನ ಹಿಂದೆಯೂ ಲಕ್ಷಾಂತರ ಜನ. ಅವರು ಹಾಡುತ್ತಿದ್ದಾರೆ, ಕುಣಿಯುತ್ತಿದ್ದಾರೆ. ಅವರಲ್ಲೊಬ್ಬ ಕೂಗಿದ, ಶ್ರೀ ಕೃಷ್ಣ ಭಗವಾನ್ ಕಿ ಜೈ ಎಂದು. ಓಹೋ, ಆತ ಶ್ರೀಕೃಷ್ಣ ಎಂದುಕೊಂಡ ಗುಂಡ. ಇದಾದ ನಂತರ ಅನೇಕ ಮೆರವಣಿಗೆಗಳು ನಡೆದವು. ಭಗವಾನ್ ಬುದ್ಧನ, ಪರಮಜ್ಞಾನಿ ಮಹಾವೀರನ ಮತ್ತವರ ಹಿಂಬಾಲಕರಾದ ಲಕ್ಷಾಂತರ ಜನರ ಮೆರವಣಿಗೆ ಅದ್ಧೂರಿಯಾಗಿತ್ತು. ಅಂತೆಯೇ ಅದೆಷ್ಟು ಮೆರವಣಿಗೆಗಳು ನಡೆದವೋ ಎಲ್ಲ ಮುಗಿಯಿತು ಎನ್ನುವಾಗ ಕೊನೆಯ ಒಬ್ಬ ನಿಸ್ತೇಜನಾದ ಮನುಷ್ಯ ಬಸವಳಿದಂತಿದ್ದ. ಕುಂಟುವ ಕುದುರೆಯ ಮೇಲೆ ಬರುತ್ತಿದ್ದ. ಅವನ ಹಿಂದೆ ಯಾರೂ ಇಲ್ಲ. ಅದನ್ನು ಕಂಡು ಗುಂಡನಿಗೆ ನಗೆ ಬಂತು. ಯಾರಪ್ಪ ನೀನು, ನಿನ್ನ ಹಿಂದೆ ಯಾರೂ ಬರ್ತಿಲ್ವಲ್ಲ ಎಂದು ಅವನನ್ನ ಕೇಳಿದ. ಆತ ಆಗ ನಿಟ್ಟುಸಿರು ಬಿಟ್ಟು, ನಾನೇನಪ್ಪ ದೇವ್ರು, ಇಂದು ನನ್ನ ಹುಟ್ಟಿದ ಹಬ್ಬ ಎಂದಾಗ ಗುಂಡ, ಇದೇನು ನಿನ್ನ ಅವಸ್ಥೆ ಹೀಗಾಯ್ತು ಎಂದು ಕೇಳಿದಾಗ ದೇವರು ಹೇಳಿದ, ನಾನು ಮನುಷ್ಯ ಜಾತಿಯೊಂದನ್ನೇ ಸೃಷ್ಟಿ ಮಾಡಿದೆ, ಆದರೆ ಅವರು ತಮ್ಮನ್ನು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು, ಜ್ಯೂಗಳು ಎಂದು ಹರಿದು ಹಂಚಾಗಿ ಹೋಗಿದ್ದಾರೆ. ಯಾರೂ ನನ್ನ ಹಿಂದೆ ಬರಲೇ ಇಲ್ಲ. ನಾನೇನು ಮಾಡಲಿ? ಗುಂಡ ತಾನಾದರೂ ದೇವರ ಹಿಂದೆ ಹೋಗಬೇಕೆಂದು ತೀರ್ಮಾನಿಸಿದ. ಅಷ್ಟರಲ್ಲಿ ಎಚ್ಚರವಾಗಿ ಕನಸು ಒಡೆಯಿತು. ಎದ್ದು ಕುಳಿತು ದೇವರ ಪರಿಸ್ಥಿತಿಯನ್ನು ನೆನೆದಾಗ ಗಾಬರಿಯಾಗಿ ಬೆವರು ಕಿತ್ತುಕೊಂಡು ಬಂದಿತ್ತು. ಬಂಧುಗಳೇ, ದೇವರು ನಮ್ಮನ್ನು ಮನುಷ್ಯರನ್ನಾಗಿ ಸೃಷ್ಟಿಸಿದ, ಆದರೆ ನಾವು ಅವನ ಅಪೇಕ್ಷೆಯಂತೆ ಒಂದಾಗಿ ಬದುಕದೆ ಗುಂಪುಗಳಾಗಿ ಒಡೆದುಕೊಂಡು ಪರಸ್ಪರ ವಿರುದ್ಧವಾಗಿ ನಿಂತು ಕಿತ್ತಾಡುತ್ತಿದ್ದೇವೆ. ದೇವರಿಗೆ ಮತವಿಲ್ಲ, ಜಾತಿಯಿಲ್ಲ, ಆದರೆ ಅವನ ಹೆಸರು ಹೇಳಿಕೊಂಡು ನಾವು ಜಾತಿ ಮತವೆಂದು ಹೊಡೆದಾಡುತ್ತಿದ್ದೇವೆ, ರಾಜಕೀಯ ಮಾಡುತ್ತಿದ್ದೇವೆ. ಇದೆಷ್ಟು ಸರಿ? ನೀವೇ

ಕೇಳುಗರೆ, ಇದುವರೆಗೂ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದಲ್ಲಿ ದೇವರ ಜಾತಿ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ, ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿ ಅವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
2: ಶರಣು ಶರಣಾರ್ಥಿ. ನಮ್ಮ ಜೀವನದಲ್ಲಿ ನಮಗೆ ಎಂದೂ ಕೂಡ ಈ ಅಭಿಮಾನ ಇರಬಾರದು, ನನ್ನಷ್ಟು ಜ್ಞಾನಿಗಳು ನನ್ನಷ್ಟು ವಿದ್ಯಾವಂತರು ಯಾರೂ ಇಲ್ಲ ಅಂತ. ಕೆಲವರಿಗೆ ನಾನೇ ವಿದ್ಯಾವಂತ ಅನ್ನುವಂತಹ ಅಭಿಮಾನ ಬಂದರೆ ಅವರ ಜೀವನದಲ್ಲಿ ಅವರು ಎಲ್ಲೂ ಕೂಡ ತಾವು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಬೆಲ್ಲದ ಪುತ್ತಳಿಯ ಕೈಯಲ್ಲಿ ಹಿಡಿದು ಎಲ್ಲಿ ಚುಂಬಿಸಿದರೂ ಇನಿದಹುದು, ಬೇವಿನ ಹಣ್ಣನ ಮೆಲ್ಲನೆ ಚುಂಬಿಸಿದರೆ ಇನಿದಹುದೇ, ಎಲ್ಲಾ ವಿದ್ಯವನ್ನು ಬಲ್ಲೆವೆಂಬರು ಅವರು ಸಲ್ಲದೇ ಹೋದರಯ್ಯ ಗುಹೇಶ್ವರ. ಅಲ್ಲಮ ಪ್ರಭುಗಳು ಇಲ್ಲಿ ಬಹಳ ಸುಂದರವಾಗಿ ನಮಗೆ ಈ ಮಾತನ್ನ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಬೆಲ್ಲವನ್ನ ಇಟ್ಕೊಂಡು ನಾವು ಯಾವ ಕಡೆ ಚುಂಬಿಸಿದರೂ ಕೂಡ ಅದರಲ್ಲಿ ಸಿಹಿನೇ ಅನುಭವ ಆಗ್ತದೆ. ಸಿಹಿ ಅನ್ನುವಂಥದ್ದು ಬೆಲ್ಲದ ಪುತ್ತಳಿಯಿಂದ ಹನಿ ಹನಿಯಾಗಿ ಬೀಳ್ತಾ ಇರ್ತದೆ. ಯಾವ ಕಡೆಯಿಂದ ಬೆಲ್ಲವನ್ನ ನಾವು ಬಾಯಲ್ಲಿ ತಿನ್ಲಿಕ್ಕೆ ಪ್ರಯತ್ನ ಪಟ್ಟರು ಅದನ್ನ ಚುಂಬಿಸಿದರೂ ಕೂಡ ಅದು ನಮಗೆ ಸಿಹಿಯ ಅನುಭವವನ್ನ ಮಾಡಿಸ್ತದೆ ಹೊರತು ಬೆಲ್ಲ ಎಂದು ನಮ್ಮ ಜೀವನದಲ್ಲಿ ನಮಗೆ ಸಪ್ಪೆಯ ಅನುಭವವನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬೆಲ್ಲದ ವಿಶೇಷತೆ. ಅದಕ್ಕೆ ಅನೇಕರು ಮಾತನಾಡುವಾಗ ಈ ರೀತಿ ಹೇಳ್ತಾರೆ, ಬೆಲ್ಲದ ರುಚಿ ಏನು ಅನ್ನೋದು ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ರುಚಿಯನ್ನ ಅನುಭವ ಮಾಡಿದ್ದವರಿಗೆ ಗೊತ್ತು. ಅಂದ್ರೆ ಬೆಲ್ಲ ಸಿಹಿ ಇದೆ ಅನ್ನೋದು ಎಲ್ರಿಗೂ ಗೊತ್ತು, ಆದ್ರೆ ಬೆಲ್ಲ ಹೇಗೆ ಸಿಹಿ ಇದೆ ಅನ್ನೋದು ನಮಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಆ ಬೆಲ್ಲವನ್ನ ನಾವು ತಿಂದು ನೋಡಿದಾಗ ಬೆಲ್ಲ ತುಂಬಾ ಸಿಹಿಯಾಗಿದೆ ಅನ್ನೋದು ಎಲ್ರಿಗೂ ಅನುಭವ ಆಗ್ತದೆ.

ಅದರಿಂದ ನಮಗೆ ಸಿಹಿಯಾದ ಹನಿ ಹನಿ ಬೆಲ್ಲದ ರುಚಿಯ ಅನುಭವವೇ ಆಗ್ತದೆ. ಬೆಲ್ಲದ ಹನಿ ಸೋರ್ತಾ ಇರುವಂತಹ ಆ ಬೆಲ್ಲದ ಕುತ್ತಳಿಯಲ್ಲಿ ಎಲ್ಲಾ ಕಡೆಯಿಂದನೂ ಬೆಲ್ಲ ನಮಗೆ ಸಿಹಿಯ ಅನುಭವವನ್ನ ಮಾಡಿಸ್ತದೆ. ಹಾಗೆ ಬೇವಿನ ಹಣ್ಣನ್ನ ನಾವು ಮೆಲ್ಲನೆ ಚುಂಬಿಸಿದರೂ ಕೂಡ ಬೇವಿನ ಹಣ್ಣಿನ ಗುಣ ಕಹಿ ಅನುಭವವನ್ನ ಮಾಡಿಸುವಂತಹ ಗುಣ. ಅದನ್ನ ಯಾವ ಕಡೆ ನಾವು ಟಚ್ ಮಾಡಿದ್ರು, ಯಾವ ಕಡೆ ಅದರ ರುಚಿಯನ್ನು ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಬೇವಿನ ಹಣ್ಣು ನಮ್ಮ ಜೀವನದಲ್ಲಿ ನಮಗೆ ಕಹಿಯ ಅನುಭವವನ್ನೇ ಮಾಡಿಸ್ತದೆ. ಏಕೆಂದ್ರೆ ಬೇವಿನ ಮರದ ವಿಶೇಷತೆ ಅಂದ್ರೆ ಕಹಿ, ಬೆಲ್ಲದ ವಿಶೇಷತೆ ಅಂದ್ರೆ ಸಿಹಿ. ಬೆಲ್ಲ ಮನುಷ್ಯನಿಗೆ ಸಿಹಿಯ ಅನುಭವವನ್ನ ಮಾಡಿಸಿದ್ರೆ ಬೇವು ಮನುಷ್ಯನಿಗೆ ಕಹಿಯ ಅನುಭವವನ್ನ ಮಾಡಿಸ್ತದೆ. ಹಾಗೆ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ತಮ್ಮನ್ನ ತಾವು ಬಹಳಷ್ಟು ಶ್ರೇಷ್ಠರು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅಲ್ಲಮ ಪ್ರಭುಗಳು ಬೆಲ್ಲ ಮತ್ತು ಬೇವಿನ ಉದಾಹರಣೆಯನ್ನ ಕೊಡ್ತಾ ಯಾವ ವ್ಯಕ್ತಿ ಯೋಗ್ಯ ಅನ್ನುವಂತಹ ಮಾತನ್ನ ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾರು ನಾನು ಎಲ್ಲಾ ವಿದ್ಯೆಯನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲಾ ವೇದ ಶಾಸ್ತ್ರ ಉಪನಿಷತ್ತು ಎಲ್ಲವನ್ನೂ ಓದಿದ್ದೇನೆ, ನನ್ನಷ್ಟು ವಿದ್ಯಾವಂತರು ಯಾರು ಇಲ್ಲ, ನನ್ನಷ್ಟು ಜ್ಞಾನಿಗಳು ಯಾರು ಇಲ್ಲ, ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಈ ಜಗತ್ತಿನಲ್ಲಿ ನನ್ನಷ್ಟು ಯಾರು ಏನನ್ನೂ ತಿಳ್ಕೊಂಡಿಲ್ಲ ಅನ್ನುವಂತಹ ಅಭಿಮಾನದಲ್ಲಿ ಅನೇಕ ವಿದ್ಯಾವಂತರು ಅನೇಕ ಪಾಂಡಿತ್ಯವುಳ್ಳಂತಹ ಜ್ಞಾನಿಗಳು ಸದಾ ಕಾಲಕ್ಕೂ ನಿರಂತರ ಒಂದು ಅಹಂಕಾರದಲ್ಲೇ ಅವರು ಅನ್ಯರ ಮುಂದೆ ನಡ್ಕೊಳ್ತಾ ಇರ್ತಾರೆ. ಅಂದ್ರೆ ಅವರ ಜೀವನದಲ್ಲಿ ಆ ಅಭಿಮಾನ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಸಾಮಾನ್ಯ ವ್ಯಕ್ತಿಗಳನ್ನ ಅವರು ನೋಡಿದಾಗ ಸಾಮಾನ್ಯ ವ್ಯಕ್ತಿಗಳಲ್ಲಿ ಕೆಲವರು ಸ್ವಲ್ಪವೂ ಶಿಕ್ಷಣವನ್ನ ಕಲ್ತಿರೋದಿಲ್ಲ, ಅವಿದ್ಯಾವಂತರಿರ್ತಾರೆ. ಅಂತಹ ಅವಿದ್ಯಾವಂತರನ್ನ ನೋಡಿದಾಗ ಅವ್ರಿಗೆ ವಿಚಾರ ಬರ್ತದೆ, ನಾನು ಎಷ್ಟೊಂದು ವಿದ್ಯಾವಂತ, ನನ್ನ ಬಳಿ ಎಷ್ಟೊಂದು ಜ್ಞಾನ ಇದೆ, ಇವರು ಅವಿದ್ಯಾವಂತರು, ಇವರ ಜೀವನದಲ್ಲಿ ಇವರ ಬಳಿ ಸ್ವಲ್ಪವೂ ಜ್ಞಾನ ಇಲ್ಲ ಅನ್ನುವಂತಹ ವಿಚಾರವನ್ನ ಮಾಡ್ತಾರೆ. ಇನ್ನು ಯಾರಾದ್ರೂ ಬಂದು ಜ್ಞಾನಿ ಆದಂತಹ ವ್ಯಕ್ತಿ ಅಥವಾ ವಿದ್ಯಾವಂತನಾದಂತಹ ವ್ಯಕ್ತಿಯ ಮಹಿಮೆಯನ್ನ ಮಾಡಿದಾಗ ಅವರು ಯೋಚನೆ ಮಾಡ್ತಾರೆ, ನನ್ನಲ್ಲಿ ಜಾಸ್ತಿ ವಿದ್ಯೆ ಇರೋ ಕಾರಣ, ನಾನು ಎಲ್ಲರಿಗಿಂತ ಜಾಸ್ತಿ ಜ್ಞಾನಿ ಆಗಿರೋ ಕಾರಣ ಜನ ನನಗೆ ಗೌರವವನ್ನ ತೋರಿಸ್ತಾರೆ, ಸಮಾಜದಲ್ಲಿರುವಂತವರು ನನಗೆ ಗೌರವವನ್ನ ತೋರಿಸ್ತಾರೆ ಅನ್ನುವಂತಹ ವಿಚಾರ ಕೂಡ ಅವನ ಮನಸ್ಸಿನಲ್ಲಿ ಬರ್ತದೆ. ಆ ರೀತಿ ವಿಚಾರ ಬಂದಾಗ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನೇ ಶ್ರೇಷ್ಠ. ಯಾಕೆಂದ್ರೆ ಜನ ಎಷ್ಟೆಷ್ಟು ನೀವು ಜ್ಞಾನಿಗಳು, ಎಷ್ಟು ನೀವು ಎಲ್ಲವನ್ನು ಬಲ್ಲವರು ಅಂತ ಅವರ ಮಹಿಮೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಷ್ಟು ಒಳಗಡೆಯಿಂದ ಆ ವ್ಯಕ್ತಿಗೆ ಒಂದು ಅಭಿಮಾನ ಬರ್ತದೆ, ನನ್ನಷ್ಟು ಶ್ರೇಷ್ಠರು ನನ್ನಷ್ಟು ಜ್ಞಾನಿಗಳು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ. ಈ ರೀತಿ ಅಭಿಮಾನಕ್ಕೆ ಒಳಗಾದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ನಿರಂತರ ಅಭಿಮಾನ ಉಳ್ಳಂತಹ ವ್ಯಕ್ತಿ ಕೆಳಗಡೆನೆ ಬೀಳ್ತಾನೆ ಹೊರತವನೆಂದು ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಅಭಿಮಾನ ಇರುವಂತಹ ವ್ಯಕ್ತಿಗೆ ಎಲ್ಲೂ ಸ್ಥಾನ ಇಲ್ಲ, ಅವನು ಎಲ್ಲೂ ಸಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಯಾವ ರೀತಿ ಅಂದ್ರೆ ಯಾವ ವ್ಯಕ್ತಿಯ ಜೀವನದಲ್ಲಿ ನಾನೇ ಜ್ಞಾನಿ ಅನ್ನುವಂತಹ ಅಭಿಮಾನ ಇರ್ತದೋ, ನಾನೇ ವಿದ್ಯಾವಂತ, ನನ್ನಷ್ಟು ಶ್ರೇಷ್ಠ ಯಾರು ಇಲ್ಲ ಅನ್ನುವಂತಹ ಅಭಿಮಾನ ಇರ್ತದೋ, ಆ ವ್ಯಕ್ತಿ ಯಾವ ಸ್ಥಾನಕ್ಕೆ ಹೋದ್ರೂ ಕೂಡ ಎಲ್ಲಾ ಜನರ ಮಧ್ಯದಲ್ಲಿದ್ದಾಗ ಎಲ್ಲರ ಮುಂದೆ ತನ್ನಲ್ಲಿ ಇದೇ ಗುಣವನ್ನೇ ಪ್ರತ್ಯಕ್ಷ ಮಾಡಿ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇರ್ತಾನೆ. ನಾನು ಜ್ಞಾನಿ ಅಂದ್ರೆ ಎಲ್ಲರೂ ನನ್ನ ಮಹಿಮೆ ಮಾಡಬೇಕು ಅಂತ ಕ್ಷಣ ಕ್ಷಣವೂ ಜನರ ಮುಂದೆ ಸ್ವಯಂ ಮಹಿಮೆಯನ್ನ ಮಾಡಿ ತೋರಿಸ್ತಾ ಇರ್ತಾನೆ. ಎಲ್ಲರ ಮುಂದೆನು ಹೇಳ್ಕೊಳ್ತಾ ಇರ್ತಾನೆ, ನಾನು ಇದನ್ನ ಕಲ್ತಿದ್ದೀನಿ, ಇದನ್ನ ಕಲ್ತಿದ್ದೀನಿ, ನನಗೆ ಇದ್ರ ಬಗ್ಗೆ ಗೊತ್ತು, ಇದ್ರ ಬಗ್ಗೆ ಗೊತ್ತು. ಅಂದ್ರೆ ಪ್ರತಿಯೊಂದು ವಿಚಾರ ನನಗೆ ಗೊತ್ತಿದೆ, ಪ್ರತಿಯೊಂದು ವಿಚಾರವನ್ನೂ ನಾನು ತಿಳ್ಕೊಂಡಿದ್ದೇನೆ ಅನ್ನುವಂತಹ ಮಾತನ್ನ ಆ ವ್ಯಕ್ತಿ ಎಲ್ರ ಮುಂದೆ ಬಾರಿ ಬಾರಿಗೂ ಹೇಳ್ಕೊಂಡು ಹೌದಾ ನಿಮಗೆ ಇದು ಗೊತ್ತಾ ಇದು ಗೊತ್ತಾ ಅಂತ ಜನ ಅವರು ಆಶ್ಚರ್ಯದಿಂದ ಕೇಳಬೇಕು. ಆಶ್ಚರ್ಯದಿಂದ ಕೇಳೋದಷ್ಟೇ ಅಲ್ಲ, ಇಷ್ಟೆಲ್ಲಾ ಈ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾನಲ್ಲ ಅಂತ ಹೇಳಿ ಆ ವ್ಯಕ್ತಿಯ ಮಹಿಮೆಯನ್ನ ನಿರಂತರ ಮಾಡ್ತಾ ಇರಬೇಕು ಅಂತ ಹೇಳಿ ಆ ವ್ಯಕ್ತಿ ಸದಾ ಇಷ್ಟಪಡ್ತಾ ಇರ್ತಾನೆ. ಈ ರೀತಿ ಸದಾ ಅನ್ಯರು ನನ್ನ ಮಹಿಮೆಯನ್ನ ಮಾಡ್ಲಿ ಅಂತ ಇಷ್ಟಪಡುವಂತಹ ವ್ಯಕ್ತಿ ಜನರ ಮಹಿಮೆಯನ್ನ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾರೇ ಅವನ ಎದುರುಗಡೆ ಬಂದ್ರು ನನ್ನ ಮಹಿಮೆ ಮಾಡ್ಲಿ ನನ್ನ ಮಹಿಮೆ ಮಾಡ್ಲಿ ಅನ್ನೋ ಇಚ್ಛೆ ಅವನೊಳಗಡೆ ಇರೋ ಕಾರಣ ಕೆಲವು ದಿನ ಜನ ಅವನ ಹತ್ರ ಹೋಗ್ತಾರೆ. ಯಾಕೆ ಅಂದ್ರೆ ಅವನ್ ಬರೀ ತನ್ನನ್ನು ತಾನು ಮಹಿಮೆ ಮಾಡ್ಕೊಳ್ತಿರ್ತಾನೆ, ಬೇರೆಯವರ ನಿಂದನೆಯನ್ನ ಮಾಡ್ತಾ ಇರ್ತಾನೆ. ಕೊನೆಗೆ ಯಾವಾಗ ಜನರಿಗೆ ಗೊತ್ತಾಗ್ತದೆ ಈ ವ್ಯಕ್ತಿ ಯಾರ ಮಹಿಮೆಯ ಮಾತನ್ನೂ ಕೇಳಲಿಕ್ಕೆ ಇಷ್ಟಪಡಲ್ಲ, ಬರೀ ತನ್ನ ಮಹಿಮೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತಾನೆ, ಮತ್ತೆ ತನ್ನ ಮಹಿಮೆಯನ್ನ ಮಾಡ್ಕೊಳ್ಳುವಂತಹ ಸ್ವಾರ್ಥಿಯಾಗಿದ್ದಾನೆ ಅಂತ ಆಗ ಜನ ಅವನಿಂದ ಸಹಜವಾಗಿ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಯಾವಾಗ ಯಾರು ಅವನ ಹತ್ರ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ವೋ ಆಗ ಅವನು ಯಾರ ಜೊತೆಗೂ ತಾನು ಸಂಬಂಧವನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಯಾರಿಗೆ ನಾನು ಎಲ್ಲಾ ಬಲ್ಲೆ, ನನ್ನಷ್ಟು ವಿದ್ಯಾ

0: ಭಕ್ತರು ಯಾರೂ ಇಲ್ಲ ಅನ್ನುವಂತಹ ಅಭಿಮಾನ ಬರ್ತದೆ ಅವರಿಗೆ, ಎಲ್ಲೂ ಜಾಗ ಇಲ್ಲ. ಯಾಕೆಂದ್ರೆ ಸ್ವಯಂ ಜ್ಞಾನದ ಸಾಗರ ಆ ಸದಾಶಿವನಾದ ಪರಮಾತ್ಮ, ಅವನು ನೀಡಿರುವ ಜ್ಞಾನದಲ್ಲಿ ಸ್ವಲ್ಪ ಅಷ್ಟೇ ನಮಗೆ ಗೊತ್ತು. ಪರಿಪೂರ್ಣ ಜ್ಞಾನಿಗಳು ಇಲ್ಲಿ ಯಾರು ಇಲ್ಲ. ಪರಮಾತ್ಮ ನೀಡಿರುವಂತಹ ಜ್ಞಾನ ನಮ್ಮ ಬಳಿ ಇದೆ ಅಂದಮೇಲೆ ಆ ಜ್ಞಾನಕ್ಕೆ ನಾವು ಮಾಲೀಕರಲ್ಲ, ಅದು ಈಶ್ವರ ನಮಗೆ ನೀಡಿರುವಂತಹ ಕೊಡುಗೆ, ಉಡುಗೊರೆ ಅನ್ನೋದು ನೆನಪಿದ್ದಾಗ ನಮ್ಮ ಜೀವನದಲ್ಲಿ ನಾವು ಕೇವಲ ನಿಮಿತ್ತ ಮಾತ್ರರಾಗಿ ಬದುಕೋದನ್ನ ಕಲಿತೀವಿ. ಆಗ ನಾವು ಎಲ್ಲಿ ಹೋದ್ರೂ ಕೂಡ ಜನ ನಮಗೆ ಗೌರವ ಕೊಡ್ತಾರೆ. ನಾವು ಕೇವಲ ಅಭಿಮಾನದಲ್ಲಿ ಇದ್ರೆ ಯಾವ ಸ್ಥಾನಕ್ಕೆ ಹೋದ್ರೂ ನಮಗೆ ಗೌರವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ಇಲ್ಲಿ ಹೇಳ್ತಾ, ಅವರು ಬಹಳ ಸುಂದರವಾಗಿ ಜ್ಞಾನಿ ವ್ಯಕ್ತಿಯನ್ನ, ಅಭಿಮಾನಕ್ಕೊಳಗಾದಂತಹ ವಿದ್ಯಾವಂತನನ್ನ ಬೆಲ್ಲ ಮತ್ತು ಬೇವಿನ ಜೊತೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಜ್ಞಾನಿಗಳು ಅಂತ ಹೇಳಿಸ್ಕೊಳ್ಬೇಕು ಅಂದ್ರೆ ನಾವು ಕಹಿಯಾದ ಮಾತನ್ನ ಆಡೋದನ್ನ ಬಿಟ್ಟು, ಬೇರೆಯವರಿಗೆ ದುಃಖ ಕೊಡುವಂತಹ ಮಾತನ್ನ ಆಡೋದನ್ನ ಬಿಟ್ಟು, ಸ್ವಯಂನ ಅಭಿಮಾನವನ್ನ ಅನ್ಯರ ಮುಂದೆ ತೋರಿಸ್ಕೊಂಡು ನಾನೇ ಶ್ರೇಷ್ಠ ಅಂತ ಹೇಳಿ ಅನ್ಯರಿಗೆ ಗೊತ್ತಾಗುವಂತೆ ನಡ್ಕೊಂಡು, ಅನ್ಯರನ್ನ ಕನಿಷ್ಠ, ಇವರಲ್ಲಿ ಯಾವ ಗುಣನೂ ಇಲ್ಲ, ಯಾವ ವಿಶೇಷತೆನೂ ಇಲ್ಲ, ಇವರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಬೇರೆಯವ್ರನ್ನ ತಿರಸ್ಕಾರದ ದೃಷ್ಟಿಯಿಂದ ನೋಡೋದನ್ನ ಬಿಟ್ಟು, ಸದಾ ಕಾಲಕ್ಕೂ ಎಲ್ಲರಿಗೂ ಕೂಡ ನಾನು ವಿದ್ಯಾವಂತ ಜ್ಞಾನಿ ಆಗಿರೋದೇ ಸತ್ಯ ಆದ್ರೆ ಬೆಲ್ಲದ ಸಮಾನ ಮಧುರವಾದ ಮಾತನ್ನ ಆಡ್ತಾ ಸುಖವನ್ನ ಕೊಡಬೇಕು. ನನ್ನ ಬಾಯಿಂದ ಬರುವಂತಹ ಶಬ್ದ ಅನ್ಯರ ಜೀವನದ ದುಃಖವನ್ನ ದೂರ ಮಾಡಿ ಅವರಿಗೆ ಸುಖವನ್ನ ಕೊಡ್ಲಿಕ್ಕೆ ಕಾರಣ ಆಗಬೇಕು. ನನ್ನ ಮಾತುಗಳು ಅನ್ಯರನ್ನ ಅಶಾಂತಿಯಿಂದ ದೂರ ಮಾಡಿ ಅವರ ಜೀವನದಲ್ಲಿ ಶಾಂತಿಯ ಅನುಭವ ಮಾಡಿಸ್ಲಿಕ್ಕೆ ನಿಮಿತ್ತ ಆಗಬೇಕು. ಆ ರೀತಿ ನನ್ನ ಮಾತನ್ನ ಕೇಳಲಿಕ್ಕೆ ಜನ ಕಾಯ್ತಾ ಇರಬೇಕು. ಅಷ್ಟು ಇವರ ಮಾತು ಮಧುರ, ಅಷ್ಟು ಇವರ ಮಾತಿನಿಂದ ನಮಗೆ ಸುಖ ಶಾಂತಿ ಸಿಗ್ತದೆ ಅಂತ ಹೇಳಿ ಜನ ಮಾತನ್ನ ಕೇಳಲಿಕ್ಕೆ ಕಾಯ್ಬೇಕೇ ಹೊರತು, ಜನ ನಮ್ಮನ್ನ ನೋಡಿದ ತಕ್ಷಣ ಇವರ ಸಂಘದಲ್ಲಿ ಬರಬಾರದು, ಇವರಿಗೆ ಬಹಳಷ್ಟು ಅಹಂಕಾರ ಇದೆ, ಅಭಿಮಾನ ಇದೆ ಅಂತ ಹೇಳಿ ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂದ್ರೆ ನಮಗೆ ಎಲ್ಲೂ ಕೂಡ ಗೌರವದ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿಮಾನಕ್ಕೊಳಗಾದ ವ್ಯಕ್ತಿಗೆ ಈ ಲೋಕದಲ್ಲೂ ಸ್ಥಾನ ಇಲ್ಲ, ಅಭಿಮಾನಕ್ಕೊಳಗಾದಂತಹ ವ್ಯಕ್ತಿಗೆ ಸ್ವರ್ಗದಂತಹ ದೇವತೆಗಳ ಲೋಕದಲ್ಲೂ ಸ್ಥಾನ ಇಲ್ಲ, ಅವ್ರು ಎಲ್ಲೂ ಸಲ್ಲೋದಿಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಬೆಲ್ಲದ ಪುತ್ತಳಿಯ ಕೈಯಲ್ಲಿ ಹಿಡಿದು ಎಲ್ಲಿ ಚುಂಬಿಸಿದರೂ ಇನಿದಹುದು, ಬೇವಿನ ಹಣ್ಣ ಮೆಲ್ಲನೆ ಚುಂಬಿಸಿದರೆ ಇನಿದಹುದೇ. ಎಲ್ಲಾ ವಿದ್ಯವನ್ನು ಬಲ್ಲವರೆನ್ನುವರು, ಅವರು ಸಲ್ಲದೇ ಹೋದರಯ್ಯ ಗುಹೇಶ್ವರ. ಅಲ್ಲಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಓಂ ಶಾಂತಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿಯವರು.

0: ಆಕಾಶವಾಣಿ ವಾರ್ತೆಗಳು ಜಯಂತ್ ಸಿಂಗ್ವಿ. ಮುಖ್ಯಾಂಶಗಳು: ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, AI ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹೋತ್. ವಾರ್ತೆಗಳ ವಿವರ: ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಯನ್ನು ಸರಿಪಡಿಸಲು ವಿಶ್ವ ವ್ಯಾಪಾರ ಸಂಸ್ಥೆ WTOನ ನಿಯಮಗಳಿಗೆ ಬದ್ಧವಾದಂತಹ ವಿಧಾನವನ್ನು ಅನುಸರಿಸಲು ಭಾರತ ಕರೆ ನೀಡಿದೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವಾಣಿಜ್ಯ ಸಚಿವರ ಸಭೆಯ ಸಮಾರೋಪ ದಿನದ ಅಧಿವೇಶನದಲ್ಲಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಸಬ್ಸಿಡಿಗಳ ಮೂಲಕ ಒಂದೇ ಪ್ರದೇಶದಲ್ಲಿ ಉತ್ಪಾದನೆ ಕೇಂದ್ರೀಕೃತಗೊಳ್ಳುವುದು ವ್ಯಾಪಾರ ವ್ಯತ್ಯಯಕ್ಕೆ ಕಾರಣವಾಗುತ್ತದೆಯೇ ಹೊರತು ಕೈಗಾರಿಕಾ ಸಾಮರ್ಥ್ಯವಲ್ಲ. ಪೂರೈಕೆ ಸರಪಳಿಯ ವೈವಿಧೀಕರಣದ ನೆಪದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಕೈಗಾರೀಕರಣದ ಹಕ್ಕನ್ನು ಕಸಿದುಕೊಳ್ಳಬಾರದು ಎಂದು ಆಗ್ರಹಿಸಿದರು. ಭಾರತ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಆರ್ಥಿಕತೆಯಾಗಿದ್ದು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ವಿಶ್ವಾಸಾರ್ಹ ಕೊಂಡಿಯಾಗಿ ಹೊರಹೊಮ್ಮುತ್ತಿದೆ. ನಿಯಮ ಆಧಾರಿತ, ಪಾರದರ್ಶಕ ಮತ್ತು ತಾರತಮ್ಯ ರಹಿತ ಬಹುವಿಧ ವ್ಯಾಪಾರ ವ್ಯವಸ್ಥೆಗೆ ಭಾರತ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಸಭೆಯ ಹಿನ್ನೆಲೆಯಲ್ಲಿ ಸಚಿವರು ಆಸ್ಟ್ರೇಲಿಯಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾದ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ರೋಗ ನಿರ್ಣಯ, ಚಿಕಿತ್ಸೆ ಮತ್ತು ಪುನಶ್ಚೇತನ ಸೇರಿದಂತೆ ವೈದ್ಯಕೀಯ ಕ್ಷೇತ್ರದ ಎಲ್ಲಾ ವಿಭಾಗಗಳಲ್ಲಿ ರೋಬೋಟಿಕ್ಸ್ ತಂತ್ರಜ್ಞಾನ ಪ್ರಮುಖ ಸಾಧನವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರೋಬೋಟಿಕ್ಸ್ ಶಸ್ತ್ರಚಿಕಿತ್ಸಾ ಸಂಘದ ಅಂತಾರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೋಬೋಟಿಕ್ಸ್, ಕೃತಕ ಬುದ್ಧಿಮತ್ತೆ ಮತ್ತು ನ್ಯಾನೋ ವಿಜ್ಞಾನ ತಂತ್ರಜ್ಞಾನಗಳ ಸಮ್ಮಿಲನ ನಿಖರ ಮತ್ತು ಸೂಕ್ತ ಆರೋಗ್ಯ ರಕ್ಷಣಾ ವ್ಯವಸ್ಥೆಗೆ ಸದೃಢ ಅಡಿಪಾಯ ಹಾಕಲಿದೆ ಎಂದು ಹೇಳಿದ್ದಾರೆ. ಜಿನೋಮ್ ಇಂಡಿಯಾ ಯೋಜನೆ ಕುರಿತು ಮಾತನಾಡಿದ ಸಚಿವರು, ಈಗಾಗಲೇ 10,000 ವ್ಯಕ್ತಿಗಳ ಜೀನ್ ಸೀಕ್ವೆನ್ಸಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಭವಿಷ್ಯದಲ್ಲಿ ಪ್ರತಿಯೊಬ್ಬ ನವಜಾತ ಮಗುವಿನ ಜೀನ್ ಸೀಕ್ವೆನ್ಸಿಂಗ್ ಮಾಡುವ ಹಂತಕ್ಕೆ ತಂತ್ರಜ್ಞಾನ ತಲುಪಲಿದೆ ಎಂದು ಹೇಳಿದ್ದಾರೆ. ಏರಿಕೆಯಾಗುತ್ತಿರುವಂತಹ ಇಂಧನ ದರಗಳನ್ನು ತಗ್ಗಿಸುವ ಉದ್ದೇಶದಿಂದ 4 ತಿಂಗಳ ಅವಧಿಯಲ್ಲಿ 100 ದಶಲಕ್ಷ ಬ್ಯಾರೆಲ್ ತೈಲವನ್ನು ಬಿಡುಗಡೆ ಮಾಡಲು G7 ರಾಷ್ಟ್ರಗಳು ಒಪ್ಪಿಕೊಂಡಿವೆ. ಮೊದಲ 20 ದಿನಗಳಲ್ಲಿ ಗಣನೀಯ ಪ್ರಮಾಣದ ಡೀಸೆಲ್ ಅನ್ನು ಬಿಡುಗಡೆ ಮಾಡಲು ಯೋಜಿಸಲಾಗಿದೆ. ಅಮೆರಿಕದಲ್ಲಿ ಡೀಸೆಲ್ ಬೆಲೆ ದಾಖಲೆಯ ಮಟ್ಟಕ್ಕೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ನವೆಂಬರ್ನಲ್ಲಿ ನಡೆಯಲಿರುವ ಮಧ್ಯಂತರ ಚುನಾವಣೆಗಳ ಮುನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಆಡಳಿತದ ಮೇಲೆ ಇದು ಒತ್ತಡ ಹೆಚ್ಚಿಸಿದೆ. ಯುರೋಪ್ ರಾಷ್ಟ್ರಗಳು ತಮ್ಮ ಸಂಗ್ರಹದಿಂದ ಹೆಚ್ಚಿನ ಪ್ರಮಾಣದ ಡೀಸೆಲ್ ಬಿಡುಗಡೆಗೆ ಒಪ್ಪಿಕೊಂಡಿದ್ದು, ಪ್ರಕ್ರಿಯೆ ತಕ್ಷಣ ಆರಂಭವಾಗಲಿದೆ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಇವರೊಂದಿಗೆ ದೂರವಾಣಿ ಮಾತುಕತೆಯ ಬಳಿಕ ಈ ಘೋಷಣೆಯನ್ನು ಮಾಡಲಾಗಿದೆ. ಅಂತಾರಾಷ್ಟೀಯ ಇಂಧನ ಸಂಸ್ಥೆ ಈ ತೈಲ ಬಿಡುಗಡೆ ಪ್ರಕ್ರಿಯೆಯನ್ನು ಸಮನ್ವಯಗೊಳಿಸಲಿದೆ ಎಂದು ಫ್ರಾನ್ಸ್ ತಿಳಿಸಿದೆ. ಇರಾನ್ ಒಳಗೊಂಡ 8 ತಿಂಗಳ ಸಂಘರ್ಷದ ಹಿನ್ನೆಲೆಯಲ್ಲಿ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಇಂಧನ ಬೆಲೆ ಏರಿಕೆಯಾಗಿರುವ ಸಂದರ್ಭದಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಭಾರತ ಸರ್ಕಾರ 1.86 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಹಸಿರು ಇಂಧನ ಕಾರಿಡಾರ್ ಹಂತ 3 ಯೋಜನೆಗೆ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಶ್ಲಾಘಿಸಿದೆ. ಈ ಬೃಹತ್ ಯೋಜನೆ ದೇಶದ ಆರ್ಥಿಕತೆಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಪ್ರಯೋಜನ ನೀಡಲಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಕಾರ್ಯಕಾರಿ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಬಣ್ಣಿಸಿದ್ದಾರೆ. ಈ ಯೋಜನೆ ಭಾರತದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸಿ ಬ್ಯಾಟರಿ ಸಂಗ್ರಹಣಾ ವ್ಯವಸ್ಥೆ ಮತ್ತು ವಿದ್ಯುತ್ ಗ್ರಿಡ್ಗಳನ್ನು ಬಲಪಡಿಸಲಿದೆ. ಇದರಿಂದ ತಯಾರಿಕೆ ಮತ್ತು ಇಂಧನ ಕ್ಷೇತ್ರದಲ್ಲಿ ಬೃಹತ್ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಲಿವೆ. ಕೇಂದ್ರ ಸಂಪುಟ ಈ ಯೋಜನೆಗೆ ಒಟ್ಟು 1,86,405 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿದ್ದು, ಇದರಲ್ಲಿ 54,082 ಕೋಟಿ ರೂಪಾಯಿಗಳನ್ನು ಕೇಂದ್ರದ ಆರ್ಥಿಕ ನೆರವಿನ ರೂಪದಲ್ಲಿ ಒದಗಿಸಲಾಗಿದೆ. ಕರ್ನಾಟಕದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ಇಂದಿನಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು, ಇಂದಿನಿಂದ ಇದೇ 6ರವರೆಗೆ ಪ್ರವಾಸವನ್ನು ಕೈಗೊಳ್ಳಲಿದೆ. ಮೊದಲನೆಯ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೆಯ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೆಯ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರ್ಮಾಲಾ ಯೋಜನೆ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಚಾಲನೆ ನೀಡಲಾದಂತಹ ಸಾಗರ್ಮಾಲಾ ಯೋಜನೆಯು ಬಂದರುಗಳನ್ನು, ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆ ಮತ್ತು ಸಾರ್ವಜನಿಕರೊಂದಿಗೆ ಯಶಸ್ವಿಯಾಗಿ ಸಂಪರ್ಕಿಸುತ್ತದೆ. ಬಂದರುಗಳ ಆಧುನೀಕರಣ, ಸುಸಜ್ಜಿತ ರಸ್ತೆ ಮತ್ತು ರೈಲು ಸಂಪರ್ಕ, ಬಂದರು ಆಧಾರಿತ ಕೈಗಾರೀಕರಣ, ಕರಾವಳಿ ಸಮುದಾಯಗಳ ಅಭಿವೃದ್ಧಿ ಮತ್ತು ಕರಾವಳಿ ಹಡಗು ಸಾರಿಗೆ ಮತ್ತು ಒಳನಾಡು ಜಲಮಾರ್ಗಗಳ ಬಳಕೆ, ಈ 5 ಪ್ರಮುಖ ಸ್ತಂಭಗಳ ಆಧಾರದ ಮೇಲೆ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಸಾಗರ್ಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿಯು 2014 ಇದ್ದಂತಹ 96 ಗಂಟೆಗಳಿಂದ 2025 ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹವಾಗಿ ಇಳಿಕೆಯಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದ ಅಗ್ರ 100 ಬಂದರುಗಳ ಪಟ್ಟಿಯಲ್ಲಿ ಭಾರತದ 9 ಬಂದರುಗಳು ಸ್ಥಾನವನ್ನು ಪಡೆದುಕೊಂಡಿದ್ದು, ಕರಾವಳಿ ಸರಕು ಸಾರಿಗೆಯಲ್ಲಿಯೂ ಬೃಹತ್ ಪ್ರಗತಿಯನ್ನು ಕಂಡುಬಂದಿದೆ. ಭಾರತ ಮತ್ತು ಕೆನಡಾ ನಡುವಿನ ಮುಂದಿನ ಸುತ್ತಿನ ವ್ಯಾಪಾರ ಮಾತುಕತೆಗಳು 5 ಅಕ್ಟೋಬರ್ ಪುನರಾರಂಭಗೊಳ್ಳಲಿವೆ. ವರ್ಷದ ಅಂತ್ಯದೊಳಗೆ ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ನಿಟ್ಟಿನಲ್ಲಿ ಎರಡೂ ದೇಶಗಳು ಮಾತುಕತೆಗಳನ್ನು ತ್ವರಿತಗೊಳಿಸುತ್ತಿವೆ ಎಂದು ಕೆನಡಾದ ಅಂತಾರಾಷ್ಟ್ರೀಯ ವ್ಯಾಪಾರ ಸಚಿವ ಮನಿಂದರ್ ಸಿಧು ತಿಳಿಸಿದ್ದಾರೆ. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದಂತಹ G20 ವ್ಯಾಪಾರ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಸಿಧು ಭೇಟಿಯಾಗಿ ಮಾತುಕತೆ ನಡೆಸಿದ್ದರು. ಮುಂಬೈನಲ್ಲಿ 4ನೇ ಸುತ್ತಿನ ಮಾತುಕತೆ ಪೂರ್ಣಗೊಂಡ ಬಳಿಕ 5 ಅಕ್ಟೋಬರ್ ಮುಂದಿನ ಸುತ್ತು ಆರಂಭವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ಪ್ರಸ್ತುತ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ $30 ಶತಕೋಟಿಗಿಂತ ಹೆಚ್ಚಿದ್ದು, 2030 ವೇಳೆಗೆ ಇದನ್ನು $70 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಲಾಗಿದೆ. ಈ ನಡುವೆ ಈ ತಿಂಗಳು ಸುಮಾರು 300 ಪ್ರತಿನಿಧಿಗಳನ್ನು ಒಳಗೊಂಡಂತಹ ಕೆನಡಾದ ವ್ಯಾಪಾರ ನಿಯೋಗ ಭಾರತಕ್ಕೆ ಭೇಟಿ ನೀಡಲಿದೆ. ಖನಿಜ ಸಂಪನ್ಮೂಲ, ಇಂಧನ, ಕೃಷಿ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಮತ್ತು ಹೂಡಿಕೆ ಅವಕಾಶಗಳನ್ನು ಅನ್ವೇಷಿಸುವುದು ನಿಯೋಗದ ಉದ್ದೇಶವಾಗಿದೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ ಗೇಮ್ಸ್ನ ಮಹಿಳಾ ರಿಕರ್ವ್ ವೈಯಕ್ತಿಕ ಬಿಲ್ಲುಗಾರಿಕೆಯ ಸ್ಪರ್ಧೆಯಲ್ಲಿ ಭಾರತದ ಉದಯೋನ್ಮುಖ ಬಿಲ್ಲುಗಾರ್ತಿ ಕುಂಕುಮ್ ಮೊಹದ್ ಅಚ್ಚರಿಯ ಪ್ರದರ್ಶನವನ್ನು ನೀಡಿದ್ದು, ಇಂದು ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಮತ್ತು ಟೋಕಿಯೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತೆ ದಕ್ಷಿಣ ಕೊರಿಯಾದ ಕಾಂಗ್ ಚಿಯಂಗ್ ಅವರನ್ನು 6-4 ಅಂತರದಿಂದ ಮಣಿಸಿ ಸೆಮಿಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ಶ್ರೇಯಾಂಕ ಸುತ್ತಿನಲ್ಲಿ ಅಗ್ರಸ್ಥಾನದಲ್ಲಿದ್ದಂತಹ ಕಾಂಗ್ ಅವರು ಪದಕ ಗೆಲ್ಲುವ ನೆಚ್ಚಿನ ಸ್ಪರ್ಧಿಯಾಗಿದ್ದರು. ಭಾರತದ ಕುಂಕುಮ್ ಈ ಅಗ್ರ ಶ್ರೇಯಾಂಕಿತ ಆಟಗಾರ್ತಿಯ ವಿರುದ್ಧ ಉತ್ತಮ ಮಾನಸಿಕ ಸ್ಥಿರತೆ ಕಾಯ್ದುಕೊಂಡು ಅದ್ಭುತ ಪ್ರದರ್ಶನವನ್ನು ನೀಡಿದರು. ಜಾಗತಿಕ ತೋಟಗಾರಿಕಾ ಕೇಂದ್ರವು ತೋಟಗಾರಿಕಾ ಕ್ಷೇತ್ರವನ್ನು ಬಲಪಡಿಸುವುದರ ಜೊತೆಗೆ ಆಂಧ್ರಪ್ರದೇಶದ ರಾಯಲ್ಸೀಮಾ ಪ್ರದೇಶದ ರೈತರಿಗೆ ಉತ್ತಮ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ವ್ಯಾಪಾರದಲ್ಲಿನ ಅಸಾಧಾರಣ ಬೆಳವಣಿಗೆಗಳ ತಡೆಗೆ WTO ನಿಯಮಗಳ ಪಾಲನೆಗೆ ಭಾರತ ಕರೆ. ವೈದ್ಯಕೀಯ ಕ್ಷೇತ್ರಕ್ಕೆ ರೋಬೋಟಿಕ್ಸ್, AI ಮತ್ತು ನ್ಯಾನೋ ವಿಜ್ಞಾನ ದಿಕ್ಸೂಚಿ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. G7 ರಾಷ್ಟ್ರಗಳಿಂದ 100 ದಶಲಕ್ಷ ಬ್ಯಾರೆಲ್ ತೈಲ ಬಿಡುಗಡೆಗೆ ನಿರ್ಧಾರ. ಭಾರತ ಸರ್ಕಾರದಿಂದ ಅನುಮೋದಿತ ಹಸಿರು ಇಂಧನ ಕಾರಿಡಾರ್ ಕುರಿತು ವಿಶ್ವಸಂಸ್ಥೆ ಶ್ಲಾಘನೆ. ಏಷ್ಯನ್ ಗೇಮ್ಸ್ ಮಹಿಳಾ ರಿಕರ್ವ್ ಬಿಲ್ಲುಗಾರಿಕೆ ಸ್ಪರ್ಧೆ ವಿಶ್ವ ಚಾಂಪಿಯನ್ ಆಟಗಾರ್ತಿಯನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದ ಕುಂಕುಮ್ ಮೊಹದ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಚಿಂತನಧಾರೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ಮಂತ್ರಿಯ ಆಯ್ಕೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.
4: ಚಿಂತನಧಾರೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಡಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಮಂತ್ರಿಯ ಆಯ್ಕೆ. ಆತ್ಮೀಯರೇ, ಯಾವುದೇ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಳ್ಬೇಕು ಅಂದರೆ ಆತನ ಶ್ರದ್ಧೆ, ಪ್ರಾಮಾಣಿಕತೆ, ಬುದ್ಧಿವಂತಿಕೆ ಅತ್ಯಂತ ಪ್ರಮುಖವಾದದ್ದು. ನಾವು ಯಾವುದೋ ವ್ಯಕ್ತಿಯ ಪರಿಚಯದಿಂದ ಆ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಅಥವಾ ಯಾರೋ ಗೊತ್ತಿರುವ ವ್ಯಕ್ತಿಗಳ ಮೂಲಕ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವುದರಿಂದ ಆ ವ್ಯಕ್ತಿಯ ಗುಣಮಟ್ಟ ಅಥವಾ ಆತನ ಕಲಿಕೆ, ಆತನ ಬುದ್ಧಿವಂತಿಕೆ ಎಷ್ಟಿದೆ ಎಂಬುದರ ಅವಲೋಕನ ಖಂಡಿತವಾಗಲು ಮಾಡಲೇಬೇಕಾಗುತ್ತದೆ. ಇಲ್ಲದೆ ಹೋದಾಗ ಆ ಒಂದು ವ್ಯವಸ್ಥೆ ಅಥವಾ ಆ ಒಂದು ಕೆಲಸ ಅಷ್ಟು ನಿಷ್ಠೆಯಿಂದ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಒಂದು ಹುದ್ದೆಯ ಆಯ್ಕೆ ಹೇಗಿರಬೇಕು, ಆ ವ್ಯಕ್ತಿಯ ಬುದ್ಧಿವಂತಿಕೆ ಹೇಗಿರಬೇಕು ಎಂಬುದರ ಒಂದು ವಿಚಾರಕ್ಕೆ ಸಂಬಂಧಿಸಿದಂತಹ ಪೂರಕವಾದಂತಹ ಕಥೆ ಇಲ್ಲಿದೆ. ಅಂದಿನ ಕಾಲದಲ್ಲಿ ಸೋಮನಾಥಪುರ ಎಂಬ ರಾಜ್ಯದಲ್ಲಿ ಸೋಮೇಂದ್ರ ಎಂಬ ರಾಜನಿದ್ದ. ಅವನು ನ್ಯಾಯ, ನೀತಿ, ಧರ್ಮ ಮಾರ್ಗದಲ್ಲಿ ಬಹಳ ನಿಷ್ಠೆಯಿಂದ ರಾಜ್ಯವನ್ನಾಳುತ್ತಿದ್ದ. ಇದ್ದಕ್ಕಿದ್ದಂತೆ ಅವನ ಮಂತ್ರಿ ಅನಾರೋಗ್ಯದಿಂದ ಸಾವಿಗೀಡಾದ. ಆಗ ರಾಜ ತುರ್ತಾಗಿ ಹೊರ ರಾಜ್ಯದಲ್ಲಿ ತನಗೆ ಪರಿಚಯವಿದ್ದ ಯೋಗ್ಯ ವ್ಯಕ್ತಿಯೊಬ್ಬನನ್ನು ಮಂತ್ರಿಯಾಗಿ ಆಯ್ಕೆ ಮಾಡಿಕೊಂಡ. ಮಂತ್ರಿ ಸ್ಥಾನಕ್ಕಾಗಿ ಬಕ ಪಕ್ಷಿಗಳಂತೆ ಕಾದು ಕುಳಿತಿದ್ದ ಅರಮನೆಯ ಇತರ ಅಧಿಕಾರಿಗಳಿಗೆ, ಪಂಡಿತರಿಗೆ, ವಿದ್ವಾಂಸರಿಗೆ ಇದರಿಂದ ಅಸಮಾಧಾನವಾಯಿತು. ಮಂತ್ರಿಯಂತಹ ಗೌರವ ಹುದ್ದೆಯನ್ನು ತಮಗೆ ನೀಡದೆ ಅಪಮಾನ ಮಾಡಲಾಗಿದೆ ಎಂದು ಕೋಪಗೊಂಡರು. ಇದನ್ನು ರಾಜ ಸೋಮೇಂದ್ರನಲ್ಲಿ ಪ್ರಶ್ನಿಸಿಯೇ ಬಿಟ್ಟರು. ಪ್ರಭುಗಳೇ, ನಮ್ಮಲ್ಲಿಯೇ ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರು ಇರಬೇಕಾದರೆ ಯಾರೋ ಹೊರಗಿನ ವ್ಯಕ್ತಿಯನ್ನು ಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಂಡು ನೀವು ನಮಗೆ ಅವಮಾನ ಮಾಡುವಿರಿ, ಇದು ಸರಿಯೇ ಎಂದು ಪ್ರಶ್ನೆಗಳ ಸುರಿಮಳೆಯನ್ನು ಸುರಿದರು. ಆಗ ರಾಜ ಸೋಮೇಂದ್ರ, ನಾನು ಯಾರಿಗೂ ಅಪಮಾನ ಮಾಡಿಲ್ಲ, ನನ್ನ ರಾಜ್ಯಕ್ಕೆ ಅರ್ಹ ಮಂತ್ರಿಯನ್ನು ಆಯ್ಕೆ ಮಾಡಿಕೊಂಡೆನಷ್ಟೇ, ಅದಕ್ಕೆ ನಿಮಗೆ ಮಾಡಿದ ಅಪಮಾನವೆಂದು ನೀವೇಕೆ ಭಾವಿಸಿಕೊಳ್ಳಬೇಕು, ನಿಮ್ಮೆಲ್ಲರ ಬುದ್ಧಿವಂತಿಕೆಯನ್ನು ನಾನು ಬಲ್ಲೆ, ಈಗಲೂ ನಿಮಗೆ ನಾನೊಂದು ಪರೀಕ್ಷೆಯನ್ನು ಒಡ್ಡುತ್ತೇನೆ, ಇದರಲ್ಲಿ ನಿಮ್ಮಲ್ಲಿ ಯಾರೇ ಗೆದ್ದರೂ ಅವರನ್ನು ನನ್ನ ಮಂತ್ರಿಯನ್ನಾಗಿ ಮಾಡಿಕೊಳ್ಳುತ್ತೇನೆ, ಈಗ ನಾನು ನೇಮಿಸಿಕೊಂಡಿರುವಂತಹ ಮಂತ್ರಿಯನ್ನು ತಕ್ಷಣವೇ ವಜಾಗೊಳಿಸುತ್ತೇನೆ ಎಂದು ರಾಜ ಸುಮೇಂದ್ರ ಎಲ್ಲರ ಮುಖಗಳನ್ನು ದಿಟ್ಟಿಸಿದಾಗ ಹಾಗೆಯೇ ಆಗಲೆಂಬಂತೆ ಎಲ್ಲರೂ ಗಂಭೀರವಾಗಿ ರಾಜ ಸೋಮೇಂದ್ರ ಒಡ್ಡುವಂತಹ ಪರೀಕ್ಷೆಗೆ ಸಿದ್ಧರಾದರು. ಅವರು ಒಂದು ಕಥೆಯನ್ನು ಹೇಳಿದರು. ನಾಲ್ಕು ವ್ಯಾಪಾರಿ ಗೆಳೆಯರು ಸೇರಿಕೊಂಡು ದಿನಸಿ ವ್ಯಾಪಾರವನ್ನು ಆರಂಭಿಸಿದರು. ದಿನಸಿ ತುಂಬಿದ ಉಗ್ರಾಣದಲ್ಲಿ ಇಲಿಗಳನ್ನು ನಿಯಂತ್ರಿಸಲು ದೊಡ್ಡ ಬೆಕ್ಕೊಂದನ್ನು ಕೊಂಡು ತಂದರು. ನಾಲ್ವರು ಸಮಾನವಾಗಿ ಆ ಬೆಕ್ಕನ್ನು ನೋಡಿಕೊಳ್ಳಬೇಕೆಂಬ ಷರತ್ತಿನೊಂದಿಗೆ ನಾಲ್ವರು ಒಂದೊಂದು ಕಾಲುಗಳ ರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಒಂದು ದಿನ ಬೆಕ್ಕಿನ ಒಂದು ಕಾಲು ಮುರಿದು ಹೋಯಿತು. ಆ ಕಾಲಿನ ಜವಾಬ್ದಾರಿಯನ್ನು ಹೊಂದಿದ್ದವನು ಅದಕ್ಕೆ ಔಷಧಿ ಹಚ್ಚಿ ಬಟ್ಟೆಯನ್ನು ಕಟ್ಟಿದ. ಒಂದೆರಡು ದಿನ ಕಳೆಯಿತು. ಒಮ್ಮೆ ಬೆಕ್ಕು ಇಲಿಯೊಂದನ್ನು ಅಟ್ಟಿಸಿಕೊಂಡು ಹೋಗುವಾಗ ಉಗ್ರಾಣದಲ್ಲಿ ಉರಿಯುತ್ತಿದ್ದಂತಹ ದೀಪವನ್ನು ಉರುಳಿಸಿತು. ಬೆಕ್ಕಿನ ಕಾಲಿಗೆ ಕಟ್ಟಿದ್ದ ಬಟ್ಟೆಗೆ ದೀಪದ ಬೆಂಕಿ ತಗುಲಿತು. ಅದು ದಗದಗನೆ ಉರಿಯತೊಡಗಿತು. ಗಾಬರಿಯಿಂದ ಬೆಕ್ಕು ಉಗ್ರಾಣದೊಳಗೆಲ್ಲ ಓಡಾಡಿತು. ಇಡೀ ಉಗ್ರಾಣವೇ ಬೆಂಕಿಗೆ ಆಹುತಿಯಾಯಿತು. ಆಗ ಬೆಕ್ಕಿನ ಮುರಿದ ಕಾಲಿನ ಜವಾಬ್ದಾರಿಯನ್ನು ಹೊತ್ತಿದ್ದವನಿಗೆ ಉಳಿದ ಮೂವರು ಗೆಳೆಯರು ನಿನ್ನ ಕುಂಟು ಕಾಲಿನಿಂದಾಗಿ ಅದಕ್ಕೆ ಕಟ್ಟಿದ್ದ ಬಟ್ಟೆ ಹೊತ್ತಿಕೊಂಡು ಬೆಕ್ಕು ಉಗ್ರಾಣವನ್ನೆಲ್ಲ ಓಡಾಡಿದ್ದರಿಂದ ಇಷ್ಟೆಲ್ಲ ಅನಾಹುತವಾಗಿದೆ. ಆದ್ದರಿಂದ ಈ ಎಲ್ಲ ನಷ್ಟಗಳನ್ನು ಆ ಕುಂಟು ಕಾಲಿನ ಯಜಮಾನನಾದಂತಹ ನೀನು ಕಟ್ಟಿಕೊಡಬೇಕೆಂದು ಅವನನ್ನು ದಬಾಯಿಸಿದರು. ಆದರೆ ಅವನು ತನ್ನದೇನು ತಪ್ಪಿಲ್ಲ, ಹಾಗಾಗಿ ತಾನು ನಷ್ಟ ಕಟ್ಟಿಕೊಡುವುದಿಲ್ಲವೆಂಬುದಾಗಿ ಹೇಳಿದ. ನಾಲ್ವರು ವ್ಯಾಪಾರಿ ಗೆಳೆಯರು ಆ ರಾಜ್ಯದ ರಾಜನಿಗೆ ದೂರನ್ನು ಕೊಟ್ಟರು. ಆಗ ಆ ರಾಜ ದೂರನ್ನು ಪರಿಶೀಲಿಸಿ ತೀರ್ಪು ನೀಡಲು ತಕ್ಷಣ ಚಾಣಾಕ್ಷ ಮಂತ್ರಿಗೆ ಹೇಳಿದ. ಇಷ್ಟು ಕಥೆಯನ್ನು ಹೇಳಿದಂತಹ ರಾಜ, ಈಗ ನೀವುಗಳೇ ಆ ಚಾಣಾಕ್ಷ ಮಂತ್ರಿ ಎಂದು ತಿಳಿದು ತೀರ್ಪು ನೀಡಿರಿ, ಸೂಕ್ತ ತೀರ್ಪು ಕೊಟ್ಟವರನ್ನು ತಕ್ಷಣವೇ ನನ್ನ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು ತೀರ್ಪಿನ ಫಲಿತಾಂಶಕ್ಕಾಗಿ ಕಾದ. ಬೆಕ್ಕಿನ ಮುರಿದ ಕಾಲಿಗೆ ಬಟ್ಟೆ ಕಟ್ಟಿದ್ದರಿಂದಲೇ ಅದು ಹೊತ್ತಿ ಉರಿದು ಉಗ್ರಾಣ ಸುಟ್ಟು ಧಾನ್ಯದ ದಾಸ್ತಾನು ನಾಶವಾಗಿದೆ. ಹಾಗಾಗಿ ಆ ಕಾಲಿನ ಜವಾಬ್ದಾರಿ ಹೊತ್ತಿದ್ದವನೇ ಉಳಿದ ಮೂವರಿಗೆ ನಷ್ಟ ತುಂಬಬೇಕು ಎಂಬ ತೀರ್ಪನ್ನೇ ಎಲ್ಲರೂ ಕೊಟ್ಟರು. ಆದರೆ ವಿವೇಕಿಯಾದಂತಹ ರಾಜ ಸೋಮೇಂದ್ರ ಇದನ್ನು ಒಪ್ಪಲಿಲ್ಲ. ಕೂಡಲೇ ತಾನು ಈಗಾಗಲೇ ಮಂತ್ರಿಯನ್ನಾಗಿ ನೇಮಿಸಿಕೊಂಡು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಂತಹ ತನ್ನ ಮಂತ್ರಿಯತ್ತ ದೃಷ್ಟಿ ಹರಿಸಿ ನೀವೇನು ತೀರ್ಪು ನೀಡುವಿರಿ ಎಂದು ಕೇಳಿದರು. ಆಗ ಆ ಯುವ ಮಂತ್ರಿ ಪ್ರಭುಗಳ ಅಪ್ಪಣೆಗಾಗಿಯೇ ಕಾದು ಕುಳಿತಿದ್ದು ಹೇಳುತ್ತಾನೆ,
ಬೆಕ್ಕಿನ ಮುರಿದ ಕಾಲಿಗೆ ಕಟ್ಟಿದ್ದ ಬಟ್ಟೆಯಿಂದಾಗಿ ಉಗ್ರಣಕ್ಕೆ ಬೆಂಕಿ ಹೊತ್ತಿದ್ದೇನೋ ಸತ್ಯ, ಆದರೆ ನಿಜವಾಗಿ ಆ ಕುಂಟು ಕಾಲಿಗೆ ಅತ್ತಿತ್ತ ಓಡಾಡಲು ಸಾಧ್ಯವೇ ಇರಲಿಲ್ಲ. ಅದನ್ನು ಉಗ್ರಾಣದೊಳಗೆಲ್ಲ ಕರೆದೊಯ್ದಿದ್ದು ಉಳಿದ ಮೂರು ಕಾಲುಗಳು. ಅವುಗಳು ಓಡಾಡಿದ್ದರಿಂದಲೇ ಎಲ್ಲೆಡೆ ಬೆಂಕಿ ಹರಡಿ ಈ ದುರಂತ ಸಂಭವಿಸಿತು. ಆದ್ದರಿಂದ ಈ ಮೂರು ಕಾಲುಗಳ ಜವಾಬ್ದಾರಿಯನ್ನು ಹೊತ್ತಿದ್ದ ಮೂವರು ವ್ಯಾಪಾರಿಗಳು ಕುಂಟು ಕಾಲಿನ ಜವಾಬ್ದಾರಿ ಹೊಂದಿದ್ದವನ ನಷ್ಟವನ್ನು ಕಟ್ಟಿಕೊಡಬೇಕು ಎಂಬುದಾಗಿ ಹೇಳಿದ. ರಾಜ ಸೋಮೇಂದ್ರನ ಆಯ್ಕೆಯ ಮಂತ್ರಿಯ ಬುದ್ಧಿವಂತಿಕೆಗೆ ಎಲ್ಲರೂ ತಲೆದೂಗಿ ಒಮ್ಮೆಗೆ ಜೈಕಾರವನ್ನು ಹಾಕಿದರು. ಆತ್ಮೀಯರೇ, ಈ ಒಂದು ವಿಚಾರವನ್ನು ನೋಡಿದಾಗ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಅರ್ಥ ಮಾಡಿಕೊಳ್ಬೇಕಾದಂತಹದ್ದು ಬಹಳಷ್ಟಿದೆ. ಏಕೆಂದರೆ ಒಂದು ಸಮಸ್ಯೆಗೆ ಹತ್ತಾರು ಮಾರ್ಗಗಳಿರುತ್ತದೆ, ಜೊತೆಗೆ ಒಂದು ತೊಂದರೆಗೆ ವಿವಿಧ ರೀತಿಯಾದಂತಹ ಪರಿಹಾರಗಳು ಇದ್ದೇ ಇರುತ್ತದೆ. ಆದರೆ ನಮ್ಮ ಪರಿಹಾರ ಅಥವಾ ನಮ್ಮ ತೀರ್ಪು ಹೇಗಿರಬೇಕು ಎಂಬುದರ ಅವಲೋಕನ ಅತ್ಯಂತ ಪ್ರಮುಖವಾದದ್ದು. ನಿಜವಾಗಿಯೂ ನಷ್ಟವಾದದ್ದು ಹೇಗೆ, ನಿಜವಾದ ಕಳ್ಳತನವಾದದ್ದು ಹೇಗೆ, ಅಥವಾ ರಾಜ್ಯದಲ್ಲಿ ಆದಂತಹ ತೊಂದರೆಗಳಿಗೆ ಪ್ರಮುಖ ಕಾರಣವೇನು ಎಂಬ ಅಂಶಗಳನ್ನು ಅರ್ಥ ಮಾಡಿಕೊಂಡು ನಾವು ಪರಿಹಾರಗಳನ್ನು ಕಂಡುಕೊಂಡಾಗ ಮಾತ್ರ ನಿಜವಾಗಲು ಆ ಸಮಸ್ಯೆಗಳಿಗೆ ಆ ತೊಂದರೆಗಳಿಗೆ ಉತ್ತಮ ರೀತಿಯಾದಂತಹ ಪರಿಹಾರ ದೊರಕಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಯನ್ನು ಪರಿಹಾರಗೊಳಿಸಲಿಕ್ಕೆ ಅಥವಾ ಆದಂತಹ ತೊಂದರೆಗಳಿಗೆ ಉತ್ತಮ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ನಮ್ಮ ಆಲೋಚನೆ ಹಾಗೂ ನಮ್ಮ ದೃಷ್ಟಿಕೋನ ಉತ್ತಮವಾಗಿರಬೇಕು ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಚಿಂತನ ಧಾರೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ಚಿಂತನ ಧಾರೆ ಕಾರ್ಯಕ್ರಮದಲ್ಲಿ ಮಂತ್ರಿಯ ಆಯ್ಕೆ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರು ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರಿನ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ ಬಸಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ರೀ ಶಿವಕುಮಾರ್ ಅವರು.
1: ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಪ್ರತಿ ಶುಕ್ರವಾರ 11:30 to 12:30 ನಿಮ್ಮ ಆರೋಗ್ಯ ಕುರಿತ ಪ್ರಶ್ನೆಗಳು, ಅನುಭವ, ಅನುಮಾನವನ್ನು ನಮ್ಮ ತಜ್ಞ ವೈದ್ಯರ ಜೊತೆ ಹಂಚಿಕೊಳ್ಳಿ. ನಿಮ್ಮ ಆರೋಗ್ಯ ವೃದ್ಧಿಗೆ ನಮ್ಮ ವೈದ್ಯರ ಸಲಹೆಗಾಗಿ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 8 9 6 7 2 5 9 1 2. ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಪ್ರಸ್ತುತಿ ಜೆಎಸ್ಎಸ್ ರೇಡಿಯೋ 91.2 FM. ಇದು ನಿಮ್ಮ ರೇಡಿಯೋ. ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಫೋನಿನ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿದ್ದೀವಿ ಕ್ಯಾಥೆಟರ್ ಮೂಲಕ ಮಹಾಧಮನಿಯ ಕವಟ ಅಳವಡಿಕೆ ಅಥವಾ TAVI ಕುರಿತು ಮಾತನಾಡಲಿದ್ದೇವೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು. ಈ ಸಂಸ್ಥೆಯ ಹೃದ್ರೋಗ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಹರ್ಷವರ್ಸಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆಯರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಹೃದಯದ ಮಹಾಧಮನಿ ಕವಟ ಸಮಸ್ಯೆ ಎಂದರೆ ಏನು ಅಥವಾ TAVI ಚಿಕಿತ್ಸೆ ಕುರಿತಂತೆ ಇದಕ್ಕಿರುವಂತಹ ಪ್ರಕ್ರಿಯೆಗಳು ಅಥವಾ ಇದರ ಪ್ರಯೋಜನಗಳ ಕುರಿತಂತೆ ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಶಿವಕುಮಾರ್ ಅವರಿಗೆ ಮತ್ತು ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು.
1: ಎಸ್ ಸರ್, ಶ್ರೀನಿಧಿ ಸರ್ ತಮಗೂ ಕೂಡ
3: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದೇ ಮೊದಲ ಬಾರಿಗೆ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಹರ್ಷ ಬಸಪ್ಪ ಸರ್, ಇದು ಬಹುಶಃ ಎರಡನೇ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ಸಮಸ್ಯೆ ಬಹುಮುಖ್ಯ ಸಮಸ್ಯೆ ಆದಂತಹ ಹೃದಯ ಸಂಬಂಧಿತ ಸಮಸ್ಯೆ, ಬಹಳ ಪ್ರತಿ ಜನರಿಗೂ ಬೇಕಾದಂಥ ಒಂದು ವಿಷಯ ಇದು. ಇಂಥ ವಿಷಯ ಕುರಿತು ಜಾಗೃತಿ ಮೂಡಿಸಲಿಕ್ಕೆ ನಿರಂತರವಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಹಾಗೆಯೇ ಈ ದಿನ ಅತ್ಯಂತ ಮಹತ್ವವಾದದ್ದು ಈ TAVI ಅಂತ ಹೇಳ್ತೀರಿ, TAVI ಈ ಚಿಕಿತ್ಸೆ ಕುರಿತು ಮಾತನಾಡ್ತಾ ಇದ್ದೀರಿ. ಸೊ ಅದನ್ನೆಲ್ಲ ಮಾತನಾಡೋಕ್ಕೆ ಮುಂಚೆ ಮೊದಲನೇದಾಗಿ ಈ TAVIಗೆ ಸಂಬಂಧಪಟ್ಟಂತೆ ಈ ಮಹಾಧಮನಿ ಕವಟ ಸಮಸ್ಯೆ ಎಂದ್ರೇನು, ಈ ಸಮಸ್ಯೆ ಕಾಣಿಸ್ಕೊಳ್ಳುವಾಗ ಇರುವಂಥ ಲಕ್ಷಣಗಳು ಈ ಕುರಿತು ಮೊದಲು ತಮ್ಮನ್ನು ಕೇಳ್ತೀನಿ ಸರ್, ನಂತರ ಈ TAVI ಬಗ್ಗೆ ಮಾತನಾಡ್ತೀನಿ ಸರ್. ಹರ್ಷವರ್ಷ
2: ಸರ್, ಫಸ್ಟು TAVI ಅಂದರೆ ಟ್ರಾನ್ಸ್ ಕ್ಯಾಥೆಟರ್ ಅಯೋಟಿಕ್ ವ್ಯಾಲ್ ಇಂಪ್ಲಾಂಟೇಷನ್ ಅಂತವೆ, ಅಥವಾ TAVR ಅಂತಾರೆ, ಟ್ರಾನ್ಸ್ಕ್ಯೂಟೇನಿಯಸ್ ಅಯೋಟಿಕ್ ವ್ಯಾಲ್ ರೀಪ್ಲೇಸ್ಮೆಂಟ್. ಹಂಗಂದ್ರೆ ಹಾರ್ಟ್ ಅಲ್ಲಿ ಒಂದು ವ್ಯಾಲ್ವ್ ಅಂತ ಇರುತ್ತೆ, ಅದಕ್ಕೆ ಕಾಯಿಲೆ ಬಂದಾಗ ಅದು ಸಣ್ಣದಾದಾಗ ಅದನ್ನ ಕಾಲಿನ ಮುಖಾಂತರ ಒಂದು ಬ್ಲಡ್ ವೆಸಲಿಂದ ಹೋಗಿ ಅದನ್ನ ನಾವು ರೀಪ್ಲೇಸ್ ಮಾಡ್ತೀವಿ, ಅಥವಾ ಅದ್ರ ಮೇಲ್ಗಡೆ ಇನ್ನೊಂದು ಕೃತಕ ವ್ಯಾಲ್ವ್ನನ್ನು ಕೂರಿಸ್ತೀವಿ, ಅದನ್ನ TAVI ಅಥವಾ TAVR ಅಂತ ಹೇಳ್ತಾರೆ. ಈ ಒಂದು ವ್ಯಾಲ್ವ್ ಏನು ಅಂತ ಶ್ರೀನಿಧಿ ಅವರು ಹೇಳ್ತಾರೆ ಇವಾಗ ಏನೇನು ಅದ್ರದ್ದು ಇಂಪಾರ್ಟೆನ್ಸ್ ಅಂತ.
3: ನಮ್ಮ ಹೃದಯದಲ್ಲಿ 4 ಕವಟಗಳಿದಾವೆ, ಅದನ್ನ ವ್ಯಾಲ್ವ್ಸ್ ಅಂತ ಕರಿತೀವಿ. ಈ ವ್ಯಾಲ್ವ್ಸ್ ನ ಏನು ಫಂಕ್ಷನ್ ಅಂದ್ರೆ ಏಕಮುಖ ರಕ್ತ ಪರಿಚಲನೆ ಮಾಡುವಂತದ್ದು, ಯೂನಿ ಡೈರೆಕ್ಷನಲ್ ಫ್ಲೋ ಅಂತ ಹೇಳ್ತೀವಲ್ಲ. ಸೊ ಒಂದ್ಸಲ ಅದ್ ಓಪನ್ ಆದಾಗ ಒಂದ್ ಕಡೆ ಬ್ಲಡ್ ಮುಂದಕ್ಕೆ ಹೋಗುತ್ತೆ, ಮತ್ತದ್ ಕ್ಲೋಸ್ ಆಗತ್ತೆ. ಸೊ ಎಲ್ಲೂ ಹಿಂದಕ್ಕೆ ಹೋಗ್ಬಾರ್ದು ಅದು ಬ್ಲಡ್. ಸೊ ಎಲ್ಲ ಆ ಒಂದು ಏಕಮುಖ ರಕ್ತ ಪರಿಚಲನೆಗೆ ಅದು ಹೆಲ್ಪ್ ಮಾಡತ್ತೆ. ಸೊ ಇದು ನಿರಂತರ ಓಪನ್ ಕ್ಲೋಸ್ ಆಗ್ತಿರೋದ್ರಿಂದ ಒಂದು ಏಜ್ ಆಗ್ತಾ ಆಗ್ತಾ ಅದು ಅದ್ರ ಮೇಲೆ ಕ್ಯಾಲ್ಶಿಯಂ ಕೂತದು ಸ್ವಲ್ಪ ಟೈಟ್ ಆಗುವಂಥದ್ದು ಲೂಸ್ ಆಗುವಂಥದ್ದು ಆಗುತ್ತೆ. ಸೊ ಇದ್ರ ನಮ್ಮ ನಾಲ್ಕು ವಾಲ್ವ್ಸ್ ಏನಂತ ಹೆಸರಂದ್ರೆ ಅಯೋಟಿಕ್ ವಾಲ್ವ್ ಅಂತ. ಮೇಜರ್ ದೊಡ್ಡ ಧಮನಿ ಅಯೋಟಾ ಅಂತೀವಲ್ಲ ಅದಕ್ಕೆ ಪ್ರೊಟೆಕ್ಷನ್ ಆಗಿ ಅಯೋಟಿಕ್ ವಾಲ್ವ್ ಅಂತೀವಿ. ಇನ್ನೊಂದು ಒಳಗೆ ಮೈಟ್ರಲ್ ವಾಲ್ವ್, ಟ್ರೈಕಸ್ಪಿಡ್ ವಾಲ್ವ್ ಹಾಗೂ ಶ್ವಾಸಕೋಶಕ್ಕೆ ಹೋಗುವಂತ ವಾಲ್ವ್ ರಕ್ತನಾಳಕ್ಕೆ ಪಲ್ಮರಿ ವಾಲ್ವ್ ಅಂತ. ಈ ಮೇಜರ್ ನಾಲ್ಕು ವಾಲ್ವ್ಸ್ ಇರುತ್ತೆ ನಮ್ಮ ಹಾರ್ಟ್ ಅಲ್ಲಿ.
1: ಓಕೆ ಓಕೆ ಓಕೆ.
2: ಇದು
1: ಸರ್
2: ಮಾನವದ ಹೃದಯ ಇದೆಯಲ್ಲ, ಫಸ್ಟ್ ಮಾ ತಾಯಿ ಗರ್ಭದಲ್ಲಿದ್ದಾಗಲೇ ಅದ್ರ ಕೆಲಸ ಶುರುವಾಗುತ್ತೆ. ನಾಲ್ಕನೇ ವಾರ ಗರ್ಭಧಾರಣೆ ಆದ ತಕ್ಷಣನೇ ಫಸ್ಟ್ ಆರ್ಗನ್ ಟು ಸ್ಟಾರ್ಟ್ ಫಂಕ್ಷನಿಂಗ್ ಹಾರ್ಟ್. ತಾಯಿ ಮಗು ಹುಟ್ಟಿದ ಮೇಲೆ ಹಾರ್ಟ್ ಒಂದ್ಸತಿ ಅದು ತನ್ನ ಕೆಲಸ ಶುರು ಮಾಡಿದ್ರೆ ಟಿಲ್ ದ ಲಾಸ್ಟ್ ಬ್ರೆತ್ ಹಾರ್ಟ್ ಕೀಪ್ಸ್ ವರ್ಕಿಂಗ್. ಒಂದು ಸಾಮಾನ್ಯ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ ಹಾರ್ಟ್ ಒಂದು ದಿವಸಕ್ಕೆ 100,000 ಬಾರಿ ಬಡ್ಕೊಳ್ಳುತ್ತೆ. ಒಂದು ದಿನದಲ್ಲಿ ಅಂದ್ರೆ ಪ್ರತಿ ಒಂದು ವ್ಯಾಲ್ವ್ ಅಥವಾ ಕವಾಟ ಒಂದ್ಸತಿ 100,000 ಸಾರಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ.
1: ಇದು ಮಕ್ಕಳಲ್ಲಿ ದೊಡ್ಡವರಲ್ಲಿ ಎರಡು
2: ಎಲ್ಲ ಒಂದು ಹೆಲ್ದಿ ಇಂಡಿವಿಜುವಲ್ ಟಿಲ್ 70 ಇಯರ್ಸ್ ಅನ್ಕೊಳ್ಳಿ, ಒಬ್ಬ ನಾರ್ಮಲ್ ಲೈಫ್ ಸ್ಪ್ಯಾನ್. 70 ವರ್ಷದಲ್ಲಿ 2 ಬಿಲಿಯನ್ ಟೈಮ್ಸ್ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ
1: ವಿಥೌಟ್ ಗ್ಯಾಪ್.
2: ವಿಥೌಟ್ ಗ್ಯಾಪ್ ಅಂಡ್ ಟೋಟಲ್ 200 ಮಿಲಿಯನ್ ಲೀಟರ್ಸ್ ಆಫ್ ಬ್ಲಡ್ ಇಸ್ ಪಂಪ್ಡ್ ಬೈ ದ ಹಾರ್ಟ್ ಇನ್ ಎ ಲೈಫ್ ಟೈಮ್. 200 ಮಿಲಿಯನ್ ಲೀಟರ್ಸ್. ಸೊ ಇವಾಗ ಅನ್ಕೊಬೋದು ನೀವು ಹಾರ್ಟ್ ಅಂದು ಮತ್ತೆ ಅದ್ರ ವ್ಯಾಲ್ವ್ದು ಮಹತ್ವ ಏನಿದೆ ಅಂತ.
1: ಅಲ್ಲ ಸರ್, ಮಹತ್ವ ಏನಿದೆ ಅಂದಾಗ ನಿಮ್ಮ ಮಾತಿನಲ್ಲೇ ಅರ್ಥ ಆಗ್ಬಿಡುತ್ತೆ. ಬಹುಶಃ ಅದನ್ನ ಕೇಳ್ತೀನಿ, ಈ ದೇಹದ ಯಾವುದೇ ಭಾಗ ಬೇಕಾದ್ರೆ ಕೆಲಸ ಮಾಡ್ದೇ ಹಂಗೆ ನಿಂತ್ಕೊಂಡಿರ್ಬೋದು. ಈವನ್ ಮನಸ್ಸು ಕೂಡ ಅಥವಾ ಮೈಂಡು ಕೂಡ ಯೋಚನೆ ಮಾಡ್ದೇ ಸುಮ್ಮನೆ ನಿಂತಿರ್ಬೋದು. ಆದರೆ ಈ ಹೃದಯ ಬಡಿದೇನೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ,
2: ಸಾಧ್ಯನೇ ಇಲ್ಲ, ಅಸಾಧ್ಯ.
1: ಅಂತಹ ಹೃದಯದ ಅಥವಾ ಅಂತಹ ಮಹತ್ವವಾದ ಅಂಗದ ಬಗ್ಗೆ ನಾವು ಎಷ್ಟು ಜಾಗೃತಿ ವಹಿಸಬೇಕಾಗತ್ತೆ. ಸೊ ಆ ಜಾಗೃತಿ ಕುರಿತು ಸಾಕಷ್ಟು ಹಳೆಯ ಮೊದಲೇ ಕಾರ್ಯಕ್ರಮದಲ್ಲಿ ಮಾತನಾಡಿದರೆ, ಸೊ ಆ ಜಾಗೃತಿ ಸಮಸ್ಯೆಗಳು ಬಂದಾಗ ಇವತ್ತು ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳು ಅಥವಾ ಚಿಕಿತ್ಸೆಗಳನ್ನು
2: ಮಾಡ್ತೀವಿ. ಸೊ ಇದರ ಮಹತ್ವದ ಬಗ್ಗೆ ಈ ತರ ಇದು ಏನಾಗುತ್ತೆ, ಇದು ಒಂಚೂರು ಸ್ವಲ್ಪ ತೊಂದರೆ ಆದಾಗ್ಲೂ ಸಿಂಪ್ಟಮ್ಸ್ ಶುರುವಾಗ್ಬಿಡುತ್ತೆ, ಅದ್ರ ಬಗ್ಗೆ ಶ್ರೀನಿಧಿ ಅವರು ಹೇಳ್ತಾರೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ, ಅದಕ್ಕೆ ನಾವೇನು ಪ್ರಿಕಾಷನ್ಸ್.
1: ಅಲ್ಲ ನನ್ಗೆ ಅದಕ್ಕೆ ಮುಂಚೆ ಅಯೋಟಿಕ್ ವಾಲ್ ಕಾಯಿಲೆ ಏಕೆ ಸಮಸ್ಯೆ ಉಂಟಾಗುತ್ತೆ ಅಂತ.
2: ಓಕೆ, ಅಯೋಟಿಕ್ ವಾಲ್ ಕಾಯಿಲೆ ಏನಂದ್ರೆ ಅದು ಯೂಶುವಲಿ ವಯಸ್ಕರಲ್ಲಿ ಆಗೋದು. 65 ವರ್ಷ ಆದ್ಮೇಲೆ ಅಸಹಜವಾಗಿ ಕ್ಯಾಲ್ಸಿಯಂ ಶೇಖರಣೆ ಆಗುತ್ತೆ. 65 ವರ್ಷದ ಮೇಲೆ ಕ್ಯಾಲ್ಸಿಯಂ ಶೇಖರಣೆ ಆಗ್ತಾ ಬಂದಿರುತ್ತೆ, ಇಷ್ಟೊಂದು ಬ್ಲಡ್ ಫ್ಲೋ ಆಗಿ ಆಗಿ ಕ್ಯಾಲ್ಸಿಯಂ ಶೇಖರಣೆ ಆಗುತ್ತೆ, ಆಮೇಲೆ ಫೈಬ್ರೋಸಿಸ್ ಆಗುತ್ತೆ. ಆವಾಗ ಅದು ಬರ್ತಾ ಬರ್ತಾ ಸಣ್ಣದಾಗುತ್ತೆ. ನಾರ್ಮಲ್ ವ್ಯಾಲ್ದು ಏರಿಯಾ ಆಫ್ ಓಪನಿಂಗ್ ಅರೌಂಡ್ 2.4 cm² ಅಂದ್ರೆ ಬರ್ತಾ ಬರ್ತಾ ಬರ್ತಾ 1 cm² ವರೆಗೂ ಸಣ್ಣದಾಗ್ಬಿಡುತ್ತೆ. ಅದು ಏಜ್ ರಿಲೇಟೆಡ್. ಇನ್ನ ಕೆಲವು ಸತಿ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಚಿಕ್ಕ ವಯಸ್ಕರಲ್ಲೂ ಆಗುತ್ತೆ. ನಾರ್ಮಲ್ ಆಗಿ ಒಂದು ವ್ಯಾಲ್ವ್ ಅಲ್ಲಿ 3 ಎಲೆಗಳ ತರ ಇರುತ್ತೆ, ಬೈ ಬರ್ತು 2 ಎಲೆಗಳಿದ್ರೆ ಅವ್ರಿಗೆ 40 ವರ್ಷನೋ 35 ವರ್ಷಕ್ಕೇನೆ ಅದು ಸಣ್ಣದಾಗ್ಬಿಡುತ್ತೆ. ಅದಲ್ದಲ್ಲೇ ರೊಮ್ಯಾಟಿಕ್ ಫೀವರ್ ಅಂತ ಒಂದು ಕಾಯಿಲೆ ಇದೆ, ಅದಾದಾಗ್ಲೂ ಕಾಯ ಅದು ಸಣ್ಣದಾಗುತ್ತೆ. ಇಲ್ಲ ಕೆಲವು ಕಡೆ ಏನಾಗುತ್ತೆ, ಕೆಲವು ಸತಿ BP ಜಾಸ್ತಿ ಇದ್ದಾಗ, ಶುಗರ್ ಜಾಸ್ತಿ ವರ್ಷ ಇದ್ದಾಗ, ಎದೆಯ ಭಾಗಕ್ಕೆ ಕ್ಯಾನ್ಸರ್ಗೆ ರೇಡಿಯೇಷನ್ ಥೆರಪಿ ತಗೊಂಡಾಗ ಅವ್ರಿಗೆ ಆದಷ್ಟು ಸ್ವಲ್ಪ ಬೇಗ ಹಾರ್ಟ್ ವ್ಯಾಲ್ವ್ ಸಣ್ಣದಾಗೋದು ಲೀಕ್ ಆಗೋದು ಶುರುವಾಗುತ್ತೆ.
1: ಎಸ್ ಸರ್, ಬಹುಶಃ ಈ ಮಹಾಧಮನಿ ಕವಟನೇ ನೀವು ಅಯೋಟಿಕ್ ಕವಟ ಅಂತ ವಾಲ್ವ್ ಅಂತ ಹೇಳ್ತೀರಿ. ಬಹುಶಃ ಇದನ್ನ ನಾವು ಹೈಸ್ಕೂಲ್ನಲ್ಲೇ ಓದಿರ್ತೀವಿ ಸಾಮಾನ್ಯವಾಗಿ, ಆದರೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತೇ ಇರೋದಿಲ್ಲ ನಮಗೆ. ಸೊ ಇವಾಗ ನೋಡಿದಾಗ ಅದ್ರ ಮಹತ್ವ ಎಷ್ಟಿದೆ, ನಾವು ತಿಳ್ಕೊಬೇಕಾಗಿತ್ತು ಅನ್ನೋಲ್ಲ, ನಾವು ಆವಾಗ್ಲಿಂದಾನೆ ತಿಳ್ಕೊಂಡಿದ್ರು, ಬಹುಶಃ ಇನ್ನೂ ಆರೋಗ್ಯ ಚೆನ್ನಾಗಿರತ್ತೇನೋ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ಅಥವಾ ಅನುಸರಿಸಲಿಲ್ಲ ಅಂದಾಗ ಸಮಸ್ಯೆಗಳು ಉಂಟಾಗುತ್ತೆ ಸರ್. ಸಾಮಾನ್ಯವಾಗಿ ಈ ಅಯೋಟಿಕ್ ವಾಲ್ವ್ ವೈಫಲ್ಯ ಆಗ್ಲಿಕ್ಕೆ ಅಥವಾ ಸಮಸ್ಯೆ ಆಗ್ಲಿಕ್ಕೆ ಕಾರಣಗಳು ಏನಿರುತ್ತೆ?
3: ಹೇಳ್ತಂಗೆ, ಈಗ ಅಯೋಟಿಕ್ ವಾಲ್ವ್ ಓಪನ್ ಆದಾಗ ಇಡೀ ದೇಹಕ್ಕೆ ಬ್ಲಡ್ ಹೋಗುತ್ತೆ, ಹಾರ್ಟ್ ಪಂಪ್ ಮಾಡಿದಾಗ ಅದು ಓಪನ್ ಆದ ಕೂಡಲೇ ಎಲ್ಲ ಕಡೆ, ಬ್ರೈನ್ಗೆ, ಕಿಡ್ನಿಗೆ, ಹೊಟ್ಟೆಗೆ, ಜೀವಶಕ್ತಿಗೆ. ಸೊ ಆ ವಾಲ್ವ್ ಟೈಟ್ ಆದಾಗ ನಮ್ಮ ಇಡೀ ದೇಹಕ್ಕೆ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಫಸ್ಟ್ ಮೇನ್ ಸಿಂಪ್ಟಮ್ ಆಗೋದು ಟೈಟ್ ಆಗ್ತಾ ಬಂದಾಗ. ಸರ್ ಹೇಳ್ದಂಗೆ 2.5 cm² ಇತ್ತು, ಅಗಲ ಇತ್ತು, ಅವಾಗ ಎಲ್ಲಾ ಕಡೆ ಬ್ಲಡ್ ಹೋಗ್ತಿತ್ತು. ಈಗ ಕಡಿಮೆ ಆಗ್ತಾ ಬಂತು, ಅದ್ರ ಆರಿಫೈಸ್ ಟೈಟ್ ಆಗಿ ಬರ್ತಾ ಇದೆ, ಆಗ ಬ್ಲಡ್ ಎಲ್ಲಾ ಅಂಗಕ್ಕೂ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ರೆಸ್ಟ್ ಅಲ್ಲಿ ಇದ್ದಾಗ ಅವ್ರು ಆರಾಮಾಗಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ನಡೆದಾಗ ಸ್ವಲ್ಪ ಉಸಿರಾಡೋ ತೊಂದರೆ ಬರುತ್ತೆ, ಮೆಟ್ಲು ಹದ್ದಾಗ ಆಗ ಉಸಿರಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸೋದು, ಬಟ್ ಅದನ್ನ ನಾವ್ ಏನ್ ಅನ್ಕೊಳ್ತೀವಿ, ಏನೋ ಆಯಾಸ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಆಗ್ಬಿಡತ್ತೆ. ಸೊ ಒಂದ್ ಇನ್ನೊಬ್ಬರಿಗೆ ಇನ್ ಕೆಲವ್ರು ಸ್ವಲ್ಪ ದಿನ ಟೈಟ್ ಆಗ್ತಾ ಆಗ್ತಾ ಎದೆನಲ್ಲಿ ಬಿಗಿತ, ಚೆಸ್ಟ್ ಟೈಟ್ನೆಸ್ ಅಂತ ಹೇಳ್ತೀವಿ ಅದು, ಮತ್ತೆ ಎದೆ ನೋವು ಬರುತ್ತೆ ಕೆಲವರಿಗೆ, ಬಟ್ ಹಾರ್ಟ್ ಅಟ್ಯಾಕ್ ತರ ನೋವಲ್ಲ, ಒಂಥರ ಬಿಗಿತ ಆತರ ನೋವು ಇರುತ್ತೆ. ಸೊ ಅದನ್ನು ನಾವು ಗುರುತು ಮಾಡ್ಕೊಂಡು ಒಂದ್ಸಲ ಚೆಕ್ ಮಾಡಕ್ಕೆ ಡಾಕ್ಟರ್ ಹತ್ರ ಹೋದಾಗ ಅವಾಗ ಗೊತ್ತಾಗತ್ತೆ. ಬಟ್ ಕೆಲವೊಮ್ಮೆ ಅಲ್ಲೂ ನೆಗ್ಲೆಕ್ಟ್ ಮಾಡ್ತಾರೆ, ಏನೋ ನಮ್ಗೆ ಇದು ಗ್ಯಾಸ್ಟ್ರಿಕ್ ಆಗ್ತಿರ್ಬೋದು. ತುಂಬಾ ಜನ ಇದನ್ನ 2-3 ತಿಂಗಳಲ್ಲ 6 ತಿಂಗಳು 1 ವರ್ಷ ನೆಗ್ಲೆಕ್ಟ್ ಮಾಡಿರೋದು ಹೌದು. ಯಾಕಂದ್ರೆ ದಿಢೀರಂತ ಅದು ಫುಲ್ ಟೈಟ್ ಆಗಲ್ವಲ್ಲ, ಸ್ಲೋ ಟೈಟ್ ಆಗ್ತಾ ಇದೆ, ಅದು ಈ ತರ ನಿಧಾನಕ್ಕೆ ಫಸ್ಟ್ ಉಸಿರಾಟದ ತೊಂದರೆ, ಎದೆ ಬಿಗಿತ, ಇನ್ನೂ ಸ್ವಲ್ಪ ಟೈಟ್ ಆದಾಗ ಅದು ಸ್ವಲ್ಪ ಸುಸ್ತಾಗೋದು ಅವ್ರಿಗೆ. ಮೊದಲು ಇಷ್ಟು ದೂರ ಮನೆ ಸುತ್ತ ಒಂದು ರೌಂಡ್ ಹೊಡಿತಿದ್ರು ಅಥವಾ ಒಂದು ಪಾರ್ಕಲ್ಲಿ ಚೂರು ನಡೆದ್ರು ಆರಾಮಾಗಿ ಮಾಡ್ತಿದ್ರು, ಈಗ ಒಂದ್ ಸ್ವಲ್ಪ ಏನೇ ಮಾಡಿದ್ರು ದೇಹಕ್ಕೆ ಒಂಥರ ಆಯಾಸ ಆಗ್ತದೆ, ಫಟೀಗ್ ಅಂತೀವಿ, ಈಸಿ ಫಟೀಗಬಿಲಿಟಿ, ಅದು ತುಂಬಾ ಒಂಥರ ಅವ್ರು ಹೇಳ್ತಾರೆ ಯಾಕೋ ಸರ್ ನಿಶಕ್ತಿ ನನಗೆ ಇದು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ನಂಗೆ ಫೇಂಟಿಂಗ್ ತರ ಆಗ್ತಾ ಇದೆ, ಕಣ್ ಕತ್ಲೆ ತರ ಆಗತ್ತೆ, ಸ್ನಾನದ ಮನೆಯಲ್ಲಿ ಮುಖ ತೊಳ್ಕೊಳ್ವಾಗ ಅವಾಗ ಸ್ವಲ್ಪ ಒಂಥರ ತಲೆ ಎಲ್ಲ ಹಿಂಗೆ ಒಂಥರ ಗಿಡಿನೆಸ್ ತರ ಆಗತ್ತೆ, ಈ ತರ ಸಿಂಪ್ಟಮ್ಸ್ ಎಲ್ಲ ಹೇಳುತ್ತಾರೆ. ಆಮೇಲೆ ಇನ್ನೂ ಟೈಟ್ ಆದಾಗ ಎದೆ ಬಡಿತ ಜಾಸ್ತಿ ಬಡ್ಕೊಳ್ಳೋದು, ಅವಾಗ ಅಷ್ಟೊತ್ತಿಗೆ ನಮ್ಮ ಹತ್ರ ಬಂದ್ ಆತರ ಡಾಕ್ಟರ್ ಯಾರೋ ಹತ್ರ ಹೋಗಿ ತೋರಿಸೇ ತೋರಿಸ್ತಾರೆ ಅಷ್ಟೊತ್ತಿಗೆ. ಸೊ ಈ ಸ್ಟಾರ್ಟಿಂಗ್ ನಡೆದಾಗ ಸುಸ್ತಾಗುವಂಥದ್ದು, ಫೆಟ್ಟಿಗೆ ಒಂಥರ ನಿಶಕ್ತಿ ಆಗುವಂಥದ್ದು, ಆ ಟೈಮ್ನಲ್ಲೇ ಅವ್ರೊಂದ್ಸಲ ಹೋಗಿ
1: ಈ ಕಾಲ್ಗಳು ಉತ್ಕೊಳ್ಳೋದು ಕೂಡ
3: ಅದು ಬರುತ್ತೆ, ಕಾಲ್ಗಳು ಉತ್ಕೊಳ್ಳೋದು ಬರುತ್ತೆ. ಅಷ್ಟೊತ್ತಿಗೆ ಆಗ್ಲೇ ಹಾರ್ಟ್ ಮೇಲೆ ತುಂಬಾ ಒತ್ತಡ ಬಿದ್ದಿದೆ ಅಂತ ಅರ್ಥ, ಕಾಲ್ಗಳು ಊತ ಬರ್ತಿರೋದು ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಸೊ ಅಂದ್ರೆ ಆಲ್ರೆಡಿ 1 ವರ್ಷ ಮೇಲೆ ಅವ್ರು ಈ ಸಿಂಪ್ಟಮ್ಸ್ ಮೇಲೆ ಹೇಳಿದ ಸಿಂಪ್ಟಮ್ಸ್ ಎಲ್ಲ ಅವ್ರು ಅನುಭವಿಸಿ ಈ ಕಾಲು ಊತ ಬರುತ್ತೆ, ಕಾಲು ಊತ ಬಂದಾಗ ಅವರು ಯಾಕೋ ಈ ತರ ಊತ ಬರ್ತಿಲ್ಲ, ಕಿಡ್ನಿ ತೊಂದ್ರೆನ, ಹಾರ್ಟ್ ತೊಂದ್ರೆ ಅಂತ ಅವ್ರು ಫಿಸಿಷಿಯನ್ ಹೋಗಿ ತೋರಿಸ್ತಾರೆ, ಆಗ ನಮ್ಮ ಹತ್ರ ಅವ್ರನ್ನ ಕಳಿಸ್ತಾರೆ. ಸೊ ಕಾಲು ಊತ ಒಂಥರ ಬರ್ತಿದೆ ಅಂದ್ರೆ ಅವ್ರಿಗೆ ಇವೆಲ್ಲ ಮೇಲ್ ಹೇಳಿದ ಲಕ್ಷಣಗಳೆಲ್ಲ ಆಗ್ಲೇ 1 ವರ್ಷದ ಮೇಲೆ ಕಾಣಿಸ್ಕೊಂಡಿದೆ ಅಂತ ಆಯ್ತು.
1: ಸರ್, ಸಾಮಾನ್ಯವಾಗಿ ಕಾಲು ಊತ ಬರುತ್ತೆ ಅಂತಂದ್ರೆ ಸಾಮಾನ್ಯ ಜನ ಅನ್ಕೊಳ್ಳೋದು ಕಿಡ್ನಿ ಸಮಸ್ಯೆ ಇರ್ಬೋದೇನು ಅಂತ.
3: ಹೌದು.
1: ಸೊ ಇದನ್ನ ಹೇಗೆ,
3: ಕಾಲು ಊತ ಬಂದಾಗ ಮೇನ್ ಆಗಿ ಒಂದು ಹಾರ್ಟ್ ಸಮಸ್ಯೆ, ಕಿಡ್ನಿ ಸಮಸ್ಯೆ ಇಲ್ಲ ಲಿವರ್ ಸಮಸ್ಯೆ, ಇನ್ನೊಂದು ರಕ್ತ ಕಡಿಮೆ, ಈ 4 ತುಂಬಾ ಕಾಮನ್. ಸೊ ಒಂದು ಯಾವ್ದೇ ರೀತಿ 2 ಕಾಲು ತುಂಬಾ ಊತ ಬಂದಿದೆ ಅಂದಾಗ ನಾವು ಒಂದು ಹಾರ್ಟ್ ಚೆಕಪ್ ಆಗ್ಬೇಕು, ಒಂದು ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್, ಅದರಲ್ಲಿ ರಕ್ತ ಅಂಶ ಗೊತ್ತಾಗತ್ತೆ, ಕಿಡ್ನಿ ವೈಫಲ್ಯ ಇದ್ರೆ ಕ್ರಿಯಾಟಿನಿನ್ ಅಂಶ ಮೇಲಿದ್ಯಾ ಕೆಳಗಿದೆ ಗೊತ್ತಾಗತ್ತೆ, LFT ಲಿವರ್ ಫಂಕ್ಷನ್ ಟೆಸ್ಟ್ ಗೊತ್ತಾಗುತ್ತೆ. ಸೊ ಒಂದು ಬ್ಲಡ್ ಟೆಸ್ಟ್, ಒಂದು ECO ECG ಮಾಡಿಸಿದ್ರೆ ಸಾಕು. ಸೊ ಒಂದು ಏನ್ ಯಾವ ಅಂಗದಲ್ಲಿ ಇದು ಎಫೆಕ್ಟ್ ಆಗ್ತಿದೆ ಅನ್ನೋದು ಆಗ್ಲೇ ಗೊತ್ತಾಗುತ್ತೆ.
1: ಇವೆಲ್ಲ ಯೋಟಿಕ್ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಲಕ್ಷಣಗಳು ಕಾಣಿಸ್ಕೊಳ್ಳುವಂತದನ್ನ ತಾವು
3: ಹೇಳಿದ್ರಿ. ಮೇನ್ ಆಗಿ ಅಯೋಟಿಕ್ ವ್ಯಾಲ್ವ್ ಲಕ್ಷಣ ಹೇಳಿದೀವಿ, ಬಟ್ ಇದರಲ್ಲಿ ಬೇರೆ ಹಾರ್ಟ್ ತೊಂದ್ರೆ ಇದಕ್ಕೂ 2 ಓವರ್ಲ್ಯಾಪ್ ಇರುತ್ತೆ. ಬಟ್ ಈ ಆರ್ಡರ್ ನಾನು ಹೇಳಿರೋದು
1: ಸ್ಪೆಸಿಫಿಕ್
3: ಅಯೋಟಿಕ್. ಸೊ ಈಗಿನ ಈ ಸಲ ವರ್ಲ್ಡ್ ಹಾರ್ಟ್ ಡೇ ಪ್ರಯುಕ್ತ
1: ಹೌದು
3: ಹೇಳಿದ್ದಾರೆ, ಡೋಂಟ್ ನೆವರ್ ಮಿಸ್ ಎ ಬೀಟ್ ಅಂತ ಈ ಸಲ ಸ್ಲೋಗನ್. ಸೊ ಆ ರೀತಿ ಈ ತರ ಒಂದ್ ಚಿಕ್ಕ ಲಕ್ಷಣನು ಮಿಸ್ ಮಾಡ್ಕೋಬೇಡಿ, ಆ ಲಕ್ಷಣ ಇದ್ದಾಗ ಎಚ್ಚೆತ್ಕೊಂಡು ಸ್ವಲ್ಪ ಹೋಗಿ ತೋರಿಸಿ ಅಂತ ಒಂದು ನಾವು ಮನವರಿಕೆ ಮಾಡ್ಕೊಳ್ಬಹುದು.
1: ಹರ್ಷ ಸರ್, ಸಾಮಾನ್ಯವಾಗಿ ಈ ಎಲ್ಲ ಲಕ್ಷಣಗಳು ಕಂಡಾಗ ಅಥವಾ ಸಮಸ್ಯೆಗಳಿದ್ದಾಗ ಅವರು ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಪಡ್ಕೊಳ್ಳಿಲ್ಲ ಅಂದ್ರೆ ಸಾಮಾನ್ಯವಾಗಿ ಏನ್ ಸಮಸ್ಯೆಗಳು ಕಾಣಿಸ್ಕೊಳ್ಳಿಲ್ಲ
2: ಏನಾಗುತ್ತೆ ಅಕಸ್ಮಾತ್? ಏನು ಮೆನಿ ಟೈಮ್ಸ್ ಶ್ರೀನಿಯವರು ಹೇಳ್ದಂಗೆ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಸಿಂಪ್ಟಮ್ಸ್ನ. ಸೊ ಅದಕ್ಕೆ ಈ ಸತಿ ವರ್ಲ್ಡ್ ಹಾರ್ಟ್ ಡೇದು ಮೇನ್ ಥಿಂಗ್ ಥೀಮ್ ಏನು ಅಂದ್ರೆ ನೆವರ್ ಮಿಸ್ ಎ ಬೀಟ್, ಒಂದು ಸಣ್ಣ ಸಿಂಪ್ಟಮ್ನ ನೆಗ್ಲೆಕ್ಟ್ ಮಾಡಬೇಡಿ. ಅಸಹಜವಾಗಿ ಏನೇ ಸಿಂಪ್ಟಮ್ಸ್ ಬಂದ್ರೂ ಆದಷ್ಟು ಬೇಗ ಮೆಡಿಕಲ್ ಅಟೆನ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಒಂದು ಅಕಸ್ಮಾತ್ ಕೆಲವು ಸತಿ ವಯೋಸಹಜ ಅಥವಾ ಯಾರೋ ಪಕ್ಕದಲ್ಲಿ ಹೇಳ್ತಾರೆ ನೋಡಿ ಹಿಂಗೆ ಬೇರೆ ಏನೋ ಕಾಯಿಲೆ ಇರ್ಬೋದು, ಸಣ್ಣ ಕಾಯಿಲೆಗೆ ಯಾಕೆ ಡಾಕ್ಟ್ರಿಗೆ ತೋರಿಸ್ತಿರೋದು, ಹಂಗೆ ಬಿಟ್ಬಿಟ್ರೆ ಅದು ಹೋಗ್ತಾ ಹೋಗ್ತಾ ಡೇ ಬೈ ಡೇ, ಮಿನಿಟ್ ಬೈ ಮಿನಿಟ್, ಮಂತ್ ಬೈ ಮಂತ್ ಹಾರ್ಟ್ ಸ್ಲೋ ಆಗಿ ವೀಕ್ ಆಗ್ತಾ ಹೋಗುತ್ತೆ. ಸೊ ವೀಕ್ ಆಗ್ಬಿಟ್ಟು ಇಟ್ ಮೇ ಬಿಕಮ್ ಲೈಫ್ ಥ್ರೆಟ್ನಿಂಗ್, ಯಾವಾಗ್ಲೂ ಒಂದ್ ದಿವಸ ಮನೆಯಲ್ಲಿ ಬಿದ್ದುಬಿಟ್ಟು ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ, ಅಷ್ಟು ಸಿವಿಯರ್ ಆಗೋ ಹೋಗ್ಬೋದು. ಅಥವಾ ಮಧ್ಯಾಹ್ನ ಇವಾಗ ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಬಾತ್ರೂಮ್ಗೆಲ್ಲ ಹೋಗಿ ಬರ್ತಾ ಇದ್ರು, ಮನೆಯಲ್ಲೆಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ರು, ಇವತ್ತು ನೋಡಿದ್ರೆ ಬಾತ್ರೂಮ್ ಹೋಗಿ ಬರ್ಲಿಕ್ಕೆ ಅವ್ರ ಕೈಲಿ ಆಗಲ್ಲ, ಸಡನ್ ಆಗಿ ಡಬಡಬಡವ ಅಂತ ಎದೆ ಬಡ್ಕೊಂಡು ಅಲ್ಲೇ ತಲೆ ತಿರುಗಿ ಬಿದ್ದಂಗಾಗತ್ತೆ. ಕೆಲವು ಸತಿ ಏನಾಗುತ್ತೆ, ಹಾರ್ಟ್ ವೀಕ್ ಆಗಿ ಹಾರ್ಟ್ ಎದೆ ಬಡಿತ ಸ್ವಲ್ಪ ಕಂಟ್ರೋಲಿಗೆ ಬರದೇ ಇದ್ದಾಗ ಸ್ಟ್ರೋಕ್ ಆಗೋ ಚಾನ್ಸಸ್, ಹಾರ್ಟಲ್ಲಿ ಸಣ್ಣ ಸಣ್ಣ ಕ್ಲಾಟ್ ಹೋಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತರ ಸ್ಲೋಲಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಪರ್ಸನ್ ಸೀನಿಯರ್ ಸಿಟಿಸನ್ ಇಂಡಿಪೆಂಡೆಂಟ್ ಬಿಕಮ್ಸ್ ಡಿಪೆಂಡೆಂಟ್ ಆನ್ ಅದರ್ಸ್,
1: ಅಂದ್ರೆ ವಿಶೇಷವಾಗಿ ವಯಸ್ಸಾದವರಲ್ಲಿ ಇದು ಹೆಚ್ಚು ಹೆಚ್ಚು
3: ಕಾಣಿಸ್ಕೊಳ್ಳೋದು.
1: ಎಸ್ ಸರ್, ಅಯೋಟಿಕ್ ವಾಲ್ ಹೆಂಗೆ ಅದು ಬ್ಲಾಕ್ ಆಗುತ್ತಾ ಅಥವಾ ಏನಾಗುತ್ತೆ, ಯಾವ್ಯಾವ ಕಾರಣಗಳಿಗೆ ಈಗೆಲ್ಲ ಸಮಸ್ಯೆಗಳಾಗುತ್ತೆ, ಈ ಸಮಸ್ಯೆಗಳು ಕಂಡಾಗ ನಾವು ಸರಿಯಾದ ಚಿಕಿತ್ಸೆ ಪಡ್ಕೊಳ್ಳಿಲ್ಲ ಅಂದ್ರೆ ಅಥವಾ ವೈದ್ಯರನ್ನ ಭೇಟಿ ಮಾಡಲಿಲ್ಲ ಅಂದಾಗ ಏನೆಲ್ಲ ಉಲ್ಬಣ ಆಗ್ಬೋದು, ಎಲ್ಲ ಕುರಿತು ಮಾತನಾಡ್ತಾ ಇದ್ರೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮಾತನಾಡ್ತೀನಿ ಸರ್. ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೇನೆ. ಎಸ್ ಸರ್, ಕರೆ ಕಟ್ಟಾಗಿದೆ ಸರ್. ಎಸ್ ಸರ್, ಹಾಗೇನೆ ಈ ಎಲ್ಲ ಚಿಕಿತ್ಸೆಗಳನ್ನ ಪಡ್ಕೊಳ್ದೇ ಇದ್ದಾಗ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿದ್ರಿ. ಸೊ ಚಿಕಿತ್ಸೆ ಪಡ್ಕೋಬೇಕು ಅಂದ್ರೆ ಈ ಅಯೋಟಿಕ್ ವಾಲ್ ಸಂಬಂಧಪಟ್ಟಂತೆ ಅಥವಾ ಕಾಯಿಲೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಇವಾಗ ಅಂತ?
3: ಸೊ ಈಗ ನಾವು ಹೇಳ್ದಂಗೆ ಅವರು ಈ ತರ ಅರ್ಲಿ ಲಕ್ಷಣಗಳು ಕಂಡಾಗ ಬಂದಾಗ ಈ ಅಯೋಟಿಕ್ ವಾಲ್ವ್ ಟೈಟನಿಂಗ್ ನಾವು ಅದನ್ನ ಮೂರು ಗ್ರೇಡ್ ಮಾಡ್ತೀವಿ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಸೊ ಮೈಲ್ಡ್ ಮಾಡ್ರೇಟ್ ಇದ್ದಾಗ ಅವ್ರು ಸ್ವಲ್ಪ ಸುಸ್ತಿರುತ್ತೆ, ಬಟ್ ಇನ್ನೂ ಫುಲ್ ಟೈಟ್ ಆಗಲಿಲ್ಲ. ಸೊ ಅವ್ರಿಗೆ ಚೂರು ಮೆಡಿಸಿನ್ಸ್ ಕೊಟ್ಟು ಆ ಒತ್ತಡ ಏನು ಬೀಳುತ್ತೆ ಹಾರ್ಟ್ ಮೇಲೆ ಟೈಟ್ ಆದರೆ, ಸೊ ಆ ಒತ್ತಡನ ಕಮ್ಮಿ ಮಾಡುವಂಥ ಒಂದು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಸೊ ಅವ್ರನ್ನ ಫಾಲೋ ಅಪ್ ಹೇಳ್ತೀವಿ, ಮತ್ತೆ ಆರಾರು ತಿಂಗಳಿಗೆ ಒಂದ್ಸಲ ಎಕೋ ಮಾಡಿಸ್ತಾ ಇರಿ. ಸೊ ಯಾವಾಗ ಟೈಟ್ ಆಗತ್ತೆ ಆವಾಗ ನಾವು ಅದನ್ನ ನಿಮ್ದು ಏನು ಮುಂದಿನ ಕ್ರಮ, ಮುಂದಿನ ಸರ್ಜರಿನ ಏನು ಮಾಡ್ಬೇಕಂತ ಅದು ಹೇಳ್ತೀವಿ ಅಂತ. ಸೊ ಅದು ಫಸ್ಟ್ ಮೆಡಿಸಿನ್ಸ್ ಆಯ್ತು. ನೆಕ್ಸ್ಟ್ ಅದು ಯಾವಾಗ ಟೈಟ್ ಆಯ್ತು, ಯಾವಾಗ ಒಬ್ಬ ಮನುಷ್ಯಗೆ ಅದು ವಾಲ್ವ್ ಟೈಟ್ ಆಯ್ತು, ಯೂಶ್ವಲಿ ಅವರು ತಲೆ ತಿರುಗಿ ಬೀಳೋದು ಅದೆಲ್ಲ ಆಗುತ್ತೆ. ಸಡನ್ ಆಗಿ ಬ್ರೈನಿಗೆ ಬ್ಲಡ್ ಕಮ್ಮಿ ಆಗುತ್ತಲ್ವಾ ಅಲ್ಲಿಂದ, ಆವಾಗ ಕೆಳಗೆ ತಲೆ ತಿರುಗಿ ಬೀಳೋದು, ಆ ರೀತಿ ಸಿಂಪ್ಟಮ್ಸ್ ಬಂತು ಅಂದ್ರೆ ನಾವು ಅವ್ರ ಏಜ್ ನೋಡ್ತೀವಿ. ಪೇಷಂಟ್ ಆಪರೇಷನ್ ತಡ್ಕೊಳಕ್ ಆಗತ್ತಾ ಇಲ್ವಾ ಅಂತ ನೋಡ್ತೀವಿ, 70 ವರ್ಷದ ಒಳಗಿನವ್ರ, 70 ವರ್ಷದ ಮೇಲಿನವ್ರ ಅಂತ ನೋಡ್ತೀವಿ. ಸೊ 70 ವರ್ಷ ಒಳಗಿನವರು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ವ್ಯವಸಾಯಕ್ಕೆ ಹೋಗ್ತಿದ್ರು, ಆಮೇಲೆ ಗಟ್ಟಿ ಇದಾರೆ ಅಂತ ನಮಗೂ ಅನಿಸ್ತು ಅಂದ್ರೆ ಮಾಡ್ತಾರೆ ಪರವಾಗಿಲ್ಲ ಅಂದ್ರೆ ಫಸ್ಟ್ ಆಪ್ಷನ್ ಅವ್ರಿಗೆ ಅವಾಗ ಓಪನ್ ತೆರೆದ ಚಿಕಿತ್ಸೆ, ಓಪನ್ ಹಾರ್ಟ್ ಸರ್ಜರಿ ಈ ತರ ಮಾಡಿ ಆ ವ್ಯಾಲ್ವ್ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ಕಟ್ ಮಾಡಿ ಹೊಸ ವ್ಯಾಲ್ವ್ ನ ಅಳವಡಿಸ್ತಾರೆ. ಸೊ ಅವ್ರಿಗೆ ಅದನ್ನೇ ನಾವು ಅದನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದು, ಅದು ಹತ್ತು ವರ್ಷ ಬರುತ್ತೆ, ಮುಂದೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವ್ರಿಗೆ ಆ ಒಂದು ಆಪ್ಷನ್ ಕೊಡ್ತೀವಿ. ಯಾರು 70 ವರ್ಷದ ಮೇಲಿನವರು ಸ್ವಲ್ಪ ದುರ್ಬಲವಾಗಿದ್ದಾರೆ, ತಡ್ಕೊಳಕ್ ಕಷ್ಟ ಆಗ್ಬೋದು, ಸರ್ಜರಿನ ತಡ್ಕೊಳಕ್ ಆಗಲ್ಲ, ದೊಡ್ಡ ಮೇಜರ್ ಸರ್ಜರಿ, ಅನಸ್ತೀಶಿಯಾ ಅವೆಲ್ಲ ಇರುತ್ತೆ, ಸೊ ಅದನ್ನ ತಡ್ಕೊಳಕ್ ಆಗಲ್ಲ ಅಂತವ್ರಿಗೆ ನಾವು ಈ ಟಾವಿ ಅಂತ ಒಂದು ಆಪ್ಷನ್ ಕೊಡ್ತೀವಿ.
1: ಎಸ್ ಸರ್, ಇದು ವಿಶೇಷವಾಗಿ ಇತ್ತೀಚೆಗೆ ಪಾಪ್ಯುಲರ್ ಆಗಿರುವಂತಹ ಚಿಕಿತ್ಸೆ. ಎಸ್ ಸರ್, ಅದ್ರ ಬಗ್ಗೆ ಮಾತನಾಡ್ತೀನಿ, ಅದಕ್ಕೆ ಮುಂಚೆ ಒಂದ್ ಕರೆ ತಗೊಳ್ತೇನೆ. ನಮಸ್ತೆ
4: ಸರ್. ನಮಸ್ಕಾರ
1: ಸರ್, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ?
4: ಸರ್, ನಾವು ಚಿನ್ಸ್ವಾಮಿ ಅಂತ ಸರ್, ಎಚ್ ಡಿ ಕೋಟೆ ಹೊಳೆಹುಂಡಿ ಗ್ರಾಮದವರು.
1: ಚಿನ್ಸ್ವಾಮಿ ಅವರೇ, ಮಾತನಾಡಿ, ತಮ್ಮ ಜೊತೆ ಏನ್ ಪ್ರಶ್ನೆ ಇದ್ರೆ ಕೇಳಿ.
4: ನಮಸ್ಕಾರ ಡಾಕ್ಟರ್ ಸರ್ಗೆ.
2: ನಮಸ್ಕಾರ, ಚೆನ್ನಾಗಿದ್ರೆ ಚಿನ್ಸ್ವಾಮಿ ಅವರೇ?
4: ತಾವು ಚೆನ್ನಾಗಿದ್ದೀರಾ ಸರ್?
2: ಹಾ, ಎಲ್ಲ ನಿಮ್ಮ ಆಶೀರ್ವಾದ ಹೇಳಿ.
4: ಅದೇ ಸರ್, ಹೃದಯ ಸಂಬಂಧಪಟ್ಟದ್ದು, ನಮ್ಮ ಮೈಸೂರಲ್ಲಿ ಒಂದು ಹೊಸದಾಗಿ ಸಾಮಾನ್ಯ ಜಯದೇವ ಹಾಸ್ಪಿಟಲ್ ಆಗಿದ್ದು ಒಳ್ಳೆ ಬೆಳವಣಿಗೆ ಸರ್ ನಮ್ಗೆ.
2: ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು.
4: ಇದು ಸರ್, ಅಲ್ಲಿ ತಮ್ಮಲ್ಲಿ ಒಳ್ಳೆ ಹೃದಯದ ಸಂಬಂಧಿಸಿದ ಕಾರ್ಯಗಳಿಗೆ ಒಳ್ಳೆ ಇದು ಚಿಕಿತ್ಸೆ ಸಿಗುತ್ತೆ ಅಂತ ನಾನು ಬೇರೆ ಕಡೆ ಪೇಷಂಟ್ ಗಳಿಂದ ಕೇಳಿದ್ದೀನಿ. ಮತ್ತೆ ಇದು ಸರ್, ಈಗ ಮುಂದ ಆಗುವಾಗ ಇಷ್ಟೊಂದು ಹೃದಯ ಸಂಬಂಧ ಕಾಯಿಲೆಗಳು ಬರ್ತಾ ಇರ್ಲಿಲ್ಲ ಸರ್, ಇದು ಜನ ಇದು ನಮ್ಮ ಒಂದು ಜೀವನ ಶೈಲಿನೇ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಸರ್, ಅಥವಾ ಯಾವ ತರ ಇದರಿಂದ ಇದಾಗುತ್ತೆ ಅಂತೀರಾ?
2: ನೀವ್ ಹೇಳ್ದಂಗೆ ಇವಾಗ ನಾವು ಅತಿ ಹೆಚ್ಚಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡ್ತಾ ಇರೋದು ಜೀವನ ಶೈಲಿ ರಿಲೇಟೆಡ್, ಇದಕ್ಕೆ ಸಂಬಂಧಿತವಾಗಿಯೇ ಬರ್ತಾ ಇರೋದು. ಅದಕ್ಕೆ ನಾವು ಶಿಸ್ತಿನಿಂದ ಇರ್ಬೇಕು. ಲಾಸ್ಟ್ ಟೈಮೇ ಹೇಳಿದ್ದೆ ಬಸವಣ್ಣವ್ರು ಹೇಳ್ದಂಗೆ, ದೇಹವೇ ದೇಗುಲ. ನಾವು ದೇಹವನ್ನು ದೇಗುಲದ ಥರ ನಾವು ನೋಡಿಕೊಂಡ್ರೆ ದೇಹ ನಮಗೆ ಚೆನ್ನಾಗಿ, ಅದು ನಮಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಹೃದಯನೂ ಅಷ್ಟೇ
1: ಅಲ್ಲ, ದೇವಾಲಯಕ್ಕೆ ಎಂಟ್ರಿ ಕೊಡಕ್ ಮುಂಚೆ ನಾವು ಹೇಗೆ ಭಕ್ತಿ ಭಾವದಿಂದ ಸ್ಲಿಪ್ಪರ್ ಕೆಳಗಡೆ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ತೀವಲ್ಲ, ಸೊ ಹಂಗೆ ಬಾಯಿ ಏನಾದರೂ ಅದರ ದ್ವಾರ ಅಂತ ಅನ್ಕೊಂಡ್ರೆ ಬಾಯಿ ಮೂಲಕ ಹೋಗುವಂಥ ಆಹಾರನೂ ಮುಖ್ಯ ಆಗುತ್ತೆ ಸರ್. ಹೇಗೆ
2: 100% ಅದಕ್ಕೆ ಏನು ಇದೇ ಇಲ್ಲ. ಇವಾಗ ಮೊನ್ನೆ ಎಲ್ಲ ನೋಡಿದ್ವಿ, ರೇಡಿಯೋದಲ್ಲಿ ನೋಡಿದ್ವಿ, ಟಿವಿಲಿ ನೋಡಿದ್ವಿ, ಎಲ್ಲ ಕಡೆ ಗೌರ್ಮೆಂಟ್ ಅವರು ಹೋಗಿ ನೋಡ್ತಾ ಇದ್ದಾರೆ ಏನೇನು ಆಹಾರಕ್ಕೆ ಹಾಕ್ತಾರೆ ಅಂತ. ಅದು ನೋಡಿದ್ರೆ ಇಟ್ಸ್ ರಿಯಲಿ ಇಟ್ಸ್ ನಾಟ್, ನಾವೇನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಅದು ದೇಹಕ್ಕೆ ಮೂಲ, ಅದು ಅದರಲ್ಲೇ ಅದು ಕುಲುಷಿತವಾಗಿ ನಾವು ಅದನ್ನ ವಿಷಭರಿತ ಆಹಾರ ತಗೊಂಡ್ರೆ ದೇಹ ಎಲ್ಲಿಗೆ ಹೋಗುತ್ತೆ
1: ಅಲ್ವಾ?
2: ಗಾಳಿನೂ ಪೊಲ್ಯೂಷನ್ ಆಗಿದೆ ಇವಾಗ, ವಾಯುಮಾಲಿನ್ಯ, ನೀರು ಪೊಲ್ಯೂಟೆಡ್, ನಾವು ನಿಂತಿರೋ ಭೂಮಿ ಪೊಲ್ಯೂಟೆಡ್ ಇವಾಗ.
3: ಮತ್ತೆ ಈಗಿನ ಈಗಿನ ನಾವು ಏನ್ ನೋಡ್ಬೋದು, ಚಿಕ್ಕ ಮಕ್ಕಳಲ್ಲೇ ಒಬೆಸಿಟಿ ಅಂತ ಕರಿತೀವಿ, ಇಲ್ಲ ಎಕ್ಸಸೈಸ್ ಕಡಿಮೆ ಮಾಡ್ತಾರೆ, ಕೆಲವು ಮಾಡೋರು ಚೆನ್ನಾಗೇ ಮಾಡ್ತಿದ್ದಾರೆ, ಬಟ್ ಅರಿವು ಇದೆ, ತುಂಬಾ ಜಿಮ್ಸ್ ಓಪನ್ ಆಗಿದೆ ಅದಂತಲ್ಲ, ಬಟ್ ನಾವೇ ನೋಡ್ತಿರ್ತೀವಲ್ಲ, ನಾವು ಪೇಷಂಟ್ಸ್ ನೋಡ್ತಿರುವಾಗ ಅವ್ರ ಆಹಾರದ ಒಂದು ಇದು ಹಾಗೂ ಒಂದು ನಮ್ಮ ಎಕ್ಸಸೈಸ್ ಅಂತ ಒಂದು ದಿನನಿತ್ಯ ಚಟುವಟಿಕೆ ಅದಿಟ್ಕೊಳ್ಳದೆ ಅವ್ರ ಸೊಂಟ ಗಾತ್ರ ದೊಡ್ಡದು, ಅದು ಮೇನ್ ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ತೊಂದರೆ ಎಲ್ಲ ಆಗ್ಲಿಕ್ಕೆ.
1: ಅಂದ್ರೆ ಎಕ್ಸಸೈಸ್ ಮತ್ತೆ ಆಹಾರ ಪದ್ಧತಿ ಎರಡು ಈ ಸುಮ್ನೆ ಒಂದು ಸುಮ್ನೆ ವೆಹಿಕಲ್ ಗೆ ಹೋಲಿಸೋದಾದ್ರೆ ಒಂದು ವೆಹಿಕಲ್ ಗೆ ನಾವು ಎಷ್ಟು ಪೆಟ್ರೋಲ್ ಹಾಕೋ ಜಾಗಕ್ಕೆ ಪೆಟ್ರೋಲ್ ಹಾಕ್ಬೇಕು ಡೀಸೆಲ್ ಹಾಕಿದ್ರೆ ಹಾಳಾಗ್ಬಿಡುತ್ತದೆ ಗಾಡಿ. ಸೊ ಹಾಗಾಗಿ ಆ ದೇಹಕ್ಕೆ ಏನ್ ಬೇಕೋ ಅದನ್ನ ಕೊಡಬೇಕು ಆಹಾರವಾಗಿ. ಹಾಗೇನೆ ಎಕ್ಸಸೈಸ್ ಅಂತ ಬಂದಾಗ ಅದನ್ನ ಸರ್ವಿಸ್ ಮಾಡ್ಕೊಳ್ಳೋದು, ಈಗ ಆಯಿಲ್ ಚೇಂಜು ಇವೆಲ್ಲ ಮಾಡ್ತೀವಲ್ಲ, ಬಹುಶಃ ಅದನ್ನ ಕರೆಕ್ಟ್ ಆಗಿ ನಮ್ಮ ಗಾಡಿ ಓಡಬೇಕು ಅಂದ್ರೆ ಹೆಂಗೆ ಆಯಿಲ್ ಸರ್ವಿಸಸ್ ಗಳು ಮಾಡ್ಕೊಂತೀವಿ, ಹಾಗೇನೆ ದೇಹಕ್ಕೂ ಕೂಡ ಈ ಎಕ್ಸಸೈಸ್ ಅನ್ನೋದು ಒಂದು ಸರ್ವಿಸ್. ಹೇಗೆ ಸರ್?
3: ಹೌದು, ಎಕ್ಸಸೈಸ್ ನಿದ್ದೆ ಆಹಾರ ಇದೆ 70% ಕರೆಕ್ಟ್ ಆಗಿದ್ರೆ 70% ಆಯ್ತು. ಇನ್ ಯಾರಿಗೆ ಆದ್ರೂ ಬಿ ಪಿ ಶುಗರ್ ಎಲ್ಲ ಬರ್ಬೋದು, ಅದನ್ನ ನಿಯಂತ್ರಣ ಮಾಡಕ್ಕೆ ಔಷಧಿಗಳಿದ್ದಾರೆ, ಡಾಕ್ಟರ್ ಎಲ್ಲ ನೋಡ್ಕೊಳ್ತಾರೆ. ಬಟ್ ಇದು ನಮ್ಮಲ್ಲೇ ಇದೆ, ನಾವು ಆಹಾರ ನಿದ್ದೆ ಹಾಗೂ ಎಕ್ಸಸೈಸ್ ಇದು ನಾವೇ ನಮ್ಮ ಕೈಲಿದೆ ಅದು. ಸೊ ನಾವ್ ಹೇಗೆ ಅದನ್ನ ನಡೆಸ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ದೇಹ ಚೆನ್ನಾಗಿರುತ್ತೆ.
2: ಇನ್ನೊಂದು ಸ್ಮೋಕಿಂಗ್ ಆಲ್ಕೋಹಾಲ್ ಅದು ತುಂಬಾ ದೊಡ್ಡ ರಿಸ್ಕ್ ಫ್ಯಾಕ್ಟರ್, ಸ್ಮೋಕಿಂಗ್ ಸ್ಟಾಪ್ ಮಾಡಲೇಬೇಕು.
1: ಚಿನ್ನಸ್ವಾಮಿ ಸರ್ ಆಗ್ಬೋದಾ ಈ ಜೀವನ ಶೈಲಿ ನೀವು ಹೇಳಿದಂಗೆ
4: ದೈನಂದಿನ ಚಟುವಟಿಕೆಯಲ್ಲಿ ನಾವು ಚೇಂಜಸ್ ಮಾಡ್ಕೊಂಡ್ರೆ ಈ ಮುಂದೆ ಬರ ಇದನ್ನ ತಡೆಗಟ್ಟಬಹುದು ಅಂತ ಸರ್ ಸಲಹೆ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಈಗ ಮಾಧ್ಯಮಗಳ ಮೂಲಕ ಅಥವಾ ನೀವು ತರಬೇತಿ ಮೂಲಕ ಗ್ರಾಮಗಳಲ್ಲಿ ಅಥವಾ ಮಿಕ್ಕಿದ ಕಡೆ ಒಂದು ಅವ್ರಿಗೆ ಒಂದು ಮಾಹಿತಿ ಕೊರತೆ ಇರೋದ್ರಿಂದ ಒಂದು ಇದು ಮಾಡಿದ್ರೆ ಮೆಡಿಕಲ್ ಮುಖಾಂತರ ಒಳ್ಳೇದಾಗುತ್ತೆ ಸರ್ ಇದು ಮಾಡಿ.
1: ಎಸ್ ಸರ್, ಅಂದ್ರೆ ಜಾಗೃತಿ ಮೂಡಿಸ್ಬೇಕು ಮತ್ತೆ ತರಬೇತಿಯನ್ನ ನೀಡಬೇಕು ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಖಂಡಿತ ಅದು ಮಾಡ್ತಾರೆ ಅಂತ ನಾನು. ಎಸ್ ಸರ್, ಒಂದು ಜಾಗೃತಿ ವಿಚಾರ ಬಂದಂಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತೂ ತುಂಬಾ ಬರ್ತಿದೆ. ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದೆಲ್ಲವೂ ರೈಟ್ಸ್ ಅಂತ ಅನ್ಕೊಳಕಾಗಲ್ಲ. ಹಾಗಾಗಿ ಸರಿಯಾದ ಮಾಧ್ಯಮದ ಮೂಲಕ ಹೋದ್ರೆ ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮಾಹಿತಿ ಸರಿ ಇರುತ್ತೆ, ಅಥೆಂಟಿಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಹುಶಃ ಇಂತಹ ರೇಡಿಯೋ ಮೂಲಕ ಹೋಗುವಂಥದ್ದು ಅಥವಾ ಪತ್ರಿಕಾ ಮಾಧ್ಯಮ ಮೂಲಕ ಹೋಗುವಂಥದ್ದು ಬಹಳ ಸ್ವಲ್ಪ ಅಕ್ಯುರೇಟ್ ಆಗಿರುವಂತಹ ವಿಚಾರ ಇರುತ್ತೆ. ಹಾಗಾಗಿ ಬಹುಶಃ ಜನರು ಅದನ್ನ ಅನುಸರಿಸಬೇಕು ಅಂತ, ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಳೋ ವಿಚಾರಕ್ಕಿಂತ ಅಥೆಂಟಿಕ್ ಆಗಿ ಎಲ್ಲಿ ಸಿಗುತ್ತೆ ಅಲ್ಲಿ ಅಥವಾ ತಜ್ಞ ವೈದ್ಯರ ಮೂಲಕ ಕೇಳಿಕೊಂಡು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ. ಎಸ್ ಸರ್, ಶ್ರೀನಿಧಿ ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡ್ತೀವಿ ಒಂದು ಆಪ್ಷನ್ಸ್, ಸೆಕೆಂಡು ಟಾವಿ ಅಂತ ಒಂದೇನೋ ಹೇಳಿದ್ರಿ.
3: 20 ವರ್ಷದ ಮೇಲಿನವ್ರಿಗೆ ಸ್ವಲ್ಪ ದುರ್ಬಲವಾಗಿದ್ದಾರೆ, ಅವ್ರಿಗೆ ಸರ್ಜರಿ ತಡ್ಕೊಳಕ್ಕೆ ಕಷ್ಟ ಅಂತ ನಮ್ಗೆ ಅನ್ಸಿದ್ರೆ ನಾವೊಂದು ಟೀಮ್ ಜೊತೆ ಡಿಸ್ಕಸ್ ಮಾಡಿ, ಸರ್ಜನ್ ಜೊತೆ ಡಿಸ್ಕಸ್ ಮಾಡಿ, ಅನಸ್ಥೆಸಿಯ ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇವ್ರು ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಸರ್ಜರಿ ಆಗುತ್ತೆ ಬಟ್ ಸರ್ಜರಿಯಿಂದ ಹೊರಗೆ ಬರಕ್ಕೆ ಕಷ್ಟ ಆಗಬಹುದು ಅಂತ ಅನ್ಸಿದಾಗ ನಾವು ಅವ್ರಿಗೆ ಈ ಟಾವಿ ಆಪ್ಷನ್ ಕೊಡ್ತೀವಿ.
1: ಸೊ
3: ಇನ್ನೊಂದು ಸರ್ ಹೇಳಿದಾಗ ಚಿಕ್ಕ ಮಕ್ಕಳೆಲ್ಲ ಈ ವಾಲ್ವ್ ಟೈಟ್ ಆಗಿರ್ಬೋದು, ಅದು ಕಂಜನಿಟಲ್ ಅಂತ, ಅಂತವ್ರಿಗೆ ಆ ಟೈಮಲ್ಲಿ ಇನ್ನು ಬೆಳವಣಿಗೆ ಆಗ್ಬೇಕು ಮಗು, ಅವಾಗ ನಾವು ಬಲೂನ್ ವಾಲ್ವಲ್ ಪ್ಲಾಸ್ಟಿ ಅಂತ ಮಾಡ್ತೀವಿ. ಅಲ್ಲೇ ಹೋಗಿ ಸೇಮ್ ಟಾವಿ ಪ್ರೊಸೀಜರ್ ತರ ಒಂದು 25% ಅಷ್ಟು ಮಾಡಿದ ಹಾಗೆ ಒಂದು ಚಿಕ್ಕ ಬಲೂನ್ ತಗೊಂಡು ಹೋಗಿ ಆ ವ್ಯಾಲ್ವ್ನ ಸ್ವಲ್ಪ ಓಪನ್ ಮಾಡಿ ಕೊಡೋದು, ಸೊ ಮಗು ಚೆನ್ನಾಗಿ ಬೆಳವಣಿಗೆ ಆಗಿ ಮುಂದೆ ಅವ್ರು ದೊಡ್ಡವರಾದಾಗ ಸರ್ಜರಿನೋ ಅಥವಾ ಈ ಟಾವಿನ ಮಾಡಬಹುದು ತರ ಅವ್ರಿಗೆ ಆ ಟೈಮಲ್ಲಿ ಬರೀ ಬಲೂನ್ ಮಾಡಿ ಕೊಡ್ತೀವಿ, ಅದನ್ನ ಬಲೂನ್ ವ್ಯಾಲ್ವಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಇಷ್ಟು ಆಪ್ಷನ್ಸ್ ಇರುತ್ತೆ.
1: ಎಸ್ ಸರ್, ಎಸ್ ಸರ್. ಅಂದ್ರೆ ಈ ಟಾವಿಗ್ ಮುಂಚೆ ಬೇರೆ ಯಾವ ರೀತಿ ಚಿಕಿತ್ಸೆ ಇತ್ತು ಸರ್? ಇದು ಆಲ್ಟರ್ ಇದು ಹೊಸದಾಗಿ ಬಂದಿರುತ್ತೆ, ಇದಕ್ಕೆ ಮುಂಚೆ ಏನಾದ್ರು ಬೇರೆ ಇತ್ತ?
3: ಮೊದಲು ಅದೇ ಓಪನ್ ಸರ್ಜರಿನೇ ಇದ್ದಿದ್ದು. ಕೆಲವರಿಗೆ ಈಗ ಇದು ಕೇಳಿದ್ರು, ನಾವು ಜನರಲ್ ಕಾರ್ಡಿಯಾಕ್ ಟಾಪಿಕ್ ತರ ಹೇಳಿದ್ವಿ ನಾವು ಇವಾಗ ಮೊದಲು ಈ ನಮ್ಮ ಚಿನ್ನಸ್ವಾಮಿ ಅವ್ರು ಕೇಳಿದ ಪ್ರಶ್ನೆಗೆ, ಬಟ್ ಇದು ಅವ್ರು ಹೇಳಿದ್ರು ತಡೆಗಟ್ಟಬಹುದಾ ಅಂತ. ಇದು ವಯಸ್ಸು ಒಂದು ರಿಸ್ಕ್ ಫ್ಯಾಕ್ಟರ್ ಇದರಲ್ಲಿ, ಏಜ್ ಆಗ್ತಾ ಆಗ್ತಾ ಆಗ್ತಾ ವ್ಯಾಲ್ವ್ ಟೈಟ್ ಆಗೇ ಆಗುತ್ತೆ ಎಲ್ಲರಲ್ಲೂ. ಸೊ 75 ಯೂಶಲಿ ಮೊದಲೆಲ್ಲ 75 ಇಯರ್ಸ್ ಆದ್ಮೇಲೆ ಟೈಟ್ ಆಗ್ತಾ ಇತ್ತು, ಬಟ್ ಈಗ ಅವ್ರ ಜೊತೆಗೆ ಸ್ಮೋಕಿಂಗ್ ಮಾಡಿದ್ರೆ 10 ವರ್ಷ ಮುಂಚೆನೆ ಟೈಟ್ ಆಗ್ಬೋದು. ಸೊ ಒಂದ್ ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ ನಮ್ಮ ಸ್ಟ್ರೆಸ್ ಜೀವನ ಶೈಲಿಯಿಂದ, ಸ್ವಲ್ಪ ಒಂದ್ 5-6 ವರ್ಷ ಮುಂಚೆನೆ ಆ ವ್ಯಾಲ್ವ್ ಮೇಲೆಲ್ಲ ಕ್ಯಾಲ್ಸಿಯಂ ಕೂತ್ಕೊಂಡು ಟೈಟ್ ಆಗ್ತಿರ್ಬಹುದು. ಸೊ ಮೊದಲು ಬರೀ ಓಪನ್ ಸರ್ಜರಿನೇ ಇದಕ್ಕೆ ಆಪ್ಷನ್ ಇದ್ದಿದ್ದು. ಕೆಲವರಿಗೆ ಓಪನ್ ಸರ್ಜರಿ ಮಾಡಿಸ್ಕೊಳಕ್ ಆಗದೆ ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು ಇರೋಷ್ಟು ದಿನ ಇರಲಿ ಅಂತ ನಾವು ಕೆಲವರು ಸರ್ಜರಿ ಮಾಡಿದ್ರೆ ಅವಾಗ 1-2 ವರ್ಷ ಅವ್ರು ಇರೋರು, ಆಮೇಲೆ ಅವ್ರಿಗೆ ಇರಕ್ ಆಗ್ತಾ ಇರ್ಲಿಲ್ಲ. ಸೊ ಈಗ ಇದು ಬಂದಿರೋದ್ರಿಂದ ಇನ್ನೊಂದು ಆ ಒಂದು ಮನುಷ್ಯ 80 ವರ್ಷ ಮನುಷ್ಯನಿಗೆ ಇದು ಮಾಡಿದಾಗ ಇನ್ನೊಂದು 2 ವರ್ಷ ಲೈಫ್ ಚೆನ್ನಾಗಿ ಆರಾಮಾಗಿರ್ಲಿ ಅಂತ, ಅವ್ರು ಡಿಪೆಂಡೆಂಟ್ ಆಗದೆ ಇರಲಿ ಅಂತ ಇದು ಈ ಆಪ್ಷನ್ ಬಂದಿದೆ.
1: ಎಸ್ ಸರ್, ಎಸ್ ಸರ್. ಟಾವಿ ಕುರಿತು ಸರ್ ನಾ ಕೇಳ್ತೀನಿ, ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ. ಹಲೋ, ನಮಸ್ತೆ.
5: ಹಲೋ,
1: ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿ?
5: ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು ಕೃಷ್ಣಮೂರ್ತಿ ಪುರಿ ಮಾತಾಡ್ತಾ ಇದ್ದೀನಿ.
1: ಓಕೆ ನಾಗರಾಜ್ ಅವರೇ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ.
5: ನನಗೆ ಈಗ 89 ವರ್ಷ, ನನಗೆ 70ನೇ 72 ವಯಸ್ಸಿನಲ್ಲಿ ಒಂದು ಅಯೋಟ ರಿಪ್ಲೇಸ್ ಮಾಡಿಸ್ಕೊಂಡೆ.
1: ಓಕೆ.
5: ಈಗ ನಾನು ನಂಗೆ ಪ್ರಾಬ್ಲಮ್ ಇಲ್ಲ, ಪ್ರತಿ ವರ್ಷವೂ ನಾನು ಈಕೋ ಮಾಡಿಸ್ತಾ ಇದ್ದೀನಿ, ಈಕೋ ಕರೆಕ್ಟ್ ಆಗಿದೆ. ಏನ್ ಮಾಡ್ಬೇಕು ಮುಂದೆ, ಏನಾದ್ರು ಸಿಂಪ್ಟಮ್ ಸಿಂಪ್ಟಮ್ ಬರುತ್ತಾ ಮತ್ತೆ ರೀಪ್ಲೇಸ್ಮೆಂಟ್ ಮಾಡ್ಬೇಕಾಗುತ್ತಾ ಗೊತ್ತಾಗಿಲ್ಲ. 17 ವರ್ಷ ಆಯ್ತು
1: ಮಾಡಿಸಿ.
2: ನಮಸ್ಕಾರ. ನಿಮ್ಮ 89 ವರ್ಷ ನಿಮ್ಮ ಜೊತೆ ಮಾತಾಡೋದೆ ನಮ್ ಪುಣ್ಯ ಅನಿಸ್ತಾ ಇದೆ. ಅಷ್ಟು ಸ್ಪಷ್ಟವಾಗಿ ನೀವು ಹೇಳ್ತಾ ಇದ್ದೀರಾ. ಈ ಕಾಲದಲ್ಲಿ ಈ ಪೀಳಿಗೆನವರು ಅಷ್ಟು ವರ್ಷ ಯಾವ ತರ ಇರ್ತಾರೆ ಅಂತ ಹೇಳಕ್ ಆಗಲ್ಲ. ಆ ತರ ನಿಮ್ದು ಆಪರೇಷನ್ ಆಗಿ ನೀವು ತುಂಬಾ
1: 17 ಇಯರ್ಸ್
2: ಆಗಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಲ್ಲ. ನೀವು ಬೇರೆಯವ್ರಿಗೆ ಹೇಳ್ಬೇಕು ಯಾವ ತರ ಮೇಂಟೈನ್ ಮಾಡಿ. ನಿಮ್ ಜೀವನ ಶೈಲಿನೇ
1: ಉದಾಹರಣೆ
2: ಆಗುತ್ತೆ ಬೇರೆಯವ್ರಿಗೆ. ವರ್ಷಕ್ಕೊಂದ್ಸತಿ ಎಕೋ ಮಾಡ್ತಾ ಇರಿ. ವರ್ಷಕ್ಕೊಂದ್ಸತಿ ಎಕೋ
5: ಮಾಡ್ತಿಲ್ಲ
2: ಹೇಳಿ.
5: ಯೋಗ ಅದು ಇದೇನು ಮಾಡ್ತಿರಲ್ಲ, ಬರೀ ಇದಾದ್ರು 4 ಕಿಲೋಮೀಟರ್ ಕಾಲ ವಾಕಿಂಗ್ ಮಾಡ್ತೀನಿ. ಯಾವ್ದು ಬೀತ್ ಎಷ್ಟೇ ಬೀತ್ ಮಾಡ್ತೀನಿ ಅಷ್ಟೇ, ಇನ್ನೇ ಮಾಡೋದಿಲ್ಲ. ಡಯಟ್ ಎಲ್ಲ

0: ಒಂದು ವೈದ್ಯರು ಹೇಳಿದ್ದನ್ನ ತಾವು ಅನುಸರಿಸ್ತಾ ಇರೋದು ಒಂದು ಭಾಗ, ಹಾಗೇನೆ ನಿಮ್ಮ ಜೀವನ ಶೈಲಿ ಮೇಲೆ ನೀವು ನಿಯಂತ್ರಣ ಇಟ್ಕೊಂಡು ನಡೆಸ್ತಾ ಇದ್ದಾರಲ್ಲ, ಅದು ಬಹಳ ಇನ್ನೊಂದು ಮುಖ್ಯವಾದದ್ದು. ಜೊತೆಗೆ ಈ 89 ವಯಸ್ಸು ಅಂದ್ರೆ ಧ್ವನಿ ಕೂಡ ವ್ಯತ್ಯಾಸ ಆಗ್ಬಿಡುತ್ತೆ, ಅಸ್ಪಷ್ಟತೆ ಇರುತ್ತೆ ಧ್ವನಿಯಲ್ಲಿ, ತಾವು ಇನ್ನೂ ಸ್ಪಷ್ಟವಾಗಿ ಧ್ವನಿ ಇದೆ, ದೇಹವನ್ನು ಕೂಡ ಬಹಳ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಿ. ಸೊ ಎಸ್ ಸರ್, ಬಹುಶಃ ನೀವು ಸರ್ ಹೇಳ್ದಂಗೆ ನೀವು ಕೂಡ ನಮಗೆ ಮಾದರಿ ಬೇರೆಯವ್ರಿಗಿಂತ.
1: ಬೇರೆಯವ್ರಿಗೆ ಒಂದು ಒಳ್ಳೇದು ಹೇಳಿ ಪಾಯಿಂಟ್ ಹೇಳಿದಾರೆ ಅಂದ್ರೆ ಅವರು
0: ಸರ್ ಸರ್
1: ಏನು ಸ್ಟ್ರೆಸ್ ಇಲ್ಲ ಅಂದ್ರಲ್ಲ, ಅದು ಅದು ಇಂಪಾರ್ಟೆಂಟ್. ಆ ಸ್ಟ್ರೆಸ್ ಇಲ್ಲದಕ್ಕೆ ಆರಾಮಾಗಿದ್ದಾರೆ. ಇನ್ನು ಅದು ಈಗಿನ ಇದರಲ್ಲಿ ಎಲ್ಲರಿಗೂ ಒತ್ತಡ, ಇಲ್ಲ ಯಾವ್ದೇ ಕೆಲಸದಲ್ಲಾದ್ರೂ ಒತ್ತಡ, ಮನೆಯಲ್ಲಿ ಒತ್ತಡ ಇರುತ್ತೆ, ಇವ್ರು ಯಾವ್ದೇ ಸ್ಟ್ರೆಸ್ ಇಲ್ಲ ನನಗೆ ಅಂತ ಒಂದು ಪಾಯಿಂಟ್ ಅವರೇ ಹೇಳಿದ್ರು. ಸೊ ಅದನ್ನು ಒಂದು ಉದಾಹರಣೆ ತರ, ಒಂದು ಸ್ಟ್ರೆಸ್ ಕಮ್ಮಿ ಮಾಡಿಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಅಂತ.
0: ಶ್ರೀನಿಧಿ ಸರ್, ಸರಿ ನಾಗರಾಜ್ ಸರ್,
2: ಬೆಳಗ್ಗೆ ಒಂದು ರಾತ್ರಿ ಒಂದು, ಆಮೇಲೆ ಒಂದು ಎಕೋ ಟಿನ್ ಎವಿ 75 ತಗೊಳ್ತಾ
1: ಇದ್ದೀನಿ. ಸಾಕು ಅಷ್ಟೇ, ಸಾಕು
2: ಸಾಕು ಅಷ್ಟೇ,
1: ಸಾಕು
0: ಸಾಕು.
2: ಅದಕ್ಕೆ ಸಿಂಪ್ಟಮ್ ಗಿಂಟಮ್ ಏನೋ ಬರುತ್ತೆ ಸರ್,
0: ಸಿಂಪ್ಟಮ್ಗಳ
2: ಮಾಡ್ಬೇಕು. ಅಕಸ್ಮಾತ್ ಬಂದ್ರೆ ನಮ್ಮ ಅಪ್ಪ ಹಾಸ್ಪಿಟಲ್ ನೀ ಹತ್ರ ಇದೆ, ತಕ್ಷಣ ಹೋಗಿ ಏನ್ ಮಾಡ್ಬೇಕು
0: ಅಂದ್ರೆ ಏನೇನು ಲಕ್ಷಣ?
1: ನಡೆದಾಗ ಸುಸ್ತಾದ್ರೆ, ನಿಮ್ಗೆ ಅದು ಹೇಳಿದಿವಲ್ಲ, ಸುಸ್ತಾದ್ರೆ ಅಥವಾ ತಲೆ ತಿರುಗಿ ಏನಾದ್ರು ಬಂದ್ರೆ, ಆವಾಗ ಹೋಗಿ ಹೇಗೂ ಹೆಕ್ಕೋ ಚೆಕ್ ಮಾಡ್ತಾ ಇದ್ದೀರಾ ವರ್ಷಕ್ಕೊಮ್ಮೆ? ಆವಾಗ ಈಗ ಇತ್ತೀಚೆಗೆ ಒಂದು 3 ತಿಂಗಳು ಆಗಿತ್ತು ಮಾಡಿ, ಬಟ್ ಈಗ ಮತ್ತೆ ಆ ಸಿಂಪ್ಟಮ್ಸ್ ಬಂದ್ರೆ ಒಂದು ವರ್ಷವರೆಗೂ ವೇಟ್ ಮಾಡೋದು ಬೇಡ, ಆಗ್ಲೇ ಹೋಗಿ ಇನ್ನೊಮ್ಮೆ ಒಂದ್ಸಲ ಎಕೋ ಮಾಡಿಸ್ಕೊಳ್ಳಿ ಅಷ್ಟೇ.
2: ಸಿಂಪ್ಟಮ್ ಬಂದಾಗ ವರ್ಷಕ್ಕೆಲ್ಲ ಮಾಡಿಸ್ತಾ ಇದೀನಿ.
0: ರೀಪ್ಲೇಸ್ಮೆಂಟ್
1: ಇಲ್ಲ. ಇನ್ನ ನೆಕ್ಸ್ಟ್ ನೀವು ಏನ್ ವ್ಯಾಲ್ ಹಾಕಿದಾರೆ ನಿಮ್ಗೆ ನೆನಪಿದ್ಯಾ? ಅದು ಮೆಟಲ್ ವ್ಯಾಲ್ ಹಾಕಿದಾರೆ, ಮೆಟಲ್ ಹಾಕಿದಾರೆ, ಬಯೋಪ್ರೋಸ್ಥೆಟಿಕ್ ವ್ಯಾಲ್ವ್ ಏನ್ ವ್ಯಾಲ್ವ್?
2: ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ವಾಲ್ವ್.
1: ಹಾ, ಅದೇ. ಸೊ ನಿಮಗೆ ಈ ತರ ತೊಂದರೆ ಬಂದ್ರೆ, ನಮಗೆ ಅಕಸ್ಮಾತ್ ಫ್ಯೂಚರ್ ಅಲ್ಲಿ ಬಂದ್ರೆ, ನಾವು ನಿಮ್ಗೆ ಮತ್ತೆ ಓಪನ್ ಸರ್ಜರಿ ಮಾಡೋದ ಅವಶ್ಯಕತೆ ಇಲ್ಲ, ಈ ತರ ಟೈವಿ ತರ ಮಾಡಬಹುದು ತೊಂದರೆ ಬಂದ್ರೆ. ಟಿಶ್ಯೂ ವ್ಯಾಲ್ ಟಾವಿಗೆ ಮಾಡಬಹುದು, ಬಟ್ ದೇವ್ರ ದಯೆಯಿಂದ ಬರಬಾರ್ದು ಅಂತ ನಾವು ಪ್ರಾರ್ಥಿಸುತ್ತೇವೆ.
0: ನಾಗರಾಜ್ ಸರ್, ಥ್ಯಾಂಕ್ ಯು. ನಿಮ್ಗೆ ಆ ಸ್ಥಿತಿ ಬರ್ದಂಗಿರ್ಲಿ, ಹೀಗೆ ಸಂತೋಷವಾಗಿರಿ, ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ ನೀವು. ಸೊ ನಿಮಗೆ ಖಂಡಿತವಾಗ್ಲೂ ರೀಪ್ಲೇಸ್ಮೆಂಟ್ ಅಥವಾ ಈ ತಾವಿ ಸ್ಥಿತಿ ಚಿಕಿತ್ಸೆ ತಗೊಳ್ಳೋ ಸ್ಥಿತಿ ಬರೋದಿಲ್ಲ ಅಂತ ನಾನು ಭಾವಿಸ್ಕೊಳ್ತೀನಿ.
1: ಯುವ ಪೀಳಿಗೆಗೆ ಉದಾಹರಣೆ ಆಗಿರ್ಬೇಕು, ಮಾದರಿ ಆಗಿರ್ಬೇಕು, ಅದು ನಮ್ಮ ಪ್ರಾರ್ಥನೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದ. ಎಸ್ ಸರ್, ಬಹುಶಃ ಈ ತರದ್ದು ಚಿಕಿತ್ಸೆ ಫಲಕಾರಿ ಆದಾಗ, ಈ ತರದ ನಿಮ್ಮ ಕ್ಲೈಂಟ್ಸ್ಗಳು ಚೆನ್ನಾಗಿ ಸಂತೋಷವಾಗಿದ್ದಾಗ ಎಷ್ಟು ಖುಷಿ ಕೊಡುತ್ತೆ ಸರ್ ನಿಮ್ಗೆ?
1: ಹೌದು,
0: ಬಹಳ
1: ಸಂತೋಷ ಆಗುತ್ತೆ.
0: ಎಸ್ ಸರ್, ಎಸ್ ಸರ್, ಇವರೆಲ್ಲ ಮಾದರಿ ಆಗ್ತಾರೆ ಬೇರೆಯವರಿಗೆ. ನಾವು ಎಸ್ಪೆಷಲಿ ನೀವು ಹೇಳಂಗೆ ನಮ್ಮ ಈ ತಲೆಮಾರಿನ ಜನರಿಗೆ ಅವರೆಲ್ಲ ಮಾದರಿ ಆಗ್ತಾರೆ. ಇವತ್ತಿಗೆ 30 ವರ್ಷಕ್ಕೆ 40 ವರ್ಷಕ್ಕೇನೆ ನಾವು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದೀವಿ. ಬಹುಶಃ ನೀವು ಹೇಳಿದಂಗೆ ನಮ್ಮ ಜೀವನ ಶೈಲಿ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಜೊತೆಗೆ ಜೀವನ ಶೈಲಿಯ ಜೊತೆ ಇಡೀ ಪೊಲ್ಯೂಷನ್, ಈ ಪ್ರಕೃತಿಯ ಪೊಲ್ಯೂಷನ್ ಆಗ್ಬಿಡ್ತಾ ಇದೆಯೇನೋ ಅಂತ ಭಯ ಕೂಡ ಆಗ್ತಾ ಇದೆ. ತಿನ್ನೋ ಆಹಾರ ಕೂಡ ಪೊಲ್ಯೂಷನ್ ಆಗುತ್ತೆ ಅಂತ. ಎಸ್ ಸರ್, ಇಂಥ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನು ಹಾಳು ಮಾಡಿಕೊಂಡಾಗ ಸೊ ಅದಕ್ಕೆ ಪೂರಕವಾದ ಚಿಕಿತ್ಸೆಗಳು ಕೂಡ ನಮ್ಮ ಹತ್ರ ಇದೆ. ಸೊ ಆ ಚಿಕಿತ್ಸೆಯಲ್ಲಿ ಒಂದು ಟಾವಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸರ್. ಈ ಟಾವಿಯ ಏನು ಕಾರ್ಯವಿಧಾನ, ಏನು ಹೆಂಗೆ ಕಾರ್ಯನಿರ್ವಹಿಸುತ್ತೆ, ಇದ್ರ ಮಹತ್ವದ ಕುರಿತು?
1: ಟಾವಿ ಏನಂದ್ರೆ ಹೇಳಿದ್ರೆ ಟ್ರಾನ್ಸ್ಕ್ಯೂಟೇನಿಯಸ್ ಅಯೋಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್, ಕಾಲಿನ ಮುಖಾಂತರ ಹೋಗ್ಬಿಟ್ಟು ಅದನ್ನ ಅಯೋಟಿಕ್ ವ್ಯಾಲ್ ರಿಪ್ಲೇಸ್ ಮಾಡ್ತೀವಿ. ಈ ಒಂದು ಪ್ರೊಸೀಜರ್ನ ಫಸ್ಟ್ ಡಾಕ್ಟರ್ ಅಲೆನ್ ಕ್ರಿಬಿಯರ್ ಅಂತ ಫ್ರಾನ್ಸ್ ಅವರು, ಅವರು ಕನ್ಸೆಪ್ಚುಲೈಸ್ ಮಾಡಿ ಅವ್ರ ಟೀಮ್ ಡೆವಲಪ್ ಮಾಡ್ತು. ಏನಕ್ಕೆ ಅಂತಂದ್ರೆ ಯುರೋಪ್ನಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬಾ ಏಜ್ ಆಗಿರೋರು ಇರ್ತಾರೆ. ಒಂದು ಅಲ್ಲಿ ಸೋಷಿಯಲ್ ಸ್ಟ್ರಕ್ಚರ್ ಹೆಂಗೆ ಅಂದರೆ ಪೀಪಲ್ ಆರ್ ಇಂಡಿಪೆಂಡೆಂಟ್, ದೇ ಗೋ ಟು ಇದು ಬೈ ಗ್ರಾಸರೀಸ್ ದೆಮ್ಸೆಲ್ಸ್, ಮನೆಗೆ ಬರ್ತಾರೆ, ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ, ಸೋಷಿಯಲ್ ಸಪೋರ್ಟ್ ಅಷ್ಟಿರಲ್ಲ. ಸೊ ಅದು ವಯಸ್ಕರಲ್ಲಿ ಏನಾಗ್ತಾ ಇತ್ತು, ತುಂಬಾ ಬೆಡ್ ಇಡನ್ ಆಗಿಬಿಟ್ರೆ ಅವ್ರಿಗೆ ಹೆಂಗೆ ಆಪರೇಷನ್ ಮಾಡೋದು, ಆಪರೇಷನ್ ಮಾಡಿ ಸಕ್ಸಸ್ ಆಗಲ್ಲ, ಹೈ ರಿಸ್ಕ್ ಆಪರೇಷನ್ ಆಗುತ್ತೆ, ಅವಾಗ ಅವ್ರೇ ಅನ್ಕೊಂಡ್ರು ಕಾಲಿಂದನೇ ಹೋಗ್ಬಿಟ್ಟು ನಾವು. ಆ ವ್ಯಾಲ್ನ ಒಂದು ಅಲ್ಲಿ ಏನ್ ಹಳೆ ವ್ಯಾಲ್ ಇರುತ್ತೆ ಅದನ್ನ ಅದ್ರ ಬದಲು ಬೇರೆ ವ್ಯಾಲ್ನ ಅದ್ರ ಪಕ್ಕದಲ್ಲಿ ಕೂರಿಸಿದ್ರೆ ಎಷ್ಟು ಉಪಯೋಗ ಆಗ್ಬೋದಲ್ವಾ ಅಂತ ಕಾನ್ಸೆಪ್ಚುಯಲ್ ಇದ್ ಮಾಡಿ ಡೆವಲಪ್ ಮಾಡಿದ್ರು. ಅದು ಬರ್ತಾ ಬರ್ತಾ ಟೆಕ್ನಾಲಜಿ ಇಂಪ್ರೂವ್ ಆಯ್ತು, ಸ್ಕಿಲ್ಸ್ ಇಂಪ್ರೂವ್ ಆಯ್ತು. ಇವಾಗ ಹೆಂಗೆ ಅಂದ್ರೆ ಕಾಲಿನ ರಕ್ತನಾಳದಲ್ಲಿ ನಾವೇನ್ ಮಾಡ್ತೀವಿ, ಒಂದು ಪಿನ್ ಗಾತ್ರದಲ್ಲಿ

0: ಇಂಜೆಕ್ಷನ್ ಕೊಡ್ತೀವಲ್ಲ ರಕ್ತನಾಳಕ್ಕೆ, ಆ ಥರ ಒಂದು ಇಂಜೆಕ್ಷನ್ ನೀಡ್ಲಲ್ಲಿ ಫಸ್ಟ್ ಒಂದು ಪಂಕ್ಚರ್ ಮಾಡ್ತೀವಿ, ಅದನ್ನು ಸ್ವಲ್ಪ ದೊಡ್ಡದು ಮಾಡಿ ಸೆಲ್ಡಿಂಗ ಟೆಕ್ನಿಕ್ ಅಂತ ಹೇಳ್ತೀವಿ. ಅದರಲ್ಲಿ ಇವಾಗ ಪ್ರೋಗ್ಲೈಡ್ ಅಂತ ಸ್ಟಿಚಸ್ ಬಂದಿದೆ, ಸ್ಟೇಪಲ್ ಹೆಂಗೆ ಮಾಡ್ತೀವಿ ಪೇಪರ್ಗೆ ನಾವು, ಸ್ಟಿಚಸ್ ಬಂದಿದೆ ಅದನ್ನು ಪ್ರೋಗ್ಲೈಡ್ ಅಂತ ಹಾಕ್ಬಿಟ್ಟು ಆ ಒಂದು ಸಣ್ಣ ರಂಧ್ರ ಏನಿರುತ್ತೆ ದೊಡ್ಡದು ಮಾಡಿ ಅರೌಂಡ್ 6 to 8 millimeter ಅಷ್ಟು ದಪ್ಪದೊಂದು ಟ್ಯೂಬ್ ಹಾಕೊಳ್ತೀವಿ ಫಸ್ಟ್. ನಿಮ್ಮ ಕೈಯಲ್ಲಿರೋ ಪೆನ್ ಮೇ ಬಿ 12 millimeters ತಿಕ್ಕ, ಅದು ನೋಡಿ 8 to 9 millimeters ದಪ್ಪದ ಒಂದು ಟ್ಯೂಬ್ ಹಾಕ್ಬಿಟ್ಟು ಅದ್ರ ಮುಖಾಂತರ ಇವಾಗ ವ್ಯಾಲ್ವ್ ಅಂತ ಏನ್ ಹೇಳ್ತೀವಿ ಅದನ್ನ ಕ್ರಿಂಪ್ ಮಾಡ್ತಾರೆ. ಕ್ರಿಂಪ್ ಮಾಡಿ ಡೆಲಿವರಿ ಸಿಸ್ಟಮ್ಸ್ ಇರುತ್ತೆ, ಅದನ್ನ ಸ್ಪೆಷಲೈಸ್ಡ್ ವೈರ್ಸ್ ಮೂಲಕ, ಯಾಕೆಂದ್ರೆ ಅದು ನಾವೊಂದು ಪಾತ್ ಕ್ರಿಯೇಟ್ ಮಾಡೋದು, ಇನ್ನೊಂದು ಅದು ಹಾರ್ಟಲ್ಲಿ ಎಲ್ಲಿ ಕರೆಕ್ಟಾಗಿ ಪ್ರಿಸಿಷನ್ ಆಗಿ ಡಿಪ್ಲಾಯ್ ಮಾಡಬೇಕು ಅಂದ್ರೆ ಒಂದು ವೈರ್ ಮುಂಚೆ ಡಿಪ್ಲಾಯ್ ಮಾಡಬೇಕು. ಆ ವೈರ್ ಒಂಥರ ರೈಲ್ ತರ, ರೈಲಿಂಗ್ ತರ ಹೆಲ್ಪ್ ಆಗುತ್ತೆ, ಹಿಂಗೆ ಒಂದು ಬುಲೆಟ್ ಟ್ರೈನ್ ಹೋಗುತ್ತೆ ಒಂದು ರೈಲ್ ಮೇಲೆ, ಅದೇ ತರ ಇದು ವ್ಯಾಲ್ವ್ನ ತಗೊಂಡೋಗಿ ಪ್ರಿಸಿಷನ್ ಅಪ್ ಟು 0.5 millimeter ಡೆಪ್ತ್ ಪ್ರಿಸಿಷನ್ ನೋಡಿಕೊಂಡು ಹಾರ್ಟಲ್ಲಿ ಡಿಪ್ಲಾಯ್ ಮಾಡ್ಬಿಡ್ತೀವಿ. ಅದನ್ನ ಟ್ಯಾವಿ ಅಥವಾ ಟ್ಯಾವರ್ ಅಂತ ಹೇಳ್ತಾರೆ.
1: ಸೊ ಇದು ಬಹಳ ಈಗ ಮಹತ್ವವನ್ನು ಪಡ್ಕೊಂಡಿದೆ ಈ ಪ್ರಸ್ತುತ ಸ್ಥಿತಿಯಲ್ಲಿ ಸರ್. ಇದ್ರ ಬಗ್ಗೆ ಮತ್ತಷ್ಟು ಮುಂದುವರಿಸ್ತೀನಿ ಸರ್, ಒಂದು ಕರೆ ತಗೊಂಡ್ಬಿಡ್ತೇನೆ. ನಮಸ್ತೆ. ಹಲೋ
2: ಸರ್, ನಮಸ್ತೆ.
1: ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
2: ನನ್ನ ಹೆಸರು ದರ್ಶನ್ ಆರ್ ಅಂತ, ನಾನು ಸೋಮೇಶ್ವರಪುರದಿಂದ ಮಾತಾಡ್ತಿದ್ದೇನೆ.
1: ಓಕೆ ದರ್ಶನ್ ಅವರೇ, ತಮ್ಮ ಪ್ರಶ್ನೆ ಕೇಳಿ.
2: ಸರ್, ನನ್ನ ಪ್ರಶ್ನೆ ಏನಂತಂದ್ರೆ, ಇವಾಗಿನ ವಯಸ್ಸಲ್ಲಿರೋದು ಇವಾಗಿನ ಯೂತ್ ಪೀಳಿಗೆಯಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ. ಇವಾಗ ವೃದ್ಧರಾಗಿರ್ಬೋದು, ಇಲ್ಲ ನಮ್ಮಂತ ಇವಾಗಿನ ಯೂತ್ ಯೂತ್ಫುಲ್ ಆಗಿರ್ಬೋದು, ಅಂದ್ರೆ 20, 25, 30 ಈ ತರ ವಯಸ್ಸಿನ ಆಗಿರ್ಬೋದು, ಇಲ್ಲ 10-15 ಈ ತರದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ. ಅಂದ್ರೆ ಇವಾಗಿನ ಇವಾಗ 15 ದಾಟ್ತಿದಂಗ ಸರಿ, ಇವಾಗ ಮಕ್ಕಳು ಗುಡ್ಕಾ ಐಟಮ್, ಬೀಡಿ, ಸಿಗರೇಟ್ ಈ ತರದ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಎಲ್ಲರಿಗೂ. ಮತ್ತೆ ಇವಾಗ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ, ಇದಕ್ಕೆ ನಾವು ಯಾವ ರೀತಿ ಏನಾದ್ರು ಒಂದು ಸಜೆಸ್ಟನ್?
1: ಓಕೆ ಓಕೆ,
0: ನಮಸ್ಕಾರ. ಇವಾಗ ಸಜೆಷನ್ಗಿಂತ ನಮ್ಮದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ದ ಚೇಂಜ್ ಹ್ಯಾಸ್ ಟು ಕಮ್ ಫ್ರಮ್ ದ ಸೊಸೈಟಿ. ಇವಾಗ ಒಬ್ಬ ಎಲ್ಲರಿಗೂ ಗೊತ್ತು, ಗುಟ್ಕಾ ತಪ್ಪು, ಬಿಡಿ ಸೇದೋದು ತಪ್ಪು, ಡ್ರಗ್ಸ್ ತಗೊಳ್ಳೋದು ತಪ್ಪು. ಇವಾಗ ಆಲ್ಕೋಹಾಲ್ ಬಾಟ್ಲ್ ಮೇಲೆ ಅದು ಪಾಯ್ಸನ್ ಅಂತ ಬರೆದಿರ್ತಾರೆ, ಸಿಗರೇಟ್ ಪ್ಯಾಕೆಟ್ ಮೇಲೆ ಅದು ಪಾಯ್ಸನ್ ಅಂತ ಇರುತ್ತೆ, ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಇರುತ್ತೆ. ಅದನ್ನು ಅವರು ಧೈರ್ಯನೋ ಅಥವಾ ಒಂದು ಅರೋಗೆನ್ಸಿಂದನೋ ಅಹಂಕಾರದಿಂದನೋ ಸೇವಿಸ್ತಾರೆ. ಇವಾಗ ಅವ್ರಿಗೆ ಯಾವ ಥರ ಹೇಳೋದು ನಾವು?
1: ಎಸ್,
0: ದ ಚೇಂಜ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್. ಇವಾಗ ಪೇರೆಂಟ್ಸ್ ಮಾತು ಯಾರು ಕೇಳಲ್ಲ ಇವಾಗ ಮಕ್ಕಳು, ಹಂಗಾಗ್ಬಿಟ್ಟು ಈವನ್ ನನಗೂ ಅಷ್ಟೇ. ಇವಾಗ ಅದನ್ನ ಸಮಾಜದ ಬಗ್ಗೆ ನೋಡಿದಾಗ ಇವಾಗ ಯಾರು ಹೇಳಬೇಕು? ಟಿ ವಿನವ್ರು ಹೇಳ್ಬೇಕಾ, ದೂರದರ್ಶನವ್ರು ಹೇಳ್ಬೇಕಾ, ಎಫ್ ಎಂ ರೇಡಿಯೋನವ್ರು ಹೇಳ್ಬೇಕಾ, ಅಥವಾ ಪಕ್ಕದಲ್ಲಿರೋ ಪೊಲೀಸ್ನವ್ರವ್ರಿಗೆ ಒಂದು ಕೋಲರಿ ಹೊಡೆದು ಹೇಳ್ಬೇಕಾ ಅದು ಅಂತ ಅಂದ್ಕೊಳ್ತೀನಿ. ಬಟ್ ಅವೆಲ್ಲ ನಡೆಯಲ್ಲ. ಇವಾಗ ನೀವೇ ನೋಡಿದಿರ, ಪೊಲೀಸ್ನವ್ರು ಯಾರಿಗಾರು ಬೈದ್ರೆ ಅವ್ರನ್ನೇ ವಿಲನ್ ಮಾಡ್ತಾರೆ ಮೀಡಿಯಾದಲ್ಲಿ.
1: ಈಗ ಸ್ವಯಂ ನಾವೇ ಜಾಗೃತರಾಗಬೇಕು.
0: ಚೇಂಜ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಸೊಸೈಟಿ, ಫ್ರಮ್ ದ ಪೀಪಲ್. ನಮ್ದು ದೇಶ ಆಗಲಿ, ಆರೋಗ್ಯ ಆಗಲಿ ಮುಂದುವರಿಬೇಕು ಅಂದ್ರೆ ವಿ ಹ್ಯಾವ್ ಟು ಟೇಕ್ ದ ಲೀಡ್, ದ ಯಂಗ್ಸ್ಟರ್ಸ್ ಹ್ಯಾವ್ ಟು ಟೇಕ್ ದ ಲೀಡ್.
1: ಅಲ್ಲ, ನೀವು ಬಹಳ ಒಂದು ಅದ್ಭುತವಾಗಿ ಹೇಳಿದ್ರಿ ಪ್ರಜಾಪ್ರಭುತ್ವ ಅಂತ. ಬಹುಶಃ ರಾಜರ ಆಡಳಿತದಲ್ಲಿ ರಾಜ ಹೇಳ್ದಂಗೆ ಪ್ರಜೆಗಳು ನಡಿಬೇಕಾಗಿತ್ತು, ಅನುಸರಿಸಬೇಕಾಗಿತ್ತು. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಹೇಳ್ದಂಗೆ ಸರ್ಕಾರ ಕೇಳಬೇಕಾಗತ್ತೆ. ಸೊ ಅದನ್ನ ಸ್ಟ್ಯಾಂಡ್ ತಗೋಬೇಕಾಗತ್ತೆ ಅಂತ ಅಂದ್ರೆ ಪ್ರಜೆಗಳು ಜಾಗೃತರಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನಿರ್ಧಾರವನ್ನ ತಲುಪಿಸಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿಂದನೇ ಶುರುವಾಗಬೇಕು ಅಂತ, ಬದಲಾವಣೆ ಪ್ರಜೆಗಳಿಂದನೇ ಅಥವಾ ಇಂಡಿವಿಜುವಲ್ ಇಂದನೇ ಶುರುವಾಗಬೇಕು ಅಂತ ಹೇಳ್ತಾ ಇದ್ದಾರೆ.
0: ದೇ ವಿಲ್ ದೇ ಹ್ಯಾವ್ ಟು ಡಿಟರ್ಮಿನ್ ಇವಾಗ ನಮ್ಮ ದೇಶದ ಮುಂದೆ ಫ್ಯೂಚರ್ ಆಗಲಿ, ನಮ್ಮ ಹೆಲ್ತ್ ಫ್ಯೂಚರ್ ಆಗಲಿ, ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಅಸ್.
1: ಎಸ್ ದರ್ಶನ್ ಅವರೇ, ಅದು ನಮ್ಮ ಆರೋಗ್ಯದ ಸ್ಥಿತಿ ಆಗಲಿ, ನಮ್ಮ ಸಮಾಜದ ಸ್ಥಿತಿ ಆಗಲಿ ಸರಿ ಹೋಗಬೇಕು ಅಂತ ಅಂದರೆ ಸಾರ್ವಜನಿಕರು ಅಂದರೆ ನಾನು ನೀವು ಇಂಡಿವಿಜುವಲ್ಸ್ ಸರಿ ಹೋಗಬೇಕಾಗತ್ತೆ. ಆವಾಗ ಮಾತ್ರ ದೇಹನೂ ಸರಿ ಹೋಗುತ್ತೆ, ರಾಷ್ಟ್ರನೂ ಸರಿ ಹೋಗುತ್ತೆ. ಆಗ್ಬೋದಾ?
2: ಸರಿ ಸರ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಕೇಳ್ತಾರೆ, ಇದ್ರ ಬಗ್ಗೆ ಮುಂದುವರಿಸ್ತೀನಿ. ಎಸ್ ದರ್ಶನ್ ಅವರು ಹೇಳಿದ ಒಂದು ಪ್ರಶ್ನೆ ನನಗೂ ಒಮ್ಮೊಮ್ಮೆ ಏನದು, ಕೆಲವುದು ಈ ಕೆಟ್ಟ ಚಟಗಳಿಂದ ಆಗುವಂಥದ್ದು ಒಂದು ಭಾಗ, ಆದರೆ ಕೆಲವು ಪಾಪ ಅವನಿಗೇನೂ ಇರಲಿಲ್ಲ, ಒಳ್ಳೆಯ ಹ್ಯಾಬಿಟ್ ಇತ್ತು, ಕೆಟ್ಟ ಹ್ಯಾಬಿಟ್ ಇರಲಿಲ್ಲ, ಅವನು ಚಿಕ್ಕ ಹುಡುಗ, ಸೊ ಆದರೂ ಹೀಗಾಯಿತು, ಈ ಥರದ್ದು ಯಾಕಾಗತ್ತೆ ಸರ್?
3: ಒಂದು ಫ್ಯಾಮಿಲಿ ಹಿಸ್ಟ್ರಿ, ಸೊ ಮೇನ್ ಜೆನೆಟಿಕ್ ಅಂತ ತಗೊಳ್ತೀವಿ. ಸೊ ಇತ್ತೀಚಷ್ಟೇ ನಾವೊಬ್ರು 21-year-old ಹುಡುಗನ ಮೇಲೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ, ಅವ್ರು ಹಾರ್ಟ್ ಅಟ್ಯಾಕ್ ಬಂದರು. ಅವ್ರ ತಂದೆಗೂ ನಾವೇ, ನಮ್ಮ ಟೀಮ್ ನಾವು ಸರ್ವೇ ಮಾಡ್ಕೊಟ್ಟಿದ್ವಿ. ಅವ್ರು 47 ಇದ್ದಾಗ, ಈಗ ಅವ್ರು 50. ಸೊ ಅವ್ರಿಗೂ ಅವ್ರ ತಂದೆ ಕೂಡ ಏನು ಸ್ಮೋಕ್ ಇಲ್ಲ, ಡ್ರಿಂಕ್ ಇಲ್ಲ, ಆದ್ರೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ 47ನೇ ವಯಸ್ಸಿಗಾಯ್ತು.
1: ಓಕೆ.
3: ಪಾಪ ಅವ್ರ ಮಗಂಗೆ 21 ವಯಸ್ಸಿಗಾಯ್ತು ಅದಿದ್ದು ಅಂತ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ
1: ಓಕೆ
3: ಈ ಒಂದು ಇವೆಲ್ಲ ಈ ಏಜ್ ಇದು ಎಲ್ಲ ಒಂದು ಅದ ಕಾರಣ. ನಮ್ಗೆ ಒಳಗೆ ಕೊಲೆಸ್ಟ್ರಾಲ್ ಇತ್ತು ಅವ್ರಿಗೆ ಜಾಸ್ತಿ, ಟೆಸ್ಟ್ ಮಾಡಿದಾಗ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇತ್ತು. ಬಟ್ ಅದನ್ನ ನಾವು ಅದಕ್ಕೆ ಹೇಳ್ತೀವಿ, ಈಗ 20 ವರ್ಷದಿಂದಲೇ ನಮ್ದು ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಕೊಲೆಸ್ಟ್ರಾಲ್ ಅಂಶ ಚೆಕ್ ಮಾಡಿ ಅಂತ. ಸೊ ಎಲ್ಲಾ ತರದ್ ಕೆಟ್ಟ ಕೊಲೆಸ್ಟ್ರಾಲ್ ಒಳ್ಳೆ ಕೊಲೆಸ್ಟ್ರಾಲ್ ಎಲ್ಲ ಇರಬೇಕು, ಅದರಲ್ಲಿ 5 ಅಂಶ ಕೊಲೆಸ್ಟ್ರಾಲ್ ವೆರೈಟಿ ಇರುತ್ತೆ. ಅಷ್ಟು ಒಂದ್ಸಲ ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂದ್ರು ಅಂತ. ಸೊ ದಟ್ ಇನ್ ಅವಾಗ ಏನಾದ್ರು ನಾವು ಜಾಸ್ತಿ ಇದ್ರೆ ಸ್ವಲ್ಪ ಮಾತ್ರೆ ಕೊಟ್ಟು ಇದನ್ನ ಪ್ರಿವೆಂಟ್ ಮಾಡಬಹುದಾ ಇಲ್ವಾ ಅಂತ ನಾವು ಡಿಸ್ಕಸ್
1: ಮಾಡಬಹುದು. ಮುಂದುವರಿಸ್ತೀನಿ ಸರ್, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
4: ನಮಸ್ಕಾರ ಸರ್, ಶ್ರೀರಾಮಪುರ ತಾಲೂಕು ಸೋಸ್ಲೆಯಿಂದ ಎಸ್ ಮಹಾದೇವ ಸೆಟ್ರು ಮಾಡೋ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ.
1: ಮಹಾದೇವ ಸೆಟ್ರೆ, ತಮ್ಗೆ ಎಷ್ಟು ವಯಸ್ಸು?
4: 78 ಸರ್.
1: 78. ಇನ್ನೊಂದು ಮಾಡೆಲ್ ಹೇಳಿ ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
4: ನಮ್ಮ ಹಿರಿಯ ನಾಗರಿಕರಲ್ಲಿ ಯಾವ ರೀತಿ
1: ಸ್ವಲ್ಪ ಧ್ವನಿ ಕಟ್ ಆಗ್ತಾ ಇದೆ. ಮಹಾದೇವ ಸೆಟ್ರೆ, ತಾವು ಕೇಳಿಸ್ಕೊಂಡಿದ್ದು ನಾನು ಅರ್ಥ ಮಾಡ್ಕೊಂಡಿದ್ದು ಸರ್ನ ಕೇಳ್ತೀನಿ ಅಂದರೆ, ತಮ್ಮ ಹಿರಿಯ ನಾಗರಿಕರು ಹೇಗೆ ಆರೋಗ್ಯ ಜಾಗೃತಿಯನ್ನು ವಹಿಸ್ಕೊಳ್ಬೇಕು ಅಂತ ಕೇಳ್ದಂಗಿತ್ತು ಅವರು ಸರ್. ಹೇಗೆ ನಮ್ಮ ಹಿರಿಯರು ಈ ಎಸ್ಪೆಷಲಿ 78 ವರ್ಷದವರು ಹೇಗೆ ಜಾಗೃತರಾಗಬೇಕು?
0: ಈಗ 78 ವರ್ಷದವರು 80 ವರ್ಷದವರು ಇವಾಗ ಅವರು ಒಂದು ಆವಾಗಿನೂ ವಾತಾವರಣ ಇತ್ತು, ಅವರು 50 ವರ್ಷದವರಾಗಿದ್ದ 60 ವರ್ಷದಾಗಿದ್ದಾಗ ಆ ಥರ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಅವರು ಇವತ್ತಿಂದ ಆರೋಗ್ಯವಾಗಿರ್ತಾರೆ. ಒಂದು ಅದ್ರ ಬಗ್ಗೆ ಅವರು ಅವೇರ್ನೆಸ್ ಮೂಡಿಸ್ಬೇಕು. ಇವಾಗ ಅವ್ರ ಕಾಲದಲ್ಲಿ ಯಾವ ತರ ಆಹಾರ ಪದ್ಧತಿ ಇತ್ತು, ಯಾವ ತರ ಅವ್ರು ನಡೀತಾ ಇದ್ರು, ಯಾವ ತರ ಅವ್ರ ಜೀವನ ಶೈಲಿ ಇತ್ತು, ಅದೊಂದು ಅವೇರ್ನೆಸ್ ಮೂಡಿಸಿ ಬೇರೆ ಒಂದು ಯಂಗ್ಸ್ಟರ್ಸ್ಗೆ ಯುವ ಪೀಳಿಗೆ ಅವ್ರು ಮಾದರಿ ಆಗ್ಬೇಕು. ಅವ್ರನ್ನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಬೇರೆಯವ್ರಿಗೆ ಹೇಳ್ಬೇಕು, ನೋಡಿ ಈ ತರ 80, 78 ವರ್ಷ, 80 ವರ್ಷದವರ ಇವಾಗ ಅವರ ಪಾಡಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಈಗಿನ 40 ವರ್ಷದವ್ರು ಇವಾಗ 20 ವರ್ಷ ಆದ್ಮೇಲಾದ್ರೂ ಹಿಂಗೆ ಇರಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅಂತ ನಾವು ಅವ್ರಿಗೆ ಹೇಳಿ ಹೇಳ್ಬೇಕು. ಇವ್ರಿಗೂ ಅಷ್ಟೇ, ಇವಾಗ 80 ವರ್ಷ ಆಯ್ತು ನನ್ಗೆ ಇನ್ನೇನು ಬೇಡ ಅಂತ ಇವರು ಅವ್ರ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ. ಏನು ಡಿಸಿಪ್ಲಿನ್ ಆಗಿ ಶಿಸ್ತಿನಿಂದ ಇದ್ದಾರೆ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು
1: ಸರ್. ಏನು ಗಿವ್ ಅಪ್ ಮಾಡಬಾರ್ದು, ಮುಗಿತು ನನ್ನ ವಯಸ್ಸಾಯ್ತು ಅನ್ನೋ ಮನಸ್ಸಲ್ಲೂ ಕೂಡ ನೀವು ಗಿವ್ ಅಪ್ ಮಾಡಬಾರ್ದು ಹೇಳ್ತಾ ಇದ್ರಿ. ಮಾದೇವ್ ಸಿಟ್ರ ಲೈನಲ್ಲಿ ಇದಾರೆ ಅನ್ಕೋತೀನಿ.
4: ಹಲೋ.
1: ಹಾ ಹಾ ಹಾ, ಓಕೆ. ಅದೇ ಹೇಳ್ತಾ ಇದ್ರು, ಅದೇ ಹೇಳ್ತಾ ಇದ್ರು, ಬಹುಶಃ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಮೋಸ್ಟ್ಲಿ ಸ್ವಲ್ಪ ಸ್ಥಳ ಬದಲಾವಣೆ ಮಾಡಿ, ನಿಮ್ಗೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಕಾಣಿಸುತ್ತೆ. ಓಕೆ ಓಕೆ, ಸ್ಥಳ ಬದಲಾವಣೆ ಮಾಡಿ, ಹಾಗೆ ರೇಡಿಯೋ ಆನ್ ಮಾಡ್ಕೊಂಡು ಕೇಳಿ, ನಾನು ಅವ್ರು ಹೇಳಿದ್ದನ್ನು ಮತ್ತೆ ರಿಪೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.
4: ಅದೇ
0: ನೀವು ಇವಾಗ ಮೇಂಟೈನ್ ಮಾಡ್ಕೊಂಡು ಹೆಂಗ್ ಬರ್ತಾ ಇದ್ದೀರಾ ಹಂಗೆ ಮುಂದೆ ವರ್ಸಿ ಅಷ್ಟೇ.
1: ಅಂದ್ರೆ ಈಗ 78 ವರ್ಷ ಆದ್ರೂ ಈ ಸ್ಪಷ್ಟವಾಗಿ ಈ ಲೌಡ್ ಆಗಿ ಇರುವಂತ ಧ್ವನಿ ಏನಿದೆಯಲ್ಲ ಇದು, ಇದ್ರ ಅರ್ಥ ನೀವು ಆರೋಗ್ಯವಾಗಿದ್ದೀರಿ, ಚೆನ್ನಾಗಿ ಮೇಂಟೈನ್ ಮಾಡಿದಿರಿ ಅಂತ. ಹಾಗಾಗಿ ಅದನ್ನೇ ಅನುಸರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ಡಯಟ್ ಮಾಡ್ತಾ ಇದ್ರಿ ಅದನ್ನ ಅನುಸರಿಸಿ, ಜೊತೆಗೆ ಅದನ್ನ ಅನುಸರಿಸಲಿಕ್ಕೆ ನಿಮ್ಮ ಯುವ ಪೀಳಿಗೆಗೂ ಮಾರ್ಗದರ್ಶನ ನೀಡಿ ಅಂತ ಹೇಳ್ತಾ ಇದ್ದಾರೆ.
4: ವಯಸ್ಸಾದವರಲ್ಲಿ
3: ತುಂಬಾ ಇಂಪಾರ್ಟೆಂಟ್ ಬೀಳೋದು. ಸೊ ಅವರು ಬಚ್ಚಲ ಮನೆಗೆ ಹೋಗುವಾಗ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳೋದು. ಸಡನ್ ಬಿದ್ದಾಗ ಯೂಶಲಿ ಬೋನ್ ಎಲ್ಲ ವೀಕ್ ಆಗಿರುತ್ತೆ, ಏಜ್ ಆಗ್ತಾ ಯಾರಿಗೆ ಆದ್ರು. ಸೊ ಫ್ರಾಕ್ಚರ್ಸ್ ಆಗೋದು ಕಾಮನ್. ಸೊ ಅದರಿಂದ ನಾನು ವಯಸ್ಸಕ್ಕರಿಗೆ ಹೇಳೋದಂದ್ರೆ, ಸ್ವಲ್ಪ ಈ ಬಾತ್ರೂಮ್ ಹೋಗುವಾಗ ಆಚೆ ನಡೆಯುವಾಗ ಎಡುವುದು ಜಾರೋದನ್ನ ಸ್ವಲ್ಪ ಮೊದಲೇ ಮುನ್ನೆಚ್ಚರವಾಗಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ. ಸೊ ಬಿದ್ದಾಗ ತಲೆಗೆ ಏಟ್ ಆಗೋದು ಫ್ರಾಕ್ಚರ್, ಅದು ತುಂಬಾ ಕಾಮನ್ ಫಾಲ್ಸ್.
1: ಮಾದೇಶ್ರೆ, ಈ ಮೂಲಕ ಅವ್ರು ಸರ್ ಹೇಳಿದ್ದು ನಿಮಗೆ ಮತ್ತೆ ವಯಸ್ಸಾದವ್ರಿಗೆ ಸ್ವಲ್ಪ ಜಾಗೃತಿ ವಹಿಸಲೇಬೇಕಾದ ವಿಚಾರ ಅಂದ್ರೆ, ನಡೆಯುವಾಗ ಅದ್ರ ವಿಶೇಷವಾಗಿ ಬಾತ್ರೂಮ್ಗೆ ಹೋಗುವಾಗ ಅಲ್ಲಿ ಬಹಳ ಕೇರ್ಫುಲ್ ಆಗಿ ಹೆಜ್ಜೆಗಳನ್ನ ಇಡಬೇಕು, ನೋಡ್ಕೊಂಡು ಇಡಬೇಕು. ಅದೇ ಹೆಚ್ಚು ಸಮಸ್ಯೆಗಳಾಗೋದು ವಯಸ್ಸಾದ ಮೇಲೆ ಜಾರು ಬಿದ್ದು ಬೀಳುವಂಥದ್ದು, ಎಡವು ಬೀಳುವಂಥದ್ದೇ ಹೆಚ್ಚಿನ ಸಮಸ್ಯೆಗಳಾಗೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಉಳಿದಂತೆ ನಿಮ್ಮ ಆರೋಗ್ಯದ ಬಗ್ಗೆ, ಪಥ್ಯದ ಬಗ್ಗೆ ಅಥವಾ ಡಯಟ್ ಬಗ್ಗೆ ನೀವು ಆಲ್ರೆಡಿ ಅನುಸರಿಸ್ತಾ ಇದ್ದೀರಿ. ಒಂದು ವೇಳೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಯಟಿಷಿಯನ್ಸು ಇನ್ನು ಹೋಗ್ತಾ ಇರ್ತೀರಿ ನೀವು ಅವ್ರ ಜೊತೆ, ನಿಮ್ಮ ರೆಗ್ಯುಲರ್ ಡಾಕ್ಟರ್ ಜೊತೆ ಕೇಳಿದ್ರು ಕೂಡ ಹೇಳ್ತಾರೆ. ಆದರೆ ಮುಖ್ಯವಾಗಿ ಬಾತ್ರೂಮು, ವಾಶ್ರೂಮು ಅಥವಾ ನಡೆಯುವಾಗ ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.
4: ಧನ್ಯವಾದ
1: ಧನ್ಯವಾದ
0: ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್, ಸಾಕಷ್ಟು ಮಾಡೆಲ್ಸು ನಮ್ಮ ಮುಂದೆ ಇದ್ದಾರೆ. ಸಾಕಷ್ಟು ಜನ ಈಗ ಏನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತೀವೋ, ಹಾಗೆಯೇ ಅದರಿಂದ ಎಚ್ಚೆತ್ಕೊಂಡು ಒಂದು ಒಳ್ಳೆ ಜೀವನ ಶೈಲಿಯನ್ನು ನಡೆಸ್ತಾ ಇರೋರು ಕೂಡ ಇದ್ದಾರೆ. ಸೊ ಎರಡೂ ನಮ್ಮಲ್ಲೇ ಇದೆ, ನಾವು ಯಾವುದನ್ನು ನೋಡ್ತೀವಿ ಅದು ನಮಗೆ ಸಿಗುತ್ತೆ ಅಂತ. ಸೊ ಖಂಡಿತ ಸರ್, ಎಸ್ ಸರ್, ಇವೆಲ್ಲವೂ ನೋಡಿದಾಗ ಏನಿವೇ ಅವರು ಆರೋಗ್ಯವನ್ನು ಜಾಗೃತಿ ವಹಿಸಿದ್ರೋ ವಹಿಸ್ತಾನೆ ಇಲ್ದನು ಸಮಸ್ಯೆಗಳು ಬಂತು ಅಂತ ಅನ್ಕೊಳ್ಳೋಣ. ಈಗ ತಾವು ಹೇಳಿದ್ರಿ ಟಾವಿ ಬಗ್ಗೆ, ಚಿಕಿತ್ಸೆ ಬಗ್ಗೆ ಅರ್ಷ ಸರ್ ಹೇಳ್ತಾ ಇದ್ರು. ಸರ್, ಈ ಚಿಕಿತ್ಸೆ ತಗೊಳ್ಳುವಾಗ ಶ್ರೀನಿಧಿ ಸರ್, ಏನಾದರೂ ಅಡ್ಡಪರಿಣಾಮಗಳು ಸಮಸ್ಯೆಗಳು ಏನಾದರೂ ಆಗ್ಬೋದಾ?
3: ಆಗ್ಬಹುದು
1: ಬೇರೆ ಕಂಪ್ಯಾರಿಟಿವ್ಲಿ.
3: ಅದೇ ಅದಕ್ಕೆ ರಿಸ್ಕ್ ಎನಿ ಪ್ರೊಸೀಜರ್. ಈಗ ನಾವು ಒಂದು ಸರ್ಜರಿ ಅಂತ ಮಾಡುವಾಗ ಒಂದು ಅಪೆಂಡಿಕ್ಸ್, ನಾವು MBBS ಅಲ್ಲಿ ಇದ್ದಾಗಲೇ ನಾವು ಅಪೆಂಡಿಕ್ಸ್ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ MBBS ಫೈನಲ್ ಇಯರ್ ಇಂಟರ್ನ್ಶಿಪ್ ಅಲ್ಲಿ. ಸೊ ಬಟ್ ಅಂದ್ರೆ ಅದು ಸ್ವಲ್ಪ ಸುಲಭವಾಗಿದೆ ಅಂತ, ಬಟ್ ಅಪೆಂಡಿಕ್ಸ್ ಆಪರೇಷನ್ ಮಾಡುವಾಗ್ಲೂ ಜೀವಕ್ಕೆ ಅಪಾಯ ಉಂಟಾಗಿರೋ ಕೇಸ್ಗಳು ಇದೆ. ಸೊ ಎನಿ ಸರ್ಜರಿ ವಿಲ್ ಕ್ಯಾರಿ ದ ರಿಸ್ಕ್. ಸೊ ಹಾಗೆ ಈ ಟ್ಯಾವಿನಲ್ಲೂ ರಿಸ್ಕ್ ಇದೆ. ಸೊ ಈಗ ಪ್ಲೇಸ್ ನಾವು ಯಾಕೆ ಇದು ಕಷ್ಟಕರ ಅಂತ ಅನ್ನೋದಾದ್ರೆ, ಈ ಪೇಷಂಟ್ ನಾವು ಮಾಡ್ತಿರೋದೇ ಪೇಷಂಟ್ ಹೈ ರಿಸ್ಕ್ ಪೇಷಂಟ್ ಮೇಲೆ. ಸೊ ಈಗ ಈಗ ಕೆಲವರು 72-73 ಅವ್ರಿಗೆ ನಮ್ ಟಾವಿ ಬೇಕು, ನಮ್ಗೆ ಆಪರೇಷನ್ ಬೇಡ ಅಂತ ಹೇಳಿ ನಮ್ ಟಾವಿ ಮಾಡಿಸ್ಕೊಳ್ಳೋರು ಇರ್ತಾರೆ, ನಂಗೆ ಓಪನ್ ಸರ್ಜರಿ ಬೇಡ ಅಂತ. ಅವ್ರು ಫಿಟ್ ಇರ್ತಾರೆ, ಅಂತವ್ರಲ್ಲಿ ನಮ್ಗೆ ಮಾಡಕ್ ನಮ್ಗೆ ಸುಲಭ ಆಗುತ್ತೆ. ಓಕೆ, 70 ಆದ್ಮೇಲಿದೆ ಪರವಾಗಿಲ್ಲ ಮಾಡೋಣ. ಬಟ್ ನಾವು ಯೂಶಲಿ 80 ಮೇಲೆ ಮಾಡ್ತೀವಲ್ಲ, ಅವ್ರು ಆಕ್ಟಿವ್ ಇರಬೇಕಂತ ಅವರು ಆಸೆ ಪಟ್ಟಿರ್ತಾರೆ. ಬಟ್ ಸರ್ಜರ್ ಹತ್ರ ಡಿಸ್ಕಸ್ ಮಾಡಿದಾಗ ಇಲ್ಲ ಇವ್ರಿಗೆ ಸರ್ಜರಿ ಮಾಡಿದ್ರೆ ತಡ್ಕೊಳ್ಳಲ್ಲ ಅಂತ ಹೇಳಿರ್ತಾರೆ. ಸೊ ಅಂತವ್ರ ಮೇಲೆ ನಾವು ಇದನ್ನ ಮಾಡಬೇಕಾಗತ್ತೆ. ಸೊ ಮಾಡುವಾಗ್ಲೇನೆ ಅದು ಆ ಒಂದು ರಿಸ್ಕ್ ಇರೋದ್ರಿಂದ ಚೂರು ಇದು ಮಾಡುವಾಗ ಒಂದ್ ಪೇಸ್ ಮೇಕರ್ ಅಳವಡಿಕೆ ಆಗುವಂತದ್ದು, ಅದ್ ಪ್ರೆಸ್ ಆಗತ್ತಲ್ವಾ, ಅವಾಗ ಕರೆಂಟ್ ಸಿಸ್ಟಮ್ ತೊಂದರೆ ಆಗುವಂತದ್ದು, ಅದೆಲ್ಲ 2% ರಿಸ್ಕ್ ಇರುತ್ತೆ. 2-3% ಪೇಷಂಟ್ ಸಡನ್ ಆಗಿ ಅದು ಅಳವಡಿಸಿದಾಗ ನಮ್ಮ ಹಾರ್ಟ್ ಕೊರೋನರೀಸ್ ಏನ್ ಹಾರ್ಟ್ ಈ ಹೊಸ ಕೃತಕ ವಾಲ್ವ್ ಇದು ಬಂದು ಅಡಚಣೆ ಮಾಡುವಂತದ್ದು ಹಾರ್ಟ್ ಆರ್ಟ್ರಿಗೆ, ಅವಾಗ ಸಡನ್ ಆಗಿ ಆನ್ ಟೇಬಲ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವ್ರಿಗೆ. ಅವಾಗ ನಾವು ಹಾರ್ಟ್ ಅಟ್ಯಾಕ್ ನ ಟ್ರೀಟ್ ಮಾಡ್ಬೇಕಾಗತ್ತೆ, ಇದನ್ನು ಮಾಡ್ಬೇಕಾಗತ್ತೆ. ಆಮೇಲೆ ಸಡನ್ ಆಗಿ ಅದು ಒಂದು ಹಾರ್ಟ್ ಮಸಲ್ ತಡ್ಕೊಳಕ್ ಆಗದೆ, ಸರ್ಜರಿ ತಡ್ಕೊಳಕ್ ಆಗ್ತಿಲ್ಲ ಅಂತ ಇದನ್ನ ಮಾಡ್ತಾ ಇದೀವಿ, ಬಟ್ ಇದನ್ನು ತಡ್ಕೊಳಕ್ ಆಗದೆ ಇರ್ಬೋದು ಅವ್ರಿಗೆ. ಆಗ ಬಿರುಕ್ ಬಿಡುವಂತದ್ದು, ಅಲ್ಲೇ ಅಯೋಟಿಕ್ ದೊಡ್ಡ ಧಮನಿನೇ ಅದೇ ಬಿರುಕ್ ಬಿಟ್ಬಿಟ್ಟು ಪೇಷಂಟ್ ಟೇಬಲ್ ಮೇಲೆ ಸ್ವಲ್ಪ ಸುಸ್ತಾಗಿ ಕೊಲ್ಯಾಪ್ಸ್ ಆಗುವಂತ ಸಾಧ್ಯತೆ ಇವೆಲ್ಲ 2-3% ಇದ್ದೇ ಇದೆ.
1: ಎನಿ ಪ್ರೊಸೀಜರ್ಸ್ ರಿಸ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ.
0: ತುಂಬಾ ಏಜ್ ಆಗಿರೋರಿಗೆ ರಿಸ್ಕ್ ಜಾಸ್ತಿ. ಇವಾಗ ಕೆಲವು ಸತಿ ನಮ್ಮ ಹತ್ರ ಬರೋ ಪೇಷಂಟ್ಸ್ 4-5 ಕಾಯ್ದಿದ್ದಾರೆ ಕಾರಣಾಂತರಗಳಿಂದ. ಕೆಲವರು ಇವಾಗ ಯಾಕೆ ಮಾಡಿಸ್ಕೊಬೇಕು, ಇನ್ ಕೆಲವರು ನಂಗೆ ವಯಸ್ಸಾಯ್ತಲ್ಲ ನಂಗೇನು ಬೇಡ ಬಿಡು, ಇನ್ ಕೆಲವರು ಇಷ್ಟೊಂದು ವಯಸ್ಸಾದ ಇಷ್ಟೊಂದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಯಾಕೆ ತಗೊಬೇಕು ಆ ತರ ಅನ್ಕೊಂಡು ಲಾಸ್ಟ್ ಮಿನಿಟ್ ಅಲ್ಲಿ ಬರೋರು ಇದಾರೆ, ಅವ್ರಿಗೆ ರಿಸ್ಕ್ ಜಾಸ್ತಿ. ಸೊ ಅದೊಂದು ಅರ್ಥ ಮಾಡ್ಕೊಬೇಕು. ಇವಾಗ ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಏಜ್ ಆಗಿರೋರಿಗೆ, ತುಂಬಾ ವೀಕ್ ಆಗಿರೋರಿಗೆ, ಬೆಡ್ ರಿಡನ್ ಆಗಿರೋರಿಗೆ ರಿಸ್ಕ್ ಜಾಸ್ತಿ, ಚೆನ್ನಾಗಿ ಓಡಾಡ್ಕೊಂಡಿರೋರಿಗೆ ರಿಸ್ಕ್ ಕಡಿಮೆ.
1: ಆ ರಿಸ್ಕ್ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
5: ನಮಸ್ತೆ ಸರ್, ನಾಗರಾಜ್ ಅಂತ ಹೆಚ್ಚಿ ಕೊಡಿ.
1: ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ.
5: ನಮಸ್ತೆ ಸರ್.
0: ನಮಸ್ಕಾರ ನಾಗರಾಜ್ ಅವರೇ.
5: ಇವತ್ತು ಹಿರಿಯರ ದಿನಾಚರಣೆ, ಹಿರಿಯರಿಗೂ ಬಹಳ ಮಾರ್ಗದರ್ಶನ ಕೊಡ್ತಿದ್ರಿ, ಥ್ಯಾಂಕ್ಸ್ ಸರ್.
1: ಧನ್ಯವಾದ, ಧನ್ಯವಾದ ಸರ್. ನಮಗೂ ಕೂಡ ವಿಶ್ವ ಆರೋಗ್ಯ ಹಿರಿಯರ ದಿನದ ಶುಭಾಶಯಗಳನ್ನ ತಿಳಿಸ್ತೀನಿ ಸರ್. ಹೇಳಿ ಸರ್, ತಮ್ಗೆ ಎಷ್ಟು ವರ್ಷ ಸರ್ ಈಗ?
5: ನಮ್ದು 81 ಸರ್.
1: 81 ಹೇಳಿ ಸರ್, ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
5: ಬೇರೆ ಪ್ರಾಣಿಯಿಂದ ವ್ಯಾಲ್ಸ್ ಆಗ್ತಾರೆ ಅಂತ ನಿಜ ಸರ್?
0: ಅದು ಇವಾಗ ನಾವೇನು ಟ್ಯಾವಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರದ್ದು ಇಟ್ಸ್ ಎ ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳ್ತೇವೆ. ಅದು ಏನು ಸ್ಟ್ರಕ್ಚರ್ ಇರುತ್ತೆ, ಅದು ಇದರ ನಿಟಿನಾಲ್ ಆರ್ ಕೋಬಾಲ್ಟ್ ಕ್ರೋಮಿಯಂ ಬೇಸ್ಡ್ ಆನ್ ದ ಟೈಪ್ ಆಫ್ ವ್ಯಾಲ್ವ. ಅದ್ರದ್ದೇನು ಪರದೆಗಳಿರುತ್ತಲ್ಲ, ಅದು ಪ್ರಾಣಿಗಳಿಂದ ಡಿರೈವ್ ಮಾಡಿರ್ತಾರೆ, ಪೆರಿಕಾರ್ಡಿಯಂ ಅಂತ. ಅಂದರೆ ಹಾರ್ಟ್ ಸುತ್ತ ಒಂದು ಪರದೆ ಇರುತ್ತೆ, ಆ ಪರದೆನ ಅವ್ರು ತೆಗೆದು ಅದನ್ನು ಟ್ರೀಟ್ ಮಾಡಿ, ಗ್ಲುಟರಾಲ್ ಡಿಹೈಡ್ ಅಂತ ಹೇಳ್ತಾರೆ, ಅದರೆಲ್ಲ ಟ್ರೀಟ್ ಮಾಡಿ ಅದನ್ನು ಲೇಸರ್ ಕಟ್ ಮಾಡಿ, ಪ್ರಿಸಿಷನ್ ಕಟ್ಟಿಂಗ್ ಮಾಡಿ ಅದನ್ನ ಮೌಂಟ್ ಮಾಡಿರ್ತಾರೆ ಆ ಫ್ರೇಮಲ್ಲಿ. ಸೊ ಫ್ರೇಮ್ ಇಸ್ ಇದು ಏನಂತೀರ, ಮೆಟಲ್ ನಿಟಿನಾಲ್ ಆರ್ ಕೋಬಾಲ್ಟ್ ಕ್ರೋಮಿಯಮ್. ಆ ಪರ್ದೆಗಳೇನಿರುತ್ತೆ ಅದು ಪ್ರಾಣಿಗಳಿಂದ ಡಿರೈವ್ ಆಗಿರುತ್ತೆ ಟ್ರೀಟೆಡ್.
1: ಸೊ ಬಹುಶಃ ಇದನ್ನ ನೀವು ಹೇಳ್ತಾ ಇರತ್ತ, ಅಥವಾ ಇದನ್ನ ನೀವು ತಾವು ಕೇಳ್ತಾ ಇದ್ದ ಪ್ರಶ್ನೆ, ಅಥವಾ ಬೇರೆ ಏನಾದ್ರು ಇತ್ತ? ನಾಗರಾಜ್
5: ಕ್ಯಾಲ್ಸಿಯಂ ಡಿಪಾಸಿಟ್ ಆಯ್ತು ಅಂತ ಪ್ರಾರಂಭದಲ್ಲೇ ತೆಗಿಯಕ್ಕಾಗಲ್ಲ ಸರ್ ಅದು?
0: ಇಲ್ಲ, ಅದು ಅದು ವಯೋಸಹಜ, ಪ್ರಕೃತಿ ಸಹಜ, ಅದು ಅದನ್ನು ತೆಗಿಲಿಕ್ಕಾಗಲ್ಲ. ಅದನ್ನ ನಾವು ಸ್ಲೋ ಮಾಡ್ಬೋದು ಒಳ್ಳೆ ಜೀವನ ಶೈಲಿಯಿಂದ, ಆಮೇಲೆ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಆ ಎಂದು ನಿಟ್ಟಿನಲ್ಲಿ ಕಡಿಮೆ ಮಾಡ್ಕೊ ಸ್ಲೋ ಮಾಡ್ಬೋದು ಹೊರತು ಝೀರೋ ಮಾಡೋಕ್ಕಾಗಲ್ಲ.
3: ಸೊ 85 ವಯಸ್ಸಿಗೆ ಬರುವಂಥ ತೊಂದರೆನ ನಾವು 85 ನೂಕ್ಬೋದು ವಿನ ಅದು. ಸೊ ಅದನ್ನು ಫುಲ್ಲಾಗಿ ಪ್ರಿವೆಂಟ್ ಮಾಡೋಕ್ಕಾಗಲ್ಲ.
5: ಒಂದು
1: ಪ್ರಶ್ನೆ ಇತ್ತು ನಿಮಗೆ.
0: ಹಲೋ
1: ನಾಗರಾಜ್, ಓಕೆ ಓಕೆ, ಇದು ಉಚಿತವಾಗಿ ಸಿಗುತ್ತಾ ಅನ್ನೋದ ನಿಮ್ಮ ಪ್ರಶ್ನೆ?
0: ಸಿಗುತ್ತೆ ಅಲ್ಲ, ಅದು ಏನಾಗುತ್ತೆ ಲಾಸ್ಟಲ್ಲಿ ನಾವು ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತೀವಿ. ಸದ್ಯಕ್ಕೆ ಉಚಿತ ಇಲ್ಲ, ಯಾವುದೇ ಒಂದು ಕೆಲವು ಗೌರ್ಮೆಂಟ್ ಸ್ಕೀಮ್ಸ್ ಅದರಲ್ಲೆಲ್ಲ ಇರುತ್ತೆ, ಆದರೆ ಆ್ಯಸ್ ಸಚ್ ನಮ್ಮದು ಫ್ರೀ ಟ್ರೀಟ್ಮೆಂಟ್ ಅಂತ ಸದ್ಯಕ್ಕೆ ಅದೆಲ್ಲೂ ಬಂದಿಲ್ಲ.
1: ಈ ಟಾವಿಡ್ ಟ್ರೀಟ್ಮೆಂಟ್ ಏನಿದೆ ಇನ್ನೂ ಉಚಿತವಾಗಿ ಆಗಿಲ್ಲ,
3: ಕೇವಲ ಇ ಎಸ್ ಐನಲ್ಲಿ ಮಾತ್ರ ಉಚಿತವಾಗಿ
1: ಇನ್ಶೂರೆನ್ಸ್ ಬರುತ್ತೆ,
3: ಇ ಎಸ್ ಐಲಿ ಬರುತ್ತೆ, ಬೇರೆ ಇನ್ಯಾವುದು ನಮ್ಮ ಬಿ ಪಿ ಎಲ್ ಯಶಸ್ವಿನಿಯಲ್ಲಿ ಯಾವುದು ಅಳವಡಿಸ್ಕೊಂಡಿಲ್ಲ,
0: ಗೌರ್ಮೆಂಟ್ ಸ್ಕೀಮಿಂದ ಯಾವುದು ಬಂದಿಲ್ಲ.
1: ಆಗ್ಬೋದಾ ಸರ್? ಥ್ಯಾಂಕ್ ಯು, ಕೇಳ್ತಾ ಇರಿ ಸರ್, ಮತ್ತಷ್ಟು ಮಾತಾಡ್ತೀನಿ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಟಾವಿ ಬಗ್ಗೆ ಅದರ ರಿಸ್ಕ್ ಬಗ್ಗೆ ಮಾತನಾಡ್ತಾ ಇದ್ರಿ, ಯಾಕೆ ಇದು ಅತ್ಯಂತ ಕಷ್ಟ ಅಥವಾ ರಿಸ್ಕಿ ಅಂತ ಹೇಳ್ತೀರಿ ಸರ್? ಹರ್ಷ ಸರ್, ಅದು ಶ್ರೀನಿಧಿ ಸರ್,
3: ಅದೇ ಹಾಗೆ ಹೇಳಿದಂತೆ ಅದು ಮೊದಲೇ ನಾವು ತಗೊಳ್ತಿರೋದು ಪೇಷಂಟ್ ಸ್ವಲ್ಪ ಏಜ್ ಆಗಿರೋರು, ಸೊ ಅದರಿಂದ ಫ್ರಜೈಲ್ ಆಗಿರ್ತಾರೆ, ಅವ್ರಿಗೆ ಸರ್ಜರಿ ಮಾಡಿದ್ರೆ ತೊಂದರೆ ಅಂತಾನೆ ನಾವು ಇದನ್ನ ಮಾಡ್ತಾ ಇದೀವಿ. ಸೊ ಇದನ್ನು ತಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ, ಬಟ್ 2-3% ರಿಸ್ಕ್ ಇರುತ್ತೆ, ಅದನ್ನ ಅವ್ರಿಗೆಲ್ಲ ಹೇಳಿ ಇದು ಮಾಡ್ಬೇಕು. ಮತ್ತೆ ಇನ್ನೊಂದು ಈ ತರ ಏಜ್ ಆದವರಲ್ಲಿ ಈಗ ಹಾರ್ಟ್ ತೊಂದರೆ ಅಂತ ನಾವ್ ಇದು ಮಾಡ್ತಾ ಇದೀವಿ, ಅಕೃತಕ ವ್ಯಾಲ್ವ್ ಹಾಕೋಣ ಅಂತ, ಅಂತವರಲ್ಲಿ ಕಿಡ್ನಿ ಇಶ್ಯೂ ಇರುತ್ತೆ, ಕ್ರಿಯಾಟಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅವ್ರ ಲಂಗ್ಸ್ ಕೂಡ ಇಷ್ಟೊಂದು ವರ್ಷದಿಂದ ಇದಾಗಿರುತ್ತೆ, ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಸೊ ಅವ್ರಿಗೆ ತಕ್ಷಣಕ್ಕೆ ವೆಂಟಿಲೇಷನ್ ಬೇಕು ಅಂದ್ರೆ ಮಾಡಿದ್ರೆ ಅದೆಲ್ಲ ಆ ರಿಸ್ಕ್ನು ಅವ್ರಿಗೆ ಹೇಳ್ಬೇಕಾಗತ್ತೆ. ಸೊ ಯಾರಿಗೆ ಅದ್ ಮಾಡುವಾಗ ಯಾವ್ದು ಕಿಡ್ನಿ ತೊಂದರೆ ಬರುತ್ತಾ ಅಥವಾ ಲಂಗ್ಸ್ ತೊಂದರೆ ಬರುತ್ತಾ ಮಾಡುವಾಗ, ಪೇಸ್ ಮೇಕರ್ ಅಳವಡಿಸೋ ಒಂದು ಎಕ್ಸ್ಟ್ರಾ ಪ್ರೊಸೀಜರ್ ಬೇಕಾಗತ್ತಾ, ಆನ್ ಟೇಬಲ್ ಅಟ್ಯಾಕ್ ಆಗಬಹುದಾ, ಇವೆಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ನಾವು ಪರಿಣಾಮವಾಗಿ ಎಲ್ಲಾನು ಪ್ರಿವೆನ್ಷನ್ ಅದಕ್ಕೆ ತಡೆಗಟ್ಟಕ್ಕೆ ಎಲ್ಲ ಪ್ರಿಕಾಷನ್ಸ್ ನಾವು ತಗೊಳ್ತೀವಿ. ಅಂತಾದ್ರೂ ಒಂದು 2-3% ರಿಸ್ಕ್ ಅದಾಗತ್ತೆ, ಬಟ್ 90% ನಾವು ಒಂದು ಧೈರ್ಯ ಕೊಡ್ಬೋದು ಅವ್ರಿಗೆ, ನಮ್ಮ 100% ನಾವು ಕೊಡ್ತೀವಿ, ಬಟ್ ಇದೊಂದು 2-3% ನೀವು ಒಪ್ಕೊಂಡ್ರೆ ಪೇಷಂಟ್ ಅವರು ಇದನ್ನು ಒಂದು ಉತ್ತಮ ಆಗುತ್ತೆ ಅಂತ.
1: ಎಸ್ ಸರ್, ಎಸ್ ಸರ್, ಎಸ್ ಸರ್, ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ, ನಮಸ್ತೆ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಿ
6: ಸರ್? ನನ್ನ ಹೆಸರು ಸಿಂಧು ಅಂತ, ನಾವು ಉರ್ಲುಪೇಡೆ ತಾಲೂಕು ಚನ್ನಂಜನಗುಡಿಯಿಂದ ಮಾತಾಡ್ತಾ ಇರೋದು.
1: ಸಿಂಧು ಅವರೇ, ತಮ್ಮ ಪ್ರಶ್ನೆ ಕೇಳಿ. ಮಾತಾಡಿ ಮಾತಾಡಿ, ಡಾಕ್ಟರ್ ಇದ್ದಾರೆ
6: ಸರ್. ಅದು ನಮ್ಮ ಫಾದರ್ಗೆ ಜೇಸಿಸ್ ಹಾಸ್ಪಿಟಲ್ ಅಲ್ಲಿ ಇದು ಆಂಜಿಯೋಗ್ರಾಮ್ ಆಗಿತ್ತು, 2014 ಅಲ್ಲಿ ಆಗಿರೋದು ಸರ್.
1: ಓಕೆ,
6: ಅದು ಸರ್ ಡಾಕ್ಟರ್ ಮಂಜಪ್ಪ ಸರ್ ನೋಡ್ತಾ ಇರೋದು, ಅದು ಇ ಎಫ್ ಯಾವಾಗ್ಲೂ 35 ಬರ್ತಿರ್ತಲ್ಲ ಸರ್, ಅದು ಇನ್ಕ್ರೀಸ್ ಆಗದೆ ಏನಾದ್ರು ಪ್ರಾಬ್ಲಮ್ ಏನಾದ್ರು ಆಗುತ್ತಾ ಇ ಎಫ್ ಅಂತ ಕೇಳಿದೆ. ಯಾಕೋದಾಗ ಮಾಡ್ತಾರಲ್ಲ
0: ಅದು ಹಾರ್ಟ್ ಪಂಪಿಂಗ್ ವೀಕ್ ಇದೆ ಅಂತ ಆಯ್ತು, ನೀವು ಇ ಎಫ್ ಕಡಿಮೆ ಇದೆ ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಇವಾಗ ಒಂದು ಗೈಡ್ಲೈನ್ ಮೀಡಿಯೇಟೆಡ್ ಥೆರಪಿ ಅಂತ ಹೇಳ್ತೀವಿ ನಾವು, ಅದ್ರ ಪ್ರಕಾರ ಮಾತ್ರೆಗಳ ಕೊಟ್ಟಿರೋದ್ರಿಂದ ಪೇಷಂಟೂ ಚೆನ್ನಾಗಿ ಮಾತ್ರೆಗಳೆಲ್ಲ ತೊಗೊಂಡು ಅವರು ಕರೆಕ್ಟಾಗಿ ಆಹಾರ ಆಹಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ದು ನೀರು ಕಡಿಮೆ ಕುಡೀರಿ ಅಂತ ಹೇಳಿರ್ತಾರೆ, ನೀರೆಲ್ಲ ಕಡಿಮೆ ಕುಡ್ದು ಕರೆಕ್ಟು ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದ್ರಿಂದ ಸುಮಾರು 12 ವರ್ಷಗಳಿಂದ ಅವ್ರು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದನ್ನ ಕಂಟಿನ್ಯೂ ಮಾಡ್ಬೇಕಮ್ಮ. ಅದು ಇ ಎಫ್ ಕಡಿಮೆ ಇದೆ, ಇಂಪ್ರೂವ್ ಆಗೋದು ಯೂಶ್ವಲಿ ಇಷ್ಟು ವರ್ಷ ಆದ್ಮೇಲೆ ಕಷ್ಟ, ಬಟ್ ಆದ್ರೆ ಮಾತ್ರೆ ಕಂಟ್ರೋಲ್ ಆಗಿರೋದ್ರಿಂದ ಇಟ್ಸ್ ಎ ಗುಡ್ ಸೈನ್, ಹಂಗಂದ್ರೆ ಒಳ್ಳೆ ಚಿನ್ ಸೈನ್ ಇದು. ಅವ್ರು ಮಾತ್ರೆ ತಗೊಳ್ತಾ ಇರ್ಬೇಕು, ಮಾತ್ರೆ ಬಿಡಬಾರ್ದು, ಡಿಸಿಪ್ಲಿನ್ ಆಗಿದ್ರೆ ಮುಂಚೆ ಯೂಶ್ವಲಿ ಏನು ತೊಂದರೆ ಆಗಲ್ಲ. ಪ್ರಾಬ್ಲಮ್ ಇದೆ, ಅದನ್ನ ಮಾತ್ರ ಕಂಟ್ರೋಲ್ ಆಗಿದೆ.
3: ಅವ್ರು ಆರಾಮಾಗಿದ್ದಾರಾ? ಎಲ್ಲ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ 50% ಆದ್ರೂ ಈಗೇನ್ ಕೆಲಸ ಮಾಡ್ತಿದ್ದಾರೆ, ಆ ಕೆಲಸ ಈಗಾಗಲೇ 35% ಇಟ್ಕೊಂಡೆ ಮಾಡ್ತಾ ಇದಾರೆ. ಸೊ ಈ ಇ ಎಫ್ ಅಂತ ವ್ಯಾಲ್ಯೂ ನಂಬರ್ ನ ನೋಡಿ ನಾವು ಟ್ರೀಟ್ ಮಾಡೋದಲ್ಲ, ಪೇಷಂಟ್ ನ ಟ್ರೀಟ್ ಮಾಡಬೇಕು. ಸೊ ಅವರು ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ, 10 ವರ್ಷ ಆಗಿದೆ, ಸೊ ಹಾರ್ಟ್ಗೆ ಒಂದು ಅಭ್ಯಾಸ ಆಗಿರುತ್ತೆ. ಸೊ ಅದು 50% ಪಂಪಿಂಗ್ ಕೆಪಾಸಿಟಿ ಏನು ಕೆಲಸ ಮಾಡ್ಬೋದು ಅವರು ರೆಗ್ಯುಲರ್ ಆಗಿ ಮಾತ್ರ ತಗೊಳ್ತಾ ಇರೋದ್ರಿಂದ 35% ಅದಷ್ಟು ಕೆಲಸ ಅವ್ರು ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅದರಿಂದ ಹೆದರ್ಕೊಳ್ಳೋದು ಬೇಡ, ಬಟ್ ಮಾತ್ರ ಬಿಡಬಾರ್ದು, ಕಂಟಿನ್ಯೂ ತಗೊಳ್ಳಿ ಅಷ್ಟೆ.
0: ಆಮೇಲೆ ಏನೇ ಸಣ್ಣ ಸಿಂಪ್ಟಮ್ಸ್ ಸ್ವಲ್ಪ ಬಂದ್ರು ನಮ್ಮ ಆದಷ್ಟು ಬೇಗ ತಗೊಂಡೋಗಿ ಡಾಕ್ಟರ್ಗೆ ತೋರಿಸಿ ಕರೆಕ್ಟ್ ಆಗಿ ಅವ್ರು ನೋಡ್ಬಿಟ್ಟು ಮುಂದಕ್ಕೆ ಜಾಸ್ತಿ ಆಗದಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ.
1: ಸಂಜೆ ಮೇಡಮ್,
7: ಅದೇ ನಾವು ಅವ್ರಿಗೆ ಅದೇ ತರ ಕೇಳಿದ್ವಿ, ಇಎಫ್ ಯಾಕೆ ಈ ತರ ಬರುತ್ತೆ ಅಂದಕ್ಕೆ, ಅವರು ನೀವು ಕರ್ಕ ಅಂದ್ರೆ ಇಲ್ಲಿ ಹಾಸ್ಪಿಟಲ್ಗೆ ಬರುವಾಗ್ಲೇ ನಿಮ್ ಸ್ವಲ್ಪ ಲೇಟ್ ಆಗಿತ್ತು ಬರುವಾಗ, ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಸ್ವಲ್ಪ ನಿಧಾನವಾಗಿ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ರು.
0: ಅದು ಹೇಳಿದ್ರಮ್ಮ.
1: ಸಿಂಧು ಮೇಡಮ್, ಎಷ್ಟು ವರ್ಷ ಎಷ್ಟು ವರ್ಷ ಅವ್ರಿಗೆ
7: ಸರ್? ಅವ್ರಿಗೆ 62.
1: ಓಕೆ ಓಕೆ.
3: ಕೆಲವರಿಗೆ ನಾವು ಆಂಜಿಯೋಪ್ಲಾಸ್ಟಿ ಮಾಡಿದ ಕೂಡಲೇ ಪಂಪಿಂಗ್ ವೀಕ್ ಇರುತ್ತೆ, ಆದ್ರೆ ಕೆಲವರಿಗೆ ಎಷ್ಟೊಂದು ಜನಕ್ಕೆ ವಿತಿನ್ 1-3 months ಅಲ್ಲಿ ಪಂಪಿಂಗ್ ನಾರ್ಮಲ್ ಆಗುತ್ತೆ. ನಾರ್ಮಲ್ ಅನ್ನೋದೇ 55-60% ನಾರ್ಮಲ್. ಸೊ ಕೆಲವರು ನಮ್ಗೆ ತುಂಬಾ ಜನ ಇದು ಪ್ರಶ್ನೆ ಕೇಳ್ತಾರೆ, 40 ಉಳ್ಕೊಳ್ಳುತ್ತೆ, ಯಾಕಂದ್ರೆ ನಾವು ಮಾಡೋ ಮುಂಚೆನೆ ಅವ್ರಿಗೆ ಮಾಂಸ್ ಕಂಡ ಹಾರ್ಟಿನ ಮಾಂಸ್ ಕಂಡ ಎಷ್ಟು ಡ್ಯಾಮೇಜ್ ಆಯ್ತು ಅದನ್ನ ನಾವು ಫುಲ್ ವಾಪಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ನಾವು ಮಾಡಿದ್ರಿಂದ ಅವ್ರ ಜೀವ ಉಳಿತು, ಮಿಕ್ಕಿದ್ದ ಮಾಂಸ ಕಂಡ ಉಳ್ಕೊಳ್ತು. ಸೊ ಆಲ್ರೆಡಿ ಡ್ಯಾಮೇಜ್ ಆಗಿದ್ದು, ನಾವು ಮಾಡೋ ಮುಂಚೆ ಎಷ್ಟು ಡ್ಯಾಮೇಜ್ ಆಯ್ತು ಅದನ್ನು ನಾವು ವಾಪಸ್ ಮಾಡಲಿಕ್ಕೆ ಆಗಲಿಲ್ಲ, ಅದು ಚೇತರಿಕೆ ಆಗಲಿಲ್ಲ ಅಂತ. ಸೊ ಹಾಗಂತ ಅವರಿಗೆ ಮಾತ್ರ ಸ್ವಲ್ಪ 2-3 ಹೆಚ್ಚಿರುತ್ತೆ. ಯಾರಿಗೆ ನಾರ್ಮಲ್ ಆಗಿಬಿಡುತ್ತೆ ಇ ಎಫ್ ಅವ್ರಿಗೆ 1 ಅಥವಾ 2 ಮಾತ್ರ ಬಂದ್ಬಿಡ್ತಾರೆ. ಈ ಥರ ಕಮ್ಮಿ ಇದ್ದವ್ರಿಗೆ ಪಂಪಿಂಗ್ 1-3-4 ಮಾತ್ರ ಇರುತ್ತೆ. ಸೊ ಬಟ್ ನಾರ್ಮಲ್ ಪಂಪಿಂಗ್ ಇರೋರು ಇವರು ಸೇಮ್ ಅಷ್ಟೇ ಕೆಲಸನೂ ಮಾಡಬಹುದು, ಬಟ್ ಮಾತ್ರ ರೆಗ್ಯುಲರ್ ಆಗಿ ತಗೋಬೇಕು. ಅದು ಏನು ಅದನ್ನು ನಮ್ಮ ಕೈಲಿರಲ್ಲ, ಕೆಲವ್ರದ್ದು ಒಬ್ಬೊಬ್ರು ಮನುಷ್ಯರಿಗೆ ಒಬ್ಬೊಬ್ರಿಗೆ ಅವ್ರ ರೀತಿ ಎಷ್ಟು ಬೇಗ ಅವ್ರು ಡ್ಯಾಮೇಜ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ, ಅದು ಅವ್ರವ್ರದ್ದು ದೇಹದ ಮೇಲೆ ಡಿಪೆಂಡ್ ಆಗುತ್ತೆ.
1: ಸಿಂಧು ಮೇಡಮ್ ಏನಿಲ್ಲ, ಒಳ್ಳೇದು
7: ಕರೆಕ್ಟ್
3: ಆಗಿ ಮಾಡಿದ್ದಾರೆ.
1: ವೆರಿ ಗುಡ್ ವೆರಿ ಗುಡ್. ಆದ್ರೆ ಒಂದು ಏನಂದ್ರೆ, ಅದು ಯಾವುದೇ ಡಾಕ್ಟರ್ಗೆ ತೋರಿಸಿ, ಆದರೆ ಅದು ನಿರಂತರವಾಗಿ ತೋರಿಸಿ, ಅವ್ರು ಏನು ಸಲಹೆ ಕೊಡ್ತಾರೋ ಅದನ್ನು ಅನುಸರಿಸಿ ಅಲ್ವಾ. ಅದು ನಂಬಿಡ್ಬೇಕಷ್ಟೇ, ಒಂದ್ಸಲ ಅವ್ರು ಏನು ಹೇಳ್ತಾರೆ ಅದನ್ನು ನಂಬಿಕೊಂಡು ಅದನ್ನು ಅನುಸರಿಸಿಬಿಟ್ರೆ ಬಹುಶಃ ಈ ಸಮಸ್ಯೆಗಳನ್ನು ಖಂಡಿತ ಕಾಲಕಾಲಕ್ಕೆ ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋಅಪ್ಗೆ ಹೋಗ್ಬಿಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಧನ್ಯವಾದಗಳು. ಎಸ್ ಸರ್, ಹಿಂದೆ ಮಾತನಾಡ್ತಾ ಹೇಳ್ತಾ ಇದ್ವಿ, ಅರ್ಸ ಸರ್ ಶ್ರೀನಿಧಿ ಸರ್ ಮಾತನಾಡ್ತಾ ಇದ್ರು. ಅರ್ಸ ಸರ್, ಈ ಸಾಮಾನ್ಯವಾಗಿ ಈ ಟಾವಿ ಚಿಕಿತ್ಸೆಯಲ್ಲಿ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳಿದ್ರೆ ಇನ್ನೇನೆಲ್ಲ ಕಾಂಪ್ಲಿಕೇಶನ್ಸ್ ನಾವು ನೋಡ್ಬೋದು?
0: ಕಾಂಪ್ಲಿಕೇಶನ್ಸ್ ಶ್ರೀನಿಧಿ ಅವರು ಹೇಳಿದ್ರು, ಇಟ್ಸ್ ಎ ಪಾರ್ಟ್ ಆಫ್ ದ ಪ್ರೊಸೀಜರ್. ಇದು ಹೈ ರಿಸ್ಕ್ ಪ್ರೊಸೀಜರ್ ಆಗಿರೋದ್ರಿಂದ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಮೋರ್. ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ, ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗಿರೋದ್ರಿಂದ, ವಿ ಹ್ಯಾವ್ ಟ್ರೈ ಟು ಮಿನಿಮೈಸ್ ಇಟ್. ಅದೇ 0% ಮಾಡೋಕ್ಕಾಗಲ್ಲ. ಒಂದು ನಾನು ಹೇಳ್ದಂಗೆ ಕಾಲಿನ ರಕ್ತನಾಳದ ಮುಖಾಂತರ ಹೋಗ್ತೀವಿ ಅಂತ ಹೇಳಿದ್ನಲ್ಲ, ನಾರ್ಮಲ್ ಆಗಿ ಏನಾಗುತ್ತೆ, ಕಾಲಿನ ರಕ್ತನಾಳದ ದೇಹ ಸ್ಥಿತಿ ಮೇಲೆ ಹೋಗುತ್ತೆ. ಸ್ವಲ್ಪ ಒಳ್ಳೆ ವೆಲ್ ಬಿಲ್ಟ್ ಚೆನ್ನಾಗಿ ಸದೃಢವಾಗಿದ್ದವರು ಹೆಲ್ದಿ ಆಗಿದ್ದವ್ರಿಗೆ ಒಂದು 8 mm ಇರುತ್ತೆ, ಕೆಲವು 6 mm ಇರುತ್ತೆ. ಸಿ 6 mm ಟ್ಯೂಬಲ್ಲಿ 8 mm ಟ್ಯೂಬ್ ಹಾಕಿದಾಗ ರಕ್ತನಾಳದಲ್ಲಿ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ಅದು ಅದೇನಾದರೂ ಬೈ ಬ್ಯಾಡ್ ಲಕ್ ಹರ್ಕೊಂಬಿಟ್ರೆ ರಕ್ತಸ್ರಾವ ಆಗಿಬಿಡುತ್ತೆ. ಆಮೇಲೆ ನಾವು ಏನು ಹೇಳಿದ್ರೆ ಕ್ಯಾಲ್ಶಿಯಮ್ ಡೆಪಾಸಿಟ್ ಆಗಿರುತ್ತೆ ಅಂತ, ಆ ಕ್ಯಾಲ್ಶಿಯಂ ಡೆಪಾಸಿಟ್ ಆಗಿರೋದ್ರ ಮೇಲೆ ನಾವು ಅದನ್ನ ಬಲೂನಲ್ಲಿ ಕ್ರಶ್ ಮಾಡಿಬಿಟ್ಟು ಒಂದು ವ್ಯಾಲ್ ಕೂರಿಸ್ತೀವಿ. ಆ ಬೈ ಬ್ಯಾಡ್ ಲಕ್ ಆಗ ಏನು ಕ್ರಶ್ ಮಾಡ್ತೀವಿ, ಕ್ಯಾಲ್ಶಿಯಮ್ ಬ್ರೈನ್ ಕಡೆ ಹೋಗ್ತು ಅಂದರೆ ಸ್ಟ್ರೋಕ್ ಆಗುತ್ತೆ. ಅನ್ಲೈಕ್ಲಿ ಸಿನಾರಿಯೋ, ಒಂದು 100 ಮಾಡಿದಾಗ 4 ಹಂಗೆ ಆಗ್ಬೋದು. ಅಥವಾ ಆ ಕ್ಯಾಲ್ಶಿಯಮ್ ಪಕ್ಕಕ್ಕೆ ಜರುಗ್ಬಿಟ್ಟು ರಕ್ತನಾಳಕ್ಕೆ ಹೋಗಿ ಬ್ಲಾಕ್ ಮಾಡಿಬಿಡುತ್ತೆ ಹಾರ್ಟ್ ರಕ್ತನಾಳ, ಮೇಜರ್ ರಕ್ತನಾಳ, ಕರೋನರಿ ಆರ್ಟ್ರೀಸ್ ಅಂತೀವಿ, ಆವಾಗ ಆನ್ ಟೇಬಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಮೇಲೆ ಅದೇ ಬೈ ಅದೇ ಅಥವಾ ಕಿಡ್ನಿ ಫೇಲ್ ಆಗ್ಬೋದು.
1: ಓಕೆ,
0: ಸೊ ಅದೆಲ್ಲ ಆಗೋಕ್ಕೆ ನಾವು ಪ್ರಿಕಾಷನ್ಸ್ ತೊಗೊಂಡಿರ್ತೀವಿ. ನೆಕ್ಸ್ಟ್ ಹೇಳ್ತಾರೆ ಶ್ರೀನಿಧಿ ಏನೇನು ಟೆಸ್ಟ್ ಮಾಡಿರ್ತೀವಿ ಅಂತ. ಪ್ರಿಕಾಷನ್ಸ್ ತೊಗೊಂಡು ಅದಕ್ಕೆಲ್ಲ ರೆಡಿ ಆಗಿದ್ರು ಕೆಲವು ಸತಿ ಆ ಟೈಮಲ್ಲಿ ನಮ್ಮ ಅದು ನಮ್ಮ ಹತೋಟಿಗೆ ಬರಲ್ಲ.
1: ಅಂದ್ರೆ ಒಂದಷ್ಟು ರಿಸ್ಪೆಕ್ಟರ್, ಒಂದು ಒಳ್ಳೆ ಕೆಲಸ ಮಾಡುವಾಗ ಒಂದಷ್ಟು ರಿಸ್ಪೆಕ್ಟರ್ ಇದ್ದೇ ಇರುತ್ತೆ. ಸೊ ಅದು ನಮಗೆ ಗೊತ್ತಿರಬೇಕು ಅಂತ, ಇಲ್ಲಾಂದ್ರೆ ಅದನ್ನ ಮೊದಲೇ ಮಂದಟ್ ಮಾಡಿರ್ಬೇಕಾಗತ್ತೆ ಅಂತ, ರಿಸ್ಕ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ ಅಂತ.
0: ಪೇಸ್ ಮೇಕರ್ ಅಳವಡಿಕೆನೂ ಆಗಬಹುದು, ಕ್ಯಾಲ್ಶಿಯಂ ಏನಾದ್ರೆ ಜರುಗ್ಬಿಟ್ಟು ಹಾರ್ಟಲ್ಲಿ ಕಂಡಕ್ಷನ್ ಸಿಸ್ಟಮ್ ಅಂತ ಇರುತ್ತೆ, ಈಗ ಹೇಗೆ ಒಂದು ಎಲೆಕ್ಟ್ರಿಸಿಟಿ ಮೈಕ್ರೋ ಎಲೆಕ್ಟ್ರಿಕ್ ಕರೆಂಟ್ಸ್ ದೇಹದಲ್ಲೆಲ್ಲ ಹರಿತದೆ, ಹಾಗೆ ಹಾರ್ಟಲ್ಲೂ ಹರಿಯೋ ಒಂದು ಎಲೆಕ್ಟ್ರಿಸಿಟಿ ಪಾತ್ ಪಾತ್ವೇಸ್ ಇರುತ್ತೆ, ಅದಕ್ಕೆ ಹೋಗಿ ಅದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ ಕ್ಯಾಲ್ಸಿಯಂ ಅದು ಬ್ಲಾಕ್ ಆಗುತ್ತೆ, ಅವಾಗ ಪೇಸ್ ಮೇಕರ್ ಹಾಕ್ತೀವಿ ಆ ತರ. ಸೊ ಸ್ವಲ್ಪ ಕಾಂಪ್ಲಿಕೇಶನ್ ಗೆ ಟ್ರೀಟ್ಮೆಂಟ್ ಇಸ್ ಆಲ್ಸೋ ದೇರ್ ವೆರಿ ಈಸಿ, ಇನ್ ಕೆಲವುದಕ್ಕೆ ಸ್ವಲ್ಪ ನಮ್ಮ ಹತ್ತೋಟಿಗೆ ಬರೋದು ಕಷ್ಟ.
1: ಎಸ್ ಸರ್, ಎಸ್ ಸರ್. ಹಾಗಾಗಿ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಥವಾ ಅಡ್ಡ ಪರಿಣಾಮಗಳಿದೆ ಅನ್ನೋದನ್ನ ತಿಳಿಸಿರ್ತೀರಿ ಶ್ರೀನಿಧಿ ಸರ್. ಸಾಮಾನ್ಯವಾಗಿ ಈ ಚಿಕಿತ್ಸೆ ಅಳವಡಿಸೋಕೆ ಮುಂಚೆನೆ ಟಾವಿನ ಏನು ಮುಂದೆ ಅವರು ರೆಡಿ ಇರಬೇಕಾಗತ್ತೆ ಅಥವಾ ಈ ರೋಗಿಗಳು ಹೇಗೆ ಪ್ರಿಪೇರ್ ಆಗಬೇಕಾಗುತ್ತೆ?
3: ಸೊ ನಾವು ಲಕ್ಷಣಗಳೆಲ್ಲ ಹೇಳಿದ್ವಿ. ಸೊ ಆ ಲಕ್ಷಣಗಳೆಲ್ಲ ಇದ್ದಾಗ ಅವ್ರು ಬಂದಿರ್ತಾರೆ. ನಾವು ಪ್ರಿಲಿಮಿನರಿ ಫಸ್ಟ್ ಒಂದು ಎಕೋ ಮಾಡ್ತೀವಿ. ಎಕೋದಲ್ಲಿ ಆ ವಾಲ್ವ್ ಕವಟ ಟೈಟ್ ಆಗಿರುವಂತದ್ದು ನಮ್ಗೆ ಗೊತ್ತಾಗುತ್ತೆ, ಅಥವಾ ಟೈಟ್ ಅಥವಾ ಸಿವಿಯರ್ ಲೀಕ್ ಆಗ್ತಿರೋದು, ಅಥವಾ ಆಲ್ರೆಡಿ ಅವ್ರಿಗೆ ಆಪರೇಷನ್, ಒಬ್ರು ನಮ್ಮ ಪೇಷಂಟ್ ಹೇಳಿದರು ಆಪರೇಷನ್ ಆಗೋಗಿದೆ ಮೊದಲೊಂದ್ಸಲ 70 ವರ್ಷ ಒಳಗಿದ್ದಾಗಲೇ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಈಗ 10-15 ವರ್ಷ ಆಗಿದೆ, ಈಗ ವಾಲ್ವ್ ಡಿಜೆನರೇಟ್ ಆಗಿದೆ. ಸೊ ಅದನ್ನು ನಮ್ಗೆ ಟೈಟ್ ಆಗಿ ಗೊತ್ತಾಗತ್ತಾಗ, ಸೊ ಅವಾಗ ನಾವು ಅದನ್ನು

0: ಎಷ್ಟು ಪ್ರಮಾಣ ಇದೆ ಅಂತ ನಾವು ಅದನ್ನ ಎಕೋದಲ್ಲಿ ನೋಡ್ತೀವಿ. ಸೊ ಎಕೋ ನೋಡಿದ್ಮೇಲೆ ಅವ್ರಿಗೆ ಪೇಷಂಟ್ ಈ ತರ ಈ ವ್ಯಾಲ್ವ್ ಡ್ಯಾಮೇಜ್ ಆಗಿದೆ. ಸೊ ಅವಾಗ ನಾವು ನಮ್ಮ ಕಾರ್ಡಿಯಾಲಜಿಸ್ಟ್ ಟೀಮ್ ಒಂದು, ಆಮೇಲೆ ಸರ್ಜನ್ ಸಿಟಿವಿ ಸರ್ಜನ್, ಈಗ ಆಪರೇಷನ್ ಇವ್ರಿಗೆ ಮಾಡಬಹುದಾ ಇಲ್ವಾ, ಅವ್ರಿಗೆ ಅನಸ್ಥೀಶಿಯಾ ತಡ್ಕೊಳ್ತಾರ ಇಲ್ವಂತ, ಕಾರ್ಡಿಯಕ್ ಅನಸ್ಥೆಟಿಸ್ಟ್, ಇದೆಲ್ಲ ಒಂದು ಹಾರ್ಟ್ ಟೀಮ್ ತರ ಕೂತ್ಕೊಂಡು ಪೇಷಂಟ್ ಅಟೆಂಡರ್ಸ್ ನ ಎಸ್ಪೆಷಲಿ ಅಟೆಂಡರ್ಸ್ ಗೂ ಒಂದು ತಿಳುವಳಿಕೆ ಹೇಳಿ ಇವ್ರದ ಆಪರೇಷನ್ ತಡ್ಕೊಳಕ್ ಆಗಲ್ಲ ಆ ತರ ಆದ್ರೆ ನಮ್ಗೆ ಈ ತರ ಒಂದು ಆಪ್ಷನ್ ಇದೆ, ಇದನ್ನ ಮಾಡುವಾಗ ಈ ತರ ಎಲ್ಲ ಈ ತರ 2-3% ರಿಸ್ಕ್ ಇದೆ ಬಟ್ ಮಾಡ್ಕೊಡ್ಬಹುದು ಈ ತರ ಹೇಳ್ತೀವಿ. ಆಮೇಲೆ ಅದ್ ಮಾಡೋ ಮುಂಚೆ ಒಂದು ಸಿಟಿ ಪ್ರೋಟೋಕಾಲ್ ಅಂತ ಮಾಡ್ತೀವಿ. ಆ ಸಿಟಿ ಪ್ರೋಟೋಕಾಲ್ ಮಾಡೋದಕ್ಕೆ ಅವ್ರ ಕ್ರಿಯಾಟಿನ್ ವ್ಯಾಲ್ಯೂ ನಾರ್ಮಲ್ ಇರಬೇಕು. ಆ ಸಿಟಿ ಮಾಡಿದಾಗ ಅದೇನ್ ಮಾಡುತ್ತೆ, ಇನ್ ಡೀಟೇಲ್ ಒಬ್ಬೊಬ್ಬ ಮನುಷ್ಯನ ಒಂದು ಕವಟ ಎಷ್ಟು ಸೈಜು, ಪ್ರಿಸಿಷನ್ ಕರೆಕ್ಟ್ ಆಗಿ 22.5 mm ಅಷ್ಟೇ ಬೇಕು ಅಂದ್ರೆ ಅಷ್ಟೇ ನಮಗೆ ಆ ತರನೇ ಕಂಪ್ನಿ ಸೈಜಸ್ ಇರುತ್ತೆ, ಬೇರೆ ಬೇರೆ ಕಂಪ್ನಿ ವ್ಯಾಲ್ವ್ಸ್ ಆ ರೀತಿ. ಸೊ ಸಿಟಿ ಮಾಡಿದಾಗ ಒಂದು ಅವ್ರ ಕವಟ ಆವ್ತರ ಇದೆ, ಅಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ, ಅವ್ರ ಕಾಲ್ ರಕ್ತ ಕಾಳು ಎಷ್ಟು ಸೈಜ್, 6.5-7 ಎಲ್ಲ ಕರೆಕ್ಟ್ ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಸಿಟಿ ಕೊಡುತ್ತೆ. ಆ ಸಿಟಿನ 3D ಅನಾಲಿಸಿಸ್ ತರ ಮಾಡಿ, ಸೊ ಈ ಪೇಷಂಟ್ಗೆ ಯಾವ ತರ ಕೃತಕ ಸೆಟ್ ಆಗತ್ತೆ ಅಂತ ನಾವು ಒಂದು ಮಾರ್ಕೆಟ್ ಅಲ್ಲಿ 4-5 ವೆರೈಟಿ ಇರುತ್ತೆ, ಅದ್ರಲ್ಲಿ ಯಾವ್ದು ಇವರಿಗೆ ಸೆಟ್ ಆಗತ್ತೆ, ಅದ್ರಲ್ಲಿ ಮಿನಿಮಲ್ ಕಾಂಪ್ಲಿಕೇಶನ್ಸ್, ಈ ಇದನ್ನ ಯೂಸ್ ಮಾಡಿದ್ರೆ ಇವ್ರಿಗೆ ಮಿನಿಮಲ್ ಕಾಂಪ್ಲಿಕೇಶನ್ ಆಗಬಹುದು ಅಂತ ನಾವು ಡಿಸೈಡ್ ಮಾಡಿ ಅದನ್ನ ಈ ತರ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಪೇಷಂಟ್ಗೂ ತಿಳಿಸಿ ಆಮೇಲೆ ನಾವು ಒಂದು ಡಿಸಿಷನ್ ತಗೊಳ್ತೀವಿ.
1: ಎಸ್ ಸರ್, ಎಸ್ ಸರ್, ಎಸ್.
2: ಇನ್ನು ನಾವು ಹಾರ್ಟ್ ಟೀಮ್ ಅಪ್ರೋಚ್ ಅಂತ ಹೇಳ್ತೀವಿ ಶ್ರೀಂದೇವ್ ಹೇಳಿದಂಗೆ, ಎಲ್ಲ ಇನ್ಕ್ಲೂಡಿಂಗ್ ಅನಸ್ತೀಶಾದವರು ನಾವು, ನಮ್ದು ಒಂದು ಟೀಮ್ ಇರುತ್ತೆ ಪ್ಲಸ್ ಕಾರ್ಡಿಯಾಕ್ ಸರ್ಜನ್ ಟೀಮ್ ಇರುತ್ತೆ, ಅಸೆಸ್ ಮಾಡ್ತೀವಿ ಎಲ್ಲ ಒಪ್ಕೊಂಡ್ಮೇಲೆ ಪೇಷಂಟ್ ಅಡ್ಮಿಟ್ ಆದ್ಮೇಲೆ ಪ್ರೀವಿಯಸ್ ಡೇ ನಾನು ಹಿಂದೆ ಡಿಸೈನ್ ಮಾಡ್ತೀವಿ, ಮತ್ತೆ ರಿಲೇಟಿವ್ಸ್ ಹತ್ರ ಎಲ್ಲ ಒಂದು ಡಿಸ್ಕಷನ್ ಆಗುತ್ತೆ ನಮಗೆ. ಅವ್ರಿಗೆಲ್ಲ ಹೇಳ್ತೀನಿ ನೋಡಿ ನಮ್ಮ ಕನ್ಕ್ಲೂಷನ್ ಏನಿದೆ, ರಿಸ್ಕ್ ಸ್ಕೋರ್ ಅಂತ ಇರುತ್ತೆ, ರಿಸ್ಕ್ ಮಾಡಿಬಿಟ್ಟು ಈ ಪೇಷಂಟ್ಗೆ ಇದು ಈ ಪ್ರೊಸೀಜರ್ ಮಾಡಿದ್ರೆ ಇಷ್ಟು ರಿಸ್ಕ್ ಇದೆ, ನಮ್ಮ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತೀವಿ, 5%, 10%, 15% ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಮುಂಚೆ. ಯಾಕೆಂತಂದ್ರೆ ಕೆಲವು ಸತಿ ಒಂದೊಂದ್ಸತಿ ರಿಲೇಟಿವ್ಸ್ ಬಂದಿರ್ತಾರೆ, ಬಂದಿರಲ್ಲ ಮುಂಚೆ, ಸೊ ಯಾರ್ಯಾರು ಅವ್ರಿಗೆ ಪರ್ಸನ್ ಆಫ್ ಇಂಟ್ರೆಸ್ಟ್ ಇರ್ತಾರೆ ಎಲ್ಲರಿಗೂ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮಾಡಾದ್ಮೇಲೆ ಇವಾಗ ಟೀಮ್ ಮೆಂಬರ್ಸ್ ಏನಿರ್ತೀವಿ, ನಾವು ಇವಾಗ ಒಂದು ನಮ್ಮ ಜೊತೆ ಅಡ್ಮಿಟ್ ಆಗಿ ನಾನು ಇರ್ತೀನಿ, ಶ್ರೀನಿ ಇರ್ತೀವಿ, ಮತ್ತೆ ಹೋಗಿ ಪೇಷಂಟ್ ಹತ್ರ ಕೂತ್ಕೊಂಡು ಮಾತಾಡ್ತೀವಿ, ಹೆಂಗಿದ್ದಾರೆ ಏನು, ನಿಮ್ಗೆ ಈ ತರ ಮಾಡ್ತೀವಿ, ಸ್ವಲ್ಪ ನೋವಾದ್ರೆ ಹೆದರ್ಕೊಂಬೇಡಿ, ನಾವೇ ಇರ್ತೀವಿ ಅಲ್ಲಿ. ಸೊ ಅವ್ರಿಗೆ ಪೇಷಂಟ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇವಾಗ ಇವರೇ ಡಾಕ್ಟರ್ ಇರ್ತಾರಪ್ಪ, ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ನಾವು ಅಲ್ದಲ್ಲೇ ಅನಸ್ಥೀಶಿಯಾ ಡಾಕ್ಟರ್ನು ಹೋಗೊಂದ್ಸತಿ ಮಾತಾಡ್ತಾರೆ, ನಿಮ್ ನೆನ್ನೆ ಎಲ್ಲ ಏನ್ ಕಾಫಿ ಕುಡಿದ್ರ, ಚೆನ್ನಾಗಿತ್ತ, ನಿಮ್ಗೆ ಏನ್ ಇಷ್ಟ. ಸೊ ಅದಾದ್ಮೇಲೆ ನಾವು ನಿಮ್ಗೆ ಆಯ್ತು, ನಾ ನೆಕ್ಸ್ಟ್ ನಾಳೆಯಿಂದನೇ ಹಂಗೆ ಮಾಡ್ಬೋದು ಅಂತ, ಮತ್ತೆ ನೀವು ಜೀವನ ಶೈಲಿ ನಾರ್ಮಲ್ ಆಗುತ್ತೆ ಅಂತ. ಅದಲ್ದಲ್ಲೇ ಸ್ಟಾಫ್ ನರ್ಸ್ ಇರ್ತಾರೆ, ಸೀನಿಯರ್ ಸ್ಟಾಫ್ ನರ್ಸ್ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾರೆ, ನಿಮ್ ಮುಂಚೆ ಏನಾದ್ರು ಇಂಜೆಕ್ಷನ್ ತಗೊಂಡಿದ್ರ, ಹೆಂಗ್ ನಿಮ್ಮ ಅನುಭವ ಏನಿತ್ತು ಇಂಜೆಕ್ಷನ್, ಏನಾದ್ರು ಆಪರೇಷನ್ ಮಾಡ್ಕೊಂಡಿದ್ರ. ಆಮೇಲೆ ಸೀನಿಯರ್ ಟೆಕ್ನಿಷಿಯನ್ಸ್ ಹೋಗಿ ಮಾತಾಡ್ತಾರೆ, ಯಾಕಂದ್ರೆ ಎಲ್ಲಿ ಪ್ರತಿಯೊಬ್ರು ಹೋಗಿ ನೋಡಿದಾಗ ಅವ್ರವ್ರದೇ ಒಂದೊಂದು ಜಡ್ಜ್ಮೆಂಟು ಅಸೆಸ್ಮೆಂಟ್ ಇರುತ್ತೆ. ಸೊ ಪೇಷಂಟ್ಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಅವರು ಬೆಳಗ್ಗೆ 9 ಫಸ್ಟ್ ಆಪರೇಷನ್ ಥಿಯೇಟ್ರಿಗೆ ಹೋದಾಗ ಅಥವಾ ಕ್ಯಾತ್ಲ್ಯಾಬ್ ಬಂತೀವಿ ನಾವು, ಅಲ್ಲೆಲ್ಲ ಫೆಮಿಲಿಯರ್ ಫೇಸಸ್, ಫ್ರೆಂಡ್ಲಿ, ನೋಡಿದ ತಕ್ಷಣ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಅವ್ರಿಗೆ ಹೆಂಗೆ ಅಂತಂದರೆ, ಅವರು ಅಯ್ಯೋ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀನಿ ಅಂತಲ್ಲ, ಅವರು ಪೇಷಂಟ್ ಹೆಂಗೆ ಅನಿಸ್ಬೇಕು ಅಂದರೆ, ಓ ನಾಳೆ ನಾನು ನಾರ್ಮಲ್ ಆಗಿರ್ತೀನಿ, ತುಂಬಾ ಹೀ ಲುಕ್ ಫಾರ್ವರ್ಡ್ ಟು ಬಿಕಮ್ ಎ ಗುಡ್ ಬೆಟರ್ ಪರ್ಸನ್ ನೆಕ್ಸ್ಟ್ ಡೇ. ಆ ಒಂದು ಧೈರ್ಯ
1: ಪಾಸಿಟಿವ್ ವೈಬ್ಸ್ ಆಗುತ್ತೆ.
2: ಸೊ ಪೇಷಂಟ್ಗಾಗಲಿ ರಿಲೇಟಿವ್ಸ್ಗಾಗಲಿ ಒಂದು ನಾವು ಒಂದು ಒಂದ್ ಮೊಮೆಂಟ್ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರ್ದಂಗೆ ನಾವೊಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀವಿ.
1: ಸರ್, ಇದು ಬಹಳ ಬಹಳ ಮುಖ್ಯ ಸರ್. ಬಹುಶಃ ಈ ಮೂಲಕ ಎಲ್ಲರಿಗೂ ನಾನು ಅದನ್ನೇ ಕೇಳ್ಕೊಳ್ಳೋದು, ಒಂದು ಪೇಷಂಟ್ ಆಗಿ ಬಂದವ್ರಿಗೆ ರೋಗಿಗೆ ಬಹುಮುಖ್ಯವಾಗಿ ನಿರೀಕ್ಷೆ ಮಾಡೋದು ಅಥವಾ ಪ್ರಭಾವ ಬೀರೋದು ಇದೆ ಸರ್. ನಾವು ಹಿಂಗೆ ಕಮ್ಯುನಿಕೇಷನ್ ಮಾಡ್ತೀವಿ, ಅವ್ರ ಜೊತೆ ಮಾತನಾಡ್ತೀವಿ, ಧೈರ್ಯ ಹೇಳ್ತೀವಿ ಅಥವಾ ಸರಿಯಾಗಿ ಮಾರ್ಗದರ್ಶನ ನೀಡ್ತೀವಿ, ಇದು ಬಹಳ ಮುಖ್ಯ. ಯಾಕಂದರೆ ನಾನು ಸಾಕಷ್ಟು ಕ್ಲೈಂಟ್ಸ್ಗಳು, ಸಾಕಷ್ಟು ಪೇಷಂಟ್ಸ್ಗಳು ನೋಡುವಾಗ, ಯಾರು ಕೆಲವು ಆಸ್ಪತ್ರೆಗಳು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಯಾರು ನನಗೆ ನೋಡ್ತಾನೆ ಇಲ್ಲ ಅಥವಾ ಯಾರು ನನಗೆ ಮಾತಾಡಿಸ್ತಾನೆ ಇಲ್ಲ, ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ. ಈ ಕಂಪ್ಲೇಂಟ್ಸ್ ಇದ್ದಾಗ ನೀವು ಎಷ್ಟೇ ಒಳ್ಳೆ ಚಿಕಿತ್ಸೆ ಕೊಟ್ಟರು ಅದು ಸಕ್ಸಸ್ ರೇಟ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಿಕೊಂಡು ಒಂದು ಒಳ್ಳೆ ನಾರ್ಮಲ್ ಚಿಕಿತ್ಸೆ ಕೊಟ್ಟರು ಇಂಪ್ರೂವ್ ಆಗಿಬಿಡ್ತಾರೆ ಅವರು. ಸೊ ಬಹುಶಃ ಇದು ಬಹಳ, ಅದರಲ್ಲೂ ಎಸ್ಪೆಷಲಿ ಹೆಲ್ತ್ ಸೆಕ್ಟರಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋ ವಿಷಯ ಇದು ಸರ್. ತಾವು ಅದನ್ನು ಅಳವಡಿಸ್ಕೊಂಡಿದ್ದೀರಿ, ಇದು ಭಾಳ ಸಂತೋಷ ಸರ್. ಸೊ ಬಹುಶಃ ಇದನ್ನೇ ಮುಂದುವರಿಸಿ ಹಾಗೆ ಬೇರೆಯವರು ಕೂಡ ತಮ್ಮನ್ನ ಈ ಮಾಡೆಲ್ ಆಗಿ ತಗೊಳ್ಳಿ ಅಂತ ನಾನು ಕೂಡ ಭಾವಿಸ್ತೀನಿ.
0: ಇದನ್ನ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ಅಯೋಟಿಕ್ಸ್ನೋಸಿಸ್ ಅಂತ ಕರಿತೀವಿ. ಅಂದ್ರೆ ಈಗ ನಾವು 70 ಮೇಲವರಿಗೆ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ, ಅವ್ರು 69 ಇದಾರೆ ಅನ್ಕೊಳ್ಳಿ, ಬಟ್ ಅವ್ರಿಗೆ ನನಗೆ ಇದು ಮಾಡ್ಬೇಕಲ್ಲ ಅಂತ ಒಂದು ಪ್ರಶ್ನೆನೂ ಕೇಳ್ತಾರೆ, ನನಗೆ ಇದೇ ಮಾಡಿ ನಂಗೆ ಓಪನ್ ಬೇಡ ಅಂತ. ಸೊ ಆಗ ಈ ಮನುಷ್ಯ ಚೆನ್ನಾಗಿದ್ದಾರೆ, ಸರ್ಜರಿ ಮಾಡುವಾಗ ಇದು ಮಾಡಿದ್ರೆ ಫಸ್ಟ್ ಸರ್ಜರಿ ಮಾಡಿಸ್ಕೊಳ್ಳಿ, ಟಿಶ್ಯೂ ವ್ಯಾಲ್ವ್ ಹಾಕಿಸ್ಕೊಳ್ಳಿ. ಸೊ ಇದನ್ನ ಅದು 10 ವರ್ಷ ಬರುತ್ತೆ, ಆಗ 79ನೇ ವಯಸ್ಸಲ್ಲಿ ನಾವು ಇದನ್ನ ಮಾಡ್ತೀವಿ. ಆ ತರ ಪೇಷಂಟ್ ನಾವು ಇದನ್ನ ಬೇಡ, ಟಾವಿ ಬೇಡ, ನೀವು ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಕಳಿಸಿರೋದು ಉಂಟು. ಅವ್ರಿಗೆ ಅದ್ 10 ವರ್ಷ ಆದ್ಮೇಲೆ ನಾವು ಬೇಕಾದ್ರೆ ಟಾವಿ ಮಾಡಬಹುದು. ಸೊ ಅವ್ರು ಇನ್ನೊಂದು 10 ವರ್ಷ ಬದುಕ್ತಾರೆ. ಸೊ ಲೈಫ್ ಟೈಮ್ ಅವ್ರಿಗೆ 20 ವರ್ಷ ಅವ್ರಿಗೆ ಒಂದು ಲೈಫ್ ಇದಾದಂಗೆ ಎಕ್ಸ್ಟೆಂಡ್ ಇಂಪ್ರೂವ್ ಆದಂಗೆ ಆಗುತ್ತೆ ಅಂತ. ಸೊ ಅದನ್ನ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ಅಯೋಟೆಕ್ಸ್ನೋಸಿಸ್ ಅಂತ.
1: ಆಪ್ತ ಸಮಾಲೋಚನೆ ಮೂಲಕ ಇದನ್ನೆಲ್ಲ ನೀವು ಅವ್ರಿಗೆ ಕನ್ವೆ ಮಾಡ್ತೀರಿ, ಅರ್ಥೈಸ್ತೀರಿ ಅರ್ಥೈಸ್ತೀರಿ ಅಂತ. ಎಸ್ ಸರ್, ಹರ್ಷ ಸರ್, ಯಾವ್ದಾದ್ರು ಒಂದು ಸಕ್ಸಸ್ ಸ್ಟೋರಿ ಇದೆಯಾ ನಿಮ್ಮಲ್ಲಿ?
2: ತುಂಬಾ ಇದೆ. ಈ ಪ್ರತಿಯೊಂದು ಸಕ್ಸಸ್ ಸ್ಟೋರಿನಲ್ಲೂ ಒಂದು ಟೀಮ್ ಎಫರ್ಟ್ ಇರುತ್ತೆ. ನಾನೇ ಮಾಡಿದ್ದನ್ನೆಲ್ಲ ಫುಲ್ ಟೀಮ್ ಎಫರ್ಟ್, ಅದರೊಟ್ಟಿಗೆ ನಮ್ಮ ಮ್ಯಾನೇಜ್ಮೆಂಟ್. ಇವಾಗ ನಮ್ಮ ಡೈರೆಕ್ಟರ್ ಇದ್ದಾರೆ ಡಾಕ್ಟರ್ ದಿನೇಶ್ ಸರ್, ಆಮೇಲೆ ನಮ್ಮ ಮೆಡಿಕಲ್ ಸೂಪರಿಂಟೆಂಡ್ ಡಾಕ್ಟರ್ ಸದಾನಂದ್ ಇದ್ದಾರೆ. ಅವರ ಒಂದು ಪ್ರೋತ್ಸಾಹ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ದಿಸ್ ಒಂದು ಲಾಟ್ ಆಫ್ ಕಾಸ್ಟ್ ಇನ್ವಾಲ್ವ್, ಇನ್ನೊಂದು ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್ ಟು ಬಿ ಪ್ರೊಕ್ಯೂರ್ಡ್. ಅದನ್ನೆಲ್ಲ ನಾವು ಒಂದು ಗವರ್ಮೆಂಟ್ ಹಾಸ್ಪಿಟಲ್ ತರಿಸಿ ಪೇಷಂಟ್ಗೆ ಒಂದು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ನಮ್ಮ ಡೈರೆಕ್ಟರು ಮೆಡಿಕಲ್ ಸೂಪರಿಂಟೆಂಡ್ ಅವ್ರದ್ದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇವಾಗ ಪ್ರೆಸೆಂಟ್ ಡೈರೆಕ್ಟರ್ ಡಾಕ್ಟರ್ ದಿನೇಶ್ ಅವರು, ಮುಂಚೆ ಡಾಕ್ಟರ್ ಮಂಜುನಾಥ್ ಸರ್ ಇದ್ರು, ಅವ್ರ ಸಪೋರ್ಟ್ ಎಲ್ಲ ತುಂಬ ಇತ್ತು, ನಮಗೆ ಈಗಲೂ ಇದೆ. ಈ ಒಂದು ಸಪೋರ್ಟಿಂದ ನಾವು ಈ ಥರ ಒಂದು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಕೇರ್ ಜಯದೇವ ಹಾಸ್ಪಿಟ್ಲಲ್ಲಿ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ನನಗೆ ಒಬ್ರು ಪೇಷಂಟ್ 92 ಇಯರ್ಸ್, ಅವರ ಮಗ ಪಾಪ ಆಟೋ ಡ್ರೈವರ್ ಬಂದಿದ್ರು, ಹೆಸರು ಹೇಳಲ್ಲ. ಅವ್ರಿಗೆ ಹಿಂಗೆ ಅವರು ರಿಟೈರ್ಡ್ ಟೀಚರ್ ಪಾಪ, ಅವ್ರು ಹೆಂಗೋ ಮಾಡಿ ಹಣ ಎಲ್ಲ ಹೊಂದಿಸ್ಕೊಂಡು ಕಡಿಮೆಗೂ ಮಾಡಿದ್ವಿ. ಇವಾಗ 2 ಇಯರ್ಸ್ ಆಗಿದೆ ಮಾಡಿ, ಅವರು ಟಾವಿ ಮಾಡಿ ಅವ್ರ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾರೆ, ಮನೆ ಪಕ್ಕಕ್ಕೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಸಾಯಂಕಾಲ ಟೈಮ್ ಪಾಸ್ ಮಾಡ್ತಾರೆ. ಅದಲ್ಲದೆ ಅವರು ಸ್ವಲ್ಪ ಅವ್ರ ವೈಫ್ಗೂ ಅವ್ರ ಮನೆಯವ್ರಿಗೂ ಸ್ವಲ್ಪ ತೊಂದರೆ ಆಗಿತ್ತು, ಆವಾಗ ವಾರ್ಡಲ್ಲಿ ಅವರೇ ಪಾಪ ಅವ್ರ ವೈಫ್ ಜೊತೆ ಇದ್ಕೊಂಡು ನೋಡ್ಕೊಂಡು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ರು. ಈ ತರ
1: 92 ಇಯರ್ಸ್
2: ಅವರು.
1: ಸೊ ಇದೊಂದು ರೀತಿಯ ಸಕ್ಸಸ್ ಸ್ಟೋರಿ ಸರ್, ಇಂಪಾರ್ಟೆಂಟ್ ಸಕ್ಸಸ್ ಸ್ಟೋರಿ. ಎಸ್ ಸರ್, ಶ್ರೀನಿಧಿ ಸರ್ ಏನು ಹೇಳ್ತಾ ಇದ್ದೀರಿ?
0: ಅಲ್ಲ ಅದೇ ನಮ್ದು, ಅದೇ ಹಲವಾರು ನಾನು ಸರ್ ಸೇರಿಕೊಂಡು ಅವರೊಂದು 20-25 ಕೇಸ್ ಆಗಿದೆ. ಸೊ ಅದ್ರಲ್ಲಿ ಎಲ್ಲರೂ ಸಕ್ಸಸ್ ಆಗಿದೆ. ಒಂದು ಕೇಸ್ ಅಷ್ಟೇ ನಮ್ದು ಅಂದ್ರೆ ಫೇಲ್ಯೂರ್ ಅಂತ ಹೇಳಕ್ ಬೇಜಾರಾಗತ್ತೆ, ನಮಗೂ ತುಂಬಾ ಬೇಕಾದವ್ರು ಕೂಡ ಅವರು. ಸೊ ಅದು ಮಾತ್ರ ಬಿಟ್ರೆ ಇನ್ನೆಲ್ಲಾನು ಸಕ್ಸಸ್ ಆಗಿದೆ. ಅಂದ್ರೆ ಅದು ವ್ಯಾಲ್ವೆಲ್ಲ ಅಳವಡಿಸಿದ್ವಿ ತರ ತುಂಬಾ ತೀವ್ರತೆ, ತುಂಬಾ ಏಜ್ ಆಗಿತ್ತು, ಆ ಕ್ಯಾಲ್ಸಿಯಂ ಇದರಿಂದ ಅದು ಬಿರುಕ್ ಬಿಟ್ಟು ಸ್ವಲ್ಪ ತೊಂದರೆ ಆಯ್ತು. ಸೊ ಅದನ್ನ ಅವ್ರನ್ನ ಉಳಿಸ್ಕೊಳಕ್ಕೆ ಆಗ್ಲಿಲ್ಲ. ಅದ್ ಬಿಟ್ರೆ ಇನ್ ಮಿಕ್ಕಿದ್ದ ಎಲ್ಲಾ ಕೇಸು ಚೆನ್ನಾಗಿ ಆಗಿದೆ. ಸೊ ಅದರಲ್ಲಿ ಒಂದು ಪೇಪರ್ ಎಲ್ಲ ಬಂದಿತ್ತು, ಒಂದು ಯೂನಿಕಾರ್ನ್ ಟೆಕ್ನಿಕ್ ಅಂತ, ಫಸ್ಟ್ ಟೈಮ್ ಕರ್ನಾಟಕದಲ್ಲೇ 4ನೇ ಕೇಸ್ ತರ. ಅದು ತುಂಬಾ ಕಷ್ಟ ಕೇಸ್ ಇತ್ತು ಅವ್ರದ್ದು. ಅದ್ರಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆ, ಪೇಸ್ ಮೇಕರ್ ಅಳವಡಿಸ್ಕೊಳ್ಳೋ ಸಾಧ್ಯತೆ ಎಲ್ಲ ಇತ್ತು. ದೇವರಿಂದ ಅದು ಯಾವುದು ಆಗದೆ ಅದು ಆ ಟೆಕ್ನಿಕ್ ತರ ಮಾಡಿ ಅದು ಚೆನ್ನಾಗಾಯ್ತು. ಸೊ ಆ ರೀತಿ ಇನ್ನೊಂದು ವ್ಯಾಲ್ವ್ ಇನ್ ಅದೇ ಮೊದಲೇ ಒಂದ್ಸಲ ವ್ಯಾಲ್ವ್ ಆಗಿ ಇನ್ನೊಂದು ವ್ಯಾಲ್ವ್ ಅದ್ರ ಮೇಲೆ ಅವರು ಪಾಂಡವಪುರ ಒಬ್ರು ಪೇಷಂಟ್, ಅವರು ಚೆನ್ನಾಗಿದ್ದಾರೆ, ಎಲ್ಲ ಫಾಲೋಅಪ್ ಬರ್ತಾ ಇದಾರೆ. ಅವರು ಮಾಡಿದ್ಕೂ ಮುಂಚೆ 1 ವರ್ಷ ಹೇಗಿದ್ರು, ಮಾಡಿದ್ಮೇಲೆ ಅದು ಔಟ್ಕಮ್ ಒಂಥರ ಆಕ್ಟಿವ್ ಆಗಿ ಮತ್ತೆ ಇಂಡಿಪೆಂಡೆಂಟ್ ಆಗಿದ್ದಾರೆ. ಮೊದಲು ಅವ್ರ ಜೊತೆಗೆ ಅವರು ಮನೆಯವರೆಲ್ಲ ಇರ್ಬೇಕಾಗಿ ಬಂತು, ಎಲ್ಲ ಇರ್ತಿತ್ತು, ಎಲ್ಲ ಆಕ್ಟಿವಿಟಿ ಕಮ್ಮಿ ಮಾಡಿಬಿಟ್ಟಿದ್ರು, ಹೊಲಕ್ಕೆ ಹೋಗೋದೆಲ್ಲ ಕಮ್ಮಿ ಮಾಡಿ ಈಗ ಮತ್ತೆ ಹೋಗ್ತಾ ಇದ್ದಾರೆ. ಸೊ ಅಂದ್ರೆ ಅಟ್ ಲೀಸ್ಟ್ ಅವರು ಆ ಏಜ್ ಅಲ್ಲಿ 80-76 ಆದ ಏಜ್ ಅಲ್ಲಿ ಆಕ್ಟಿವ್ ಇದಾರೆ. ಒಂದು ಸೊ ಸಕ್ಸಸ್, ಹಲವಾರು ಸಕ್ಸಸ್ ಸ್ಟೋರಿ ಇದೆ. ಒಂದ್ ಮಾತ್ರ ನಮ್ ಒಂದ್ ಮಾತ್ರ ನಮ್ಗೆ ಆದ್ರೂ ಅದ್ ಮಾಡಿ ಒಂದ್ ತಿಂಗಳು ನಮ್ಗೆ ಮಾಡೋದಕ್ಕೆ ಬೇಜ್ ಅಂದ್ರೆ ಒಂದ್ ಅಷ್ಟೊಂದೆಲ್ಲ ಎಫರ್ಟ್ ಹಾಕಿರ್ತೀವಿ, ನಮ್ಗೆ ಎಲ್ಲಾನು ಸಕ್ಸಸ್ ಆಗ್ಬೇಕಂತಾನೆ ಆಸೆ ಇರುತ್ತೆ. ಬಟ್ ಒಂದ್ ಕೇಸ್ ಮಾತ್ರ ನಮ್ಗೆ ಅದು ಸಕ್ಸಸ್ ಆಗಿಲ್ಲ, ಮಿಕ್ಕಿದ 23 ಕೇಸು ಎಲ್ಲ ಚೆನ್ನಾಗಿ ಆಗಿದೆ.
1: ಈಗ ಟಾವಿ ಬಂದ ಮೇಲೆ ಅರೌಂಡ್ ಮೋರ್ ದನ್ 20 ಕೇಸಸ್ ಹೇಗೆ ಎಷ್ಟು ಮಾಡಿದ್ರು?
0: ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಅರೌಂಡ್ 45-50
2: 50 ಆಗಿದೆ.
0: ನಮ್ಮ ಟೀಮ್ ನಾನು ಸರ್ ಟೀಮ್ ಒಂದ್ 23, ಮಿಕ್ಕಿದ್ದು ನಮ್ ಬೇರೆ ಮಾಡ್ತಾರೆ. ಸೊ ಸರ್ ಹೇಳ್ದಂಗೆ ಇದಕ್ ತುಂಬಾ ಇದು ಎಲ್ಲ ಅವೈಲಬಲ್ ಒಂದೇ ಕಡೆ ಇರಲ್ಲ, ಈ ಇನ್ಸ್ಟ್ರೂಮೆಂಟ್ಸ್, ಒಂದು ಶೀತ್ ಅಂತ ದೊಡ್ಡ ಶೀತ್, 8mm ಶೀತ್ ಅವೆಲ್ಲ ಒಂದೇ ಕಡೆ. ಅದು ನಮ್ಮ ಡೈರೆಕ್ಟರ್ ಆದ ಡಾಕ್ಟರ್ ದಿನೇಶ್ ಸರ್ ಮತ್ತೆ ಡಾಕ್ಟರ್ ಸದಾನಂದ್ ಸರ್, MS ಅವರೆಲ್ಲ ಅವ್ರಿಗೆ ಮೊದಲೇ ಪರ್ಮಿಷನ್ ತಗೊಂಡು ಅವರು ಇಬ್ರು ತುಂಬಾ ಒಳ್ಳೆ ಫ್ರೀಡಮ್ ಕೊಟ್ಟಿದ್ದಾರೆ. ಈ ತರ ಹೈ ರಿಸ್ಕ್ ಕೇಸ್ ಮಾಡೋದಕ್ಕೂ ಅವ್ರು ಸಪೋರ್ಟ್ ಇರಬೇಕು ಅವ್ರದ್ದು. ಅದರಿಂದನು ಅದು ನಮ್ಗೆ ಇದೆಲ್ಲ ಮಾಡೋಕ್ಕೂ ನಮ್ಗೆ ಧೈರ್ಯ ಮತ್ತೆ ಒಂದು ಚಾನ್ಸ್ ಸಿಕ್ಕಿದೆ. ಮೊದ್ಲಿನ ಡಾಕ್ಟರ್ ಮಂಜುನಾಥ್ ಸರ್ ಕೂಡ ಅದನ್ನೇ ಮಾಡಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು, ಎಸ್ಪೆಷಲಿ ಮೈಸೂರು ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ಅದು ಮುಂದುವರೆದಿದೆ ಚೆನ್ನಾಗಿ.
1: ಸರ್ ಹರ್ಷ ಸರ್, ಸಾಮಾನ್ಯವಾಗಿ ಜಯದೇವ ಅಂದ ತಕ್ಷಣ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಎಲ್ಲರೂ ಏನೇ ತೊಂದರೆ ಆದರೂ ವಿಶೇಷವಾಗಿ ಮಿಡಲ್ ಕ್ಲಾಸು ಅಥವಾ ಈವನ್ ಹೈ ಕ್ಲಾಸ್ ಅವರು ಕೂಡ ಜಯದೇವ ಸೇವಾ ಅಂತ ತಕ್ಷಣಕ್ಕೆ ಅಲ್ಲಿಗೆ ಅವರು ಓಡ್ ಬರ್ತಾರೆ. ಬಟ್ ಒಂದು ಥಿಂಗ್ ಏನಂದ್ರೆ ಜಯ ಗೌರ್ಮೆಂಟ್ ಹಾಸ್ಪಿಟ್ಲು ಅನ್ನೋ ಒಂದು ಮನೋಭಾವ ಇರುತ್ತೆ. ಇಲ್ಲಿ ಕಾಸ್ಟ್ ಬಗ್ಗೆ ನೋಡುವಾಗ ಕೆಲವು ಕಾಸ್ಟ್ ಆಗುತ್ತೆ, ಚಾರ್ಜ್ ಆಗುತ್ತೆ ಅಂತ. ಸೊ ಈ ಕಾಸ್ಟಿಂಗ್ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ?
2: ಇವಾಗ ನಮ್ದು ಈ ನಾವು ಇಷ್ಟೆಲ್ಲ ಹೇಳಿದ್ವಲ್ಲ, ಇವಾಗ ವಿ ಹ್ಯಾವ್ ಎ ವಿಷನ್ ಫಾರ್ ದ ಫ್ಯೂಚರ್. ಯಾಕಂದ್ರೆ ಪಾಪ್ಯುಲೇಷನ್ ಏಜ್ ಆಗ್ತಾ ಇದೆ, ಈ ತರ ಕಾಯಿಲೆಗಳು ಮೇಲಿಂದ ಮೇಲೆ ನೋಡ್ತಾ ಇದೀವಿ. ಸೊ ಜಯದೇವ ಒಂದೊಂದು ಲಾರ್ಜೆಸ್ಟ್ ಕಾರ್ಡಿಯಾಕ್ ಕೇರ್ ಸೆಂಟರ್ಸ್ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಇನ್ ಏಷ್ಯಾ. ಸೊ ಆಟೋಮ್ಯಾಟಿಕಲಿ ನಮಗೆ ಬರುವಂಥ ಪೇಷಂಟ್ಸ್ ಜಾಸ್ತಿ ಬಂದೇ ಬರ್ತಾರೆ. ಸೊ ಯಾರಿಗೂ ನಾವು ನಿಮಗೆ ಹಣ ಇಲ್ಲ ಮಾಡೋಲ್ಲ ಅಂತ ಒಂದು ರೀಸನ್ ಕೊಟ್ಟು ನಾವು ವಾಪಸ್ ಕಳಿಸೋದು ಮಾಡಲ್ಲ. ಏನಾದರೂ ಮಾಡಿ, ಇವಾಗ ಒಂದು ಪೇಷಂಟ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು, ಸೋಷಿಯಲ್ ಕಡೆಯಿಂದ ಆಗಲಿ ಫಂಡ್ಸ್ ಕಡೆಯಿಂದ ಮಾಡಿ ಅರೇಂಜ್ ಮಾಡೇ ಮಾಡಬೇಕು ಅಂತ ಒಂದು ಫಸ್ಟ್ ಥಾಟ್. ಸೊ ದಿಸ್ ಟ್ರೀಟ್ಮೆಂಟ್ ಶುಡ್ ರೀಚ್ ದ ಪೂರೆಸ್ಟ್ ಆಫ್ ದ ಪೂರ್, ರಿಚೆಸ್ಟ್ ಆಫ್ ದ ರಿಚ್, ಎಲ್ಲ ಆಲ್ ಸೆಗ್ಮೆಂಟ್ಸ್ ಆಫ್ ದ ಸೊಸೈಟಿ, ಸಮಾಜ ಎಲ್ಲ ಲೆವೆಲ್ವರೆಗೂ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮ್ಮದೊಂದು ವಿಷನ್ ಇದೆ. ಇನ್ನೊಂದು ಈ ವ್ಯಾಲ್ವ್ ಸರ್ಜರೀಸ್ ಇದೆಯಲ್ಲ, ಅದು ನಾವು ಮಾಡಿದ್ರೆ ಒಳ್ಳೇದ ಒಂದೇ ಅಲ್ಲ, ಇನ್ನು ನೆಕ್ಸ್ಟ್ ಜನರೇಷನ್ ಆಫ್ ಡಾಕ್ಟರ್ಸ್ಗೆ ನಾವು ಟ್ರೈನ್ ಮಾಡಿ. ಸೊ ವಿ ವಾಂಟ್ ಟು ಮೇಕ್ ಶೋರ್ ದಟ್ ದಿಸ್ ಟ್ರೀಟ್ಮೆಂಟ್, ಕ್ವಾಲಿಟಿ ಟ್ರೀಟ್ಮೆಂಟ್ ಈಸ್ ಅವೈಲಬಲ್ ಇನ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ಸೊ ವಿ ವಾಂಟ್ ಟು ಟ್ರೈನ್ ಫ್ಯೂಚರ್ ಜನರೇಷನ್ ಆಫ್ ಡಾಕ್ಟರ್ಸ್ನ ಟ್ರೈನ್ ಮಾಡಿ, ರಿಸರ್ಚ್ ಮಾಡಿ. ಸೊ ವಿ ವಾಂಟ್ ಟು ಮೇಕ್ ದಿಸ್ ಟೆಕ್ನಾಲಜಿ ಅಫೋರ್ಡಬಲ್ ಅಂಡ್ ಆಕ್ಸೆಸಬಲ್ ಟು ಎವ್ರಿ ಒನ್, ಟೆಕ್ನಾಲಜಿ ಟು ದ ಡೋರ್ ಸ್ಟೆಪ್ ಅಂದಂಗೆ. ಅದೊಂದು ವಿಷನ್ ಇದೆ ನಮಗೆ. ಐ ಆಮ್ ಶೋರ್ ವಿತ್ ನಮ್ಮ ಡೈರೆಕ್ಟರ್ ಆಗಲಿ, ಮೆಡಿಕಲ್ ಸೂಪರಿಂಟ್ ಆಗಲಿ, ಅವ್ರ ಸಪೋರ್ಟು, ನಮ್ಮ ಟೀಮ್ ಎಫರ್ಟ್ ಇಂದ. ಯಾಕೆಂದ್ರೆ ಟೆಕ್ನಾಲಜಿ ಆಕ್ಸೆಸ್ ಟು ಟೆಕ್ನಾಲಜಿ ನಮ್ಮ ಇಂಡಿಯನ್ಸಿಗೆ ಕಡಿಮೆ ನಮ್ಮ ಇಂಡಿಯಾದಲ್ಲಿ, ಬಟ್ ಅವರ್ ಸ್ಕಿಲ್ಸ್ ಆರ್ ಅಹೆಡ್ ಆಫ್ ಅದರ್ಸ್. ಸೊ ಈ ಒಂದು ಇದ್ರೆ ನಾವು ಮುಂದಕ್ಕೆ ಎಲ್ಲರಿಗೂ ಈ ಒಂದು ಟ್ರೀಟ್ಮೆಂಟು ಕೊಡು ಅಫೋರ್ಡಬಲ್ ಆಗಿ ರೀಚಬಲ್ ಆಗಿ ಮಾಡಬೇಕು ಅಂತ ನಮ್ದೊಂದು ವಿಷನ್ ಇದೆ. ಅಂಡ್ ಟ್ರೈನ್ ಅಪ್ ದ ನೆಕ್ಸ್ಟ್ ಜನರೇಷನ್ ಆಫ್ ಡಾಕ್ಟರ್ಸ್.
1: ಎಸ್ ಸರ್, ಎಸ್ ಸರ್. ಶ್ರೀಜಿ ಸರ್, ಸಾಮಾನ್ಯವಾಗಿ ಈ ಕಾರ್ಡ್ಸ್ ಇರುತ್ತೆ, ಇನ್ಸೂರೆನ್ಸ್ ಸ್ಕೀಮ್ಸು, ಗೌರ್ಮೆಂಟ್ ಕಾರ್ಡ್ಸ್ಗಳು, ಸ್ಕೀಮ್ಸ್ಗಳು ಯಾವೆಲ್ಲ ಅಪ್ಲೈ ಆಗುತ್ತೆ ಈ ಜಯದೇವದಲ್ಲಿ ಸಾಮಾನ್ಯ?
0: ಸರ್, ನಮ್ಮ ಜಯದೇವಲ್ಲಿ ಎಲ್ಲ ಸ್ಕೀಮ್ಸ್ ಅಪ್ಲೈ ಆಗುತ್ತೆ, ಗೌರ್ಮೆಂಟ್ ಸ್ಕೀಮ್ಸ್ ಇದು. ಬಟ್ ಅದೇ, ಸೊ ನಾವು ಜೀವ ಉಳಿಸುವಂಥ ಟ್ರೀಟ್ಮೆಂಟ್ ಆಗಿ ಆಂಜಿಯೋಪ್ಲಾಸ್ಟಿ, ಹಾರ್ಟ್ ಅಟ್ಯಾಕ್ ಬಂದಿರ್ತಾರೆ, ಅದೆಲ್ಲಾನು ಅದರಲ್ಲಿ ಬರುತ್ತೆ. ಕೆಲವೊಂದು ಇನ್ನು ಗೌರ್ಮೆಂಟ್ಗೆ ಎಲ್ಲ ಮನವಿ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಎಮ್ ಎಸ್ ಅವರು ಮತ್ತೆ ಡೈರೆಕ್ಟರ್ ಸರ್. ಕೆಲವೊಂದು ಅದೇನಾಗುತ್ತೆ, ಹೈಯರ್ ಎಂಡ್ ಪ್ರೊಸೀಜರ್ ಅಂತ ಕರಿತೀವಿ, ಈ ಪೇಸ್ ಮೇಕರ್ ಪೇಷಂಟ್ಗೆ ಒಳ್ಳೇದು ಮಾಡುತ್ತೆ, ಅದನ್ನು ಹಾಕ್ಕೊಡ್ತೀವಿ ಫ್ರೀ ಆಗಿ. ಯಶಸ್ವಿನಿ ಆಗಲಿ, ಬಿ ಪಿ ಎಲ್ ಆಗಲಿ, ಸಿ ಡಿ ಎಚ್ ಎಸ್ ಆಗಲಿ, ಜ್ಯೋತಿ ಸಂಜೀವಿನಿ ಸ್ಕೀಮ್ ಆಗಲಿ, ಇವೆಲ್ಲ ಸ್ಕೀಮ್ ಇದೆ. ಕಾರ್ಡ್ ಇನ್ಶೂರೆನ್ಸ್ ಇದ್ರೆ ಆಬ್ವಿಯಸ್ಲಿ ಆ ಇನ್ಶೂರೆನ್ಸ್ ತಕ್ಕಂತ ಎಲ್ಲ ಟ್ರೀಟ್ಮೆಂಟು ಸೌಲಭ್ಯ ಇದೆ. ಬಟ್ ಈಗ ಪೇಸ್ ಮೇಕರಲ್ಲಿ ಲೀಡ್ಲೆಸ್ ಪೇಸ್ ಮೇಕರ್ ಅಂತ ಬಂದಿದೆ, ಹೈಯರ್ ಎಂಡ್ ಅದು, ಅದು ಈ ಸ್ಕೀಮಲ್ಲಿ ಬರಲ್ಲ. ಸೊ ಅವರು ಅದೇ ಬೇಕು ಅಂತ ಪೇಷಂಟ್ ಕೇಳಿದಾಗ ಅವಾಗ ಚಾರ್ಜಸ್ ಆಗತ್ತೆ. ಸೊ ಅದು ಆ ಥರ. ಬಟ್ ಪೇಷಂಟ್ಗೆ ಆರಾಮಾಗಿರೋಕ್ಕೆ ಏನು ಮಾಡಿಕೊಡ್ಬೇಕು ಅದೆಲ್ಲ ಸ್ಕೀಮಲ್ಲಿ ಅಳವಡಿಕೆ ಆಗಿದೆ, ಅದನ್ನ ನಾವು ಕೂಡ ಮಾಡ್ತಾ ಇದೀವಿ. ಕೆಲವೊಂದು ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಎಲ್ಲ ತಕ್ಷಣಕ್ಕೆ ಸ್ಕೀಮಿಗೆ ಬರಲ್ಲ ಅದು. ಸೊ ಅದನ್ನ ಅವರು ಸ್ವಲ್ಪ ಚಾರ್ಜಸ್ ಕೊಡಬೇಕಾಗತ್ತೆ.
1: ಅಂದ್ರೆ ಈವನ್ ಬಿ ಪಿ ಎಲ್, ಮತ್ತೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ, ಇವುಗಳೆಲ್ಲವೂ ಅದರ ಅಂಡರಲ್ಲಿ ಏನೇನು ಸ್ಕೀಮ್ ಇದೆ, ಲಭ್ಯತೆ ಇದೆ, ಅದು ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ. ಅದರಿಂದ ಆಚೆ ಇರೋಕೆ ಚಾರ್ಜಸ್ ಆಗುತ್ತೆ. ಅದರಲ್ಲೂ ಚಾರ್ಜಸ್ ಕೆಲವು ಅಫೋರ್ಡಬಲ್ ಇಲ್ಲ ಅಂದಾಗ ಹರ್ಷ ಸರ್ ಹೇಳ್ದಂಗೆ ಅದನ್ನ ಎಲ್ಲಾದ್ರೂ ತರಲಿಕ್ಕೆ ಸಾಧ್ಯನಾ ಅಥವಾ ನೆಗೋಷಿಯೇಟ್ ಮಾಡಕ್ ಸಾಧ್ಯನಾ
2: ಮಾಡ್ಲಿಕ್ಕೆ
1: ಮಾಡ್ಕೊಳ್ತೀರಿ. ಸೊ ಕೂತು ಮಾತಾಡ್ತೀರಿ, ಆ ಕೇಸ್ ಟು ಕೇಸ್ ಕೂತು ಮಾತನಾಡಿ ಅವ್ರಿಗೆ ಏನು ಅಫೋರ್ಡಬಿಲಿಟಿ ಇದೆ, ಅವ್ರಿಗೆ ಏನು ಸಾಧ್ಯತೆಗಳಿದೆ,
0: ಎಮ್ ಎಸ್ ಹಾಗೂ ಡೈರೆಕ್ಟರ್ ಪರ್ಮಿಷನ್ ತಗೊಂಡು.
1: ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್, ಬಹಳ ಸಂತೋಷ ಸರ್. ಸರ್, ಕೊನೆಯದಾಗಿ ಶ್ರೀನಿಧಿ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ?
0: ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹರ್ಷ ಸರ್ಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಈ ಟ್ಯಾವಿ ಅಂತ ಅಂದ ತಕ್ಷಣ ಒಂದು ಫ್ಯಾನ್ಸಿ ಟರ್ಮ್ ಥರ, ಓ ಟ್ಯಾವಿ ಎಲ್ಲರಿಗೂ ಓ ಬನ್ನಿ ಎಲ್ಲರೂ ಮಾಡಿಸ್ಕೊಳ್ಳೋಣ ಅಂತಲೂ ಆ ಥರನೂ ಅಲ್ಲ. ಸೊ ಎಲ್ಲ ಬಂದು ಎಲ್ಲನೂ ಇದನ್ನು ನಾನೊಬ್ಬನೇ ಎಲ್ಲನೂ ಮಾಡ್ತಾ ಇದ್ದೀನಿ ಅಂತಲೂ ಅಲ್ಲ. ಸೊ ಒಂದು ಟೀಮ್ ಇದು ಎಫರ್ಟ್ ಇದು. ಹಾಗೆ ಪೇಷಂಟು, ಪೇಷಂಟ್ ಒಬ್ಬರೇನು ಅಲ್ಲ, ಪೇಷಂಟ್ ಅಟೆಂಡರ್ಸ್ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಈ ಪರ್ಟಿಕ್ಯುಲರ್ ಟ್ಯಾವಿ ಅಂತ ಹೇಳಿದಾಗ ಇವೆಲ್ಲ ನಾವು ಹೇಳಿ ಇಷ್ಟು ಏನು ಇಷ್ಟೊತ್ತು ಮಾತಾಡಿದ್ವಿ, ಆ ಒಂದು ಟೀಮ್ ಅಪ್ರೋಚ್, ಅವರು ನಮ್ಮ ಟೀಮೇ, ಪೇಷಂಟ್ ಆ್ಯಂಡ್ ಪೇಷಂಟ್ ಅಟೆಂಡರ್ಸ್ ಆಲ್ಸೋ ಬಿಲಾಂಗ್ಸ್ ಟು ದ ಟೀಮ್. ಸೊ ಇದು ಒಂದು ಇಷ್ಟು ಎಲ್ಲರದ್ದು ನಿರ್ಧಾರ ಮಾಡಿ ಮಾಡಿದಾಗ ಇದು ಫೈನಲಿ ಇದು ಏನು ಸರ್ ಇದ್ರದ್ದು ಅಂತ ಅಂದಾಗ, ಒಂದು 82ನೇ ವಯಸ್ಸು ಒಬ್ಬರು ಮಾಡಿದಾಗ ಅವ್ರದ್ದು ಆಯಸ್ಸು 83 ಇರ್ಬೋದು ಅಷ್ಟೇ. ಬಟ್ ಆ ಒಂದು ವರ್ಷ ಅವ್ರು ಚೆನ್ನಾಗಿ, ಅವ್ರು ಯಾರ್ದು ಅವಲಂಬಿತ ಇಲ್ಲದೆ ಚೆನ್ನಾಗಿದ್ರು ಅಂತ ಅಷ್ಟೇ. ಸೊ ಕೆಲವ್ರಿಗೆ 10 ವರ್ಷ ಚೆನ್ನಾಗಿರ್ತಾರೆ, ಕೆಲವ್ರು 5 ವರ್ಷ ಚೆನ್ನಾಗಿರ್ತಾರೆ. ಎಷ್ಟೇ ದಿನ ಚೆನ್ನಾಗಿರ್ಲಿ ನೆಕ್ಸ್ಟ್ ಮಾಡಿದ್ಮೇಲೆ ಸೊ ಅವ್ರ ಪಾಡಿಗೆ ಅವರು ಚೆನ್ನಾಗಿರ್ಬೋದು, ಅದನ್ನ ನಾವು ನೋಡಿದೀವಿ ನಮ್ಮ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಆಬ್ವಿಯಸ್ಲಿ ಒಬ್ಬೊಬ್ರು ಇಷ್ಟು ಖರ್ಚು ಮಾಡಿದ್ವಿ ಬಟ್ ಒಂದೇ ವರ್ಷ ಬದುಕಿದ್ರು ಅಂತ, ಬಟ್ ಆ 1 ವರ್ಷ ಅವ್ರು ಯಾರಿಗೂ ಡಿಪೆಂಡೆಂಟ್ ಇಲ್ಲದೆ ಚೆನ್ನಾಗಿದ್ರು ಅಂತ. ಸೊ ಅದೊಂದು ಅದನ್ನ ಹೇಳಬೇಕಾಗತ್ತೆ. ಸೊ ಇಷ್ಟೊಂದೆಲ್ಲ ಹೇಳಾಗ ಹೋಪ್ಸ್ ಜಾಸ್ತಿ ಆಗತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಡೆಫಿನೆಟ್ಲಿ 110% ನಾವು ಟೀಮ್ ಆಗಿ ಅವ್ರನ್ನ ಟೀಮ್ಗೆ ಸೇರಿಸ್ಕೊಂಡು ನಾವು ಕೆಲಸ ಮಾಡಿರ್ತೀವಿ. ಬಟ್ ಚೆನ್ನಾಗಿರೋರ್ನ ನಾವು ಆಲ್ರೆಡಿ ನೋಡ್ತಾ ಇದೀವಿ ಎಲ್ಲ ಫಾಲೋಅಪ್. ಒಬ್ರು ಪೇಷಂಟ್ ನಾವು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಒಬ್ರು, ಒಬ್ರು ಇದು ಮಾಡೋರು, ಅದು ಕಳ್ಸಿದ್ದೆ ಅವ್ರಿಗಿದ್ದ ಒಂದು ಇದನ್ನ ಇನ್ವಿಟೇಷನ್ ಮಾಡ್ತೀವಿ ಅಂತ. ಸೊ ಆ ರೀತಿ ಸೊ ಖುಷಿಯಾಗಿರೋರು ಇದಾರೆ ತುಂಬಾ ಚೆನ್ನಾಗಿ. ಸೊ ಹೇಳ್ದಂಗೆ ನಮ್ಗೆ ಒಂದು ಬೇಜಾರಾಗಿರೋದು ಒಂದೇ ಒಂದು ಇದ್ರ ಕೇಸ್ ಅಲ್ಲಿ, ಬಟ್ ಅದು ಇನ್ನೂ ಆ ದುಃಖ ನಮ್ಗೆ ಇನ್ನೂ ಅಳ್ಸಕ್ಕಾಗಿಲ್ಲ. ಆತರ ಆತರ
1: ಖಂಡಿತ ಏನೋ ಒಳ್ಳೇದಾಗ್ಲಿ ಅಂತಾನೆ ಮಾಡಿರ್ತೀರಿ, ಪ್ರಯತ್ನಗಳೆಲ್ಲ ಆಗಿರ್ತೀನಿ. ನಮ್ಮ ಕೈ ಮೀರಿ ಆದಾಗ ಅದನ್ನ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಸರ್. ಆದ್ರೂ 99% ಸಕ್ಸಸ್ ರೇಟ್ ಇದೆಯಲ್ಲ, ಅದೇ ಬಹಳ ಸಂತೋಷ. ಎಸ್ ಸರ್, ಹರ್ಷ ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ
2: ಟೇಕ್ ಹೋಮ್ ಮೆಸೇಜ್ ಏನು ಅಂದ್ರೆ, ನೆವರ್ ಮಿಸ್ ಎ ಬೀಟ್. ಅಂದ್ರೆ ಒಂದು ಸಿಂಪ್ಟಮ್ಸ್ ನೆಗ್ಲೆಕ್ಟ್ ಮಾಡಬೇಡಿ ಒಂದು. ಇನ್ನೊಂದು, ಇವಾಗ ಈಗ ಇವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾಗ ಮನಿ ಇಸ್ ನಾಟ್ ದ ಇಶ್ಯೂ, ಹಣ ಬರುತ್ತೆ ಹೋಗುತ್ತೆ. ಟ್ರೀಟ್ಮೆಂಟ್ ಆಪ್ಷನ್ ಇದ್ದಾಗ ಟ್ರೀಟ್ಮೆಂಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಳ್ಳಿ ಒಂದು. ಇನ್ನೊಂದು, ಲುಕ್ ಫಾರ್ ಎ ಹೆಲ್ತಿ ಲೈಫ್, ಲುಕ್ ಫಾರ್ ಎ ಪೇನ್ ಫ್ರೀ ಲೈಫ್. ಇವಾಗ ಒಬ್ಬ ವಯಸ್ಕರು 2 ವರ್ಷ ಇದ್ರು ಬದುಕಿದ್ರು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೇಕು ಹೊರತು ಬೆಡ್ರಿಡನ್ ಆಗಿರಬಾರ್ದು. ವಿ ಶುಡ್ ಲುಕ್ ಫಾರ್ವರ್ಡ್ ಫಾರ್ ಎ ಬೆಟರ್ ಲೈಫ್, ಅಡಾಪ್ಟ್ ದ ಟ್ರೀಟ್ಮೆಂಟ್ ನ್ಯೂ ಟೆಕ್ನಾಲಜಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ನೆವರ್ ನೆಗ್ಲೆಕ್ಟ್ ಸಿಂಪ್ಟಮ್ಸ್. ಸೊ ವಿ ಶುಡ್ ಹ್ಯಾವ್ ಹೋಪ್ ಫಾರ್ ಎ ಹೆಲ್ತಿ ಸೊಸೈಟಿ ಒಂದು. ಇನ್ನೊಂದು, ಯಂಗ್ಸ್ಟರ್ಸ್ಗೆ ಏನು ಹೇಳೋದು ಅಂದರೆ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ದ ಚೇಂಜ್ ಶುಡ್ ಸ್ಟಾರ್ಟ್ ಫ್ರಮ್ ವಿತಿನ್. ವಿ ಶುಡ್ ಸ್ಟಾರ್ಟ್ ಟು ಲುಕ್ ಅಟ್ ಎ ಹೆಲ್ತಿ ಕಂಟ್ರಿ ಆ್ಯಂಡ್ ಎ ಹೆಲ್ದಿ ನೇಷನ್. ವಿ ಶುಡ್ ಬಿ ಎ ಪಾರ್ಟ್ ಆಫ್ ಎ ಹೆಲ್ದಿ ನೇಷನ್. ವಿ ಶುಡ್ ಸ್ಟಾರ್ಟ್ ನೇಷನ್ ಬಿಲ್ಡಿಂಗ್, ಬರೀ ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಬಾರ್ದು.
1: ಎಸ್, ಖಂಡಿತ. ನಮ್ಮ ವೈಯಕ್ತಿಕ ಆರೋಗ್ಯ ನೋಡ್ಕೊಳ್ಳೋದ್ರ ಮೂಲಕ ಕುಟುಂಬ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿ ನೋಡಿಕೊಂಡ್ರೆ ಸಮುದಾಯ ಚೆನ್ನಾಗಿದ್ದರೆ ನೇಷನ್ ಚೆನ್ನಾಗಿರುತ್ತೆ. ಸರ್, ಒಂದಕ್ಕೊಂದು ನಾನೊಬ್ಬ ಚೆನ್ನಾಗಿರ್ತೀನಿ ಅಂತ ಒಂದು ಪ್ರಯತ್ನ ಮಾಡಿದರೆ ಬಹುಶಃ ಅದು ರಾಷ್ಟ್ರ ಚೆನ್ನಾಗಿದ್ದೆ ಲೆಕ್ಕದಲ್ಲಿ ಆಗುತ್ತೆ. ಪ್ರತಿಯೊಬ್ಬನು ನಾನು ಚೆನ್ನಾಗಿದ್ದೀನಿ ಅಂತ ಮಾಡುತ್ತೆ. ಸೊ ರಾಷ್ಟ್ರನೇ ಚೆನ್ನಾಗಿರುತ್ತೆ. ಸೊ ಒಂದು ಆರೋಗ್ಯಯುತವಾದ ರಾಷ್ಟ್ರವನ್ನು ನೋಡಲಿಕ್ಕೆ ತಾವು
0: ನೇಷನ್ ಆಗುತ್ತೆ.
1: ಎಸ್ ಸರ್, ಎಸ್ ಸರ್, ಭಾಳ ಸಂತೋಷ ಆಯಿತು ಸರ್. ತಾವು ಎಷ್ಟು ಬ್ಯುಸಿ ಅಂತ ನನಗಷ್ಟೇ ಅಲ್ಲ, ಎಲ್ಲ ಜನರಿಗೂ ಗೊತ್ತಿದೆ. ವಿಶೇಷವಾಗಿ ನಿಮ್ಮ ಟೀಮ್ಗಳು ಸಾಕಷ್ಟು ಬ್ಯುಸಿ ಇರ್ತೀರಿ, ಸಮಯನೇ ಸಾಲೋದಿಲ್ಲ. ಅಂಥ ಸಂದರ್ಭದಲ್ಲೂ ತಾವು ಬಿಡುವು ಮಾಡ್ಕೊಂಬಂದು ನಮ್ಮ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಗ್ಯ ಕುರಿತು ಜಾಗೃತಿ ಮೂಡಿಸಿದಿರಿ, ಹಾಗೆ ಅದಕ್ಕಿರುವಂಥ ಪೂರಕ ಚಿಕಿತ್ಸೆ ಕುರಿತು ನಾವು ತಾವು ತಿಳಿಸಿಕೊಟ್ಟಿದ್ದೀರಿ. ವಿಶೇಷವಾಗಿ ಟಾವಿಯ ವಿಶೇಷತೆ, ಅದರ ಮಹತ್ವ ಎಲ್ಲ ಸಂಪೂರ್ಣವಾಗಿ ಈ 1 ಗಂಟೆಗಳ ಕಾಲ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಸರ್. ಸೊ ಬಿಡುವು ಮಾಡ್ಕೊ ಬಂದಿದ್ದಕ್ಕಾಗಿ ತಮ್ಮ ಎಲ್ಲ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ ಮತ್ತು ನಮ್ಮ ಸ್ಟುಡಿಯೋ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ.
0: ನಮಸ್ಕಾರ
1: ಶ್ರೋತೃಗಳೇ. ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಹೃದಯಕ್ಕೆ ಸಂಬಂಧಿಸಿದಂತಹ ಒಂದು ಚಿಕಿತ್ಸೆ ಆದಂತಹ ಟಾವಿ ಕುರಿತು ನಾವು ಮಾತನಾಡ್ತಾ ಇದ್ವಿ. ಖಂಡಿತವಾಗಲೂ ಇದು ಉತ್ತಮವಾದ ಚಿಕಿತ್ಸೆ, ಸದ್ಯಕ್ಕೆ ಬಂದಿರುವಂಥ ಹೊಸ ವಿನೂತನವಾದ ಚಿಕಿತ್ಸೆ. ಈ ಚಿಕಿತ್ಸೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಮತ್ತು ಚಿಕಿತ್ಸೆ ನೀಡುವಾಗ ಇರುವಂಥ ಅನುಸರಿಸಬೇಕಾದಂಥ ಪ್ರಕ್ರಿಯೆಗಳು ಮತ್ತು ಅದರ ಅಡ್ಡ ಪರಿಣಾಮಗಳು ಅಥವಾ ಇತರ ವಿಚಾರಗಳ ಕುರಿತು ನಮ್ಮ ಜೊತೆ ಹಂಚಿಕೊಂಡ್ರು. ಖಂಡಿತವಾಗಲೂ ಈ ಎಲ್ಲ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗೆಯೇ ಉತ್ತಮ ಆರೋಗ್ಯ ನೋಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
3: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರಿನ ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ ಬಸಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರನ್ನು ಸಂದರ್ಶಿಸಿದವರು ಶ್ರೀ ಶಿವಕುಮಾರ್ ಅವರು.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಬೆಳಗಿನ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ಸಂಜೆ 6 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 9 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ

0: ಸಮುದಾಯದ ಉನ್ನತಿಗೆ, ಚೈತನ್ಯ ವರ್ಧನೆಗೆ ಇದು ನಿಮ್ಮ ಸತ್ವಧ್ವನಿ. ಇದು ನಿಮ್ಮ ಸತ್ವಧ್ವನಿ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ 2026 ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಈ ಸರಣಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷಾ ವಿಚಾರದಲ್ಲಿ ಇರುವ ಭಯ, ಆತಂಕ ಮತ್ತು ಗೊಂದಲಗಳನ್ನು ನಿವಾರಿಸಿ ಪ್ರತಿಯೊಬ್ಬರೂ ಉತ್ತೀರ್ಣರಾಗುವ ಹಾಗೂ ಉನ್ನತ ಶ್ರೇಣಿ ಪಡೆಯುವ ಉದ್ದೇಶದಿಂದ ಆರಂಭವಾಗಿರುವ ಈ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ನಾವು ಮಾತನಾಡಲಿದ್ದೀವಿ ಎಸ್ಎಸ್ಎಲ್ಸಿ ಪಠ್ಯಪುಸ್ತಕಗಳಲ್ಲಿ ಒಂದಾದ ವಿಜ್ಞಾನ ವಿಷಯ ಕುರಿತು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಬಸವರಾಜರವರು ಹಾಗೂ ನಂಜನಗೂಡು ತಾಲೂಕಿನ ಹೆಡೆತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಅರ್ಷರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರುತ್ತಾರೆ. 2026 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ವಿಜ್ಞಾನ ವಿಷಯ ಕುರಿತು, ಅದರ ಪೂರ್ವ ಸಿದ್ಧತೆ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯ ವಿಜ್ಞಾನ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಅಂಕ ಪಡೆಯಲು ಅಥವಾ ಫಲಿತಾಂಶವನ್ನು ಪಡೆಯಲು ಯಾವುದೇ ಪ್ರಶ್ನೆಗಳು ಅಥವಾ ಅನುಮಾನಗಳು ಇದ್ದಲ್ಲಿ ಕರೆ ಮಾಡಿ ನೇರವಾಗಿ ತಜ್ಞ ಶಿಕ್ಷಕರ ಜೊತೆ ಮಾತನಾಡಬಹುದು. ಆದರೆ ಮೊದಲ ಅರ್ಧ ಗಂಟೆ ಶಿಕ್ಷಕರು ಕೊಡುವ ಸಲಹೆಗಳನ್ನು ಆಲಿಸಿ ನಂತರ ಅರ್ಧ ಗಂಟೆಗಳ ಕಾಲ ತಮ್ಮ ಪ್ರಶ್ನೆಗಳು ಅಥವಾ ಸಂದೇಹಗಳು ಇದ್ದಲ್ಲಿ ಕೇಳಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 8926725912. ಮತ್ತೊಂದು ದೂರವಾಣಿ ಸಂಖ್ಯೆ 0821254563. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದ ಸರ್.
1: ಬಹಳ ಸಂತೋಷ ಆಗುತ್ತೆ ತಾವಿಬ್ಬರು ಬಿಡು ಮಾಡಿಕೊಂಡು ನಮ್ಮ ರೇಡಿಯೋ ಕೇಂದ್ರಕ್ಕೆ ಬಂದಿದ್ದೀರಿ. ಸಾಮಾನ್ಯವಾಗಿ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಆಯಾಯ ಶಿಕ್ಷಕರು ಪಾಠ ಮಾಡೇ ಮಾಡ್ತಾರೆ. ಎಲ್ಲ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡ್ತಾರೆ. ಆದರೆ ಕೆಲವು ಶಾಲೆಗಳಲ್ಲಿ ಕೆಲವು ಶಿಕ್ಷಕರ ಕೊರತೆ ಇರ್ಬೋದು, ಅಥವಾ ಮಕ್ಕಳಿಗೆ ಇನ್ನೊಬ್ಬರ ಮಾತಿನಲ್ಲಿ ಕೇಳುವಾಗ ಬೇರೆ ಆಕರ್ಷಣೆ ಕೂಡ ಇರಬಹುದು. ಎಲ್ಲವನ್ನ ನೀಗಿಸಿ ಒಟ್ಟಾರೆ ತಮ್ಮ ಫಲಿತಾಂಶದಲ್ಲಿ ಹೆಚ್ಚಿಸುವಂಥದ್ದು ಅಥವಾ ತಮ್ಮ ಶ್ರೇಣಿಯಲ್ಲಿ ಉನ್ನತ ಅಂಕಗಳನ್ನು ತಗೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಹಲವು ಪ್ರಯತ್ನಗಳಲ್ಲಿ ಒಂದು ಈ ಒಂದು ರೇಡಿಯೋ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮದಲ್ಲಿ ಬಿಡುವು ಮಾಡ್ಕೊಂಡಿದ್ದೀರಿ, ಹಾಗಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತೇನೆ ಸರ್.
2: ಧನ್ಯವಾದಗಳು ಸರ್.
1: ಸರ್, ಕಳೆದ ವರ್ಷದಾದ್ರ ಹಿಂದಿನ ವರ್ಷ ಕೂಡ ಈ ಸರಣಿ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆದರೆ ಆ ವರ್ಷಕ್ಕೂ ಈ ವರ್ಷಕ್ಕೂ ಸಾಕಷ್ಟು ಕೆಲವು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಕೇಳೋದಾದರೆ ಈ ವರ್ಷ ಪರೀಕ್ಷೆ ವಿಧಾನದಲ್ಲಿ ಆಗಿರುವಂತಹ ಕೆಲವು ಬದಲಾವಣೆಗಳನ್ನು ಹಂಚಿಕೊಳ್ಬಹುದ ಬಸವರಾಜ್ ಸರ್?
2: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ ಅಂದ್ರೆ 25ನೇ ವರ್ಷದ ಪರೀಕ್ಷೆ ತನಕ ಥೀಮ್ ವೈಸ್ ಅಂಕಗಳ ಹಂಚಿಕೆ ಆಗಿತ್ತು. ಈಗ ಒಟ್ಟಾರೆ ರಸಾಯನಶಾಸ್ತ್ರ ಅಂದ್ರೆ ಒಂದೇ ಥೀಮ್ ಅಡಿಯಲ್ಲಿ 25 ಅಂಕಗಳನ್ನು ನೀಡ್ತಾ ಇದ್ರು. ಫಿಸಿಕ್ಸ್ ಅಲ್ಲಿ ಎರಡು ಭಾಗ ಮಾಡಿ ಎರಡು ಥೀಮ್ಗೋಸ್ಕರ ಎರಡೆರಡು ಅಂಕಗಳನ್ನು ನಿಗದಿ ಮಾಡಿದ್ರು. ಈ ವರ್ಷ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಪ್ರತಿ ಪಾಠಕ್ಕೂ ಕೂಡ ಅದರದೇ ಆದಂತಹ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ. ಆದ್ರಿಂದ ಈಗಾಗಲೇ ಬಿಟ್ಟಿರುವಂತಹ ನೀಲನಕಾಶೆ ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರ ಪ್ರತಿ ಚಾಪ್ಟರ್ಗೂ ಇಂತಷ್ಟೇ ಅಂಕಗಳು ಅಂತಿದೆ, ಅಂತಷ್ಟೇ ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ. ಇದು ವಿಶೇಷವಾಗಿ ಆಗಿರ್ತಕ್ಕಂಥದ್ದು ಈ ವರ್ಷ.
1: ಎಸ್ ಸರ್, ಎಸ್ ಸರ್, ಹರ್ಷ ಸರ್
3: ಹೇಳಿ ಸರ್.
1: ಈ ವರ್ಷದಲ್ಲಿ ಮಕ್ಕಳು ಕನಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಅಥವಾ ಗರಿಷ್ಠ ಅಂಕಗಳನ್ನು ಪಡ್ಕೊಳ್ಬೇಕಾದ್ರೆ ಹಲವು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಈ ವರ್ಷ ಏನಾದರೂ ಕನಿಷ್ಠ ಅಂಕಗಳು ಏನು ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ ಏನಾದ್ರು ವ್ಯತ್ಯಾಸಗಳಾಗಿದೆಯಾ?
3: ಹೌದು, ತುಂಬ ಬದಲಾವಣೆಯನ್ನು ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಮುಂಚೆ ಏನಿತ್ತು ಅಂತಂದರೆ ಎರಡು ರೀತಿಯಾದಂತಹ ಅಂಕಗಳನ್ನು ನಾವು ಪಡ್ಕೊಳ್ತೀವಿ. ಒಂದು ಆಂತರಿಕ ಅಂಕಗಳು ಅಂತ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, ಇನ್ನು ಉಳಿದಿದ್ದು 80 ಅಂಕಗಳಿಗೆ ಉತ್ತರಗಳನ್ನು ಬರೆದು ಅದರಲ್ಲಿ ಇಷ್ಟು ಅಂಕಗಳನ್ನು ಪಡ್ಕೊಳ್ಳುವಂತಹದ್ದು ಇರುತ್ತೆ. ಇದರಲ್ಲಿ ಮುಂಚೆ ಹೇಗಿತ್ತು ಅಂತಂದ್ರೆ ಕನಿಷ್ಠ 80 ಅಂಕಗಳಿಗೆ 28 ಅಂಕಗಳನ್ನು ಪಡಿಲೇಬೇಕಿತ್ತು. ಅದಲ್ಲದೆ ಇಂಟರ್ನಲ್ ಚಾಯ್ಸ್ ಸೇರಿ ಒಟ್ಟು 35 ಅಂಕಗಳ ಗಡಿಯನ್ನು ದಾಟಬೇಕಿತ್ತು. ಆದರೆ ಈಗ ಆ ರೀತಿ ಆಗಿಲ್ಲ, 100 ಈಗ 33 ಅಂಕಗಳನ್ನ ಪಡ್ಕೊಂಡ್ರೆ ಆ ವಿದ್ಯಾರ್ಥಿ ಉತ್ತೀರ್ಣ ಅಂತ ಘೋಷಿಸಲಾಗುತ್ತೆ.
1: ಎರಡನ್ನು ಸೇರಿ ಎಕ್ಸ್ಟರ್ನಲ್ ಇಂಟರ್ನಲ್
3: ಇಲ್ಲ, ಮೊದಲು ಅದನ್ನೇ ಹೇಳಿದ್ದು. ಮೊದಲಾದ್ರೆ ಎಕ್ಸ್ಟರ್ನಲ್ ಅಂತ ಅಂದ್ರೆ 80 ಅಂಕಗಳಿಗೆ ಬರೀತಿದ್ರಲ್ಲ ಅದರಲ್ಲಿ ಕನಿಷ್ಠ 28 ಅಂಕಗಳನ್ನ ಗಳಿಸಲೇಬೇಕಿತ್ತು. ಆದ್ರೆ ಈಗ ಆ ರೀತಿ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಇಲ್ಲ, ಎರಡನ್ನೂ ಸೇರಿ ಶಾಲೆಯಲ್ಲಿ ಪಡೆಯುವಂತಹ ಆಂತರಿಕ ಅಂಕಗಳು ಅಂದ್ರೆ ಇಂಟರ್ನಲ್ ಚಾಯ್ಸ್ ಮಾರ್ಕ್ಸ್ ಏನಿರುತ್ತೆ ಅದಕ್ಕೆ ಮತ್ತೆ ಎಕ್ಸ್ಟರ್ನಲ್ ಎರಡೂ ಸೇರಿ 33 ಅಂಕಗಳನ್ನ ಪಡ್ಕೊಂಡ್ರೆ ಆತನನ್ನ ಉತ್ತೀರ್ಣನಾಗಿರುವಂತಹ ವಿದ್ಯಾರ್ಥಿ ಅಂತ ನಾವು ಘೋಷಿಸಬಹುದು. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ
1: ಆಗಿದೆ. ಬಸವರಾಜ್ ಸರ್, ಸರ್ ಈಗ ಏನಾದ್ರು ಪಠ್ಯವಾರು ಅಂಕಗಳ ಹಂಚಿಕೆಯಲ್ಲಿ ಬದಲಾವಣೆ ಇದೆಯಾ? ಹೇಗೆ?
2: ಈಗಾಗಲೇ ಹೇಳಿದಾಗೆ ಥೀಮ್ ವೈಸ್ ಅಂಕಗಳ ಹಂಚಿಕೆ ಇತ್ತು ಮೊದಲು, ಈಗ ಪಠ್ಯವಾರು ಅಂಕಗಳ ಹಂಚಿಕೆ ಆಗಿದೆ. ಹರ್ಷ ಸರ್ ಒಂದ್ಸಾರ ಹೇಳಿದ್ರಲ್ಲ, ಈಗ 33 ಅಂತೇಳಿ ಮಕ್ಕಳು ಗಮನದಲ್ಲಿ ಇಟ್ಕೋಬೇಕು, ನಮ್ಮ 33 ಇಂಟರ್ನಲ್ ಇರೋದೇ ಬರೀ 20. ಅದಕ್ಕೋಸ್ಕರ ಎಕ್ಸ್ಟರ್ನಲ್ ಬಗ್ಗೆ ನಾವು ಹೆಚ್ಚು ಅದಕ್ಕೂ ಆದ್ಯತೆಯನ್ನು ಕೊಡಬೇಕು. ಅದ್ರ ಜೊತೆಗೆ ಈ ಪಠ್ಯವಾರು ಅಂಕಗಳು ಹಂಚಿಕೆ ಆಗಿದೆ. ಈಗ ಉದಾಹರಣೆಗೆ ರಸಾಯನಶಾಸ್ತ್ರದಲ್ಲಿ ಒಟ್ಟಾರೆ 25 ಇತ್ತು, ಅದರಲ್ಲಿ ಯಾವ ಚಾಪ್ಟರ್ಗೆ ಎಷ್ಟು ಬರುತ್ತೆ ಅಂತೇಳಿ ನಾವು ಗೆಸ್ ಮಾಡುವಂಗಿರ್ಲಿಲ್ಲ ಮೊದಲು. ಈಗೇನಾಗಿದೆ, ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ಫಸ್ಟ್ ಚಾಪ್ಟರ್ ಇದೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತೇಳಿ 4 ಅಂಕ ನಿಗದಿಯಾಗಿದೆ. 4 ಅಂಕಕ್ಕೆ ಬರಲೇಬೇಕು, ಹೆಚ್ಚು ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ. ಆಮ್ಲ ಪ್ರತ್ಯಾಮ್ಲಗಳು ಅಂತಿದೆ, ಅದಕ್ಕೆ 6 ಅಂಕಗಳು ನಿಗದಿಯಾಗಿದೆ, 6 ಅಂಕಗಳು ಕೇಳಲೇಬೇಕು. ಅದೇ ರೀತಿ ಲೋಹ ಲೋಹಗಳು ಇದೆ, ಅದಕ್ಕೆ 7 ಅಂಕ ಇದೆ, 7 ಅಂಕಕ್ಕೆ ಕೇಳಲೇಬೇಕು. ಕಾರ್ಬನ್ ಮತ್ತು ಅದರ ಸಂಯುಕ್ತ ಇದೆ, 8 ಅಂಕ ಇದೆ, 8 ಅಂಕಕ್ಕೆ ಕೇಳಲೇಬೇಕು. ಇದಲ್ಲದೆ ಆಲ್ರೆಡಿ ನಮಗೆ ನೀಲನಕಾಶೆ ಏನು ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಅಲ್ಲಿ, ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನೋ ಪಾಠದಲ್ಲಿ 4 ಅಂಕ ಇದ್ರೂ 1 ಮಾರ್ಕ್ಸ್ ದೇ ಕ್ವಶನ್, 1 3 ಅಂಕಕ್ಕೆ 1 ಕ್ವಶನ್, ಅದು ಫಿಕ್ಸ್, ಅದರಲ್ಲೂ ಚೇಂಜಸ್ ಇಲ್ಲ. 1 ಮಾರ್ಕ್ಸ್ ಅಲ್ಲಿ ಮಾತ್ರ ಮಲ್ಟಿಪಲ್ ಚಾಯ್ಸ್ ಇರ್ಬೋದು ಅಥವಾ 1 ಮಾರ್ಕ್ಸ್ ಕ್ವಶನ್ ಇರ್ಬೋದು ಡೈರೆಕ್ಟ್. ಅದು ಬಿಟ್ರೆ 3 ಅಂಕದ್ದು ಅಂದ್ರೆ 3 ಅಂಕದ್ದು ನಿಗದಿಯಾಗಿದೆ ಈಗ ಆಲ್ರೆಡಿ. ಅದಕ್ಕೋಸ್ಕರ ಅವರು ಯಾವ್ಯಾವ ಕ್ವಶನ್ ಅಂತೇಳಿ ಈ 3 ಅಂಕದ ಕ್ವಶನ್ ಹೇಗೆ ಓದ್ಬೇಕು ಅಂತ ಕೂಡ ನಾವು ಇದು ಮಾಡಬಹುದು. ಅದೇ ತರ ಜೀವಶಾಸ್ತ್ರದಲ್ಲಿ ಜೀವಕ್ರಿಯೆಗಳು ಪಾಠಕ್ಕೆ 8 ಅಂಕ ಇದೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಿದೆ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ 6 ಅಂಕ ಇದೆ, ಔಡು ಆರ್ಗನಿಸಮ್ ರೀಪ್ರೊಡ್ಯೂಸ್ ಅಂತ ಇದೆ, ಸಂತಾನೋತ್ಪತ್ತಿ ಪಾಠಕ್ಕೆ ಸಂಬಂಧಪಟ್ಟಂಗೆ 7 ಅಂಕ ಇದೆ, ಅನುವಂಶೀಯತೆ ಹೆರಿಡಿಟಿ ಚಾಪ್ಟರ್ಗೆ 4 ಅಂಕ ಇದೆ, ಅವರ್ ಎನ್ವೈರನ್ಮೆಂಟ್ ನಮ್ಮ ಪರಿಸರ ಪಾಠಕ್ಕೆ 3 ಅಂಕ ಇದೆ. ಈ ರೀತಿ ಪ್ರತಿ ಚಾಪ್ಟರ್ಗೂ ಕೂಡ ತನ್ನದೇ ಆದಂತಹ ಅಂಕಗಳನ್ನು ಈಗಾಗಲೇ ನಿಗದಿ ಮಾಡೋದ್ರಿಂದ ನಾವು ಮೊದಲಿಗಿಂತ ಸ್ವಲ್ಪ ಗೆಸ್ ಮಾಡ್ಬೋದು ಯಾವ್ಯಾವ ರೀತಿ ಕ್ವಶನ್ಸ್ಗಳು, ಯಾವ ಚಾಪ್ಟರ್ ಅಲ್ಲಿ ಎಷ್ಟು ಬರುತ್ತೆ, ಯಾವ ಚಾಪ್ಟರ್ನ ನಾನು ಎಷ್ಟು ಓದಬೇಕು ಅನ್ನೋದು ಕೂಡ ಮಕ್ಕಳಿಗೊಂದಷ್ಟು ಮನದಟ್ಟ.
1: ಹರ್ಷ ಸರ್, ಸರ್ ಹೇಳಿದ ಹಾಗೆ ಈಗ ಒಂದು ಈ ವಿಜ್ಞಾನ ಅಂದಾಗ 3 ಭಾಗಗಳಾಗುತ್ತೆ, ಪಾರ್ಟ್ ಎ ಬಿ ಸಿ. ಸೊ ಅದರಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಸೊ ಈ 3 ಭಾಗಕ್ಕೆ ಹೇಗೆ ಅಂಕಗಳು ನಿಗದಿಯಾಗಿದೆ?
3: ಹೌದು ಸರ್, ಈಗ ಮುಖ್ಯವಾಗಿ ನಾವು ವಿಜ್ಞಾನ ಪ್ರಶ್ನೆ ಪತ್ರಿಕೆ ಅಂತ ತಗೊಂಡಾಗ ಮೊದಲ ಭಾಗವಾಗಿ ನಾವು ಭೌತಶಾಸ್ತ್ರವನ್ನು ನೋಡ್ತೀವಿ, ಅಂದ್ರೆ ಪಾರ್ಟ್ ಎ ಅಂತ ಕರಿತೀವಲ್ಲ. ಇದು ಇದಕ್ಕೆ ಈಗ ಸರ್ಕಾರ ನಿಯಮ ಮಾಡಿರುವಂತಹದ್ದು 27 ಅಂಕಗಳನ್ನ, ಆನಂತರ ಬರುವಂತಹದ್ದು ರಾಸಾಯನಶಾಸ್ತ್ರ ಇದಕ್ಕೆ 25 ಅಂಕಗಳನ್ನ ನಿಗದಿಪಡಿಸಿದ್ದಾರೆ, ಹಾಗೆ ಜೀವಶಾಸ್ತ್ರಕ್ಕೆ 28 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಸೊ ಒಟ್ಟಾರೆಯಾಗಿ 80 ಅಂಕಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಇದರಲ್ಲಿ ಬಸವರಾಜ್ ಸರ್ ಹೇಳ್ತಿದ್ರಲ್ಲ ಹಾಗೆ ಈ ಬ್ಲೂ ಪ್ರಿಂಟ್ ನಲ್ಲಿ ಸರ್ ಚಾಪ್ಟರ್ ವೈಸ್ ನಾವು ಇಷ್ಟಿಷ್ಟೇ ಅಂಕಗಳು ಅನ್ನುವಂತಹದನ್ನ ನಾವು ಗಮನಿಸಿದ್ವಿ. ಅದರಲ್ಲಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು, ವಿದ್ಯಾರ್ಥಿಗಳು ಈಗ ಪರೀಕ್ಷೆಗೆ ತಯಾರಾಗ್ತಾ ಇರೋದ್ರಿಂದ ನಾನು ಹೇಗೆ ಓದಬೇಕು ಅನ್ನುವಂತಹದನ್ನ, ಉದಾಹರಣೆಗೆ ಅವರು ಕೆಮಿಸ್ಟ್ರಿ ಬಯಾಲಜಿಲಿ ಒಂದೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಒಂದೊಂದು ಪಾಠಗಳನ್ನ ತೆಗೆದುಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಫಿಸಿಕ್ಸ್ ಅಲ್ಲಿ ತಗೊಳ್ಳೋದಾದ್ರೆ ಈಗ ವಿದ್ಯುಚ್ಛಕ್ತಿ ಅಂತ ಒಂದು ಪಾಠ ಇದೆ, ಆ ಘಟಕದಲ್ಲಿ ನಾವು 8 ಅಂಕಗಳನ್ನ ನಿರೀಕ್ಷೆ ಮಾಡಬಹುದು. ಈಗ ಎಂಟು ಅಂಕ ಅಂದ್ರೆ ಹೇಗ್ ಬೇಕಾದ್ರೂ ಎಂಟು ಅಂಕಗಳನ್ನ ಕೊಡ್ತಾರಾ? ಇಲ್ಲ, ಮಗುಗೆ ಈಗಲೂ ಕೂಡ ನಿರ್ದಿಷ್ಟತೆಯನ್ನ ಸರ್ಕಾರ ಮತ್ತೆ ನಮ್ಮ ಮಂಡಳಿ ಕೊಟ್ಟಿದೆ. ಯಾವ ರೀತಿ ನಿರ್ದಿಷ್ಟತೆ? ಈಗ ಉದಾಹರಣೆಗೆ ಅದರಲ್ಲಿ ಒಂದು ಅಂಕದ ಎರಡು ಪ್ರಶ್ನೆಗಳು ಬರುತ್ತೆ. ಈಗ ನೋಡಿ ಮಗುಗೆ ಎಷ್ಟು ಸುಲಭ ಆಯ್ತು ಅಂತಂದ್ರೆ, ಒಂದೊಂದು ಅಂಕದ್ದು ಯಾವ್ದು ಬರುತ್ತೆ ಅನ್ನುವಂತಹದನ್ನ ಲಿಸ್ಟ್ ಔಟ್ ಮಾಡಿಕೊಂಡ್ರೆ ಆ ಚಾಪ್ಟರ್ ಅಲ್ಲಿ ಎರಡು ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಗ್ಯಾರಂಟಿ ಒಂದೊಂದು ಅಂಕದ ಎರಡು ಪ್ರಶ್ನೆ. ನಂತರ ಎರಡು ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಅಲ್ಲಿಗೆ ಎರಡು ಅಂಕದ ಆ ಪಾಠದಲ್ಲಿ ಯಾವ್ದು ಇದೆ ಅಂತ ನೋಡ್ಕೊಂಡ್ರೆ ಒಂದು ಪ್ರಶ್ನೆ ಗ್ಯಾರಂಟಿ ಆಯ್ತು. ಅದೇ ರೀತಿಯಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಯಾವ ತರಹದ್ದು ಬರೋದಿಲ್ಲ, ಮೂರು ಅಂಕದ ಪ್ರಶ್ನೆ ಬರೋದೇ ಇಲ್ಲ. ವಿದ್ಯುಚ್ಛಕ್ತಿ ಪಾಠದಲ್ಲಿ ಮೂರು ಅಂಕದ ಪ್ರಶ್ನೆ ಇಲ್ಲವೇ ಇಲ್ಲ, ನಾಲ್ಕು ಅಂಕದ ಪ್ರಶ್ನೆ ಒಂದಿದೆ. ಸೊ ಹಾಗಾದ್ರೆ ನಾಲ್ಕು ಅಂಕದ ಪ್ರಶ್ನೆಯನ್ನ ಏನನ್ನ ಕೇಳಬಹುದು ಅಂತ ಆ ಶಿಕ್ಷಕರೊಡನೆ ಚರ್ಚೆ ಮಾಡ್ತಾ ಹೋದಾಗ ಆತನಿಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನೇ ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ನಿರ್ದಿಷ್ಟತೆ ಮಗುಗೆ ಸುಲಭವಾಗಿ ಗೊತ್ತಾಗುತ್ತೆ.
1: ಇನ್ನೊಂದು ಸ್ಪಷ್ಟತೆಗೋಸ್ಕರ,
3: ಈಗ
1: ಮೊದಲನೇ ಚಾಪ್ಟರ್ ಇದರಲ್ಲಿ ಒಂದು ಅಂಕ ಮಾತ್ರ ಕೇಳೋದು, ಎರಡನೇ ಚಾಪ್ಟರ್ ಇದರಲ್ಲಿ ಎರಡು ಅಂಕದ ಮಾತ್ರ ಕೇಳ್ತಾರೆ,
3: ಹೌದು,
1: ಇನ್ನೊಂದು ಮೂರನೇ ಚಾಪ್ಟರ್ ಇದ್ರೆ ನಾಲ್ಕು ಅಂಕ ಮಾತ್ರ ಕೇಳ್ತಾರೆ, ಈ ತರ ನಾವು ಖಾತ್ರಿ ಮಾಡ್ಕೋಬಹುದು. ಮೊದಲಾದ್ರೆ ಒಂದನೇ ಚಾಪ್ಟರ್ ಅಲ್ಲಿ ಮೂರದು ಕೇಳ್ಬೋದಿತ್ತು, ಎರಡು ಕೇಳ್ಬೋದಿತ್ತು, ಒಂದು ಕೇಳ್ಬೋದು.
3: ಹೌದು,
1: ಈ ಸಲ ಅದನ್ನು ಸ್ಪೆಸಿಫೈ
3: ಮಾಡಿದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಮೊದಲು ಥೀಮ್ ಇತ್ತು ಸರ್, ಥೀಮ್ ಇದ್ದಾಗ ಹೇಳದ್ನಲ್ಲ ವಿದ್ಯುತ್ ಶಕ್ತಿ ಅನ್ನುವಂತಹ ಥೀಮ್ ನಲ್ಲೇ ಎರಡು ಪಾಠಗಳನ್ನ ಹಾಕ್ತಿದ್ರು. ಆ ಎರಡು ಥೀಮ್ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ, ಎಷ್ಟು ಅಂಕದ ಪ್ರಶ್ನೆಗಳನ್ನ ಯಾವ ಚಾಪ್ಟರ್ ನಲ್ಲಿ ತಗೊಳ್ತೀವಿ ಅನ್ನುವಂತಹದ್ದು ನಿರ್ದಿಷ್ಟತೆ ಮಕ್ಳಿಗೂ ಹೇಳಕ್ ಆಗ್ತಿರ್ಲಿಲ್ಲ. ನಾವು ಈಗ ನಮ್ಗೆ ನೀಲಿನಕಾಶೆ ಬಂದಿರೋದ್ರಿಂದ, ಬ್ಲೂ ಪ್ರಿಂಟ್ ಇರೋದ್ರಿಂದ ಇದು ತುಂಬಾ ಸುಲಭ ಆಗುತ್ತೆ. ಸೊ ಪರೀಕ್ಷೆಗೆ ತಯಾರಾಗಬೇಕಾದ್ರೆ ಈ ಬ್ಲೂ ಪ್ರಿಂಟ್ ಅನ್ನುವಂತಹದ್ದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ತಯಾರಿ ಮಾಡಬೇಕಾದ್ರೆ ಮತ್ತೆ ತಯಾರಿ ಆಗಬೇಕಾದ್ರೆ ಆ ನಿಟ್ಟಿನಲ್ಲಿ ನಾವು ಬ್ಲೂ ಪ್ರಿಂಟ್ನ ಶಿಸ್ತುಬದ್ಧವಾಗಿ ಅನಾಲಿಸಿಸ್ ಮಾಡಿದ್ರೆ ಖಂಡಿತವಾಗಿ ಇಂತಿಂತ ಚಾಪ್ಟರ್ಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾನು ರೆಡಿ ಆಗಬೇಕು ಅನ್ನುವಂತಹದ್ದು ವಿದ್ಯಾರ್ಥಿಗೂ ಗೊತ್ತಾಗುತ್ತೆ, ಮತ್ತೆ ಶಿಕ್ಷಕರಿಗೂ ಹೇಗೆ ತಯಾರು ಮಾಡಬೇಕು ಅನ್ನುವಂತಹ ಒಂದು ಗುರಿ ಕೂಡ ಸಿಗುತ್ತೆ.
1: ಈ ನೀಲಿನಕಾಸೆ ಬಗ್ಗೆ ಹೇಳ್ತಾ ಇದ್ರು, ಈ ನೀಲಿನಕಾಸೆಯನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಸಿಗುತ್ತೆ, ಇದು ಈ ಪ್ರಕಾರವಾಗಿಯೇ ಹೇಗೆ?
2: ಹೌದು, ಇದು ಬೋರ್ಡ್ ಅವರ ಆಶಯ. ನಮ್ಮ ಏನ್ SSLC ಬೋರ್ಡ್ ಇದೆ, ಆ ಡೈರೆಕ್ಟರ್ ಸಹಿತವಾಗಿ ಎಲ್ಲಾ ಟ್ರೈನಿಂಗ್ ಗಳಲ್ಲೂ ಹೇಳಿದ್ದಾರೆ. KSEAB ಅನ್ನುವಂತ ವೆಬ್ಸೈಟ್ ಹೋದ್ರೆ ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಇದೆ, ವಿದ್ಯಾರ್ಥಿ ಅಂಕಣ ಅಂತೇಳಿ. ಇದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ದೊರಕುತ್ತೆ. ಅದು ಓಪನ್ ಸೋರ್ಸ್. ಅವನು ವಿದ್ಯಾರ್ಥಿ ಅಂಕಣಕ್ಕೆ ಹೋಗಿ ತನಗೆ ಈ ವರ್ಷದ ಬ್ಲೂ ಪ್ರಿಂಟ್ ಬೇಕಾ, ಯಾವ ಚಾಪ್ಟರ್ ಯಾವ್ದು ಬೇಕು, ಸಬ್ಜೆಕ್ಟ್ ಯಾವ್ದು ಬೇಕು, ಅಥವಾ ಯಾವ ಭಾಷೆಯಲ್ಲಿ ಬೇಕು, ಮೀಡಿಯಂ ಕನ್ನಡ ಮೀಡಿಯಂ ಬೇಕಾ, ಇಂಗ್ಲಿಷ್ ಮೀಡಿಯಂ ಬೇಕಾ, ಉರ್ದು ಮೀಡಿಯಂ ಬೇಕಾ, ಯಾವ ಮೀಡಿಯಂ ಬೇಕಾದ್ರೂ ಅವ್ನು ಡೌನ್ಲೋಡ್ ಮಾಡ್ಬೋದು. ಮಾಡೆಲ್ ಕ್ವಶನ್ಸ್ ಪೇಪರ್ ಬೇಕಾ ಅದನ್ನ ಡೌನ್ಲೋಡ್ ಮಾಡ್ಬೋದು, ಅದಕ್ಕೆ ಕೀ ಆನ್ಸರ್ ಬೇಕಾ ಡೌನ್ಲೋಡ್ ಮಾಡ್ಬೋದು. ಅವರೆಲ್ಲವನ್ನ ವಿಶೇಷವಾಗಿ ಅಪ್ಲೋಡ್ ಮಾಡಿರೋದ್ರಿಂದ ಮಕ್ಕಳು ದಯಮಾಡಿ KSEAB ಅನ್ನುವಂತಹ ವೆಬ್ಸೈಟ್ಗೆ ಹೋಗಿ ವಿದ್ಯಾರ್ಥಿ ಅಂಕಣಕ್ಕೆ ಹೋದ್ರೆ ಅವ್ರಿಗೆ ಎಲ್ಲಾ ರೀತಿಯ ಮಾಹಿತಿನೂ ಸಿಗುತ್ತೆ. ಬ್ಲೂ ಪ್ರಿಂಟ್ ಸಿಗುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ, ಹಳೆ ಕ್ವಶನ್ ಪೇಪರ್ಸ್ ಸಿಗ್ತವೆ, ಔಟ್ ಆಫ್ ಔಟ್ ತೆಗೆದಿರ್ತಕ್ಕಂತ ಹಳೆಯ ವಿದ್ಯಾರ್ಥಿಗಳ ಆನ್ಸರ್ ಪೇಪರ್ ಕೂಡ ಹಾಕಿದ್ದಾರೆ. ಅದಕ್ಕೋಸ್ಕರ ನಾನು ಹೇಗ್ ಬರಿಬೇಕು
1: ಅನ್ನೋದು ಗೊತ್ತಾಗ್ಬೇಕು.
2: ಆನ್ಸರ್ ನಾನು ಈ ಕ್ವಶನ್ ಗೆ ಹೀಗ್ ಬರೆದ್ರೆ ಔಟ್ ಆಫ್ ಔಟ್ ಸಿಗುತ್ತಾ ಫುಲ್ ಮಾರ್ಕ್ಸ್ ಅನ್ನೋದ್ರ ಬಗ್ಗೆ, ಈಗ ಡಯಾಗ್ರಾಮ್ ಹೇಗ್ ಬರಿಬೇಕು ಎಲ್ಲಾನು ಕೂಡ ವಿಶೇಷವಾಗಿ ನಮ್ಮ ಬೋರ್ಡ್ ಅವರು ಹಾಕಿರೋದ್ರಿಂದ ದಯಮಾಡಿ ಎಲ್ಲಾ ಮಕ್ಕಳು ಪೇರೆಂಟ್ಸ್ ಅದನ್ನ ಒಂದ್ಸಾರಿ ಸರ್ಚ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಸಿಗುತ್ತೆ.
1: ಓಕೆ ಸರ್, ಎಸ್ ಸರ್, ಹರ್ಷ ಸರ್, ಈಗ ಒಟ್ಟು ಪ್ರಶ್ನೆಗಳು ಎಷ್ಟಿರ್ತವೆ, ಅದರಲ್ಲಿ ಆಂತರಿಕ ಆಯ್ಕೆಗಳ ಬಗ್ಗೆ ಏನಾದ್ರೂ ವಿಶೇಷತೆ ಇದೆಯಾ?
3: ಖಂಡಿತವಾಗಿ ಸರ್. ಈಗ ಈ ವರ್ಷದಲ್ಲಿ ನಮಗೆ ಆಂತರಿಕ ಆಯ್ಕೆಗಳು ಪ್ರಶ್ನೆಗಳೇನಿದೆ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ಕಾಣಬಹುದು. 38 ಒಟ್ಟು ಪ್ರಶ್ನೆಗಳು ಬರುತ್ತೆ ವಿದ್ಯಾರ್ಥಿಗಳಿಗೆ. ಅದರಲ್ಲಿ ಈಗ ಆಂತರಿಕ ಆಯ್ಕೆಗಳಿಗೆ ಯಾವ್ಯಾವ ಮಾರ್ಕ್ಸ್ ಅಲ್ಲಿ ಆಂತರಿಕ ಆಯ್ಕೆಗಳು ಬರುತ್ತೆ ಅನ್ನುವಂತಹದ್ದು ತಿಳ್ಕೊಳ್ಳೋದು ತುಂಬಾ ಪ್ರಮುಖ. ಇದರಲ್ಲಿ ಎರಡು ಅಂಕಗಳಿಗೆ ಎರಡು ಪ್ರಶ್ನೆಗಳಿಗೆ ಆಂತರಿಕ ಆಯ್ಕೆಗಳನ್ನ ನೀಡಲಾಗುತ್ತೆ. ಒಟ್ಟು 8 ಪ್ರಶ್ನೆಗಳಿರುತ್ತೆ. ಆ 8 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಮಾತ್ರ ಆಂತರಿಕ ಆಯ್ಕೆ ನೀಡಲಾಗುತ್ತೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಅನುಮಾನ ಬೇಡ ಅಥವಾ ಕನ್ಫ್ಯೂಷನ್ಸ್ ಬೇಡ. ಅಂದ್ರೆ 10 ಪ್ರಶ್ನೆಗಳನ್ನ ಕೊಟ್ಬಿಟ್ಟು ಯಾವ್ದಾದ್ರೂ 8 ಬರೀರಿ ಅಂತ ಕೇಳ್ತಾರ? ಖಂಡಿತ ಇಲ್ಲ, ಆ ರೀತಿಯಾಗಿ ಕೇಳೋದಿಲ್ಲ. ಅಲ್ಲಿರೋದು 8 ಪ್ರಶ್ನೆಗಳು. ಆದ್ರೆ ಅಲ್ಲಿರುವಂತಹ ಯಾವುದೋ 2 ಪ್ರಶ್ನೆಗಳಲ್ಲಿ ಮಾತ್ರ ಇದನ್ನ ಬಿಟ್ಟು ಇನ್ನೊಂದನ್ನ ಬರೀಬಹುದು ಅನ್ನುವಂತಹ ಆಯ್ಕೆಯನ್ನ ಕೊಡ್ತಾರೆ. ಸೊ ಹಾಗಾಗಿ 2 ಅಂಕದ್ದು ಒಟ್ಟು ಎರಡು ಪ್ರಶ್ನೆಗಳಿರುತ್ತೆ, ಹಾಗೆ ಮೂರು ಅಂಕದ್ದು ನಾಲ್ಕು ಆಯ್ಕೆಗಳಿರುತ್ತೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗ ಬರುವಂತಹ ಒಂದು ಭಾಗ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಮೂರು ಅಂಕಗಳಲ್ಲೇ ಅತಿ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂಥದ್ದು. ನಾಲ್ಕು ಇಂಟರ್ನಲ್ ಚಾಯ್ಸ್ ಇದೆ ಅಂತಂದ್ರೆ ಮಗುಗೆ ಅವಕಾಶಗಳು ಹೆಚ್ಚು ಸಿಕ್ತು ಬರೆಯೋದಿಕ್ಕೆ. ಅದಲ್ಲದೆ ನಾಲ್ಕು ಅಂಕಗಳಲ್ಲಿ ಎರಡು ಇಂಟರ್ನಲ್ ಚಾಯ್ಸ್ ಇರುತ್ತೆ. ನಾಲ್ಕು ಅಂಕಗಳಲ್ಲಿ ನಾಲ್ಕು ಪ್ರಶ್ನೆ ಬರುತ್ತೆ, ನಾಲ್ಕು ಪ್ರಶ್ನೆಗಳಲ್ಲಿ ಎರಡಕ್ಕೆ ಆಯ್ಕೆ ಸಿಕ್ಕುತ್ತೆ. ಸೊ ಅಲ್ಲಿಗೆ ಒಟ್ಟು ಆರು ಪ್ರಶ್ನೆಗಳು ಸಿಕ್ತಾಗ ಆಯ್ತು. ಯಾವ್ದಾದ್ರೂ ಸ್ಟೂಡೆಂಟ್ಗೆ ನನಗೆ ಒಂದು ಅನುಮಾನ ಬಂತು ಅಂದ್ರೆ ಬೇಡ, ಅದ್ ಬಿಟ್ಟು ಇನ್ನೊಂದಕ್ಕೆ ಹೋಗ್ತೀನಿ ಅನ್ನುವಂತಹ ಆಯ್ಕೆ ಇರುತ್ತೆ. ಇಷ್ಟು ಮಾತ್ರ ಅಲ್ಲದೆ ಐದು ಅಂಕಗಳಲ್ಲಿ ಒಂದು ಚಾಯ್ಸ್ ಇರುತ್ತೆ. ಒಂದೇ ಪ್ರಶ್ನೆ ಬರೋದು ಐದು ಅಂಕದ್ದು, ಎರಡು ಪ್ರಶ್ನೆ ಕೊಟ್ಟಿರ್ತಾರೆ, ಆ ಎರಡರಲ್ಲಿ ಇದನ್ನ ಬರೀರಿ ಅಥವಾ ಅದನ್ನ ಬರೀರಿ ಅಂತ ಹೇಳಿರ್ತಾರೆ. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಈ ಐದು ಅಂಕಗಳ ಇಂಟರ್ನಲ್ ಚಾಯ್ಸ್ ಇದೆಯಲ್ಲ, ಇದು ಭೌತಶಾಸ್ತ್ರದಿಂದ ಬರೋದಿಲ್ಲ. ಇದೊಂದು ನಾವು ಗಮನಿಸಬೇಕಾದಂತಹ ಮುಖ್ಯವಾದಂತಹ ಅಂಶ. ಇನ್ನು ಉಳಿದ ಹಾಗಾದ್ರೆ ಭೌತಶಾಸ್ತ್ರದಲ್ಲಿ ಇನ್ನೆಲ್ಲಿ ಇಂಟರ್ನಲ್ ಚಾಯ್ಸ್ ಬರುತ್ತೆ ಅಂತ ಹೇಳೋದಾದ್ರೆ ಎರಡು ಅಂಕಗಳಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ, ಮೂರು ಅಂಕಗಳಲ್ಲಿ ಮತ್ತು ನಾಲ್ಕು ಅಂಕಗಳಲ್ಲಿ. ಐದು ಅಂಕಗಳಿಗೆ ಭೌತಶಾಸ್ತ್ರದ ಪ್ರಶ್ನೆಯನ್ನ ಕೊಡೋದೇ ಇಲ್ಲ.
4: ಏನಿದ್ರು ರಾಸಾಯನ ಶಾಸ್ತ್ರ ಜೀವಶಾಸ್ತ್ರದಲ್ಲಿ ಬರುತ್ತೆ.
3: ಹೌದು ಸರ್.
4: ಎಸ್ ಸರ್, ಎಸ್ ಸರ್, ಎಸ್ ಸರ್. ಬಸವರಾಜ್ ಸರ್, ಒಂದು ಇಂಟರ್ನಲ್ ಆಯ್ಕೆಗಳ ಬಗ್ಗೆ ಹೇಳಿದ್ರು, ಇದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸಹಾಯ ಕೂಡ ಹೆಚ್ಚು ಆಗುತ್ತೆ. ಹಾಗೇನೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇನ್ನೇನೆಲ್ಲ ಗಮನಿಸಬೇಕಾದಂತಹ ಅಂಶಗಳಿದೆ ಅಂತ.
2: ಹೌದು ಸರ್, ಹೇಳಿದಾಗೆ ಆಂತರಿಕ ಆಯ್ಕೆಗಳೇನಿತ್ತು ಇಂಟರ್ನಲ್ ಚಾಯ್ಸ್, ಲಾಸ್ಟ್ ಇಯರ್ ತನಕ ಓನ್ಲಿ 20 marks ಮಾತ್ರ ಇತ್ತು. 2 marks ಎರಡು ಇರ್ತಿತ್ತು, 3 marks 4 ಇರ್ತಿತ್ತು, 4 marks 1 ಮಾತ್ರ ಇರ್ತಿತ್ತು. ಈ ವರ್ಷ ಅದನ್ನು ಹೆಚ್ಚು ಮಾಡಿದ್ದಾರೆ, 4 ಅಂಕದ್ದು 2 ಮಾಡಿದ್ದಾರೆ, 5 ಅಂಕದ್ದು ಎಕ್ಸ್ಟ್ರಾ ಇದು. 5 ಅಂಕದ್ದು ಇರಲೇ ಇಲ್ಲ ಚಾಯ್ಸ್, ಬಟ್ ಈ ವರ್ಷ ಹೊಸದಾಗಿ ಕೊಟ್ಟಿರೋದ್ರಿಂದ 9 ಅಂಕ ಹೆಚ್ಚಿಗೆ ಕ್ವಶನ್ ಬಂದಂಗಾಯ್ತು. ಅಂದ್ರೆ ಯಾವ್ದಾದ್ರು ನನಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಂದು. ಮತ್ತೆ ಮಕ್ಕಳು ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನು, ಅದರಲ್ಲೂ ವಿಜ್ಞಾನದಲ್ಲಿ, ವಿಜ್ಞಾನದಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಟಿರ್ತಾರೆ 4 marks ಎಂದಾಗ, ಈಗ ಯಾವುದೋ ಒಂದು 25th ಕ್ವಶನ್ ಇದೆ ಅಂದಾಗ 25th ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್ ಎ 2 marks ಬಿ 2 marks ಅಂತ ಇರುತ್ತೆ. ಇದು ಮಿಸ್ ಮಾಡ್ತಾರೆ ಮಕ್ಕಳು, ಅದಕ್ಕೋಸ್ಕರ ಹೇಳ್ತಾ ಇರೋದು. 6 ಚಾಯ್ಸ್ ಕ್ವಶನ್ ಕೊಟ್ಟು ಎ ಬಿ ಇರುತ್ತೆ, ಮಕ್ಕಳೇನ್ ಮಾಡ್ತಾರೆ ಫಸ್ಟ್ ಒನ್ ಅಲ್ಲಿರೋದು ಎ ಈಸಿ, ಸೆಕೆಂಡ್ ಒನ್ ಅಲ್ಲಿರೋದು ಬಿ ಈಸಿ. ಈ ರೀತಿ ಬರೆಯೋ ಹಾಗಿಲ್ಲ, ಫಸ್ಟ್ ಕ್ವಶನ್ ಅಲ್ಲಿರುವಂತ ಎ ಬಿನೇ ಬರಿಬೇಕು. ಎ ಅನ್ನೋದು 2 marks, ಬಿ ಅನ್ನೋದು 2 marks ಇರುತ್ತೆ, ಅದನ್ನೇ ತಗೋಬೇಕು ಅವರು. ಓ, ಫಸ್ಟ್ ಒನ್ ಅಲ್ಲಿರೋದು ಎ ಬರೆದು ಬಿಟ್ಟು ಸೆಕೆಂಡ್ ಒನ್ ಅಲ್ಲಿರೋದು ಬಿ ಬರೆದ್ರೆ ಅದ್ರ ವ್ಯಾಲ್ಯೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಇಂಟರ್ನಲ್ ಚಾಯ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಬರೆಯುವಾಗ ಒಂದು ಕ್ವಶನ್ ಇದ್ರೆ ಆ ಕ್ವಶನ್ ಅಲ್ಲಿರುವಂತದ್ದನ್ನೇ ಬರಿಬೇಕು. ಇನ್ನೊಂದು ಆಪ್ಷನ್ ಚಾಯ್ಸ್ ಕ್ವಶನ್ ಅಲ್ಲಿರೋದು ಇನ್ನೊಂದನ್ನ ಮಿಕ್ಸ್ ಮಾಡಿ ಬರೆದ್ರೆ ಅದು ತಪ್ಪಾಗುತ್ತೆ, ದಯಮಾಡಿ ಅದನ್ನ ವಿಶೇಷವಾಗಿ ಗಮನಿಸಬೇಕು. ನೀವು ಹೇಳಿದಾಗೆ ಈ ಹಿಂದು ಅಂದ್ರೆ ಕಲಿಕೆಯಲ್ಲಿ ಕಡಿಮೆ ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಮತ್ತೆ ಕಲಿಕೆಯಲ್ಲಿ ಹೆಚ್ಚು ಸಾಮರ್ಥ್ಯ ಇರತಕ್ಕಂತ ಮಕ್ಕಳು ಇಬ್ಬರಿಗೂ ಕೂಡ ಅಂದ್ರೆ ಇಬ್ಬರಿಗೂ ಕೂಡ ಅನುಕೂಲಕವಾಗುವಂತಹ ಕ್ವಶನ್ ಪೇಪರ್ಸ್ ಗಳನ್ನ ಈಗ ಫ್ರೇಮ್ ಮಾಡ್ತಾ ಇರೋದು. ಅಂದ್ರೆ ಈ ಏನ್ ಇಂಟರ್ನಲ್ ಚಾಯ್ಸ್ ಜಾಸ್ತಿ ಮಾಡ್ತಿರತಕ್ಕಂಥದ್ದು, ಬ್ಲೂ ಪ್ರಿಂಟ್ ಅನ್ನ ಈಗ ಆಲ್ರೆಡಿ ಬಿಟ್ಟಿರ್ತಕ್ಕಂಥದ್ದು, ಇದು ಇಬ್ಬರಿಗೂ ಅನುಕೂಲ ಆಗ್ತಕ್ಕಂಥದ್ದು. ಯಾವುದೇ ರೀತಿ ಗೊಂದಲ ಆಗಬಾರ್ದು ಮಕ್ಕಳಿಗೆ, ಅವ್ರಿಗೆ ಯಾವುದೋ ಒಂದು ಕನಿಷ್ಠ ಅಂಕಗಳನ್ನ ತೆಗೆಯುವಂತ ಸಾಮರ್ಥ್ಯಕ್ಕೂ ಕೂಡ ಅನುಕೂಲ ಆಗುವಂತಹ ಕ್ವಶನ್ ಪೇಪರ್ ನ ಬ್ಲೂ ಪ್ರಿಂಟ್ ಅನ್ನ ಕಳಿಸಿದ್ದಾರೆ, ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ಎಲ್ಲರೂ.
4: ಇಂಟರ್ನಲ್ ಅಂಕಗಳು 20 ಏನು ಗಮನಿಸಿ ಹೆಚ್ಚು ನೀಡಲಾಗುತ್ತೆ ಅಂತ.
3: ಸರ್, ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶ ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ಈ 5 ಅಂಕದ ಪ್ರಶ್ನೆ ಭೌತಶಾಸ್ತ್ರದಲ್ಲಿ ಕೊಡಲ್ಲ ಅಂತ ಹೇಳಿದೆ, ಹಾಗಾದ್ರೆ ಇನ್ಯಾವುದ್ರಲ್ಲಿ ಕೊಡಬಹುದು ಅಂತಂದ್ರೆ ಅದನ್ನು ಕೂಡ ಅವರು ನಿರ್ದಿಷ್ಟತೆಯನ್ನು ಕೊಟ್ಟಿದ್ದಾರೆ, ಜೀವಶಾಸ್ತ್ರದಲ್ಲಿ ಮಾತ್ರ ಬರುತ್ತೆ ಸರ್. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅನ್ನುವಂತಹ ಒಂದು ಪಾಠ ಇದೆ, ಆ ಘಟಕದಲ್ಲೇ ಬರುತ್ತೆ.
4: ಹಾಗಿದ್ರೆ 2-3 ಒಂದು ಘಟಕನ ನಾವು ಅವರು
3: ಅಲ್ಲಿಗೆ ಫಿಕ್ಸ್ ಆಯ್ತು ಸರ್. ಮಗುಗೆ ನೋಡಿ, ಈಗ 5 ಅಂಕದಕ್ಕೆ ಆ ಚಾಪ್ಟರ್ ನನಗೆ ಬರುತ್ತೆ ಅನ್ನುವಂತಹದ್ದು ಗೊತ್ತಾಗ್ಬಿಟ್ರೆ ಅದ್ರಲ್ಲಿ ಎಷ್ಟೆಲ್ಲ ರೆಡಿ ಆಗೋದಕ್ಕೆ ನಾನು ಪ್ರಯತ್ನ ಪಡ್ತೀನೋ 5 ಅಂಕಗಳನ್ನ ಅಲ್ಲಿ ತೆಗೆದುಕೊಳ್ಬಹುದು ಅನ್ನುವಂತಹದ್ದು ಗೊತ್ತಾಗುತ್ತೆ. ಹಾ ಸರ್,
4: ಎಸ್ ಸರ್, ಇನ್ನೊಂದು ಹೇಳಿದೆ ಇಂಟರ್ನಲ್.
3: ಹಾ ಸರ್, ಸರ್ ಇಂಟರ್ನಲ್ ಚಾಯ್ಸ್ಗೆ ಹೇಗೆ ರೆಡಿ ಆಗಬೇಕು?
4: ಅಲ್ಲ, ಮೀನ್ಸ್ ಇಂಟರ್ನಲ್ ಅಂಕಗಳನ್ನು ಕೊಡುವಾಗ ಏನೆಲ್ಲ ಗಮನಿಸಿ ಅಂಕಗಳು
3: ಹೇಳ್ತೀನಿ ಸರ್. ಈಗ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. 3 ಅಂಕದ ಪ್ರಶ್ನೆಯನ್ನ ನಾನು ರಚನೆ ಮಾಡಬೇಕಾದ್ರೆ, ಒಬ್ಬ ಶಿಕ್ಷಕನಾಗಿ ಕ್ವಶನ್ ಪೇಪರ್ ಅಲ್ಲಿ ಡಿಸೈನ್ ಮಾಡಬೇಕಾದ್ರೆ ಏನನ್ನೆಲ್ಲ ಗಮನಿಸ್ತೇನೆ ನಾನು? 3 ಅಂಕದ ಒಂದೇ ಪ್ರಶ್ನೆ ನೇರವಾಗಿ ಬರೋದಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಕೆಲವು ಘಟಕಗಳಲ್ಲಿ ಸಾಧ್ಯತೆ ಇದೆ. ಒಂದೇ ಪ್ರಶ್ನೆಯನ್ನ ಕೊಟ್ಟು ಆನ್ಸರ್ ಮಾಡಿ ಅಂತ ಹೇಳ್ತಾರೆ. ಉದಾಹರಣೆಗೆ ಸರ್ ಅಂತಂದ್ರೆ, ಉದಾಹರಣೆಗೆ ಫಿಸಿಕ್ಸ್ ನಲ್ಲಿ ಬರುವಂತಹ ಕೆಲವು ಪ್ರಾಬ್ಲಮ್ಸ್, ಕೆಲವು ಚಿತ್ರಗಳು, ರೇಖಾಚಿತ್ರಗಳು, ರೇ ಡಯಾಗ್ರಾಮ್ಸ್ ಅಂತ ಕೇಳ್ತೀವಿ, ಇಂತಹದ್ದೆಲ್ಲ ನೇರವಾಗಿ ಒಂದೇ ಪ್ರಶ್ನೆ ಇರುತ್ತೆ, ಮೂರು ಅಂಕಗಳಿಗಿರುತ್ತೆ, ಅಥವಾ ಮೂರು ಅಂಕಗಳನ್ನ ಸ್ಪ್ಲಿಟ್ ಮಾಡ್ತಾರೆ, ವಿಭಾಗ ಮಾಡ್ಕೋತಾರೆ. ಹೇಗೆ ವಿಭಾಗ ಮಾಡಬಹುದು? ಒಂದು ಅಂಕ ಎರಡು ಅಂಕ ಅನ್ನೋ ರೀತಿಯಲ್ಲಿ. ಸೊ ಒಂದೇ ಘಟಕದಿಂದ ತೆಗೆದುಕೊಳ್ತಾರೆ ಮುಖ್ಯವಾಗಿ, ಅದೊಂದು ಗಮನಿಸಬೇಕಾದಂತಹ ಅಂಶ. ಮೂರು ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗಿದೆ, ಎರಡು ಪ್ರಶ್ನೆಗಳು ಬಂದಿದೆ ಅಂದ್ರೆ ಒಂದು ಪಾಠದಿಂದ ಒಂದು, ಇನ್ನೊಂದು ಪಾಠದಿಂದ ಒಂದು, ಆ ರೀತಿ ತೆಗೆದುಕೊಳ್ಳೋದಿಲ್ಲ. ಒಂದೇ ಘಟಕದಿಂದ ತಗೊಂಡು ಅದರಲ್ಲಿ ಸ್ಪ್ಲಿಟ್ ಅನ್ನ ಮಾಡ್ತಾರೆ, ಒಂದು ಅಂಕ ಮತ್ತೆ ಎರಡು ಅಂಕ ಅನ್ನುವಂತಹದ್ದು. ಈಗ ನಾಲ್ಕು ಅಂಕ ಬಂತು ಅಂದ್ರೆ ಒಂದು ಅಂಕ, ಒಂದು ಅಂಕ, ಎರಡು ಅಂಕ, ನಾಲ್ಕಾಯ್ತು, ಅಥವಾ ಎರಡು ಪ್ಲಸ್ ಎರಡು, ಈ ರೀತಿ ಸ್ಪ್ಲಿಟ್ ಆಗುತ್ತೆ. ಮುಖ್ಯವಾಗಿ ನಾಲ್ಕು ಮತ್ತೆ ಐದು ಅಂಕದ ಪ್ರಶ್ನೆಗಳು ಬರುತ್ತಲ್ಲ, ಇದರಲ್ಲಿ ಒಂದೇ ಪ್ರಶ್ನೆಯನ್ನ ಕೇಳೋದಿಲ್ಲ ಸರ್. ಅಂತಹ ದೊಡ್ಡ ಪ್ರಶ್ನೆಗೆ ಉತ್ತರಿಸುವಂತಹ ಯಾವುದೇ ಪ್ರಶ್ನೆ ನಮ್ಮಲ್ಲಿ ಹುಟ್ಟು ಹಾಕಿಲ್ಲ. ಹಾಗಾಗಿ ಮೂರು ಅಂಕದ ಪ್ರಶ್ನೆಯಲ್ಲಿ ಮಾತ್ರ ನಾವು ಒಂದು ಅಂಕದ ಅಂದ್ರೆ ಒಂದೇ ಪ್ರಶ್ನೆಯನ್ನ ನಿರೀಕ್ಷೆ ಮಾಡಬಹುದೇ ಹೊರತು ನಾಲ್ಕು ಅಂಕದ ಒಂದೇ ಒಂದು ಪ್ರಶ್ನೆ ಬರುತ್ತೆ ಇಲ್ಲ ಸರ್. ನಾಲ್ಕು ಅಂಕದ ಪ್ರಶ್ನೆಗಳು, ಐದು ಅಂಕದ ಪ್ರಶ್ನೆಗಳು ಸ್ಪ್ಲಿಟ್ ಆಗುತ್ತೆ. ಇದರಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಯಾವ ವಿಭಾಗಕ್ಕೆ ನಾವು ಸೇರಿಸ್ಕೊಳ್ತೀವಿ ಎನ್ನುವಂಥದ್ದು. ಯಾವ ವಿಭಾಗಕ್ಕೆ ಅಂದ್ರೇನು? ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಬೇಕಾದ್ರೆ ಅದರ ಕ್ಲಿಷ್ಟತೆಯ ಆಧಾರದ ಮೇಲೆ ಪ್ರಶ್ನೆಗಳು ರಚನೆ ಆಗುತ್ತೆ. ಕ್ಲಿಷ್ಟತೆಯ ಮಟ್ಟ ಅಂತಂದ್ರೆ ಹೇಗೆ? ಉದಾಹರಣೆಗೆ ಸುಲಭವಾಗಿರುವಂತಹ ಪ್ರಶ್ನೆಗಳು ಎಷ್ಟು ಬರಬಹುದು ಸರ್? 24 ಅಂಕಗಳಿಗೆ ಇರುತ್ತೆ ಸರ್, ಸುಲಭವಾಗಿ ವಿದ್ಯಾರ್ಥಿಗಳು ಉತ್ತರಿಸುವಂಥದ್ದು. ಹಾಗೆ ಸಾಧಾರಣವಾಗಿ ತುಂಬಾ ಸುಲಭನೂ ಇಲ್ಲ, ತುಂಬಾ ಕಷ್ಟನೂ ಅಲ್ಲ ಅನ್ನುವಂತಹದ್ದು ಒಂದು 40 ಅಂಕಗಳಿಗೆ ಬರುತ್ತೆ ಸರ್, 50%. ಹಾಗೆ ಕಠಿಣವಾಗಿ ಬರುವಂತಹ ಪ್ರಶ್ನೆಗಳು ಎಷ್ಟಿರುತ್ತೆ? ಸೊ ಕಠಿಣ ಅಂತ ಅಂದ್ರೆ ನಾವು ಕಾನ್ಸೆಪ್ಟ್ ವೈಸ್ ಕಠಿಣ ಅಂತ ನೋಡ್ತೀವಿ. ಮಕ್ಕಳಿಗೆ ಕಠಿಣ, ಓದುವಂತಹ ಮಗುಗೆ ಎಲ್ಲವೂ ಈಸಿ, ಓದದಿರೋ ಮಗುಗೆ ಎಲ್ಲವೂ ಕಷ್ಟ. ಬಟ್ ಕ್ವಶನ್ ವೈಸ್ ನಾವು ಟೀಚರ್ ಡಿಸೈಡ್ ಮಾಡಬೇಕಾದ್ರೆ ಈ ಪ್ರಶ್ನೆಗೆ ಮಗು ಉತ್ತರಿಸೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ. ಆ ಆಧಾರದ ಮೇಲೆ 16 ಅಂಕಗಳಿಗೆ ಕಷ್ಟ ಇರುತ್ತೆ ಸರ್. ಇದನ್ನ ಫಸ್ಟ್ ಪ್ರಮುಖವಾಗಿ ಗಮನಿಸಿಕೊಂಡು ನಾವು ಪ್ರಶ್ನೆಗಳನ್ನ ತಯಾರಿಸ್ತೇವೆ. ಯಾವುದೇ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಅನ್ನ ಈಗ ಈ ಮೂರು ಆಧಾರದ ಮೇಲೆ ತುಂಬಾ ಸುಲಭವಾಗಿ ಕೊಡಬೇಕು ಅಂತ ಅಂದಾಗ ಎರಡೂ ಪ್ರಶ್ನೆಗಳು ಅದರಲ್ಲಿ ಸುಲಭವಾದದ್ದನ್ನೇ ಆಯ್ಕೆ ಮಾಡ್ಕೊಂಡಿರ್ತೀವಿ. ಈಗ ಒಂದು ಅಂಕದೊಂದು, ಎರಡು ಅಂಕದೊಂದು ಇರುತ್ತೆ, ಎರಡೂ ಕೂಡ ಸುಲಭತೆ ತಗೊಂಡಿರ್ತೀವಿ. ಅದರಲ್ಲೇನಾದ್ರೂ ನಾವು ಕಠಿಣವಾಗಿ ಇರುವಂತಹದ್ದೇನಾದ್ರೂ ನಾವು ಗಮನಿಸೋದೇ ಆದ್ರೆ ಎರಡೂ ಪ್ರಶ್ನೆಗಳು ಕಠಿಣತೆಗೆ ಸಂಬಂಧಪಟ್ಟಿರುತ್ತೆ. ಸೊ ಈ ರೀತಿಯಾಗಿ ಇಂಟರ್ನಲ್ ಚಾಯ್ಸ್ ಅನ್ನ ನಾವು ಗಮನಿಸ್ತಾ ಹೋಗ್ತೀವಿ ಸರ್.
4: ಎಸ್ ಸರ್. ಸರ್, ಹಾಗೇನೆ ಚಿತ್ರಗಳ ಸಂಖ್ಯೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆಯಾ?
2: ಹೌದು, ಅರೆ ಬಿಫೋರ್ ಲಾಸ್ಟ್ ಇಯರ್ಗಿಂತ ಈಗಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಚಿತ್ರಗಳ ಸಂಖ್ಯೆ ತುಂಬ ಕಡಿಮೆ ಮಾಡಿದ್ದಾರೆ. ರಸಾಯನಶಾಸ್ತ್ರದಲ್ಲಿ ಕೇವಲ 4 ಚಿತ್ರಗಳನ್ನು ಮಾತ್ರ ನೇರವಾಗಿ ಬರೆಯೋದಕ್ಕೆ ಕೇಳೋದು. ಅದರಲ್ಲಿ ಮೊದಲನೇ ಚಾಪ್ಟರ್ಲ್ಲಿ ಇರತಕ್ಕಂತಹ ನೀರಿನ ವಿದ್ಯುತ್ ವಿಭಜನೀಯತೆ, ಎಲೆಕ್ಟ್ರಾಲಿಸ್ ಆಫ್ ವಾಟರ್ ಅಂತ ಇದೆ, ಅದೊಂದು. ಎರಡನೇ ಪಾಠದಲ್ಲಿ ಸತುವು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸಿ ಹೈಡ್ರೋಜನ್ ಬಿಡುಗಡೆಯಾಗುವುದನ್ನು ಪರೀಕ್ಷೆ ಮಾಡುವಂತಹ ಚಿತ್ರ ಎರಡನೇ ಚಾಪ್ಟರ್ಲ್ಲಿ. ಮೂರನೇ ಚಾಪ್ಟರ್ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿ ಎರಡು ಚಿತ್ರ ಇದೆ. ಹಬೆಯೊಂದಿಗೆ ಲೋಹದ ವರ್ತನೆಯ ಚಿತ್ರ ಒಂದು, ತಾಮ್ರದ ವಿದ್ಯುತ್ ವಿಭಜನೀಯತೆ ಚಿತ್ರ ಒಂದು. ಇವು ನಾಲ್ಕು ಚಿತ್ರವನ್ನು ಯಾರು ಚೆನ್ನಾಗಿ ಕಲ್ತ್ಕೊಂಡಿರ್ತಾರೋ ಅವರಿಗೆ ಕನಿಷ್ಠ 3 ಅಂಕ ಸಿಕ್ಕೇ ಸಿಗುತ್ತೆ. 4 ಬರ್ಬೋದು, ಕನಿಷ್ಠ 3 ಅಂಕ. ರಸಾಯನಶಾಸ್ತ್ರದಲ್ಲಿ ಟೋಟಲ್ 12 ಅಂಕಕ್ಕೆ ಚಿತ್ರ ಇದೆ, ನೇರವಾಗಿ ಕೇಳುವಂತಹ ಚಿತ್ರಗಳು 12 ಅಂಕ. ಇನ್ನು ಜೀವಶಾಸ್ತ್ರದಲ್ಲಿ ಕೇವಲ 5 ಚಿತ್ರಗಳು, 5 ಚಿತ್ರ ಕಲ್ತಿದ್ದಾನೆ ಅಂದರೆ ಕನಿಷ್ಠ 3 ಅಂಕ, 4 ಅಂಕಕ್ಕೂ ಇರುತ್ತೆ ಕನಿಷ್ಠ, ನಾನು ಹೇಳ್ತಾ ಇರೋದು. ಒಂದು ವ್ಯತ್ಯಾಸ ಆಗ್ಬೋದು ಅಷ್ಟೇ. ಒಮ್ಮೆ 5 ಅಂಕಕ್ಕೂ ಬರ್ಬೋದು, ಜೀವಶಾಸ್ತ್ರದಲ್ಲಿ 5 ಅಂಕಕ್ಕೂ ಕೊಡ್ಬೋದು, ಬಟ್ ರೇರ್ ಕೇಸಲ್ಲಿ 3 ಕನಿಷ್ಠ ಇರುತ್ತೆ. ಅದರಲ್ಲಿ ನಮಗೆ ಮಾನವನ ಹೃದಯದ ಚಿತ್ರ ಹೊಂದಿದೆ, ಪತ್ರರಂಧ್ರದ ಚಿತ್ರ ಹೊಂದಿದೆ ಮೊದಲನೇ ಪಾಠದಲ್ಲೇ, ನೆಫ್ರಾನ್ನ ಚಿತ್ರ ಇದೆ, ಮಿದುಳಿನ ಎರಡನೇ ಚಾಪ್ಟರ್ಗೆ ಹೋದರೆ ಮಿದುಳಿನ ಚಿತ್ರ ಇದೆ, ಸಂತಾನೋತ್ಪತ್ತಿ ಪಾಠಕ್ಕೆ ಹೋದರೆ ಶಲಾಕಾಗದ ಮೇಲೆ ಪರಾಗದ ಮೊಳಕೆಯ ಚಿತ್ರ ಇದೆ. 5 ಚಿತ್ರ ಇರೋದು, 5 ಚಿತ್ರವನ್ನು ಕಲಿತು ಗುರುತಿಸೋದನ್ನು ಕಲ್ತ್ಕೊಬಿಟ್ರೆ ಅವನಿಗೆ ಕನಿಷ್ಠ 3 ಸಿಕ್ಕೇ ಸಿಗುತ್ತೆ. ಗರಿಷ್ಠ 4 ಇರ್ಬೋದು, 5 ಆಗ್ಬೋದು, ಬಟ್ ಕನಿಷ್ಠ 3. ರಸಾಯನಶಾಸ್ತ್ರದಲ್ಲಿ 3 ಇದ್ದರೆ ಇದರಲ್ಲಿ ನಾಲ್ಕು ಇರ್ಬೋದು, ರಸಾಯನಶಾಸ್ತ್ರದಲ್ಲಿ ನಾಲ್ಕು ಇದ್ರೆ ಇದರಲ್ಲಿ ನಾಲ್ಕು, ಆ ಥರ ಏನಾದ್ರು ವ್ಯತ್ಯಾಸ ಆಗ್ಬೋದು. ಕನಿಷ್ಠ ಅಂತ ಸಿಗುತ್ತೆ, ಒಟ್ಟಾರೆ 12 ಅಂಕ.
3: ಹೌದು, ಹಾಗೆ ಭೌತಶಾಸ್ತ್ರದಲ್ಲೂ ಕೂಡ ಇಂತಿಷ್ಟೇ ಚಿತ್ರಗಳಿಗೆ ನಾವು ನಿಗದಿಪಡಿಸ್ಕೊಡ್ಬಹುದು. ಕೆಲವು ಒಂದು ಅಂಕಗಳಿಗೆ ಚಿತ್ರಗಳನ್ನು ಕೊಡೋ ಸಾಧ್ಯತೆ ಇದೆ, ಭೌತಶಾಸ್ತ್ರದಲ್ಲಿ ಮಾತ್ರ ಇದು ಸಾಧ್ಯ ಆಗೋದು. ಯಾವುದು ಅಂತಂದರೆ, ಈ ವಿದ್ಯುನ್ಮಂಡಲ ಸರ್ಕ್ಯೂಟ್ಗಳಲ್ಲಿ ಕೆಲವು ನಾವು ಡಿವೈಸ್ಗಳನ್ನು ಯೂಸ್ ಮಾಡ್ತೀವಿ, ರೆಸಿಸ್ಟರ್ಸ್ಗಳನ್ನ ಯೂಸ್ ಮಾಡ್ತೀವಿ, ಮತ್ತು ರಿಯೋಸ್ಟಾಟ್ ಯೂಸ್ ಮಾಡ್ತೀವಿ. ಇದಕ್ಕೆ ವಿದ್ಯುತ್ ಸಂಕೇತಗಳ ಚಿತ್ರಗಳಿದೆ, ಇದು ಒಂದು ಅಂಕಕ್ಕೆ ಕೊಡುವಂತಹ ಚಿತ್ರಗಳು ಬರುತ್ತೆ. ಇದಲ್ಲದೆ ಅದೇ ವಿದ್ಯುಚ್ಛಕ್ತಿ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿ ಮಂಡಲ ಮತ್ತು ಸಮಾಂತರ ಮಂಡಲ ಅನ್ನುವಂತಹದ್ದು, ಅಂದರೆ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಸರ್ಕ್ಯೂಟ್ಸ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಒಂದು ಚಾಪ್ಟರ್ ಇದೆ, ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಈ ದಂಡಕಾಂತದ ಸುತ್ತ ಇರುವಂತಹ ಕಾಂತೀಯ ಬಲರೇಖೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರ. ಮತ್ತು ಅದೇ ರೀತಿಯಲ್ಲಿ ನಾವು ರೇ ಡಯಾಗ್ರಾಮ್ಗಳನ್ನು ಗಮನಿಸ್ತೇವೆ, ಅದರಲ್ಲಿ ಲೆನ್ಸ್ ಮತ್ತು ಮಿರರ್ಸ್ ಎರಡೂ ಕೂಡ ಇದೆ. ಲೆನ್ಸಲ್ಲಿ ಎರಡು ಟೈಪ್ ಇದೆ, ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್, ಪೀನಾ ಮತ್ತು ನಿಮ್ನ ಮಸೂರ ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ಬಿಂಬೋತ್ಪತ್ತಿಯ ಚಿತ್ರಗಳು ರೇ ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ, ಅದನ್ನು ಕೇಳ್ತಾರೆ ಮುಖ್ಯವಾಗಿ. ಅದೇ ರೀತಿಯಲ್ಲಿ ಮಿರರ್ಸ್ಗೂ ಕೂಡ, ಅಂದರೆ ದರ್ಪಣಗಳಿಗೂ ಸಂಬಂಧಪಟ್ಟ ಹಾಗೆ ಕಾನ್ವೆಕ್ಸ್ ಮತ್ತು ಕಾನ್ಕೇವ್, ಪೀನಾ ಮತ್ತು ನಿಮ್ನ ಎರಡೂ ಕೂಡ ದರ್ಪಣಗಳಿವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೇ ಡಯಾಗ್ರಾಮ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲದೆ ಒಂದು ಮತ್ತೊಂದು ಪ್ರಶ್ನೆ ಚಿತ್ರ ಇದೆ, ಅದೇನಂತಂದರೆ ಅಶ್ರಗದಲ್ಲಿ ಹೇಗೆ ವರ್ಣ ವಿಭಜನೆ ಆಗುತ್ತೆ ಮತ್ತು ಪುನರುತ್ಪತ್ತಿ ಹೇಗಾಗುತ್ತೆ ಅನ್ನುವಂತಹದ್ದು ಒಂದು ಚಿತ್ರ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾರೆ. ಇಷ್ಟು ಮಾತ್ರ ಅಲ್ಲದೆ ಸರ್, ಚಿತ್ರಗಳನ್ನು ಬರೆಯೋದಕ್ಕೆ ಕೇಳೋದು ಮಾತ್ರ ಅಲ್ಲ, ಚಿತ್ರವನ್ನು ಕೊಟ್ಬಿಟ್ಟು ಅದರಲ್ಲಿರುವಂತಹ ಪ್ರಯೋಗವನ್ನು ವಿವರಿಸಿ ಅನ್ನುವಂತಹ ಹೊಸ ನಮೂನೆಯ ಪ್ರಶ್ನೆಗಳನ್ನು ಕೂಡ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೇವೆ. ಮೊದಲೇ ಏನಾಗ್ತಿತ್ತು ಅಂದರೆ ಚಿತ್ರ ಬರೀ, ಚಿತ್ರ ಬರೆದ್ರೆ ಮಾರ್ಕ್ಸ್ ಇತ್ತು, ಈಗ ಹಾಗಿಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ, ಕಾಂತಕ್ಷೇತ್ರದಲ್ಲಿ ಇರುವಂತಹ ವಿದ್ಯುತ್ ಕಾಂತೀಯ ಪ್ರವಾಹ ಇದೆಯಲ್ಲ, ಅದು ಅನುಭವಿಸುವಂತಹ ಬಲ, ಇದನ್ನು ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಪ್ರಯೋಗ ಇದೆ ಟೆಕ್ಸ್ಟ್ ಬುಕ್ನಲ್ಲಿ, ಅದನ್ನು ನಾವು ಪಾಠ ಕೂಡ ಮಾಡಿರ್ತೀವಿ. ಇದು ಹೇಗಾಗುತ್ತೆ ಅನ್ನುವಂತಹದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ವಿದ್ಯಾರ್ಥಿ ಕೇವಲ ವಿವರಿಸ್ಬಿಟ್ರೂ ಮಾರ್ಕ್ಸ್ ಇರುತ್ತೆ, ಇಲ್ಲ ಅದಕ್ಕೊಂದು ಚಿತ್ರವನ್ನು ಹಾಕ್ಕೊಂಡು ವಿವರಿಸಿದ್ರೆ, ಚಿತ್ರ ಹಾಕಿದ್ರೆ ಅದಕ್ಕೆ ಇಂತಿಷ್ಟು ಅಂಕಗಳು ಅಂತ ಸಿಕ್ಕೋಯ್ತು. ವಿವರಣೆ ಬರೆದ್ರೆ ಇನ್ನೂ ಇದೆ, ಚಿತ್ರ ಬರೀಲೇಬೇಕು ಅನ್ನುವಂತಹದ್ದೇನಿಲ್ಲ, ಬಟ್ ಬರೆದ್ರೆ ಅಲ್ಲೇ ಅಂಕಗಳು ಸಿಕ್ತು. ನಾವು ಚಿತ್ರದ ಪ್ರಶ್ನೆ ಅಲ್ಲದೇ ಇದ್ರೂ ಚಿತ್ರವನ್ನು ಉಪಯೋಗಿಸ್ಕೊಂಡ್ರೆ ಇಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಸಾಕಷ್ಟು ಅವಕಾಶಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಸಿಗುತ್ತವೆ ಸರ್.
4: ಎಸ್ ಸರ್, ಎಸ್ ಸರ್. ಹಾಗೆಯೇ ಎಲ್ ಬಿ ಎ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತೀರಿ ಸಾಮಾನ್ಯ, ಅದ್ರ ಬಗ್ಗೆ ದಯಮಾಡಿ.
2: ಹೌದು, ಈಗಾಗಲೇ ಕಳೆದ ಸಾಲಿನ ತನಕ 2025 ತನಕ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ತಮ್ಮ ಮಕ್ಕಳು 10th ತರಗತಿಗೆ ಬಂದ ತಕ್ಷಣ ಎಲ್ಲೆಲ್ಲಿ ನಾನು ಸೋರ್ಸ್ ಹುಡುಕ್ಬೇಕು, ಯಾವ ಗೈಡ್ ತೊಗೋಬೇಕು, ಮತ್ತು ಇನ್ನೇನೆಲ್ಲ ಹುಡುಕ್ಬೇಕು ಅಂತ ಹುಡುಕ್ತಾ ಇದ್ರು. ಈಗ ಅದನ್ನು ನಿವಾರಣೆ ಮಾಡಿದೆ. ಈಗ ಎಲ್ ಬಿ ಎ ಇರೋದ್ರಿಂದ, ಎಲ್ ಬಿ ಎ ಅನ್ನೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ, ಪ್ರತಿ ಅಧ್ಯಾಯವಾರು ಘಟಕವಾರು ಪರೀಕ್ಷೆ ಮಾಡಬೇಕಾದಂತಹ ಪ್ರಶ್ನೆಗಳನ್ನು ಸರ್ಕಾರದಿಂದನೇ, ಅಂದರೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಂದನೇ ಬಿಟ್ಟಿರೋದ್ರಿಂದ ನಾವು ಅದನ್ನು ಬಳಸ್ಕೋಬೋದು. ಅದನ್ನು ಬಳಸಿ ಪ್ರತಿ ಘಟಕದಲ್ಲಿರತಕ್ಕಂಥ ಪ್ರಶ್ನೆಗಳನ್ನು ನಾವು ಅಭ್ಯಾಸ ಮಾಡಿದ್ರೆ ನಮ್ಮ ಪರೀಕ್ಷೆಗೆ ಉತ್ತಮ ಫಲಿತಾಂಶ ಪಡೆಯೋದಕ್ಕೆ ಅನುಕೂಲ ಅಂತೂ ಆಗುತ್ತೆ.
3: ಜೊತೆಗೆ ಎಲ್ ಬಿ ಎ ಅಂತ ಅಂದ ತಕ್ಷಣ ಸರ್, ಫಸ್ಟ್ ಆಫ್ ಆಲ್ ಫಿಸಿಕ್ಸ್ ಬಗ್ಗೆ ಹೇಳೋದಾದರೆ, ಒಟ್ಟು ಅದರಲ್ಲಿ 318 ಪ್ರಶ್ನೆಗಳನ್ನು ರಚನೆ ಮಾಡಿದ್ದಾರೆ ಸರ್. ಇದನ್ನು ರಾಜ್ಯಾದ್ಯಂತ ಉತ್ತಮ ಶಿಕ್ಷಕರನ್ನು ಉಪಯೋಗಿಸ್ಕೊಂಡು ಈ ಎಲ್ ಬಿ ಎನ್ನು ತಯಾರಿಸಲಾಗಿದೆ. 318 ಪ್ರಶ್ನೆಗಳು 4 ಪಾಠದಿಂದ, 4 ಘಟಕಗಳಿಂದ, ಎಲೆಕ್ಟ್ರಿಸಿಟಿಯಲ್ಲಿ 106, ಹಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ 51, ಬೆಳಕಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ 97, ಹಾಗೆ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅಂತ ಇದೆ, ಅದರಲ್ಲಿ 64 ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನು ನಾನು ಅಧ್ಯಯನ ಮಾಡೋದಕ್ಕೆ ಮೊದಲು ಎಲ್ಲೆಲ್ಲೋ ಹುಡ್ಕೊಂಡು ಹೋಗಬೇಕಿತ್ತು ಸರ್. ಜೊತೆಗೆ ನಾನು ಹುಡುಕುವಂತಹ ಬೇರೆ ನಮೂನೆಯ ಸೋರ್ಸಸ್ಸಲ್ಲಿ ಅದರ ಅಧಿಕೃತತೆ, ಅಂದರೆ ಆ ಪ್ರಶ್ನೆಯ ವ್ಯಾಲಿಡಿಟಿ ನಾವು ಗ್ಯಾರಂಟಿ ಕೊಡೋಕೆ ಆಗ್ತಿರಲಿಲ್ಲ. ಪ್ರಶ್ನೆ ಎಷ್ಟು ಬೇಕಾದರೂ ರಚನೆ ಮಾಡ್ಬೋದು, ಆದರೆ ಅದು ಪರೀಕ್ಷೆಗೆ ಬರುತ್ತಾ, ಈ ನಮೂನೆಯ ಪ್ರಶ್ನೆಗಳು ಬರುತ್ತಾ ಇಲ್ಲವಾ ಅನ್ನುವಂತಹದ್ದು ಮುಖ್ಯ ಆಗುತ್ತೆ. ಈಗ ನಮ್ಮ ಮಂಡಳಿಯವರೇ ಇದನ್ನು ಬಿಟ್ಟಿರೋದ್ರಿಂದ ಇವು ಅಧಿಕೃತವಾದಂತಹ ಪ್ರಶ್ನೆಯ ನಮೂನೆಗಳಾಗಿರುತ್ತವೆ. ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ಅಂಕಗಳನ್ನು ಪಡೆಯೋದಕ್ಕೆ ನಮಗೆ ಸಹಾಯ ಆಗೇ ಆಗುತ್ತೆ ಸರ್.
4: ಎಸ್ ಎಸ್ ಸರ್, ಎಸ್ ಸರ್. ಇಲ್ಲಿ ವಿದ್ಯಾರ್ಥಿಗಳ ನಾವು ಎರಡು ನೋಡ್ತೀವಿ, ಆವಾಗಲೇ ಹೇಳಿದಂಗೆ ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂಥವ್ರು, ಕಲಿಕೆಯಲ್ಲಿ ಸಾಮರ್ಥ್ಯ ಹೆಚ್ಚಿರುವಂಥವ್ರು. ಸೊ ಹೆಚ್ಚು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರುವಂಥವ್ರು ಕನಿಷ್ಠ ಉತ್ತೀರ್ಣ ಆಗಲಿಕ್ಕೆ ಸಾಕಷ್ಟು ಅವಕಾಶಗಳು ಎಂದು ತಾವು ಹೇಳಿದರೆ, ಔಟ್ ಆಫ್ ಅವರ್ ತಗೋಬೇಕು, ನಾನು ಹೆಚ್ಚಿನ ಶ್ರೇಣಿ ತಗೋಬೇಕು ಅಂತ ಹೇಳೋರಿಗೆ ಏನೆಲ್ಲ ಅಂಶಗಳನ್ನು ತಾವು ಹೇಳ್ತೀರಿ? ಎಸ್ ಸರ್, ಹೇಳಿ ಸರ್. ಬಸವರಾಜ್ ಸರ್,
2: ಹೌದು. ಈಗ ನಾವು ಯಾರು ಅತ್ಯುನ್ನತ ಶ್ರೇಣಿಯಲ್ಲಿ ಅಂದರೆ ಔಟ್ ಆಫ್ ಔಟ್, ನಾನು ಔಟ್ ಆಫ್ ಔಟ್ 80-80 ತಗೋಬೇಕು ಎಕ್ಸ್ಟರ್ನಲಲ್ಲಿ ಅಂತೇನು ಆಸೆ ಇದೆಯ ಮಕ್ಕಳು, ಅವರು ಈ ಟೆಕ್ಸ್ಟ್ ಬುಕ್ ಅಂತೇನಿದೆ ನಮಗೀಗ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಪರಿಕಲ್ಪನೆಗಳನ್ನು ಮನನ ಮಾಡಲೇಬೇಕು. ಅವರು ಯಾವುದೇ ಸೋರ್ಸ್ ಇರ್ಬೋದು, ನಮ್ಮ ಎಲ್ ಬಿ ಎ ಇರ್ಬೋದು ಅಥವಾ ಮತ್ತೆ ಯಾವುದು ಮಾಡೆಲ್ ಕ್ವಶನ್ ಪೇಪರ್ಸ್ ಇರ್ಬೋದು, ಪ್ರಿಪರೇಟರಿ ಕ್ವಶನ್ ಪೇಪರ್ ಬೇಕು, ಅದೆಲ್ಲವನ್ನು ಸೇರಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪ್ರತಿಯೊಂದು ಪರಿಕಲ್ಪನೆಗಳನ್ನು ಆಳವಾಗಿ ತಿಳ್ಕೊಂಡಿದ್ರೆ ಅವರು ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗಲೂ ಕೂಡ ಬರೆಯುವಂಥ ಸಾಮರ್ಥ್ಯವನ್ನು ಗಳಿಸ್ಬೋದು. ನಾನು ಇದಕ್ಕೆ ಅಂತೇಳಿ ರಿಸ್ಟ್ರಿಕ್ಷನ್ ಆಗಬಾರ್ದು. ಚಿತ್ರಗಳು, ಚಿತ್ರ ಎಲ್ಲ ಗೊತ್ತಿದೆ, ಪ್ರಾಬ್ಲಮ್ಸ್ ಇದೆ ನನಗೆ ಗೊತ್ತಿದೆ, ಈಕ್ವೇಷನ್ಸ್ಗಳು ಗೊತ್ತಿದೆ, ಈ ರೀತಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಅವನು ತನ್ನದೇ ಆದಂಥ ಒಂದು ರೀತಿಯಲ್ಲಿ ಮೈಂಡ್ ಮ್ಯಾಪ್ ಹಾಕ್ಕೊಂಡು ಅದನ್ನು ಪ್ರತಿಯೊಂದನ್ನು ಅವನು ಅಭ್ಯಾಸ ಮಾಡ್ತಾ ಹೋದರೆ ಅವನಿಗೆ 80-80 ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯವನ್ನು ಗಳಿಸ್ಕೋಬೇಕಾಗುತ್ತೆ. ಈಗ ಭೌತಶಾಸ್ತ್ರದಲ್ಲಿ ಈಗ ಹರ್ಷ ಸರ್ ಅಷ್ಟೊತ್ತಿಂದ ಹೇಳ್ತಾ ಇದ್ದಾರೆ, ಅದರಲ್ಲಿ ಹೇಗೆ ಹೇಳಬೇಕು ಅನ್ನೋದು ಕೂಡ ಅವರು ತಿಳಿಸ್ತಾರೆ.
3: ಹಾಗೆ ಮುಖ್ಯವಾಗಿ ಇದನ್ನು ಗಮನಿಸಬೇಕಾದಂತಹ ಮುಖ್ಯವಾದ ಅಂಶ ಏನಂತಂದರೆ, ಮಕ್ಕಳೇ, ಇದುವರೆಗೂ ಬಂದಿರುವಂತಹ ರಿಸಲ್ಟ್ನಲ್ಲಿ 100-100 ತೆಗೆದುಕೊಳ್ಳುವಂತಹ ವಿಷಯದಲ್ಲಿ ಅತಿ ಕಡಿಮೆ ಮಕ್ಕಳು 100-100 ತೆಗೆದುಕೊಂಡಿರುವಂತಹದ್ದು ವಿಜ್ಞಾನದಲ್ಲೇ. ಅಲ್ಲಿಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇತರೆ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಕೆ ಮಾಡಿದಾಗ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯನ್ನು ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಔಟ್ ಆಫ್ ಔಟ್ ತೆಗಿತೀನಿ ಅಂದರೆ 80-80 ತೆಗಿತೀನಿ ಅಂದಾಗ ನನಗೆ ಈಗ ಏನು ಅನುಕೂಲ ಇದೆ? ಈಗ ಆಲ್ರೆಡಿ ಬಸವರಾಜ್ ಸರ್ ಹೇಳಿದ್ರು ಟೆಕ್ಸ್ಟ್ ಬುಕ್ಕನ್ನು ಮುಖ್ಯವಾಗಿ ಓಹೋ ನಾವು ನೋಡಬೇಕು ಅಂತ. ಅದು ಸತ್ಯವಾದ ಮಾತು. ಯಾರು ಟೆಕ್ಸ್ಟ್ ಬುಕ್ಕನ್ನು ಓದ್ತಾರೆ ಅವರಿಗೆ ಈ ಅವಕಾಶ ಹೆಚ್ಚಿದೆ ಸರ್. ಅಷ್ಟು ಮಾತ್ರ ಅಲ್ಲದೆ ಮಕ್ಕಳೇ, ನೀವು ಮಾಡಬೇಕಾಗಿರುವಂತಹ ಮತ್ತೊಂದು, ಎಲ್ಲೆಲ್ಲಿಂದ ನಾನು ಪ್ರಶ್ನೆಗಳನ್ನು ಹುಡುಕೋದಕ್ಕೆ ಸಾಧ್ಯ ಆ ಕೆಲಸವನ್ನು ಮಾಡ್ಕೋಬೇಕು. ಅದಕ್ಕೆ ನಿಮಗೆ ಪೂರಕವಾಗಿ ಎಲ್ ಬಿ ಎ ಸಿಕ್ಕಿದೆ. ಹಾಗಾದರೆ ಸರ್, ನಾನು ಎಲ್ ಬಿ ಎನ್ನು ಓದ್ಬಿಟ್ರೆ ಈ ಔಟ್ ಆಫ್ ಔಟ್ ತೆಗೆಯೋದಕ್ಕೆ ಸಾಧ್ಯವಾ? ಖಂಡಿತವಾಗಿ ಮಕ್ಕಳೇ, ಎಲ್ ಬಿ ಎನ್ನು ನೀವು ಓದಬೇಕಾದ್ರೆ ಅದರಲ್ಲಿರುವಂತಹ ಪ್ರಶ್ನೆಗಳನ್ನು ನೀವು ಗಮನಿಸಿದ್ದೇ ಆದರೆ, ಒಂದು ಕೆಲವು ಪ್ರಶ್ನೆಗಳನ್ನು ಉತ್ತರಿಸಬೇಕಾದ್ರೆ ನೀವು ಅದರ ಆಳವನ್ನು ಹೊಕ್ಕಿ ತಿಳ್ಕೊಂಡಿರಬೇಕಾಗಿರುತ್ತೆ. ಅಂತಹ ಹಲವಾರು ಪ್ರಶ್ನೆಗಳನ್ನು ನಮ್ಮ ಮಂಡಳಿ ಎಲ್ ಬಿ ಎನ ತಯಾರಿಸೋದ್ರ ಮುಖಾಂತರ ಮಾಡಿದೆ ಸರ್. ಎಷ್ಟು ಸಾಧ್ಯವೋ ಅಷ್ಟು ಆಳವನ್ನು ಹೊಕ್ಕಿ ನಾವು ಪ್ರಶ್ನೆಗಳನ್ನು ತಯಾರಿಸಿದ್ದಾರೆ ನಮ್ಮ ಶಿಕ್ಷಕರು. ಹಾಗಿದ ಮೇಲೆ ಇಡೀ ಸಂಪೂರ್ಣ ಪಾಠದ ಘಟಕದ ನಮಗೆ ಪೂರ್ಣ ಮಾಹಿತಿ ಆ ಒಂದು ಎಲ್ ಬಿ ಎನ ಸಾಲ್ವ್ ಮಾಡೋದ್ರಲ್ಲಿ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು 80 ಅಂಕಗಳಿಗೆ ಪ್ರಯತ್ನ ಪಡಬೇಕು. ಜೊತೆಗೆ ಅದರಲ್ಲಿ ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂತ ಬರುತ್ತೆ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದರೆ ಏನು ಮಕ್ಕಳೇ? ಮುಖ್ಯವಾಗಿ ಇದನ್ನು ಸರಿಯಾಗಿ ನೀವು ಗಮನಿಸಬೇಕು, ಅಥವಾ ಶಿಕ್ಷಕರು ಕೂಡ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ಸ್ ಅಂದ್ರೇನು? ಅನ್ವಯಿಕ ಪ್ರಶ್ನೆಗಳು ಅಂದ್ರೇನು? ಇದುವರೆಗೂ ಭೂಮಿಯ ಮೇಲೆ ಸೃಷ್ಟಿ ಆಗದೇ ಇರುವಂತಹ ಪ್ರಶ್ನೆಗಳು ಸರ್. ಇದುವರೆಗೂ ಸೃಷ್ಟಿ ಆಗಿಲ್ಲ ಅಂದರೆ ಅರ್ಥ ಏನು? ಎಲ್ಲ ಬಹುತೇಕರಲ್ಲಿ ಒಂದಿರುವಂತಹ ಅನುಮಾನ ಏನಂದರೆ, ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಯಾವುದೋ ಸಿ ಬಿ ಎಸ್ ಸಿ ಬೋರ್ಡಲ್ಲಿರುವಂತಹ ಒಂದು ಕ್ವಶನನ್ನು ತೆಗೆದು ಇಲ್ಲಿಗೆ ಕೊಟ್ಬಿಡೋದು, ಐ ಸಿ ಎಸ್ ಸಿ ಬೋರ್ಡಲ್ಲಿರುವಂತಹ ಟಫ್ ಕ್ವಶನ್ನ ತೆಗೆದು ಇಲ್ಲಿಗೆ ಹಾಕ್ಬಿಡೋದು, ಅಥವಾ ಇನ್ಯಾವುದೋ ಒಂದು ಬುಕ್ನಲ್ಲಿ ಬಂದಿತ್ತು ಔಟರ್ ಸೋರ್ಸಲ್ಲಿ ಅಲ್ಲಿರುವಂತಹ ಟಫ್ ಕ್ವಶನ್ನ ತೆಗೆದು ಹಾಕೋದು. ಖಂಡಿತ ಅಲ್ಲ. ಅಪ್ಲಿಕೇಶನ್ಸ್ ಲೆವೆಲ್ ಕ್ವಶನ್ ಅಂತಂದರೆ ಅದು ಈ ಪರೀಕ್ಷೆಗೋಸ್ಕರನೇ ಹೊಸದಾಗಿ ಜನ್ಮ ತಾಳುವಂತಹ ಪ್ರಶ್ನೆ. ಆದರೆ ಆ ಪ್ರಶ್ನೆ ನಮ್ಮ ಘಟಕದಲ್ಲಿರುವಂತಹ ಪರಿಕಲ್ಪನೆಗಳನ್ನೇ ಒಳಗೊಂಡಿರುತ್ತೆ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕು. ನೀವು ಎಲ್ ಬಿ ಯಲ್ಲಿರುವಂತಹ ಪ್ರಶ್ನೆಗಳನ್ನು ಶಿಸ್ತುಬದ್ಧವಾಗಿ ನೀವು ಅಧ್ಯಯನ ಮಾಡಿದ್ದೇ ಆಗಲಿ, ಆದಲ್ಲಿ ಅಂತಹ ಹೊಸ ಪ್ರಶ್ನೆಗಳಿಗೂ ಉತ್ತರಿಸಬಲ್ಲಂತಹ ಸಾಮರ್ಥ್ಯ ನಿಮಗೆ ಸಿಕ್ಕತ್ತೆ ಮಕ್ಕಳೇ. ಖಂಡಿತವಾಗಿ ಸರ್, ಖಂಡಿತವಾಗಿ ಅದು ಮಕ್ಕಳು ಮಾಡಬೇಕಾಗಿರೋಂಥದ್ದು. ನಾನು 80-80 ತೆಗಿತೀನಿ ಅಂದರೆ ತರಗತಿಯಲ್ಲಿ ಶಿಸ್ತುಬದ್ಧನಾಗಿ ಆತನ ಅಧ್ಯಯನ ಇರಬೇಕು, ಮನೆಯಲ್ಲೂ ಕೂಡ ಆ ಶಿಸ್ತನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಆತ ಟೆಕ್ಸ್ಟ್ ಬುಕ್ಕನ್ನು ಒಂದು ಅಕ್ಷರ ಕೂಡ ಬಿಡದೆ ಇರೋ ಹಾಗೆ ಓದಬೇಕು ಅಂತ ಹೇಳೋದಿಲ್ಲ, ಅಧ್ಯಯನ ಮಾಡಬೇಕು ಅಂತ ಹೇಳ್ತೀನಿ ಸರ್. ಓದೋದಕ್ಕೂ ಅಧ್ಯಯನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ.
4: ಬಸವರಾಜ್ ಸರ್, ಇವತ್ತು ಇನ್ನು ಮಾರ್ಚಲ್ಲಿ ಏನೋ ಎಕ್ಸಾಮ್ ಬರುತ್ತೆ ಅಂತ ಅನಿಸುತ್ತೆ. ಕೆಲವು ಮಕ್ಕಳು ಇವತ್ತಿಂದ ಸೀರಿಯಸ್ ಆಗಿ ತಗೊಳ್ತೇನೆ ಇರೋ ಮಕ್ಕಳು ಇದ್ದಾರೆ ಇವತ್ತವರೆಗೂ. ಇವತ್ತಿಂದ ನಾನು ಸೀರಿಯಸ್ ಆಗಿ ತಗೊಳ್ತೀನಿ, ಕನಿಷ್ಠ ನಾನು ಪಾಸ್ ಆಗೇ ಆಗ್ತೀನಿ, ಯಾಕಂದರೆ ಮುಂದಿನ ಕ್ಲಾಸ್ಗೆ ಹೋಗಬೇಕಲ್ಲ, ಸೊ ಆವಾಗಲೇ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅಂಥ ಮಕ್ಕಳು ಇವತ್ತಿಂದ ಏನು ಮಾಡಬೇಕಾಗುತ್ತೆ?
2: ಹೌದು ನೋಡಿ, ಇವತ್ತಿಂದ ಇವತ್ತನಕ ಏನೂ ಕಲ್ತಿಲ್ಲ ಅಂದ್ರೂ ಉಳಿದ ದಿನಗಳಲ್ಲಿ ಚಿತ್ರಗಳನ್ನು ಕಡ್ಡಾಯವಾಗಿ ಕಲಿಬೇಕು. ಬರೆಯುವಂಥ ಚಿತ್ರಗಳು 12 ಅಂಕಕ್ಕೆ ಇರೋದರಿಂದ ಅವನು 12 ಅಂಕದಲ್ಲಿ ಕನಿಷ್ಠ 10 ಆದರೂ ತಗೋತೀನಿ ಅನ್ನುವಂಥ ಸಾಮರ್ಥ್ಯ ಇರಬೇಕು ಅವನಿಗೆ ಕನಿಷ್ಠ. ಏನಾದ್ರು ಮಿಸ್ ಆಯಿತು, ಗುರುಸೋದು ಅಥವಾ ಮಿಸ್ ಆದರೂ ಕೂಡ 2 ಅಂಕ ಬಿಟ್ಟರು 10 ಅಂಕ ತಗೊಳ್ಳೇಬೇಕು, 10 ಅಂಕ ಬರುತ್ತೆ. ಈಗ ಅದೇ ರೀತಿ ನಮ್ಮ ಜೀವಶಾಸ್ತ್ರದಲ್ಲಿ ಸಂತಾನೋತ್ಪತ್ತಿ ಪಾಠ ಇದೆ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಂತೇಳಿ ಸರ್ ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ರು. ಅರ್ಸ ಸರ್ 5 ಅಂಕದ ಪ್ರಶ್ನೆ ಬರುತ್ತೆ, ತುಂಬಾ ಸುಲಭವಾದಂತಹ ಪ್ರಶ್ನೆಗಳೇ ಇರೋದಲ್ಲಿ. ನಮ್ಮ ದಿನನಿತ್ಯ ನಮ್ಮ ನಮ್ಮ ಜೀವನದಲ್ಲಿ ನಡೆಯುವಂತಹ ಹಲವಾರು ಘಟನೆಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಬರುತ್ತೆ. ಉದಾಹರಣೆಗೆ ಗರ್ಭನಿರೋಧಕ ವಿಧಾನಗಳು ಅಂತ ಇದೆ, 2 ಅಂಕ ಕೊಟ್ಬಿಡ್ತಾರೆ. ಈಗ ನಮ್ಮ ತಾಯಿಗೆ ಮಾಡಿಸಿದೀವಿ, ನಮ್ಮ ಅಕ್ಕ ಇರ್ಬೋದು, ಯಾರೋ ಒಬ್ರು ಬಳಸ್ತಾ ಇರತಕ್ಕಂಥದ್ದು ಅಂದ್ರೆ ಗರ್ಭ ಧರಿಸಿದಾಗ ಏನ್ ಮಾಡೋದು, ಆಪರೇಷನ್ ಮಾಡಿಸೋದು 1.5 ಅಂಕ ಶಸ್ತ್ರಚಿಕಿತ್ಸೆ ಅಂತೇಳಿ. ಹೌದಾ? ಆ ರೀತಿಯ 4 ವಿಧಾನಗಳ ಬರೆದ್ರೆ 2 ಅಂಕ ಇರುತ್ತೆ.
4: ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ?
2: ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೆ, ಟೆಕ್ಸ್ಟ್ ಬುಕ್ ಅಲ್ಲೇ ಇರೋದು. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನ ನಾನು ಮಕ್ಕಳಿಗೆ ಪ್ರತಿ ಬಾರಿ ಹೇಳೋದಿಷ್ಟೇ, ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಅಂತ ಓದೋದಲ್ಲ, ನಮ್ಮ ಡೈಲಿ ಲೈಫ್ ಅಲ್ಲಿ ಇದೆ ಅಂತ ತಿಳ್ಕೊಬಿಟ್ರೆ ಅದನ್ನ ಬರಿಬೋದು. ಇದು ಮೇನ್. ಋತುಚಕ್ರ ಎಂದರೇನು ಅಂತ ಇದೆ, ಅದೆಲ್ಲರಿಗೂ ತಿಳಿದದ್ದೇ, ಬರೀತಾರೆ ಮಕ್ಕಳು ಅಲ್ವಾ. ಈಗ ಜರಾಯುವಿನ ಕಾರ್ಯ ಏನು, ಪ್ಲಾಸೆಂಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ಲಾಸೆಂಟಾ ಅಂತಿದೆ. ತಾಯಿ ಎಲ್ಲ ಬೈತಾ ಇರ್ತಾರೆ ನಾನು ರಕ್ತ ಹಚ್ಕೊಂಡು ಉಂಟುಬಿಟ್ಟೆ ಅಂತ ಅಲ್ವಾ. ಈಗ ಭ್ರೂಣಕ್ಕೆ ಎಲ್ಲಿಂದ ಬರುತ್ತೆ ಆಹಾರ? ನಮ್ಮ ತಾಯಿಯ ಜರಾಯುವಿನಿಂದ ಬರುತ್ತೆ. ಹೊಕ್ಕಳು ಬಳ್ಳಿ ಅಂತೀವಲ್ಲ, ಅದಕ್ಕೆ ಒಂದು ಜರಾಯು ಅಂತ ಕನೆಕ್ಷನ್ ಇರುತ್ತೆ. ಏನು ಏನು ಕೆಲಸ ಆದ್ರದ್ದು? ಭ್ರೂಣಕ್ಕೆ ಆಹಾರವನ್ನು ಸಾಗಿಸುತ್ತೆ ಎಲ್ಲಿಂದ, ತಾಯಿಯಿಂದ. ಮತ್ತೆ ಅಲ್ಲಿ ತ್ಯಾಜ್ಯ ಉತ್ಪತ್ತಿ ಆದರೆ ಭ್ರೂಣದಲ್ಲಿ ವಾಪಸ್ ಕಳಿಸುತ್ತೆ. ಅಷ್ಟು ಬರೆದ್ರು 2 ಅಂಕ. ಈ ರೀತಿ ಆ ಚಾಪ್ಟರ್ಲ್ಲಿ ಕನಿಷ್ಠ 5-7 ಅಂಕ ಇದೆ ಟೋಟಲ್. 7 ಅಂಕದಲ್ಲಿ ಕನಿಷ್ಠ 2 ತಗೊಂಡ್ರೂ ಆಯಿತು. ಈ ರೀತಿ ಪ್ರತಿ ಚಾಪ್ಟರ್ಲ್ಲೂ ನಾವು ಒಂದೊಂದನ್ನು ಹೆಕ್ಕಿ ತೆಗಿತಾ ಹೋದರೆ ತುಂಬ ಸುಲಭವಾದಂಥ ಪ್ರಶ್ನೆಗಳಿವೆ. ಅದನ್ನು ಕಲಿತರೆ ಮಕ್ಕಳು ಖಂಡಿತ 80-30 ಅಂಕ ತಗೋಬೋದು.
4: ಎಸ್ ಎಸ್ ಸರ್, ಓಕೆನೆ. ಹಾಗೆಯೇ ಒಂದು ಚಾಪ್ಟರ್ ವೈಸ್ ಹೇಳಿದ್ರಿ, ಇನ್ನೊಂದು ಭಾಗವಾರು ಅಂದರೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಇದೆ. ಈ ಉದಾಹರಣೆಗೆ ಪಾರ್ಟ್ ಎ ಅಂದರೆ ಭೌತಶಾಸ್ತ್ರ, 27 ಅಂಕಗಳು ಅದರೊಂದರಲ್ಲೇ ಇದೆ. ಸೊ 27 ಅಂಕಗಳಲ್ಲಿ ಕನಿಷ್ಠ ಅಂಕಗಳನ್ನು ತಗೊಳಕ್ಕೆ ಏನೆಲ್ಲ ಅವಕಾಶಗಳಿದೆ
3: ಸರ್? ನಾವು ಮುಖ್ಯವಾಗಿ 2 ರೀತಿಯಲ್ಲಿ ಅಧ್ಯಯನ ಮಾಡಿಸ್ತೀವಿ ಮಕ್ಕಳಿಗೆ. ತುಂಬ ಚೆನ್ನಾಗೋದಂತಹ ಮಕ್ಕಳು, ಇಲ್ಲ ಕಲಿಯೋದಕ್ಕೆ ತುಂಬಾ ಕಷ್ಟಪಡ್ತಾ ಇರೋಂತಹ ಮಕ್ಕಳು, ನನಗೆ ಏನೂ ಆಗೋದಿಲ್ಲ, ನಾನು ಫೇಲ್ ಆಗ್ತೀನಿ ಅನ್ನುವಂತಹ ಭಯ ಪಡುವಂತಹ ಮಗುವಿಗೆ ಒಂದು ಕಾನ್ಫಿಡೆನ್ಸ್ ಅನ್ನ ನಾವು ಫಸ್ಟ್ ಕೊಡಬೇಕಾಗುತ್ತೆ. ನೀನ್ ಫೇಲ್ ಆಗೋದೇ ಕಷ್ಟ ಅಂತ ನಾನು ಹೇಳ್ತೇನೆ, ಪಾಸ್ ಆಗೋದ್ ಕಷ್ಟ ಅಲ್ಲ, ನಾನು ಮಗುಗೆ ಕೊಡಬೇಕಾಗಿರೋದು ನೀನ್ ಫೇಲ್ ಆಗೋದ್ ಕಷ್ಟ ಕಣೋ. ಹೌದಾ ಸರ್? ಅಲ್ಲ ಸರ್, ಪಾಸ್ ಆಗೋದಕ್ಕೆ ಕಷ್ಟ ಅಂತ ಹೇಳ್ತಾರೆ, ಇಲ್ಲ ಇಲ್ಲ ಫೇಲ್ ಆಗೋದೇ ಕಷ್ಟ ಕಣೋ. ಯಾಕೆ ನೋಡು, ಇಷ್ಟು ಸಿಂಪಲ್ ಸಿಂಪಲ್ ಎಲ್ಲ ಇದೆ, ಇದನ್ನ ನಿನ್ ಕೈಲಿ ಮಾಡಕ್ಕಾಗಲ್ವೇನೋ. ಸೊ ಆ ಉದ್ದೇಶ ಇಟ್ಕೊಂಡೆ ಸರ್ ಪ್ರಸಕ್ತ ವರ್ಷವನ್ನ ನಾವು 0 ಫೇಲ್ ಅನ್ನುವಂತಹ ಒಂದು ಟೈಟಲ್ ಅನ್ನ ಕೊಟ್ಕೊಂಡು ಈ ವರ್ಷ ಪರೀಕ್ಷಾ ಮಂಡಳಿ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ಈ ವರ್ಷ ಒಬ್ಬ ವಿದ್ಯಾರ್ಥಿಯು ಕೂಡ, ಕರ್ನಾಟಕದಾದ್ಯಂತ ಒಬ್ಬ ವಿದ್ಯಾರ್ಥಿಯು ಕೂಡ ಅನುತ್ತೀರ್ಣನಾಗಬಾರದು. ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡು ಹಲವಾರು ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. 1-2 ಅಂಕದಲ್ಲಿ ಫೇಲ್ ಆದಂತಹ ಮಗು ತನ್ನ ಜೀವನವನ್ನೇ ಈ ವಿದ್ಯೆಯಿಂದ ಕಳ್ಕೊಳ್ಳೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ 0 ಫೇಲ್ ಅನ್ನುವಂತಹ ಒಂದು ಟೈಟಲ್ ಅನ್ನು ಇಟ್ಕೊಂಡು ಈ ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹಾಗಾದ್ರೆ ನಾನು ಫಿಸಿಕ್ಸ್ನಲ್ಲಿ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಯನ್ನು ನೀವು ಕೇಳಿದ್ರಿ ಸ್ಟೂಡೆಂಟು. ಮುಖ್ಯವಾಗಿ ಮಕ್ಕಳೇ, ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇದ್ದರೆ ಫಸ್ಟ್ ಆಫ್ ಆಲ್ ಆ ಭಯವನ್ನು ಬಿಡಿ. ಆ ಭಯವನ್ನು ಬಿಡೋದು ಹೇಗೆ, ಯಾವಾಗ ನನಗೆ ಭಯ ಹೋಗುತ್ತೆ ಅಂದರೆ ಈ ರೀತಿ ನಾನು ಹೇಳುವಂತಹದ್ದನ್ನು ಫಾಲೋ ಮಾಡಿ. ಈಗಾಗಲೇ ಬಸವರಾಜ್ ಸರ್ ಹೇಳಿದರೆ ಚಿತ್ರಗಳನ್ನು ನೀವು ನೋಡಿಕೊಂಡಿದ್ದೆ ಆದರೆ ಕರೆಕ್ಟಾಗಿ ಇಷ್ಟು ಅಂಕಗಳನ್ನು ನಾನು ಪಡ್ಕೊಳ್ಳಬಹುದು, ಕನಿಷ್ಠ 10 ಅಂಕಗಳು ಪಡ್ಕೋಬಹುದು ಸರ್ ಚಿತ್ರದಲ್ಲಿ. ಅದಾದ ಮೇಲೆ ನಾನು ಮುಂದೆ ಏನು ಮಾಡಬೇಕು ನೋಡಿ, ಪ್ರತಿ ಪಾಠಗಳಲ್ಲಿ ಘಟಕಗಳಲ್ಲಿ ಬರುವಂತಹ ನಿರೂಪಣೆಗಳು ಅಥವಾ ವ್ಯಾಖ್ಯಾನಗಳು ಅಂತ ಇರುತ್ತೆ. ಸಿಂಪಲ್, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ಓಂನ ನಿಯಮವನ್ನು ನಿರೂಪಿಸಿ, ವಕ್ರೀಭವನ ಸೂಚ್ಯಂಕ ಅಂದರೆ ಏನು, ಈ ರೀತಿ ಸಿಂಪಲ್ ಪ್ರಶ್ನೆಗಳನ್ನು ಈಗ ಆಲ್ರೆಡಿ ನಿಮ್ಮ ಶಿಕ್ಷಕರು ನಿಮಗೆ ಬರೆಸಿದರೆ ಅದನ್ನು ಕೂಡ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಇಂತಹ ಪ್ರಶ್ನೆಗಳನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ, ಅದಷ್ಟನ್ನು ಫಸ್ಟ್ ಕಲ್ತ್ಕೊಳ್ಳಿ. ಅದಾದ ಮೇಲೆ ಸರಳವಾಗಿರೋಂತಹದ್ದು ಯಾವುದಿರುತ್ತೆ, ಕೆಲವು ಗುಣಲಕ್ಷಣಗಳು ಬರುತ್ತೆ ಹಲವಾರು. ಈಗ ಉದಾಹರಣೆಗೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳೇನು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ. ಇದ್ರದ್ದು ಗುಣಲಕ್ಷಣ ತುಂಬ ಸುಲಭ ಇದೆ ಸರ್, ಇದು ಕಷ್ಟಪಡುವಂಥದ್ದಲ್ಲ. ಬಹುತೇಕ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಯೂ ಕೂಡ ಹೌದು. ಅಷ್ಟಲ್ಲದೆ ಒಂದು ರೋಧಕದ ರೋಧವನ್ನು ಅವಲಂಬಿಸಿರುವಂತಹ ಅಂಶಗಳ್ಯಾವುವು, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸಸ್ ದ ರೆಸಿಸ್ಟೆನ್ಸ್ ಆಫ್ ಅ ರೆಸಿಸ್ಟರ್ಸ್ ಅಂತ ಹೇಳ್ತೀವಿ. ನಾಲ್ಕು ಸಿಂಪಲ್ ಪಾಯಿಂಟ್ಗಳು ಸರ್, ಒಂದೊಂದು ಪದ ಬರೆದ್ರೆ ಸಾಕು, ಎರಡಂಕ ತಗೊಳ್ಬಹುದು. ಇಂತಹದನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳಿ. ಇದಲ್ಲದೆ ನಾವು ಕೆಲವು ಸ್ವಲ್ಪ ಉನ್ನತ ಮಟ್ಟಕ್ಕೆ ಒಂಚೂರು ಮೇಲ್ಮಟ್ಟಕ್ಕೆ ಹೋಗೋದಾದರೆ ವ್ಯತ್ಯಾಸಗಳನ್ನು ಗಮನಿಸಿ ಎನ್ನುವಂಥದ್ದು ಬರೆಯಿರಿ ಅಂತ ಕೊಟ್ಟೆ ಕೊಡ್ತಾರೆ. ಯಾವ ಥರ ವ್ಯತ್ಯಾಸ ಸರ್? ಕಾನ್ವೆಕ್ಸ್ ಲೆನ್ಸ್ಗೂ ಕಾನ್ಕೇವ್ ಲೆನ್ಸ್ಗೂ ಇರೋಂಥ ವ್ಯತ್ಯಾಸ ಏನು ಇದನ್ನು ಕೇಳ್ತಾರೆ. ಮತ್ತು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ, ಸೀರೀಸ್ ಆ್ಯಂಡ್ ಪ್ಯಾರಲ್ ಸರ್ಕ್ಯೂಟಲ್ಲಿ ಏನು ಡಿಫ್ರೆನ್ಸ್ ಇದೆ, ಈ ಥರದ್ದು ವ್ಯತ್ಯಾಸಗಳು ಕೆಲವೇ ಕೆಲವಿವೆ, ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಇದಕ್ಕೆ ಹೆಚ್ಚಿನ ಎಫರ್ಟ್ ಹಾಕುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿಕೊಂಡ್ರೆ ನಾನು ಸುಲಭವಾಗಿ ಇಷ್ಟನ್ನು ಕಲ್ತ್ಕೊಂಡ್ರೆ ನಾವು ಬರೆಯೋದಕ್ಕೆ ಈಸಿ ಆಗುತ್ತೆ. ಇನ್ನೂ ಸ್ವಲ್ಪ ಮೀರಿ ನಾನೇನಾದರೂ ಒಂಚೂರು ಹೋಗ್ತೀನಿ ಅಂತಂದರೆ ಫಾರ್ಮುಲಾಗಳಿವೆ. ಪ್ರತಿ ಚಾಪ್ಟರ್ಲ್ಲೂ ನೀವು ಒಂದೊಂದೇ ಫಾರ್ಮುಲಾ ಅಂತ ಎತ್ಕೊಂಡ್ರೆ ಸರ್ ಕನಿಷ್ಠ ಒಂದು ಅಥವಾ ಎರಡು ಫಾರ್ಮುಲಾ ಬಂದೇ ಬರುತ್ತೆ ಸರ್. ಒಂದು ನೇರವಾಗಿ ಫಾರ್ಮುಲಾ ಕೇಳೋಂತಹ ಚಾನ್ಸಸ್ ಅಧಿಕೃತವಾಗಿರುತ್ತೆ ಫಿಸಿಕ್ಸ್ನಲ್ಲಿ. ಎರಡನೇದು, ಈ ಫಾರ್ಮುಲಾ ಕಲ್ತ ತಕ್ಷಣ ಅಲ್ಲಿ ಕೇಳಲಿಲ್ಲ ಅಂದರೆ ಅದು ಉಪಯೋಗಕ್ಕೆ ಬರಲ್ಲ ಅಂತ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಬ್ಲಮ್ ಕೂಡ ಇರುತ್ತೆ, ಸಮಸ್ಯೆ ಕೂಡ. ಅದರಲ್ಲಿ ನೀವು ಒಂದಷ್ಟು ಡೇಟಾವನ್ನು ಅಲ್ಲಿ ಪ್ರಶ್ನೆಯನ್ನು ಓದ್ಕೊಂಡಿರೋಂತಹ ದತ್ತಾಂಶ ಬರೆದು ಸೂಕ್ತ ಫಾರ್ಮುಲಾ ಹಾಕಿದ್ರೆ ಅದಕ್ಕೆ ಅಂಕ ಕೊಡ್ತೀವಿ ಸರ್ ವ್ಯಾಲ್ಯೂಯೇಷನ್ನಲ್ಲಿ. ಸೊ ನೀವು ಅಲ್ಲೂ ಕೂಡ ಅಂಕಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಕ್ಕುತ್ತೆ. ಸೊ ಈ ರೀತಿಯಾಗಿ ನಾವು ಬಿಲೋ ಆವರೇಜ್ ಮಕ್ಕಳು ಅಂದರೆ ನನಗೆ ಫೇಲ್ ಆಗ್ತೀನಿ ಅನ್ನೋಂತಹ ಭಯ ಇರೋಂತಹ ಮಗು ಇಷ್ಟು ಸುಲಭವಾಗಿ ನಾವು ಹೋಗಬಹುದು.
4: ಬಸವರಾಜ್ ಸರ್, ಇವತ್ತಿಂದ ಮಕ್ಕಳು ಎರಡು ರೀತಿನೂ, ಒಂದು ಈಗ ಕನಿಷ್ಠ ಪಾಸ್ ಆಗಬೇಕು ಅಂತ ಇರೋ ಮಕ್ಕಳು ಮತ್ತು ಔಟ್ ಆಫ್ ಔಟ್ ತೆಗಿಬೇಕು ಅಂತಿರೋ ಮಕ್ಕಳು, ಇಬ್ಬರೂ ಹೇಗೆ ಒಂದು ಟೈಮ್ ಟೇಬಲ್ನ ಜೋಡಿಸ್ಕೊಳ್ಬೇಕು, ಈ ಪರೀಕ್ಷಾ ಸಮಯದಲ್ಲಿ ಅವರು ಹೇಗೆ ಅವರ ನಡವಳಿಕೆಗಳು ಅಥವಾ ಅವ್ರ ದಿನಚರಿಗಳು ಇರಬೇಕು ಅಂತ ಅನಿಸುತ್ತೆ.
2: ಹೌದು, ಈಗಾಗಲೇ ಓದಿಲ್ಲ ಅನ್ನುವ ಮಕ್ಕಳು ಮತ್ತು ಈಗ ಆಲ್ರೆಡಿ ಓದಿ ಈಗ 80-75 ಆಯ್ತಾ ಇದೆ, ಇನ್ನೂ ಒಂದು 5 ಜಾಸ್ತಿ ಆಗಬೇಕು ಔಟ್ ಆಫ್ ಔಟ್ ಬರಬೇಕು ಅಂತೇಳಿ. ಈಗ ಅವ್ರಿಗೆ ಈಗ ಆಲ್ರೆಡಿ 6 ಸಬ್ಜೆಕ್ಟಿಂದ ಯಾವುದು ಕ್ಲಿಷ್ಟ ಯಾವುದು ಸುಲಭ ಅಂತೇಳಿ ಡಿಸೈಡ್ ಮಾಡಿರ್ತಾರೆ ಚೆನ್ನಾಗಿ ಓದಿರೋ ಮಕ್ಕಳು, ಈಗ ಮ್ಯಾಥ್ಸಾ ಸೈನ್ಸಾ ಅಂತೇಳಿ. ಅದರ ಆಧಾರದಲ್ಲಿ ನಾನು ಇದುವರೆಗೆ ಎಷ್ಟು ಟೈಮ್ ಕೊಟ್ಟೆ, ಸೈನ್ಸ್ ಕಷ್ಟ ಆಗಿದ್ರೆ ಸೈನ್ಸ್ಗೆ ಅವನು ಡೈಲಿ 1 ಕೊಡ್ತಾ ಇದ್ರ, ಅದನ್ನು ನಾನು ಹೆಚ್ಚಿಗೆ ಮಾಡಬೇಕಾ ಈ ಸಬ್ಜೆಕ್ಟ್ಗೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಅದಾದ ನಂತರ ಇದುವರೆಗೆ ನನ್ನ ಟೀಚರಿಂದ ಏನೆಲ್ಲ ಪಡ್ಕೊಂಡೆ ನಾನು, ಅಂದರೆ ನಾನು ಅದರಿಂದ ಗಳಿಸಿರೋದೇನು, ನಾನು ಯಾವ ಅಂಶಗಳಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ವಾ, 3 ಹೋಗಿರೋದೆಲ್ಲಿ ಫಸ್ಟ್ ಪ್ರಿಪ್ರೇಟ್ರಿಲಿ 75 ತೊಗೊಂಡಿದ್ದಾನೆ, 5 ಎಲ್ಲೋಗಿದೆ ನನಗೆ, ಅದನ್ನು ಮೊದಲು ಅವನು ಗಮನಿಸಬೇಕು. ಅದಾದಮೇಲೆ ಅಂತಹ ಒಂದು ಅಂಶಗಳನ್ನೇ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡಿದ್ರೆ ಅವನಿಗೆ ಔಟ್ ಆಫ್ ಔಟ್ ತಗೊಳಕ್ಕಾಗುತ್ತೆ. ಈ ಕನಿಷ್ಠ ಕಲಿಕೆಯ ಮಕ್ಕಳು ಏನಿದ್ದಾರೆ, ಈಗ ತುಂಬ ಕಷ್ಟ ಆಗಿದೆ, ಈಗ ಫಸ್ಟ್ ಪ್ರಿಪ್ರೇಟರಿಲಿ ನನಗೆ ತುಂಬ ಕಡಿಮೆ ಬಂದಿದೆಯಪ್ಪ, ಇನ್ನು ಮುಂದೆ ಏನು ಮಾಡೋದು ಅನ್ನುವ ಮಕ್ಕಳು, ಅವರು ಕೂಡ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟೈಮ್ ಶೆಡ್ಯೂಲ್ ಇರಬೇಕು ಅವರಿಗೆ. ಈಗ ಇದುವರೆಗೆ ಅವರು ಬರೀ 2 ಓದ್ತಾ ಇದ್ರು ಪರ್ ಡೇ, ಕೂತ್ಕೋತಾ ಇರಲಿಲ್ಲ. ಆಗ ಹೆಚ್ಚು ಈಗ 2 ಓದಿನಿ ನಾನು 20-25 ತಗೊಂಡಿದ್ದೀನಿ ಅಂದಮೇಲೆ ಅದನ್ನು ಡಬಲ್ ಮಾಡಿಬಿಟ್ರೆ ಕಾನ್ಫಿಡೆನ್ಸ್ ಬರಬೇಕು ಮಕ್ಕಳಿಗೆ, ಓ ನಾನು ಇಷ್ಟು ಕಡಿಮೆ ಓದಿನ ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾನು ಖಂಡಿತ ಅವನಿಗಿಂತ ಜಾಸ್ತಿ ಬರುತ್ತೆ ನನಗೆ ಮಾರ್ಕ್ಸ್ ಅಂತ ಅವ್ರ ಟೈಮ್ ಶೆಡ್ಯೂಲನ್ನು ಈಗ 1/2 ಓದ್ತಾ ಇದ್ದಾನೆ ಪರ್ ಸಬ್ಜೆಕ್ಟ್ ಅಂದರೆ 1 ಹೆಚ್ಚಿಗೆ ಮಾಡಬೇಕಾಗುತ್ತೆ. ಬಟ್ ಅದನ್ನು ಅವನು ಶೆಡ್ಯೂಲ್ ಹಾಕ್ಕೊಳ್ಳುವಾಗ ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾಗಿ ನನಗೆ ಇಷ್ಟು ಓದಬೇಕು ಎಷ್ಟು ಓದಬೇಕು ಅನ್ನೋದನ್ನು ಅವರವರ ಟೀಚರ್ಗೆ ಸಂಬಂಧಪಟ್ಟಿರುತ್ತೆ. ಅಂದರೆ ಆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ, ಎಲ್ಲ ಶಾಲೆಯಲ್ಲೂ ಆ ಏರಿಯಾದಲ್ಲಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅವ್ರಿಗೆ ಟೈಮ್ ಶೆಡ್ಯೂಲನ್ನು ಇಷ್ಟು ಅಂತ ಹಾಕ್ಕೊಟ್ರೆ ಖಂಡಿತ ಅನುಕೂಲ ಆಗುತ್ತೆ. ಇದು ಎಲ್ಲರಿಗೂ ಜನರಲೈಸ್ ಮಾಡೋದು ಕಷ್ಟ, ಹೀಗೆ ಇರಬೇಕು ಅಂತೇಳಿ ಎಬೋ ಆವರೇಜ್ ಮಕ್ಕಳಿಗೆ ಹೇಳ್ಬೋದು. ಈಗ ಬಿಲೋ ಅಂದರೆ ಕನಿಷ್ಠ ಕಲಿಕೆ ಮಕ್ಕಳಿಗೆ ಅವನಿಗೆ ಸಂಬಂಧಪಟ್ಟಂತಹ ಶಿಕ್ಷಕರು ಅವ್ರಿಗೆ ಒದಗಿಸಿದ್ರೆ ತುಂಬಾ ಅನುಕೂಲ.
3: ಸರ್, ಖಂಡಿತವಾಗಿ ಹೌದು, ಅವರು ಹೇಳಿದಂತಹ ಅಷ್ಟು ಇದನ್ನ ನಾವು ಪಾಲಿಸಬೇಕಾಗುತ್ತೆ. ಜೊತೆಗೆ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಡ್ಬೇಕಾದ್ರೆ ಅಥವಾ ನಾನು ಸ್ಟೂಡೆಂಟ್ ಆಗಿ ಹಾಕೋಬೇಕಾದ್ರೆ ಪಕ್ಕದವನು ಯಾರೋ ಈ ತರ ಹಾಕೊಂಡಿದ್ದಾನೆ ಅಂತ ನಾನು ಹಾಕೊಳಕಾಗಲ್ಲ ಸರ್. ಅವನ ಬುದ್ಧಿಮಟ್ಟ ಬೇರೆ ಇರುತ್ತೆ, ಅವನ ಮನೆಯ ಪರಿಸರ ಬೇರೆ ಇರುತ್ತೆ. ಹಾಗಾಗಿ ನನ್ನ ಮನೆಯ ಪರಿಸರಕ್ಕೆ ತಕ್ಕ ಹಾಗೆ ನನ್ನ ಬುದ್ಧಿಮಟ್ಟದಕ್ಕೆ ತಕ್ಕಂತೆ ನಾನು ಈ ಒಂದು ಫ್ಲೆಕ್ಸಿಬಿಲಿಟಿಯನ್ನು ತಂದ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಓದೋ ಹುಡುಗ ಕಡಿಮೆ ಓದಿದ್ರೆ ಸಾಕು, ಅವನ್ ಬರೀ ಒನ್ ಅವರ್ ಓದ್ತಾನೆ ಅಂದ್ಬಿಟ್ಟು ನಾನು ಒನ್ ಅವರ್ ಓದ್ತೀನಿ ಸಾಕು, ಸಾಧ್ಯ ಇಲ್ಲ ಸರ್. ಬಿಲೋ ಅವರ್ ಸ್ಟೂಡೆಂಟ್ ಎಫರ್ಟ್ ಹೆಚ್ಚಾಗಿ ಹಾಕ್ಬೇಕಾಗತ್ತೆ. ಹಾಗಾಗಿ ನನ್ನ ಈ ಯೋಜನೆ ಏನಿದೆ, ಈ ಯೋಜನೆಯನ್ನ ಇವತ್ತಿನಿಂದ ನಾನು ಖಂಡಿತ ಬದಲಾಯಿಸ್ಕೊಳ್ಳೇಬೇಕು. ಜೊತೆಗೆ ಟೈಮ್ ಟೇಬಲ್ ಹಾಕೊಂಡು ಓದಿದ ತಕ್ಷಣ ಬಂದು ಬಿಡುತ್ತಾ? ಖಂಡಿತ ಇಲ್ಲ. ನೀವು ಶಿಕ್ಷಕರೊಡನೆ ಇನ್ನು ಮುಂದಕ್ಕೆ ಚರ್ಚೆಯನ್ನು ಹೆಚ್ಚಾಗಿ ಮಾಡಬೇಕು. ತರಗತಿಗಳಲ್ಲಿ ಅಧ್ಯಯನ ಮಾಡಬೇಕಾದ್ರೆ, ಪಾಠಗಳು ನಡಿಬೇಕಾದ್ರೆ ಚರ್ಚೆಯನ್ನು ತುಂಬಾ ಕಡಿಮೆ ಮಾಡ್ತಾರೆ ಮಕ್ಕಳು. ಆಕ್ಚುಲ್ ಆ ಕ್ಲಾಸ್ ರೂಮಲ್ಲಿ ಹೆಚ್ಚು ಚರ್ಚೆ ನಡಿಬೇಕು, ತುಂಬಾ ಕಡಿಮೆ ಮಾಡ್ತಾರೆ. ನಮಗೆ ಒಂದು ಸಿಲೆಬಸ್ ಅನ್ನು ಮುಗಿಸ್ಬೇಕು ಅನ್ನುವಂತಹ ಧಾಟಿಯಲ್ಲಿ ನಾವು ಕೂಡ ಪಾಠ ಮಾಡ್ತಾ ಇರ್ತೀವಿ. ಚರ್ಚೆಗಳಿಗೆ ಅವಕಾಶ ಕಡಿಮೆ ಸಿಕ್ಕಬಹುದು ಮಗುಗೆ, ಅಥವಾ ಅವನಿಗೆ ಏನಾದರೂ ಒಂದು ಹಿಂಡ್ರೆನ್ಸ್ ಇರುತ್ತೆ, ಕೇಳೋದಕ್ಕೆ ಭಯ ಈ ರೀತಿ. ಈಗ ನಿಮಗೆ ಇನ್ನೂ 60-65 ದಿವಸಗಳು ಸಮಯ ಇದೆ. ಶಿಕ್ಷಕರೊಡನೆ ಚರ್ಚೆ ಮಾಡಿ, ಪ್ರಶ್ನೆಗಳನ್ನು ನೀವು ಹೇಗೆ ಅಧ್ಯಯನ ಮಾಡಬೇಕು ಅನ್ನುವಂತಹದ್ದಂದರೆ, ಪ್ರಶ್ನೆಯನ್ನು ಓದ್ಕೊಂಡು ಅದರಲ್ಲಿ ಬೈ ಹಾರ್ಟ್ ಮಾಡಿದ್ರೆ ಖಂಡಿತವಾಗಿ ಮಕ್ಕಳೇ ಸಾಧ್ಯ ಇಲ್ಲ. ವಿಜ್ಞಾನ, ಗಣಿತ ಮತ್ತು ಸಮಾಜ, ಈ ಮೂರನ್ನು ನಾವು ಕೋರ್ ಸಬ್ಜೆಕ್ಟ್ಸ್ ಅಂತೀವಿ ಸರ್. ಇದನ್ನು ಬೈ ಹಾರ್ಟ್ ಮಾಡಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಹಾಗಾದರೆ ಏನು ಮಾಡಬೇಕು? ಯಾವುದೋ ಒಂದು ಸಣ್ಣ ಪ್ರಶ್ನೆ ಬಂತು, ಇದರ ಅರ್ಥವನ್ನು ತಿಳ್ಕೊಂಡು ಓದಿ, ಗೊತ್ತಾಗ್ಲಿಲ್ವಾ, ಶಿಕ್ಷಕರೊಡನೆ ಚರ್ಚಿಸಿ, ಆಗ ನಿಮಗೆ ಅದರ ಅರ್ಥ ಹೇಳ್ತಾರೆ. ಜೊತೆಗೆ ನಮ್ಮದ್ರಲ್ಲಿ ಅಂದ್ರೆ ಈ ವಿಜ್ಞಾನ ವಿಷಯದಲ್ಲಿ ಹೇಗೆ ಅಂದ್ರೆ, ನಮಗೆ ಉತ್ತರ ಬೇಕು ಸರ್. ನೀವು ಉತ್ತರವನ್ನ ಅರ್ಥಪೂರ್ಣವಾಗಿ ಬರೆದಿದ್ರೆ ಸಾಕು ನಮಗೆ. ವಾಕ್ಯ ರಚನೆ ಇದಕ್ಕೆ ನಮ್ಮಲ್ಲಿ ಹೆಚ್ಚಿನ ಗಮನ ಇಲ್ಲ, ನಮಗೆ ಉತ್ತರ ಇದ್ರೆ ಸಾಕು ಸರ್.
4: ಅವನಿಗೆ ಅದು ಕಾನ್ಸೆಪ್ಟ್ ಗೊತ್ತಿದೆ ಅಂತ,
3: ಕಾನ್ಸೆಪ್ಟ್ ಗೊತ್ತಿದೆ ಅಂದ್ರೆ ಗೊತ್ತಾಗುತ್ತೆ. ಹಾಗೆ ವ್ಯಾಲ್ಯೂಯೇಷನ್ ನಾವೇ ಹೋಗ್ತೀವಿ ಸರ್. ನಾವೇ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ನಾವು ನೋಡುವಂತಹದ್ದು ಬರೆದಿರುವಂತಹ ಉತ್ತರದಲ್ಲಿ ಪರಿಕಲ್ಪನೆ ಒಳಗೊಂಡಿದೆಯಾ ಅಂತ ನೋಡ್ತೀವಿ. ಪದಗಳನ್ನ, ಸಾಮಾನ್ಯ ಪದಗಳನ್ನ ಹಾಗೆ ಬರೆದು ಬಿಡ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ ಮಕ್ಕಳೇ, ಈಗ ಬೆಳಕಿನ ವಕ್ರೀಭವನ ಅಂದ್ರೇನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ, ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಅದು ತನ್ನ ಮಾಧ್ಯಮದ ದಿಕ್ಕನ್ನ, ಪ್ರಸರಣ ದಿಕ್ಕನ್ನ ಬದಲಾಯಿಸುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಉತ್ತರ ಸರ್. ಕೆಲವು ಮಕ್ಕಳು ಕಾನ್ಸೆಪ್ಟ್ ಅರ್ಥ ಆಗಿದೆ ಸರ್, ಬೆಳಕು ಒಂದ್ ಕಡೆಯಿಂದ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಬೆಂಡ್ ಆಗುತ್ತೆ ಅಂತ ಬರೀತಾರೆ. ಬೆಂಡ್ ಆಗುತ್ತೆ ಅಂದ್ರೆ, ಬೆಂಡ್ ಅಂತದ್ದು ಇಂಗ್ಲಿಷ್ ಪದ, ಆದ್ರೆ ಸರ್ ಅದಕ್ಕೆ ಅಂಕ ಇದೆ. ಯಾಕಂತಂದ್ರೆ ನನಗೆ ಬೇಕಾಗಿರೋದು ಆತನಿಗೆ ಪರಿಕಲ್ಪನೆ ಅರ್ಥ ಆಗಿದೆಯಾ ಅಂತ. ಹಾಗಾಗಿ ಮಕ್ಕಳೇ, ಕಾನ್ಸೆಪ್ಟ್ ಅನ್ನ ಟೀಚರ್ಸ್ ಗಳಲ್ಲಿ ಹೇಳಿಸ್ಕೊಂಡು ನೀವು ಅರ್ಥ ಮಾಡಿಕೊಂಡ್ರೆ ನೆನಪಲ್ಲಿ ಉಳಿಯುತ್ತೆ. ಬೈ ಹಾರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಬೈ ಹಾರ್ಟ್ ಎಲ್ಲಿ ಮಾಡ್ತೀವಿ? ಲ್ಯಾಂಗ್ವೇಜಸ್ ಅಲ್ಲಿ, ಭಾಷೆಯಲ್ಲಿ. ಆ ಭಾಷೆಗೆ ತಕ್ಕ ಹಾಗೆ ವಾಕ್ಯ ರಚನೆ, ಪದಗಳ ಪ್ರಯೋಗ ಇರಲೇಬೇಕು ನಮ್ಮಲ್ಲಿ. ಅದು ಇರಬೇಕು, ಅದು ಇಲ್ಲದ ಮಾತ್ರಕ್ಕೆ ಇಲ್ಲ ಅಂತಂದ್ರೆ ವಾಕ್ಯ ರಚನೆ ಆಗೋದಿಲ್ಲ. ಆದರೆ ಅಷ್ಟು ಒತ್ತನ್ನು ನಾವು ಗಮನಿಸೋದಿಲ್ಲ, ನಮಗೆ ಉತ್ತರ ಮುಖ್ಯ. ಹಾಗಾಗಿ ಮಕ್ಕಳೇ, ಪ್ರತಿಯೊಂದು ಪ್ರಶ್ನೆಯನ್ನು ನಾನು ಕೂತ್ಕೊಂಡು ಬೈ ಹಾರ್ಟ್ ಮಾಡಿ ಮಾಡಿ ಕಲಿತೀನಿ ಅಂದರೆ ನಿಮಗೆ ಸಕ್ಸಸ್ ಆಗೋದು ಕಡಿಮೆ ಮಕ್ಕಳೇ. ಇನ್ನು 60 ದಿನಗಳು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸ್ಕೊಂಡು ಕಲಿತಾ ಬನ್ನಿ.
4: ಒಂದು ಬೈ ಹಾರ್ಟ್ ಮಾಡೋದ್ರ ಬಗ್ಗೆ ಹರ್ಷ ಸರ್ ಹೇಳಿದರು. ಹಾಗೆಯೇ ಇನ್ನೂ ಕೆಲವು ಮಕ್ಕಳು ಆ ಪ್ರಶ್ನೆ ನನಗೆ ಅರ್ಥ ಆಗದೇ ಕನ್ಫ್ಯೂಸ್ ಮಾಡಿಕೊಂಡು ಯಾವುದೋ ಪ್ರಶ್ನೆ ಅಂತ ಏನೋ ಅರ್ಥ ಮಾಡಿಕೊಂಡು ಉತ್ತರ ಬರೆದು ಬಿಡುವ ಸಾಧ್ಯತೆಗಳು ಹೆಚ್ಚು ಇದೆ. ಸೊ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಡು ಬರೆಯೋದು ಎಷ್ಟು ಮುಖ್ಯ, ಹೇಗೆ ಅದನ್ನ ಬಗ್ಗೆ?
2: ಹೌದು, ಈಗ ನಮ್ಮ ವಿಜ್ಞಾನ ವಿಷಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಮಕ್ಕಳಿಗೆ. ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕ್ವಶನ್ ಪೇಪರ್ಸ್ ನೋಡಿದ್ದಾರೆ, ಅಲ್ಲಿ 3 ಲೈನ್ ಇರುತ್ತೆ ಕ್ವಶನ್, ಅದಕ್ಕೆ ಒಂದೇ ಲೈನ್, 1 ಲೈನ್ ಸಾಕಷ್ಟು, ಅಥವಾ 1 ವರ್ಡು ಆಗ್ಬೋದು. ಒಂದೊಂದು ಕೆಲವು ಸಂದರ್ಭಗಳಲ್ಲಿ ಆ 3 ಲೈನ್ ಕ್ವಶನ್ಗೆ 1 ವರ್ಡ್ ಆನ್ಸರು ಇರುತ್ತೆ. ದಯಮಾಡಿ ಮಕ್ಕಳೇ, ಪ್ರಶ್ನೆಯನ್ನು ನೋಡಿದ ತಕ್ಷಣ ಗಾಬರಿ ಆಗೋದು ನಿಲ್ಲಿಸ್ಬೇಕು. ಮೊದಲು ಗಾಬರಿ ಆಗಬಾರ್ದು,
4: ಹೌದು,
2: ನಿಧಾನವಾಗಿ. ಅದಕ್ಕೋಸ್ಕರನೇ ಮಂಡಳಿಯವರು ನಮ್ಮ ಕೋರ್ ಸಬ್ಜೆಕ್ಟ್ ಅಥವಾ ಇತರ ಸಬ್ಜೆಕ್ಟ್ಗಳಿಗೆ 3.5 ಗಂಟೆ ಕೊಟ್ಟಿದ್ದಾರೆ. 3 ಗಂಟೆ ಬರೆಯೋದಕ್ಕಾದರೆ 1.5 ಗಂಟೆ ಓದೋದಕ್ಕೋಸ್ಕರ ಮೊದಲು ಪ್ರಶ್ನೆಯನ್ನು ಓದಬೇಕು. ಯಾವುದೇ ಪ್ರಶ್ನೆ ಗೊಂದಲ ಇದ್ದರೆ ಅದನ್ನು ಮತ್ತೆ ಅದಕ್ಕೆ ಹೋಗಿ ತಕ್ಷಣ ಅದನ್ನು ಮತ್ತೆ ರಿಪೀಟ್ ಮಾಡೋದು ಬೇಡ. ಮೊದಲು ಯಾವುದು ಸುಲಭವಾದಂಥ ಪ್ರಶ್ನೆಗಳಿದೆಯೋ ಅದನ್ನು ಅಟೆಂಡ್ ಮಾಡಬೇಕು. ನಂತರ ಆ ಪ್ರಶ್ನೆಯನ್ನು, ಯಾವುದು ಇವರಿಗೆ ಕಷ್ಟ ಆಯಿತು ಅಥವಾ ಅರ್ಥ ಆಗಲಿಲ್ವೋ, ಆ ಪ್ರಶ್ನೆಯನ್ನು ಯಾವ ಪಾಠದ್ದು ಅಂತ ಮೊದಲು ತಿಳ್ಕೋಬೇಕು. ನಮ್ಮ ಮಕ್ಕಳಿಗೆ ಯಾವ ಪಾಠ ಅಂತ ಗೊತ್ತಿರೋದಿಲ್ಲ, ಪಾಠದ ಹೆಸರು ಗೊತ್ತಾಯ್ತಾ, ಕಾನ್ಸೆಪ್ಟ್ ಗೊತ್ತು ಅಂತ. ಉದಾಹರಣೆಗೆ ಅವರಿಗೆ ಆಮ್ಲ ಪ್ರತ್ಯಾಮ್ಲಗಳ ಪಾಠದಲ್ಲಿ ಯಾವುದೋ ಕ್ವಶನ್ ಕೇಳಿರ್ತಾರೆ, ಆ ಪಾಠದ್ದ ಅಂತ ಗೊತ್ತಾದಾಗ ಆಮ್ಲ ಪ್ರತ್ಯಾಮ್ಲದ ಗುಣ ತಲೆಗೆ ಬರುತ್ತೆ.
4: ಕರೆಕ್ಟ್.
2: ಅಟ್ಲೀಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರ ಬರಿಬೋದು. ಅವನಿಗೆ ಆ ಕಾನ್ಸೆಪ್ಟ್ ಏನು ಅಂತಲೇ ಗೊತ್ತಿಲ್ಲ ಅಂದರೆ ಯಾವ ಉತ್ತರ ಬರೆಯೋಕ್ಕಾಗೋದಿಲ್ಲ. ದಯಮಾಡಿ ಮಕ್ಕಳೇ, ನಿಮಗೆ ಲಾಸ್ಟ್ ಇಯರ್ ಕೂಡ ಹೇಳಿದ್ದೀನಿ, ಪ್ರತಿ ಪಾಠವನ್ನು ಹೇಗೆ ಅರ್ಥ ಮಾಡ್ಕೋಬೇಕು. ನೀವು ಬೆಳಕು ಕಣ್ಣು ಬಿಟ್ಟ ತಕ್ಷಣ ನನಗೆ ಏನಾದ್ರು ಕಾಣಬೇಕು ಅಂದರೆ ಬೆಳಕಬೇಕು, ಓ ಬೆಳಕು ಪಾಠ ಇದೆ ಅಲ್ವಾ. ನೆಕ್ಸ್ಟ್ ಬೆಳಕಿದ್ರೆ ಕಾಣಿಸೋದಿಲ್ಲ, ಕಣ್ಣು ಬೇಕು, ಮಾನವನ ಕಣ್ಣು ಪಾಠ ಇದೆ. ಸೂರ್ಯನ ಬೆಳಕಿಲ್ಲದೆ ಹೋದಾಗ ಮನೇಲಿ ಏನೋ ಹಾಕೋತೀವಿ, ವಿದ್ಯುಚ್ಛಕ್ತಿ ಹಾಕೋತೀವಿ, ವಿದ್ಯುಚ್ಛಕ್ತಿ ಪಾಠ ಇದೆ. ವಿದ್ಯುಚ್ಛಕ್ತಿ ತರಿಸ್ಬೇಕಾದ್ರೆ ಬೇರೆ ಆ ಥರದ್ದು ಏನಾದರೂ ಒಂದು ತಮ್ಮದೇ ಆದಂಥ ಒಂದು ಕಾನ್ಸೆಪ್ಚುವಲೈಸೇಷನ್ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ತಕ್ಷಣ ಕ್ವಶನ್ ಅರ್ಥ ಆಗುತ್ತೆ. ಕ್ವಶನ್ ಅರ್ಥ ಆದ ತಕ್ಷಣ ನನಗೆ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಈ ರೀತಿಯಾಗಿ ದಯಮಾಡಿ ಯಾರೂ ಕೂಡ ಪ್ರಶ್ನೆ ಲಾಂಗ್ ಆಗಿದೆ ಕ್ವಶನ್ ಅಂತೇಳಿ ಅದಕ್ಕೆ ಗಾಬರಿ ಆಗೋದು ಬೇಡ. ಅದು ಸಿಂಪಲ್ ಕ್ವಶನ್ ಆಗಿರುತ್ತೆ, ಬಟ್ ಅದು ನಿಮ್ಗೆ ಅರ್ಥ ಆಗಬೇಕು. ಈ ಕೆಮಿಸ್ಟ್ರಿಯಲ್ಲಿ ಈಗ ಪ್ರಿಪರೇಟರಿ ಇದೆ, ಬರೀ ಒನ್ ಮಾರ್ಕ್ಸ್, ಅದಕ್ಕೆ ಅದಕ್ಕೆ ನಾಲ್ಕು ಲೈನ್ ಇದೆ, ಸ್ಟೆಪ್ ಹಾಕಿ ಎ ಬಿ ಸಿ ಡಿ ಹಾಕಿ ಪಿ ಎಚ್ ವ್ಯಾಲ್ಯೂ ಕೊಟ್ಟು ಅದು ಆಮೇಲೆ ಈ ಸಬ್ ಕ್ವಶನ್ ಎರಡು, ಒನ್ ಮಾರ್ಕ್ಸ್ಗೆ ಸಬ್ ಕ್ವಶನ್ ಎರಡಿವೆ. ದಯಮಾಡಿ ನಮ್ಮ ವಿಜ್ಞಾನ ವಿಷಯದಲ್ಲಿ ಯಾರೂ ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಅರ್ಥ ಆಗಿರುತ್ತೆ ನಿಮಗೆ, ಗಾಬರಿ ಆಗಿ ಮರ್ತೋಯ್ತದೆ. ಗಾಬರಿ ಆಗಬೇಡಿ, ನಿಧಾನಕ್ಕೆ ಯೋಚನೆ ಮಾಡಿ.
4: ಎಷ್ಟು ಸಲ ಆತಂಕ ಭಯ ಆದಾಗ ಇರೋದು ಕೂಡ ಮರ್ತು ಹೋಗುತ್ತೆ, ಬ್ಲಾಂಕ್ ಆಗ್ಬಿಡ್ತೀವಿ. ಸೊ ಹಾಗಾಗಿ ಅದರ ಬಗ್ಗೆ ಗಾಬರಿ ಆಗಬೇಡಿ ಅಂತ ಹೇಳ್ತೀವಿ. ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ?
3: ಹೌದು ಸರ್, ಖಂಡಿತವಾಗಿ ಈ ವಿಚಾರದಲ್ಲಿ ಭಯ ಬೇಡ ಮಕ್ಕಳೇ. ಹೌದು, ನಿಮಗೆ ಅನಿಸಿದೆ ಈಗ ವಿಜ್ಞಾನ ಕಷ್ಟ ಅಂತ, ರಿಸಲ್ಟನ್ನು ನೋಡ್ತೀರಾ, ಮಾರ್ಕ್ಸನ್ನು ನೋಡಿದಾಗ, ಇತರೆ ವಿಷಯಗಳಿಗೆ ನೋಡಿಸಿದಾಗ ವಿಜ್ಞಾನದಲ್ಲಿ ಕಮ್ಮಿ ಬರ್ತಾ ಇದೆ ಅಂತ ಎಷ್ಟೋ ಸಲ ಅನಿಸ್ಬೋದು. ಕಾರಣ ಇಷ್ಟೇ ಮಕ್ಕಳೇ,

0: ಒಂದು ಲೈನ್ ಓದ್ಕೊಂಡ ಹೊರತು ಸುತ್ತಮುತ್ತ ಒಂಚೂರು ಚೆಕ್ ಮಾಡಬೇಕು ಮಕ್ಕಳೇ. ಈ ಫ್ಯೂಸ್ಗೆ ಸಂಬಂಧಪಟ್ಟಂಗೆ ಇನ್ನೆಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗುತ್ತೆ. ಫ್ಯೂಸ್ ಲೈವ್ ವೈರಲ್ಲಿ ಹಾಕಬೇಕು, ಯಾಕೆ ಹಾಕಬೇಕು, ಅದರಲ್ಲೇ ಕರೆಂಟ್ ಬರೋದು, ಏನಾದರೂ ಹೆಚ್ಚಿನ ವೋಲ್ಟೇಜ್ ಬಂದ ತಕ್ಷಣ ಅಲ್ಲೇ ಬ್ರೇಕ್ ಆಗಬೇಕು. ನ್ಯೂಟ್ರಲ್ಗೆ ಹಾಕಿದ್ರೆ ಏನಾದರೂ ಪ್ರಯೋಜನ ಇದೆಯಾ? ಖಂಡಿತ ಪ್ರಯೋಜನ ಇಲ್ಲ. ನ್ಯೂಟ್ರಲ್ ವೈರಲ್ಲಿ ಕರೆಂಟೇ ಬರಲ್ಲ, ಬರಲ್ಲ ಅಂತಂದ್ಮೇಲೆ ಅಲ್ಲಿಗೆ ಫ್ಯೂಸ್ ಹಾಕೊಂಡು ಪ್ರಯೋಜನ ಏನು? ಇಷ್ಟು ನೋಡಿ, ಇಷ್ಟು ಅರ್ಥ ಮಾಡ್ಕೊಂಡ್ರೆ ಫ್ಯೂಸ್ ಬಗ್ಗೆ ಏನೇ ಟ್ವಿಸ್ಟ್ ಮಾಡಿದ್ರು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ನಮ್ಮ ಮಕ್ಕಳೇನ್ ಮಾಡ್ತಾರೆ ಗೊತ್ತಾ, ಫ್ಯೂಸ್ ಎಂದರೇನು ಅಷ್ಟೇ ರೆಡಿ ಆಗ್ತದೆ. ಅಂದ್ರೆ ಇದು ನಾನು ತುಂಬಾ ಚೆನ್ನಾಗಿ ಓದೋ ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರು ಪಾಪ ಪಾಸ್ ಆಗೋದಕ್ಕೆ ಕಷ್ಟ ಅಂತ ಪರಿತಾಪ ಪಡ್ತಾ ಇರ್ತಾರೋ ಅಂತಹ ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ. ಆದ್ರಿಂದ ಮಕ್ಕಳೇ, ನೀವು ಕಲ್ತಿರ್ತೀರಾ, ಆದ್ರೆ ಆಚೆ ಈಚೆನೂ ಒಂದು ಚೂರು ನೀವು ಟಚ್ ಮಾಡ್ಕೊಂಡು ಹೋದ್ರೆ ಆಗ ನಿಮಗೆ ಭಯ ಹೋಗುತ್ತೆ.
1: ಒಂದು ಕಲಿಯೋದು ಹೇಗೆ, ಮತ್ತೆ ಈ ವರ್ಷ ಎಲ್ಲ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ, ಕನಿಷ್ಠ ಮಕ್ಕಳು ಒಬ್ಬರು ಕೂಡ ಫೇಲ್ ಆಗಬಾರ್ದು, ಎಲ್ಲರೂ ಪಾಸ್ ಆಗಬೇಕು, ಆ ನಿಟ್ಟಿನಲ್ಲಿ ಒಂದು ಕ್ವಶನ್ ಪ್ಯಾಟರ್ನ ಚೇಂಜ್ ಮಾಡಿದ್ದೀರಿ ಅಥವಾ ನೀಲಿನ ಆಕಾಶೆಯನ್ನು ರೆಡಿ ಮಾಡಿದ್ದೀರಿ. ಅದರ ಬಹುಮುಖ್ಯ ಉದ್ದೇಶ ಯಾವ ಮಕ್ಕಳು ಕೂಡ ವಿದ್ಯಾಭ್ಯಾಸದಿಂದ ಹಿಂದುಳಿಬಾರ್ದು, SSLCಗೆ ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸ್ಕೋಬಾರ್ದು, ನಂತರ SSLC ನಂತರ PUC ಡಿಗ್ರಿಗೆ ಹೋದರೆ ಅವರ ಜೀವನವೇ ಬದಲಾಗುವ ಸಾಧ್ಯತೆಗಳು ಹೆಚ್ಚಿದೆ. ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀವಿ. ಹಾಗಾಗಿ ಆ ಮಕ್ಕಳು ಆ ಒಂದು ಸರ್ಕಲಲ್ಲಿ ಹಿಂದೆ ಹಿಡಿದು ಬಿಟ್ರೆ ಬಹುಶಃ ಅವರು ಮಾಡಬೇಕಾಗಿರೋದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಒಂದು ಹಂತವನ್ನ ಮುಂದಿನ ಹಂತಕ್ಕೆ ತಲುಪಿಸಲಿಕ್ಕೆ ಬಹುಶಃ ಸಾಕಷ್ಟು ಪ್ರಯತ್ನಗಳನ್ನು ತಮ್ಮ ಶಿಕ್ಷಕರು ಮಾಡ್ತಾ ಇದ್ದೀರಿ, ಹಾಗೆಯೇ ಇಲಾಖೆಯೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿದೆ ಸರ್. ಖಂಡಿತವಾಗ್ಲೂ ಈ ವರ್ಷ ಮಕ್ಕಳು ಹೆಚ್ಚಿನ ಒಂದು ಫಲಿತಾಂಶವನ್ನು ತರುತ್ತಾರೆ ಅಂತ ನನಗೂ ಕೂಡ ಅನಿಸುತ್ತೆ ಸರ್. ಸರ್, ಒಟ್ಟಾರೆ ಹೇಳೋದಾದರೆ ತಾವು ನಮ್ಮ ಕೇಳುಗರಿಗೆ ಅಥವಾ ಪೋಷಕರಿಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಿ ಬಸವರಾಜ್ ಸರ್?
2: ಹೌದು, ಪೋಷಕರು ತಮ್ಮ ಮಕ್ಕಳಿಗೆ ಈಗಾಗಲೇ 10ನೇ ತರಗತಿ ಇರೋದರಿಂದ ಆಗಿನಿಂದ ಹಾಕದೇ ಇರತಕ್ಕಂತಹ ಒತ್ತಡವನ್ನು ತಕ್ಷಣ ಈ ವರ್ಷದಲ್ಲೇ ಇದ್ದಿದ್ದಾಗೆ ಹಾಕೋದು ಬೇಡ.
1: ಹೌದು,
2: ಅದು ನಿಧಾನಕ್ಕಾದರೆ ಚೆನ್ನಾಗಿರುತ್ತೆ.
1: ಗ್ರ್ಯಾಜುವಲ್
2: ಆಗಿ ಇನ್ಕ್ರೀಸ್ ಆದರೆ, ಕೆಲವು ಮಗು ಈಗ ಪ್ರಿಪರೇಟರಿ ಆಗಿದೆ ಅಂದ ತಕ್ಷಣ ಏನೋ ಮಾರ್ಕ್ಸ್ ಕಡಿಮೆ ಬಂತು ಅಥವಾ ಫೇಲ್ ಮಾರ್ಕ್ಸ್ ಬಂತು ಅಂದ ತಕ್ಷಣ ಅವನನ್ನು ತುಂಬ
1: ಒತ್ತಡ
2: ಹೀನಾಯ ಅಂದರೆ ಬೇರೆ ರೀತಿ ಅವನನ್ನು ಏನೂ ಮಾಡದೆ ಇನ್ನು ಉಳಿದ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದನ್ನು ದಯಮಾಡಿ ಪೋಷಕರು ಶಿಕ್ಷಕರೊಂದಿಗೆ ಚರ್ಚೆ ಮಾಡಬೇಕು. ಇದು ಆಗ್ತಾ ಇಲ್ಲ ಇಡೀ ನಮ್ಮ ವ್ಯವಸ್ಥೆಯಲ್ಲಿ. ಪೋಷಕರು ಬಂದು ತಮ್ಮ ಮಕ್ಕಳ ಬಗ್ಗೆ ಇದುವರೆಗೆ ಏನಾಗಿದೆ, ಈಗ ಮುಂದೆ ಓದಿಸೋದಕ್ಕೆ ನಾನು ಏನು ಮಾಡಬೇಕು ಹೇಳಿ ಅಂತ ಹೇಳಿದ್ರೆ ಆ ಮಗುನೂ ಕಲಿತಾನೆ ಮತ್ತೆ ಟೀಚರ್ಗೂ ಕೂಡ ಹೆಲ್ಪ್ ಆಗುತ್ತೆ.
1: ಅಂದ್ರೆ ಈ ಹಂತದಲ್ಲಿ ಅವನೇನು ಫಲಿತಾಂಶ ಇದೆ, ಆ ಫಲಿತಾಂಶಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಪಡ್ಕೊಬೇಕು ಅಂದ್ರೆ ಅವನ ಹಳ್ಳಿಗಳಿದ್ದಾನೆ, ಇನ್ನೇನು ಮಾಡಬಹುದು ಅನ್ನೋ ಒಂದು ಮೋಟಿವೇಶನ್ ರೀತಿಯಲ್ಲಿ ಅವರಿಗೆ ಮಾಡಿದ್ರೆ
2: ಇದು ಬೇಕಾಗಿರೋದು ಮಕ್ಕಳಿಗೆ. ನಾವು ಅವರನ್ನ ಹೀಗೆ ಅಳಿಬಾರದು, ಇಷ್ಟೇ ತಗೊಂಡಿರೋದು ಅಂತೇಳಿ ನಾವು ಟೀಚರ್ ಆದವರು ಅಷ್ಟೇ ಪೋಷಕರು ಅಷ್ಟೇ ಈಗ ನೀನು ಇದು ಇಷ್ಟು ಓದಿನೇ ನೀನು 20 ತಗೊಂಡಿದ್ಯಾ ಅಂದ್ಮೇಲೆ ಇನ್ನು 60 ದಿನದಲ್ಲಿ ಇನ್ನೊಂದು ಸ್ವಲ್ಪ ಹೋಗ್ಬಿಟ್ರೆ 40 ಮೇಲೆ ಹೋಗ್ಬಿಡ್ತೀಯ ಕಣೋ ಅಂತೇಳಿ ಯಾವಾಗ ಬೆನ್ ತಡತೀವೋ ಅವನ್ ಕನಿಷ್ಠ 40 ಹೋಗ್ದವ್ರು 30 ಬರ್ತಾನೆ. ಅಪ್ರೋಚ್ ಬದಲಾಗಬೇಕು ಅಂದ್ರೆ ನಾವು ಯಾರನ್ನೂ ಈಗ ಮಕ್ಕಳನ್ನ ನಾವು ದೈಹಿಕವಾಗಿ ಆ ರೀತಿ ಹೇಳಿ ಕಲಿಸೋದು ಕಷ್ಟ. ಅದಕ್ಕೋಸ್ಕರ ದಯಮಾಡಿ ನಾವು ಮತ್ತೆ ಪೋಷಕರು ಇಬ್ರು ಒಟ್ಟುಗೂಡಿದ್ರೆ ಎಲ್ಲಾ ಮಕ್ಕಳೂ ತುಂಬಾ ಉನ್ನತ ಶ್ರೇಣಿಯಲ್ಲೇ ಪಾಸ್ ಆಗ್ತಾರೆ. ಇದು ಹಿಂದಿನಿಂದನೂ ಆಗ್ಬೇಕು, ಬಟ್ ಈಗ ಆಗಿಲ್ಲ ಅಂದ್ರೂ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಇವತ್ತಿಂದ ಪ್ರಾರಂಭ ಆದ್ರೂ ನಮ್ಮ ಮಕ್ಕಳು ಕನಿಷ್ಠ 50% 80-40 ಅಂಕ ತಗೊಳ್ಳೋದ್ರಲ್ಲಿ ಏನು ಅನುಮಾನ ಇಲ್ಲ.
1: ಅವ್ರಿಗೆ ಒಂದು ಉತ್ತೇಜನ ಅಥವಾ ಒಂದು ಒಂದು ಉತ್ಸಾಹದ ಮಾತನ್ನಾಡಿದ್ರೆ ಬಹುಶಃ ಅದೇ ಒಂದಷ್ಟು ಮೋಟಿವೇಶನ್ ಆಗ್ಬಿಡ್ಬೋದು. ಅಂದ್ರೆ ನೀ ಕಡಿಮೆ ತಗೊಂಡಿದೆ ಅಂತ ಬಯೋ ಬದಲಾಗಿ ಇಷ್ಟು ತಗೊಂಡಿದೆಯಾ ಇನ್ನೂ ತಗೋತೀಯ ಅಂತ ಅವ್ರನ್ನೇನಾದ್ರು ಉರಿದಿಂಬಿಸ್ಬಿಟ್ರೆ
2: ಈಗ ಹೇಗೆ ಓದ್ತಿದ್ದ ಅಂತ ತಿಳ್ಕೊಬೇಕು. ನೀ ನೋಡಪ್ಪ ಈ ರೀತಿ ಓದ್ತಾ ಇದೆ, ಇಷ್ಟೇ ಓದ್ತಾ ಇದ್ದದು ನೋಡಿ, ಇನ್ಮೇಲೆ ಇನ್ನೊಂದಿಷ್ಟೇ, ಅರ್ಧ ಗಂಟೆ ಓದ್ತಿದ್ದಲ್ಲ, ಕಾಲ್ ಗಂಟೆ ಹೆಚ್ಚು ಮಾಡ್ಬಿಟ್ರೆ ನೋಡು ಪಕ್ಕದವನ್ಗಿಂತ ಜಾಸ್ತಿ ಆಗ್ಬಿಡ್ತೀಯ. ಆ ತರ ನಾವು ಅವನಿಗಿಂತ ಕಡಿಮೆ ಆಯ್ತೀಯಾ ಅಂತ ನಾವು ಇದು ಮಾಡಬಾರ್ದು. ಇದು ನೋಡು ಅವನಿಗಿಂತ ಜಾಸ್ತಿ ಬಂದ್ಬಿಟ್ರೆ ಈ ತರ ಆಗುತ್ತೆ ಕಣೋ ಅಂತೇಳಿ ಹೇಳಿದ ತಕ್ಷಣ ಅವನಿಗೆ ಫ್ರೆಂಡ್ಸ್ ಇಂದ ಓ ಹೌದು ಅಂತೇಳಿ ಖುಷಿ ಆಯ್ತಾನೆ. ಇಲ್ಲ ಅಂದ್ರೆ ತುಂಬಾ ಇದು ನಮ್ಮ ಅನುಭವದಲ್ಲಿ ಹೇಳ್ತಾ ಇರೋದು, ದಯಮಾಡಿ ಎಲ್ಲಾ ಪೋಷಕರು ಶಿಕ್ಷಕರು ಇದನ್ನ ಫಾಲೋ ಮಾಡ್ಬೇಕಂತ ನನ್ನ ಅನಿಸಿಕೆ.
1: ಸರ್ ಖಂಡಿತ ಸರ್ ಖಂಡಿತ ಹರ್ಷ ಸರ್.
0: ಸರ್ ಮುಖ್ಯವಾಗಿ ಮಕ್ಕಳಿಗೆ ಈಗ ಆಲ್ರೆಡಿ ಬಸವರಾಜ್ ಕೊಟ್ಟಂತಹ ಟಿಪ್ಸ್ ಅನ್ನ ಇಟ್ಕೊಳ್ಳಿ. ಎರಡನೇದು ಮಕ್ಕಳೇ, ಈಗ 3 ಪ್ರಿಪರೇಟರಿಗಳು ನಿಮಗೆ ಬರುತ್ತೆ. ಈ ಪ್ರಿಪರೇಟರಿಯನ್ನು ಮಾಡುವಂತಹ ಉದ್ದೇಶವೇ ನಿಮಗೆ ನಿಮ್ಮ ಮಟ್ಟವನ್ನು ಅಲ್ಲಲ್ಲೇ ಜ್ಞಾಪನ ಮಾಡೋದಕ್ಕೆ. ಅಂದರೆ ಈಗ ಫಸ್ಟ್ ಪ್ರಿಪರೇಟರಿಯಲ್ಲಿ ನೀವು ಎಷ್ಟೋ ಅಂಕಗಳನ್ನು ಪಡ್ಕೊಂಡಿದ್ದೀರಿ ಮಕ್ಕಳೇ, ಅಂಕ ಕಡಿಮೆ ಬಂತು ಅಂದ ತಕ್ಷಣ ಬೇಜಾರಾಗೋದು ಬೇಡ. ಯಾಕೆ ಗೊತ್ತಾ,

0: ಡಿಸೆಂಬರ್ನಲ್ಲಿ ನಾವು ಸಿಲೆಬಸ್ ಮುಗಿಸಿದ್ದೀವಿ, ಏಕಾಏಕಿ 6 ದಿವಸಗಳಲ್ಲೇ ಒಂದು ಪರೀಕ್ಷೆ ಬಂದುಬಿಡ್ತು. ನೀವು ತಯಾರಿದ್ದರೋ ತಯಾರಿರಲಿಲ್ವೋ ನಮಗೆ ಗೊತ್ತಿಲ್ಲ, ಆದರೆ 6 ದಿವಸಗಳ ತಯಾರಿಗೆ ಸಮಯ ಕಡಿಮೆ ಇರಬಹುದು ಕೆಲವು ಮಕ್ಕಳಿಗೆ. ಹಾಗಾಗಿ ಅಲ್ಲಿ ಬಂದಿರುವಂತಹ ಅಂಕವನ್ನು ಮಾನವ ದಂಡವಾಗಿ ಇಟ್ಕೊಳ್ಳೋದು ಬೇಡ. ಇದು ನನಗೆ ಒಂದು ಸೂಚಕ, ನಾನು ಕಡಿಮೆ ತೆಗೆದಿದ್ದೀನಿ ಅಂದರೆ ಹಾಗಾದರೆ ನೆಕ್ಸ್ಟ್ ಪ್ರಿಪರೇಟರಿ ಈ ತಿಂಗಳ ಅಂತ್ಯದಲ್ಲಿ ಪ್ರಾರಂಭ ಆಗುತ್ತೆ, ಅಲ್ಲಿಗೆ ನಾನು ಇನ್ನೆಷ್ಟು ತಯಾರಿ ಮಾಡ್ಕೋಬೇಕು, ನನ್ನ ತಯಾರಿಗೆ ನನಗೆ ಸಹಕಾರ ಕೊಡೋರು ಯಾರು, ಇದನ್ನು ಯೋಚನೆ ಮಾಡಿ. ಒಂದು ನಿಮ್ಮ ಗೆಳೆಯರಾಗಿರ್ತಾರೆ, ನಿಮ್ಮ ಶಿಕ್ಷಕರಾಗಿರ್ತಾರೆ, ನಿಮ್ಮ ಪೇರೆಂಟ್ಸ್ ಆಗಿರ್ತಾರೆ. ಸೊ ಈ 3ರಲ್ಲಿ ನನಗೆ ಸಹಕಾರ ಎಲ್ಲಿಂದ ಸಿಕ್ಕುತ್ತೆ ಅನ್ನುವಂತಹದ್ದನ್ನು ಯೋಚನೆ ಮಾಡಿ, ಈ ಸಹಕಾರಗಳನ್ನು ಪಡ್ಕೊಳ್ಳಿ. ನಂತರ ತೀರ್ಮಾನ ಮಾಡ್ಕೊಳ್ಳಿ, ಮೊದಲನೇ ಪೂರ್ವಸಿದ್ಧತಾ ಪರೀಕ್ಷೆಗಿನ್ನ 2ನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ನಾನು ಪಡೆಯೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಅದಕ್ಕೆ ತಯಾರಿ ಮಾಡಿ ಮತ್ತೆ ನೋಡಿ. 2ನೇ ರಿಸಲ್ಟ್ ಬಂದಾಗ ಪ್ರಿಪರೇಟ್ರಿದು ಮತ್ತೆ ನಿಮಗೆ ಗೊತ್ತಾಗುತ್ತೆ ಇನ್ನೆಲ್ಲಿ ನಾನು ಬಿಟ್ಟಿದ್ದೀನಿ ಅನ್ನುವಂಥದ್ದು. ಅದನ್ನು ಸರಿದೂಗಿಸ್ಕೊಳ್ಳೋದಕ್ಕೆ 3ನೇ ಪ್ರಿಪರೇಟ್ರಿ ಇದೆ. ಹಂತ ಹಂತವಾಗಿ ಮಕ್ಕಳೇ ನೀವು ಒಂದೊಂದೇ ಸ್ಟೆಪ್ಸ್ಗಳನ್ನು ಮೇಲೆ ಹಿಡ್ತಾ ಹೋದರೆ ಆಟೋಮ್ಯಾಟಿಕಲಿ ಫೈನಲ್ ಎಕ್ಸಾಮಿನೇಷನ್ಗೆ ಒಳ್ಳೆಯ ಅಂಕಗಳನ್ನೇ ಮಕ್ಕಳೇ ಪಡ್ಕೊಳ್ಬಹುದು. ವಿಜ್ಞಾನ ಅನ್ನುವಂತಹದ್ದೇನು ಅದೊಂದು ಭೂತ ಅಲ್ಲ, ಅದು ಸರಳವಾಗೇ ಇರುತ್ತೆ. ನಾವು ಹೇಗೆ ಅದನ್ನು ನಿವಾರಿಸ್ಕೊಳ್ಳೋದು, ಆ ಸಮಸ್ಯೆಯನ್ನು ನಿವಾರಿಸ್ಕೊಳ್ತೀವೋ ಆ ಪ್ರಯತ್ನದ ಮೇಲೆ ಅದು ಭೂತವಾಗಿ ಅಥವಾ ದೈವವಾಗಿ ನಮಗೆ ಕಾಣಬಹುದು ಅಷ್ಟೇ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಖಂಡಿತ ನನ್ನ ಮಕ್ಕಳಿಗೆ ಏನು ಕಲಿಕೆಯಲ್ಲಿ ಸಾಮರ್ಥ್ಯ ಕಡಿಮೆ ಇರೋಂಥವ್ರು ಅಂದ್ಕೊಳ್ತೀವಿ ಹಾಗೂ ಸಾಮರ್ಥ್ಯ ಹೆಚ್ಚಿರೋರು ಅಂದ್ಕೊಳ್ತೀವಿ, ಎಲ್ಲರಿಗೂ ಕೂಡ ಇದು ಬಹು ಮುಖ್ಯವಾಗಿ ಅದು ಅನುಕೂಲ ಆಗಿರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪರೀಕ್ಷಾ ಸಮಯ 2026 ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಒಂಟಿಕೊಪ್ಪಲಿನ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಬಸವರಾಜರವರು ಹಾಗೂ ನಂಜನಗೂಡು ತಾಲೂಕಿನ ಹೆಡೆತಲೆ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕರಾದ ಶ್ರೀ ಎಸ್ ಅರ್ಷರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ಮುಂದಿನ ಶುಕ್ರವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
2: ಸಮುದಾಯದ ಉನ್ನತಿಗೆ, ಚೈತನ್ಯ ವರ್ಧನೆಗೆ ಇದು ನಿಮ್ಮ ಸತ್ವಧ್ವನಿ, ಇದು ನಿಮ್ಮ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪರೀಕ್ಷಾ ಸಮಯ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಆರಂಭಿಸಿರುವ ಈ ಪರೀಕ್ಷಾ ಸಮಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ಒಂದೊಂದು ವಿಷಯ ಕುರಿತು ಮಾತನಾಡ್ತಾ ಬರ್ತಾ ಇದ್ದೀವಿ. ಈ ವಿಷಯ ಕುರಿತು ತಜ್ಞ ಶಿಕ್ಷಕರು ಆಯಾಯ ವಿಷಯಕ್ಕೆ ಸಂಬಂಧಿಸಿದಂತೆ ಭಾಗವಹಿಸುತ್ತಾರೆ. ಆ ವಿಷಯ ಕುರಿತು ವಿದ್ಯಾರ್ಥಿಗಳಿಗಿರುವಂತಹ ಅನುಮಾನಗಳು, ಗೊಂದಲಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಈ ಎಲ್ಲ ವಿಷಯಗಳ ಕುರಿತಂತೆ ಮಕ್ಕಳು ಮೊದಲ ಅರ್ಧ ಗಂಟೆ ಕಾರ್ಯಕ್ರಮವನ್ನು ಆಲಿಸಿ ಕೊನೆಯ ಅರ್ಧ ಗಂಟೆ ತಮ್ಮ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ದಲ್ಲಿ ಕರೆ ಮಾಡಿ ನೇರವಾಗಿ ನಮ್ಮ ತಜ್ಞರ ಜೊತೆ ಮಾತನಾಡಬಹುದು. ಹಾಗೆಯೇ ಈ ದಿನ ನಾವು ಹಿಂದಿ ವಿಷಯ ಕುರಿತು ಮಾತನಾಡ್ತಾ ಇದ್ದೀವಿ. ಈ ಹಿಂದಿ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವಿಜಿ, ಹಿಂದಿ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಒಂಟಿಕೊಪ್ಪಲ್ ಮೈಸೂರು, ಮತ್ತು ಶ್ರೀ ನವೀದ್, ಹಿಂದಿ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೇತುಪುರ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ಇವರು ಇನ್ನು ಒಂದು ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಹಿಂದಿ ಪರೀಕ್ಷೆ ಕುರಿತಂತೆ ಮಕ್ಕಳಿಗೆ ಒಂದಷ್ಟು ಸಲಹೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಈ ವರ್ಷ ಆಗಿರುವಂತಹ ಕೆಲವು ಬದಲಾವಣೆಗಳ ಕುರಿತು ಮತ್ತು ಪ್ರಶ್ನೆ ಪತ್ರಿಕೆಗಳ ಮಾದರಿ ಕುರಿತು, ಹಾಗೆಯೇ ಮಕ್ಕಳು ಹೇಗೆ ಓದಬೇಕು, ಹೇಗೆ ಬರೀಬೇಕು, ಹೇಗೆ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬಹುದು, ಈ ಎಲ್ಲ ವಿಚಾರಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ ಸರ್.
0: ಥ್ಯಾಂಕ್ ಯು. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಈ ಪರೀಕ್ಷಾ ಸಮಯ 2026 ನಾವು ಒಂದೊಂದು ವಿಷಯಗಳ ಕುರಿತು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈ ದಿನ ಹಿಂದಿ ಪರೀಕ್ಷೆ ಕುರಿತಂತೆ ನಾವು ಮಾತನಾಡ್ತಾ ಇದ್ದೀವಿ. ಸರ್, ಮೊದಲಿಗೆ ಈ ಹಿಂದಿ ಪರೀಕ್ಷೆಯಲ್ಲಿ ಅಥವಾ ಈ ವರ್ಷದ SSLC ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಿದೆಯಾ? ಹಾಗಿದ್ರೆ ಈ ಪಠ್ಯವಾರು ಬದಲಾವಣೆಗಳ ಕುರಿತು ಹಂಚಿಕೊಳ್ಬೋದಾ ವಿಜಿ ಸರ್?
1: ಹಂಚ್ಕೊಬೋದು ಸರ್. ನಮ್ಮ ತೃತೀಯ ಭಾಷೆ ಹಿಂದಿ ವಿಷಯದಲ್ಲಿ ಸರ್ 7 ವಿಷಯಗಳು ಬರ್ತದೆ. ಒಂದು ಗದ್ಯ ಪಾಠ, ಮತ್ತೊಂದು ಪದ್ಯ ಪಾಠ, ವ್ಯಾಕರಣ ಪಾಠ, ಪೂರಕ ಪಾಠ, ಅನುವಾದ ಪಾಠ, ಅಪಠಿತ ಗದ್ಯಾಂಶ, ನಿಬಂಧ, ಪತ್ರಲೇಖನ ಅಂತ ಹೇಳಿ ಈ 7 ವಿಷಯಗಳಿಗೆ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ ಸರ್. ಇದರಲ್ಲಿ ಗದ್ಯ ಪಾಠಕ್ಕೆ 20 ಅಂಕಗಳನ್ನು ಮೀಸಲು ಮಾಡ್ಕೊಂಡಿದ್ದಾರೆ. ಇದೆಲ್ಲ ಮಕ್ಕಳಿಗೆ ಗಾನ ಪರಿಚಯ ಆಗಿದೆ ಸರ್. ಗದ್ಯ ಪಾಠಕ್ಕೆ 32 ಅಂಕಗಳನ್ನ ನಿರ್ದಿಷ್ಟಪಡಿಸಿಕೊಂಡಿದ್ದಾರೆ. ಪೂರಕ ಪಾಠಕ್ಕೆ 4 ಅಂಕಗಳನ್ನ ನಿರ್ದಿಷ್ಟ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅನುವಾದ ಪಾಠಕ್ಕೆ 3 ಅಂಕ ಇರುತ್ತೆ, ಅಪಠಿತ ಗದ್ಯಾಂಶಕ್ಕೆ 4 ಅಂಕ ಇರುತ್ತೆ, ನಿಬಂಧ ಪಾಠಕ್ಕೆ 4 ಅಂಕ ಇರುತ್ತೆ, ಪತ್ರಲೇಖನಕ್ಕೆ 5 ಅಂಕ ಇರುತ್ತೆ ಸರ್. ಇದನ್ನ ನಾವು 3 ಭಾಗ ಆಗಿ ಮಾಡ್ಕೋಬಹುದು. ಒಂದು ಪದ್ಯ ಪಾಠ, ಗದ್ಯ ಪಾಠ, ಆದ್ಮೇಲೆ ಪೂರಕ ಪಾಠ, ಅನುವಾದ, ಅಪಠಿತ ಗದ್ಯಾಂಶ, ನಿಬಂಧ, ಪತ್ರಲೇಖನ ಅಂತೇಳಿ ಒಂದು ಗ್ರೂಪ್ ಮಾಡ್ಕೋಬಹುದು. ಇಲ್ಲಿ ಯೋಚನೆ ಮಾಡಿದಂತ ಸಂದರ್ಭದಲ್ಲಿ ಸರ್, ನಮ್ಮಲ್ಲಿ ಪದ್ಯ ಪಾಠಕ್ಕೆ 20 ಅಂಕಗಳನ್ನ ಇಟ್ಕೊಂಡಿದಾರಲ್ಲ, ಈ 20 ಅಂಕಗಳಲ್ಲಿ ನಮ್ಮಲ್ಲಿ 6 ಪದ್ಯಗಳಿದೆ. ಪರೀಕ್ಷೆಗೆ 6 ಪದ್ಯಗಳಿಂದ ಕೇವಲ 9 ಪ್ರಶ್ನೆಗಳು ಬರ್ತದೆ. 20 ಅಂಕವನ್ನ ಸರಳವಾಗಿ ಪಡ್ಕೋಬಹುದು. ಪರೀಕ್ಷೆಯಲ್ಲಿ 9 ಪ್ರಶ್ನೆಗಳು 6 ಪದ್ಯಕ್ಕೆ ಮಾತ್ರ ಬರ್ತವೆ. ಮತ್ತೆ ಗದ್ಯ ಪಾಠದಲ್ಲಿ ಒಟ್ಟು ನಮಗೆ 11 ಪಾಠಗಳಿದೆ, ಅದರಲ್ಲಿ ಬರೋ ಪ್ರಶ್ನೆಗಳು 15, 32 ಅಂಕ ಇರ್ತದೆ. ಇದಲ್ಲದೆ ಈ ಪೂರಕ ಪಾಠದಲ್ಲಿ 4 ಅಂಕ ಬರುತ್ತೆ. ಅನುವಾದ, ನಿಬಂಧ, ಅಪಠಿತ ಗದ್ಯಾಂಶ ಮತ್ತೆ ಪತ್ರಲೇಖನ ಈ ಒಟ್ಟು ನೋಡಿಕೊಂಡ್ರೆ 6 ಪ್ರಶ್ನೆ ಇರ್ತದೆ, 20 ಅಂಕ ಬರುತ್ತೆ. ಇದರಲ್ಲಿ ಮಕ್ಕಳು ಸರಳವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಗದ್ಯ ಭಾಗ ನೋಡ್ಕೊಂಡ್ರು 32 ಅಂಕ ಬರುತ್ತೆ, ಕೇವಲ ಪದ್ಯ ಪಾಠವನ್ನ ಓದ್ಕೊಂಡ್ರೆ 20 ಅಂಕ ಬರುತ್ತೆ. ನಾನು ಹೇಳ್ದಂಗೆ ಪೂರಕ ಪಾಠ, ಅನುವಾದ, ನಿಬಂಧ ಇದನ್ನ ನೋಡ್ಕೊಂಡ್ರು 20 ಅಂಕ ಬರುತ್ತೆ. ಇದ್ರ ಜೊತೆಗೆ ವ್ಯಾಕರಣ 8 ಅಂಕ ಬರುತ್ತೆ. ನೀವು ಪದ್ಯ ಪಾಠವನ್ನ ಓದ್ಕೊಂಡು ವ್ಯಾಕರಣ ನೋಡ್ಕೊಂಡ್ರೆ 28 ಅಂಕ ಬರುತ್ತೆ. ಗದ್ಯ ಪಾಠವನ್ನ ಓದ್ಕೊಂಡು ನೀವು ವ್ಯಾಕರಣ ನೋಡ್ಕೊಂಡ್ರೆ 40 ಅಂಕ ಬರುತ್ತೆ. ನೀವು ಪೂರಕ ಪಾಠ ಇತರೆ ನೋಡಿಕೊಂಡು ವ್ಯಾಕರಣ ನೋಡಿಕೊಂಡ್ರು 28. ಈ ರೀತಿ ನಾವು ಹಂಚಿಕೆ ಮಾಡಿಕೊಂಡು ಓದ್ಕೋಬಹುದು, ಮಕ್ಕಳಿಗೆ ಲಾಭ ಆಗುತ್ತೆ. ಮತ್ತೆ ಇಲ್ಲಿ ಯಾವ ರೀತಿ ಅಂಕ ವಿಭಜನೆ ಮಾಡಿಕೊಂಡಿದ್ದಾರೆ ಅಂದ್ರೆ, ನಮ್ಮಲ್ಲಿ ಕಾಶ್ಮೀರಿ ಸೇವ್ ಅಂತ ಒಂದು ಪಾಠ ಇದೆ. ಇದಕ್ಕೆ ಮೂರು ಅಂಕಗಳನ್ನು ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಇದರಲ್ಲಿ ಬರೋಂಥ ಪ್ರಶ್ನೆ ಒಂದಂಕದ ಪ್ರಶ್ನೆ ಬರುತ್ತೆ, ಎರಡಂಕದ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಸರಿ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರಲ್ಲ, ಆ ನಾಲ್ಕು ಪ್ರಶ್ನೆ ಪತ್ರಿಕೆಗಳು ಮತ್ತು ಈಗಾಗಲೇ ನಮ್ಮಲ್ಲಿ ಎರಡು ಪೂರ್ವ ಸಿದ್ಧತಾ ಪರೀಕ್ಷೆಗಳು ಹಾದು, ಆ ಎರಡು ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಆ ನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ರೆ ಸಾಮಾನ್ಯವಾಗಿ ಈ ಪಾಠದ ಪ್ರಶ್ನೆಗಳು 9 ಮತ್ತು 17 ಪ್ರಶ್ನೆ ಸಂಖ್ಯೆ ಹಾಗೆ ಇರ್ತದೆ. 9ನೇ ಪ್ರಶ್ನೆ ಒಂದಂಕಕ್ಕೆ ಬರುತ್ತೆ, 17ನೇ ಪ್ರಶ್ನೆಯಲ್ಲಿ ಎರಡಂಕಕ್ಕೆ ಬರುತ್ತೆ ಈ ಪಾಠದಲ್ಲಿ. ಈ ಥರ ಸರಳೀಕರಣವೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತೆ ಮಕ್ಕಳು ಇದಾದ್ಮೇಲೆ ಗಿಲ್ಲು ಪಾಠದಲ್ಲಿ ನಮಗೆ 3 ಅಂಕದ ಪ್ರಶ್ನೆ ಇರ್ತದೆ, ಕೇವಲ 3 ಅಂಕದ ಪ್ರಶ್ನೆನೇ ಕೇಳ್ತಾರೆ, ಬೇರೆ ಯಾವುದೇ ಪ್ರಶ್ನೆ ಇರಲ್ಲ ಅದರಲ್ಲಿ. ಇದರಲ್ಲಿ ಪ್ರಶ್ನೆ ಸಂಖ್ಯೆ 25 ಆಗಿರ್ತದೆ ಇದು ಯಾವಾಗಲೂ. ಈ ಸಾರಿ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಇದಾದ್ಮೇಲೆ ಮೇರಾ ಬಚ್ಪನ್ ಅಂತ ಪಾಠ ಇದೆ ನಮ್ಮ, ಇದರಲ್ಲಿ 3 ಅಂಕಕ್ಕೆ ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಇದರಲ್ಲೂ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ಬರ್ತದೆ. ಇದರಲ್ಲಿ ಸಹ 1 ಅಂಕದ ಪ್ರಶ್ನೆ ಸಾಮಾನ್ಯವಾಗಿ 13ನೇ ಪ್ರಶ್ನೆ ಆಗಿರ್ತದೆ, 2 ಅಂಕದ ಪ್ರಶ್ನೆ 18 ಆಗಿರ್ತದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಆ 18ನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಮೇರಾ ಬಚ್ಪನ್ ಅಂತಾನೆ ಇರದೆ ಗೊತ್ತಾಗುತ್ತೆ, ಆ ತರ ಏನು ಗೊಂದಲ ಆಗಲ್ಲ. ಬಸಂತ್ ಕಿ ಸಚ್ಚಾಯಿ ಯಾವಾಗಲೂ 4 ಅಂಕದ ಪ್ರಶ್ನೆ ಇದೆ ಈ ಬಾರಿ, ಅದು ಯಾವಾಗಲೂ 34ನೇ ನಂಬರ್ನ ಪ್ರಶ್ನೆನೇ ಆಗಿರ್ತದೆ ಈ ಬಾರಿ. 34ನೇ ನಂಬರ್ನ ಪ್ರಶ್ನೆನೇ ಆಗಿರ್ತದೆ. ಸರಳವಾಗಿ ಮಕ್ಕಳು ಅದು ಓದ್ಕೊಂಡ್ರೆ, ಓದ ಅರ್ಥ ಮಾಡ್ಕೊಂಡಿದ್ರೆ ಆ 34ನೇ ಪ್ರಶ್ನೆ ಯಾವಾಗಲೂ ಈ ಸಾರಿ ಬರುವಂತ ಪ್ರಶ್ನೆ ಪತ್ರಿಕೆಯಲ್ಲಿ 34ನೇ ನಂಬರ್ಗೆ ಉತ್ತರ ಬರೀತಾ ಇರದೆ. ಮಗು ಏನೋ ಅಷ್ಟೊಂದು ಗೊಂದಲ ಮಾಡ್ಕೋಬೇಕಾಗಿಲ್ಲ. 34ನೇ ಪ್ರಶ್ನೆ ಯಾವುದು ಅಂದ್ರೆ ಬಸಂತ್ ಕಿ ಸಚ್ಚಾಯಿ ಅಂತ ಗೊತ್ತಾಗ್ಬಿಡುತ್ತೆ, ಆ ಪಾಠದಿಂದ ಬಂದಿರ್ತದೆ. ಎರಡು ಪ್ರಶ್ನೆಗಳಿರ್ತದೆ. ಇಂಟರ್ನೆಟ್ ಕ್ರಾಂತಿಯಲ್ಲೂ ಸಹ 3 ಅಂಕದ ಪ್ರಶ್ನೆ ಇರ್ತದೆ. ಈ ಪ್ರಶ್ನೆ 26ನೇ ಪ್ರಶ್ನೆಯಾಗಿ ಹೊರಹೊಮ್ಮುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ. ಮತ್ತೆ ಇದಾದ ನಂತರ ಇಮಾನ್ದಾರ ಅಂಕೆ ಸಮ್ಮೇಳನ ಅಂತ ಇದೆ ನಮ್ಮಲ್ಲಿ, ಇದು 2 ಅಂಕದ ಪ್ರಶ್ನೆಯಾಗಿರ್ತದೆ. ಇದು 19ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ ಪರೀಕ್ಷೆಗೆ. ಮತ್ತೆ ದುನಿಯಾ ಮೇ ಪೆಹಲಾ ಮಕಾನ್ ಪ್ರಶ್ನೆಯಲ್ಲಿ ಇದರಲ್ಲಿ 11 ಅಂಕದ ಪ್ರಶ್ನೆಗಳು 2 ಬರುತ್ತೆ. ಇದರಲ್ಲಿ 2 ಅಂಕದ ಪ್ರಶ್ನೆ ಇರಲ್ಲ, 3 ಅಂಕದ ಪ್ರಶ್ನೆ ಇರಲ್ಲ, 4 ಅಂಕದ ಪ್ರಶ್ನೆ ಇರಲ್ಲ, ಕೇವಲ 2 ಅಂಕದ ಪ್ರಶ್ನೆ ಇರ್ತದೆ. ಇದರಲ್ಲಿ ಒಂದು ಅನುರೂಪತ ಬರುತ್ತೆ, ಏಕವಾಕ್ಯಮೇ ಉತ್ತರಲಿಕ್ಕಿ ಅನ್ನೋದ್ರಲ್ಲಿ ಬರುತ್ತೆ. ಇದು ಸಾಮಾನ್ಯವಾಗಿ 10 ಮತ್ತು 14ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ. ಮತ್ತೆ ರೋಬೋಟ್ ಅಂತ ಬರುತ್ತೆ ಸರ್ ನಮ್ಮಲ್ಲಿ. ರೋಬೋಟ್ ಪಾಠಕ್ಕೆ 3 ಅಂಕಗಳನ್ನು ನಿರ್ದಿಷ್ಟಪಡಿಸ್ಕೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಇದು 27ನೇ ಪ್ರಶ್ನೆ ಆಗಿ ಬರುತ್ತೆ. ಮತ್ತೆ ಇದಾದ ನಂತರ ಮೈಲಾಕಿ ಸಾಹಸಗಾಥ ಅಂತ ಒಂದು ಪಾಠ ಇದೆ, ಇದು 3 ಅಂಕದ ಪ್ರಶ್ನೆಯಾಗಿರ್ತದೆ. ಇದು 28ನೇ ಪ್ರಶ್ನೆಯಾಗಿ ಬಂದಿದೆ ಸರ್. ನಾನು ಈ ಅಧ್ಯಯನ ಮಾಡಿದ ಪ್ರಕಾರ ಮಾಡಲ್ ಕ್ವಶನ್ ಪೇಪರ್ಸು ಮತ್ತು ಈಗ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ನಾನು ಅಧ್ಯಯನ ಮಾಡಿದಾಗ ಮಕ್ಕಳಿಗೆ ಇದೆಲ್ಲ ಪ್ರಶ್ನೆ ಸಂಖ್ಯೆಗಳನ್ನ ಗುರುತಾಕೊಂಡ್ಬಿಟ್ರೆ ಯಾವ್ಯಾವ ಪಾಠದಲ್ಲಿ 8ನೇ ಪ್ರಶ್ನೆ ಸಂಖ್ಯೆಗೆ ನಾನು ಓದ್ಕೊಂಡಿದ್ದನ್ನು ಬರೀಬೋದು, ಗೊಂದಲ ಆಗೋದಿಲ್ಲ ಮಗುಗೆ, ಯಾವ ಪಾಠದ್ದಿರ್ಬೋದು ಯಾವ ಪಾಠದ್ದಿರ್ಬೋದು ಅಂತ ಯೋಚನೆ ಮಾಡಬೇಕಾಗಿಲ್ಲ. ನೇರವಾಗಿ ಆ ಪಾಠದ
2: ಈಗ ಒಂದು ಅಂದಾಜು ಸಿಕ್ಕಿರುತ್ತೆ, ಪ್ರಶ್ನೆ ಇಷ್ಟೇ ಅಂತ
1: ಪಾಠದ್ದೇ ಅಂತ ಗ್ಯಾರಂಟಿ ಆಗ್ಬಿಡುತ್ತೆ ಮಗುಗೆ, ಕಷ್ಟ ಆಗಲ್ಲ ಮಗುಗೆ. ಮತ್ತೆ ನೋಡಿ ಇದಾದ್ಮೇಲೆ ಕರ್ನಾಟಕ ಸಂಪದ ಅಂತಿದೆ, ಇದನ್ನು ಸಾಮಾನ್ಯವರಿಗೆ ಇಲ್ಲಿವರೆಗೆ 4 ಅಂಕದ ಪ್ರಶ್ನೆ ಕೇಳ್ತೀನಿ, ಈ ಬಾರಿಯೂ 4 ಅಂಕ ಆ ಪಾಠಕ್ಕೆ ವೈಟೇಜ್ ಇದೆ. ಇದರಲ್ಲಿ 1 ಅಂಕದ ಮತ್ತು 3 ಅಂಕದ ಪ್ರಶ್ನೆಗಳು ಬರ್ತದೆ. ಇದು 11ನೇ ಪ್ರಶ್ನೆ 1 ಅಂಕದ ಪ್ರಶ್ನೆ ಆದರೆ 3 ಅಂಕದ ಪ್ರಶ್ನೆ 29 ಆಗಿರ್ತದೆ ಕರ್ನಾಟಕ ಸಂಪದದಿಂದ. ಮತ್ತೆ ಬಾಲಶಕ್ತಿಯಲ್ಲಿ 1 ಪ್ರಶ್ನೆ ಬರ್ತದೆ 2 ಅಂಕದ್ದು, ಇದು ಸಾಮಾನ್ಯವಾಗಿ 20ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ. ಈ ರೀತಿ ನಮ್ಮಲ್ಲಿ ಗದ್ಯಪಾಠದಿಂದ 15 ಪ್ರಶ್ನೆಗಳು ಬರ್ತದೆ, 32 ಅಂಕ ಇರುತ್ತೆ. ಈಗ ನಾನು ಹೇಳ್ದಂತ ನೋಡಿ ಇನ್ನೊಂದು ಬಾರಿ ನೆನೆಸಕ್ಕೆ ಇಷ್ಟಪಡ್ತೀನಿ. ಕಾಶ್ಮೀರಿ ಸೇಬ್ನಲ್ಲಿ 9, 17ನೇ ಪ್ರಶ್ನೆ ಆಗಿರ್ತದೆ. ಗಿಲ್ಲು ಪಾಠದಲ್ಲಿ 25ನೇ ಪ್ರಶ್ನೆ ಕ್ವಶನ್ ಪೇಪರ್ನಲ್ಲಿ ಆಗಿರ್ತದೆ. ಮೇರಾ ಬಚ್ಪನ್ನಲ್ಲಿ 13, 18ನೇ ಪ್ರಶ್ನೆ ಆಗಿರ್ತದೆ. ಬಸಂತ್ ಕಿ ಸಚ್ಚಾಯಿ 34ನೇ ಪ್ರಶ್ನೆಯಲ್ಲೇ ಬರುತ್ತೆ. ಇಂಟರ್ನೆಟ್ ಕ್ರಾಂತಿ 26ನೇ ಪ್ರಶ್ನೆ ಆಗಿರ್ತದೆ. ಇಮಾನ್ದಾರಂಕೆ ಸಮ್ಮೇಳನ 19ನೇ ಪ್ರಶ್ನೆಯಲ್ಲಿ ಇರ್ತದೆ. ದುನಿಯಾ ಮೇ ಪೆಹಲ ಮಕಾನ್ 10, 14ನೇ ಪ್ರಶ್ನೆಯಾಗಿರ್ತದೆ. ರೋಬೋಟ್ 27ನೇ ಪ್ರಶ್ನೆಯಾಗಿರ್ತದೆ. ಮೈಲಾಕಿ ಸಾಹಸಗಾಥ 28ನೇ ಪ್ರಶ್ನೆಯಾಗಿರ್ತದೆ. ಕರ್ನಾಟಕ ಸಂಪದ 11, 29 ಆಗಿರ್ತದೆ. ಬಾಲಶಕ್ತಿ 20ನೇ ಪ್ರಶ್ನೆ ಸಂಖ್ಯೆ ಆಗಿರ್ತದೆ.
2: ಇದು ಬಹುಶಃ ತಾವು ಸಾಕಷ್ಟು ಒಂದು ಕ್ಲೂಗಳನ್ನು ಕೊಟ್ಟಿದ್ದೀರಿ ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯತೆಗಳಿದೆ ಅನ್ನೋದ್ರ ಕುರಿತು ಹೇಳಿದಿರಿ ಸರ್.
1: ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ಕೆಲವು ಸಂದರ್ಭದಲ್ಲಿ ಮಕ್ಕಳು ಯಾವ ಪಾಠದ ನಮ್ಮಲ್ಲಿ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕಿಜಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಇದು ಕರ್ನಾಟಕ ಸಂಪದ ಅನ್ನೋ ಪಾಠದಲ್ಲೂ ಆ ಶಬ್ದ ಬಳಕೆ ಆಗುತ್ತೆ. ಮಾತೃಭೂಮಿ ಅನ್ನೋಂಥ ಪದ್ಯ ಭಾಗದಲ್ಲೂ ಈ ಶಬ್ದ ಬಳಕೆ ಆಗ್ಬಿಡ್ತದೆ. ಕರ್ನಾಟಕ ಸಂಪದ ಪ್ರಾಕೃತಿಕ ಸೌಂದರ್ಯಕ ವರ್ಣನ ಕಿಜಿ ಅಂತ ಇಟ್ಕೊನ ಅಲ್ಲಿ ಕರ್ನಾಟಕ ಅಂತಿರುತ್ತೆ, ಮಾತೃಭೂಮಿ ಅಂತಿರುತ್ತೆ. ಆದರೂ ಪ್ರಶ್ನೆ ಸಂಖ್ಯೆ ಇದ್ದಾಗ ಇದು ಕರ್ನಾಟಕ ಸಂಪದಂತೆ ಅಂತ ಗೊತ್ತಾಗತ್ತೆ, ಅದು ಮಾತೃಭೂಮಿ ಇದೆ ಅಂತಲೂ ಗೊತ್ತಾಗತ್ತೆ. ಇದರ ಜೊತೆಗೆ ನೋಡಿ, ಪದ್ಯ ಭಾಗದಲ್ಲಿ ನಮ್ಮ ಮಾತೃಭೂಮಿಯಲ್ಲಿ ಮೂರಂಕದ ಪ್ರಶ್ನೆ ಇರ್ತದೆ. ಇದು ನಾನು ಅಧ್ಯಯನ ಮಾಡಿದೆ, 30ನೇ ಪ್ರಶ್ನೆನೇ ಆಗಿರ್ತದ ಅದು ಮಾತೃಭೂಮಿ ಪದ್ಯದಿಂದ. ಮತ್ತೆ ಇನ್ನೊಂದು ಅಭಿನವ ಮನುಷ್ಯ ಅಂತಿದೆ, ಇದರಲ್ಲಿ 3 ಅಂಕಕ್ಕೆ ಕೇಳ್ತಾರೆ, 1 ಮತ್ತು 2 ಅಂಕದ ಪ್ರಶ್ನೆ ಇದೆ. ಇದನ್ನು ನೋಡಿದೆ ನಾನು. 15ನೇ ಪ್ರಶ್ನೆ, 21ನೇ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಭಿನವ ಮನುಷ್ಯದೇ ಇರುತ್ತೆ.
2: ಓಕೆ, ಅಂದ್ರೆ ಈ ಮಾದರಿ ಪ್ರಶ್ನೆಗಳು ನೋಡಿಕೊಂಡ್ರೆ ಬಹುಶಃ ಒಂದು ಅಂದಾಜು ಸಿಗುತ್ತೆ ಅಂತ ತಾವು
1: ಬ್ಯಾಲೆನ್ಸ್ ಆಗ್ಬಿಡುತ್ತೆ. 4 ಪ್ರಶ್ನೆ ಪತ್ರಿಕೆ ಪರೀಕ್ಷೆ ಈಗ ನಮ್ದು 2 ಆಗಿದೆ, ಇನ್ನೊಂದು ಪರೀಕ್ಷೆ ಇದೆ. ಒಟ್ಟು 7 ಪ್ರಶ್ನೆ ಪತ್ರಿಕೆಗಳನ್ನ ಸ್ವಲ್ಪ ಅಧ್ಯಯನ ಮಾಡಿಬಿಟ್ಟು ಸ್ವಲ್ಪ ಮಕ್ಕಳು ಒಂದು ಆಕ್ಷನ್ ಪ್ಲಾನ್ ರೀತಿ ಮಾಡ್ಕೊಂಡ್ಬಿಟ್ರೆ ಬಹಳ ಸರಳ ಆಗುತ್ತೆ ಮಕ್ಕಳಿಗೆ. ಮತ್ತೆ ತುಳಸಿಕೆ ದೋಯೆ ಅಂತಿದೆ ನಮ್ಮಲ್ಲಿ, ಇದು ಯಾವಾಗ್ಲೂ 32ನೇ ಪ್ರಶ್ನೆ ಆಗೇ ಇರ್ತದೆ. ದೋಯೆ ಭಾವಾರ್ಥಲಿಕಿ ಅಂತ 3 ಅಂಕ ಬರುತ್ತೆ. ಮತ್ತೆ ಇದರಲ್ಲಿ 1 ಅಂಕದ ಪ್ರಶ್ನೆ ಕೇಳ್ತಾರೆ ಇದರಲ್ಲೂ. ಮತ್ತೆ ಇದಾದ್ಮೇಲೆ ಸಮೈಕಿ ಪಹಚಾನ್ ಅಂತ ನೋಡಿ, 31ನೇ ಪ್ರಶ್ನೆ. ಇದು ಯಾವಾಗ್ಲೂ 31ನೇ ಪ್ರಶ್ನೆ ಸಮೈಕ ಮಹತ್ವ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಇದು ಒಂದಿರುತ್ತೆ. ಸೂರ್ಶ್ಯಾಮ ಯಾವಾಗ್ಲೂ 1 ಮತ್ತು 2 ಅಂಕದ ಪ್ರಶ್ನೆ ಇದೆ. 23, 22ನೇ ಪ್ರಶ್ನೆ 2 ಅಂಕದಾಗಿರ್ತದೆ. ನೋಡಿ, ನಮ್ಮಲ್ಲಿ ಪದ್ಯ ಭಾಗದಲ್ಲಿ 20, 21, 22 ಪದ್ಯ ಭಾಗದಲ್ಲಿ ಮಾತೃಭೂಮಿ 21 ಮತ್ತು 22 ಯಾವಾಗಲೂ ಸೂರ್ಶ್ಯಾಮಲಿರ್ತದೆ. 30 ಮತ್ತು 31, 32 ತುಳಸಿದೋಯೆ ಮೇಲಿರುತ್ತೆ. 30 ಮಾತೃಭೂಮಿ ಮೇಲಿರುತ್ತೆ. ಈ ರೀತಿ ಒಂದು ಸ್ವಲ್ಪ ಮಕ್ಕಳು ಪ್ಲಾನ್ ಮಾಡಿ ಓದ್ಕೊಂಡ್ಬಿಟ್ರೆ ಬಹಳ ಸರಳ.
2: ಅಂದ್ರೆ 6 ಪದ್ಯಗಳು 6 ಗದ್ಯಗಳು
1: 6 ಪದ್ಯಗಳು 11 ಗದ್ಯ 2 ಪೂರಕ ಪಾಠ. ನೋಡಿ, 23 ಮತ್ತು 24ನೇ ಪ್ರಶ್ನೆ ಯಾವಾಗ್ಲೂ ಪೂರಕ ಪಾಠದಲ್ಲಿ ಆಗಿರ್ತದೆ. 23ನೇ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಶನಿ ಗ್ರಹದಿಂದಲೇ ಇರ್ತದೆ. ಶನಿ ಸಪ್ತ ಸುಂದರ ಗ್ರಹ ಅಂತ ನಮ್ಮಲ್ಲಿ ಒಂದು ಪೂರಕ ಪಾಠ ಇದೆ, ಅದರಿಂದ ಇರುತ್ತೆ. 24ನೇ ಪ್ರಶ್ನೆ ಸತ್ಯಕಿ ಮಹಿಮತ ನಾಗರಿಕೊಂಕೆ ಕರ್ತವ್ಯ ಅಂತ ಪೂರಕ ಪಾಠದಲ್ಲೇ ಇರುತ್ತೆ, 2-2 ಅಂಕಗಳಿಗೆ ಇರ್ತದೆ. ಈ ತರ ಮಕ್ಕಳು ಪ್ರಶ್ನೆ ಸಂಖ್ಯೆಗಳನ್ನ ಸ್ವಲ್ಪ ಲೆಕ್ಕ ಹಾಕೊಂಡ್ರು ಕೆಲಸ ಮಾಡಿದ್ರೆ ಬಹಳ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಈ ರೀತಿ ವೇಟೇಜ್ ಇರುತ್ತೆ.
2: ಅಂದ್ರೆ ಈ ವರ್ಷ ಸಾಕಷ್ಟು ಬದಲಾವಣೆಗಳು ಆಗಿದೆ. ಎಸ್ ಸರ್, ಅದನ್ನ ಮುಂದುವರಿಸ್ತೀನಿ. ನವೀದ್ ಸರ್, ಸರ್ ಹೇಳ್ತಾ ಇದ್ರು ಯಾವ ಯಾವ ಪದ್ಯ ಅಥವಾ ಗದ್ಯ ಭಾಗಗಳಿಂದ ಎಷ್ಟನೇ ಪ್ರಶ್ನೆಗಳಾಗಿ ಬರುವ ಸಾಧ್ಯತೆಗಳಿದೆ ಅನ್ನುವ ಎಲ್ಲ ಒಂದಷ್ಟು ಕ್ಲೂಗಳನ್ನ ಮಕ್ಕಳಿಗೆ ನೀಡ್ತಾ ಇದ್ರು. ಸೊ ಈ ರೀತಿಯ ಬದಲಾವಣೆಗಳನ್ನು ನಾವು ಗಮನಿಸುವಾಗ ಈ ವರ್ಷ ಈ ಹಿಂದಿ ಪಠ್ಯ ಪುಸ್ತಕದಲ್ಲಿ ಅಥವಾ ಪ್ರಶ್ನಾವಳಿಗಳಲ್ಲಿ ಏನೆಲ್ಲ ಸಾಮಾನ್ಯ ಬದಲಾವಣೆಗಳನ್ನು, ಪ್ರಮುಖ ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ ಅಂತ?
3: ಸರ್, ಮೊದಲನೇದಾಗಿ ಪರೀಕ್ಷೆ ಎಂಬ ಹಬ್ಬವನ್ನು ಸಡಗರದಿಂದ ಆಚರಿಸಲು ಹೊರಟಿರುವಂಥ ಎಲ್ಲ ಮಕ್ಕಳಿಗೆ ಶುಭಕಾಮನೆಗಳನ್ನು ತಿಳಿಸ್ತಾ, ಬಹುಶಃ ನಮ್ಮ ಶಾಲಾ ಪರೀಕ್ಷಾ ಮಂಡಳಿ ಏನಿದೆಯೋ ಅದು ಕಳೆದ ವರ್ಷಗಳಿಗೆ ನಾವು ಹೋಲಿಸ್ಕೊಂಡ್ರೆ ಈ ವರ್ಷ ನಮಗೆ ಸ್ಪಷ್ಟವಾದ ಒಂದು ದಿಕ್ಸೂಚಿಯನ್ನು ಕೊಟ್ಟಿದೆ. ನಮ್ಮ ಮುಂದೆ ಇಲಾಖೆ ಈಗಾಗಲೇ ನಮಗೆ ಒಂದು ಲೆಸನ್ ವೈಸ್ ಒಂದು ವೈಟೇಜನ್ನು ಕೊಟ್ಟಿದೆ. ಯಾವ ಪಾಠದಲ್ಲಿ ಎಷ್ಟು ಅಂಕಗಳು ಪ್ರಶ್ನೆಗಳು ಬರ್ಬೋದು, ಎಲ್ಲಿ ದೀರ್ಘ ಉತ್ತರಗಳನ್ನ ಬಯಸುವಂಥ ಪ್ರಶ್ನೆಗಳು ಬರ್ತದೆ, ಎಲ್ಲಿ ಲಘು ಉತ್ತರಗಳನ್ನ ಬಯಸುವಂಥ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಈಗ ಆಲ್ರೆಡಿ ಕೊಟ್ಟಿದೆ. ಜೊತೆಗೆ 4 ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದೆ. ಇದರೊಂದಿಗೆ 2 ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳು ಈಗ ಆಲ್ರೆಡಿ ನಾವು ಮಾಡಿದ್ವಿ ಸರ್. ಬಹುಶಃ ನಾನು ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಈ ಏನ್ ಮಾಡೆಲ್ ಕ್ವಶನ್ ಪೇಪರ್ಗಳಿದೆಯೋ ಮತ್ತೆ ಏನ್ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಿದೆಯೋ ಇದನ್ನ ಒಮ್ಮೆ ಅವಲೋಕನವನ್ನ ಮಾಡಿದಾಗ ಸರ್ ಹೇಳಿದಾಗೆ ಅದೇ ಕ್ರಮ ಸಂಖ್ಯೆಯ ಪ್ರಶ್ನೆಗಳು ಇದೆ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಯಾವ ಪ್ರಶ್ನೆ ಎಲ್ಲಿ ಬರುತ್ತೆ ಎನ್ನುವಂತಹ ಯಾವುದೇ ಒಂದು ನಿಖರವಾದಂತಹ ಒಂದು ಮಾಹಿತಿ ಇರಲಿಲ್ಲ. ಆದರೆ ನಮ್ಮ ಮುಂದೆ ಈ ಸರಿ ತುಂಬ ಸುಲಭವಾಗಿ ನಮ್ಮ ಇಲಾಖೆ ಇದನ್ನು ಮಾಡಿಕೊಟ್ಟಿದೆ. ನಮಗೆ ಒಂದು ನಮ್ಮ ಗುರಿ ಎಲ್ಲಿಗೆ ತಲುಪಬೇಕು, ಅದನ್ನು ಹೇಗೆ ಹೋಗಬೇಕು ಎನ್ನುವಂಥ ಸ್ಪಷ್ಟ ಮಾರ್ಗದರ್ಶನವನ್ನು ನೀಡ್ತಾ ಇದೆ. ಹಾಗಾಗಿ ಏನು ಈ ಬದಲಾವಣೆ ಆಗಿದೆಯೋ, ಲೆಸನ್ ವೈಸ್ ವೆಯ್ಟೇಜು ನೀಡುವಂತಹ ಕೆಲಸ ಏನಾಗಿದೆಯೋ ಅದನ್ನು ಎಲ್ಲ ಮಕ್ಕಳು ಮೊದಲು ಮನದಟ್ಟು ಮಾಡ್ಕೊಳ್ಬೇಕು. ಮನದಟ್ಟು ಮಾಡಿಕೊಂಡು ಯಾವ ಕ್ರಮ ಸಂಖ್ಯೆಯ ಪ್ರಶ್ನೆ ಯಾವ ಪಾಠದಲ್ಲಿ ಬರುತ್ತೆ, ಆ ಪ್ರಶ್ನೆಯ ಉತ್ತರವನ್ನು ಹೇಗೆ ಬರೀಬೇಕು, ದೀರ್ಘ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರವಣಿಗೆ ಅಭ್ಯಾಸವನ್ನು ಸತತವಾಗಿ ನಿರಂತರವಾಗಿ ಮಗು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ದೀರ್ಘ ಉತ್ತರದ ಅಂಕಗಳು ಪೂರ್ಣವಾಗಿ ಪಡೀಲಿಕ್ಕೆ ಸಾಧ್ಯ. ಜೊತೆಗೆ ಸರ್ ತುಂಬ ಸುಲಭವಾಗಿ ಹೇಳಿದ್ದಾರೆ ಸರ್, ಯಾವ ಮಕ್ಕಳು ತುಂಬ ಹಿಂದಿ ಕಷ್ಟ ಅಂತಾರೋ ಅವರು ಸುಲಭವಾಗಿ ಪತ್ರ ಲೇಖನ, ಈ ಕಂಠ ಇರುವಂತಹ ಕಂಠಪಾಠದ ಪೊಯಮು ಹಾಗೂ ಸರಳವಾದಂತಹ ಪದ್ಯಭಾಗದ ಪ್ರಶ್ನೆಗಳನ್ನೇ ಕಲ್ತ್ಕೊಂಡ್ರು, ಒಂದೊಂದು ಎರಡೆರಡು ಪ್ರಶ್ನೆಗಳನ್ನೇ ಕಲ್ತ್ಕೊಂಡ್ರು ತುಂಬ ಸುಲಭವಾಗಿ 32 ಅಂಕಗಳಿಂದ 40 ಅಂಕಗಳನ್ನ ಸುಲಭವಾಗಿ ಪಡ್ಕೊಳ್ಬಹುದು ಸರ್. ಅಂತ ವ್ಯವಸ್ಥೆ ಈ ರೀತಿ ಈ ಸರಿ ಇರೋದ್ರಿಂದ ಅದರ ಸದುಪಯೋಗವನ್ನ ಮಕ್ಕಳು ಮಾಡ್ಕೊಳ್ಬೇಕು, ನಿರಂತರವಾಗಿ ಒಂದು ಪುನರ್ಮನನ ಮಾಡ್ಕೊಳ್ಬೇಕು.
2: ಅಂದ್ರೆ ಒಂದು ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಬಹಳ ಸ್ಪಷ್ಟವಾಗಿ ಈ ಪಾಠದಿಂದ ಅಥವಾ ಈ ಪದ್ಯದಿಂದ ಇಂಥ ಪ್ರಶ್ನೆಗಳು ಬಂದೇ ಬರುತ್ತವೆ. ಅದರಲ್ಲೂ ವಿಶೇಷವಾಗಿ ಇಷ್ಟು ಅಂಕಗಳ ಪ್ರಶ್ನೆಗಳು ಬರುತ್ತೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಮಕ್ಕಳಿಗೆ ಒಂದು ಅಂದಾಜು ಸಿಗುತ್ತೆ, ಏನೇನು ಓದ್ಕೊಳ್ಬೋದು ಅಂತ ಸಿಗುತ್ತೆ. ಹಾಗೆಯೇ ಈ ವರ್ಷ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳು ಪಾಸ್ ಆಗುವ ಅಂಕಗಳು ಅಥವಾ ಪರ್ಸೆಂಟೇಜ್ ಅಂತಾರೆ?
3: ಈಗ ಏನು ಇಲ್ಲಿವರೆಗೆ ಏನು ಮಾಹಿತಿ ಇದೆಯೋ ಅದು 33 ಅಂಕಗಳನ್ನ ನಾವು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಮೌಲ್ಯಮಾಪನ ಪರೀಕ್ಷೆ ಮತ್ತು ನಾವೇನು ಇಂಟರ್ನಲ್ ಅಸೆಸ್ಮೆಂಟ್ ಕೊಟ್ಟಿರ್ತೀವೋ ಅವೆರಡರಿಂದ 33 ತೆಗೆದ್ರೆ ಸಾಕು ಮಗು ಅನ್ನುವಂಥದ್ದು ಇದೆ ಸರ್. ನಾನು ಏನಪ್ಪ ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಬಹುಶಃ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಮಕ್ಕಳಿಗೆ ಅತ್ಯಂತ ಹೆಚ್ಚು ಅಂಕಗಳನ್ನ ನಿಖರವಾಗಿ ಪಡೀಲಿಕ್ಕೆ ಸುಲಭವಾಗಿ ಪಡೀಲಿಕ್ಕೆ ನಮ್ಮ ಮುಂದೆ ಒಂದು ಮಾರ್ಗದರ್ಶನ ರೆಡಿಯಾಗಿದೆ ಸರ್. ಅದರ ಸದುಪಯೋಗವನ್ನು ಮಾಡಿದ್ದೇ ಆದಲ್ಲಿ ಒಳ್ಳೆ ಅಂಕಗಳು ಬರುತ್ತೆ ಸರ್. ಈಗ ಸರ್ ಹೇಳ್ತಾ ಇದ್ರು ಮಾತೃಭೂಮಿಲಿ ಇಲ್ಲಿ 3 ಅಂಕಕ್ಕೆ ಬರುವಂಥ ಪ್ರಶ್ನೆಗಳು ಮಾತೃಭೂಮಿಕೆ ಪ್ರಕೃತಿ ಸೌಂದರ್ಯಕ್ಕೆ ವರ್ಣನ್ ಕಿಜಿಯೇ ಅಥವಾ ಮಾತೃಭೂಮಿಕೆ ಸ್ವರೂಪಕ ವರ್ಣನ್ ಕಿಜಿ, ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ ಸರ್. ಹಾಗಾಗಿ ಈ ಪ್ರಶ್ನೆಗಳನ್ನ ಸ್ವಲ್ಪ ಗಮನವನ್ನ ಕೊಟ್ಟು ಬರವಣಿಗೆ ಮಾಡಿದ್ರೆ ಮಕ್ಕಳಿಗೆ ಅಂಕಗಳು ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಅಭಿನವ ಮನುಷ್ಯ 2ನೇ ಪೊಯಮ್ ಇದೆ. ಇಲ್ಲಿ ದಿನಕರ್ ಜಿಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ ಕೈಸೆ ಪಹಚಾನ್ ಸಕ್ತೆ ಹೇ ಕೈಸೆ ಹೋತಾ ಹೇ, ಇದ್ರ ಜೊತೆಗೆ ಒಂದು ಭೌತಿಕ ಸಾಧನ ಅಭಿನವ ಮನುಷ್ಯನ ಒಂದು ಭೌತಿಕ ಸಾಧನ ಅಥವಾ ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯ್ ಪುರುಷ ಆಸೀನ್ ಇಸ್ಕ ಆಶಯ ಸ್ಪಷ್ಟ ಕಿಜಿ ಅಂತ 2 ಅಂಕಕ್ಕೆ ಪ್ರಶ್ನೆಗಳು ಕೇಳ್ತಾರೆ ಸರ್. ಅದನ್ನು ಮಕ್ಕಳು ಒಂಚೂರು ಹೆಚ್ಚು ಗಮನವನ್ನು ಕೊಟ್ಟರೆ ಸುಲಭವಾಗಿ ಅಂಕಗಳನ್ನ ಪಡೆಯಬಹುದು. ಜೊತೆಗೆ ತುಳಸಿಕೆ ದೋಹೆಲಿ ನಮ್ಮ ಮುಂದೆ ಈಗ ಆಲ್ರೆಡಿ ನಮ್ಮ ಮುಂದೆ ಇದೆ, ಇದು 4 ಅಂಕಗಳು ಬರುವಂತಹ ಒಂದು ಚಾನ್ಸಸ್ ಇರೋದ್ರಿಂದ 1 ಅಂಕದ ಒಂದು ಪ್ರಶ್ನೋತ್ತರ ಮತ್ತು 3 ಅಂಕದ ಒಂದು ದೋಹೆಯನ್ನ ಕೇಳ್ತಾರೆ. ಸಾಮಾನ್ಯವಾಗಿ ಸರ್ ನಾವು ತರಗತಿಯಲ್ಲಿ ಮಗುಗೆ ಯಾರು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೋ ಆ ಮಕ್ಕಳಿಗೆ ನಾವು ಏನು ಹೇಳ್ತೀವಿ, ಮೊದಲನೇ ದೋಹೆ ಮತ್ತು 3ನೇ ದೋಹೆ ಮತ್ತು 5ನೇ ದೋಹೆ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ, ಈ ದೋಹೆಗಳು ಬರುವಂತಹ ಸಂಭಾವನೆಗಳು ಹೆಚ್ಚಿರೋದ್ರಿಂದ ಅದನ್ನು ನಾವು ನಿರಂತರವಾಗಿ ತರಗತಿಗಳಲ್ಲಿ ಅಭ್ಯಾಸ ಮಾಡಿಸ್ತೀವಿ ಸರ್. ಜೊತೆಗೆ ಸಮಯಕ್ಕೆ ಪಹಚಾನ್ ಆ ಪದ್ಯಭಾಗದ ಒಟ್ಟು ಆಶಯ ಏನಿದೆಯೋ ಸಾರಾಂಶ ಏನಿದೆಯೋ ಒಂದು 5ರಿಂದ 6 ಅಂಶಗಳನ್ನು ಸುಲಭವಾಗಿ ಸಮಯದ ಸದುಪಯೋಗದ ಬಗ್ಗೆ ಮಕ್ಕಳು ಸಮಯದ ಒಂದು ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಬರೆದು ಸಾಮಾನ್ಯ ಪ್ರಶ್ನೆ ಸರ್ ಇದು.
2: ಎಸ್ ಸರ್, ಖಂಡಿತ ಒಂದಷ್ಟು ಟೆಕ್ನಿಕ್ಸ್ ಬಗ್ಗೆ ಖಂಡಿತ ಕೇಳ್ತೀನಿ. ಅದರಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಗೂ ಅಥವಾ ಹೆಚ್ಚು ಅಂಕಗಳು ತಗೋಬೇಕು ಔಟ್ ಆಫ್ ಅವರ್ ತಗೋಬೇಕು ಅಂದ್ರವ್ರಿಗೆ ತಂತ್ರಗಳ ಬಗ್ಗೆ ಖಂಡಿತ ತವನ್ನ ಕೇಳ್ತೀನಿ ಸರ್. ಹಾಗೆಯೇ ವಿಜಿ ಸರ್, ಸಾಮಾನ್ಯವಾಗಿ ಈ 6 ವಿಷಯಗಳಲ್ಲಿ ನಾವು ನೋಡುವಾಗ ಮಕ್ಕಳಿಗೆ ಬಹುತೇಕ ಮಕ್ಕಳಿಗೆ ಹಿಂದಿ ಕಷ್ಟ ಅನ್ನೋ ಒಂದು ಭಾವನೆ ಇದೆ. ಸೊ ಯಾಕೆ ಈ ಹಿಂದಿ ಕಷ್ಟ ಅಂತ ಅನಿಸುತ್ತೆ? ಅಂತ ಕಷ್ಟ ಅನ್ನೋ ಮಕ್ಕಳಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಈ ಹಿಂದಿ ವಿಷಯ ಏನು ಕಷ್ಟ ಇಲ್ಲ, ಇದು ಕನ್ನಡ ಭಾಷೆ ಕಲ್ತಿದಂಥ ವಿದ್ಯಾರ್ಥಿಗೆ ಹಿಂದಿ ಬಹಳ ಸುಲಭ. ಯಾಕೆ ಅಂದರೆ ಕನ್ನಡ ಭಾಷೆಯನ್ನೇ ಹೋಲುತ್ತೆ, ಶಬ್ದ ಭಂಡಾರಗಳಾಗಲಿ ಓದೋ ಅಕ್ಷರಗಳಾಗಲಿ, ಅದಕ್ಕೆ ಎಲ್ಲೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ಟರೆ ಬೇರೇನು ಚೇಂಜ್ ಇಲ್ಲ. ಆದರೆ ಮಕ್ಕಳಲ್ಲಿ ಅದನ್ನು ಅಭ್ಯಾಸ ಓದು ಬರಹನ ಕಲಿಸ್ಬೇಕು, ಕಲ್ತ್ಕೋಬೇಕು. ಕಲ್ತ್ಕೊಂಡ್ರೆ ಹಿಂದಿ ಏನೋ ಅಷ್ಟೊಂದು, ಯಾಕೆ ಅಂದರೆ ಕನ್ನಡದಲ್ಲಿ ಬಳಸುವಂಥ ಎಷ್ಟೋ ಶಬ್ದಗಳು ಹಿಂದಿಯಲ್ಲೂ ಬಳಕೆ ಆಗುತ್ತೆ, ಹಿಂದಿಯಲ್ಲಿ ಬಳಸುವಂಥ ಎಷ್ಟೋ ಶಬ್ದಗಳು ಕನ್ನಡದಲ್ಲೂ ಬಳಕೆಯಾಗುತ್ತೆ. ಆ ಶಬ್ದ ಭಂಡಾರನ ಸರಿಯಾಗಿ ಬಳಸ್ಕೊಂಡ್ರೆ ಹಿಂದಿಯ ಒಂದು ಸ್ವರೂಪ ಗೊತ್ತಾಗ್ಬಿಟ್ರೆ ಏನು ಹಿಂದಿ ಕಷ್ಟ ಇಲ್ಲ, ಆದರೆ ಮಕ್ಕಳಲ್ಲಿ ಅದರ ಬಗ್ಗೆ ಕಲಿಯುವಂತ ಆಸಕ್ತಿ ಒಂದು ಮೂಡಬೇಕು. ಕನ್ನಡದ ಅಕ್ಷರಗಳನ್ನು ಚೆನ್ನಾಗಿ ಪರಿಚಯ ಮಾಡ್ಕೊಂಡು ಅದರ ಮೂಲಕ ಹಿಂದಿ ಅಕ್ಷರಗಳನ್ನು ಕಾಗುಣಿತನ ಪರಿಚಯ ಮಾಡಿಕೊಂಡ್ರೆ ಓದೋದು ಬಹಳಷ್ಟು ಸಮಯ ಬೇಕಿಲ್ಲ, ಬಹಳ ಸರಳವಾಗಿ ಬಹಳ ಬೇಗ ಕಲ್ತ್ಕೊಂಡ್ರೆ ಮಕ್ಕಳಿಗೆ ಅಕ್ಷರದ ಪರಿಚಯ ಕಾಗುಣಿತದ ಪರಿಚಯ ಗೊತ್ತಾಗ್ಬಿಟ್ರೆ ಓದೋದು ಬಹಳ ಸರಳ. ಇದರ ಅಭ್ಯಾಸ ಫಸ್ಟ್ ಆಗ್ಬಿಟ್ರೆ ಮಕ್ಕಳಿಗೆ ಓದು ಬರಹದ ಕಷ್ಟವೇ ಇಲ್ಲ.
2: ಖಂಡಿತ ತಾವು ಹೇಳಿದ್ರಿ, ಮಕ್ಕಳ ಆಸಕ್ತಿ ಮೇಲೆ ಹೋಗುತ್ತೆ ಅಂತ. ಬಹುಶಃ ಎಲ್ಲವೂ ಎಲ್ಲಾ ಕ್ಷೇತ್ರದಲ್ಲೂ ಆಸಕ್ತಿ ಮೇಲೆ ನಿರ್ಧಾರ ಆಗುತ್ತೆ. ಬಹುಶಃ ಆಸಕ್ತಿಯನ್ನು ವಹಿಸಿದ್ರೆ ಇದು ಕೂಡ ಸುಲಭ ಆಗುತ್ತೆ ಅಂತ ತಾವು ಹೇಳ್ತಾ ಇದ್ರಿ. ಎಸ್ ಸರ್, ಹಾಗೇನೆ ಈ ಪರೀಕ್ಷೆಯಲ್ಲಿ ಏನೇನೆಲ್ಲ ಓದ್ಕೊಳ್ಬಹುದು, ಸಾಧ್ಯತೆಗಳೇನಿದೆ, ಯಾವೆಲ್ಲ ಪ್ರಶ್ನೆಗಳು ಬರುತ್ತೆ, ಎಷ್ಟು ಅಂಕಗಳಿಗೆ ಬರುತ್ತೆ, ಎಲ್ಲವನ್ನ ತಾವು ಹೇಳಿದ್ರಿ. ಆದರೆ ಈ ಪರೀಕ್ಷೆ ಬರೆಯುವಾಗ ಮಕ್ಕಳು ಗೊಂದಲಕ್ಕೀಡಾಗ್ತಾರೆ ಅಥವಾ ಭಯ ಪಡ್ತಾರೆ, ಏನೋ ಒಂದಷ್ಟು ಸಮಸ್ಯೆಗಳಿಂದ ಪರೀಕ್ಷೆ ಬರೆಯೋದ್ರಲ್ಲಿ ಸ್ವಲ್ಪ ಎಡುಬಿಡ್ತಾರೆ, ಅಂತ ಮಕ್ಕಳಿಗೆ ಈ ಪರೀಕ್ಷೆ ಬರೆಯುವಂತ ತಂತ್ರಗಳ ಕುರಿತು ತಾವೇನಾದ್ರೂ ಹೇಳ್ಬೋದು?
1: ಫಲಿತಾಂಶ ಏನೇ ಇರಲಿ, ಧೈರ್ಯ ಕಳ್ಕೋಬೇಡ್ದು ಮಕ್ಕಳು. ಯಾಕೆ ಅಂದ್ರೆ ಇದೊಂದು ಕಾಗದ ತುಂಡು, ಭವಿಷ್ಯ ನಿರ್ಧರಿಸೋದಿಲ್ಲ ಅಲ್ವಾ. ಯುದ್ಧದ ಮೈದಾನದಲ್ಲಿ ವೀರರು ಬೀಳ್ತಾರೆ ಅಲ್ವಾ, ಈ ಯುದ್ಧದಲ್ಲಿ ವೀರರೇ ಕೆಳಗೆ ಬೀಳೋದು, ಹೋರಾಟ ಮಾಡಿದ್ರೆ ಬೀಳೋದು. ಯಾಕೆ ಅದಕ್ಕಾಗಿ ಮಕ್ಕಳೇನು ಎದುರ್ಕೋಬೇಕಾಗಿಲ್ಲ. ಪರೀಕ್ಷೆ ಪರ್ಯಂತದ್ರಲ್ಲಿ ಮಕ್ಕಳಿಗೆ ಅಭ್ಯಾಸ ಬೇಕು. ನಾನು ಈಗ ಹೇಳಿದೆ ಪ್ರಶ್ನೆ ಸಂಖ್ಯೆಗಳು ಇಂಥದ್ದು ಇಂಥದ್ದೇ ಇರ್ತದೆ, ಇಂಥ ಪಾಠಕ್ಕೆ ಇರುತ್ತೆ, ಇದನ್ನು ನೋಡ್ಕೊಳ್ಳಿ ಅಂದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತೆ, ಅದರಲ್ಲಿ ಏನು ಗೊಂದಲ ಆಗೋದಿಲ್ಲ. ಯಾಕೆ ಅಂದರೆ ಅವ್ರು ಪ್ರಶ್ನೆ ಸಂಖ್ಯೆ ನೋಡಿದಟ್ಕನ ಈ ಪಾಠದ್ದು ಅಂತ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಮಕ್ಕಳು ಏನಪ್ಪ ಮಾಡಬೇಕು ಅಂದರೆ ಯಾವುದು ಗೊತ್ತಿರ್ತದೆ ಮೊದಲು ಸರಳವಾಗಿ ಇದನ್ನು ಗುರುತಾಕೊಂಡು ಮೊದಲು ಅದನ್ನು ಬರೆಯುವಂಥ ಪ್ರಯತ್ನ ಮಾಡಬೇಕು. ಆಮೇಲೆ ಉತ್ತರ ಬರೆಯುವಾಗ ಮಕ್ಕಳು ಗಮನ ಇಟ್ಕೋಬೇಕಾದ ಏನಪ್ಪ ಅಂತ ಹೇಳಿದ್ರೆ, ಎರಡು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದಕ್ಕೆ ನಾಲ್ಕೈದು ವಾಕ್ಯ ಬರೀತಾರೆ. ನಿರ್ದಿಷ್ಟವಾಗಿ ನಿಶ್ಚಿತವಾಗಿ ಅಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಕೇಳಿದ್ರೆ ಮಿನಿಮಮ್ ಎರಡರಲ್ಲೇ ಬರೀಬೇಕು. ಆ ಎರಡರಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದಾಗ ಮೂರನೇ ವಾಕ್ಯ ಬಳಸ್ಕೋಬೇಕು. ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂದರೆ ಗೊತ್ತಿರೋದೆಲ್ಲನೂ ಬರೆಯೋಕೆ ಹೋಗಿ ಸುಮ್ಮನೆ ಸಮಯನೂ ಕಳ್ಕೊಳ್ತಾರೆ, ಮಾಡ್ಕೋಬಾರ್ದು ಆ ರೀತಿ ಮಾಡಬಾರ್ದು. ನಮ್ಮಲ್ಲಿ ನೋಡಿ, ನೀವು ನೋಡಿ, ನಮ್ಮಲ್ಲಿ ಒಂದೇ ಶಬ್ದದಲ್ಲಿ ಬರೆಯುವಂಥದ್ದು 8 ಪ್ರಶ್ನೆ ಇದೆ, ಇನ್ನೊಂದು ಅನುರೂಪತದನು 4 ಪ್ರಶ್ನೆ ಇದೆ, 12. ಒಂದೊಂದು ವಾಕ್ಯದಲ್ಲಿ ಬರೆಯೋದು 4 ಪ್ರಶ್ನೆ ಇದೆ, 12, 4, 16. ಎರಡು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದು 8 ಪ್ರಶ್ನೆ ಇದೆ, 16, 16, 32. ಮೂರು ವಾಕ್ಯದಲ್ಲಿ ಉತ್ತರ ಬರೀರಿ ಅನ್ನೋದು 9 ಪ್ರಶ್ನೆ ಇದೆ, 27 ವಾಕ್ಯ ಬರೆಯೋದು. 4 ಅಂಕದಲ್ಲಿ ಪ್ರಶ್ನೆ ಬರೀ 4 ವಾಕ್ಯದಲ್ಲಿ ಬರೀರಿ ಅನ್ನೋದು 1 ಪ್ರಶ್ನೆ ಇದೆ, ಪದ್ಯ 1, 4, 8 ಅಂಕ ಇದೆ ನೋಡಿ. ಮನನ ಮಾಡ್ಕೋಬೇಕು ಅಲ್ಲಿ 16, 8 ಶಬ್ದ, 8 ವಾಕ್ಯ, ತಿರ್ಗ 16 ವಾಕ್ಯ, 27 ವಾಕ್ಯ, 27, 16, 33, 43 ವಾಕ್ಯ, 43, 4, 47 ವಾಕ್ಯ ಬರೆದ್ರೆ ಸುಮಾರು ಪ್ರಶ್ನೆ ಉತ್ತರ ಆಗಿ ಹೋಗಿತ್ತು ಅಲ್ವಾ. ಯಾವುದನ್ನ ಎಷ್ಟು ಬರಿಬೇಕು, ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರೆದ್ರೆ ಸಾಕು ಅನ್ನೋದನ್ನು ಸ್ವಲ್ಪ ಅಭ್ಯಾಸ ಮಾಡಿ ಮಕ್ಕಳು. ಆ ಪದಗಳನ್ನು ಗಮನ ಇಟ್ಕೊಂಡು ಅವನ ವಾಕ್ಯದಲ್ಲಿ ಪ್ರಯೋಗ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಇಟ್ಕೊಂಡ್ಬಿಟ್ರೆ, ಈಗ ನಮ್ಮಲ್ಲಿ ಉದಾಹರಣೆಗೆ ಮೊದಲನೇ ಪದ್ಯ ಇದೆ, ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕಿಜಿ ಅಂತ ಕೇಳ್ತಾರೆ. ಇಲ್ಲಿ ಏನಿಲ್ಲ, ನಮ್ಮ ಮಕ್ಕಳು ಫಲ್ ಫೂಲ್ ವನ ಉಪವನ್ ಖನಿಜ ಅನ್ನೋ 3 ಶಬ್ದ ನೆನಪಿಟ್ಕೊಂಡು ವಾಕ್ಯ ಪ್ರಯೋಗ ಮಾಡಿ ಸ್ಪಷ್ಟವಾಗಿ ಹೇಳ್ಬಿಟ್ರೆ ಅರ್ಥ ಆಗಿದ್ರೆ
2: ಅಷ್ಟೇ
1: ಬಂತಲ್ಲ, 2-3 ಅಂಕ ಬರುತ್ತೆ. ಮಕ್ಕಳು ಏನಪ್ಪ ಮಾಡಬೇಕು ಅಂದ್ರೆ ಇಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು, ಪಾಯಿಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ಈ ಪಾಯಿಂಟ್ಸ್ ಅನ್ನ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಬೇಕು ವಾಕ್ಯದಲ್ಲಿ ಅನ್ನೋ ಅಂತ ಗೊತ್ತಾಗ್ಬಿಟ್ರೆ ಈ ಬಾರಿ ಪರೀಕ್ಷೆ ಅಂತೂ ಮಕ್ಕಳಿಗೆ ತುಂಬಾ ಸರಳ. ಯಾಕೆಂದ್ರೆ ಈಗಾಗಲೇ ಮಾಡೆಲ್ ಪೇಪರ್ಗಳಲ್ಲಿ ಕೊಟ್ಟಿದ್ದಾರೆ, ಶಿಕ್ಷಕರೆಲ್ಲ ಬಹಳ ಪ್ರಯತ್ನ ಮಾಡಿ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ನಾವು ಈ ತರ ಎಲ್ಲ ಸುಮಾರು ಕಾರ್ಯಕ್ರಮಗಳು ಇದೆ, ಮಕ್ಕಳಿಗೆ ಭಾರಿ ಭಾರಿ ಅಭ್ಯಾಸ ಮಾಡಿಸಿದ್ದಾರೆ,
2: ತಯಾರಿ ತುಂಬಾ ಚೆನ್ನಾಗಿದೆ.
1: ಅದರಲ್ಲೂ ಕಲಿಕೆಯಲ್ಲಿ ಸ್ವಲ್ಪ ಹಿಂದಿರುವಂತ ಮಕ್ಕಳು ಕೇವಲ 4 ಪಾಠ ನೋಡ್ಕೊಂಡ್ಬಿಟ್ರೆ ಪಾಸ್ ಆಗ್ಬಿಡ್ತಾರೆ ಸರ್. ಒಂದು ಬಸಂತ್ ಕಿ ಸಚ್ಚಲ್ಲಿ 2 ಪ್ರಶ್ನೆ ಬರುತ್ತೆ, ಯಾವ್ದಾದ್ರು ಒಂದು ಪ್ರಶ್ನೆನ ಚೆನ್ನಾಗಿ ಕಲ್ತ್ಕೊಂಡಿದ್ರೆ 4 ಅಂಕ ಬರುತ್ತೆ. ನಾಲ್ಕು ವಾಕ್ಯ, ಮೂರು ವಾಕ್ಯ, ಮೂರರಿಂದ ನಾಲ್ಕು ವಾಕ್ಯ ಕಲ್ತ್ಕೊಂಡ್ರೆ. ಮತ್ತೊಂದು ತುಳಸಿ ದ್ವಯನಲ್ಲಿ ಒಂದು ಮೂರು ಐದು ಅಂತ ಭಾವಾರ್ಥಕ್ಕೆ ಕೇಳ್ತಾರೆ. ಆ ಮೂರು ಪದ್ಯನ ಅಲ್ಲೇ ಇರ್ತದೆ ಉತ್ತರ, ಬೇರೆಲ್ಲೂ ಬರೆಯಂಗಿಲ್ಲ. ಆ ಕವಿ ಹೆಸರು ಆ ಪದ್ಯದ ಅರ್ಥನ ಅಲ್ಲೇ ಇರುತ್ತೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೆದ್ರೆ ಮೂರು ಅಂಕ ಬರುತ್ತೆ ಸರ್. ಇದಾದ್ಮೇಲೆ ಪದ್ಯ ನಾಲ್ಕು ಸಾಲ ಕಂಠಪಾಠ ಮಾಡ್ಕೊಂಡ್ರೆ ನಾಲ್ಕು ಅಂಕ ಬರುತ್ತೆ ಸರ್. ನೋಡಿ ಎಷ್ಟು ಕರ್ನಾಟಕ ಸಂಪದದಲ್ಲಿ ಒಂದು ವಾಸ್ತುಕಲಾ ಶಿಲ್ಪಕಲಾ ಬಗ್ಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಈ ರೀತಿ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಬೆಳಗಲ್ಕೆ ಗಮ್ಮಟೇಶ್ವರ ಮೂರ್ತಿ, ಸೋಮನಾಥಪುರ ಈ ರೀತಿ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ನಾಲ್ಕು ವಾಕ್ಯ ಬರೆದ್ರೆ ನಾ ಮೂರು ಅಂಕ ಬರುತ್ತೆ ಸರ್. ನೋಡಿ 16 ಅಂಕ ಬಂದ್ಬಿಡ್ತು, ಪಾಸ್ ಆಗ್ಬಿಡ್ತಾನೆ. ಎರಡೇ ಪಾಠ ಎರಡು ಪದ್ಯದ ಕಡೆ ಹೆಚ್ಚು ಗಮನ ಕೊಟ್ಟರೆ ಮಗು ಪಾಸ್ ಆಗ್ಬಿಡ್ತಾನೆ. ಇದ್ರ ಜೊತೆಗೆ ಈಗಾಗಲೇ ನಮ್ಮ ಎಲ್ಲಾ ಶಿಕ್ಷಕರು ಚುಟ್ಟಿ ಪತ್ರಿಕೆ 5 ಅಂಕ ಬರ್ತದೆ ಅಂತೇಳಿ ಅದು ಬಂದೇ ಬರ್ತದೆ. 16 ಇದು 21 ಅಂಕ ಆಗ್ಬಿಡ್ತು ನೋಡಿ. 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ವ್ಯಾಕರಣ ಸಾಮಾನ್ಯ ಭಾಷಾ ಜ್ಞಾನ ಇದ್ರೆ, ಹಿಂದಿ ಭಾಷಾ ಜ್ಞಾನ ಇದ್ರೆ ಸಾಮಾನ್ಯವಾಗಿ 24 ಅಂಕ ಬರುತ್ತೆ ಸರ್. ನಮ್ಮಲ್ಲಿ ಮೂಲ ವ್ಯಾಕರಣದ ಮೂಲ ನಿಯಮಗಳು ಗೊತ್ತಿದ್ರೆ 8 ಅಂಕ ಬರುತ್ತೆ. ಒಂದು ಪತ್ರಲೇಖನ ಬರೆದ್ರೆ 5 ಅಂಕ ಬರುತ್ತೆ. ನಿಬಂಧದ ಭಾಷೆ ತನಗೆ ಗೊತ್ತಿರೋ ವಿಚಾರ ಪ್ರೆಸೆಂಟೇಷನ್ ಮಾಡಿದ್ರೆ 4 ಅಂಕ ಬರುತ್ತೆ. ಅಲ್ಲೇ ಇರೋಂತ ಪ್ಯಾಸೇಜ್ ಬರೆದ್ರೆ 4 ಅಂಕ ಬರುತ್ತೆ. ಅಲ್ಲೇ ಇರೋಂತ ಹಿಂದಿ ವಾಕ್ಯಗಳನ್ನ ಅನುವಾದ ಮಾಡಿದ್ರೆ 3 ಅಂಕ ಬರುತ್ತೆ. 24 ಅಂಕ ಬರುತ್ತೆ ಸರ್. ನೋಡಿ, 4 ಪಾಠ ಓದ್ಕೊಂಡ್ರು 24 ಅಂಕ ಬರುತ್ತೆ. ಟೆಕ್ಸ್ಟ್ ಬುಕ್ ಇಲ್ದೇನು 24 ಅಂಕ ತಗೋಬಹುದು. 4 ಪಾಠ ಓದ್ಕೊಂಡ್ರು 16 ಅಂಕ ತಗೋಬಹುದು. ಮಕ್ಕಳಿಗೆ ಭಾಷೆಯ ಸ್ವಲ್ಪ ಪರಿಚಯ ಇದ್ರೆ ಬಹಳ ಸರಳವಾಗಿ ಅಂಕಗಳನ್ನು ಗಳಿಸ್ಬೋದು ಸರ್. ಅದಕ್ಕೆ ಯಾವ ಮಗು ಸ್ವಲ್ಪ ಹಿಂದಿದೆ ಆ ಮಗುಗೆ ಈ 4 ಪಾಠಗಳ ಕಡೆ ಬಸಂತ್ ಕಿ ಸಚ್ಚಾಯಿಲಿ ಒಂದೇ ಪ್ರಶ್ನೆನ ಎತ್ತಿ ಹೆಚ್ಚಾಗಿ ಕಲಿಸ್ಕೊಟ್ರೆ, ಕರ್ನಾಟಕ ಸಂಪದದಲ್ಲಿ ಒಂದು 2 3 ಪ್ರಶ್ನೆನ ಕಲಿಸ್ಕೊಟ್ರೆ, ತುಳಸಿ ದೋಯಲ್ಲಿ 3 ದೋಯನ ಹೇಗೆ ಅರ್ಥ ಬರೆಯೋದು ಅಂತ ಕಲಿಸ್ಕೊಟ್ರೆ, ಕೋಶಿಶ್ ಕರ್ನೆ ವಾಲಂಕಿ ಕವಿ ಹಾರನ ಯುವತಿ ಅನ್ನೋ ಪದ್ಯ 4 ಸಾಲನ ಕಂಠಪಾಠ ಮಾಡಿದ್ರೆ 16 ಅಂಕ ಪಡ್ಕೊಬಿಡ್ತಾನೆ, ಅವ್ನು ಪಾಸ್ ಆಗ್ಬಿಡ್ತಾನೆ ಸರ್. ಈ ಬಾರಿ ಬಹಳ ಸರಳ ಇದೆ
2: ಸರ್. ನವೀದ್ ಸರ್, ಈ ಪಠ್ಯ ಪುಸ್ತಕ ಕ್ರಮಗಳನ್ನು ನಾನು ಒಂದು 4 ಭಾಗ ಮಾಡ್ಕೊಳ್ಳೋಣ ಅಂತಂದರೆ, ಲೈಕ್ ಗದ್ಯ ಭಾಗ, ಪದ್ಯ ಭಾಗ ಅಥವಾ ವ್ಯಾಕರಣ, ಪ್ರಬಂಧ ಮತ್ತು ಪತ್ರ. ಸೊ ಇದನ್ನು ಮಕ್ಕಳು ಈ 4 ಭಾಗಗಳನ್ನು ಹೇಗೆ ಓದ್ಕೊಂಡ್ರೆ ಕನಿಷ್ಠ ನಾವು ಪಾಸ್ ಆಗುವಂಥ ಮಕ್ಕಳು ಅಥವಾ ಹೆಚ್ಚು ಅಂಕ ಪಡೆಯುವಂಥ ಮಕ್ಕಳು ಹೇಗೆ ಇದನ್ನು ಓದ್ಕೊಳ್ಳೋಕ್ಕೆ ಪ್ರತಿದಿನ ಹೇಗೆ ಸಮಯನ ಮೀಸಲಿಡ್ಬೋದು ಅಂತ
3: ಸರ್. ಪ್ರತಿದಿನ ಕನಿಷ್ಠ ಪಕ್ಷ ಪ್ರತಿಯೊಂದು ವಿಷಯವನ್ನು ಕನಿಷ್ಠ ಪಕ್ಷ 1 ಗಂಟೆ ಗಮನ ಕೊಟ್ಟರೆ ಮಕ್ಕಳು ಖಂಡಿತವಾಗ್ಲೂ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೆ ಸರ್ ಹೇಳ್ತಾ ಇದ್ರು ಅವರ ಅನುಭವದಲ್ಲಿ. ಜೊತೆಗೆ ನಾನು ತರಗತಿ ಶಿಕ್ಷಕನಾಗಿ ನಾನು ಮಕ್ಕಳಲ್ಲಿ ನೋಡಿರೋದು ಏನಪ್ಪ ಅಂದ್ರೆ, ಈಗ ಆಲ್ರೆಡಿ ನಾವು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳನ್ನ ಮಾಡಿದ್ದೀವಿ. ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಳು ಕೂಡ ನಿರಂತರವಾಗಿ ತರಗತಿಗಳಲ್ಲಿ ನಡೆದಿದೆ ಸರ್. ಇವೆಲ್ಲ ನಿರಂತರ ಅಭ್ಯಾಸದಿಂದ ಏನಪ್ಪ ಆಗಿದೆ ಅಂದ್ರೆ ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ನಾನು ನೋಡಿದ್ದೀನಿ ಸರ್. ಜೊತೆಗೆ ಆ ಮಾನಸಿಕವಾಗಿ ಅವರೆಲ್ಲ ಒಂದು ಪೂರ್ವಸಿದ್ಧತೆ ಪೂರ್ಣವಾಗಿ ಪಡ್ಕೊಳ್ಳಕ್ಕೆ ಇವೆಲ್ಲ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು ಅಥವಾ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಗಳಾಗಿರ್ಬೋದು, ಯೂನಿಟ್ ಟೆಸ್ಟ್ಗಳಾಗಿರ್ಬೋದು ಅಥವಾ ಕಲಿಕಾ ಖಾತ್ರಿ ಪರೀಕ್ಷೆಗಳಾಗಿರ್ಬೋದು, ಇವೆಲ್ಲವೂ ಪೂರ್ವಕವಾಗಿ ಮಕ್ಕಳ ಒಂದು ಸ್ಥೈರ್ಯವನ್ನು ಈಗ ಆಲ್ರೆಡಿ ತುಂಬಿದೆ ಸರ್. ಸರ್ ಹೇಳ್ತಾ ಇದ್ರು ಪದ್ಯ ಭಾಗದಲ್ಲಿ ಒಂದಿಷ್ಟು ಪೊಯಮ್ಗಳ ಪ್ರಶ್ನೋತ್ತರಗಳನ್ನ ಕಲ್ತ್ಕೊಂಡ್ರೆ ಈಸಿಯಾಗಿ 20 ಅಂಕಗಳು ಬರ್ತದೆ. ಪತ್ರಲೇಖನದಲ್ಲಿ 5 ಅಂಕ ಬರುತ್ತದೆ. ಒಂದು ಗದ್ಯಾಂಶವನ್ನ ರೀಡ್ ಮಾಡಿ ಅಲ್ಲಿ ಬರುವಂತ 4 ಪ್ರಶ್ನೆಗಳಿಗೆ ತುಂಬಾ ಸುಲಭವಾಗಿ 4 ಅಂಕಗಳನ್ನ ಪಡ್ಕೊಳ್ಬಹುದು. ವ್ಯಾಕರಣದಲ್ಲಿ ಸಂಧಿ ಸಮಾಸಗಳ ಬಗ್ಗೆ ಇರುವಂತ ಸಾಮಾನ್ಯ ನಿಯಮಗಳನ್ನ ಅರ್ಥೈಸ್ಕೊಂಡ್ರೆ ಸುಲಭವಾಗಿ ಆ ಸಂಧಿ ಸಮಾಸಗಳಲ್ಲಿ ಮತ್ತು ಪ್ರೇರಣಾರ್ಥಕ ಕ್ರಿಯಾಪದಗಳಲ್ಲಿ ಅಂಕಗಳನ್ನ ಪಡ್ಕೊಳ್ಬಹುದು ಸರ್. ಜೊತೆಗೆ ಪಠ್ಯ ಪುಸ್ತಕದಲ್ಲಿ ಏನು ಇದಾಗಿದೆಯೋ ಪ್ರಯೋಗ ಆಗಿದೆಯೋ ಅಂತಹ ವಿಲೋಮ ಶಬ್ದಗಳನ್ನ, ಅನ್ಯಲಿಂಗ, ಅನ್ಯವಚನ ಪದಗಳು, ಆಮೇಲೆ ವಿರಾಮ ಚಿಹ್ನೆಗಳು, ವಿಶೇಷವಾಗಿ ಪೂರ್ಣ ವಿರಾಮ, ಪ್ರಶ್ನಾರ್ಥಕ ವಿರಾಮ ಚಿಹ್ನೆ ಅಥವಾ ವಿಸ್ಮಯಾದಿ ಬೋಧಕ ವಿರಾಮ ಚಿಹ್ನೆ, ಅಲ್ಪ ವಿರಾಮ, ಈ ಒಂದಿಷ್ಟನ್ನ ಸ್ವಲ್ಪ ಮಕ್ಕಳು ಹೆಚ್ಚು ಗಮನವನ್ನು ಕೊಟ್ಟರೆ ಸುಲಭವಾಗಿ ವ್ಯಾಕರಣ ಅಂಶಗಳಲ್ಲಿ 8-8 ಅಂಕಗಳನ್ನ ಪಡ್ಕೊಳ್ಬಹುದು ಸರ್. ಜೊತೆಗೆ ಸರ್ ಹೇಳ್ತಾ ಇದ್ರು ಹೆಚ್ಚು ದೀರ್ಘ ಉತ್ತರ ಬಯಸುವಂತಹ ಪಾಠಗಳು ಯಾವಿದೆಯೋ ಅಲ್ಲಿ ನಿಖರವಾಗಿ ಇದೇ ಪ್ರಶ್ನೆ ರಿಪೀಟ್ ಆಗಿರೋದ್ರಿಂದ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ರಾಜ್ಯ ಮಟ್ಟದ ಪೂರ್ವಸಿದ್ಧತೆ ಪ್ರಶ್ನೆ ಪತ್ರಿಕೆಗಳು ನಾವು ನೋಡ್ತಾ ಇದ್ದೀವಿ, ಅದದೇ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಪ್ರತಿ ದೀರ್ಘ ಉತ್ತರ ಬಯಸುವಂತಹ ಪಾಠಗಳಲ್ಲಿ ಸರ್ ಯಾವ ಒಂದು 2

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬಾ ಬೆಳಕೆ.

ಇದೊಂದು ಸತ್ಯ ಘಟನೆ. ಇದು ಒಬ್ಬ ಪುಟ್ಟ ಹುಡುಗನ ಕತೆ. ಅವನಿಗೆ ಸುಮಾರು 13 ವರ್ಷ ವಯಸ್ಸು. ಅವನು ಆ ವಯಸ್ಸಿನ ಬಾಲಕರ ಹಾಗೆ ಇದ್ದವನು. ಯಾವ ವಿಶೇಷತೆಯೂ ಕಾಣ್ತಿರಲಿಲ್ಲ. ಒಂದು ದಿನ ರಾತ್ರಿ ಆತ ದೂರದರ್ಶನದ ಕಾರ್ಯಕ್ರಮವನ್ನ ನೋಡ್ತಿರುವಾಗ ವಾರ್ತೆಯ ಒಂದು ತುಣುಕು ಅವನ ಮನಸ್ಸನ್ನು ಬಲವಾಗಿ ಹಿಡಿತು. ತಾನು ಬದುಕಿದ್ದ ಫಿಲಿಡೆಲ್ಫಿಯಾ ಪ್ರದೇಶದ ಸುತ್ತಮುತ್ತ ಇದ್ದ ಅನೇಕ ಮನೆಮಾರು ಇಲ್ಲದ ಜನ ಹೇಗೆ ರಸ್ತೆಯ ಬದಿಯಲ್ಲಿ ಬದುಕ್ತಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ರು. ರಾತ್ರಿ ಚಳಿ ಕೊರಿತಿದ್ದಾಗ ಹೊದ್ಕೊಳ್ಳೋಕೆ ಏನೂ ಇಲ್ಲದೆ ಕೈಗಳನ್ನು ಮೊಣಕಾಲು ಸಂದಿಯಲ್ಲಿ ತೂರಿಸ್ಕೊಂಡು ದೇಹವನ್ನೆಲ್ಲ ಮುದ್ದೆ ಮಾಡಿಕೊಂಡು ಕಟಕಟನೆ ನಡುಗುತ್ತಿದ್ದ ಆ ಜನರ ಕಷ್ಟವನ್ನ ವಿವರಿಸ್ತಾ ಇರೋದನ್ನ ಟ್ರೆವರ್ ಕಂಡ. ಆ ದಿನ ರಾತ್ರಿ ಅವನಿಗೆ ನಿದ್ದೆ ಬರಲಿಲ್ಲ. ತಲೆಯಲ್ಲಿ ಯೋಚನೆ ಪ್ರಾರಂಭ ಆಯಿತು. ತನಗೆ ಬೆಚ್ಚನೆಯ ಮನೆಯಿದೆ, ತಂದೆ ತಾಯಿ ಸ್ಥಿತಿವಂತರು, ಇವನಿಗೆ ಬೇಕಾದಷ್ಟು ಬೆಚ್ಚನೆಯ ಬಟ್ಟೆಗಳಿವೆ. ಆದ್ರೆ ಪಾಪ, ಆ ರಸ್ತೆ ಬದಿಗೆ ಮಲ್ಕೊಂಡವ್ರಿಗೆ ಇದಾವುದೂ ಇಲ್ಲ. ಉಳಿದ ಹುಡುಗರ ಹಾಗೆ ಟಿವಿ ನೋಡಿ ನೋಡಿದ್ದನ್ನ ಮರ್ತು ಬಿಡಬಹುದಾಗಿತ್ತು. ಆದ್ರೆ ಯಾಕೋ ಟ್ರೆವರ್ನಿಗೆ ಸಮಾಧಾನನೇ ಆಗಲಿಲ್ಲ. ತಾನು ಅವರಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡತೊಡಗ್ದ. ಆಗ ಅವನಿಗೆ ನೆನಪಾಯ್ತು, ತಮ್ಮ ಕಾರಿನ ಗ್ಯಾರೇಜ್ನಲ್ಲಿ ತಾವು ಬಳಸದೇ ಇದ್ದ ಬಳಸಿ ಬಿಟ್ಟ ಅನೇಕ ರಘುಗಳಿವೆ, ಹೊದಿಕೆಗಳಿವೆ ಎಂದು. ತಂದೆಯ ಬಳಿಗೆ ಹೋಗಿ ಅವನ್ನು ಆ ಬಡ ಜನರಿಗೆ ಕೊಡಬಹುದೇ ಅಂತ ಕೇಳ್ದ. ತಂದೆಗೆ ಆಶ್ಚರ್ಯ. ತಮಗೆ ಹೊಳೆಯದ ಈ ವಿಚಾರ ಮಗುವಿಗೆ ಬಂದದ್ದು ತುಂಬಾ ಸಂತೋಷ ಆಯಿತು. ತಂದೆ ಮಗ ಸೇರಿ ಎಲ್ಲಾ ಬಟ್ಟೆಗಳನ್ನ ಗುಡ್ಡೆ ಹಾಕೊಂಡು ಕಾರಲ್ಲಿ ಹೋಗಿ ಆ ಜನರಿಗೆ ಕೊಟ್ಟು ಬಂದ್ರು. ಆದ್ರೆ ಅಷ್ಟೊಂದು ಜನಕ್ಕೆ ಇಷ್ಟೇ ಹೊದಿಕೆಗಳು ಹೇಗೆ ಸಾಕಾಗತ್ತೆ? ರಾತ್ರಿ ಆ ಹುಡುಗನಿಗೆ ಸ್ವಲ್ಪ ತೃಪ್ತಿ ಅನ್ಸಿದ್ರು. ಹೊದಿಕೆ ಸಿಗದೆ ಹೋದ ಜನರ ಮುಖದಲ್ಲಿನ ನಿರಾಸೆ ಅವನನ್ನ ಕಾಡತೊಡಗಿತು. ಈ ಕೊಡುವುದರಲ್ಲಿರುವ ಸಂತೋಷ ಸಾಂಕ್ರಾಮಿಕವಾದದ್ದು, ಮತ್ತೆ ಮತ್ತೆ ಹಾಗೆ ಮಾಡುವಂತೆ ಪ್ರೇರೇಪಿಸುತ್ತೆ. ಮರುದಿನ ಟ್ರೆವರ್ ತನ್ನ ಮನೆಯ ಹತ್ತಿರವೇ ಇದ್ದ ದೊಡ್ಡ ಅಂಗಡಿ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಿಗೆ ಹೋಗಿ ಅಲ್ಲಿ ಪುಟ್ಟ ಪುಟ್ಟ ಬೋರ್ಡ್ಗಳನ್ನ ತನ್ನ ಕೈಯಿಂದಲೇ ಬರೆದು ಅಂಟಿಸ್ತ. ಆ ಬೋರ್ಡಲ್ಲಿ ಯಾರಾದ್ರೂ ಬಟ್ಟೆಗಳನ್ನ, ಈ ಹೊದಿಕೆಗಳನ್ನ ಅನಾಥ ಜನರಿಗೆ ದಾನ ಮಾಡೋದಾದ್ರೆ ತಲುಪಿಸಬೇಕೆಂದು ಕೇಳಿಕೊಂಡು ತನ್ನ ಮನೆಯ ವಿಳಾಸವನ್ನು ನೀಡಿದ್ದ. ಜಗತ್ತಿನಲ್ಲಿ ಕರುಣೆಯುಳ್ಳ, ಸಹಾಯ ಮಾಡುವ ಮನಸ್ಸುಳ್ಳ ಜನ ಸಾಕಷ್ಟಿದ್ದಾರೆ. ಆದ್ರೆ ಅವರಿಗೆ ಎಲ್ಲಿ ಯಾರಿಗೆ ಸಹಾಯ ಮಾಡಬೇಕೆಂಬ ವಿಷಯ ತಿಳಿದಿಲ್ಲ. ಮರುದಿನ ಮತ್ತು ಮತ್ತೆರಡು ದಿನಗಳಲ್ಲಿ ಟ್ರೆವರ್ನ ಮನೆಯ ಗ್ಯಾರೇಜ್ನಲ್ಲಿ ಹಿಡಿಸಲಾಗದಷ್ಟು ಬಟ್ಟೆಗಳು ಬಂದವು. ಅವುಗಳನ್ನ ತೆಗೆದುಕೊಂಡು ಹೋಗಿ ದೀನರಿಗೆ ಹಂಚಿ ಬಂದ. ಆದ್ರೆ ಈ ಸಹಾಯ ಮಾಡಲು ಬಯಸುವ ಜನರ ಪ್ರವಾಹ ನಿಲ್ಲೇ ಇಲ್ಲ. ಟ್ರೆವರ್ನ ತಂದೆ ಇದಕ್ಕಾಗಿ ಮತ್ತೊಂದು ಕಟ್ಟಡವನ್ನೇ ಬಾಡಿಗೆಗೆ ತೆಗೆದುಕೊಳ್ಬೇಕಾಯ್ತು. ಅದಾದ ನಂತರ ಮತ್ತೊಂದು ಕಟ್ಟಡ, ಆಮೇಲೆ ಮತ್ತೊಂದು, ಹೀಗೆಯೇ ಬೆಳೆಯುತ್ತಾ ಹೋಯಿತು. ತಮಗೆ ಆಶ್ಚರ್ಯವಾಗಬಹುದು, ಈಗ ಫಿಲಿಡೆಲ್ಫಿಯಾ ಪ್ರದೇಶದಲ್ಲಿ ಹೀಗೆ ನಿರ್ಗತಿಕರಿಗೆ ಸಹಾಯ ಮಾಡಲು ಆಹಾರ ಮತ್ತು ಹೊದಿಕೆಗಳ ಸಂಗ್ರಹಕ್ಕೆ ಹಲವಾರು ವಿಶೇಷ ಗೋದಾಮುಗಳ ನಿರ್ಮಾಣವಾಗಿದೆ. ದೀನರ ದೇಹಗಳಿಗೆ ಹೊದಿಕೆ ದೊರೆತಿದೆ, ಹೊಟ್ಟೆಗೆ ಆಹಾರ ದೊರೆತಾ ಇದೆ. ಇದೆಲ್ಲ ಸಾಧ್ಯವಾದದ್ದು ಒಬ್ಬ ಪುಟ್ಟ ಹುಡುಗನ ಹೃದಯದ ತುಡಿತದಿಂದ. ಕೇಳಿದ್ರಲ್ಲ ಬಂಧುಗಳೇ, ನಾನೊಬ್ಬನೇ ಏನ್ ಮಾಡಬಲ್ಲೆ? ಜಗತ್ತಿನಲ್ಲಿ ಎಷ್ಟೊಂದು ಜನ ದೀನರಿದ್ದಾರೆ, ತೊಂದರೆಗೆ ಒಳಗಾದವರಿದ್ದಾರೆ. ನನ್ನಿಂದ ಏನಾದೀತು ಎಂದು ಕೈಚೆಲ್ಲಿ ಕುಳಿತುಕೊಳ್ಬೇಕು ಅನ್ನಿಸ್ದಾಗ ಪುಟ್ಟ ಬಾಲಕ ಟ್ರೆವರ್ನ ಚಿತ್ರ, ಅವನ ಪರಿಶ್ರಮ ಕಣ್ಮುಂದೆ ಬರಬೇಕು. ನಾನು ಒಬ್ಬನೇ ಏನೂ ಮಾಡಲಾರೆ, ಆದ್ರೆ ಏನಾದರೂ ಮಾಡಲೇಬೇಕೆಂದು ಒಬ್ಬನೇ ಮನಸ್ಸು ಮಾಡಿದ್ರೆ ನೂರಾರು ಸಾವಿರಾರು ಕೈಗಳು ಜೊತೆಗೂಡಿಯಾವು, ಅಸಾಧ್ಯವನ್ನ ಸಾಧ್ಯ ಮಾಡಿಸುತ್ತೆ.

ಬನ್ನ ಬವಣೆಗಳ ತಾ ನೆನಿತೆನಿತು ಪಟ್ಟಿರೆಯುಂ. ಅನೇಕ ಕಷ್ಟಗಳನ್ನ ತೊಂದರೆಗಳನ್ನ ತಾನು ಎಷ್ಟೇ ಪಟ್ಟಿರಲಿ ಅನುಭವಿಸಿರಲಿ, ಇನ್ನೊಮ್ಮೆ ಮತ್ತೊಮ್ಮೆ ಹೊಸ ಸಾಹಸಗಳಿಂ, ಇನ್ನೊಮ್ಮೆ ಮತ್ತೊಮ್ಮೆ ಮತ್ತೆ ಮತ್ತೆ ಹೊಸ ಹೊಸ ಸಾಹಸಗಳಿಂದ, ಪರಾಕ್ರಮಗಳಿಂದ, ಹೊಸ ಪ್ರಯತ್ನಗಳಿಂದ ಮನುಷ್ಯ ಮಾನವನು ಸುಮ್ಮನೆ ಇರಲೋಲದೆ, ಸುಮ್ಮನೆ ಕೂತ್ಕೊಳ್ಳಿಕ್ ಆಗದೇನೆ, ಸುಮ್ಮನಿರ್ದೇನೆ ಸನ್ನಹಿಸುವಂ ತೊಡಗುತ್ತಾನೆ ಹೊಸ ಹೊಸ ಸಾಹಸಗಳನ್ನ ಮಾಡಲಿಕ್ಕೆ. ಯಾಕೆ ಅಂದ್ರೆ ಚಿನ್ಮಯತೆಯು ಆತ್ಮಗುಣ, ಸತ್ವ ಆತ್ಮಗುಣ, ಚಿನ್ಮಯತೆ ಆತ್ಮಗುಣ, ಚಿತ್ ಅಂದ್ರೆ ಜ್ಞಾನ. ಈ ಜ್ಞಾನದ ಗುಣ ಇದೆಯಲ್ಲ, ಅದು ಆತ್ಮದ್ದು ನೈಜವಾಗಿರತಕ್ಕಂತಹ ಗುಣ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಕೂಡ ಹೊಸ ಸಾಹಸಗಳಿಂದ, ಹೊಸ ಹೊಸ ಪ್ರಯತ್ನದಲ್ಲಿಯೇ ಮನುಷ್ಯ ಮುಂದುವರಿತಾ ಇರ್ತಾನೆ. ಚಿನ್ಮಯತೆ ಆತ್ಮದ ಗುಣ.

ಸತು ಚಿತು ಆನಂದ ಮೂರು ಪದ್ಯಗಳಲ್ಲಿ ಮೂರು ಗುಣಗಳನ್ನು ಹೇಳ್ತಾರೆ. ಮೌನದೊಳು ಮಾತಿನೊಳು ಹಾಸ್ಯದೊಳು

ಸಮಾಧಾನಗಳನು ಅರಸುತಿಹನು ಆನಂದವು ಆತ್ಮಗುಣ ಮಂಕುತಿಮ್ಮ. ಮನುಷ್ಯ ಹೇಗೋ ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಳ್ತಾ ಇರ್ತಾನೆ, ಕೆಲವೊಮ್ಮೆ ಮೌನದಲ್ಲಿಯೋ, ಇನ್ನು ಕೆಲವೊಮ್ಮೆ ಮಾತನಾಡುವುದರ ಮೂಲಕವೋ, ಇನ್ನು ಕೆಲವೊಮ್ಮೆ ಹಾಸ್ಯ ಮಾಡುವುದರ ಮೂಲಕವೋ, ಮತ್ತೊಮ್ಮೆ ಹಾಡು ಹೇಳುವುದರ ಮೂಲಕವೋ, ಇನ್ನೊಮ್ಮೆ ಪ್ರೀತಿಯನ್ನು ತೋರಿಸುವುದರಿಂದಲೋ, ಅಥವಾ ಮತ್ತೆ ಪರಾಕ್ರಮವನ್ನು ತೋರುವುದರಿಂದಲೋ, ಗೆಲುವನ್ನು ಪಡೆಯುವುದರಿಂದಲೋ, ಹೇಗೋ ಏನೋ ಎಂತೋ ಏನೋ ಹೇಗೋ ಮನುಷ್ಯ ಸಮಾಧಾನಗಳನ್ನು ಅರಸುತಿಹನು, ತನ್ನಲ್ಲಿಯೇ ತಾನು ಸಮಾಧಾನವನ್ನು ಹುಡುಕ್ತಾ ಇರ್ತಾನೆ. ಯಾಕೆ ಅಂದರೆ ಆನಂದವು ಆತ್ಮಗುಣ, ಆನಂದ ಪಡುವುದಿದೆಯಲ್ಲ ಅದು ಆತ್ಮದ ನೈಜವಾದ ಗುಣ. ಆತ್ಮದ ಗುಣಗಳು ಮೂರು, ಸತ್ ಚಿತ್ ಆನಂದ, ಇವಿಷ್ಟು ಕೂಡ ಆತ್ಮಕ್ಕೆ ಸಂಬಂಧಿಸಿದ ಗುಣಗಳು. ಆದ್ದರಿಂದ ಮನುಷ್ಯ ನಿರಂತರವಾಗಿ ಸತ್ವಕ್ಕೆ, ಚಿತ್ತಿಗೆ ಮತ್ತೆ ಆನಂದಕ್ಕೆ ಯಾವಾಗಲೂ ಕೂಡ ಪ್ರಯತ್ನ ಪಡ್ತಾನೆ ಅದನ್ನು ಪಡೀಲಿಕ್ಕೆ.

ನಿಚ್ಚವು ಇಳೆಯು ಆಲೆಮನೆ ಮಕುತಿಮ್ಮ. ಸತು ಚಿತ್ ಆನಂದಂಗಳ್, ಸತು ಚಿತ್ ಆನಂದ, ಈ ಮೂರು ಆತ್ಮದ ಸ್ವಭಾವ ಸಿದ್ಧವಾದ ನೈಜವಾದ ರಸಗಳು. ಜೀವನದ ಮಾಯಿಕತೆ ಈ ಮಾಯಾಜಾಲ, ಮಾಯಾಭಾವ, ಅದನ್ನ ಸಚ್ಚಿದಾನಂದಗಳನ್ನ ಬಚ್ಚಿಡುವುದು, ಅಡಗಿಸಿಡುತ್ತೆ. ಈ ಮಾಯೆಯಿಂದಾಗಿ ಆತ್ಮದ ಸತ್ ಚಿತ್ ಆನಂದಗಳು ನಮಗೆ ಅನುಭವಕ್ಕೆ ಬರುವುದಿಲ್ಲ. ಇಕ್ಷುವಲ್ ಜೀವ, ಈ ಜೀವ ಎಂಬುದು ಕಬ್ಬಿನ ಜಲ್ಲೆ ಇದ್ದ ಹಾಗೆ. ಗಾಣದವಲ್ ಜಗನ್ಮಾಯೆ, ಈ ಜಗತ್ತಿನ ಮಾಯೆ ಎಂಬುದು ಗಾಣ. ಪ್ರತಿಯೊಂದು ಜೀವವೂ ಕೂಡ ಮಾಯೆ ಎಂಬ ಗಾಣದಲ್ಲಿ ಅರೆದು ಬರಬೇಕಾಗತ್ತೆ. ಆದ್ರಿಂದ ನಿಚ್ಚ ಅಂದರೆ ನಿತ್ಯವೂ ಇಳೆ ಈ ಭೂಮಿ ಆಲೆ ಮನೆ ಇದ್ದ ಹಾಗೆ ನಿರಂತರವಾಗಿ ಗಾಣದಲ್ಲಿ ಜೀವಿಗಳು ಅರೆಯಲ್ಪಡ್ತವೆ. ಇದು ನಿರಂತರವಾಗಿ ನಡೆಯುವಂಥದ್ದು. ನಿತ್ಯವೂ ಈ ಭೂಮಿಯೇ ಒಂದು ಆಲೆಮನೆಯಾಗಿದೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ, ದೇವರ ದರ್ಶನ ಹೇಗೆ ಸಾಧ್ಯ? ಆತ್ಮೀಯರೇ, ತಲೆಯ ಮೇಲಿನ ಹೊರೆಯನ್ನು ಇಳಿಸುವುದರೊಂದಿಗೆ ಬೆಟ್ಟವನ್ನು ಹೇಗೆ ಸುಲಲಿತವಾಗಿ ಏರಬಹುದೋ, ಹಾಗೆಯೇ ಮನಸ್ಸಿನೊಳಗೆ ಹೊರೆಯಾಗಿರುವಂತಹ ಅರಿಷ್ಟವರ್ಗಗಳನ್ನು ಕಳೆದುಕೊಂಡರೆ ದೈವೀ ದರ್ಶನ ಸಾಧ್ಯ. ಪ್ರತಿದಿನ ಸಂತರನ್ನು ಒಬ್ಬ ಕಳ್ಳ ಭೇಟಿಯಾಗಿ ಅವರ ದರ್ಶನ ಪಡೆಯುತ್ತಿರುತ್ತಾನೆ. ಆತ ಕಳ್ಳನಾಗಿದ್ದರೂ ಧರ್ಮ ಮನಸ್ಕನಾಗಿದ್ದ. ನನಗೆ ದೇವರನ್ನು ತೋರಿಸಿ ಎಂದು ಆತ ಸಂತರಲ್ಲಿ ಪ್ರಾರ್ಥಿಸುತ್ತಿರುತ್ತಾನೆ. ಸಂತರು ದೇವರು ಕುರಿತಾದ ಕಳ್ಳನ ಆತುರ ಕುತೂಹಲ ಪಕ್ವವಾಗುವವರೆಗೆ ಕಾದುಕೊಂಡಿದ್ದರು. ಅವರು ಇವತ್ತು, ನಾಳೆ, ನಾಡಿದ್ದು ಎಂದು ದಿನಗಳನ್ನು ಮುಂದೂಡುತ್ತಲಿದ್ದರು. ದಿನೇ ದಿನೇ ಕಳ್ಳನ ಆಗ್ರಹ ಹೆಚ್ಚಾಗತೊಡಗಿತು. ದೇವರ ದರ್ಶನಕ್ಕೆ ಕಳ್ಳ ಮಾನಸಿಕವಾಗಿ ಸಿದ್ಧನಾಗಿದ್ದಾನೆ ಎಂದು ಸಂತರಿಗೆ ವಿದಿತವಾಯಿತು. ಕರಗದ ಕಬ್ಬಿಣವು ಕರಗುತ್ತದೆ, ಆದರೆ ಅದು ಚೆನ್ನಾಗಿ ಕಾಯುವವರೆಗೆ ಕಾಯಬೇಕು. ಒಂದು ದಿನ ಸಂತರು ಕಳ್ಳನನ್ನು ಹತ್ತಿರಕ್ಕೆ ಕರೆದು ಹೇಳ್ತಾರೆ, ಇವತ್ತು ನಾನು ನಿನಗೆ ದೇವರನ್ನು ತೋರಿಸುತ್ತೇನೆ. ದೇವರನ್ನು ನೋಡಬೇಕೆಂದರೆ ಅದು ಅಲ್ಲಿ ಎತ್ತರದ ಆ ಬೆಟ್ಟವಿದೆಯಲ್ಲ, ಅದರ ತುದಿಯವರೆಗೆ ನೀನು ನನ್ನ ಜೊತೆ ನಡೆದುಕೊಂಡು ಬರಬೇಕು. ಹಾಗೆ ನೀನು ನನ್ನ ಜೊತೆಯಲ್ಲಿ ನಡೆದು ಬರುವಾಗ ನಾನು ಆರು ಭಾಗವಾಗಿ ಕಲ್ಲುಗಳನ್ನು ನಿನ್ನ ತಲೆಯ ಮೇಲೆ ಇರಿಸುತ್ತೇನೆ. ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ನಡೆಯಬೇಕು. ಒಂದಷ್ಟು ಕಷ್ಟದ ಕೆಲಸವೇ ಸರಿ. ತಲೆಯ ಮೇಲೆ ಭಾರವಾದ ಆರು ಕಲ್ಲುಗಳನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ಸುಲಭದ ಕೆಲಸವಲ್ಲ, ಮತ್ತೊಮ್ಮೆ ಯೋಚಿಸು ಎಂದ. ಕಳ್ಳ ಹೇಳ್ತಾನೆ, ಸ್ವಾಮಿ, ಅದೆಷ್ಟೇ ಕಷ್ಟವಾದರೂ ಸರಿ ನಾನು ದೇವರನ್ನು ನೋಡಲೇಬೇಕು ಎಂದ. ಸಂತರು ಭಾರವಾದ ಆರು ಕಲ್ಲುಗಳನ್ನು ಎತ್ತಿ ಕಳ್ಳನ ತಲೆಯ ಮೇಲೆ ಇಡುತ್ತಾರೆ. ಕಲ್ಲುಗಳ ಭಾರಕ್ಕೆ ಕಳ್ಳನ ದೇಹ ಒಂದಷ್ಟು ಒಯ್ದಾಡುತ್ತದೆ. ಕಳ್ಳ ಸುಧಾರಿಸಿಕೊಳ್ಳುತ್ತಾನೆ. ಆತ ಸಂತರ ಜೊತೆಯಲ್ಲಿ ಬೆಟ್ಟವನ್ನು ಏರತೊಡಗುತ್ತಾನೆ. ಸಂತರು ಮುಂದೆ, ಕಳ್ಳ ಹಿಂದೆ, ಹೀಗೆ ಒಂದಷ್ಟು ದೂರ ಕ್ರಮಿಸುವಷ್ಟರಲ್ಲಿ ಕಳ್ಳನಿಗೆ ಆಯಾಸವೆನಿಸುತ್ತದೆ. ಆತ ಏದುಸಿರು ಬಿಡುತ್ತಿರುತ್ತಾನೆ. ಭಾರವಾದ ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟವನ್ನೇರುವುದು ಅಷ್ಟು ಸುಲಭವೇ? ಕಳ್ಳನಿಗೆ ಕಷ್ಟವೆನಿಸತೊಡಗಿತು. ಇನ್ನೇನು ತೀರಾ ಆಗುತ್ತಿಲ್ಲವೆಂದಾಗ ಆತ ಸಂತರಲ್ಲಿ ಅರಕೆ ಮಾಡಿಕೊಳ್ಳುತ್ತಾನೆ. ಇಷ್ಟೊಂದು ಭಾರವನ್ನು ಹೊತ್ತುಕೊಂಡು ಬೆಟ್ಟವನ್ನೇರುವುದು ನನ್ನಿಂದ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಒಂದು ಕಲ್ಲನ್ನು ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಒಂದಷ್ಟು ಹಗುರವೆನಿಸುತ್ತದೆ. ಆತ ಮತ್ತೆ ಸಂತರ ಜೊತೆಯಲ್ಲಿ ಹೆಜ್ಜೆ ಹಾಕತೊಡಗುತ್ತಾನೆ. ಇನ್ನೊಂದಷ್ಟು ದೂರ ನಡೆಯುವುದರಲ್ಲಿ ಆತನಿಗೆ ಮತ್ತೆ ಭಾರ ಹೆಚ್ಚಾಗಿ ಸುಸ್ತು ಎನಿಸತೊಡಗಿತು. ಆತ ಸಂತರಲ್ಲಿ ವಿನಂತಿಸುತ್ತಾನೆ. ಸಂತರು ಆತನ ತಲೆಯ ಮೇಲಿಂದ ಮತ್ತೊಂದು ಕಲ್ಲನ್ನು ತೆಗೆದುಕೊಂಡು ಆಚೆ ಎಸೆಯುತ್ತಾರೆ. ಮತ್ತೊಂದಷ್ಟು ದೂರವನ್ನು ಕ್ರಮಿಸುವಷ್ಟರಲ್ಲಿ ತಲೆಯ ಮೇಲಿನ ಒಂದೊಂದು ಕಲ್ಲು ಕೂಡ ಆತನಿಗೆ ತುಂಬ ಭಾರವೆನಿಸತೊಡಗುತ್ತದೆ. ಆತ ಸಂತರಲ್ಲಿ ಬೇಡಿಕೊಳ್ಳುತ್ತಾನೆ. ಸಂತರು ಒಂದೊಂದಾಗಿ ಆತನ ತಲೆಯ ಮೇಲಿನ ಕಲ್ಲುಗಳನ್ನು ಎತ್ತಿ ಆಚೆಗೆಸೆಯುತ್ತಾ ಆತನ ತಲೆ ಭಾರವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾರೆ. ಸಂತರ ತಲೆಯ ಮೇಲೆ ಭಾರವಿರಲಿಲ್ಲ. ಅವರು ಸುಲಭವಾಗಿ ಬೆಟ್ಟವೆನ್ನೇರುತ್ತಿದ್ದರು. ಆದರೆ ತಲೆಯ ಮೇಲೆ ಭಾರ ಹೊತ್ತು ಕಳ್ಳನಿಗೆ ಮುಂದೆ ನಡೆಯುವುದು ಸಾಧ್ಯವಾಗುತ್ತಿಲ್ಲ. ಇನ್ನೇನು ಕಳ್ಳ ಆಗುವುದೇ ಇಲ್ಲ ಎಂದಾಗ ಸಂತರು ಕಳ್ಳನ ತಲೆಯ ಮೇಲಿಂದ ಕೊನೆಯ ಕಲ್ಲನ್ನು ಕೂಡ ತೆಗೆದು ಆಚೆ ಎಸೆಯುತ್ತಾರೆ. ಕಳ್ಳನಿಗೆ ಖುಷಿಯೋ ಖುಷಿ. ಇನ್ನೇನು ಬೆಟ್ಟದ ತುದಿ ಸಮೀಪಿಸಿತು ಎಂದಾಗ ಕಳ್ಳನ ತಲೆಯ ಮೇಲೆ ಕಲ್ಲುಗಳೇ ಇರಲಿಲ್ಲ. ಆತ ನಿರಾಳವಾಗಿ ಬೆಟ್ಟದ ತುದಿಯನ್ನೇರಿ ನಿಂತುಕೊಂಡಿರುತ್ತಾನೆ. ಬೆಟ್ಟದ ತುದಿಯ ಮೇಲೆ ನಿಂತು ಪ್ರಕೃತಿಯ ರಮಣೀಯ ಸೌಂದರ್ಯವನ್ನು ನೋಡುತ್ತಲೇ ಆತನ ಆಯಾಸವೆಲ್ಲ ಪರಿಹಾರವಾಗುತ್ತದೆ. ಬೆಟ್ಟದ ತುದಿಯ ಮೇಲೆ ನಿಂತ ಆತ ಪ್ರಕೃತಿಯ ಅವರ್ಣನೀಯ ಚೆಲುವನ್ನು ಕಂಡು ಮಂತ್ರಮುಗ್ಧನಾಗುತ್ತಾನೆ. ಬೆಟ್ಟದಂಗಳದಲ್ಲಿ ನಿಂತ ಆತ ಬೆಳ್ಳಿ ಮೋಡಗಳ ಚೆಲುವ ಚಿತ್ತಾರವನ್ನು ಕಂಡು ಸಂಭ್ರಮಿಸುತ್ತಾನೆ. ಪ್ರಕೃತಿಯ ಮಧ್ಯದಲ್ಲಿ ದೇವರ ದರ್ಶನವಾಗುತ್ತದೆ. ಆತನಿಗೆ ದಿವ್ಯತೆಯ ಅನುಭವವಾಗುತ್ತದೆ. ಆಗ ಸಂತರು ಆತನ ಮೈದಡವೆ ಹೇಳ್ತಾರೆ, ಭಾರವನ್ನು ಕಳೆದುಕೊಂಡಾಗಲೇ ದೇವರ ದರ್ಶನ ಸಾಧ್ಯ. ಒಂದು ಕ್ಷಣ ಯೋಚಿಸು. ಭಾರವಾದ ಆ ಆರು ಕಲ್ಲುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಬೆಟ್ಟದ ಮೇಲೇರಿ ಬರುವುದು ಸಾಧ್ಯವಿತ್ತೆ? ಎಲ್ಲಿಯವರೆಗೆ ನಮ್ಮ ತಲೆಯ ಮೇಲೆ ಭಾರವಿರುತ್ತದೆಯೋ ಅಲ್ಲಿಯವರೆಗೆ ನಾವು ಬೆಟ್ಟವನ್ನು ಏರುವ ಯೋಚನೆಯನ್ನು ಕೂಡ ಮಾಡುವುದಿಲ್ಲ. ಇನ್ನು ಭಾರವನ್ನು ಹೊತ್ತುಕೊಂಡೇ ಮೇಲೇರಬೇಕೆಂದರೆ ಅದು ಸಾಧ್ಯವಿಲ್ಲದ ಮಾತು. ಹೊರಗಿನ ಭಾರದ ಕಲ್ಲುಗಳನ್ನು ಹೊತ್ತುಕೊಂಡು ಮೇಲೇರುವುದು ಹೇಗೆ ಸಾಧ್ಯವಿಲ್ಲವೋ, ಅದೇ ರೀತಿ ನಮ್ಮೊಳಗೆ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಆರು ಭಾರವಾದ ಕಲ್ಲುಗಳನ್ನು ಹೊತ್ತುಕೊಂಡಿದ್ದೇವೆ. ಅವು ನಮಗೆ ದೇವರ ದರ್ಶನ ಮಾಡಲು ಬಿಡುವುದಿಲ್ಲ. ಆ ಆರು ಮನೋವಿಕಾರಗಳಿಂದ ಮುಕ್ತರಾದಾಗಲೇ ದೈವೀ ದರ್ಶನ ಸಾಧ್ಯ ಎಂಬುದಾಗಿ ಸಂತರು ಹೇಳ್ತಾರೆ. ಆತ್ಮೀಯರೇ, ಹೌದು,
ತಲೆಯ ಮೇಲಿನ ಭಾರವಾದ ಕಲ್ಲುಗಳನ್ನು ಸುಲಭವಾಗಿ ಆಚೆ ಎಸೆದು ಬಿಡಬಹುದು. ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡಂತಹ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳೆಂಬಂತಹ ಈ ಆರು ಕಲ್ಲುಗಳನ್ನು ಎತ್ತಿ ಆಚೆಗೆ ಎಸೆಯುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಸಾಧನೆ ಬೇಕು. ಕಾಮ ಕ್ರೋಧಗಳ ಭಾರವದು ಅಂತಿಂತಹ ಭಾರವಲ್ಲ, ಅದು ಯಮಭಾರ. ಅದೆಂತಹ ಅತಿರಥ ಮಹಾರಥರನ್ನು ಕೂಡ ತಲ್ಲಣಿಸುವಂತೆ ಮಾಡುತ್ತದೆ. ಒಂದು ವಿಚಿತ್ರ ಸತ್ಯವೆಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಕಾಮ ಕ್ರೋಧಗಳೆಂಬ ಈ ಆರು ಬಂಡೆಗಲ್ಲುಗಳನ್ನು ತನ್ನ ತನು ಮನ ಮತಿಗಳ ಮೇಲೆ ಭಾರ ಹೇರಿಕೊಂಡು ತಿರುಗಾಡುತ್ತಿರುತ್ತಾನೆ. ಆದರೂ ಅವು ತುಂಬ ಭಾರ, ಯಮಭಾರ ಎಂದು ಯಾರ ಮುಂದೆಯೂ ಕೂಡ ಆತ ಬಾಯಿ ಬಿಡುವುದಿಲ್ಲ. ಹಾಗಾಗಿಯೇ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಕಾಮದಿಂದ ಕರಗಿದೆನಯ್ಯ, ಕ್ರೋಧದಿಂದ ಕೊರಗಿದೆನಯ್ಯ, ಲೋಭ ಮೋಹಗಳಿಂದ ಅತಿ ನೊಂದೆನಯ್ಯ, ಮದ ಮತ್ಸರಗಳಿಂದ ಬೆದೆ ಬೆದೆನೆ ಬೆಂದೆನಯ್ಯ, ಅಹಂಕಾರ ಮಮಕಾರದಿಂದ ಮತಿ ಮಂದನಾಗಿರ್ದೆನಯ್ಯ, ಅಹಂಕಾರ ಇದು ಕಾರಣ ಎನ್ನ ಕಾಮಾದಿ ಅರಿಷ್ಟ್ವರ್ಗಂಗಳನ್ನು ಕಳೆದು ಮಮಕಾರಂಗಳ ಮಣಿಸಿ ನಿರಹಂಕಾರಿ ಎನಿಸಿದೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಎಂಬುದಾಗಿ ಹೇಳ್ತಾರೆ. ಎಲ್ಲವನ್ನು ಪ್ರಾಂಜಲವಾಗಿ ಹೇಳುವ ಪ್ರಾಮಾಣಿಕ ಮನಸ್ಥಿತಿ ಇಲ್ಲದ ಕಾರಣ ಜನರು ಈ ಕಾಮ ಕ್ರೋಧ ಉಪದ್ರವಗಳನ್ನು ಸಹಿಸಿಕೊಂಡು ತಮಗೇನು ಆಗಿಯೇ ಇಲ್ಲ ಮತ್ತು ತಾವು ಕಾಮಕ್ರೋಮಾದಿಗಳಿಂದ ಬಂಧಿತವಿಲ್ಲವೆಂಬಂತೆ ಇರುತ್ತಾರೆ. ಹಾಗಾಗಿ ಇವುಗಳೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ದೇವರ ದರ್ಶನವನ್ನು ಪಡಿಬೇಕು ಅಂದರೆ ನಮ್ಮಲ್ಲಿರುವಂತಹ ಅರಿಷ್ಟ್ವರ್ಗಗಳ ನಿಯಂತ್ರಣವಾಗಬೇಕು. ನಮ್ಮ ಆಂತರಿಕ ಹೊರೆಯನ್ನು ಕಳೆದು ಮನಸ್ಸಿನಲ್ಲಿ ನಿರಾಳತೆಯನ್ನು, ಶಾಂತತೆಯನ್ನು, ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ಈ ಎಲ್ಲ ಅರಿಷ್ಟ್ವರ್ಗಗಳನ್ನು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಮುನ್ನಡೆದಾಗ ಮಾತ್ರ ನಮ್ಮ ಬದುಕಿನಲ್ಲಿ ದೇವರ ದರ್ಶನವಾಗಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಬಗ್ಗೆ ತಿಳಿಯೋಣ. ಈ ಒಂದು ಶ್ಲೋಕದಲ್ಲಿ ಉಪನಿಷತ್ತುಗಳು ಮತ್ತು ಅದರ ಮೂಲಕ ಬರುವಂತಹ ತತ್ವವನ್ನ ಸಂಗ್ರಹಿಸಿ ಸಂಕೀರ್ಣವಾಗಿರುವಂತಹ ತತ್ವಗಳನ್ನ ಸುಲಭ ಮಾರ್ಗದಲ್ಲಿ ಈ ಗೋಪಾಲನಂದನ ಎಂದು ಕರೆಸಿಕೊಳ್ಳುವಂತಹ ಶ್ರೀಕೃಷ್ಣ ಹೇಗೆ ಅದನ್ನು ಹಾಲಿನ ಮೂಲಕ ನಮ್ಮೆಲ್ಲರಿಗೂ ಧಾರೆ ಎರೆದಿದ್ದಾನೆ ಎಂಬುವಂತಹ ಒಂದು ಮಾತನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಆ ಶ್ಲೋಕದ ಸಂಪೂರ್ಣ ವಿವರಣೆಯನ್ನ ತಿಳಿಯೋಣ.

ಉಪನಿಷತ್ತುಗಳೇ ಹಸುಗಳು, ಇದರ ಹಾಲನ್ನು ಕರೆಯುವವನೇ ಗೋಪಾಲನಂದನ. ಇನ್ನು ಪಾರ್ಥನೇ ಕರು, ಮಹತ್ತಾದ ಗೀತಾಮೃತವೇ ಹಾಲು, ಅದನ್ನು ಪಾನ ಮಾಡುವವರೇ ಸಜ್ಜನರು. ಇಲ್ಲಿ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿದ್ದಾರೆ. ಉಪನಿಷತ್ತಿನ ಸಾರವೇ ಅದರ ಹಾಲಿನಲ್ಲಿದೆ. ಉಪನಿಷತ್ತು ಓದಿ ತಿಳಿದುಕೊಳ್ಳಲು ಕೊಂಚ ಕಷ್ಟ. ಅದಕ್ಕಾಗಿಯೇ ಕೃಷ್ಣನು ಅದನ್ನು ಕರೆದು ಅದರ ಸಾರವನ್ನು ಸಂಗ್ರಹಿಸಿ ನಮಗೆ

ಭಗವದ್ಗೀತೆಯಲ್ಲಿ ನಡೆದಿರುವಂಥದ್ದು. ಅಲ್ಲಿರುವ ಹಾಲನ್ನು ಕರೆಯುವವನು ಕೃಷ್ಣ. ಯಾರನ್ನು ಪೂರ್ಣಾವತಾರವೆಂದು ಕರೆಯುವೆವೋ ಅಂತಹ ಶ್ರೀಕೃಷ್ಣನೇ ಇಲ್ಲಿ ಉಪನಿಷತ್ತುಗಳಿಂದ ಎಲ್ಲರಿಗೆ ಏನು ಬೇಕೋ ಅದನ್ನ ಕೊಡುತ್ತಿದ್ದಾನೆ. ಅವನಿಗೆ ಮನುಷ್ಯ ವಿಕಾಸದ ಏಣಿಯಲ್ಲಿ ಯಾವ ಯಾವ ಮೆಟ್ಟಿಲಿನಲ್ಲಿ ಇದ್ದಾನೆಂಬುದು ಚೆನ್ನಾಗಿ ತಿಳಿದಿರುತ್ತದೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮುಂತಾದ ತತ್ವಗಳ ಸಮನ್ವಯವೇ ಈ ಹಾಲು. ಭಕ್ತರು, ಕರ್ಮಿಗಳು, ಜ್ಞಾನಿಗಳು ಅವರು ಯಾವ ಧರ್ಮಕ್ಕೆ ಸೇರಿದರೂ ಚಿಂತೆಯಿಲ್ಲ, ಅವರನ್ನೆಲ್ಲ ಈ ಹಾಲು ಪೋಷಿಸುತ್ತದೆ. ಅದರ ಕರುವೇ ಅರ್ಜುನ. ಹಾಲನ್ನು ಕರೆಯುವುದಕ್ಕೆ ಒಂದು ನಿಮಿತ್ತ ಇರಬೇಕು. ಅದೇ ಅರ್ಜುನನ ಸಂದೇಹ. ಅನುಮಾನ, ಸಂದೇಹ ಇಲ್ಲದೇ ಇದ್ದರೆ ತಿಳಿದುಕೊಳ್ಳಲು ಆಸಕ್ತಿಯೇ ಇರುವುದಿಲ್ಲ. ಅನುಮಾನ, ಸಂದೇಹ ಎಂಬ ಅಂಕುಶ ನಮ್ಮನ್ನು ತಿವಿಯುತ್ತಿದ್ದರೆ ಮಾತ್ರ ನಾವು ತಿಳಿದುಕೊಳ್ಳಲು ಮುಂದುವರಿಯುತ್ತೇವೆ. ಅರ್ಜುನನು ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾನೆ. ಅದಕ್ಕಾಗಿ ಗೀತಾಮೃತವನ್ನ ಅವನಿಗೆ ಕೊಡಬೇಕಾಗಿದೆ. ಆದರೆ ಇಲ್ಲಿ ಅವನಿಗೆ ಮಾತ್ರ ಅದು ಮೀಸಲಾಗಿಲ್ಲ. ಭಗವಂತನು ಯಾವುದನ್ನು ಅವನಿಗೆ ನೀಡಿದನೋ ಅದು ಅಕ್ಷಯ ಪಾತ್ರೆಯಂತಿರುವ ಗೀತೆಯಲ್ಲಿ ಎಂದಿಗೂ ಕಡಿಮೆಯಾಗದೆ ಎಲ್ಲರೂ ಅನುಭವಿಸುವಂತೆ ಅದನ್ನು ಈ ಪ್ರಪಂಚಕ್ಕೆ ನೀಡಿದ್ದಾನೆ. ದಾರಿ ತೋರುವವನಿಗಾಗಿ ಕಾತರದಿಂದ ನಿಂತು ಬೇಡುತ್ತಿರುವ ನಾವುಗಳು ಆ ಅಮೃತತ್ವವನ್ನು ಸ್ವೀಕರಿಸಿ ಅರ್ಜುನನ ಪರಿಸ್ಥಿತಿಯಂತೆ ನಾವು ಈ ಬದುಕೆಂಬ ಯುದ್ಧದಲ್ಲಿ ಇರುತ್ತೇವೆ. ಅಂತಹ ಯುದ್ಧವನ್ನ ಮೀರಿ ಅದರಲ್ಲಿ ಗೆಲುವನ್ನು ಸಾಧಿಸಿ ಯಶಸ್ಸುಗೊಳಿಸುವುದು ಹೇಗೆ ಎಂದು ಅರ್ಜುನನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಂತೆ ಇದ್ದಾನೆ. ಭಗವಂತ ಎಲ್ಲ ಮಾನವ ಕೋಟಿಗೆ ಅದರ ಸಂದೇಶವನ್ನ ನೀಡ್ತಾ ಇದ್ದಾನೆ. ಆ ಸಂದೇಶವನ್ನ ನೀಡುವಂತಹ ಒಂದು ಮನೋಭಾವದಿಂದ, ಅದನ್ನ ಸ್ವೀಕರಿಸುವಂತಹ ಮನೋಭಾವದ ಮೂಲಕ ನಾವು ಅದನ್ನ ಪಡೆದುಕೊಳ್ಳಬೇಕಿದೆ. ಅದಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ, ಮುದ್ದು ಮುದ್ದಾಗಿರುವ ಮಗು ಮೊಗದ ಮುಗ್ಧತೆಗೆ

ಅಂಬೆಗಾಲಿಡುತ್ತಾ ಸಂತಸವನ್ನ ತಂದಿರುವಂಥ ಕೃಷ್ಣ ಈ ಲೋಕದ ನೆಲೆಯಲ್ಲಿ ಆ ಕೃಷ್ಣನಿಗೂ ಮೀರಿದಂತಹ ಸರಿಸಾಟಿ ಮತ್ತಿನ್ಯಾವುದಿದೆ? ಆ ಮೊಗದ ಮುಗ್ಧತೆಗೆ, ಆ ಮಾತಿನ ಕಡು ಚಾಟಿಗೆ ಮತ್ತೊಂದು ಸಾಟಿ ಇಲ್ಲ. ಅಂತಹ ಕೃಷ್ಣನನ್ನ ನೆನೆದು ನಮಿಸಬೇಕಾಗಿದೆ ಎಂಬ ಮಾತನ್ನ ಮುದ್ದುರಾಮನೂ ಕೂಡ ಈ ಭಗವದ್ಗೀತೆಯ ಧ್ಯಾನ ಶ್ಲೋಕಕ್ಕೆ ಪೂರಕವಾಗಿ ನುಡಿಯುತ್ತಿದ್ದಾನೆ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.

ಬಂಧುಗಳೇ, ಈ ದಿನ ನಾವು ಧ್ಯಾನ ಶ್ಲೋಕದ 4ನೇ ಶ್ಲೋಕದ ಮೂಲಕ ಇಡೀ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿ, ಆ ಹಸುಗಳಿಂದ ಗೋಪಾಲನಂದನ ಅಂದರೆ ಶ್ರೀಕೃಷ್ಣ ಹಾಲನ್ನು ಕರೆದು, ಪಾರ್ಥನೆ ಆ ಒಂದು ಹಾಲಿಗೆ ಕರುವಾಗಿ ಇಡೀ ಒಂದು ಗೀತಾಮೃತವನ್ನ ಹಾಲಿನ ಹಾಗೆ ನಮಗೆ ನೀಡಿ, ಅದನ್ನು ನಮ್ಮಂತಹ ಎಲ್ಲ ಒಂದು ಸಮಸ್ತ ಜಗತ್ತಿನ ಜನತೆಗೆ ನೀಡಿರುವಂತಹವನು ಶ್ರೀಕೃಷ್ಣ. ಅದನ್ನು ಪಾನ ಮಾಡುವಂತಹವರು ನೀವೆಲ್ಲ ಕೇಳುಗರು. ಹೀಗೆ ಪ್ರತಿಯೊಂದು ಶ್ಲೋಕದಲ್ಲಿ ನಾವು ಈ ಗೀತಾಮೃತವನ್ನ ಪಾನದಂತೆ ಸ್ವೀಕರಿಸೋಣ ಎಂಬ ಮಾತಿನ ಮೂಲಕ ಇಂದಿನ ಶ್ಲೋಕಕ್ಕೆ ಇತಿಶ್ರೀ ಹಾಡುತ್ತಿದ್ದೇನೆ. ನಮಸ್ಕಾರ.

0: ನಮಸ್ಕಾರ. ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

0: ಜಾಣ.
1: ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳುವಿರಿ, ಈರುಳ್ಳಿ ಮತ್ತು ಕಣ್ಣೀರು.
2: ಈರುಳ್ಳಿ ಮತ್ತು ಕಣ್ಣೀರು. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಎನ್ನುವುದು ಗಾದೆ. ಇದಕ್ಕೆ ಸರಿಸಮನಾದ ಇನ್ನೊಂದು ಗಾದೆಯೆಂದರೆ, ಈರುಳ್ಳಿ ತಿನ್ನಬೇಕು ಅಂದ ಮೇಲೆ ಕಣ್ಣೀರು ಸುರಿಸಲೇಬೇಕು. ಇದು ಗಾದೆಯಲ್ಲ ಬಿಡಿ, ಆದರೆ ಗಾದೆಗಳಿಗಿಂತಲೂ ಸತ್ಯವಾದ ಮಾತು. ಏಕೆಂದರೆ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಅಸಾಧ್ಯ. ಇದು ಎಷ್ಟರ ಮಟ್ಟಿಗೆ ಸತ್ಯವಾದ ಮಾತು ಎಂದರೆ, ಶಾಲಾ ಕಾಲೇಜುಗಳಲ್ಲಿ ಕೆಮಿಸ್ಟ್ರಿ ತರಗತಿಗಳಲ್ಲಿ ಈರುಳ್ಳಿಯಲ್ಲಿರುವ ಕಣ್ಣೀರು ತರಿಸುವಂತಹ ರಾಸಾಯನಿಕ ಯಾವುದು ಎಂಬ ಪ್ರಶ್ನೆ ಇದ್ದೇ ಇರುತ್ತದೆ. ಈ ಪ್ರಶ್ನೆಗೆ ಸರಿಯುತ್ತರ ಹೇಳುವವರೂ ಕೂಡ ಕಣ್ಣೀರು ಸುರಿಯದಂತೆ ಈರುಳ್ಳಿಯನ್ನು ಕತ್ತರಿಸುವುದು ಸಾಧ್ಯವೇ ಎನ್ನುವ ಪ್ರಶ್ನೆಗೆ ಬಹುಶಃ ಉತ್ತರಿಸಲಾರರು. ಇದು ಈರುಳ್ಳಿಯಿಂದಾಗಿ ಕಣ್ಣೀರು ಸುರಿಯುವುದರ ಕೆಮಿಸ್ಟ್ರಿ. ಆದರೆ ಅದರ ಹಿಂದೆ ಫಿಸಿಕ್ಸು ಇದೆಯಂತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಬಹುಶಃ ಈರುಳ್ಳಿಯನ್ನು ಕಣ್ಣೀರು ಸುರಿಯದಂತೆ ಕತ್ತರಿಸುವುದು ಸಾಧ್ಯವಾಗಬಹುದಂತೆ. ಹಾಗೆಂದು ಅಮೆರಿಕಾದ ಕಾರ್ನೆಲ್ ವಿಶ್ವವಿದ್ಯಾನಿಲಯದ ಜೈವಿಕ ಹಾಗೂ ಪಾರಿಸಾರಿಕ ಇಂಜಿನಿಯರಿಂಗ್ ವಿಭಾಗದ ಸಂಹೋನ್ ಯಂಗ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಈರುಳ್ಳಿಯನ್ನು ಕತ್ತರಿಸುವ ಚಾಕು ಎಷ್ಟು ಮೊನಚಾಗಿದೆ ಹಾಗೂ ಈರುಳ್ಳಿಯನ್ನು ಕತ್ತರಿಸುವ ವಿಧಾನಗಳು ಕಣ್ಣೀರು ಹೆಚ್ಚು ಸುರಿಯುತ್ತದೆಯೋ ಕಡಿಮೆ ಸುರಿಯುತ್ತದೆಯೋ ಎನ್ನುವುದಕ್ಕೆ ಕಾರಣವಂತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಮ್ಮೂರ ತರಕಾರಿಗಳಲ್ಲ, ದೂರದ ಅಮೆರಿಕದಿಂದ ಆಮದಾಗಿ ಬಂದಂಥವು. ಆದರೂ ನಮ್ಮ ಅಡುಗೆಯಲ್ಲಿ ಹಾಸುಹೊಕ್ಕಾಗಿ ಬಿಟ್ಟಿರುವ ಹತ್ತಾರು ತರಕಾರಿಗಳಲ್ಲಿ ಪ್ರಮುಖವಾದಂಥವು. ನಮ್ಮದೇ ಊರಿನ ಹೆಮ್ಮೆಯೆಂದು ಚಪ್ಪರಿಸಿಕೊಂಡು ತಿನ್ನುವ ಮಸಾಲೆ ದೋಸೆ, ಮದ್ದೂರು ವಡೆಗಳಲ್ಲಿ ಈರುಳ್ಳಿಯದ್ದೇ ಮುಖ್ಯ ಪಾತ್ರ. ಈರುಳ್ಳಿಯನ್ನು ಬಳಸದ ಅಡುಗೆ ಎಂದರೆ ಅಪರೂಪದ ಅಡುಗೆ ಎನ್ನುವಂತೆ ಇವು ಮಾಡಿಬಿಟ್ಟಿವೆ. ಅಷ್ಟು ಜನಪ್ರಿಯವಾದ ಈರುಳ್ಳಿಯ ಬಗ್ಗೆ ಎರಡು ದೂರುಗಳಿವೆ. ಮೊದಲನೆಯದು, ಕತ್ತರಿಸುವಾಗ ಎಂತಹ ಗೆಂಡದೆಯನ್ನು ಕಣ್ಣೀರು ಸುರಿಸುವಂತೆ ಮಾಡುವ ಅದರ ಸ್ವಭಾವ. ಹಾಗೂ ಎರಡನೆಯದು, ಈರುಳ್ಳಿಯದ್ದು ಅಥವಾ ಬೆಳ್ಳುಳ್ಳಿಯ ಅಡುಗೆ ತಿಂದ ನಂತರ ಬೆವರಿನ ವಾಸನೆಯನ್ನು ಬದಲಾಯಿಸುವ ಪರಿ. ಈರುಳ್ಳಿ ಅಥವಾ ಬೆಳ್ಳುಳ್ಳಿ ತಿಂದಿದ್ದಾರೆಯೋ ಎಂದು ಕೇಳುವ ಪ್ರಶ್ನೆಯೇ ಬೇಕಿಲ್ಲ. ಮಾರು ದೂರದಿಂದಲೇ ಅದರ ವಾಸನೆ ಬಡಿಯುತ್ತದೆ. ಈ ಎರಡು ದೂರುಗಳಿಗೂ ಕಾರಣ ಈರುಳ್ಳಿಯಲ್ಲಿರುವ ಗಂಧಕದ ಕೆಲವು ರಾಸಾಯನಿಕಗಳು. ಈರುಳ್ಳಿಯ ಪರಿಚಯವಾಗಿ ನೂರಾರು ವರ್ಷಗಳೇ ಆಗಿದ್ದರು ಕಣ್ಣೀರು ಸುರಿಸುವ ಆ ರಾಸಾಯನಿಕ ಯಾವುದು ಎಂದು ಪತ್ತೆಯಾಗಿದ್ದು ಕೇವಲ 50 ವರ್ಷಗಳ ಹಿಂದೆ. ಅದುವರೆಗಿಗೂ ಅದೊಂದು ಗಂಧಕದ ಅಂಶವಿರುವ ರಾಸಾಯನಿಕ ಎಂದಷ್ಟೇ ಗೊತ್ತಿತ್ತು. ಅಂತಹ ಹತ್ತಾರು ರಾಸಾಯನಿಕಗಳು ಈರುಳ್ಳಿಯಲ್ಲಿ ಯಥೇಚ್ಛವಾಗಿವೆ. ಆದರೆ ಅವುಗಳಲ್ಲಿ ಕಣ್ಣೀರನ್ನು ತರಿಸುವುದು ಯಾವುದು ಎಂಬುದು ಸ್ಪಷ್ಟವಾಗಿರಲಿಲ್ಲ. 1971 ಅಮೆರಿಕಾದ ಇಂಟರ್ನ್ಯಾಷನಲ್ ಫ್ಲೇವರ್ಸ್ ಆ್ಯಂಡ್ ಫ್ರೇಗ್ರೆನ್ಸಸ್ ಕಂಪನಿಯ ವಿಜ್ಞಾನಿ ಮೈಕೆಲ್ ಬ್ರಾಡ್ನಿಚ್ ಮೊತ್ತ ಮೊದಲ ಬಾರಿಗೆ ಇದು ಯಾವ ರಾಸಾಯನಿಕ ಎಂಬುದನ್ನು ಪತ್ತೆ ಮಾಡಿದ. ಇದನ್ನು ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡ್ ಎಂದು ಗುರುತಿಸಲಾಗಿದೆ. ಪ್ರೊಪೇನ್ ಥಯೋಲ್ ಎಸ್ ಆಕ್ಸೈಡು ಈರುಳ್ಳಿಯಲ್ಲಿರುವ ಹಲವಾರು ಗಂಧಕದ ರಾಸಾಯನಿಕಗಳಲ್ಲಿ ಒಂದು. ಇವೆಲ್ಲವೂ ಬಲು ಶೀಘ್ರವಾಗಿ ಆವಿಯಾಗುವಂಥವು, ಗಾಳಿಗೆ ತೆರೆದೊಡನೆ ಹರಡಿಕೊಳ್ಳುತ್ತವೆ. ಹೀಗೆ ಗಾಳಿಯಲ್ಲಿ ತೇಲಿಬರುವ ರಾಸಾಯನಿಕ ಕಣ್ಣಿನಂಚಿನಲ್ಲಿರುವ ನರಗಳನ್ನು ತಾಕಿದಾಗ ಅವುಗಳನ್ನು ಉರಿಸುತ್ತದೆ. ಉರಿಯುವ ನರಗಳು ಕಣ್ಣೀರು ಸುರಿಸುವಂತೆ ಸೂಚಿಸುವುದರಿಂದ ಕಣ್ಣು ಧಾರಾಕಾರವಾಗಿ ನೀರನ್ನು ಹರಿಸುತ್ತದೆ. ಈ ರಾಸಾಯನಿಕವನ್ನು ಕಣ್ಣಿಗೆ ತಾಕದಂತೆ ತಡೆಯುವುದರಿಂದ ಕಣ್ಣೀರು ಬಾರದಂತೆ ತಡೆಯಬಹುದು. ಈಗಾಗಲೇ ಇಂತಹ ಹಲವು ಜುಗಾಡು ಉಪಾಯಗಳನ್ನು ಬಳಸಲಾಗುತ್ತಿದೆ. ಈರುಳ್ಳಿಯನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ತಣಿಸಿದರೆ ಅದರಿಂದ ಹೊಮ್ಮುವುದನ್ನು ಕಡಿಮೆ ಮಾಡಬಹುದು. ಅಥವಾ ಈರುಳ್ಳಿಯನ್ನು ನೀರಿನೊಳಗಿಟ್ಟು ಸ್ವಲ್ಪ ಸಮಯದ ನಂತರ ಹೊರತೆಗೆದು ಕತ್ತರಿಸುವವರು ಇದ್ದಾರೆ. ನೀರಿನೊಳಗಿಟ್ಟೇ ಕತ್ತರಿಸಿದರೂ ಕಣ್ಣಿಗೆ ಉರಿತಾಗುವುದಿಲ್ಲ ಎನ್ನುವ ಮಾತಿದೆ. ಚಾಕುವನ್ನು ಹರಿತ ಮಾಡಿಸಿ ಈರುಳ್ಳಿಯನ್ನು ಕೊಯ್ದರೂ ಕಣ್ಣೀರು ಸುರಿಯುವುದು ಕಡಿಮೆ ಎನ್ನುವ ಮಾತೂ ಇದೆ. ಇವೆಲ್ಲವೂ ಕೇವಲ ಉಪಚಾರದ ಕ್ರಮಗಳು. ಏನೆಲ್ಲ ಮಾಡಿದರೂ ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣೀರು ಸುರಿಯೇ ಸುರಿಯುತ್ತದೆ. ಏಕೆ ಹಾಗೆ ಎನ್ನುವುದು ಎಂಗವರ ಪ್ರಶ್ನೆ. ಇದಕ್ಕಾಗಿ ಇವರು ಈರುಳ್ಳಿಯನ್ನು ಕತ್ತರಿಸಿಯೇ ಪ್ರಯೋಗಗಳನ್ನು ಮಾಡಿದ್ದಾರೆ. ಉದ್ದೇಶ ಇಷ್ಟೇ: ಈರುಳ್ಳಿಯನ್ನು ಕತ್ತರಿಸುವಾಗ ಅದರಿಂದ ಪ್ರೊಪೇನ್ ಇಥನಾಲ್ ಎಸ್ ಆಕ್ಸೈಡು ಹೆಚ್ಚು ಹೊಮ್ಮುವಂತೆ ಪ್ರಭಾವಿಸುವ ಅಂಶಗಳು ಯಾವುವು? ಚಾಕು ಹರಿತವಾಗಿದ್ದಾಗ ಹೆಚ್ಚು ರಾಸಾಯನಿಕ ಹೊಮ್ಮುತ್ತದೆಯೋ ಮೊಂಡಾಗಿದ್ದಾಗಲೋ? ಅಥವಾ ಕತ್ತರಿಸುವ ರೀತಿಯಿಂದಲೂ ರಾಸಾಯನಿಕ ಹೊಮ್ಮುವುದು ಹೆಚ್ಚು ಕಡಿಮೆಯಾಗಬಹುದು? ವಿಧ ವಿಧವಾಗಿ ಹರಿತವಾಗಿರುವ ಚಾಕುಗಳನ್ನು ಬಳಸಿಕೊಂಡು ಈರುಳ್ಳಿಯನ್ನು ಕತ್ತರಿಸಿ ಯಂಗ್ ಪರೀಕ್ಷಿಸಿದ್ದಾರೆ. ಕತ್ತರಿಸುವಾಗ ಹೈಸ್ಪೀಡ್ ವಿಡಿಯೋ ಕ್ಯಾಮರಾ ಬಳಸಿ ಚಿತ್ರಗಳನ್ನು ತೆಗೆದಿದ್ದಾರೆ. ಈ ಚಿತ್ರಗಳು ಕತ್ತರಿಸುವಾಗ ಈರುಳ್ಳಿಯಿಂದ ಹನಿಗಳು ಹೇಗೆ ಹಾರುತ್ತವೆ ಎಂಬುದನ್ನು ಸೂಚಿಸುತ್ತವೆ. ಅದೇ ವೇಳೆ ಈರುಳ್ಳಿಯ ಮೇಲೆ ಚಾಕು ಒತ್ತುವ ಬಲ ಎಷ್ಟು ಎಂದು ಕೂಡ ಅಳೆದಿದ್ದಾರೆ. ವೇಗವಾಗಿಯೂ ನಿಧಾನವಾಗಿಯೂ ಕತ್ತರಿಸಿ ನೋಡಿದ್ದಾರೆ. ಚಾಕು ಬೀಳುವ ವೇಗ ಈರುಳ್ಳಿಯ ಮೇಲೆ ಬೀಳುವ ಒತ್ತಡವನ್ನು ಸೂಚಿಸುತ್ತಷ್ಟೇ. ವಿವಿಧ ವೇಗದಲ್ಲಿ ಕತ್ತರಿಸಿದಾಗ ಹಾರುವ ಹನಿಗಳ ಸಂಖ್ಯೆ, ಅವುಗಳು ಚಲಿಸುವ ದೂರವನ್ನು ವಿಡಿಯೋ ಚಿತ್ರಗಳಿಂದ ಲೆಕ್ಕ ಹಾಕಿದ್ದಾರೆ. ಇವೆಲ್ಲವನ್ನು ಒಂದಕ್ಕೊಂದು ತಾಳೆ ಹಾಕಿ ನೋಡಿ ಎಷ್ಟು ಬಲ ಬಿದ್ದಾಗ ಅತಿ ಕಡಿಮೆ ಹನಿಗಳು ಚಿಮ್ಮುತ್ತವೆ ಎಂದು ಗಣಿಸಬಹುದು. ಹಾಗೆ ಗಣಿಸಿದಾಗ ಚಾಕು ಅತಿ ಚೂಪಾಗಿದ್ದಾಗ ಹಾಗೂ ಅದು ಅತಿ ವೇಗದಿಂದ ಕತ್ತರಿಸಿದಾಗ ಹನಿಗಳು ಹೆಚ್ಚು ಚಿಮ್ಮುತ್ತವೆ. ಅದೇ ಚಾಕು ಹರಿತವಾಗಿದ್ದು ನಿಧಾನವಾಗಿ ಕತ್ತರಿಸಿದಾಗ ಚಿಮ್ಮುವ ಹನಿಗಳ ಸಂಖ್ಯೆ ಕಡಿಮೆ. ಮೊಂಡು ಚಾಕುವಿನಿಂದ ಆತುರಾತುರಿಂದ ಕತ್ತರಿಸಿದಾಗ ದೊಡ್ಡ ದೊಡ್ಡ ಹನಿಗಳು ಹೆಚ್ಚೆಚ್ಚು ದೂರ ಚಿಮ್ಮುತ್ತವೆ ಎಂದು ಇವರು ಗುರುತಿಸಿದರು. ಇದರ ಅರ್ಥ ಇಷ್ಟೇ: ಚೆನ್ನಾಗಿ ಹರಿತವಾಗಿರುವ ಚಾಕುವಿನಿಂದ ನಿಧಾನವಾಗಿ ಈರುಳ್ಳಿಯನ್ನು ಕತ್ತರಿಸಿದರೆ ಕಣ್ಣೀರು ಹೊಮ್ಮುವುದು ಕಡಿಮೆ. ಅಯ್ಯೋ, ಈಗಾಗಲೇ ಕಣ್ಣೀರು ಬಾರದಂತೆ ಈರುಳ್ಳಿಯನ್ನು ತಣಿಸಿ ಕತ್ತರಿಸುತ್ತಿದ್ದೇವಲ್ಲ, ಇದರಿಂದೇನು ಪ್ರಯೋಜನ ಎಂದಿರಾ? ಈರುಳ್ಳಿಯಷ್ಟೇ ಅಲ್ಲ, ಯಾವುದೇ ತರಕಾರಿಯನ್ನು ಕತ್ತರಿಸುವಾಗಲೂ ಹೀಗೆಯೇ ಹನಿಗಳು ಚಿಮ್ಮುತ್ತವೆ, ಅಡುಗೆ ಮನೆಯನ್ನು ಮಲಿನಗೊಳಿಸುತ್ತವೆ, ಅದನ್ನಾದರೂ ತಡೆಯಬಹುದಲ್ಲ ಎನ್ನುವುದು ಇವರ ಅನಿಸಿಕೆ. ಹಾ, ಅಷ್ಟೆಲ್ಲ ಕಷ್ಟ ಯಾಕೆ? ಪ್ರೊಪೇನ್ ಇಥನಲ್ ಎಸ್ ಆಕ್ಸೈಡ್ ಅನ್ನು ತಯಾರಿಸದ ಈರುಳ್ಳಿ ತಳಿಯನ್ನೇ ತಯಾರಿಸಿಬಿಟ್ಟರೆ ಚಾಕು ಮೊಂಡಾಗಿದ್ದರೂ ಹರಿತವಾಗಿದ್ದರೂ ಕಣ್ಣೀರು ಬರುವುದಿಲ್ಲವಲ್ಲ ಎಂದಿರಾ? ಆ ಪ್ರಯತ್ನಗಳು ನಡೆದಿವೆ. ಜೈವಿಕ ತಂತ್ರಜ್ಞಾನವನ್ನು ಬಳಸಿ 5 ವರ್ಷಗಳ ಹಿಂದೆ ಈ ರಾಸಾಯನಿಕವನ್ನು ತಯಾರಿಸುವ ಅಗತ್ಯವಿರುವ ಎಂಜಿಮ್ ಇಲ್ಲದ ಈರುಳ್ಳಿಯನ್ನು ತಯಾರಿಸಲಾಗಿತ್ತು. ಅದಿನ್ನೂ ಮಾರುಕಟ್ಟೆಗೆ ಬರಬೇಕಷ್ಟೇ. ಯಂಗ್ ಅವರ ಸಂಶೋಧನೆಯನ್ನು ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಸೈನ್ಸಸ್ ಪತ್ರಿಕೆಯ ಇತ್ತೀಚಿನ ಸಂಚಿಕೆ ಪ್ರಕಟಿಸಿದೆ.
1: ಚುಟುಕು ಚುರುಕು.
0: ಮಾಂಸ ತಿನ್ನುವ ಸಗಣಿ ದುಂಬಿಗಳು.
3: ಸಗಣಿಯನ್ನ ಉಂಡೆ ಮಾಡಿಕೊಂಡು ಹೋಗುವ ದುಂಬಿಗಳನ್ನ ನೋಡಿದ್ದೀರಿಯಲ್ಲ. ಆ ಸಗಣಿಯ ಉಂಡೆಗಳು ದುಂಬಿಯ ಲಾರೋಗಳ ಮನೆ ಹಾಗೂ ಊಟ. ಹೀಗಾಗಿ ಈ ದುಂಬಿಗಳ ಲಾರೋಗಳೆಲ್ಲವೂ ಕೂಡ ಸಸ್ಯಹಾರಿಗಳು ಎಂದು ಭಾವಿಸಲಾಗಿತ್ತು. ಆದರೆ ಹಾಗಿಲ್ಲವಂತೆ. ದಕ್ಷಿಣ ಅಮೆರಿಕದ ಪೆರುವಿನಲ್ಲಿ ಇರುವ ದುಂಬಿಗಳು 3 ಕೋಟಿ ವರ್ಷದಿಂದಲೂ ಶವಗಳನ್ನು ತಿನ್ನುತ್ತಾ ಬಂದಿವೆಯಂತೆ. ಈ ದುಂಬಿಗಳಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳ ಕೊಳೆತ ಶವಗಳಲ್ಲಿ ಸಗಣಿಯ ಉಂಡೆಯನ್ನ ಅಡಗಿಸಿದ್ದು ಗೊತ್ತಿತ್ತು. ಆದರೆ ಈ ಅಭ್ಯಾಸ 3 ಕೋಟಿ ವರ್ಷಗಳಷ್ಟು ಹಳೆಯದೋ ಎಂದು ತಿಳಿದಿರಲಿಲ್ಲ. ಇತ್ತೀಚೆಗೆ ಪೆರು, ಚಿಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ದೊರೆತ ಫಾಸಿಲುಗಳನ್ನು ಅಧ್ಯಯನ ಮಾಡಿದಾಗ ಹಲವು ಸಗಣಿಯುಂಡೆಯಂತಹ ಫಾಸಿಲುಗಳಲ್ಲಿ ಮಾಂಸದ ಅಂಶವೂ ಇದ್ದದ್ದು ತಿಳಿದು ಬಂದಿದೆ. ಅಂದರೆ ಈ ದುಂಬಿಗಳು ಎಂದಿನಿಂದಲೂ ಶವಗಳನ್ನು ಆಹಾರವಾಗಿ ಬಳಸುತ್ತದೆ. ಪರಶುರಾಮ ಹಾಗೂ ದುಂಬಿಯ ಕಥೆಯ ನೆನಪಾಗುತ್ತಲ್ಲವೇ?

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುಲಿ ಗೆಳೆಯ ರಮೇಶ್. ಇಂದಿನ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿರವರ ಜೀವನದ ಪಾಠಗಳ ಕುರಿತು ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಆತ್ಮೀಯರೇ, ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಕ್ಕೆ ನಾವು ಹಲವಾರು ನಿದರ್ಶನಗಳನ್ನು, ವ್ಯಕ್ತಿಗಳನ್ನು ಅಥವಾ ಚಾರಿತ್ರ್ಯಗಳನ್ನು ನೋಡಿದ್ದೇವೆ. ನಾವು ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ನಿಷ್ಠತೆಯಿಂದ, ಫಲವನ್ನು ನಿರೀಕ್ಷಿಸದೆ ಮಾಡಿದಾಗ ನಾವು ಅಂದುಕೊಂಡಂತಹ ಕೆಲಸ ಯಶಸ್ವಿದಾಯಕವಾಗುತ್ತೆ, ಜೊತೆಗೆ ಗುರಿಯನ್ನು ತಲುಪಲಿಕ್ಕೆ ಸಹಕಾರಿಯಾಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಇಂದಿಗೆ ಬೆಳೆದಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇನ್ಫೋಸಿಸ್ ಕಂಪನಿಯು ಕೂಡ ಒಂದು. ಇನ್ಫೋಸಿಸ್ ಕಂಪನಿಯ ಸಂಸ್ಥಾಪಕರಾದಂತಹ ನಾರಾಯಣ ಮೂರ್ತಿಯವರು ತಮ್ಮ ಬದುಕಿನಲ್ಲಿ ತಾವು ಕಂಡುಕೊಂಡಂತಹ, ತಾವು ಅಳವಡಿಸಿಕೊಂಡಂತಹ ಒಂದಷ್ಟು ವಿಚಾರಗಳು ಅವರನ್ನು ಬದುಕಿನಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಯಿತು. ಸಮಾಜದಲ್ಲಿ ಇಂದು ಗೆಲುವು ಕಾಣುತ್ತಿರುವಂತಹ ಜನರು ಈ ಹಿಂದೆ ಅನೇಕ ಅವಮಾನಗಳನ್ನು ಎದುರಿಸಿ ಪರಿಶ್ರಮದಿಂದಲೇ ಉನ್ನತ ಸ್ಥಾನಮಾನವನ್ನು ಪಡೆದಿರುತ್ತಾರೆ ಎಂದು ಹೇಳಬಹುದು. ಅದರಲ್ಲಿ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ನಿಲ್ಲುವುದು ಇನ್ಫೋಸಿಸ್ ಒಡೆಯ ಎನ್.ಆರ್. ನಾರಾಯಣ ಮೂರ್ತಿರವರು. ಇವರು 1981 ಇನ್ಫೋಸಿಸನ್ನು ಆರಂಭಿಸಿದಾಗ ಆ ಕಂಪನಿಯ ಷೇರು NSE -2.63 ಹಾಗೆಯೇ ಇದರ 6 ಇತರ ಸಹ ಸಂಸ್ಥಾಪಕರು, ಉದ್ಯಮಿಗಳು ಭಾರತದಲ್ಲಿ ಹೆಸರುವಾಸಿಯಾಗಿರಲಿಲ್ಲ. ಹಾಗಾದರೆ ಅವರು ಭಾರತದಲ್ಲಿ IT ಕ್ರಾಂತಿಗಳಾಗಿ ಹೇಗೆ ಹೊರಹೊಮ್ಮಿದ್ರು? ಇತ್ತೀಚೆಗೆ ಪ್ರಕಟವಾದಂತಹ ಸ್ಟಾರ್ಟ್ಅಪ್ ಕಂಪಾಸ್ ಪುಸ್ತಕದ ಮುನ್ನುಡಿಯಲ್ಲಿ 75 ಬಿಲಿಯನೇರ್ ನಾರಾಯಣ ಮೂರ್ತಿ ತಮ್ಮ ಉದ್ಯಮದ ಯಶಸ್ಸಿನ ಮಂತ್ರವನ್ನು ಹಂಚಿಕೊಂಡಿದ್ದಾರೆ. ಉದ್ಯಮಕ್ಕೆ ಬಂದ ಆರಂಭಿಕ ದಿನಗಳಲ್ಲಿ ಒಬ್ಬ ಉದ್ಯಮಿಯಾಗಿ ಕಲಿತ ಪಾಠಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ತಮ್ಮ ಬಿಡುವಿನ ಸಮಯದಲ್ಲಿ ಆರ್ಥಿಕತೆಗೆ ಸಂಬಂಧಿಸಿದ ಪಾಠಗಳನ್ನು ತೆಗೆದುಕೊಳ್ಳುವುದನ್ನು ಅವರು ಯಾವಾಗಲೂ ಆಯ್ಕೆ ಮಾಡ್ತಾರೆ. ಇನ್ಫೋಸಿಸ್ಗೆ ಸಂಬಂಧಿಸಿದ ಭಿನ್ನಾಭಿಪ್ರಾಯಗಳನ್ನು ಕುರಿತು ಯಾರ ಜೊತೆಗೂ ಕೂಡ ಅವರು ಹಂಚಿಕೊಳ್ತಾ ಇರಲಿಲ್ಲ. ತಮಗೆ ತಾವೇ ಒಂದು ನಿಯಮಗಳನ್ನು ಹಾಕ್ಕೊಂಡಿದ್ದರು. ಮೊದಲನೆಯದು, ಮೌಲ್ಯಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವುದರ ಮಹತ್ವ. ನಾರಾಯಣ ಮೂರ್ತಿರವರು ಮತ್ತು ಇನ್ಫೋಸಿಸ್ ತಂಡ ಕಲಿತ ಮೊದಲ ಮತ್ತು ಮುಖ್ಯ ಪಾಠವೆಂದರೆ ಮೌಲ್ಯಗಳನ್ನು ವ್ಯಕ್ತಪಡಿಸುವ ಮತ್ತು ಅವುಗಳನ್ನು ದೈನಂದಿನ ಜೀವನದಲ್ಲಿ ಅಭ್ಯಾಸ ಮಾಡುವ ಮಹತ್ವದ ಪಾಠವನ್ನು ಹೇಳ್ತಾರೆ. ಮೌಲ್ಯಗಳು ವಾಣಿಜ್ಯೋದ್ಯಮಿಗಳ ನಿರ್ಧಾರದ ಆಧಾರದ ಸ್ತಂಭಗಳು. ನಮ್ಮ ವೈಯಕ್ತಿಕ ಆಸಕ್ತಿಗಿಂತ ಕಂಪನಿಯ ಹಿತಾಸಕ್ತಿಯನ್ನು ನೋಡುವುದು ಮತ್ತು ನಮ್ಮ ಮೌಲ್ಯ ವ್ಯವಸ್ಥೆಯ ಮೊದಲ ಮತ್ತು ಪ್ರಮುಖ ಸಿದ್ಧಾಂತವಾಗಿದೆ ಎಂಬುದಾಗಿ ಹೇಳ್ತಾರೆ. ಎರಡನೇದಾಗಿ, ಉದ್ಯಮದಲ್ಲಿ ಆರಂಭಿಕ ದಿನಗಳಲ್ಲಿ ಸೋಲು ಬರುವುದು ಸಾಮಾನ್ಯ. ಅವುಗಳನ್ನು ಮುಕ್ತ ಹೃದಯದಿಂದ ಒಪ್ಪಿಕೊಂಡು ಅವುಗಳಲ್ಲಿ ಆದ ತಪ್ಪುಗಳನ್ನು ತಿದ್ದಿಕೊಂಡು ಮುಂದಿನ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇರಿಸಬೇಕು. ಮಾರ್ಕೆಟಿನಲ್ಲಿ ಈಗ ಯಾವ ಟ್ರೇಡ್ ನಡೆಯುತ್ತಿದೆ ಎಂಬುದರ ಕಡೆ ಕೂಡ ಗಮನವಿಟ್ಟಿರಬೇಕು. ಮೂರನೇದಾಗಿ, ನಾವು ಮಾಡುತ್ತಿರುವ ಕೆಲಸ ಮತ್ತು ಕಂಪನಿಯ ಹಿತಾಸಕ್ತಿಯನ್ನು ಕಾಪಾಡುತ್ತೇವೆಯೇ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿರಬೇಕು. ಇವರು ಆರಂಭಿಸಿದಂತಹ ಸಾಫ್ಟ್ನೋರಿಕ್ ಉತ್ತಮ ದೇಶೀಯ ಮಾರುಕಟ್ಟೆಯನ್ನು ಹೊಂದಿರಲಿಲ್ಲ ಹಾಗೂ ಅದನ್ನು ಮರುಸ್ಥಾಪಿಸಲು, ವೇಗವಾಗಿ ಸ್ಥಾಪಿಸಲು ಕಾರ್ಯನಿರ್ವಹಿಸಲಿಲ್ಲ. ಹಾಗಾಗಿ ಅದನ್ನು ಕೇವಲ 9 ಅವರು ಮುಚ್ಚಿದ್ರು. ಆ ಹಳೆ ದಿನಗಳನ್ನು ಅವರು ನೆನಪು ಮಾಡಿಕೊಳ್ತಾರೆ. ಅದೃಷ್ಟವು ಹೇಗೆ ನಮ್ಮ ಪ್ರಭಾವ ಬೀರಬಲ್ಲದು ಎಂಬುದಕ್ಕೆ ಇವರೇ ಉದಾಹರಣೆ. ಏಕೆಂದರೆ ನನ್ನ ಅನೇಕ ಸ್ನೇಹಿತರು ನನಗಿಂತ ಜಾಣರಾಗಿದ್ದರು, ನನಗಿಂತ ಉತ್ತಮವಾದ ಉದ್ಯಮ ಐಡಿಯಾಗಳನ್ನು ಹೊಂದಿದ್ದರು. ಆದರೆ ಅವರು ಅನಿರೀಕ್ಷಿತವಾಗಿ ಬಂದ ಸವಾಲುಗಳಲ್ಲಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸೋಲಿನ ದಾರಿಯಲ್ಲಿ ನಡೆದರು. ಆದರೆ ನಾನು ಆ ದೇವರ ಕೃಪೆಯಿಂದ ಕಷ್ಟದ ಪರಿಸ್ಥಿತಿಯಲ್ಲಿ ಉತ್ತಮ ನಿರ್ಧಾರವನ್ನು ಮಾಡಿ ಗೆಲುವು ಸಾಧಿಸಿದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ಅದೃಷ್ಟವು ಹೇಗೆ ತಮಗೆ ಪ್ರಭಾವವನ್ನು ಬೀರಬಲ್ಲದು ಎಂಬುದಕ್ಕೆ ಅವರು ನೀಡಿದಂತಹ 4 ಮಾರ್ಗ, ಗ್ರಾಹಕರನ್ನು ನಮ್ಮತ್ತ ಸೆಳೆಯುವುದು. ಇಂದು ಮಾರ್ಕೆಟ್ ಸ್ಪರ್ಧೆಯು ಒಂದು ಅತ್ಯುತ್ತಮ ನಿರ್ವಹಣೆ ಶಾಲೆ ಎಂದು ದಿವಂಗತ ಕೈಗಾರಿಕೋದ್ಯಮಿ ರಾಹುಲ್ ಬಜಾಜ್ ಹೇಳಿದ್ದಾರೆ. ರಾಹುಲ್ ಬಜಾಜ್ ಹೇಳಿರುವ ಪ್ರಕಾರ, ಮಾರ್ಕೆಟ್ ಸ್ಪರ್ಧೆಯು ನಮಗೆ ಹೇಗೆ ಗ್ರಾಹಕರನ್ನು ನಮ್ಮತ್ತ ಸೆಳೆಯುವ ಹಾಗೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತದೆ ಎಂದು ಹೇಳ್ತಾರೆ. ನಮ್ಮಲ್ಲಿ ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳುವುದು. ನಮ್ಮ ಬದುಕಿನಲ್ಲಿ ಉತ್ತಮ ನಾಯಕತ್ವ ಗುಣಗಳು ನಮ್ಮನ್ನು ಉತ್ತಮ ಯಶಸ್ಸಿನೆಡೆಗೆ ಕೊಂಡೊಯ್ಯುತ್ತದೆ. ಈ ವಾಣಿಜ್ಯೋದ್ಯಮದಲ್ಲಿ ತುಂಬ ಮುಖ್ಯ. ಯಾರ ಮೇಲೆ ಯಾರ ಜೊತೆ ಹೇಗೆ ಮಾತನಾಡಬೇಕು, ಯಾರನ್ನು ಹೇಗೆ ನಿಭಾಯಿಸಬೇಕು, ಯಾರಿಗೆ ಯಾವ ಕೆಲಸ ನೀಡಿದರೆ ಅವರು ಅದನ್ನು ಉತ್ತಮವಾಗಿ ಮಾಡಿ ಮುಗಿಸುವವರು ಎಂಬ ವಿಷಯಗಳ ಕುರಿತು ಸ್ಪಷ್ಟ ಅರಿವು ಉದ್ಯಮಿಗಳಾದ ನಮಗೆ ಇರಬೇಕಾದದ್ದು ಅವಶ್ಯಕ ಎಂದು ಹೇಳ್ತಾರೆ. ಕಚೇರಿಯಲ್ಲಿನ ಸಮಸ್ಯೆಗಳ ಬಗ್ಗೆ ನಮ್ಮ ಸಹ ಸಂಸ್ಥಾಪಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ವಿಷಯಗಳನ್ನು ನಮ್ಮಲ್ಲಿ ಯಾರು ನಮ್ಮ ಪತಿಗಳು ಅಥವಾ ಪತ್ನಿಯರೊಂದಿಗೆ ಚರ್ಚಿಸಬಾರದು ಎಂದು ಅವರು ನಿರ್ಧರಿಸ್ತಾರೆ. ಅದನ್ನು ಕಟ್ಟುನಿಟ್ಟಾಗಿ ಕೂಡ ಪಾಲಿಸ್ತಾರೆ. ಇದಕ್ಕೆ ಕಾರಣ ತುಂಬ ಸರಳವೆಂದರೆ ನಮ್ಮ ಸಂಗಾತಿಗಳು ಸಮಸ್ಯೆಗಳನ್ನು ಪ್ರತ್ಯೇಕವಾಗಿ ನೋಡಬಹುದು ಮತ್ತು ಇದು ಇನ್ನೂ ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕಬಹುದು ಎನ್ನುತ್ತಾರೆ. ಒಂದು ಕಂಪನಿಯಲ್ಲಿ ಒಂದು ಸಮಯಕ್ಕೆ ಒಬ್ಬನೇ ನಾಯಕನಿರಬೇಕಾದದ್ದು ಇಲ್ಲಿ ಅಗತ್ಯ ಕ್ರಮವಾಗಿದೆ. ಅನೇಕ ನಾಯಕರು ಒಂದೇ ಸಮಯದಲ್ಲಿ ಅಧಿಕಾರದಲ್ಲಿದ್ದಾಗ ಅಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿ ಕೆಲಸಗಳು ಮುಂದೆ ಸಾಗುವುದಿಲ್ಲ. ಅದರ ಬದಲಾಗಿ ಒಬ್ಬ ನಾಯಕನಿದ್ದು ಕಂಪನಿ ಕೆಲಸಗಳ ಬಗ್ಗೆ ಎಲ್ಲರಿಂದಲೂ ಅಭಿಪ್ರಾಯವನ್ನು ಸಂಗ್ರಹಿಸಿ ಉತ್ತಮವಾದ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಅವರ ಬದುಕಿನ 8ನೇ ಪಾಠವಾಗಿತ್ತು. ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿಯ ಜ್ಞಾನ ಎಂಬುದಾಗಿ ಹೇಳ್ತಾರೆ. ಮೂರ್ತಿಯವರು ಕಲಿತ 9ನೇ ಮತ್ತು ಕೊನೆಯ ಪಾಠವು ಸಾಮರ್ಥ್ಯ ಮತ್ತು ಉತ್ತಮ ಮೌಲ್ಯ ವ್ಯವಸ್ಥೆಯು ಯಶಸ್ವಿ ಜ್ಞಾನ ಕಂಪನಿಯ ಅತ್ಯಗತ್ಯ ಅಂಶವಾಗಿದೆ ಮತ್ತು ಇದು ಬುದ್ಧಿವಂತಿಕೆಯಿಂದ ನಡೆಸಲ್ಪಡುತ್ತದೆ, ಮೌಲ್ಯಗಳಿಂದ ನಡೆಸಲ್ಪಡುತ್ತದೆ ಎಂಬುದು ಇನ್ಫೋಸಿಸ್ನ ಟ್ಯಾಗ್ಲೈನ್ ಕೂಡ ಆಗಿದೆ. ಹಾಗಾಗಿ ಈ ಕಂಪನಿ ಕಟ್ಟುವುದಕ್ಕೆ ಬಹಳಷ್ಟು ಶ್ರಮಪಟ್ಟಿದ್ದೇವೆ. ಅದಕ್ಕೆ ಇಂದು ಸಂಸ್ಥಾಪಕ ತಂಡದ 6 ಸದಸ್ಯರಲ್ಲಿ ಪ್ರತಿಯೊಬ್ಬರನ್ನು ಕೂಡ ಬಿಲಿಯನೇರ್ಗಳನ್ನಾಗಿ ಮಾಡಿದೆ. ಈ ತಂಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಂತಹ ಸಾಧಕರ ಮಹನೀಯ ವ್ಯಕ್ತಿಗಳ ಬದುಕಿನ ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡು ಒಂದು ಸಂಸ್ಥೆ ಮುನ್ನಡಿಬೇಕಾದರೆ ನಾವು ಏನೆಲ್ಲ ಮಾನದಂಡಗಳನ್ನು ಇಟ್ಕೊಳ್ಬೇಕು, ನಮ್ಮ ಸಾಮರ್ಥ್ಯ ಹೇಗಿರಬೇಕು, ಮೌಲ್ಯಗಳು ಹೇಗಿರಬೇಕು, ಕಂಪನಿಯಲ್ಲಿ ಕೆಲಸ ಮಾಡುವವರ ಸಹೋದ್ಯೋಗಿಗಳ ಅಭಿಪ್ರಾಯ ಹೇಗಿರಬೇಕು, ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ನಾವೇನೆಲ್ಲ ಮಾರ್ಗಗಳನ್ನು ಹುಡುಕಬೇಕು, ಉತ್ತಮ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಾಗ ಕಂಪನಿ ಹೇಗೆ ಬೆಳವಣಿಗೆ ಆಗುತ್ತದೆ, ಗ್ರಾಹಕರನ್ನು ನಮ್ಮತ್ತ ಸೆಳೆದಾಗ ನಮ್ಮ ಕಂಪನಿ ಹೇಗೆ ಉತ್ತಮವಾಗಿ ಬೆಳೆಯುತ್ತದೆ, ನಮ್ಮಲ್ಲಾದಂತಹ ಎಡವು ತೊಡವುಗಳು ನಮ್ಮ ಅದೃಷ್ಟವನ್ನು ಹೇಗೆ ಬದಲಾವಣೆಯನ್ನು ಮಾಡ್ತವೆ, ನಮ್ಮ ಕೆಲಸವನ್ನು ಆಗಾಗ ನಾವು ಚೆಕ್ ಮಾಡಿಕೊಳ್ತಾ ಎಲ್ಲಿ ತಪ್ಪಿದೆಯೋ ಅದನ್ನು ಸರಿಪಡಿಸ್ಕೊಳ್ತಾ ನಾವು ಮುಂದೆ ಹೋದಾಗ ನಮ್ಮ ಕಂಪನಿಯಾಗಲಿ ನಾವು ಮಾಡುವಂಥ ಕೆಲಸವಾಗಲಿ ಉತ್ತಮ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆರಂಭಿಕ ದಿನಗಳಲ್ಲಿ ಸೋಲುಗಳು ಬರುವಂತಹದ್ದು ಸಾಮಾನ್ಯ. ಅವುಗಳನ್ನೇ ನಾವು ಮಾನದಂಡವನ್ನಾಗಿ ಇಟ್ಕೊಂಡು ಎಲ್ಲಿ ಎಡವಿದ್ದೇವೋ ಅಲ್ಲಿ ನಾವು ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಮುಂದೆ ಹೋದಾಗ ನಮ್ಮ ಕೆಲಸ ಯಶಸ್ವಿದಾಯಕವಾಗುತ್ತೆ, ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಮೌಲ್ಯಗಳನ್ನು ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ಅಭ್ಯಾಸವನ್ನು ಮಾಡ್ತಾ ಮುಂದೆ ಹೋದಾಗ ಉತ್ತಮ ಸಾಧಕ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.

0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.
1: ಆತ್ಮೀಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ರಮೇಶ್. ಈ ದಿನದ ವಾರದ ಕಥೆ ನಮ್ಮ ಕೇಳುಗರ ಜೊತೆ ವಿಶೇಷ ಕಾರ್ಯಕ್ರಮದಲ್ಲಿ ಲೆನಿನ್ ರವರ ಕೃತಜ್ಞತಾ ಮನೋಭಾವ ಕುರಿತು ಅರಿಯೋಣ. ಆತ್ಮೀಯರೇ, ಪ್ಯಾರಿಸ್ ನಗರದ ಪ್ರಸಿದ್ಧ ಹೋಟೆಲ್ ಒಂದರ ಮುಂದೆ ವ್ಯಕ್ತಿಯೊಬ್ಬ ನಿಂತುಕೊಂಡಿದ್ದಾನೆ. ಆತನ ಮುಖ ಬಿಳಿಚಿಕೊಂಡಿದೆ. ದೇಹದಲ್ಲಿ ಒಂಚೂರು ತ್ರಾಣವಿಲ್ಲ. ಕಣ್ಣುಗಳು ಕಳೆಗುಂದಿವೆ. ಹೊಟ್ಟೆಯಲ್ಲಿ ಹಸಿವು ಬೊಬ್ಬಿರಿದು ಅಬ್ಬರಿಸಿಕೊಂಡಿದೆ. ಆ ವ್ಯಕ್ತಿ ಹೋಟೆಲ್ ಒಳಗಡೆ ಹೋಗುವುದೋ ಅಥವಾ ಬೇಡವೋ ಎಂಬ ಯೋಚನೆಯಲ್ಲಿದ್ದಾನೆ. ಬರಿದಾದ ಹೊಟ್ಟೆ ಒಳಗಡೆ ಹೋಗು ಎನ್ನುತ್ತಿದೆ, ಆದರೆ ಬರಿದಾದ ಜೇಬು ಒಳಗಡೆ ಹೋಗುವುದು ಬೇಡ ಎನ್ನುತ್ತಿದೆ. ಹೊಟ್ಟೆ ಜೇಬುಗಳ ಮಧ್ಯದಲ್ಲಿ ಅಗ್ಗಜಗ್ಗಾಟ ನಡೆದಿದೆ. ಕೊನೆಗೆ ಉದರವಾಣಿಗೆ ಕಿವಿಯಾದ ವ್ಯಕ್ತಿ ಇನ್ನಿಲ್ಲದ ಧೈರ್ಯವನ್ನು ಮಾಡಿಕೊಂಡು ಹೋಟೆಲ್ ಒಳಗೆ ಹೋಗುತ್ತಾನೆ. ಮೂಲೆಯಲ್ಲಿನ ಟೇಬಲ್ ಬಳಿ ಕುರ್ಚಿ ನೆಡೆದುಕೊಂಡು ಕುಳಿತ ವ್ಯಕ್ತಿಯು ಮಾಣಿ ಬರುತ್ತಲೇ ಒಂದು ಫುಲ್ ಮೀಲ್ಸ್ ಜೊತೆಯಲ್ಲಿ ಬಿಸಿ ಬಿಸಿ ತಾಜಾ ಆಗಿ ಇರೋದನ್ನೆಲ್ಲ ತರೋದಕ್ಕೆ ಆರ್ಡರ್ ಮಾಡುತ್ತಾನೆ. ಜೇಬಿನಲ್ಲಿ ಕಾಸಿಲ್ಲ ಎಂಬ ವಿಷಯ ಈತನಿಗೆ ಗೊತ್ತು. ಅದು ಮಾಣಿಗೇನು ಗೊತ್ತು? ಮಾಣಿಯು ಗ್ರಾಹಕ ಆರ್ಡರ್ ಮಾಡಿದ್ದನ್ನೆಲ್ಲವನ್ನು ಕೂಡ ತಂದುಕೊಡುತ್ತಾನೆ. ಆತ ಗಬಗಬನೆ ಊಟ ಮಾಡುತ್ತಾನೆ. ವ್ಯಕ್ತಿಯ ಆತುರ ನೋಡಿ ಮಾಣಿ ಮನಸ್ಸಿನಲ್ಲಿಯೇ ಅಯ್ಯೋ ಪಾಪ, ತುಂಬ ಹಸಿದಿದ್ದಾನೆ ಎಂದುಕೊಳ್ಳುತ್ತಾನೆ. 3-4 ದಿನಗಳಿಂದ ಅನ್ನ ಕಾಣದ ಹೊಟ್ಟೆಯದು. ಸಾಕ್ಷಾತ್ ಬಕಾಸುರನಾಗಿತ್ತು. ಊಟ ಮುಗಿಯಿತು, ಆದರೆ ಇನ್ನೂ ಬಿಲ್ ಭರಿಸಬೇಕಲ್ಲ, ಏನು ಮಾಡೋದು? ವ್ಯಕ್ತಿ ಸನ್ನೆ ಮಾಡಿ ಮಾಣಿಯನ್ನ ಹತ್ತಿರಕ್ಕೆ ಕರೆದು ಬಿಸಿ ಧ್ವನಿಯಲ್ಲಿ ಹೇಳ್ತಾನೆ, ನನ್ನ ಬಳಿ ಹಣವಿಲ್ಲ, ತುಂಬ ಹಸಿದುಕೊಂಡಿದ್ದೆ, ಭಂಡಧೈರ್ಯ ಮಾಡಿ ಬಂದು ಉಂಡಿದ್ದೇನೆ. ನಾನು ಈ ಊರಿಗೆ ಹೊಸಬ, ನಾನು ಈ ದೇಶದ ನಾಗರಿಕನಲ್ಲ, ನಾನು ರಷ್ಯಾ ದೇಶದವ. ಯಾವುದೋ ಒಂದು ರಾಜಕೀಯ ಕಾರಣಕ್ಕಾಗಿ ನನ್ನ ದೇಶದಿಂದ ನಾನು ಬಹಿಷ್ಕೃತನಾಗಿದ್ದೇನೆ. ನಿನ್ನ ದೇಶವನ್ನು ಆಶ್ರಯಿಸಿ ಬಂದಿದ್ದೇನೆ. ನನ್ನ ಪರಿಚಯದವರಾರೂ ಇಲ್ಲಿ ಇಲ್ಲ. ನೀನು ಒಳ್ಳೆಯವನ ಹಾಗೆ ಕಾಣುತ್ತಿದ್ದೀಯ. ನಿನ್ನಲ್ಲಿ ವಿನಂತಿಸುತ್ತೇನೆ, ನನ್ನ ಊಟದ ಬಿಲ್ಲನ್ನು ನೀನೇ ಕಟ್ಟಿಬಿಡು. ನನಗೆ ಸಾಲ ಕೊಟ್ಟಿದ್ದೇನೆ ಎಂದುಕೋ. ಒಂದಲ್ಲ ಒಂದು ದಿನ ನಾನು ನಿನ್ನ ಋಣ ಸಂದಾಯ ಮಾಡುತ್ತೇನೆ. ಸದ್ಯ ನೀನೇ ನನ್ನ ಆಪ್ತ ಬಾಂಧವ, ನೀನು ನನಗೆ ಸಹಾಯ ಮಾಡಬಹುದು ಎಂದು ನನ್ನ ಅಂತರಾತ್ಮ ಹೇಳಿತು. ಆದ್ದರಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಎಂಬುದಾಗಿ ಆ ಹಸಿದ ವ್ಯಕ್ತಿ ಹೇಳ್ತಾನೆ. ಮಾಣಿ ಆಶ್ಚರ್ಯದಿಂದ ವ್ಯಕ್ತಿಯನ್ನು ನೋಡುತ್ತಾ, ಮಾಣಿಗೆ ವ್ಯಕ್ತಿಯ ಮಾತುಗಳಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಕಂಡುಬರುವುದಿಲ್ಲ. ಆತ ಪ್ರಾಮಾಣಿಕವಾಗಿ ನನ್ನ ಮುಂದೆ ವಿನಂತಿಸಿಕೊಳ್ಳುತ್ತಿದ್ದಾನೆ. ಈತನಿಗೆ ಸಹಾಯ ಮಾಡುವುದರಲ್ಲಿ ಅರ್ಥವಿದೆ. ಈತನ ಊಟದ ಬಿಲ್ಲನ್ನು ಕಟ್ಟಿದರೆ ಇವತ್ತಿನ ದುಡಿಮೆಯ ದುಡ್ಡು ಸಿಕ್ಕುವುದಿಲ್ಲ, ಆದರೆ ಓರ್ವ ಹಸಿದ ವ್ಯಕ್ತಿಯ ಹಸಿವನ್ನು ನೀಗಿಸಿದ ತೃಪ್ತಿ ಸಿಗುತ್ತದೆ ಎಂದು ಯೋಚಿಸಿದ ಮಾಣಿ. ಚಿಂತೆ ಮಾಡಬೇಡ, ನಿಶ್ಚಿಂತವಾಗಿರು, ನಾನು ನಿನ್ನ ಊಟದ ಬಿಲ್ಲನ್ನು ಕೌಂಟರ್ನಲ್ಲಿ ಕಟ್ಟುತ್ತೇನೆ. ಇನ್ಯಾವುದೋ ಒಂದು ದಿನ ನನ್ನ ಹಣವನ್ನು ವಾಪಸ್ಸು ಮಾಡುತ್ತೇನೆ ಎಂದು ಹೇಳುತ್ತಿರುವೆ, ಅದು ಎಷ್ಟು ಮಾತ್ರಕ್ಕೆ ಸತ್ಯವೋ ಗೊತ್ತಿಲ್ಲ. ನೀನು ಸ್ವತಃ ಅಸುರಕ್ಷಿತ ಸ್ಥಿತಿಯಲ್ಲಿರುವೆ. ಅದೇನೇ ಇರಲಿ, ನಾನು ನಿನಗೆ ಅಪರಿಚಿತನಾದರೂ ನನ್ನಲ್ಲಿ ಆಪ್ತನನ್ನು ಗುರುತಿಸಿ ಸಹಾಯ ಮಾಡೆಂದು ವಿನಂತಿಸಿಕೊಂಡಿರುವೆ. ಅದು ಅಲ್ಲದೆ ನನ್ನ ದೇಶಕ್ಕೆ ಆಶ್ರಯವನ್ನು ಬಯಸಿ ಬಂದಿರುವೆ. ವಿದೇಶಿಯರಿಗೆ ನನ್ನ ದೇಶದಲ್ಲಿ ಊಟೋಪಚಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ನನ್ನ ರಾಷ್ಟ್ರಧರ್ಮ ಹೇಳುತ್ತದೆ. ನಾನು ಮಾಣಿಯಾದರೇನಂತೆ? ನಾನು ಮೊದಲು ಫ್ರಾನ್ಸ್ ದೇಶದ ನಾಗರಿಕ, ನಂತರ ನಾನು ಮಾಣಿ. ಮಾಣಿಯಾದರೇನು? ಮಾಲೀಕನಾದರೇನು? ದೇಶ ಎಲ್ಲರದು ತಾನೆ. ನನ್ನ ದೇಶದ ಘನತೆ ಗೌರವಕ್ಕೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ನಾನು ಸಂತೋಷದಿಂದ ನಿನ್ನ ಊಟದ ಬಿಲ್ಲನ್ನು ಕಟ್ಟುತ್ತೇನೆ, ನೀನು ಕಳವಳಪಡಬೇಡ ಎಂದು ಹೇಳುತ್ತಾನೆ ಆ ಮಾಣಿ. ಆ ವ್ಯಕ್ತಿ ಮಾಣಿಗೆ ಕೃತಜ್ಞತೆಯನ್ನು ಹೇಳಿ ಹೊರಟು ಹೋಗುತ್ತಾನೆ. ಈ ಘಟನೆ ಜರುಗಿ ಹಲವಾರು ವರ್ಷಗಳು ಕಳೆದು ಹೋಗುತ್ತವೆ. ಅದೊಂದು ದಿನ ಮಾಣಿಯ ಬಳಿಗೆ ರಷ್ಯಾ ದೇಶದ ರಾಯಭಾರಿ ಬರುತ್ತಾನೆ. ರಾಯಭಾರಿಯ ಕೈಯಲ್ಲಿ ದೊಡ್ಡ ತಟ್ಟೆ ಇದೆ. ತಟ್ಟೆ ತುಂಬೆಲ್ಲ ಸಿಹಿ ಖಾದ್ಯಗಳಿವೆ, ಗಿಫ್ಟ್ ಬಾಕ್ಸ್ಗಳಿವೆ, ಹಣದ ದೊಡ್ಡ ಚೀಲವಿದೆ, ಜೊತೆಯಲ್ಲಿ ಒಂದು ಪತ್ರವಿದೆ. ರಾಯಭಾರಿ ಹಿಡಿದುಕೊಂಡಿದ್ದ ತಟ್ಟೆಯಿಂದ ಮಾಣಿ ಬೇರೆ ಏನನ್ನು ತೆಗೆದುಕೊಳ್ಳದೆ ಪತ್ರವನ್ನು ಮಾತ್ರ ಎತ್ತಿಕೊಳ್ಳುತ್ತಾನೆ. ಅದು ರಷ್ಯಾ ದೇಶದ ಮಹಾನಾಯಕ ವ್ಲಾಡಿಮಿರ್ ಲೆನಿನ್ ರವರ ಪತ್ರ. ಅದು ರಷ್ಯಾದ ಝರ್ ಸಾಮ್ರಾಜ್ಯಶಾಹಿಗೊಂದು ಕೊನೆಹಾಡಿದ ಲೆನಿನ್ರ ಪತ್ರ. ಅದು ಮಾರ್ಕ್ಸ್ವಾದಿಯೊಬ್ಬ ಬರೀ ಮಾರ್ಕ್ಸ್ವಾದಿಯಾಗಿ ಉಳಿದುಕೊಳ್ಳದೆ ಲೆನಿನ್ ವಾದವಾಗಿ ಬೆಳೆದು ನಿಂತ ಲೆನಿನ್ನ ಪತ್ರ. ಅದು ಸೋವಿಯತ್ ಒಕ್ಕೂಟದ ವಿಶ್ವ ಪ್ರಸಿದ್ಧ ಸರ್ವಶ್ರೇಷ್ಠ ಮಹಾಶಾಸಕನ ಪತ್ರ. ಅತ್ಮೀರೆ 1917 ಮಾರ್ಚ್ 8 ರಿಂದ 1923 ಜೂನ್ 16 ರವರೆಗೆ ಒಟ್ಟು 6 ವರ್ಷ 3 ತಿಂಗಳು 8 ದಿನಗಳ ಕಾಲ ನಡೆದ ರಷ್ಯನ್ ಕ್ರಾಂತಿಯು ವ್ಲಾಡಿಮಿರ್ ಇಲಿ ಇಚ್ ಉಲ್ಯಾನೋವ್ನನ್ನು ಲೆನಿನ್ ದಿ ಗ್ರೇಟ್ ಆಗಿ ರೂಪಿಸುತ್ತದೆ. ಈ ಕ್ರಾಂತಿ ಜಗತ್ತು ಲೆನಿನ್ನನ್ನು ತುಸಿ ಗ್ರೇಟ್ ಹೋ ಎಂದು ಹೇಳುವ ಹಾಗೆ ಮಾಡುತ್ತದೆ. ಪತ್ರವನ್ನು ನೋಡಿ ಆ ಮಾಣಿ ಮೂಕ ವಿಸ್ಮಿತನಾಗುತ್ತಾನೆ. ಲೆನಿನ್ ಕಾಗದದಲ್ಲಿ ಬರೆದಿದ್ದಾನೆ, ಅವತ್ತು ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡಿ ನನ್ನನ್ನು ಬದುಕಿಸಿದ ಮಹಾನುಭಾವ ನೀನು. ಅವತ್ತು ನನ್ನ ಊಟದ ಬಿಲ್ ಚುಕ್ತಾ ಮಾಡಿ ನನ್ನ ಮರ್ಯಾದೆಯನ್ನು ಕಾಪಾಡಿದೆ. ನೀನು ಮಾಡಿದ ಉಪಕಾರವನ್ನು ನಾನೆಂದು ಮರೆಯಲಾರೆ. ಒಂದಷ್ಟು ಹಣವನ್ನು ಕಳುಹಿಸಿರುವೆ, ಇದನ್ನು ಸ್ವೀಕರಿಸುವ ಮೂಲಕ ನನ್ನನ್ನು ಧನ್ಯವಾಗಿಸು ಎಂದು. ಈ ಪತ್ರವನ್ನು ಓದುತ್ತಲೇ ಮಾಣಿಯ ಕಣ್ಣುಗಳಲ್ಲಿ ಅಶ್ರುಧಾರೆ ಸುರಿಯುತ್ತದೆ. ಪತ್ರವೊಂದನ್ನು ಮಾತ್ರ ಸ್ವೀಕರಿಸಿದ ಮಾಣಿ ದುಡ್ಡು ತಟ್ಟೆಯನ್ನು ಹಿಂತಿರುಗಿಸುತ್ತಾ ಹೇಳ್ತಾನೆ, ನನಗಿದೆಲ್ಲ ಬೇಡ. ಲೆನಿನ್ ಅಷ್ಟೊಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದರೂ ನನ್ನನ್ನು ಹಾಗೂ ನಾನು ಮಾಡಿದ ಒಂದು ಸಣ್ಣ ಉಪಕಾರವನ್ನು ಮರೆತಿಲ್ಲವಲ್ಲ. ಅದಕ್ಕಿಂತ ದೊಡ್ಡದು ಇನ್ನೇನಿದೆ? ಕೃತಜ್ಞತೆ ಎನ್ನುವ ಕೊಡುಗೆಗಿಂತ ಬೇರೆ ಕೊಡುಗೆ ಈ ಜಗತ್ತಿನಲ್ಲಿ ಇನ್ನೇನುಂಟು? ಲೆನಿನ್ನಂತಹ ಮಹಾನುಭಾವನಿಗೆ ಒಂದೊತ್ತು ಊಟ ಮಾಡಿಸಿದ ಭಾಗ್ಯ ನನ್ನದು ಎಂಬ ಸಂತೋಷ ಸಾಕೆನಗೆ. ಅಷ್ಟಕ್ಕೂ ಅವತ್ತು ನಾನು ಊಟದ ಬಿಲ್ ಕಟ್ಟಿರುವುದು ಲೆನಿನ್ಗಲ್ಲ, ಓರ್ವ ಹಸಿದ ವ್ಯಕ್ತಿಗೆ. ಲೆನಿನ್ನ ಕೃತಜ್ಞತೆ ಶಿರೋಧಾರ್ಯವಾದದ್ದು, ಅದನ್ನು ಅಭಿನಂದಿಸುತ್ತೇನೆ ಎಂಬುದಾಗಿ ಆ ಮಾಣಿ ಮತ್ತೆ ಹೇಳಿ ಕಳಿಸುತ್ತಾನೆ. ಆತ್ಮೀಯರೇ, ಒಬ್ಬ ವ್ಯಕ್ತಿ ಒಂದು ಸ್ಥಿತಿಯಿಂದ ಅಥವಾ ಒಂದು ಪರಿಸ್ಥಿತಿಯಿಂದ ಬೇರೆ ಪರಿಸ್ಥಿತಿಗೆ ಹೋಗಬಹುದು. ಆ ಹಿಂದೆ ಇದ್ದಂತಹ ಪರಿಸ್ಥಿತಿಯನ್ನು, ಸಂದರ್ಭಗಳನ್ನು ನಾವು ಮರೆಯುವುದು ಮನುಷ್ಯ ಧರ್ಮವಲ್ಲ. ನಾವು ಎಂತಹ ದೊಡ್ಡ ವ್ಯಕ್ತಿಯಾಗಿ ಬೆಳವಣಿಗೆಯನ್ನು ಹೊಂದರೂ ಕೂಡ ಹಿಂದೆ ಬಂದಂತಹ ಹಾದಿಯನ್ನು ಯಾರೂ ಕೂಡ ಮರೆಯಬಾರದು. ನಮ್ಮ ಬದುಕಿನ ಹಾದಿಯಲ್ಲಿ ಹಲವಾರು ಜನರು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡುತ್ತಿರುತ್ತಾರೆ. ನಾವೆಷ್ಟೇ ಎತ್ತರಕ್ಕೆ ಏರಿದರೂ ಅಂತಹವರನ್ನು ಮರೆಯಬಾರದು, ಅಹಂಕಾರ ತೋರಬಾರದು ಎಂಬ ಸಂದೇಶವನ್ನು ಇಂತಹ ಲೆನಿನ್ರವರ ಬದುಕಿನ ಕಥನದಲ್ಲಿ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಇಂತಹ ಮಹಾನ್ ವ್ಯಕ್ತಿಗಳ ವಿಚಾರಧಾರೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಹೋದಾಗ ಕೃತಜ್ಞತಾ ಮನೋಭಾವ ಎಂಬ ಪದಕ್ಕೆ ಮಹತ್ತರವಾದಂತಹ ಅರ್ಥ ಸಿಗುತ್ತದೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮವನ್ನು ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.
0: ವಾರದ ಕತೆ ನಮ್ಮ ಕೇಳುಗರ ಜೊತೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 7:45 ಇದು ಜೆಎಸ್ಎಸ್ ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಯಶೋಗಾಥೆಗಳ ಸರಣಿ ಕಾರ್ಯಕ್ರಮ. ವಾರದ ಕತೆ ನಮ್ಮ ಕೇಳುಗರ ಜೊತೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬಾ ಬೆಳಕೆ.

ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ದೇಶದಲ್ಲಿ ಕಚೇರಿಗಳು ಬೆಳಿಗ್ಗೆ 9:00 ತೆರೆತಿದ್ವು. ಕೆಲಸಗಾರರು ಬಂದು ಮೇಜು ಕುರ್ಚಿಗಳನ್ನ ಸ್ವಚ್ಛ ಮಾಡಿ ಕಾಗದ ಪತ್ರಗಳನ್ನ ಓರಣವಾಗಿ ಜೋಡಿಸ್ತಿದ್ರು. 10:00 ಆಫೀಸಿನ ಕೆಲಸ ಪ್ರಾರಂಭ ಆಗ್ತಾ ಇತ್ತು. ಸಿಬ್ಬಂದಿ ವರ್ಗದವರು ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಮಧ್ಯಾಹ್ನ 1:30 ಊಟ ಮುಗಿಸಿ ಮತ್ತೆ ಕೆಲಸ. ಸಂಜೆ 5:30 ತಮ್ಮ ನಿಗದಿತ ಕೆಲಸವನ್ನ ಮುಗಿಸಿ ಮೇಲೇಳ್ತಾ ಇದ್ರು. ತಮ್ಮ ದಿನದ ಕರ್ತವ್ಯವನ್ನು ಮುಗಿಸಿದೆವು ಎಂಬ ತೃಪ್ತಿ ಅವರಿಗಿರ್ತಿತ್ತು. ಅವರ ಮೇಲಿನವರಿಗೂ ಕೆಲಸದಲ್ಲಿ ಸಂತೋಷವಿರ್ತಿತ್ತು. ಮನೆಗೆ ಬರುವಾಗ ನವಿಲಿನ ನಡಿಗೆ. ದಾರಿಯಲ್ಲಿ ಹೆಂಡತಿಯ ಮುಡಿಗೊಂದು ಮಳ ಮಲ್ಲಿಗೆ ತಂದರೆ ಮತ್ತಷ್ಟು ಸಂತೋಷ. ಕಚೇರಿಯ ಕೆಲಸ ಮನೆಗೆ ಬರ್ತಿರ್ಲಿಲ್ಲ, ಅಲ್ಲಿಯದು ಅಲ್ಲಿಗೆ ಇರ್ತಿತ್ತು. ಮನೆಯಲ್ಲಿ ಹೆಂಡತಿ ಮಕ್ಕಳೊಂದಿಗೆ ನಗು ವಿಹಾರ. ಸಂಜೆಗೆ ಎಲ್ಲರೂ ಒಂದೆಡೆಗೆ ಕುಳಿತು ಊಟ ಹರಟೆ. ನಂತರ ಅದು ವಿಶ್ರಾಂತಿಯ ಸಮಯ. ಇದೆಲ್ಲಿಯೋ ಕೇಳಿದ ಕತೆ ಅಂತ ಅನ್ಸ್ತಾ ಇದೆಯೇ? ಇರ್ಲಿ, ಮತ್ತೆ ಕತೆಗೆ ಬರೋಣ. ಪಶ್ಚಿಮ ದೇಶಗಳಿಂದ ಕೆಲ ಪ್ರವಾಸಿಗಳು ಇಡೀ ಪ್ರಪಂಚವನ್ನು ಒಂದು ಹೊಳೆ ಹೊಳೆಯುವ ಪೆಟ್ಟಿಗೆಯಲ್ಲಿ ತುಂಬಿಕೊಂಡು ತಗೊಂಡು ಬರ್ತಾರೆ. ಅದನ್ನು ಜನ ಕಂಪ್ಯೂಟರ್ ಅಂತ ಕರೆದ್ರು. ಅದರೊಳಗೆ ಇಂಟರ್ನೆಟ್ ಎಂಬ ಹೂರಣವನ್ನ ತುಂಬಿಸಿದ್ರು. ಇದರ ಜೊತೆಗೆ ಹೆಂಡತಿಯನ್ನ ಬಿಟ್ಟರು ಇದನ್ನು ಬಿಡಲಾರೆನೆಂಬಂತಹ ಉಪಕರಣವನ್ನ ತಂದ್ರು. ಜನ ಅದನ್ನ ಮೊಬೈಲ್ ಫೋನ್ ಅಂತ ಗುರುತಿಸಿದ್ರು. ಇವೆಲ್ಲ ನೌಕರಿ ಮಾಡುವವರ ಕೈ ಸೇರಿದ್ವು. ಆಗ ಅವರೆಲ್ಲ ಈ ಉಪಕರಣವನ್ನು ಬಳಸುವಲ್ಲಿ ಉತ್ಸಾಹ ತೋರಿದ್ರು. ಅಕ್ಷರಗಳನ್ನು ಸಂಖ್ಯೆಗಳನ್ನು ಬಡಿಬಡಿದು ಪೆಟ್ಟಿಗೆಯೊಳಗೆ ತುಂಬಿಸಿದ್ರು. ಅವರಿಗೆ ಅದೇನು ಸಂತೋಷ! ಮಾಲೀಕರು ಮೇಲಾಧಿಕಾರಿಗಳು ಸಂತೋಷಪಟ್ರು. ಈಗ ಮೊದಲಿಗಿಂತ 10 ಕೆಲಸ ಹೆಚ್ಚಾಗ್ತಾ ಇದೆ. ಜಗತ್ತು ತುಂಬಾ ವೇಗವಾಗಿ ಮುಂದುವರಿಯುತ್ತಿದೆ ಅಂತ ಸಂಭ್ರಮಿಸಿದ್ರು. ನಂತರ ದೊಡ್ಡ ಪೆಟ್ಟಿಗೆ ಮಾಯವಾಗಿ ಚೀಲದಲ್ಲಿ ತುಂಬಿಕೊಂಡು ಹೆಗಲಿಗೆ ತಗಲಿಸಿಕೊಂಡು ಹೋಗುವ ಪುಸ್ತಕದ ಕಾರದ ಪೆಟ್ಟಿಗೆಗಳು ಬಂದ್ವು. ಅವುಗಳನ್ನ ಲ್ಯಾಪ್ಟಾಪ್ ಅಂತ ಕರೆದ್ರು. ಜನರ ಮಾಲೀಕರ ಉತ್ಸಾಹ ಹೆಚ್ಚಾಯ್ತು. ಆಫೀಸ್ನಲ್ಲಿ ಕೆಲಸ ಮುಗಿದ ತಕ್ಷಣ ಅದನ್ನ ಚೀಲಕ್ಕೆ ಸೇರಿಸಿಕೊಂಡು ಮನೆಗೆ ನಡೆದು ಮತ್ತೆ ಮನೆಯಲ್ಲಿ ಕೆಲಸ. ಇಲ್ಲಿ ಹೆಂಡತಿಯ ಮಲ್ಲಿಗೆಯ ಮಾಲೆ ಮರೆಯಾಯ್ತು ನೋಡಿ. ರಾತ್ರಿ ಎಲ್ಲರೊಡನೆ ಮಾಡುತ್ತಿದ್ದ ಊಟ ದೂರ ಆಯಿತು. ಪೆಟ್ಟಿಗೆಯ ಮುಂದೆ ಕುಳಿತು ಪರದೆಯನ್ನು ನೋಡುತ್ತಾ ನೋಡುತ್ತಾ ಕಣ್ಣಿನ ಕನ್ನಡಕಗಳು ದಪ್ಪವಾದ್ವು. ಹೊಟ್ಟೆ ಮುಂದೆ ಬಂದಿತು. ಮಾತ್ರೆಗಳ ಸಂಖ್ಯೆ ಹೆಚ್ಚಾಯ್ತು. ಬರಬರುತ್ತಾ ನಿದ್ರೆ ಅಪರೂಪವಾಯ್ತು. ಮನಸ್ಸಿನ ಶಾಂತತೆ ಕಡಿಮೆಯಾಗಿ ಮನೆಯ ಜನರೊಂದಿಗಿನ ಹೊಂದಾಣಿಕೆ ಹಿಂದೆ ಉಳಿತು. ವಿವಾಹಗಳು ಮುರಿಯತೊಡಗದ್ವು. ಆತ್ಮಹತ್ಯೆಗಳು ಅಪರೂಪವಾಗಿ ಉಳಿಲಿಲ್ಲ. ಇದು ಇಂದಿನ ಕೆಲಸದ ಕತೆ. ಬಂಧುಗಳೇ, ಈ ಕತೆ ಕೇಳ್ತಾ ಇದ್ರೆ ಯಾವುದು ಸರಿ? ಕೆಲಸ ಮಾಡದಿರುವುದು ಆಲಸ್ಯತನ ಮಾನವನ ಸ್ವಭಾವಕ್ಕೆ ನಾಚಿಕೆಯ ವಿಷಯ. ಆದರೆ ಎಷ್ಟು ಕೆಲಸ ಸರಿ? ಎಷ್ಟು ಕಾಲ ಈ ಧಾವಂತ, ಈ ಉಸಿರು ಬಿಗಿ ಹಿಡಿದು ಓಡುವ ಪರಿ? ಹೀಗೆ ಉಸಿರು ಬಿಗಿ ಹಿಡಿದು ಓಡುತ್ತಾ ಓಡುತ್ತಾ ಉಸಿರಾಡೋದನ್ನೇ ಮರ್ತ್ಬಿಡ್ತೇವೇನೋ. ಎಲ್ಲವೂ ಒತ್ತಡದ ಬದುಕು. ಈ ಒತ್ತಡ ನಮ್ಮ ಜೀವನವನ್ನೇ ಒಡೆದೀತು. ಕೊನೆಗೊಂದು ಪ್ರಶ್ನೆ ಮೂಡುತ್ತೆ ನಮ್ಮಲ್ಲಿ. ನಮ್ಮ ಸಂತೋಷದ ಬದುಕಿಗೆ ಕೆಲಸವೋ, ಕೆಲಸಕ್ಕಾಗಿ ಬದುಕೋ ಗೊತ್ತಿಲ್ಲ. ತೀರ್ಮಾನ ಮತ್ತೆ ಆಯ್ಕೆ ನಮ್ದೇ.

0: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
1: ಬಸವಣ್ಣನವರ ವಚನದ ಸಾಲು, ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರುವ ಹೊಗಳದಂತೆ ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರುವ ಹೊಗಳದಂತೆ ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನಲ್ಲಿ ಬಸವಣ್ಣರು ಮೊರೆ ಇಡ್ತಾ ಇದ್ದಾರೆ. ಇದು ಕೇವಲ ಬಸವಣ್ಣನವರ ಮೊರೆ ಮಾತ್ರವಲ್ಲ, ಯಾವ ವ್ಯಕ್ತಿ ತನ್ನ ಬದುಕನ್ನು ಉತ್ತಮವಾಗಿ ರೂಪಿಸಿಕೊಳ್ಳಬೇಕು ಅಂತ ಆಸೆ ಪಡ್ತಾನೋ ಆ ಎಲ್ಲ ವ್ಯಕ್ತಿಗಳ ಮೊರೆಯೂ ಕೂಡ ಇದಾಗಿದೆ. ಧೃತಿ ಕೆಟ್ಟು, ಧೃತಿ ಅಂದರೆ ಧೈರ್ಯ, ಕೆಚ್ಚು ಮನಸ್ಸಿನ ಸ್ಥಿರತೆ. ಧೃತಿ ಕೆಟ್ಟು ಮನಸ್ಸಿನ ಈ ಧೈರ್ಯವನ್ನ ದೃಢಚಿತ್ತವನ್ನ ಕಳೆದುಕೊಂಡು ಅನ್ಯರ ಬೇಡದಂತೆ. ಅಪ್ಪ, ಜೀವಮಾನದಲ್ಲಿ ನನ್ನ ಈ ಮನಸ್ಸಿನ ಧೈರ್ಯವನ್ನ ನಾನು ಚೆನ್ನಾಗಿ ಬಾಳುತ್ತೇನೆ ಅನ್ನತಕ್ಕಂತ ಈ ಒಂದು ಮನೋಬಲವನ್ನು ಕಳ್ಕೊಂಡು ಅನ್ಯರ ಬೇಡದಂತೆ, ಬೇರೆಯವರ ಮುಂದೆ ಕೈವಡ್ಡಿ ಯಾಚಿಸದಂತೆ, ಜೀವನದಲ್ಲಿ ಬರುವ ಎಡರು ತೊಡರುಗಳಿಂದಾಗಿ ಮಾನಸಿಕವಾಗಿ ಕುಗ್ಗಿ ಕುಸಿದು ದೀನತೆಯಿಂದ ಇತರರ ಮುಂದೆ ಕೈಯೊಡ್ಡಿ ಬಾಳದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ. ಮತಿ ಅಂದ್ರೆ ಬುದ್ಧಿ, ಕೆಟ್ಟು ಬುದ್ಧಿ ಹಾಳಾಗಿ ಅಂದ್ರೆ ಭಾವಾರ್ಥ ಮಾನಸಿಕವಾಗಿರ್ತಕ್ಕಂಥ ಸಮತೋಲನವನ್ನ ಕಳ್ಕೊಂಡು ತಿಳಿಗೇಡಿಯಾಗಿ ಮೂರ್ಖನಾಗಿ ಮತಿಗೆಟ್ಟು ಪರರುವ ಹೊಗಳದಂತೆ. ಪರರುವ ಅನ್ನೆಂದ್ರೆ ಅನ್ಯರನ್ನ, ಯಾರು ಅಧಿಕಾರದ ಗದ್ದುಗೆಯಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೋ ಅಂಥವರನ್ನ, ಸಿರಿ ಸಂಪದಗಳಲ್ಲಿ ಓಲಾಡ್ತಾ ಇರ್ತಕ್ಕಂಥವ್ರನ್ನ, ಅಂಥ ವ್ಯಕ್ತಿಗಳನ್ನ ಹೊಗಳದಂತೆ. ಅಪ್ಪ, ನಾನು ನನ್ನ ಆತ್ಮಗೌರವವನ್ನು ಕಳ್ಕೊಂಡು ಯಾವುದನ್ನೋ ಪಡಿಬೇಕು ಅನ್ನತಕ್ಕಂಥ ಆಸೆಗಾಗಿ ಉಳ್ಳವರ ಮುಂದೆ ಕರವೊಡ್ಡಿ ನಾನು ಅವರ ಬೇಡ್ತಾ ಅವರನ್ನು ಹಾಡಿ ಹೊಗಳ್ತಾ ಇರದಂತೆ ಮಾಡು. ನೋಡಿ, ಮತಿಗೆಟ್ಟು ಪರರ ಹೊಗಳದಂತೆ. ವ್ಯಕ್ತಿಯು ತನ್ನ ಅಗತ್ಯವನ್ನು ಆಸೆಯನ್ನು ಈಡೇರಿಸಿಕೊಳ್ಳುವ ಉದ್ದೇಶದಿಂದ ಇತರರನ್ನು ಕೊಂಡಾಡುತ್ತಾ ತನ್ನ ವಿವೇಕವನ್ನು ಮತ್ತು ವ್ಯಕ್ತಿತ್ವವನ್ನು ಕಳೆದುಕೊಂಡು ಬಾಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ. ಪರಸತಿಯರ ಅನ್ಯ ಹೆಣ್ಣು ಮಕ್ಕಳ ರತಿಗೆ, ಕಾಮದ ಸಂಬಂಧಕ್ಕೆ ಮನ ಹಾರದಂತೆ. ನನ್ನ ಮನಸ್ಸು ಹಾರು ಅಂದರೆ ಹಂಬಲಿಸು, ಅಪೇಕ್ಷೆ ಪಡು, ಅಪೇಕ್ಷೆ ಪಡದಂತೆ. ಸಮಾಜದ ಒಪ್ಪಿತ ನಿಯಮಗಳ ಚೌಕಟ್ಟಿನ ಹೊರಗೆ ಮತ್ತೊಂದು ಹೆಣ್ಣನ್ನು ಪಡೆಯಬೇಕು ಅನ್ನತಕ್ಕಂಥ ಕೆಟ್ಟ ಕಾಮನೆ ನನ್ನ ಮೈಮನಗಳಲ್ಲಿ ಬಾರದಂತೆ, ಅಂತ ಕೆಟ್ಟ ಆಸೆ ಮೂಡದಂತೆ. ಬೇರೆಯವರ ಹೆಂಡತಿಯರೊಡನೆ ಕಾಮದ ನಂಟನ್ನು ಪಡೆಯಬೇಕೆಂಬ ಹಂಬಲಕ್ಕೆ ಒಳಗಾಗದಂತೆ, ಮಾನಸಿಕ ತುಡಿತಕ್ಕೆ ಬಲಿಯಾಗದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ನನ್ನನ್ನು ಪ್ರತಿಪಾಲಿಸು, ಪ್ರತಿಪಾಲಿಸು ಅಂದರೆ ಕಾಪಾಡು, ರಕ್ಷಿಸೋ ಕೂಡಲ ಸಂಗಮ ದೇವ. ನೋಡಿ, ನಾವು ದೇವರ ಮುಂದೆ ಹೋಗಿ ಬೇಡ್ಕೊಳ್ಳೋದು ಏನನ್ನು ಬೇಡ್ಕೊಳ್ತೀವಿ? ಅಪ್ಪ, ನನಗೆ ಅದು ಒಳ್ಳೇದು ಮಾಡು, ಇದು ಒಳ್ಳೇದು ಮಾಡು, ಆ ಆಸ್ತಿ ಕೊಡು, ಈ ಸಂಪತ್ತು ಕೊಡು, ಇಂಥ ಉದ್ಯೋಗ ಕೊಡು, ಈ ರೀತಿ ನಮ್ಮಗಳ ಬೇಡಿಕೆ ಇದಾಗುತ್ತೆ. ಆದರೆ ಬಸವಣ್ಣ ಅಥವಾ ಬಸವಣ್ಣನವರ ರೀತಿಯಲ್ಲಿ ತನ್ನ ಸಾಮಾಜಿಕ ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಅವನು ದೇವರಲ್ಲಿ ಯಾವುದನ್ನು ಮೊರೆ ಇಡ್ತಾ ಇದ್ದಾನೆ ಅಂತಂದರೆ, ಒಳಿತು ಕೆಡುಕಿನ ಒಳಮಿಡಿತಗಳಿಂದ ತುಡಿಯುವ ಮನಸ್ಸಿನ ತುಯಿದಾಟವನ್ನು ನಿಯಂತ್ರಿಸಿಕೊಂಡು ಒಳ್ಳೆಯ ನಡೆನುಡಿಗಳಿಂದ ಬಾಳಲು ಬೇಕಾದ ಅರಿವು ಮತ್ತು ಎಚ್ಚರವನ್ನು ಹೊಂದುವುದಕ್ಕಾಗಿ ವ್ಯಕ್ತಿಯು ಕೂಡಲ ಸಂಗಮ ದೇವನಲ್ಲಿ ಮೊರೆ ಇಡುತ್ತಿದ್ದಾನೆ. ಧೃತಿಗೆಟ್ಟು ಅನ್ಯರ ಬೇಡದಂತೆ, ಮತಿಗೆಟ್ಟು ಪರರುವ ಹೊಗಳದಂತೆ, ಪರಸತಿಯರ ರತಿಗೆ ಮನ ಹಾರದಂತೆ ಎನ್ನ ಪ್ರತಿಪಾಲಿಸು ಕೂಡಲ ಸಂಗಮ ದೇವ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ. ಸಾರ ಅಂದ್ರೆ ಒಳ್ಳೆಯದು, ಉತ್ತಮವಾದುದು. ಸಜ್ಜನರ ಸಂಗ ಲೇಸು ಕಂಡಯ್ಯ, ಸಜ್ಜನರು ಅಂದ್ರೆ ಯಾರು? ಉತ್ತಮರು, ಒಳ್ಳೆಯ ನಡೆನುಡಿಯನ್ನ ಉಳ್ಳವರು. ಒಳ್ಳೆಯ ನಡೆನುಡಿ ಉಳ್ಳವರ ಸಂಗ, ಒಡನಾಟ, ವ್ಯವಹಾರ, ಅವರೊಡನೆ ನಾವು ಪಡೆಯುವಂತ ಆತ್ಮೀಯವಾದ ನಂಟು ಲೇಸು ಕಂಡಯ್ಯ. ಲೇಸು ಅಂದ್ರೆ ಒಳ್ಳೆಯದು. ಯಾವತ್ತು ನಾವು ಒಳ್ಳೆಯವರ ಸಹವಾಸ ಮಾಡಬೇಕು, ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸಬೇಕು. ಯಾತಕ್ಕೆ ಅಂತಂದ್ರೆ ಒಳ್ಳೆಯವರ ಜೊತೆಯಲ್ಲಿ ವ್ಯವಹರಿಸುವಾಗ ಅವರ ಒಳ್ಳೆಯತನಗಳು ಕೂಡ ನಮ್ಮ ಬದುಕಿಗೆ ಬರ್ತವೆ, ನಮ್ಮ ನಡೆನುಡಿಗಳು ಕೂಡ ಉತ್ತಮವಾಗುತ್ತೆ. ದೂರ, ಇಲ್ಲಿ ದೂರ ಅಂದ್ರೆ ಕೆಟ್ಟದ್ದು, ಹೀನತರವಾದದ್ದು. ದುರ್ಜನರ ಸಂಗವದು ಭಂಗವಯ್ಯ, ದುರ್ಜನರು ಕೇಡಿಗಳು, ನೀಚರು, ಕೆಟ್ಟ ಕೆಟ್ಟ ಕಾರ್ಯಗಳನ್ನೇ ಮಾಡುವಂತ ವ್ಯಕ್ತಿಗಳು. ದುರ್ಜನರ ಸಂಗವದು, ಅವ್ರ ಸಂಗ ಮಾಡಿದ್ರೆ, ಅವ್ರ ಜೊತೆಯಲ್ಲಿ ವ್ಯವಹರಿಸಿದ್ರೆ ಅದು ಭಂಗವಯ್ಯ. ಭಂಗ ಅಂದ್ರೆ ಹಾನಿ, ಕೇಡು. ಯಾವತ್ತಿದ್ರೂ ಕೂಡ ನಮಗದು ಕೇಡನ್ನ ಮಾಡ್ತದೆ. ನೋಡಿ, ನಮಗೆ ಈ ದೇಹವನ್ನ ತಂದೆ ತಾಯಿಗಳು ಕೊಡ್ತಾರೆ. ಅನಂತರ ಬೆಳೀತಾ ಬೆಳೀತಾ ಬೆಳೀತಾ ಗುರು ಹಿರಿಯರಿಂದ ನಾವು ಬದುಕಿನ ಮಾರ್ಗದರ್ಶನವನ್ನು ಪಡಿತೀವಿ. ಆದರೆ ನಿಜಕ್ಕೂ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುವುದೇ ನಾವು ಮಾಡುವ ಸಹವಾಸದಿಂದ. ಅಲ್ಲಿಗೆ ನಾವು ಒಳ್ಳೆಯವರ ಸಹವಾಸವನ್ನು ಮಾಡಿದ್ರೆ, ಸಂಘವನ್ನು ಮಾಡಿದ್ರೆ ನಮ್ಮ ಬದುಕು ಒಳ್ಳೆಯದಾಗುತ್ತೆ, ಕೆಟ್ಟವರ ಸಹವಾಸವನ್ನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ನೋಡಿ, ಅದನ್ನ ಒಳ್ಳೆಯ ನಡೆನುಡಿಯುಳ್ಳವರ ಜೊತೆಗಿನ ಗೆಳೆತನ, ಒಡನಾಟ, ವ್ಯವಹಾರ ವ್ಯಕ್ತಿಗೆ ಜೀವನದಲ್ಲಿ ಒಳಿತಿನ ದಾರಿಯಲ್ಲಿ ಸಾಗುವಂತೆ ಮಾಡಿ ಒಲವು, ನಲಿವು, ಆನಂದವನ್ನ ನೀಡುತ್ತದೆ. ಅದೇ ದುರ್ಜನರ ಸಂಘವದು ಭಂಗವಯ್ಯ. ಕೆಟ್ಟ ನಡೆನುಡಿಯುಳ್ಳವರ ಗೆಳೆತನ, ಒಡನಾಟ, ವ್ಯವಹಾರವು ವ್ಯಕ್ತಿಗೆ ಎಂದಿದ್ದರೂ, ಇಂದಲ್ಲ ನಾಳೆ, ಹಾನಿ, ಕೇಡು, ಸಾವು, ನೋವನ್ನು ತರುತ್ತದೆ. ಮತ್ತು ಸಮಾಜದಲ್ಲಿ ನಾಲ್ಕು ಮಂದಿಯ ಮುಂದೆ ಅಪಮಾನದಿಂದ ತಲೆ ತಗ್ಗಿಸುವಂತಹ ಸನ್ನಿವೇಶ ಬರ್ತದೆ. ಆದ್ರಿಂದ ಸಜ್ಜನರ ಸಂಘಕ್ಕೆ ಹತ್ತಿರವಾಗಿರಬೇಕು, ದುರ್ಜನರ ಸಂಘದಿಂದ ದೂರವಾಗಿರಬೇಕು. ಆದ್ದರಿಂದ ಕೆಟ್ಟ ನಡೆನುಡಿಯುಳ್ಳವರಿಂದ ದೂರವಿರಬೇಕು, ಒಳ್ಳೆಯ ನಡೆನುಡಿಯುಳ್ಳವರ ಹತ್ತಿರ ಇರಬೇಕು. ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಗವದು ಭಂಗವಯ್ಯ.

ನಮ್ಮ ನಾಡಿನಲ್ಲಿ ಹಲವಾರು ಪ್ರತಿಭಾವಂತರು ವಿವಿಧ ಕ್ಷೇತ್ರಗಳಲ್ಲಿದ್ದಾರೆ. ಈ ಪ್ರತಿಭಾವಂತ ಕಲಾವಿದರ ಉತ್ತೇಜನಕ್ಕಾಗಿ ನಮ್ಮ ಬಾನುಲಿ ಪ್ರಸ್ತುತಪಡಿಸುತ್ತಿದೆ ಪ್ರತಿಭಾವಿಲಾಸ.

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಪ್ರತಿಭಾವಿಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಪ್ರತಿಭಾವಿಲಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿ ನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಸರ್.
0: ಮೊದಲಿಗೆ ತಮಗೆ ಅಭಿನಂದನೆಗಳು. ಗೌರವ ಡಾಕ್ಟರೇಟ್ ಪದವಿ ಪಡ್ಕೊಂಡಿದ್ದಕ್ಕಾಗಿ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಬಹುಶಃ ಮೊದಲ ಡಾಕ್ಟರೇಟ್ ಪದವಿ ಈ ಕ್ರೀಡಾ ಕ್ಷೇತ್ರಕ್ಕೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಖಂಡಿತ ಖಂಡಿತ ಸರ್.
0: ಹಾಗಾಗಿ ಮತ್ತೊಮ್ಮೆ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ಮೈಸೂರಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್.
1: ಥ್ಯಾಂಕ್ ಯು ಸರ್.
0: ಸರ್, ಈ ಎಲ್ಲ ನಿಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕಾರಣಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ನೀಡಿದೆ, ಜೊತೆಗೆ ಗೌರವ ಡಾಕ್ಟರೇಟ್ ಕೂಡ ನೀಡಿ ಗೌರವಿಸಲಾಗಿದೆ. ಈ ಎಲ್ಲ ವಿಚಾರಗಳನ್ನು ಮಾತನಾಡಲಿಕ್ಕೆ ಮುಂಚೆ ತಮ್ಮ ಒಂದು ಕುಟುಂಬದ ಸಣ್ಣ ಪರಿಚಯನ ತಾವು ಮಾಡ್ಬೋದಾ ಅಂತ.
1: ಖಂಡಿತ ಸರ್. ನಮ್ಮದು HD Kote ತಾಲೂಕು, ಈಗ ಸರ್ಗೂರಿಂದ ಪ್ರತ್ಯೇಕವಾಗಿ ಸರ್ಗೂರು ತಾಲೂಕು ಆಗಿ ಮುಳ್ಳೂರು ಗ್ರಾಮ ಅಂತ ಬರ್ತದೆ, ಬಹುಶಃ ಕಾಡಂಚಿನ ಗ್ರಾಮ. ಆ ಮುಳ್ಳೂರು ಗ್ರಾಮದಲ್ಲಿ ನಮ್ಮ ತಾಯಿ ಹೆಸರು ಚಿನ್ನಮ್ಮ, ತಂದೆ ಹೆಸರು ದಾಸೆ ಅಂತೇಳಿ. ನಮ್ಮ ತಂದೆ ತಾಯಿಗಳಿಗೆ 3 ಜನ ಮಕ್ಕಳಿದ್ವಿ. ಬಾಲ್ಯದಲ್ಲಿ ಕೂಡ ನಮ್ಮ ಕ್ರೀಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ಕ್ರೀಡಾ ಆಸಕ್ತಿ ಏನೇ ಇದ್ರೂ ಕೂಡ ಬಡತನ ನಮ್ಮೆಲ್ಲರನ್ನೂ ಕಡ್ತಾ ಇತ್ತು. ಹಾಗೆ ಬಹುಶಃ ನನ್ನ ತಂದೆ ತಾಯಿಯರಿಗೆ, ನಮ್ಮ ತಂದೆ ಒಂದು 4 ಅಥವಾ 5 ಕ್ಲಾಸ್ ಓದಿರ್ಬೋದು, ಬಹುಶಃ ನನ್ನ ತಾಯಿ ಒಂದು ಅಕ್ಷರನೂ ಕೂಡ ಕಲ್ತಿಲ್ಲ. ಒಂದು ಅಕ್ಷರ ಕಲಿದೇ ಇದ್ರು ನನ್ನ ಮಕ್ಕಳು ಏನಾದ್ರು ಅಕ್ಷರ ಕಲಿತು ಸಮಾಜದಲ್ಲಿ ಏನಾದ್ರು ಒಂದು ಸ್ಥಾನಮಾನದಲ್ಲಿ ಇರಬೇಕಲ್ಲ ಅನ್ನೋ ಒಂದು ತಾಯಿ ಒಂದು ಆಲೋಚನೆಯಿಂದ, ಒಂದು ಸಹಕಾರದಿಂದ ನಾನು ನನ್ನ ಕೊನೆಯ ಮಗನಾಗಿ ನಮ್ಮ ತಾಯಿಗೆ, ನಮ್ಮ ಇಬ್ಬರು ಅಣ್ಣಂದರು ಜವಾಬ್ದಾರಿ ವಹಿಸ್ಕೊಂಡು ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಹಾಗೆ ನಮ್ಮ ತಂದೆ ತಾಯಿಯ ಒಂದು ಪ್ರೋತ್ಸಾಹ ಮತ್ತು ಇಬ್ಬರು ಒಡೆ ಹುಟ್ಟಿದ ಅಣ್ಣಿಂದರ ಸಹಕಾರದಿಂದ ಇವತ್ತು ನಾನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ಸರ್ಕಾರಿ ನೌಕರಿಯನ್ನು ಕೂಡ ಪಡ್ಕೊಂಡು ಗೌರವ ಡಾಕ್ಟರೇಟನ್ನು ಪಡ್ಕೊಂಡಿದ್ದೀನಿ. ಇವೆಲ್ಲ ಮೂಲ ಕಾರಣ ಅಂದರೆ ನನ್ನ ಜನ್ಮದಾತರು, ನನ್ನ ತಂದೆ ತಾಯಿ ಮತ್ತು ಇಬ್ಬರು ಒಡೆ ಹುಟ್ಟಿದ ಅಣ್ಣಿಂದರು. ಪ್ರಸ್ತುತ ನನ್ನ ಮಡದು ಕೂಡ. ಹೌದು ಸರ್.
0: ಅಲ್ಲ, ಬಹಳ ಸಂತೋಷ ಆಗುತ್ತೆ. ಯಾಕೆಂದರೆ ತಾವು ಹೇಳಿದ್ರೆ HD Kote ತಾಲೂಕು, ಈಗ ಸರಗೂರು ತಾಲೂಕು, ಅದು ಅಂತಹ ಊರಿನಿಂದ ಬಂದು ಮುಳ್ಳೂರು ಗ್ರಾಮದಿಂದ ಬಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ 25 ಹೆಚ್ಚು ಪದಕಗಳನ್ನು ಪಡಿತಾರೆ ಅಂತ ಅಂದರೆ ಬಹುಶಃ ಇದು ಒಂದು ದೊಡ್ಡ ಸಾಧನೆ ಕೂಡ.
1: ಖಂಡಿತ, ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಸರ್. ಇಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯನ ಜೆರ್ಸಿನ ಹಾಕ್ತೀನಿ, ಫ್ಲೈಟ್ ಎಲ್ಲ ಓಡಾಡ್ತೀನಿ ಅಂತ, ಈ ಸಮಾಜದಲ್ಲಿ ನಾನು ಐಡೆಂಟಿಫಿಕೇಶನ್ ಆಗ್ತೀನಿ ಅನ್ನೋ ನನ್ನ ಕನಸಲ್ಲೂ ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಬದಲಾದ ಒಂದು ಕಾಲಘಟ್ಟದಲ್ಲಿ ಯಾವ ಟೈಮ್ಲಿ ಏನೇನಾಗಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು.
0: ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಿರಂತರ ಪರಿಶ್ರಮ, ಶ್ರದ್ಧೆ ನಮ್ಮ ಜೊತೆಗಿದ್ದರೆ ಪ್ರತಿಫಲ ಯಾವಾಗಲಾದರೂ ಒಂದು ಸಲ ಸಿಗುತ್ತೆ.
1: ಖಂಡಿತ,
0: ಪರಿಶ್ರಮದ ಜೊತೆ ಹೋಗ್ತಾ ಇದ್ರೆ ಪ್ರತಿಫಲ ದೇವರು ಕೊಡ್ತಾನೆ.
1: ಖಂಡಿತ ಖಂಡಿತ,
0: ದೇವರು ಕೊಡ್ತಾರೆ, ಜನರು ಕೊಡ್ತಾರೆ.
1: ಖಂಡಿತ.
0: ಸೊ ಬಹುಶಃ ಆ ಕಾರಣಕ್ಕಾಗಿ ನಿಮಗೆ ಈ ಎಲ್ಲ ಪ್ರಶಸ್ತಿಗಳು ಹಾಗೂ ಈ ಗೌರವ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿರೋದಂತ ನಾನು ಭಾವಿಸ್ಕೊಳ್ತೇನೆ
1: ಸರ್.
0: ಹೇಗೆ ಸರ್ ಈ ಕ್ರೀಡಾ ಮನೋಭಾವ ಅಥವಾ ಈ ಕ್ರೀಡೆ ಸ್ಪರ್ಧೆ ಅನ್ನೋದು ಆರಂಭ ಆಗಿದೆ ಯಾವಾಗ ತಮಗೆ?
1: ಬಹುಶಃ ನನಗೆ ಪ್ರಾಥಮಿಕ ಶಿಕ್ಷಣದಕ್ಕಿಂತ ಹೆಚ್ಚು ನನಗೆ ಆಕರ್ಷಣೆ ಒಳಗಾಗಿದ್ದು ಅಂದರೆ ನಾನು ಪ್ರೌಢಶಾಲಾ ಮಟ್ಟದಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ, ಬಹುಶಃ ಈ ಸಂದರ್ಭದಲ್ಲಿ ಇವತ್ತಿಗೂ ಕೂಡ ನಾನು ನೆನೆಸ್ಕೊತಾ ಇದ್ದೀನಿ, ನಾನು ಮುಂದೆನೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಬ್ಬ ದೈಹಿಕ ಶಿಕ್ಷಕರು ಇದು ರಾಮಪ್ರಸಾದ್ ಅಂತೇಳಿ, ನಮ್ಮ ಸರ್ಗೂರು ಪಟ್ಟಣದವರೇ. ಬಹುಶಃ ಇವತ್ತು ಫಿಸಿಕಲ್ ಎಜುಕೇಷನಲ್ಲಿ ಅವರು ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅವರು ಕೊಟ್ಟಂಥ, ಅವರು ಕಲಿಸಿದಂಥ ರೀತಿ, ಶಿಸ್ತು, ಅವರು ಮುಂತ ಜೀವನದ ಗುರಿ ಹೆಂಗಿರಬೇಕು, ನಾವು ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು, ಆ ವ್ಯಕ್ತಿ ಆ ಮಾಸ್ಟ್ರು

0: ಕಲಿಸ್ಕೊಟ್ಟಂತ ರೀತಿ, ನಾವು ಅವ್ರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ, ನಾವು ಕ್ರೀಡೆಯಲ್ಲಿ ನಾವು ನಮ್ಮನ್ನು ನಾನು ತೊಡಗಿಸ್ಕೊಳ್ಳಿಕ್ಕೆ ಮೂಲ ಕಾರಣ ಹೈಸ್ಕೂಲ್ ಮಟ್ಟದಲ್ಲಿ ಬಹುಶಃ ನಮ್ಮ ಗೌರವಾನ್ವಿತ ರಾಮಪ್ರಸಾದ್ ಸರು, ಈಗಲೂ ಕೂಡ ನೆನೆಸ್ಕೊತಾ ಇದ್ದೀನಿ. ಒಂದು ಅವರ ಒಂದು ಪ್ರೀತಿ ವಿಶ್ವಾಸ ಒಡನಾಟ ನಂಗೆ ಸಿಕ್ತಿಲ್ಲ ಅಂದರೆ ನನ್ನ ಕ್ರೀಡೆಯಲ್ಲಿ ಇಷ್ಟೊಂದು ನಾನು ಅಟ್ಯಾಚ್ಮೆಂಟ್ ಆಗಲಿ ಇರಲಿಕ್ಕೆ ಆಗ್ತಾಯಿರಲಿಲ್ಲ ಅಂತ. ಬಹುಶಃ ಹೈಸ್ಕೂಲ್ ಮಟ್ಟದಿಂದ ನನಗೆ ಕ್ರೀಡೆ ಬಗ್ಗೆ ಜಾಸ್ತಿ ಒಲವು
1: ಅಲ್ಲಿಂದನೇ ಆರಂಭ ಆಯಿತು ಸರ್. ಅಲ್ಲ, ಒಂದು ನಿಮ್ಮ ಕ್ರೀಡೆ ಆರಂಭ ಆಯಿತು ಅನ್ನೋದನ್ನು ಹೇಳೋದ್ರ ಜೊತೆ ಆ ಕ್ರೀಡೆ ಹಿಂದೆ ಒಂದು ಸಾಧನೆ ಹಿಂದೆ ಒಬ್ಬ ಗುರು ಇರ್ತಾನೆ ಅನ್ನೋ ಸಂದೇಶ ಕೂಡ ಇದರಲ್ಲಿ ಸಿಕ್ತು ನನಗೆ.
0: ಖಂಡಿತ ಸರ್.
1: ಒಬ್ಬ ವಿದ್ಯಾರ್ಥಿ ಕೇವಲ ಅಂಕಗಳನ್ನು ಗಳಿಸೋದಷ್ಟೇ ಅಲ್ಲ, ಅವನಲ್ಲಿರುವಂಥ ಸಾಮರ್ಥ್ಯ ಒಳಗಡೆ ಏನಿದೆ ಆ ಸಾಮರ್ಥ್ಯವನ್ನು ಗುರುತಿಸಿ ಅದಕ್ಕೆ ಉತ್ತೇಜನ ನೀಡಿದಾಗ ನಿಮ್ಮಂಥ ಪ್ರತಿಭೆಗಳು ಉಟ್ಕೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ನಾನು ಅಂದ್ಕೊಳ್ತೀನಿ ಸರ್.
0: ಬಹಳಷ್ಟು ವರ್ಷಗಳ ನಂತರ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿ ಗೌರವ ಡಾಕ್ಟರೇಟ್ ಅನ್ನು ಪಡೆದಂಥ ಸಂದರ್ಭದಲ್ಲಿ ನಮ್ಮ ನನಗೆ ವಿದ್ಯೆ ಕಲಿಸಿದಂಥ ಮೊದಲ ದೈಹಿಕ ಶಿಕ್ಷಕರು ಮತ್ತು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಸ್ಥಳಕ್ಕೆ ನನ್ನ ಕರೆಸ್ಕೊಂಡು ನಿನ್ನಲ್ಲಿ ಈ ಥರ ಪ್ರತಿಭೆ ಇರುತ್ತೆ ಅಂತ ನಾನು ನಿರೀಕ್ಷೆ ಮಾಡಲಿಲ್ಲ. ನೀವು ನಾನು ಹೇಳ್ತಕ್ಕಂಥ ಒಂದು ಗೈಡೆನ್ಸ್ನ ಫಾಲೋ ಮಾಡಿಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದ್ದೆ ಅಂದರೆ ನಿಜವಾಗ್ಲೂ ನನ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆಯಿಂದ ಹೇಳ್ತಿದ್ದೀನಿ ಅಂತ ಆ ಒಂದು ನಮ್ಮ ದೈಹಿಕ ಶಿಕ್ಷಕರು ಅವರಲ್ಲಿರ್ತಕ್ಕಂಥ ಸ್ಥಾನಕ್ಕೆ ಕರೆದು ಆ ಸ್ಥಳಕ್ಕೆ ಕರೆದು ನನ್ನ ಒಂದು ಗೌರವ ಕೊಟ್ಟಿದ್ರು. ಬಹುಶಃ ಅದು ನನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾದಂಥ ಒಂದು ಘಟನೆ.
1: ಬಹುಶಃ ನಿಷ್ಕಲ್ಮಸ ಮನಸ್ಸಿನಿಂದ ಅರಸೋರು, ಪ್ರೀತಿಸೋರು, ಉತ್ತೇಜಿಸೋರು ಮೊದಲಿಗೆ ಪೋಷಕರು ಬರ್ತಾರೆ, ತಂದೆ ತಾಯಿ, ನಂತರ ಗುರುಗಳೇ ಬರುವುದು. ಸೊ ಅಂಥ ಗುರುಗಳಿಗೆ ಇಂಥ ಶಿಷ್ಯರು ಸಿಕ್ಕಿದಾಗ, ಅವರು ಸಾಧನೆ ಮಾಡಿದಾಗ ಬಹುಶಃ ತಮ್ಮ ವೃತ್ತಿ ಸಾರ್ಥಕ ಆಯಿತು ಅಂತೇನೋ, ತಮ್ಮ ಬದುಕು ಸಾರ್ಥಕ ಆಯ್ತೇನೋ ಅಂತ ಅನಿಸುತ್ತೆ.
0: ಖಂಡಿತ ಸರ್. ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮರೆಯಲಾಗದಂತಹ ಇಬ್ಬರು ವ್ಯಕ್ತಿಗಳು ನಾನು ಕಣ್ಣಿಗೆ, ನನ್ನ 44-45 ವರ್ಷದಲ್ಲಿ ಇಬ್ಬರು ವ್ಯಕ್ತಿಗಳಂದರೆ ಜನ್ಮ ಕೊಟ್ಟ ತಂದೆ ತಾಯಿಗಳು, ವಿದ್ಯೆ ಕಲಿಸಿದ ಗುರುಗಳು. ಅವರಿಬ್ಬರ ಋಣನ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ತೀರಿಸಲಾಗದು. ತೀರಿಸಲಾಗದ ಋಣ ಅಂದರೆ ವೆರಿಟಸ್.
1: ಖಂಡಿತ, ಬಹುಶಃ ಅವರೆಲ್ಲರ ಆಶೀರ್ವಾದ ಕೂಡ ಇದರಲ್ಲಿ ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವು ಆ ಮಟ್ಟಕ್ಕೆ
0: ಖಂಡಿತ ಖಂಡಿತ.
1: ಎಸ್ ಸರ್, ಒಂದು ತಾವು ಹೈಸ್ಕೂಲ್ ಹಂತದಲ್ಲೇ ತಮಗೆ ಈ ಕ್ರೀಡೆಯಲ್ಲಿ ಆಸಕ್ತಿ ಇತ್ತು, ಅದಕ್ಕೆ ಪೂರಕವಾದ ಶಿಕ್ಷಕರು ಸಿಕ್ಕಿದ್ರು, ಉತ್ತೇಜನ ಮಾಡಿದ್ರು, ಆ ಹಂತದಲ್ಲೇ ನಿಮ್ಮದು ಕ್ರೀಡೆ ಸ್ಪರ್ಧೆ ಮನೋಭಾವ ಆರಂಭ ಆಯಿತು. ನಂತರ ತಾವು ಪೊಲೀಸ್ ಇಲಾಖೆಗೆ ಯಾವಾಗ ಸೇರಿಕೊಂಡ್ರಿ?
0: 2007 2007 ಲಾಸ್ಟ್ ಕೊನೆಯ ನನ್ನ ಏಜು ಮಿತಿ ಮೀರಿತ್ತು ಇಲಾಖೆಗೆ ಸೇರ್ಪಡೆ ಆಗಂತ ಕೊನೆಯ ಒಂದು ಗಳಿಗೆಲಿ 2005 ಒಂದೇ ನನ್ನ ಜೀವನದಲ್ಲಿ ತುಂಬಾ ದುಃಖ ಅಂತ ಪುಟ್ಟ ಸಂದರ್ಭ ಅಂದ್ರೆ 2005 ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೆ ಮೈಸೂರು ಮಹಾರಾಜ ಕಾಲೇಜಲ್ಲಿ. ಒಂದೇ ಅಂಕಗಳಿಂದ ಪೊಲೀಸ್ ಇಲಾಖೆಗೆ ವಂಚಿತನಾಗಿದ್ದೆ. ನಾನು ಇಷ್ಟಪಟ್ಟು ಇಲಾಖೆಗೆ ಹೋಗ್ಲೇಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಅದು 2005 ಒಂದು ಮಾರ್ಕ್ಸ್ ಇಂದ ನಾನು ಮಿಸ್ ಆದಾಗ ನನ್ನ ಜೀವನ ಇಷ್ಟೇನಾ, ಜೀವನ ನಶ್ವರ, ಜೀವನ ಮುಂದೆ ಏನು ಮಾಡಲಿಕ್ಕಾಗಲ್ಲ. ಫಸ್ಟ್ ನನ್ನ ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರ ಒಂದು ಸರ್ಕಾರಿ ನೌಕರನ ಪಡ್ಕೊಳ್ಬೇಕು. ಅದು ಸರ್ಕಾರಿ ನೌಕರ ಪಡ್ಕೊಳ್ಬೇಕು ಅಂದರೆ ಫಸ್ಟು ಇಲಾಖೆಗಳಿದ್ದಾವೆ, ಅದನ್ನು ಇಷ್ಟಪಟ್ಟು ಇಲಾಖೆಗೆ ಹೋಗಬೇಕು ಅನೇಕ ಕಾರಣ ಇದೆ. ಇಷ್ಟಪಟ್ಟು ಇಲಾಖೆಗೆ ಏನಕ್ಕೋಸ್ಕರ ನಾನು ಬಂದೆ?
1: ಆಯ್ಕೆ ಮಾಡ್ಕೊಂಡು
0: ಇಲಾಖೆಗೆ ಹೋಗ್ಲೇಬೇಕಲ್ಲ, ಒಂದು ಕೊನೆಯ ಹಂತದಲ್ಲಿ ನನಗೆ ಅವಕಾಶ ವಂಚಿತ ಆಯ್ತಲ್ಲ ಅನ್ನೊಂದು ತುಂಬ ಬೇಸರ ಇತ್ತು. ಆ ನಂತರ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯರು ಕೆಲವು ಒಡನಾಟದಿಂದ ದೂತಿಗಿಡದೆ ಕಂಟಿನ್ಯೂ ಆಗಿ 2 ವರ್ಷ ಶ್ರಮ ಪಟ್ಟೆ. 2005 2007 ತನಕ ನಿರಂತರ ಪರಿಶ್ರಮ ಪಟ್ಟು 2007 ಮತ್ತೆ ನಾನು ಇಷ್ಟಪಟ್ಟು ಇಲಾಖೆಗೆ ಸೇರ್ಕೊಂಡೆ ಸರ್.
1: ಎಸ್, ಮೊದಲದಾಗಿ ನೀವು ಇಷ್ಟಪಟ್ಟಿದ್ದು ಕ್ರೀಡೆ, ನಂತರ ಇಷ್ಟಪಟ್ಟಿದ್ದು ಈ ಪೊಲೀಸ್ ಇಲಾಖೆ. ಸೊ ಎರಡೂ ಕೂಡ ತಮ್ಮ ಜೊತೆ ಒಲಿಯಿತು, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಕೂಡ ಸಿಕ್ತು. ಆದರೆ ಆರಂಭದಿಂದ ಇಷ್ಟಪಟ್ಟಂತಹ ನಿಮ್ಮ ಕ್ರೀಡೆ ಮನೋಭಾವಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಿದ್ದೆ ಯಾವಾಗ? ಹೇಗೆ ಈ ಇಲಾಖೆಗೆ ಸೇರಿಕೊಂಡ ನಂತರವೂ ತಾವು ಕ್ರೀಡೆಯಲ್ಲಿ ಮುಂದುವರಿದ ಬಗ್ಗೆ ಹೇಗೆ ಅಂತ?
0: ಖಂಡಿತ, ನಾನು ಇವತ್ತು ಈ ಸ್ಥಾನಮಾನದಲ್ಲಿ ಇದ್ದೀನಿ. ಕಳೆದ 18 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ. ನನ್ನ ಬದುಕಿಗೆ ಒಂದು ಗೌರವ ಮತ್ತು ಸ್ವಾಭಿಮಾನ ತಂದುಕೊಟ್ಟದ್ದು ನಾನು ಇಷ್ಟಪಟ್ಟ ನನ್ನ ಇಲಾಖೆ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಮತ್ತು ನನಗೆ ಆ ಕ್ರೀಡೆಗೆ ಸಹಕರಿಸ್ತದ್ದು. 2017 ಫಸ್ಟು ಸ್ಟೇಟ್ ಮಿಡ್ಲ್ ಆಗಿದ್ದು, ಅಲ್ಲಿಂದ ಇಲ್ಲಿ ತನಕ ಮುಂದೆ ನನ್ನ ಜೀವನದ ಗುರಿ ಏನಿದೆ ಇಡೀ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ ಇಡೀ ರಾಜ್ಯಕ್ಕೆ ನಾನು ಏನೋ ಒಂದು ಸಂದೇಶ ಕೊಡಬೇಕು, ನನಗೆ ಏನೋ ಒಂದು ಸರ್ವಿಸ್ ಮಾಡಬೇಕು ಅಂತ ಇದ್ದೀನಿ. ಎಲ್ಲಕ್ಕೂ ಮೂಲ ಕಾರಣ ನನ್ನ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಒಂದು ಸಹಕಾರ. ಬಹುಶಃ ಆ ಹಿರಿಯ ಅಧಿಕಾರ ಸಹಕಾರ ಇಲ್ಲಾಂದ್ರೂ ಕೂಡ ನಾವು ಯಾವುದೇ ಒಂದು ಸ್ಟೇಟ್ ಮೀಟ್ಗೆ ಆಗ್ಬೋದು, ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಇಂಟರ್ನ್ಯಾಷನಲ್ ಮೀಟ್ಗೆ ಆಗ್ಬೋದು, ಮತ್ತು ಅನೇಕ ಅವಾರ್ಡ್ ಪ್ರೋಗ್ರಾಮ್ಗೆ ಹೋಗಬೇಕಂತ ಸನ್ನಿವೇಶಗಳು ಇರ್ಬೋದು. ಅಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒಂದು ಪ್ರೀತಿ ವಿಶ್ವಾಸ ಒಂದು ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸ್ಪರ್ಧೆಗೂ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸರ್ ನಾನು ಹೋಗ್ತಾ ಇದ್ದೀನಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಯಾವತ್ತಕ್ಕೂ ನನಗೆ ಕೂಡ
1: ಇಲ್ಲ ಅಂದಿಲ್ಲ
0: ಇಲ್ಲ ಅಂದಿಲ್ಲ ಪರ್ಮಿಷನ್ ಕೊಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರ ಸಹಕಾರ ನನಗೆ ಈ ಸ್ಥಾನಮಾನದಲ್ಲಿ ಕೂರಿಸ್ಕೊಂಡಿದೆ.
1: ಖಂಡಿತ ಸರ್, ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಅಧಿಕಾರಿಗಳ ಅಂದರೆ ನಿಮ್ಮ ಅಂಥ ಇಲಾಖೆಯಲ್ಲಿ ನಿಮ್ಮಂಥ ಅಧಿಕಾರಿಗಳ ಸಹಕಾರ ಬೆಂಬಲ ಖಂಡಿತ ಹೋಗಬೇಕಾಗತ್ತೆ. ಅದನ್ನು ನೀಡಿರೋದಕ್ಕೆ ಬಹುಶಃ ನೀವು ಈ ಹಂತಕ್ಕೆ ಸಾಧನೆ ಮಾಡಿದಿರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಎಸ್ ಸರ್. ಸರ್, ಒಂದು 2017 ತಮ್ಮ ಈ ಕ್ರೀಡೆ ಸ್ಪರ್ಧೆ ಶುರುವಾಯಿತು ಪೊಲೀಸ್ ಇಲಾಖೆಗೆ ಬಂದ ನಂತರ ಅಂತ ಹೇಳಿದ್ರಿ, ಹೇಗೆ ಯಾವ ಯಾವ ಹಂತದಲ್ಲಿ ತಾವು ಭಾಗವಹಿಸಿದ್ರಿ, ಇದುವರೆಗೂ ಎಷ್ಟು ಪದಕಗಳನ್ನು ಯಾವ ರೀತಿ ಪದಕಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯ ಆಗಿದೆ?
0: ಸರ್, ನಾನು ಅಥ್ಲೆಟಿಕ್ಸ್ ಒಂದು ಕ್ರೀಡಾಂಗಣ ಬರ್ತೀನಿ ಅನ್ನೋದೊಂದು ಅದೊಂದು ರೋಚಕ ಕಥೆ ಆಗಿತ್ತು. ನಾನು ಬರ್ತೀನಿ ಅಥ್ಲೆಟಿಕ್ಸ್ ಅಂದ್ರೆ ನನಗೆ ಏನು ಅಂತ ಗೊತ್ತಿಲ್ಲ, ಮತ್ತು ಟ್ರ್ಯಾಕ್ ಇವೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸ್ಪೈಕ್ಸ್ ಅಂದರೂ ಕೂಡ ಏನು ಅಂತ ಗೊತ್ತಿರಲಿಲ್ಲ. ನಾವು 2007 ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆದಾಗ ಫಸ್ಟು ಬೆಂಗಳೂರು ಸಿಟಿಲಿ ಅಪಾಯಿಂಟ್ ಆಗಿದ್ದು, ಬೆಂಗಳೂರು ಸಿಟಿ ಅಪಾಯಿಂಟ್ ಆಗಿ ಅನಂತರ ಕೆಲವು ಕಾರಣಾಂತರಗಳಿಂದ ಅಲ್ಲಿ ಒತ್ತಡ ನಿವಾರಿಸ್ಕೋಬೇಕು, ಸಮಾಜಕ್ಕನ್ನ ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕನ್ನ ಏನಾದ್ರು ಕೊಡುಗೆ ಕೊಡಬೇಕು. ನಾನು ಭಾಳಷ್ಟು ಕಷ್ಟಗಳನ್ನು ಎದುರಿಸಿ ನಾನು ಎಜುಕೇಷನ್ ಮಾಡಿದ್ದೀನಿ ಮತ್ತು ಕೆಲಸನ ಗಿಟ್ಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಆದರೂ ಕೂಡ ಒಂದು ಗೌರವಯುತವಾದ ಬದುಕು ಈಗ ನಂಗೆ ನಿರ್ಮಾಣ ಆಗಿದೆ. ಈ ಇಲ್ಲಿಂದ ಆರಂಭದ ಜೀವನದಲ್ಲಿ ಸಮಾಜಕ್ಕೆ ನಾನು ಏನಾದ್ರು ಕೊಡುಗೆ ಕೊಡಬೇಕು, ಯಾರಾದರೂ ನಮ್ಮ ಸ್ನೇಹಿತರುಗಳಿಗೆ ನಾನು ಒಂದು ಮಾರ್ಗದರ್ಶನ ಮಾಡಬೇಕು, ಒಂದು ಆಲೋಚನೆ ಇಟ್ಕೊಂಡು ಬೆಂಗಳೂರಿಂದ ಮೈಸೂರು ನಗರಕ್ಕೆ ಫಸ್ಟ್ ವರ್ಗಾವಣೆ ಆಗಿದೆ. ನಮ್ಮ ಮೈಸೂರು ನಗರಕ್ಕೆ ವರ್ಗಾವಣೆ ಆದ ನಂತರ ನಮ್ಮ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಅಂತ ನಡೆಯುತ್ತೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪ್ರತಿ ವರ್ಷ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ನಡೀತದೆ. ಆ ಕ್ರೀಡಾಕೂಟ ಪ್ರತಿ ವರ್ಷ ನಾನು ಆರಂಭದಿಂದ ನಾನು ಹೈಸ್ಕೂಲಿಂದ ಕಾಲೇಜಿನಿಂದ ನಂತರ ಡಿಗ್ರಿ ಓದ್ತಿದ್ದ ಸಂದರ್ಭದಲ್ಲಿ ಕೂಡ ವಾಲಿಬಾಲು ನನಗೆ ಹೆಚ್ಚಿನ ಕ್ರೀಡೆ ಆಗಿತ್ತು. ಬಹುಶಃ ಇವತ್ತು ನನಗೆ ನಾನೊಬ್ಬ ಪೊಲೀಸ್ನ ಸೆಲೆಕ್ಟ್ ಆಗಿದೆ ಅನ್ನೋಕ್ಕೆ ಮೂಲ ಕಾರಣ ವಾಲಿಬಾಲ್. ವಾಲಿಬಾಲ್ ನನಗೆ ಈಗಲೂ ಕೂಡ ವಾಲಿಬಾಲ್ ನನಗೆ ಇಷ್ಟವಾದ ತುಂಬ ಕ್ರೀಡೆ. ಅದು ಬದಲಾದ ಕಾಲಘಟ್ಟದಲ್ಲಿ ನಾನು ಈಗ ಅಥ್ಲೆಟಿಕ್ಸ್ ಬಂದೆ. ಪ್ರತಿ ವರ್ಷ ಸ್ಟೇಟ್ ಮೀಟಲ್ಲಿ ನಾವು ವಾಲಿಬಾಲಲ್ಲಿ ಹೋಗ್ತಾ ಇದ್ದೆ, ಪೊಲೀಸ್ ರಾಜ್ಯ ಮಟ್ಟದ ಪೊಲೀಸ್ ಕ್ರೀಡಾಕೂಟಕ್ಕೆ, ಮತ್ತು ದಸರಾ ಕ್ರೀಡಾಕೂಟಕ್ಕೆ, ಮತ್ತು ನಮ್ಮ ಇಲಾಖೆಯ ಕೆಲವು ಕ್ರೀಡಾಕೂಟಗಳಲ್ಲಿ ಬರೀ ವಾಲಿಬಾಲಲ್ಲೇ ಸ್ಪರ್ಧೆ ಮಾಡ್ತಾ ಇದ್ದೆ. ಆ ವರ್ಷ ಏನು ಒಂದು ಅಚಾನಕ್ಕಾಗಿ ಎಲ್ಲ 100 meter ಇವೆಂಟ್ ಇತ್ತು. ಅದು 100 meter ಇವೆಂಟನ್ನು ನಮ್ಮ ಪೊಲೀಸ್ ಕ್ರೀಡಾಕೂಟದಲ್ಲಿ ಗೆಸ್ಟ್ಗಳ ಮುಂದೆ ಓಡಿಸ್ತಾ ಇದ್ರು. ನಾನು ಗೆಸ್ಟ್ಗಳ ಮುಂದೆ ಓಡೋದು ಅದೊಂಥರ ಖುಷಿ, ಮಿಡ್ಲ್ ಆಗಲಿ ಬಿಡ್ಲಿ ಓಡೋಣ, ಅವ್ರ ಮುಂದೆ ಏನಾದ್ರು ಒಂದು ಪದಕ ತಗೋಣ, ಮಿಡ್ಲ್ ತಗೋಣ, ನಾನು ಕೂಡ ಒಂದು ನೋಟೆಡ್ ಆಗೋಣ ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ವಿಫಲ ಆಯಿತು. ವಿಫಲ ಆದಾಗ ಆ ಸಂದರ್ಭದಲ್ಲಿ ನಮ್ಮ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಶ್ರೀತ ನಾಗೇಶ್ ಸರ್ ಅವರು ಕರೆದು ನನಗೆ ಒಂದು ಮಾತು ಹೇಳಿದ್ರು, ನಿಮಗೆ ಸ್ಪೋರ್ಟ್ಸು ನಿನಗೆ ಅನ್ಫಿಟ್ಟು, ನಿನಗೂ ಸ್ಪೋರ್ಟ್ಸ್ಗೂ ಆಗಿ ಬರೋದಿಲ್ಲ, ಇಲಾಖೆ ಒಳ್ಳೆ ಇಲಾಖೆಗೆ ಸೇರಿದೀಯಾ, ಕೆಲಸ ಸಿಕ್ಕಿದೆ, ಸಾಂಸಾರಿಕ ಜೀವನದಲ್ಲಿ ಕಾಲಿಟ್ಟಿದೆಯಾ, ಅನುಕೂಲ ವ್ಯವಸ್ಥೆ ಇದೆ, ನೀನು ಸ್ಪೋರ್ಟ್ಸ್ ನಿಂಗೆ ಆಗೋದಿಲ್ಲ, ನಿಮ್ಮ ಪಾಡಿಗೆ ನೀನು ಡ್ಯೂಟಿ ಮಾಡೋದು ಒಳ್ಳೆಯದು. ಬಹುಶಃ ಆ ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನಾಗೇಶ್ ಸಾಹೇಬರು ಹೇಳಿದಂಥ ಮಾತು ನನಗೆ ಇವತ್ತು ಭಾಳಷ್ಟು ಸ್ಫೂರ್ತಿ ಅಂತ ಅಂದ್ಕೊಟ್ಟಿದೆ. ನಾನು ಯಾಕೇನು ಸ್ಪೋರ್ಟ್ಸ್ಗೆ ನನಗೆ ಆಗಿ ಬರಲ್ಲ, ನನ್ನ ಫಿಟ್ನೆಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಹೇಳಿರ್ಬೋದಾ? 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35ನೇ ವರ್ಷ ತನಕ 3 ವರ್ಷ ನಿರಂತರ ಆಗಿ ಫಿಟ್ನೆಸ್ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟ್ ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದ್ದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸ್ ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕ್ಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕ ಓಡ್ತೀನಿ, ನಿನ್ಗೆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್, ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವ್ರೀಗ MA ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ ನಾನು ಕಣ್ಣಿಗೆ ತುಂಬ 400 ಮೂರು ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನೋರು, ಇನ್ನೊಬ್ಬರು ಸೂರ್ಯ ಅಂತೇಳಿ, ಮತ್ತು ಇವಾಗ ಪ್ರೆಸೆಂಟು ನಮ್ಮ ಕ್ಲಬ್ಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ಅನ್ನೋರು, 48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು. ಅವ್ರು ಮೂರು ಜನ, ನನ್ನ ಮೇನ್ ಇವೆಂಟ್ 400 ಆಡೋದ್ರಿಂದ ಅವ್ರ ಮೂರು ಜನ ಜೊತೆಗೆ ನನ್ನ ಒಳ್ಳೆ ಒಂದು ಸಂಬಂಧ ಬೆಳೀತು. ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ ಆಗಿ 400 ಹೈಕೈ ಮಾಡ್ಕೊಂಡೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಫಸ್ಟ್

0: ಹಿಮಾದಾಸ್ ಮೇಡಮ್ ಅವರು 50 ಚೇಂಜಸ್ ಹೊಡಿದ್ರು ವರ್ಲ್ಡ್ ಚಾಂಪಿಯನ್, 100 ವರ್ಲ್ಡ್ ಚಾಂಪಿಯನ್ ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ ನಲ್ಲಿ ಪದಕ ತಂದುಕೊಟ್ಟಂತ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ ಸತ್ತತ್ರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು. ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೆ 53 ಇದೆ, 50-51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದ್ರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ ಇರ್ತಾ ಇದೆ. ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನ್ ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ ಯಾರು ಕೂಡ ಫೈನಲ್ಸ್ ಕುಂತಿರ್ಲಿಲ್ಲ. ಆ ಫೈನಲ್ಸ್ ಕುಂತ್ರೆ ಅದು ಇಡೀ ಇಲಾಖೆಗೆ, ಇದೇ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾದಾಸ್ ಮೇಡಮ್ ಇಂದ ನಾನು ಇನ್ಸ್ಪೈರ್ ತಗೊಂಡು 53 ಗಂಟೆ ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂತ ಏಷ್ಯನ್ ಮೀಟ್ ಅಲ್ಲಿ ಪ್ರಿಪರೇಷನ್ ಮಾಡದಂತ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ ಆಗಿ ಸ್ವಲ್ಪ ಇಂಜುರಿ ಆಯಿತು. ಆ ಇಂಜಿನಿಯರ್ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇ ಹೇಳ್ತೀನಿ. ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟ್ ಮತ್ತೆ ಮಾಡ್ತಾ ಇದ್ದೀನಿ. ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮ್ಸ್ನ ಮತ್ತೆ ರೀಚ್ ಆಗಿ ನನಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿ ಮಾಡ್ತೀನಿ.
1: ಸೂಪರ್. ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು ಎರಡು ಬಹಳ ಒಳ್ಳೆ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೆಳಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು, ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಇದ್ದು ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ ಸೊ ಆ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನೋಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸು 400 ಮೀಟರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು.
0: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನನಗೆ ಈ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ, ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ, ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ.
1: ನೋಡಿ, ಇದೇ ನೋಡಿ, ನೀವು ಇದನ್ನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವ್ರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ. ಅಲ್ಲ, ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ ಕೂಡ ನಿಮ್ಮನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
0: ನನಗೆ ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂಥ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಮೂರು ನಾವು ಯಾವಾಗಲೂ ಕೃತಜ್ಞತೆ ಹೇಳಕ್ಕೆ ಬಯಸ್ತೀನಿ.
1: ಎಸ್ ಎಸ್ ಎಸ್ ಸರ್, ಖಂಡಿತವೆಲ್ಲ ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವು ಏನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನೇ 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸೊ ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
0: ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ, ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115ಕ್ಕಿಂತ ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
1: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನು ನಾನು ನೆನೆಸ್ಕೊಳ್ಳೋದಾದರೆ, ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ

0: ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂತ ಕನಸುಗುನು ಇವತ್ತಿಗೂ ಏನು ಅನಿಸುತ್ತೆ? ಯಾವ ರೀತಿ
1: ಹೈಸ್ಕೂಲ್ ಹಂತದಲ್ಲೇ ಇರಬೇಕಾದ್ರೆ ನನ್ನ ಕನಸುಗಳನ್ನ ಕಟ್ಟಿಕೊಂಡಿರಲಿಲ್ಲ. ಪಿ ಯು ಸಿ ಓದಂತ ಸಂದರ್ಭದಲ್ಲಿ, ಪಿ ಯು ಸಿ ಮುಗಿಸಿ ಬಿ ಎ ಓದಂತ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನ ತಿಳ್ಕೊಂಡು ಒಂದು ಒಂದು ಕೆಲಸ ಗಿಟ್ಸ್ಕೋಬೇಕು, ಕೆಲಸ ಗಿಟ್ಸ್ಕೋಬೇಕು ಅಂದ್ರೆ ಯಾವ ಕೆಲಸ ಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಓದಿಸಿದ್ರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸ್ರು ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
0: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನ ಒಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಾಗಬೇಕು ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಧನ್ಯವಾದಗಳು ಸರ್. ಪ್ರಾಥಮಿಕ ಅಂತ ಅಂತ ಬಂದಾಗ ನನಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು, ಎಸ್ ಎಲ್ ಸಿ ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು, ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಓದಂಥ ನಮ್ಮ ಮುಳ್ಳೂರು ಹೈಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪ ನೀ ನಾಗೇಂದ್ರ, ಆಗಿದ್ದ ನಾಗೇಂದ್ರನ ಬೇರೆ, ಈಗಿರೋ ನಾಗೇಂದ್ರನ ಬೇರೆ, ನಿನ್ನಲ್ಲಿ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳೋದು ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನು ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿಮ್ಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ. ಅವತ್ತಿನ ನಾಗೇಂದ್ರ ಬೇರೆ, ಇವತ್ತಿನ ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರಬೇಕು, ನಮ್ಗೆ ಇಷ್ಟು ಆನಂದ
0: ಆಗಿರುತ್ತೆ. ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
1: ಖಂಡಿತ
0: ಸರ್. ಒಂದು, ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದವು, ಅದರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ್ರೆ
1: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನ ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿನೇ ಕೇಳಿದ್ರು, ಸರ್ ನಿಮ್ಮದು ಬಯೋಡೇಟಾ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ರಸಪ್ಪ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೇ ಮಾಡ್ತೀವಿ ಅಂತ. ನಾನು ಇಲ್ಲಿರ್ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿಗೆ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಾವು ಇಲ್ಲಿಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ನನ್ನ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರವನ್ನು ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗ್ಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿಯಾದ್ರು, ಗೌರವ ಡಾಕ್ಟರೇಟು ನಿಮಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ, ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ. ಖಂಡಿತ, ನೀವು ಎಂಥ ಒತ್ತಡ ಇಲ್ಲ, ಯಾವುದೇ ರೀತಿ ಬಂದೋಬಸ್ತ್ ಇರಲಿ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ರುಗಳಾಗಿರ್ಬೋದು, ಮತ್ತೆ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು ಎಲ್ಲರ ಒಂದು ಸಹಕಾರ ಕಂಡು ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ. ಅದ್ಭುತವಾದ ಕಾರ್ಯಕ್ರಮ, ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ಗಳು ನೋಡ್ತಾ, ಅಂಥ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನು.
0: ಖಂಡಿತ ಖಂಡಿತ,
1: ಇಲಾಖೆಗೆ ಒಂದು ಗೌರವ ತಂದುಕೊಟ್ಟೇನೋ ಅನಿಸ್ತೈತೆ.
0: ಸರಿ ಸರಿ ಸರ್, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು ಗೌರವಗಳು ಬಹಳ ಖುಷಿ ಕೊಡುತ್ತೆ. ಹಾಗೆಯೇ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್. ಅದು ತಮಗೆರಡೂ ಕೂಡ ಸಿಕ್ಕಿದೆ, ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾಕ್ಷೇತ್ರದಲ್ಲಿ ಮೊದಲೇ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
1: ನಾನು ಮೊದಲೇ ಹೇಳಿದೆ. ಈಗ ಕ್ರೀಡಾಕ್ಷೇತ್ರದಲ್ಲಿ ನಾನು ಫೀಲ್ಡಲ್ಲಿ ಇರೋದ್ರಿಂದ ಬಹಳಷ್ಟು ಪ್ರತಿಯೊಬ್ಬ ಕ್ರೀಡಾಪಟುಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಬೇಕು, ನಮ್ಮ ಈ ದೇಶದ ಒಂದು ಬಾವುಟವನ್ನು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎತ್ತಿ ಹಿಡಿಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ನಾನೊಬ್ಬ ಕ್ರೀಡಾಪಟುವಾಗಿ ಆಲ್ರೆಡಿ ಬಹಳಷ್ಟು 25 ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡ್ಲ್ಗಳು ಮಾಡಿದ್ದೇನೆ. ಏಷ್ಯನ್ ಕೂಡ ಫಿಲಿಪೈನ್ಸ್ಲ್ಲಿ ನಡೆದಂಥ ಏಷ್ಯನ್ ಕ್ರೀಡಾಕೂಟದಲ್ಲಿ ಒಂದು ಸಿಲ್ವರ್ ಮೆಡಲ್ ಮಾಡ್ತೀನಿ. ನಮ್ಮ ಹಿರಿಯರ ವರ್ಲ್ಡ್ ಚಾಂಪಿಯನ್ ಕ್ರೀಡಾಕೂಟಕ್ಕೆ ಹೋಗಬೇಕು, ಅಲ್ಲಿ ಒಂದು ಭಾರತ ಒಂದು ಬಾವುಟವನ್ನು ಎತ್ತಿಡಬೇಕು. ಭಾರತ ಬಾವುಟವನ್ನು ಎತ್ತಿಡಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು. ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ, ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪ್ರಿಪೇರ್ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
0: ಸರ್, ಖಂಡಿತ ಆಸೆ ಅಂತೂ ಇದೆ. ಭಾರತದ ಭೂಪಟದಲ್ಲಿ ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕೊನೆಯದಾಗಿ ನಮ್ಮ ಕೇಳುವರಿಗೆ ಮತ್ತು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ
1: ಸರ್? ಇಂದಿನ ಯುಗ ಮೊಬೈಲ್ ಯುಗ. ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳು ಇರ್ತಾರೆ. ಸ್ಕೂಲು ಕಾಲೇಜ್ಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲ್ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲಾದರೂ ಮೊಬೈಲ್ ನೋಡ್ತಾ ಇರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗಿಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ಬೋದು, ಕ್ರೀಡಾಪಟುಗಳಿಗೆ ಆಗ್ಬೋದು, ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದ್ರು ಒಂದು ಗುರಿಯನ್ನು ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ತುಂಬ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು, ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತು ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂಥ ಗುರುನೂ ಕೂಡ ಇರಬೇಕು, ಮತ್ತು ನಿರಂತರ ಒಂದು ಪರಿಶ್ರಮನೂ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂಥ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದಂತ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದೆಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದೆಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು ಒಂದು ನನ್ನ ಒಂದು ಕೋರಿಕೆ. ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
0: ಎಸ್ ಸರ್, ಖಂಡಿತ ಸರ್, ಖಂಡಿತ ಬಹಳ ಸಂತೋಷ. ತಾವು ಒಂದು ಮಾತನ್ನು ಹೇಳಿದರೆ ಎಲ್ಲರ ಹತ್ರವೂ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು. ಇವತ್ತಿನ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೊಲವು ಸತ್ತಾಗಲೂ ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರು ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿ ತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು ಕೇಳಿದ್ದು ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ, ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ ಕೇಳುವಾಗ ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ, ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ ಸೋಲು ಗೆಲುವು ಬಂಧ
ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು. ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂಥ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದ್ವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ ಅದು. ಯಾರಿಗಾರು ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ, ನಂಗೆ ಎಷ್ಟು ವಹಿಸ್ತಾ ಇದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದ್ಯಾ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿ ಆದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟು ಇರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗೋ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನು ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸ್ಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲೂ ಪಾಲಿಸ್ಕೊಂಡು ಬರ್ತಾ ಇದ್ರು. ಬರೀ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನೂ ಇತ್ತು. ಅವರು ಹೆಚ್ಚಿನ ಸಮಯ ಕಳೀತಿದ್ದೆ ಮನೆ, ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ, ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ಬರೂ ಕೆಲ್ಸಕ್ಕೆ ಹೋಗಕ್ ಶುರು ಆಗ್ತಾರಲ್ವಾ, ಗಂಡನು ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಡ್ ಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರು ಏನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನು ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ. ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನೋ ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ ಈ ನುಡಿದಂಥ ಸಂಸಾರವನ್ನು ನೀಗಿಸುವಂಥ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನು ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನು ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡ ಆದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡೆಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗೇ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರೀ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೆ ಇದ್ರೆ ಸಾಲದು, ಜೊತೆಗೆ ಗಂಡನೂ ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೋ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರಿ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದ ವರ್ಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀನಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬಾ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ರೆ ಮಕ್ಕಳಿಗಾಗ್ಲಿ ಗಂಡಿ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬಾ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗ್ಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಲು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೇ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೇ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ಬರಿಗೆ ಒಂದು ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ. ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅಂದ್ರೆ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮಂದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಅವ್ರು ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನಾ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಲ್ಲ, ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನ ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೆ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ, ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ.
1: ಅದೇ ಮುಖ್ಯ,
0: ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ಈಗ ನೋಡಿ ಎಲ್ಲಾರು ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡಬಹುದು, ಎಲ್ಲಾರ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ ಅಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡಿಗೆ ಮಾಡಿದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೊ ಆ ತಾಯಿನೇ ಬಹುಶಃ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯವನ್ನು ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನು ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದೇನಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ, ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು BSc ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿರಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲೆಲ್ಲಿಗೆ ಏನೇನು ನಾವು ಉಪಯೋಗಿಸ್ಕೋಬೇಕು, ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ತರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ, ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದು ವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬಹುದು, ಯಾವ ಸಾಲನು ಬೇಡ ಸೋಲನು ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡ್ಬೇಕು, ಸುಮ್ನೆ ಇವತ್ ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡ್ಬಿಟ್ರೆ ನಾಳೆ ಯಾರು ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿ ಇದ್ರೆ ನಾವು ಈ ಬಡ್ಜೆಟ್ ನ ಫಾಲೋ ಮಾಡ್ಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು.
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ಸೊ ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ
1: ಅಂತ.
0: ಅಲ್ಲ, ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದಿದ್ದನ್ನ ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
1: ಖಂಡಿತ, ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
0: ಸೊ ಈ ವಿಚಾರದಲ್ಲಿ ಹೆಣ್ಣಿನ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿರುತ್ತೆ. ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ.
1: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದುವನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನು ಏನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೂ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರು ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹೆಂಗ್ ಬೈದ್ರು ಅಂತ ಅದ್ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಎಲ್ಲಿ ಬಂತು, ನಮ್ಮ ಬಾಯಿಂದ ಬಂದಿತ್ತಾನೇ ಅದು.
0: ಅಲ್ಲ, ಏನ್ ಮಾತಾಡೋರು ಅದು
1: ಕೇಳಿಸ್ಕೊಳ್ಳುತ್ತೆ, ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳ್ದಿದ್ರು ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ. ನಾವು ಇಲ್ದಿದ್ರು ಅದೇ ಮಗು ಯಾರಾದ್ರೂ ಬಂದ್ರೆ, ಅತಿಥಿ ನಾವು ಇಲ್ದಿದ್ರೆ ತಾನೇ ನಾವು ಮಾಡದೇ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾನು ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು, ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
0: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ತಿಳಿಸಬೇಕು. ಹೌದು ಅಂತ ಅದನ್ನ ಮಕ್ಕಳು ಅನುಸರಿಸ್ತಾರೆ.
1: ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು, ದುಂದು ವೆಚ್ಚ ಮಾಡಬಾರದು, ನಮ್ದು ನಮ್ಮ ಎಷ್ಟಿದೆ ನಮ್ಗೆ ಉಳಿತಾಯ, ನಾವು ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ, ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದರೆ ಒಂದು ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನು ನೀನು ಈ ತಿಂಗಳು ನೀನು ವ್ಯವಹಾರ ಮಾಡು, ಈ ಥರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯ ನೋಡೋಣ, ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನು ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವಾಗ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನ್ ಮಾಡಿದ್ರೆ ಉಳಿಸಬಹುದು, ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ. ಆ ತರ ಜವಾಬ್ದಾರಿನ ಕಲಿಸೋ ಅಂತ
0: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ಬರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನು ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್,
1: ಹಾಗೆ ಆಕೆ ಆಟ ಪಾಠ ಮಕ್ಕಳು ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿಯನ್ನು ಸಹ
0: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು, ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತೀವೋ ಅದು ಔಟ್ಪುಟ್ ಬರುತ್ತೆ
1: ಅಷ್ಟೇ
0: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಡ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
0: ಹೌದು, ಈಗ ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ?
1: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರ ಅವರಿಗೆ ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನ ಬರೆದಿಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು, ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ, ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ, ಮುಂದಕ್ಕೆ ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ ಆಗ್ಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು, ಟೈಮ್ ಸರಿಯಾಗಿ ಮಗು ಹೋಗಂಗೆ ಅದಕ್ಕೆ ಯೂನಿಫಾರ್ಮ್, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನೂ ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಕಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ ಆ ತಲುಪ್ತು, ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗೆ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಯಲ್ಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು, ಆ PTM ಅಂತ ಮಾಡ್ತಾರೆ ಅವರು ಪಾಪ, ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್, ನಮ್ಮ ಮಗು ಬಿಟ್ಬಿಟ್ವಿ ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ? ಅವ್ರಿಗೆ ಏನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು? ಅವ್ರು ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ? ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ. ಇನ್ಫಿನಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ, ಅದು ನಮ್ಮ ಜವಾಬ್ದಾರಿ, ನಮ್ಮ ಮಗು, ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ದೆ ಕಟ್ಟಬೇಕು. ಸಾಲಾಗ್ಲಿ ಸೋಲಾಗ್ಲಿ ಸೇರಿಸಿದೀವಿ, ಓದಿಸೋ ಜವಾಬ್ದಾರಿ ನಮ್ದು, ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದೆಯಾ ನಮಗೆ ಗೊತ್ತಾಗಲ್ಲ. ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವರು. ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಂತವ್ರು ಇರ್ತಾರೆ. ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ. ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ. ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ 10th standard 9th ಇಂದ 10th ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮಗೆ ಭಯ ಆಗುತ್ತೆ. ನೀವು ಓದಿದ್ರಿ, ಈಗ ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರಾ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಬೇಕು, ಏನಿದೆ ವಸ್ತು. ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರೋ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟರಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡಬೇಕು ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತು ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು. ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್, ಅವರಿಗೆ ಡೌಟ್ ಬರಬಾರ್ದು. ಓ, ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ಮ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ಥರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು. ಏನಾಗ್ತಿದೆ, ನಮಗೂ ಭಾಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರೂ ತೊಂದೇನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು. ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
0: ಅಲ್ಲ, ತಾವು ಹೇಳದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗ್ಬೇಕು ಅಂದ್ರೆ ಅವಳು ಗಮನಿಸಬೇಕು.
1: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ, ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜ್ಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೆ ಆಗಿರುತ್ತೆ.
0: ಮತ್ತೆ ನಮ್ಮ ಕೇಳುಗರು ಅಪಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ. ಹಾಗಾಗಿ ಅವಳೇ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ
1: ಖಂಡಿತ ಖಂಡಿತ. ಹಂಗಾದ್ರೆ ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿದ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ. ಆಗ ಇಬ್ರು ದುಡಿತಾ ಇದ್ರೆ ಅದು ಇವಳಿಗೂ ಟೈಮ್ ಇಲ್ಲ, ಅವ್ರಿಗೂ ಟೈಮ್ ಇಲ್ಲ ಆಗುತ್ತಲ್ಲ.
0: ಇನ್ನು ಚಾಲೆಂಜ್ ಬರುತ್ತೆ, ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನ
1: ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ, ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್
0: ಮಾಡಿ ದುಡಿಯೋ ಬರದಲ್ಲಿ ಈ ಮಕ್ಕಳು. ನೀವ್ ಹೇಳಿದ್ರಲ್ಲ ಚಲನವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ, ಅದ್ ಪ್ಲಾನ್ ಮಾಡ್ಕೊಂಡು
1: ಇಬ್ರು ಹಂಚ್ಕೋಬೇಕು ಸಮಾನವಾಗಿ. ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ ಅಲ್ಲ, ಅವ್ರ ಒಟ್ಟಿಗೆ ಜವಾಬ್ದಾರ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು ನೀನ್ ಇದನ್ನ ನೋಡ್ಕೊ, ನಾ ಅದನ್ನ ನೋಡ್ಕೊಳ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ.
0: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚ್ಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನ ಹಾಕಿದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನ ಹಾಕಿ ಕೊಟ್ಟಿರ್ತಾರೆ. ಸೊ ಅದನ್ನ ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗ್ಬೇಕಾಗತ್ತೆ. ಇವತ್ತಿನ ಸ್ಥಿತಿಗೆ ಕರೆಕ್ಟ್ ಆಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನು ಗಮನಿಸಬೇಕು, ಮತ್ತು ಹಿರಿಯರನ್ನು ಗೌರವಿಸಬೇಕು, ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರನ್ನು ಗೌರವಿಸಬೇಕು, ಅವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನು ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿಯಾಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟನ್ನ ಅನುಭವಿಸ್ಕೊಂಡು ಬಂದ್ವಿ, ಅದನ್ನು ನಾಲ್ಕು ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯಿತು ಅಂತ ಕೇಳಿದವರಿಗೆ ಏನಾರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
0: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

0: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
1: ಕೇಳು ಕೇಳು ಕೇಳು ಜಾಣ.

ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನ ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ.

0: ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನು ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನ ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನ ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನ ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹು ದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು. ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾತ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣು ನೊಣಕ್ಕೂ ಹುಳುಗಳ ಕಾಟ ಇದೆ.

ಬಿಸಿಲಲ್ಲಿ ಸೆರೆ ಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೇ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ?

ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ ಹೇಳುತ್ತಿದ್ದರು, ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನದ ಮೂಲಕ ಭಗವಂತನನ್ನ ಸೇರುವಂಥದ್ದು ಜ್ಞಾನಯೋಗ. ಹಾಗಾಗಿ ಪ್ರತಿಯೊಬ್ಬರು ಯಾರು ಯಾವುದೇ ಮಾರ್ಗದಲ್ಲಿ ಬರಲಿ, ಅವರೆಲ್ಲರೂ ಹೋಗಿ ಸೇರುವಂಥದ್ದು ಆ ಭಗವಂತನ ಪಾದಕ್ಕೆ. ಅದನ್ನೇ ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಅಂತ ಹೇಳಿ ತಿಳಿಸಿರುವಂಥದ್ದು. ಇಲ್ಲಿ ಪ್ರಥಮವಾಗಿ ಬರುವಂತಹ ಅರ್ಜುನ ವಿಷಾದ ಯೋಗ ಅಂತೇಳಿ ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೊಂದು ಮೂಲ ಅರ್ಥ ಇದೆ. ಯೋಗ ಅಂತಂದ್ರೆ ನಮಗೆ ತುಂಬಾ ಅರ್ಥಗಳು ಸಂಸ್ಕೃತದಲ್ಲಿ ಸಿಗುತ್ತೆ. ಯೋಗ ಅಂದ್ರೆ ಪ್ರತಿಯೊದಿನ ನಾವು ಬೆಳಿಗ್ಗೆ ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ, ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂತ ಹೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚ ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವು ಉಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ಸು ಮಾಡುತ್ತೆ. ನಮಗ್ ನೋಡಿ, ದುಃಖ ಆದಾಗ ಮಾತ್ರ
ಅಪ್ಪ ದೇವ್ರೆ, ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವ್ರೆ ನನಗೆಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನ್ ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೆ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂತವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ? ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ? ಎದುರುಗಡೆ ಇರುವಂತವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂತಹ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು? ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ. ವಿಷಾದದಿಂದ ನಾನು ಯುದ್ಧ ಮಾಡಲಿಕ್ಕಾಗಲ್ಲಪ್ಪ, ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂಥ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನು ಮಾಡಬೇಕಾಗಿದೆ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನು ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನು ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನ ನೋಡಬೇಕಾಗಿರೋದು, ಇದನ್ನ ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನು ನೋಡಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನ ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾವ ಉದ್ಯಮವಿರಲಿ ಅದರದರ ಕಷ್ಟವಿದೆ, ಕಾದು ಕುಳಿತಿವೆ ಅಲ್ಲಿ ಚಿಂತೆ ಛಲ ನೂರು.

ನೋವು ಇರದೆ ಮುದ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವು ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೇನಾಗ್ಲಿ ವಸ್ತೇನಲ್ಲ, ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬನ ಬಗ್ಗೆ, ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ. ಯಾಕಷ್ಟು ಮುಖ್ಯ ಅಂತಂದ್ರೆ, ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟ್ರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ, ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ದು, ಹಂಗೆ ಕಬ್ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂತ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವ್ದಪ್ಪ ಅಂದ್ರೆ, ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂತ ಪಾಲಳ್ಳಿಯ ವಿರಿಜಾನಾಲೆಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪ ಅಂತಂದ್ರೆ, 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಮಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆಯನ್ನು ಬಿರುದನ್ನ ಅಥವಾ ಗೌರವವನ್ನ, ಗೌರವ ಪ್ರಶಸ್ತಿಯನ್ನ ಲಂಡನ್ ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತಹ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೋತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ, ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬಹುದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್, ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಲ್, ವಿಶ್ವೇಶ್ವರಯ್ಯ, ಕಾಂತರಾಜ್ ಅರಸ್, ಹಿಂಗೆ ಈ ದಿವಾನ್ರಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟ್ ಅಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯ್ತು ನೋಡಿ. ಅವಾಗ ತಾನೆ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದ್ರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗಿಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನ ನೇಮಕ ಮಾಡ್ತದೆ. ನಂತರ ಅದು 1930 ಸಕ್ಕರೆ ಉದ್ಯಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನ ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನ ಕೊಡ್ತದೆ. ಅದಾದ್ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಇದೆ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲ್ಲಿ. ಈಗ ಏನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೋತಾ ಇದ್ದೀವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರು. ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನ ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
0: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರು
1: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತಾರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಾರೆ, ಕಬ್ಬನ್ ಬೆಳೆಸಬೇಕು. ಕಬ್ಬನ್ ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡಬೇಕು,
0: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
1: ಹೇಳ್ಕೊಡೋದಕ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ, ಕ್ಯಾನಲಾಗ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನೂ ಬಂತು. ಜನಕ್ಕೆ ಹೆಂಗಾಗೋಯ್ತು ಮಂಡ್ಯದವ್ರಿಗೆ, ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು. ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ, ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು. ಸಹಾಯಧನ ತೆರಿಗೆ, ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷರು ಏನ್ ಮಾಡಿದ್ರು, ಆ ಉನ್ನಾರ ಹೆಂಗಿತ್ತು ಅಂದ್ರೆ, ಅವತ್ತಿನ ಜಮೀನ್ಗೆ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ
0: ಇರಬೇಕು.
1: ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗ್ಬೇಕು ಅಂದ್ರೆ ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈ ಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಶೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ, 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಆಗ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿ ಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ಅರಿತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ 5,000, 8,000, 10,000 ಆ ರೀತಿ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಅಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ ನೋಡಿ ರೆಡ್ ಮಾರಿಷಿಯಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂತಹ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳ್ದಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸ್ವಾಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದಂಥದ್ದು.
0: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನು ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ. ಬೆಳೆ ಬೆಳೆಯೋದಕ್ಕೆ ಬರೀ ಒಂದು ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯಿತು ಆದಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
1: ಫಸ್ಟ್ ಟೈಮ್ ಅಗ್ರಿಕಲ್ಚರನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜರು ಆವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,500 ದುಡ್ಡನ್ನು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಜಾವಾ ಇದೆ, B-208 ಇದೆ. ಹಿಂಗೆ ಅನೇಕ ಬೆಳೆಗಳು, ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು, ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ 1 ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತೆ ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯ್ತು ಫಸ್ಟ್ 1933 ಅಲ್ಲಿ ಶುರು ಆದಾಗ 307,500 ರೂಪಾಯಿ ಲಾಭವನ್ನ ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮ್ಗೆ ಫ್ಯಾಕ್ಟ್ರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರೀಕರಣ ಆಯ್ತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬಿನ ಸಿಪ್ಪೆನು ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ, ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
0: ಸರ್ಕಾರ
1: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದು. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್ ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಸಹ ಉತ್ಪಾದನೆ ಮಾಡ್ತಾಯಿದ್ರು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನ ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂತ ಕೀರ್ತಿ ನಮ್ಗೆ ಮೈಶುಗರ್ ಫ್ಯಾಕ್ಟರಿ ಸಿಗ್ತದೆ. ಮತ್ತೆ ಮಾದಕ ಪಾನೀಯಗಳನ್ನ ರಫ್ತು ಮಾಡ್ತಾ ಇದ್ರು, ಬ್ರಾಂದಿ, ವಿಸ್ಕಿ, ಜಿನ್, ರಮ್ ಗಳನ್ನ ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾ ಇದ್ರು. ಏನಕ್ಕೆ ಯೂಸ್ ಆಗ್ತಾ ಇತ್ತು ಅಂದ್ರೆ ಈ ಫೋಟೋ ಫಿಲಂಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದ್ಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್ ಅವತ್ತು ಪೆಪ್ಪರ್ಮೆಂಟ್ ಅನ್ನ ತಯಾರು ಮಾಡ್ತಾ ಇದ್ರು. ಮತ್ತೆ ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ತರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾ ಇದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಅನ್ನ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನ ಮೀರಿಸುವಂತಹ ಗೋಲ್ಡನ್ ಸಿರಪ್ ಅನ್ನ ತಯಾರಿಸ್ತಾ ಇತ್ತು. ಅವತ್ತು ಏನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ಬೇಕಾದ್ರೆ, ಚಪಾತಿ ತಿನ್ಬೇಕಾದ್ರೆ ಈ ಗೋಲ್ಡನ್ ಸಿರಪ್ ಅನ್ನ ಬಳಕೆ ಮಾಡ್ತಾ ಇದ್ರು. ಹಿಂಗೆ ಬೆಳವಣಿಗೆ ಆಗಿದ್ದು.
0: ಒಂದು ಮೈ ಶುಗರ್ ಕಾರ್ಖಾನೆ
1: ಒಳಗೆ ಇಷ್ಟಿದೆ,
0: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
1: ನೀವು ಅದನ್ನ ನೋಡಿ, ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾ ಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳು ಇರ್ತಾ ಇತ್ತು.
0: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈಶುಗರ್ ಇಂದ ಅಭಿವೃದ್ಧಿ ಆಯ್ತು.
1: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ ನಾವೇನ್ ಹೇಳ್ತೀವಿ, ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟಲಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2,600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದ್ರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದ್ರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪ ಅಂತಂದ್ರೆ,
0: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂಥ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
1: ನೋಡಿ, ಅದ್ರ ಮೈಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
0: ಹೌದು,
1: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು. ಪ್ರಯೋಗ ಕ್ಷೇತ್ರ ಇತ್ತು. ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಶುಗರ್ ಫ್ಯಾಕ್ಟರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ, ಜನಕ್ಕೆ ಅನುಕೂಲ ಆಗತ್ತ, ಆಮೇಲೆ ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದ್ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು, ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೋತದೆ, ಅಟ್ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟರಿಗಳಿದ್ವು, 3-4 ಶುಗರ್ ಫ್ಯಾಕ್ಟರಿಗಳು ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯಕ್ಕೆ ಸಾಧ್ಯ? ಒಂದ್ ಕಡೆ 500 ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡಿದ್ರೆ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಿಗೆ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಲಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ 500 ಕೋಟಿ ಎಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಎಷ್ಟು, ಒಂದು 100 ಕೋಟಿ ಎಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಎಷ್ಟು ಅನುದಾನ ಇದೆ. ಆದರೆ ಒಂದು ಪ್ರಶ್ನೆ, 1,000,000,000 ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈಗ ಕಂಪ್ನಿಯನ್ನು ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿಯಲ್ಲಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಂಥ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂತಹ ಮಹಾರಾಜರ ನೆನಪೇನಾರು ಇದ್ರೆ ಅದು ಮೈಶುಗರ್ ಫ್ಯಾಕ್ಟರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂತಹ ಮೈಶುಗರ್ ಫ್ಯಾಕ್ಟರಿ.
0: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯ್ತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈಶುಗರ್ ಬಗ್ಗೆ, ಅಂದ್ರೆ ಈ ಮೈಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
1: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
0: ಕಳಿಸ್ತಾ ಇದೀವಿ.
1: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22 ಸಮೀಕ್ಷೆ ಮಾಡಿದಾಗ 290-320 ದಶಲಕ್ಷ ಟನ್ನಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಿದ್ದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ, ಎಲ್ಲರಿಗೂ ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ ಬೇಕು. ಈಗ ಎಲ್ಲರ ಮನೆಯಲ್ಲೂ ಸಕ್ಕರೆಯನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದ ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದೇ ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದಿಂದನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ, ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ, ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ. ತಮಿಳುನಾಡಿಂದ ಎಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆದಲ್ಲಿದ್ದಾರೆ, ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದಿದ್ರು, ಔದ್ಯೋಗಿಕ ಕ್ರಾಂತಿ ಆಯಿತು, ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೆನೂ ಸಹ ಅದು ಇರಬೇಕು, ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
2: ಖಂಡಿತ ಸರ್.
1: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ, ಮಹಾರಾಜರು ತುಂಬ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
2: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
1: ಕೇಳುಗರಿಗೆ ಏನಪ್ಪ ಹೇಳೋದಂದ್ರೆ, ಅವತ್ತ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು, ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
2: ಅವರ
1: ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ ಬ್ರಿಟಿಷರನ್ನ ಬ್ರಿಟಿಷ್ನ ಎದುರಾಕೊಂಡು ಅವ್ರ ಜೊತೆ
2: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
1: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟ್ರಿನ ಸರ್ಕಾರಿ ಸಮಯದಲ್ಲೇ ಮುನ್ನಡೆಸಬೇಕು.
2: ಖಂಡಿತ.
1: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಬೆಳೆಸೋಣ, ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನೋ ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದು ಇಷ್ಟ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
2: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ರಿ. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.
2: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
2: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
3: ಇದು ನಮ್ಮ ನಾಡು

0: ಇದು ಜೆಎಸ್ಎಸ್ ರೇಡಿಯೋ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನಿಂದ ಪ್ರಸಾರವಾಗುತ್ತಿದೆ. ಇದು ಮೈಸೂರಿನ ಹೆಮ್ಮೆಯ ರೇಡಿಯೋ.
1: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ಸಂಜೆಯ ನಮಸ್ಕಾರಗಳು. ಪ್ರಿಯ ಕೆಳಗರೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿ ಅಕ್ಟೋಬರ್ ತಿಂಗಳ 3ನೇ ತಾರೀಖು ಶನಿವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ರಮೇಶ್. ಬನ್ನಿ, ಈ ಸಂಜೆ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದನ್ನು ತಿಳಿಯೋಣ. ಸಂಜೆ 6:05 ಕರುಣಾಳು ಬಾ ಬೆಳಗ್ಗೆ, 6:15 ನಾದನಮನ, 6:25 ವಚನವಾಹಿನಿ, 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ. 6:50 ಚಿಂತನಧಾರೆ ಹಾಗೂ 7:00 ವಿಶೇಷ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಲಿದ್ದೀರಿ. ಪ್ರಿಯ ಕೆಳುಗರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ 91.2 FM ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನಿಂದ ಪ್ರಸಾರವಾಗುತ್ತಿದೆ.

ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದ ವಿಷಯ ದೇವರ ಜಾತಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬ ಬೆಳಕೆ.

ಸ್ವರ್ಗಕ್ಕೆ ಹೋದ. ಅದು ಸ್ವರ್ಗದಲ್ಲಿ ಅವನ ಮೊದಲನೆಯ ದಿನ. ಅವನು ಪ್ರವೇಶ ಮಾಡುತ್ತಿದ್ದಂತೆಯೇ ರೋಮಾಂಚನವಾಯಿತು. ಅದೇನು ಅದ್ಭುತ ಸುವಾಸನೆ ಅಲ್ಲಿ! ಅತ್ಯಂತ ಸುಮಧುರವಾದ ಸಂಗೀತ ತೇಲಿ ಬರುತ್ತಿದೆ. ಎಲ್ಲಿ ನೋಡಿದಲ್ಲಿ ಹೂವುಗಳು ಅರಳಿ ನಿಂತಿವೆ. ತರತರಹದ ಬಣ್ಣದ ಬೆಳಕುಗಳು ಆಗಾಗ ಹೊಳೆದು ಮರೆಯಾಗುತ್ತಿವೆ. ಅವನಿಗೆ ಸ್ವರ್ಗ ತುಂಬಾ ಚೆನ್ನಾಗಿರುತ್ತದೆಂದು ತಿಳಿದಿತ್ತು. ಆದರೆ ಇಷ್ಟು ಅದ್ಭುತವಾಗಿರುತ್ತದೆಂದು ಊಹಿಸಿರಲೂ ಇಲ್ಲ. ಅಲ್ಲಲ್ಲಿ ದೇವದೂತರು ನಗು ನಗುತ್ತಾ ಸುಳಿದಾಡುತ್ತಿದ್ದರು. ಒಬ್ಬರನ್ನ ಗುಂಡ ಕೇಳ್ದ, ಸ್ವರ್ಗ ಯಾವಾಗ್ಲೂ ಇಷ್ಟು ಅದ್ಭುತವಾಗಿ ಇರುತ್ತದೆಯೇ? ದೇವದೂತ ಮೆಲ್ಲನೆ ನಕ್ಕು, ಬಹುಶಃ ನೀವು ಹಿಂದೆ ಸ್ವರ್ಗಕ್ಕೆ ಬಂದಿರಬೇಕು. ನಿತ್ಯವೂ ಸ್ವರ್ಗ ಸುಂದರವಾಗಿಯೇ ಇರುತ್ತದೆ. ಆದರೆ ಇಂದು ವಿಶೇಷ ದಿನ ಅಲ್ವೇ? ಇಂದು ಭಗವಂತ ಹುಟ್ಟಿದ ದಿನ, ಅದಕ್ಕೆ ವಿಶೇಷ ಅಲಂಕಾರ. ಇನ್ನು ಸ್ವಲ್ಪ ಹೊತ್ತಿಗೆ ಮೆರವಣಿಗೆಗಳು ಪ್ರಾರಂಭವಾಗುತ್ತದೆ. ನೀವು ತಡವಾಗಿ ಬಂದಿದ್ದಕ್ಕೆ ದುಃಖ ಬೇಡ, ನೀವು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಬಹುದು. ಗುಂಡನಿಗೆ ತುಂಬಾ ಸಂತೋಷವಾಯಿತು. ತಾನು ಎಂಥ ಸರಿಯಾದ ಸಮಯಕ್ಕೆ ಸ್ವರ್ಗ ಸೇರಿದ್ದೇನೆ! ಎಂಥ ದಿವ್ಯ ಮೆರವಣಿಗೆಯನ್ನು ನೋಡುವುದು, ಭಗವಂತನ ಹುಟ್ಟು ಹಬ್ಬದಲ್ಲಿ ಪಾಲ್ಗೊಳ್ಳುವುದು ಸುಲಭವೇ? ಹೀಗೆ ಚಿಂತಿಸುವುದರಲ್ಲಿ ಮೆರವಣಿಗೆ ಶುರುವಾಯಿತು. ಒಂದು ಬಂಗಾರದ ಕುರ್ಚಿಯ ಮೇಲೆ ಅತ್ಯಂತ ಆಕರ್ಷಕವಾದ ವ್ಯಕ್ತಿಯೊಬ್ಬ ಕುಳಿತಿದ್ದಾನೆ. ಆ ಕುರ್ಚಿಯನ್ನ ಒಂದು ಅಲಂಕೃತವಾದ ವೇದಿಕೆಯ ಮೇಲೆ ಇರಿಸಲಾಗಿದೆ. ಹತ್ತಾರು ಜನ ಆ ವೇದಿಕೆಯನ್ನು ಹೊತ್ತು ನಡೆಯುತ್ತಿದ್ದಾರೆ. ಈ ವೇದಿಕೆಯ ಹಿಂದೆ ಸಂತೋಷದಿಂದ ಘೋಷಣೆಗಳನ್ನು ಕೂಗುತ್ತಾ ಲಕ್ಷಾಂತರ ಜನ ಸಂಭ್ರಮದಿಂದ ನಡೆಯುತ್ತಿದ್ದಾರೆ. ಗುಂಡನಿಗೆ ಆ ವ್ಯಕ್ತಿ ಯಾರು ಅಂತ ತಿಳಿಯಲಿಲ್ಲ. ಮೆರವಣಿಗೆಯಲ್ಲಿ ಹೋಗುತ್ತಿದ್ದವನೊಬ್ಬನನ್ನ ಕೇಳ್ದ. ಆತ ಇವನನ್ನ ದಿಟ್ಟಿಸಿ ನೋಡಿ, ಅವ್ರ್ಯಾರು ತಿಳಿಲಿಲ್ವೇ? ಆತ ಮಹಾನುಭಾವನಾದ ಯೇಸುಕ್ರಿಸ್ತ ಎಂದು ಹೇಳಿ ನಡೆದ. ಈ ಮೆರವಣಿಗೆ ಮುಗಿಯುತ್ತಿದ್ದಂತೆಯೇ ಒಂದು ಬಲಿಷ್ಠವಾದ ಕುದುರೆಯ ಮೇಲೆ ಮತ್ತೊಬ್ಬ ವ್ಯಕ್ತಿ ಬಂದದ್ದು ಕಂಡಿತು. ಅವನ ಹಿಂದೆಯೂ ಲಕ್ಷಾಂತರ ಜನ ಸಂತೋಷದಿಂದ ಜೈಕಾರ ಹಾಕುತ್ತಾ ನಡೆಯುತ್ತಿದ್ದಾರೆ. ಒಬ್ಬ ಹಿಂಬಾಲಕನಿಂದ ವ್ಯಕ್ತಿ ಪ್ರವಾದಿ ಮಹಮ್ಮದ ಎಂದು ತಿಳಿಯಿತು. ಈ ಗುಂಪು ಮರೆಯಾಗುತ್ತಲೇ ಸುಂದರವಾದ ಬಂಗಾರದ ರಥದಲ್ಲಿ ಸ್ವಲ್ಪ ಗೌರವ ವರ್ಣದ ಆಕರ್ಷಕ ವ್ಯಕ್ತಿ ಬಂದ. ಅವನ ಹಿಂದೆಯೂ ಲಕ್ಷಾಂತರ ಜನ. ಅವರು ಹಾಡುತ್ತಿದ್ದಾರೆ, ಕುಣಿಯುತ್ತಿದ್ದಾರೆ. ಅವರಲ್ಲೊಬ್ಬ ಕೂಗಿದ, ಶ್ರೀ ಕೃಷ್ಣ ಭಗವಾನ್ ಕಿ ಜೈ ಎಂದು. ಓಹೋ, ಆತ ಶ್ರೀಕೃಷ್ಣ ಎಂದುಕೊಂಡ ಗುಂಡ. ಇದಾದ ನಂತರ ಅನೇಕ ಮೆರವಣಿಗೆಗಳು ನಡೆದವು. ಭಗವಾನ್ ಬುದ್ಧನ, ಪರಮಜ್ಞಾನಿ ಮಹಾವೀರನ ಮತ್ತವರ ಹಿಂಬಾಲಕರಾದ ಲಕ್ಷಾಂತರ ಜನರ ಮೆರವಣಿಗೆ ಅದ್ಧೂರಿಯಾಗಿತ್ತು. ಅಂತೆಯೇ ಅದೆಷ್ಟು ಮೆರವಣಿಗೆಗಳು ನಡೆದವೋ ಎಲ್ಲ ಮುಗಿಯಿತು ಎನ್ನುವಾಗ ಕೊನೆಯ ಒಬ್ಬ ನಿಸ್ತೇಜನಾದ ಮನುಷ್ಯ ಬಸವಳಿದಂತಿದ್ದ. ಕುಂಟುವ ಕುದುರೆಯ ಮೇಲೆ ಬರುತ್ತಿದ್ದ. ಅವನ ಹಿಂದೆ ಯಾರೂ ಇಲ್ಲ. ಅದನ್ನು ಕಂಡು ಗುಂಡನಿಗೆ ನಗೆ ಬಂತು. ಯಾರಪ್ಪ ನೀನು? ನಿನ್ನ ಹಿಂದೆ ಯಾರು ಬರ್ತಿಲ್ವಲ್ಲ ಎಂದು ಅವನನ್ನ ಕೇಳಿದ. ಆತ ಆಗ ನಿಟ್ಟುಸಿರು ಬಿಟ್ಟು, ನಾನೇನಪ್ಪ ದೇವ್ರು, ಇಂದು ನನ್ನ ಹುಟ್ಟಿದ ಹಬ್ಬ ಎಂದಾಗ ಗುಂಡ, ಇದೇನು ನಿನ್ನ ಅವಸ್ಥೆ ಹೀಗಾಯ್ತು ಎಂದು ಕೇಳಿದಾಗ ದೇವರು ಹೇಳಿದ, ನಾನು ಮನುಷ್ಯ ಜಾತಿಯೊಂದನ್ನೇ ಸೃಷ್ಟಿ ಮಾಡಿದೆ. ಆದರೆ ಅವರು ತಮ್ಮನ್ನು ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು, ಜ್ಯೂಗಳು ಎಂದು ಹರಿದು ಹಂಚಾಗಿ ಹೋಗಿದ್ದಾರೆ. ಯಾರೂ ನನ್ನ ಹಿಂದೆ ಬರಲೇ ಇಲ್ಲ. ನಾನೇನು ಮಾಡಲಿ? ಗುಂಡ ತಾನಾದರೂ ದೇವರ ಹಿಂದೆ ಹೋಗಬೇಕೆಂದು ತೀರ್ಮಾನಿಸಿದ. ಅಷ್ಟರಲ್ಲಿ ಎಚ್ಚರವಾಗಿ ಕನಸು ಒಡೆಯಿತು. ಎದ್ದು ಕುಳಿತು ದೇವರ ಪರಿಸ್ಥಿತಿಯನ್ನು ನೆನೆದಾಗ ಗಾಬರಿಯಾಗಿ ಬೆವರು ಕಿತ್ತುಕೊಂಡು ಬಂದಿತ್ತು. ಬಂಧುಗಳೇ, ದೇವರು ನಮ್ಮನ್ನು ಮನುಷ್ಯರನ್ನಾಗಿ ಸೃಷ್ಟಿಸಿದ. ಆದರೆ ನಾವು ಅವನ ಅಪೇಕ್ಷೆಯಂತೆ ಒಂದಾಗಿ ಬದುಕದೆ ಗುಂಪುಗಳಾಗಿ ಒಡೆದುಕೊಂಡು ಪರಸ್ಪರ ವಿರುದ್ಧವಾಗಿ ನಿಂತು ಕಿತ್ತಾಡುತ್ತಿದ್ದೇವೆ. ದೇವರಿಗೆ ಮತವಿಲ್ಲ, ಜಾತಿಯಿಲ್ಲ. ಆದರೆ ಅವನ ಹೆಸರು ಹೇಳಿಕೊಂಡು ನಾವು ಜಾತಿ ಮತವೆಂದು ಹೊಡೆದಾಡುತ್ತಿದ್ದೇವೆ,
ರಾಜಕೀಯ ಮಾಡುತ್ತಿದ್ದೇವೆ. ಇದೆಷ್ಟು ಸರಿ?

ಪ್ರಿಯ ಕೇಳುಗರೆ, ಇದುವರೆಗೂ ಕರುಣಾಳು ಬಾಬೆಳಕೆ ಕಾರ್ಯಕ್ರಮದಲ್ಲಿ ದೇವರ ಜಾತಿ ಕುರಿತು ಕೇಳಿದಿರಿ. ವಿಷಯದ ಮೂಲ ಡಾಕ್ಟರ್ ಗುರುರಾಜ ಕರಜಗಿರವರ ಕರುಣಾಳು ಬಾಬೆಳಕೆ ಪುಸ್ತಕದ ಆಯ್ದ ಲೇಖನ. ಪ್ರಸ್ತುತಿ ಶ್ರೀಮತಿ ಎಂ ಕನ್ಯಾಕುಮಾರಿರವರು.

0: ಪ್ರಿಯ ಕೇಳುಗರೆ, ಇದುವರೆಗೂ ನಾಥನಮನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಚನವಾಹಿನಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಇವುಗಳ ತಾತ್ಪರ್ಯಗಳ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿ ಅವರು.
1: ಸುಪ್ರಸಿದ್ಧ ವಚನಕಾರರ ನುಡಿಮುತ್ತುಗಳು.
2: ಶರಣು ಶರಣಾರ್ಥಿ, ನಮ್ಮ ಜೀವನದಲ್ಲಿ ನಮಗೆ ಎಂದೂ ಕೂಡ ಈ ಅಭಿಮಾನ ಇರಬಾರದು, ನನ್ನಷ್ಟು ಜ್ಞಾನಿಗಳು ನನ್ನಷ್ಟು ವಿದ್ಯಾವಂತರು ಯಾರೂ ಇಲ್ಲ ಅಂತ. ಕೆಲವರಿಗೆ ನಾನೇ ವಿದ್ಯಾವಂತ ಅನ್ನುವಂತಹ ಅಭಿಮಾನ ಬಂದ್ರೆ ಅವರ ಜೀವನದಲ್ಲಿ ಅವರು ಎಲ್ಲೂ ಕೂಡ ತಾವು ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಬೆಲ್ಲದ ಪುತ್ತಳಿಯ ಕೈಯಲ್ಲಿ ಹಿಡಿದು ಎಲ್ಲಿ ಚುಂಬಿಸಿದರೂ ಇನಿದಹುದು, ಬೇವಿನ ಹಣ್ಣನ ಮೆಲ್ಲನೆ ಚುಂಬಿಸಿದರೆ ಇನಿದಹುದೇ, ಎಲ್ಲಾ ವಿದ್ಯವನ್ನು ಬಲ್ಲೆವೆಂಬರು ಅವರು ಸಲ್ಲದೇ ಹೋದರಯ್ಯ ಗುಹೇಶ್ವರ. ಅಲ್ಲಮ ಪ್ರಭುಗಳು ಇಲ್ಲಿ ಬಹಳ ಸುಂದರವಾಗಿ ನಮ್ಗೆ ಈ ಮಾತನ್ನ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಬೆಲ್ಲವನ್ನ ಇಟ್ಕೊಂಡು ನಾವು ಯಾವ ಕಡೆ ಚುಂಬಿಸಿದರೂ ಕೂಡ ಅದರಲ್ಲಿ ಸಿಹಿನೇ ಅನುಭವ ಆಗ್ತದೆ. ಸಿಹಿ ಅನ್ನುವಂಥದ್ದು ಬೆಲ್ಲದ ಪುತ್ತಳಿಯಿಂದ ಹನಿ ಹನಿಯಾಗಿ ಬೀಳ್ತಾ ಇರ್ತದೆ. ಯಾವ ಕಡೆಯಿಂದ ಬೆಲ್ಲವನ್ನ ನಾವು ಬಾಯಲ್ಲಿ ತಿನ್ಲಿಕ್ಕೆ ಪ್ರಯತ್ನ ಪಟ್ಟರು ಅದನ್ನು ಚುಂಬಿಸಿದರೂ ಕೂಡ ಅದು ನಮಗೆ ಸಿಹಿಯ ಅನುಭವವನ್ನ ಮಾಡಿಸ್ತದೆ ಹೊರತು ಬೆಲ್ಲ ಎಂದು ನಮ್ಮ ಜೀವನದಲ್ಲಿ ನಮಗೆ ಸಪ್ಪೆಯ ಅನುಭವವನ್ನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆಲ್ಲದ ವಿಶೇಷತೆ, ಅದಕ್ಕೆ ಅನೇಕರು ಮಾತನಾಡುವಾಗ ಈ ರೀತಿ ಹೇಳ್ತಾರೆ, ಬೆಲ್ಲದ ರುಚಿ ಏನು ಅನ್ನೋದು ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ರುಚಿಯನ್ನ ಅನುಭವ ಮಾಡಿದವರಿಗೆ ಗೊತ್ತು. ಅಂದ್ರೆ ಬೆಲ್ಲ ಸಿಹಿ ಇದೆ ಅನ್ನೋದು ಎಲ್ರಿಗೂ ಗೊತ್ತು, ಆದ್ರೆ ಬೆಲ್ಲ ಹೇಗೆ ಸಿಹಿ ಇದೆ ಅನ್ನೋದು ನಮಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಆ ಬೆಲ್ಲವನ್ನ ನಾವು ತಿಂದು ನೋಡಿದಾಗ ಬೆಲ್ಲ ತುಂಬಾ ಸಿಹಿಯಾಗಿದೆ ಅನ್ನೋದು ಎಲ್ರಿಗೂ ಅನುಭವ ಆಗ್ತದೆ. ಅದಕ್ಕೆ ಬೆಲ್ಲ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ ಅಂದ್ರೆ ಬೆಲ್ಲ ಎಲ್ಲರಿಗೂ ಸಿಹಿಯ ಅನುಭವವನ್ನ ಮಾಡಿಸ್ತದೆ. ಯಾಕೆಂದ್ರೆ ಬೆಲ್ಲದ ಗುಣ ಸಿಹಿ, ಮಧುರತೆಯ ಗುಣವನ್ನ ಬೆಲ್ಲ ಎಲ್ರಿಗೂ ಅನುಭವ ಮಾಡಿಸ್ತದೆ. ಹೇಗೆ ಬೆಲ್ಲವನ್ನ ಎಲ್ಲರೂ ಇಷ್ಟಪಡ್ತಾರೋ ಹಾಗೆ ಯಾವ ವ್ಯಕ್ತಿ ಬೆಲ್ಲದಂತೆ ಮಾತನ್ನ ಆಡ್ತಾನೆ, ಮಧುರವಾದ ಮಾತನ್ನ ಆಡ್ತಾನೆ, ಆ ವ್ಯಕ್ತಿ ಕೂಡ ಎಲ್ಲರಿಗೂ ಇಷ್ಟ ಆಗ್ತಾನೆ. ಹೇಗೆ ಬೆಲ್ಲದ ಪುತ್ತಳಿಯನ್ನ ಯಾವ ಕಡೆಯಿಂದ ಚುಂಬಿಸಿದರೂ ಕೂಡ ಅದರಿಂದ ನಮಗೆ ಸಿಹಿಯಾದ ಹನಿ ಹನಿ ಬೆಲ್ಲದ ರುಚಿಯ ಅನುಭವವೇ ಆಗ್ತದೆ. ಬೆಲ್ಲದ ಹನಿ ಸೋರ್ತಾ ಇರುವಂತಹ ಆ ಬೆಲ್ಲದ ಪುತ್ತಳಿಯಲ್ಲಿ ಎಲ್ಲಾ ಕಡೆಯಿಂದನೂ ಬೆಲ್ಲ ನಮಗೆ ಸಿಹಿಯ ಅನುಭವವನ್ನ ಮಾಡಿಸ್ತದೆ. ಹಾಗೆ ಬೇವಿನ ಹಣ್ಣನ್ನ ನಾವು ಮೆಲ್ಲನೆ ಚುಂಬಿಸಿದರೂ ಕೂಡ ಬೇವಿನ ಹಣ್ಣಿನ ಗುಣ ಕಹಿ ಅನುಭವವನ್ನ ಮಾಡಿಸುವಂತಹ ಗುಣ. ಅದನ್ನ ಯಾವ ಕಡೆ ನಾವು ಟಚ್ ಮಾಡಿದ್ರು, ಯಾವ ಕಡೆ ಅದರ ರುಚಿಯನ್ನ ನೋಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಬೇವಿನ ಹಣ್ಣು ನಮ್ಮ ಜೀವನದಲ್ಲಿ ನಮಗೆ ಕಹಿಯ ಅನುಭವವನ್ನೇ ಮಾಡಿಸ್ತದೆ. ಏಕೆಂದ್ರೆ ಬೇವಿನ ಮರದ ವಿಶೇಷತೆ ಅಂದ್ರೆ ಕಹಿ, ಬೆಲ್ಲದ ವಿಶೇಷತೆ ಅಂದ್ರೆ ಸಿಹಿ. ಬೆಲ್ಲ ಮನುಷ್ಯನಿಗೆ ಸಿಹಿ ಅನುಭವವನ್ನ ಮಾಡಿಸಿದ್ರೆ ಬೇವು ಮನುಷ್ಯನಿಗೆ ಕಹಿಯ ಅನುಭವವನ್ನ ಮಾಡಿಸ್ತದೆ. ಹಾಗೆ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ತಮ್ಮನ್ನ ತಾವು ಬಹಳಷ್ಟು ಶ್ರೇಷ್ಠರು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅಲ್ಲಮ ಪ್ರಭುಗಳು ಬೆಲ್ಲ ಮತ್ತು ಬೇವಿನ ಉದಾಹರಣೆಯನ್ನ ಕೊಡ್ತಾ ಯಾವ ವ್ಯಕ್ತಿ ಯೋಗ್ಯ ಅನ್ನುವಂತಹ ಮಾತನ್ನ ಸುಂದರವಾಗಿ ಹೇಳ್ತಾ ಇದ್ದಾರೆ. ಯಾರು ನಾನು ಎಲ್ಲಾ ವಿದ್ಯೆಯನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲಾ ವೇದ ಶಾಸ್ತ್ರ ಉಪನಿಷತ್ತು ಎಲ್ಲವನ್ನೂ ಓದಿದ್ದೇನೆ, ನನ್ನಷ್ಟು ವಿದ್ಯಾವಂತರು ಯಾರು ಇಲ್ಲ, ನನ್ನಷ್ಟು ಜ್ಞಾನಿಗಳು ಯಾರು ಇಲ್ಲ, ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಈ ಜಗತ್ತಿನಲ್ಲಿ ನನ್ನಷ್ಟು ಯಾರು ಏನನ್ನೂ ತಿಳ್ಕೊಂಡಿಲ್ಲ ಅನ್ನುವಂತಹ ಅಭಿಮಾನದಲ್ಲಿ ಅನೇಕ ವಿದ್ಯಾವಂತರು ಅನೇಕ ಪಾಂಡಿತ್ಯವನ್ನ ಉಳ್ಳಂತಹ ಜ್ಞಾನಿಗಳು ಸದಾ ಕಾಲಕ್ಕೂ ನಿರಂತರ ಒಂದು ಅಹಂಕಾರದಲ್ಲೇ ಅವರು ಅನ್ಯರ ಮುಂದೆ ನಡ್ಕೊಳ್ತಾ ಇರ್ತಾರೆ. ಅಂದ್ರೆ ಅವರ ಜೀವನದಲ್ಲಿ ಆ ಅಭಿಮಾನ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಸಾಮಾನ್ಯ ವ್ಯಕ್ತಿಗಳನ್ನ ಅವರು ನೋಡಿದಾಗ ಸಾಮಾನ್ಯ ವ್ಯಕ್ತಿಗಳಲ್ಲಿ ಕೆಲವರು ಸ್ವಲ್ಪವೂ ಶಿಕ್ಷಣವನ್ನ ಕಲ್ತಿರೋದಿಲ್ಲ, ಅವಿದ್ಯಾವಂತರಿರ್ತಾರೆ. ಅಂತಹ ಅವಿದ್ಯಾವಂತರನ್ನ ನೋಡಿದಾಗ ಅವ್ರಿಗೆ ವಿಚಾರ ಬರ್ತದೆ, ನಾನು ಎಷ್ಟೊಂದು ವಿದ್ಯಾವಂತ, ನನ್ನ ಬಳಿ ಎಷ್ಟೊಂದು ಜ್ಞಾನ ಇದೆ, ಇವರು ಅವಿದ್ಯಾವಂತರು, ಇವರ ಜೀವನದಲ್ಲಿ ಇವರ ಬಳಿ ಸ್ವಲ್ಪವೂ ಜ್ಞಾನ ಇಲ್ಲ ಅನ್ನುವಂತಹ ವಿಚಾರವನ್ನ ಮಾಡ್ತಾರೆ. ಇನ್ನು ಯಾರಾದ್ರೂ ಬಂದು ಜ್ಞಾನಿಯಾದಂತಹ ವ್ಯಕ್ತಿ ಅಥವಾ ವಿದ್ಯಾವಂತನಾದಂತಹ ವ್ಯಕ್ತಿಯ ಮಹಿಮೆಯನ್ನ ಮಾಡಿದಾಗ ಅವರು ಯೋಚನೆ ಮಾಡ್ತಾರೆ, ನನ್ನಲ್ಲಿ ಜಾಸ್ತಿ ವಿದ್ಯೆ ಇರೋ ಕಾರಣ, ನಾನು ಎಲ್ಲರಿಗಿಂತ ಜಾಸ್ತಿ ಜ್ಞಾನಿ ಆಗಿರೋ ಕಾರಣ ಜನ ನನಗೆ ಗೌರವವನ್ನ ತೋರಿಸ್ತಾರೆ, ಸಮಾಜದಲ್ಲಿರುವಂತವರು ನನಗೆ ಗೌರವವನ್ನ ತೋರಿಸ್ತಾರೆ ಅನ್ನುವಂತಹ ವಿಚಾರ ಕೂಡ ಅವನ ಮನಸ್ಸಿನಲ್ಲಿ ಬರ್ತದೆ. ಆ ರೀತಿ ವಿಚಾರ ಬಂದಾಗ ಆ ವ್ಯಕ್ತಿ ಯೋಚನೆ ಮಾಡ್ತಾನೆ, ನಾನೇ ಶ್ರೇಷ್ಠ. ಯಾಕೆಂದ್ರೆ ಜನ ಎಷ್ಟೆಷ್ಟು ನೀವು ಜ್ಞಾನಿಗಳು, ಎಷ್ಟು ನೀವು ಎಲ್ಲವನ್ನು ಬಲ್ಲವರು ಅಂತ ಅವರ ಮಹಿಮೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಷ್ಟು ಒಳಗಡೆಯಿಂದ ಆ ವ್ಯಕ್ತಿಗೆ ಒಂದು ಅಭಿಮಾನ ಬರ್ತದೆ, ನನ್ನಷ್ಟು ಶ್ರೇಷ್ಠರು, ನನ್ನಷ್ಟು ಜ್ಞಾನಿಗಳು ಈ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ. ಈ ರೀತಿ ಅಭಿಮಾನಕ್ಕೆ ಒಳಗಾದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ನಿರಂತರ ಅಭಿಮಾನ ಉಳ್ಳಂತಹ ವ್ಯಕ್ತಿ ಕೆಳಗಡೆ ಬೀಳ್ತಾನೆ ಹೊರತವನೆಂದು ಮುಂದೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಅಭಿಮಾನ ಇರುವಂತಹ ವ್ಯಕ್ತಿಗೆ ಎಲ್ಲೂ ಸ್ಥಾನ ಇಲ್ಲ, ಅವನು ಎಲ್ಲೂ ಸಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಯಾವ ರೀತಿ ಅಂದ್ರೆ, ಯಾವ ವ್ಯಕ್ತಿಯ ಜೀವನದಲ್ಲಿ ನಾನೇ ಜ್ಞಾನಿ ಅನ್ನುವಂತಹ ಅಭಿಮಾನ ಇರ್ತದೋ, ನಾನೇ ವಿದ್ಯಾವಂತ, ನನ್ನಷ್ಟು ಶ್ರೇಷ್ಠ ಯಾರೂ ಇಲ್ಲ ಅನ್ನುವಂತಹ ಅಭಿಮಾನ ಇರ್ತದೋ, ಆ ವ್ಯಕ್ತಿ ಯಾವ ಸ್ಥಾನಕ್ಕೆ ಹೋದರೂ ಕೂಡ ಎಲ್ಲಾ ಜನರ ಮಧ್ಯದಲ್ಲಿದ್ದಾಗ ಎಲ್ಲರ ಮುಂದೆ ತನ್ನಲ್ಲಿ ಇದೇ ಗುಣವನ್ನೇ ಪ್ರತ್ಯಕ್ಷ ಮಾಡಿ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇರ್ತಾನೆ. ನಾನು ಜ್ಞಾನಿ ಅಂದ್ರೆ ಎಲ್ಲರೂ ನನ್ನ ಮಹಿಮೆ ಮಾಡಬೇಕು ಅಂತ ಕ್ಷಣ ಕ್ಷಣವು ಜನರ ಮುಂದೆ ಸ್ವಯಂನ ಮಹಿಮೆಯನ್ನ ಮಾಡಿ ತೋರಿಸ್ತಾ ಇರ್ತಾನೆ. ಎಲ್ಲರ ಮುಂದೆನೂ ಹೇಳ್ಕೊಳ್ತಾ ಇರ್ತಾನೆ, ನಾನು ಇದನ್ನ ಕಲ್ತಿದ್ದೀನಿ, ಇದನ್ನ ಕಲ್ತಿದ್ದೀನಿ, ನನಗೆ ಇದ್ರ ಬಗ್ಗೆ ಗೊತ್ತು, ಇದ್ರ ಬಗ್ಗೆ ಗೊತ್ತು ಅಂದ್ರೆ ಪ್ರತಿಯೊಂದು ವಿಚಾರ ನನಗೆ ಗೊತ್ತಿದೆ, ಪ್ರತಿಯೊಂದು ವಿಚಾರವನ್ನು ನಾನು ತಿಳ್ಕೊಂಡಿದ್ದೇನೆ ಅನ್ನುವಂತಹ ಮಾತನ್ನ ಆ ವ್ಯಕ್ತಿ ಎಲ್ಲರ ಮುಂದೆ ಬಾರಿ ಬಾರಿಗೂ ಹೇಳ್ಕೊಂಡು, ಹೌದಾ ನಿಮಗೆ ಇದು ಗೊತ್ತಾ ಇದು ಗೊತ್ತಾ ಅಂತ ಜನ ಅವರು ಆಶ್ಚರ್ಯದಿಂದ ಕೇಳಬೇಕು. ಆಶ್ಚರ್ಯದಿಂದ ಕೇಳೋದಷ್ಟೇ ಅಲ್ಲ, ಇಷ್ಟೆಲ್ಲಾ ಈ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾನಲ್ಲ ಅಂತ ಹೇಳಿ ಆ ವ್ಯಕ್ತಿಯ ಮಹಿಮೆಯನ್ನ ನಿರಂತರ ಮಾಡ್ತಾ ಇರಬೇಕು ಅಂತ ಹೇಳಿ ಆ ವ್ಯಕ್ತಿ ಸದಾ ಇಷ್ಟಪಡ್ತಾ ಇರ್ತಾನೆ. ಈ ರೀತಿ ಸದಾ ಅನ್ಯರು ನನ್ನ ಮಹಿಮೆಯನ್ನ ಮಾಡ್ಲಿ ಅಂತ ಇಷ್ಟಪಡುವಂತಹ ವ್ಯಕ್ತಿ ಜನರ ಮಹಿಮೆಯನ್ನ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾರೇ ಅವನ ಎದುರುಗಡೆ ಬಂದ್ರು ನನ್ನ ಮಹಿಮೆ

0: ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಯಾರಿಗೆ ನಾನು ಎಲ್ಲಾ ಬಲ್ಲೆ, ನನ್ನಷ್ಟು ವಿದ್ಯಾವಂತರು ಯಾರು ಇಲ್ಲ ಅನ್ನುವಂತಹ ಅಭಿಮಾನ ಬರ್ತದೆ, ಅವರಿಗೆ ಎಲ್ಲೂ ಜಾಗ ಇಲ್ಲ. ಯಾಕೆಂದ್ರೆ ಸ್ವಯಂ ಜ್ಞಾನದ ಸಾಗರ ಆ ಸದಾಶಿವನಾದ ಪರಮಾತ್ಮ, ಅವನು ನೀಡಿರುವ ಜ್ಞಾನದಲ್ಲಿ ಸ್ವಲ್ಪ ಅಷ್ಟೇ ನಮಗೆ ಗೊತ್ತು. ಪರಿಪೂರ್ಣ ಜ್ಞಾನಿಗಳು ಇಲ್ಲಿ ಯಾರು ಇಲ್ಲ. ಪರಮಾತ್ಮ ನೀಡಿರುವಂತಹ ಜ್ಞಾನ ನಮ್ಮ ಬಳಿ ಇದೆ ಅಂದಮೇಲೆ ಆ ಜ್ಞಾನಕ್ಕೆ ನಾವು ಮಾಲೀಕರಲ್ಲ, ಅದು ಈಶ್ವರ ನಮಗೆ ನೀಡಿರುವಂತಹ ಕೊಡುಗೆ, ಉಡುಗೊರೆ ಅನ್ನೋದು ನೆನಪಿದ್ದಾಗ ನಮ್ಮ ಜೀವನದಲ್ಲಿ ನಾವು ಕೇವಲ ನಿಮಿತ್ತ ಮಾತ್ರರಾಗಿ ಬದುಕೋದನ್ನ ಕಲಿತೀವಿ. ಆಗ ನಾವು ಎಲ್ಲಿ ಹೋದ್ರೂ ಕೂಡ ಜನ ನಮಗೆ ಗೌರವ ಕೊಡ್ತಾರೆ. ನಾವು ಕೇವಲ ಅಭಿಮಾನದಲ್ಲಿ ಇದ್ರೆ ಯಾವ ಸ್ಥಾನಕ್ಕೆ ಹೋದ್ರೂ ನಮಗೆ ಗೌರವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ಇಲ್ಲಿ ಹೇಳ್ತಾ ಅವರು ಬಹಳ ಸುಂದರವಾಗಿ ಜ್ಞಾನಿ ವ್ಯಕ್ತಿಯನ್ನ, ಅಭಿಮಾನಕ್ಕೊಳಗಾದಂತಹ ವಿದ್ಯಾವಂತನನ್ನ ಬೆಲ್ಲ ಮತ್ತು ಬೇವಿನ ಜೊತೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಜ್ಞಾನಿಗಳು ಅಂತ ಹೇಳಿಸ್ಕೊಳ್ಬೇಕು ಅಂದ್ರೆ ನಾವು ಕಹಿಯಾದ ಮಾತನ್ನ ಆಡೋದನ್ನ ಬಿಟ್ಟು, ಬೇರೆಯವರಿಗೆ ದುಃಖ ಕೊಡುವಂತಹ ಮಾತನ್ನ ಆಡೋದನ್ನ ಬಿಟ್ಟು, ಸ್ವಯಂನ ಅಭಿಮಾನವನ್ನ ಅನ್ಯರ ಮುಂದೆ ತೋರಿಸ್ಕೊಂಡು ನಾನೇ ಶ್ರೇಷ್ಠ ಅಂತ ಹೇಳಿ ಅನ್ಯರಿಗೆ ಗೊತ್ತಾಗುವಂತೆ ನಡ್ಕೊಂಡು, ಅನ್ಯರನ್ನ ಕನಿಷ್ಠ, ಇವರಲ್ಲಿ ಯಾವ ಗುಣನೂ ಇಲ್ಲ, ಯಾವ ವಿಶೇಷತೆನೂ ಇಲ್ಲ, ಇವರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಬೇರೆಯವ್ರನ್ನ ತಿರಸ್ಕಾರದ ದೃಷ್ಟಿಯಿಂದ ನೋಡೋದನ್ನ ಬಿಟ್ಟು, ಸದಾ ಕಾಲಕ್ಕೂ ಎಲ್ಲರಿಗೂ ಕೂಡ ನಾನು ವಿದ್ಯಾವಂತ ಜ್ಞಾನಿ ಆಗಿರೋದೇ ಸತ್ಯ ಆದ್ರೆ ಬೆಲ್ಲದ ಸಮಾನ ಮಧುರವಾದ ಮಾತನ್ನ ಆಡ್ತಾ ಸುಖವನ್ನ ಕೊಡಬೇಕು. ನನ್ನ ಬಾಯಿಂದ ಬರುವಂತಹ ಶಬ್ದ ಅನ್ಯರ ಜೀವನದ ದುಃಖವನ್ನ ದೂರ ಮಾಡಿ ಅವರಿಗೆ ಸುಖವನ್ನ ಕೊಡ್ಲಿಕ್ಕೆ ಕಾರಣ ಆಗಬೇಕು. ನನ್ನ ಮಾತುಗಳು ಅನ್ಯರನ್ನ ಅಶಾಂತಿಯಿಂದ ದೂರ ಮಾಡಿ ಅವರ ಜೀವನದಲ್ಲಿ ಶಾಂತಿಯ ಅನುಭವ ಮಾಡಿಸ್ಲಿಕ್ಕೆ ನಿಮಿತ್ತ ಆಗಬೇಕು. ಆ ರೀತಿ ನನ್ನ ಮಾತನ್ನ ಕೇಳಲಿಕ್ಕೆ ಜನ ಕಾಯ್ತಾ ಇರಬೇಕು. ಅಷ್ಟು ಇವರ ಮಾತು ಮಧುರ, ಅಷ್ಟು ಇವರ ಮಾತಿನಿಂದ ನಮಗೆ ಸುಖ ಶಾಂತಿ ಸಿಗ್ತದೆ ಅಂತ ಹೇಳಿ ಜನ ಮಾತನ್ನ ಕೇಳಲಿಕ್ಕೆ ಕಾಯ್ಬೇಕೇ ಹೊರತು, ಜನ ನಮ್ಮನ್ನ ನೋಡಿದ ತಕ್ಷಣ ಇವರ ಸಂಘದಲ್ಲಿ ಬರಬಾರ್ದು, ಇವರಿಗೆ ಬಹಳಷ್ಟು ಅಹಂಕಾರ ಇದೆ, ಅಭಿಮಾನ ಇದೆ ಅಂತ ಹೇಳಿ ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂದ್ರೆ ನಮಗೆ ಎಲ್ಲೂ ಕೂಡ ಗೌರವದ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿಮಾನಕ್ಕೊಳಗಾದ ವ್ಯಕ್ತಿಗೆ ಈ ಲೋಕದಲ್ಲೂ ಸ್ಥಾನ ಇಲ್ಲ, ಅಭಿಮಾನಕ್ಕೊಳಗಾದಂತಹ ವ್ಯಕ್ತಿಗೆ ಸ್ವರ್ಗದಂತಹ ದೇವತೆಗಳ ಲೋಕದಲ್ಲೂ ಸ್ಥಾನ ಇಲ್ಲ, ಅವ್ರು ಎಲ್ಲೂ ಸಲ್ಲೋದಿಲ್ಲ ಅನ್ನೋ ಸುಂದರ ಮಾತನ್ನ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ. ಬೆಲ್ಲದ ಪುತ್ತಳಿಯ ಕೈಯಲ್ಲಿ ಹಿಡಿದು ಎಲ್ಲಿ ಚುಂಬಿಸಿದರು ಇನಿದಹುದು, ಬೇವಿನ ಹಣ್ಣ ಮೆಲ್ಲನೆ ಚುಂಬಿಸಿದರೆ ಇನಿದಹುದೇ. ಎಲ್ಲಾ ವಿದ್ಯವನ್ನು ಬಲ್ಲವರೆನ್ನುವರು, ಅವರು ಸಲ್ಲದೇ ಹೋದರಯ್ಯ ಗುಹೇಶ್ವರ. ಅಲ್ಲಮ ಪ್ರಭುಗಳು ತಮ್ಮ ವಚನದ ಮೂಲಕ ನಮಗೆ ಬಹಳ ಸುಂದರವಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಓಂ ಶಾಂತಿ.
1: ಪ್ರಿಯ ಕೇಳುಗರೆ, ಇದುವರೆಗೂ ವಚನವಾಹಿನಿ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುಗಳ ವಚನಗಳು ಮತ್ತು ಅವುಗಳ ತಾತ್ಪರ್ಯಗಳ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮಾತಾ ಬ್ರಹ್ಮಕುಮಾರಿಯವರು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ಕೇಂದ್ರ ತಂಡದಿಂದ ರಾಜ್ಯದಲ್ಲಿ ಕ್ಷೇತ್ರ ವೀಕ್ಷಣೆ, ಬರ ಅಧ್ಯಯನ ಆರಂಭ. ಮೈಸೂರು ದಸರಾದಲ್ಲಿ ಏರ್ ಶೋ, ಕೇಂದ್ರ ರಕ್ಷಣಾ ಸಚಿವರ ಒಪ್ಪಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಸ್ಕಾಂ ಕಂಪನಿಗೆ 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ. ಹಾಗೂ ಏಷ್ಯನ್ ಕ್ರೀಡಾಕೂಟ, ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಕೇಂದ್ರ ಸರ್ಕಾರದ ತಂಡ ರಾಜ್ಯದಲ್ಲಿ ಇಂದಿನಿಂದ ಬರ ಅಧ್ಯಯನ ಆರಂಭಿಸಿದೆ. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಇದೇ ತಿಂಗಳ 6ನೇ ತಾರೀಕಿನವರೆಗೆ ಕ್ಷೇತ್ರ ಪರಿಶೀಲನೆ ನಡೆಸುವ ಕಾರ್ಯಕ್ರಮವಿದೆ. ಒಟ್ಟು 3 ತಂಡಗಳು ಬರಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಪರಿಸ್ಥಿತಿ ಅವಲೋಕಿಸಲಿವೆ. ಕೇಂದ್ರ ಬರ ಅಧ್ಯಯನ ಸಮಿತಿ ಸದಸ್ಯ ಡಾ ನವೀನ್ ಕುಮಾರ್ ಜೈನ್ ನೇತೃತ್ವದ ತಂಡ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಇಂದು ಭೇಟಿ ನೀಡಿ ನೀರಿನ ಒಳಹರಿವು ಹಾಗೂ ನೀರಿನ ಬಳಕೆ ಸೇರಿದಂತೆ ಪ್ರಸ್ತುತ ವಾಸ್ತವ ಸ್ಥಿತಿಗತಿಗಳ ಬಗ್ಗೆ ಪರಿಶೀಲನೆ ನಡೆಸಿತು. ಈ ವೇಳೆ ಕಾವೇರಿ ನೀರಾವರಿ ನಿಗಮದ ಅಭಿಯಂತರ ರಘುರಾಮ್ ಕೇಂದ್ರ ತಂಡಕ್ಕೆ ಡ್ಯಾಂನ ನೀರಿನ ಮಟ್ಟದ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದರು. ನಂತರ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಯಸ್ವಾಮಿ ಅವರೊಂದಿಗೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೊಳ, ಪಾಲಹಳ್ಳಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ರೈತರ ಕೃಷಿ ಜಮೀನುಗಳಲ್ಲಿ ಭತ್ತದ ಫಸಲುಗಳನ್ನು ವೀಕ್ಷಿಸಿ ಮದ್ದೂರು ತಾಲೂಕಿನ ಕಡೆ ಭಾಗದ ಕೃಷಿ ಜಮೀನುಗಳು ಬರಡಾಗಿರುವುದನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ರೈತರು ನೀರಿನ ಕೊರತೆಯಿಂದ ಸುಮಾರು 1 ತಿಂಗಳು ತಡವಾಗಿ ನಾಟಿ ಮಾಡಿದ್ದು ಕಡಿಮೆ ಪ್ರಮಾಣದ ನೀರು ದೊರೆತಿದೆ. ಹೆಚ್ಚಾಗಿ ಪಶುಸಂಗೋಪನೆ ಅವಲಂಬಿಸಿರುವುದರಿಂದ ಭತ್ತ ಹಾಗೂ ರಾಗಿ ಉತ್ತಮ ಫಸಲು ನೀಡಿದ್ದರೂ ಬೆಳೆ ಅವಶೇಷಗಳನ್ನು ಜಾನುವಾರುಗಳು ಮೇವಿಗೆ ಬಳಸಿಕೊಳ್ಳುವುದಾಗಿ ಅಧಿಕಾರಿಗಳಿಗೆ ರೈತರು ಹೇಳಿದರು. ಚಾಮರಾಜನಗರ ಜಿಲ್ಲೆಯ 5 ತಾಲೂಕುಗಳು ಈಗಾಗಲೇ ತೀವ್ರ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು, ಇದೇ 5 ಮತ್ತು 6ರಂದು ಕೇಂದ್ರ ಬರ ಅಧ್ಯಯನ ತಂಡವು ಜಿಲ್ಲೆಯ ವಿವಿಧೆಡೆ ಬೆಳೆಹಾನಿ ವೀಕ್ಷಣೆ ಮಾಡಲಿದೆ. ಈ ಮಧ್ಯೆ ಪಿರಿಯಾಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರದಿಂದ ಆಗಮಿಸಿರುವ ಬರ ಅಧ್ಯಯನ ತಂಡದೊಂದಿಗೆ ಮಾತುಕತೆ ನಡೆಸಿ ಹೆಚ್ಚಿನ ಪ್ರದೇಶಗಳ ಪರಿಶೀಲನೆಗೆ ಮನವಿ ಮಾಡಲಾಗಿದೆ. ಈಗಾಗಲೇ 217 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ಮೊದಲ ಹಂತದಲ್ಲಿ ಕೆಲವು ಪ್ರದೇಶಗಳ ಪರಿಶೀಲನೆಗೆ ಬಂದಿರುವ ತಂಡವು 2-3 ಹಂತಗಳಲ್ಲಿನ ಹೆಚ್ಚಿನ ಪ್ರದೇಶಗಳನ್ನು ಒಳಗೊಳ್ಳುವಂತೆ ಕೋರಲಾಗಿದೆ ಎಂದರು. 3 ತಂಡಗಳು ವಿವಿಧ ಪ್ರದೇಶಗಳಿಗೆ ತೆರಳಲಿದ್ದು ಅವರಿಗೆ ಅಗತ್ಯ ಮಾಹಿತಿ ಹಾಗೂ ಸ್ಥಳೀಯ ಪರಿಸ್ಥಿತಿಯನ್ನು ತೋರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾಡಹಬ್ಬ ಮೈಸೂರು ದಸರಾಕ್ಕೆ ಹೊಸತನದ ಸ್ಪರ್ಶ ನೀಡುವ ಉದ್ದೇಶದಿಂದ ಏರ್ ಶೋ, ಹೊರ ರಾಜ್ಯಗಳ ಕಲಾತಂಡಗಳ ಪ್ರದರ್ಶನ ಸೇರಿದಂತೆ ಹಲವು ಹೊಸ ಕಾರ್ಯಕ್ರಮಗಳನ್ನು ಸೇರಿಸಲು ಉದ್ದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಪಿರಿಯಾಪಟ್ಟಣದ ಹೆಲಿಪ್ಯಾಡ್ ಬಳಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದರು. ದಸರಾ ಸಂದರ್ಭದಲ್ಲಿ ಏರ್ ಶೋ ನಡೆಸುವಂತೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಲಾಗಿದೆ. ರಕ್ಷಣಾ ಪಡೆಗಳ ಶಿಸ್ತು ಸಾಮರ್ಥ್ಯವನ್ನು ಯುವಕರು ಹಾಗೂ ವಿದ್ಯಾರ್ಥಿಗಳು ಅರಿಯಬೇಕು. ಎನ್ಸಿಸಿ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಯುವ ಸಮುದಾಯಕ್ಕೆ ಇದು ಪ್ರೇರಣೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಏರ್ ಶೋ ತಂಡ ಕಳುಹಿಸುವಂತೆ ಮನವಿ ಮಾಡಿದ್ದು ರಕ್ಷಣಾ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ತಮಿಳುನಾಡು, ಕೇರಳ ಸೇರಿದಂತೆ ನೆರೆ ರಾಜ್ಯಗಳು ತಮ್ಮದೇ ಆದ ಕಲೆ, ಸಂಸ್ಕೃತಿ ಹಾಗೂ ಪರಂಪರೆ ಇದೆ. ಅವುಗಳನ್ನು ದಸರಾ ವೇದಿಕೆಯಲ್ಲಿ ಪರಿಚಯಿಸುವ ಉದ್ದೇಶವಿದೆ. ಕೆಲವು ಕೇಂದ್ರ ನಾಯಕರಿಗೂ ದಸರಾಕ್ಕೆ ಆಹ್ವಾನ ನೀಡುವ ಕುರಿತು ಚರ್ಚೆ ನಡೆದಿದೆ. ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಅವಕಾಶ ಸಿಕ್ಕರೆ ಮೈಸೂರು ದಸರಾಕ್ಕೆ ಆಗಮಿಸುವಂತೆ ಮನವಿ ಮಾಡಲಾಗಿದೆ ಎಂದರು. ಬಯಲುಕೊಪ್ಪೆಯಲ್ಲಿ ಹಲವು ವರ್ಷಗಳಿಂದ ನೆಲೆಸಿರುವ ಸಮುದಾಯದ ವಿಶಿಷ್ಟ ಪರಂಪರೆ, ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ದಸರಾ ಸಂದರ್ಭದಲ್ಲಿ ಪ್ರದರ್ಶಿಸಲು ಅವಕಾಶ ನೀಡುವಂತೆ ಸೂಚಿಸಲಾಗಿದೆ. ಅವರ ಕಲಾ ಸಾಂಸ್ಕೃತಿಕ ಪ್ರದರ್ಶನಕ್ಕೆ ಪ್ರತ್ಯೇಕ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತವು 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ ದಾಖಲಿಸಿದೆ. ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ನಡೆದ ಬೆಸ್ಕಾಂನ 144ನೇ ಆಡಳಿತ ಮಂಡಳಿ ಸಭೆಯಲ್ಲಿ 2025-26 ಸಾಲಿನ ಬೆಸ್ಕಾಂನ ಆರ್ಥಿಕ ಕಾರ್ಯಕ್ಷಮತೆ ಹಾಗೂ ಲಾಭ ದಾಖಲಿಸಲು ಕಾರಣವಾದ ಅಂಶಗಳನ್ನು ಮಂಡಿಸಲಾಯಿತು. ಬೆಸ್ಕಾಂ ಲಾಭದ ಹಾದಿಯಲ್ಲಿ ಸಾಗಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಇಂಧನ ಸಚಿವರು ಹೆಚ್ಚಿನ ಆದಾಯ ವಸೂಲಿ, ವಿದ್ಯುತ್ ಖರೀದಿಯಲ್ಲಿ ಸಮರ್ಪಕ ನಿರ್ವಹಣೆ ಮತ್ತು ಹಣಕಾಸು ವೆಚ್ಚದಲ್ಲಿನ ಇಳಿಕೆ, ಆರ್ಥಿಕ ಶಿಸ್ತು ಹೆಚ್ಚಿಸಿರುವುದು ಮುಂತಾದ ಸಂಯೋಜಿತ ಪರಿಣಾಮವಾಗಿ ಲಾಭ ದಾಖಲಿಸಲು ಸಾಧ್ಯವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜನಪ್ರಿಯ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ ಇಂದಿಗೆ 12 ವರ್ಷ ಪೂರೈಸಿದೆ. 2014 ವಿಜಯದಶಮಿಯಂದು ಆರಂಭಗೊಂಡ ಈ ಸರಣಿಯಲ್ಲಿ ಪ್ರಧಾನಮಂತ್ರಿಯವರು ಇದುವರೆಗೆ 138 ಸಂಚಿಕೆಯಲ್ಲಿ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ದೇಶದ ಪ್ರಗತಿಯ ಪಯಣದಲ್ಲಿ ನಾಗರಿಕರನ್ನು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ಮನದ ಮಾತು ಪ್ರಮುಖ ಪಾತ್ರ ವಹಿಸುತ್ತಿದೆ. ಪ್ರತಿ ತಿಂಗಳ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗುತ್ತಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿ ಅವರಿಂದ ಮೆಚ್ಚುಗೆ ಪಡೆದ ಚಿಕ್ಕಮಗಳೂರಿನ ಮೈಲಿಮನೆ ಗ್ರಾಮದ ರೈತ ವಿರೂಪಾಕ್ಷ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪ್ರಧಾನಮಂತ್ರಿಯವರು ದೇಶದ ರೈತರನ್ನ, ಬಡ ಜನತೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಮನ್ ಕಿ ಬಾತ್ ಅಲ್ಲಿ ನಮ್ಮ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ತಾಲೂಕು ಒಳಗಡೆ ಒಂದು ಮೈಲಿಮನೆ ಗ್ರಾಮದಲ್ಲಿ ಬೆಳೀತಾ ಇರ್ತಕ್ಕಂತ ಅವಕಾಡನ್ನ ದೇಶದ ಪ್ರಧಾನಿ NHM ಸ್ಕ್ರೀಮ್ ಅಲ್ಲಿ ನೋಡ್ಬಿಟ್ಟು ಅದನ್ನ ನಮ್ಮನ್ನ ಗುರ್ತು ಮಾಡಿದ್ದಾರೆ. ಇಂಥವ್ರೊಬ್ರು ಬೆಳೀತಾ ಇದ್ದಾರೆ. ಮನ್ ಕಿ ಬಾತ್ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು. ದೇಶದಲ್ಲಿ ಯಶಸ್ವಿಯಾಗಿ ನಡೀತಾ ಇರೋದು ಒಬ್ಬ ಪ್ರಧಾನಮಂತ್ರಿಯವರು ಆಕಾಶವಾಣಿನಲ್ಲಿ ದೇಶದ ಪ್ರತಿಯೊಬ್ಬರು ಮೂಲೆ ಮೂಲೆಗೂ ತಲುಪ್ತಾ ಇರೋಂತ ಒಂದು ಇದು.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಅಭಿಯಾನ ನಡೆಯುತ್ತಿದೆ. 2047 ವೇಳೆಗೆ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ವಿಕಸಿತ ಭಾರತ ಗುರಿ ಸಾಧನೆಗಾಗಿ ಸುಶಾಸನದ ದೂರದೃಷ್ಟಿಯೊಂದಿಗೆ ವಿವಿಧ ಪ್ರಗತಿಪರ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತ ಒಂದು ನೋಟ. 2015 ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆಯು ದೇಶದ ಸುದೀರ್ಘ ಕರಾವಳಿ ತೀರವನ್ನು ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಗುರಿ ಹೊಂದಿದೆ. ಯೋಜನೆಯಡಿ ಬಂದರುಗಳನ್ನು ಉತ್ಪಾದನಾ ಕೇಂದ್ರಗಳು, ಮಾರುಕಟ್ಟೆಗಳು ಹಾಗೂ ಸಾರ್ವಜನಿಕರೊಂದಿಗೆ ಸಂಪರ್ಕಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸಾಗರಮಾಲಾ ಯೋಜನೆಯಡಿ ಇದುವರೆಗೆ 6.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ಗುರುತಿಸಲಾಗಿದ್ದು, ಈ ಪೈಕಿ 315 ಯೋಜನೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿರುವ ಭಾರತೀಯ ಮಹಿಳಾ ಹಾಕಿ ತಂಡ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದು ಭವ್ಯ ಸ್ವಾಗತಕ್ಕೆ ಸಿದ್ಧತೆ ನಡೆದಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು, ಹಾಕಿ ಇಂಡಿಯಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಾಕಿ ಕರ್ನಾಟಕ ಗಣ್ಯ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ವಿಮಾನ ನಿಲ್ದಾಣದಲ್ಲಿ ಉಪಸ್ಥಿತರಿದ್ದು ವಿಜೇತರನ್ನು ಸ್ವಾಗತಿಸಿ ಸನ್ಮಾನಿಸಲಿದ್ದಾರೆ. ಕನ್ನಡ ಸಾಹಿತ್ಯ ದ ಹಿರಿಯ ವಿದ್ವಾಂಸ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅರ್ತಿಕಜೆ ಮಂಗಳೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಅವರು ಕನ್ನಡ ಭಾಷೆಯ ಉಗಮ ಮತ್ತು ಸಂಶೋಧನೆಗೆ ಪ್ರಮುಖ ಕೊಡುಗೆ ನೀಡಿದ್ದರು ಹಾಗೂ ಅವರ ಚಿಂತನ ಚತುರ್ಮುಖ ಸೇರಿದಂತೆ ಹಲವು ಸಾಹಿತ್ಯ ಮತ್ತು ಸಂಶೋಧನಾ ಕೃತಿಗಳು ಪ್ರಸಿದ್ಧವಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ತಂಡದಿಂದ ರಾಜ್ಯದಲ್ಲಿ ಕ್ಷೇತ್ರ ವೀಕ್ಷಣೆ, ಬರ ಅಧ್ಯಯನ ಆರಂಭ. ಮೈಸೂರು ದಸರಾದಲ್ಲಿ ಏರ್ ಶೋ, ಕೇಂದ್ರ ರಕ್ಷಣಾ ಸಚಿವರ ಒಪ್ಪಿಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಸ್ಕಾಂ ಕಂಪನಿಗೆ 2025-26 ಹಣಕಾಸು ವರ್ಷದಲ್ಲಿ 293.62 ಕೋಟಿ ರೂಪಾಯಿ ಲಾಭ. ಹಾಗೂ ಏಷ್ಯನ್ ಕ್ರೀಡಾಕೂಟ, ಚಿನ್ನದ ಪದಕ ಗಳಿಸಿದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತದ ಸಿದ್ಧತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
5: ಇನ್ನು ಮುಂದೆ ನಮ್ಮ ಬಾನುಲಿ ಕೇಂದ್ರದಿಂದ ಚಿಂತನಧಾರೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ಮಂತ್ರಿಯ ಆಯ್ಕೆ ಕುರಿತು ಕೇಳಲಿದ್ದೀರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.
6: ಚಿಂತನಧಾರೆ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾಂಧುರಿ ಗೆಳೆಯ ರಮೇಶ್. ಈ ದಿನದ ಚಿಂತನಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಈ ದಿನದ ವಿಷಯ ಮಂತ್ರಿಯ ಆಯ್ಕೆ. ಆತ್ಮೀಯರೇ, ಯಾವುದೇ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಳ್ಬೇಕು ಅಂದರೆ ಆತನ ಶ್ರದ್ಧೆ, ಪ್ರಾಮಾಣಿಕತೆ, ಬುದ್ಧಿವಂತಿಕೆ ಅತ್ಯಂತ ಪ್ರಮುಖವಾದದ್ದು. ನಾವು ಯಾವುದೋ ವ್ಯಕ್ತಿಯ ಪರಿಚಯದಿಂದ ಆ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಅಥವಾ ಯಾರೋ ಗೊತ್ತಿರುವ ವ್ಯಕ್ತಿಗಳ ಮೂಲಕ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವುದರಿಂದ ಆ ವ್ಯಕ್ತಿಯ ಗುಣಮಟ್ಟ ಅಥವಾ ಆತನ ಕಲಿಕೆ, ಆತನ ಬುದ್ಧಿವಂತಿಕೆ ಎಷ್ಟಿದೆ ಎಂಬುದರ ಅವಲೋಕನ ಖಂಡಿತವಾಗಲು ಮಾಡಲೇಬೇಕಾಗುತ್ತದೆ. ಇಲ್ಲದೆ ಹೋದಾಗ ಆ ಒಂದು ವ್ಯವಸ್ಥೆ ಅಥವಾ ಆ ಒಂದು ಕೆಲಸ ಅಷ್ಟು ನಿಷ್ಠೆಯಿಂದ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಒಂದು ಹುದ್ದೆಯ ಆಯ್ಕೆ ಹೇಗಿರಬೇಕು, ಆ ವ್ಯಕ್ತಿಯ ಬುದ್ಧಿವಂತಿಕೆ ಹೇಗಿರಬೇಕು ಎಂಬುದರ ಒಂದು ವಿಚಾರಕ್ಕೆ ಸಂಬಂಧಿಸಿದಂತಹ ಪೂರಕವಾದಂತಹ ಕಥೆ ಇಲ್ಲಿದೆ. ಅಂದಿನ ಕಾಲದಲ್ಲಿ ಸೋಮನಾಥಪುರ ಎಂಬ ರಾಜ್ಯದಲ್ಲಿ ಸೋಮೇಂದ್ರ ಎಂಬ ರಾಜನಿದ್ದ. ಅವನು ನ್ಯಾಯ, ನೀತಿ, ಧರ್ಮ ಮಾರ್ಗದಲ್ಲಿ ಬಹಳ ನಿಷ್ಠೆಯಿಂದ ರಾಜ್ಯವನ್ನಾಡುತ್ತಿದ್ದ. ಇದ್ದಕ್ಕಿದ್ದಂತೆ ಅವನ ಮಂತ್ರಿ ಅನಾರೋಗ್ಯದಿಂದ ಸಾವಿಗೀಡಾದ. ಆಗ ರಾಜ ತುರ್ತಾಗಿ ಹೊರ ರಾಜ್ಯದಲ್ಲಿ ತನಗೆ ಪರಿಚಯವಿದ್ದ ಯೋಗ್ಯ ವ್ಯಕ್ತಿಯೊಬ್ಬನನ್ನು ಮಂತ್ರಿಯಾಗಿ ಆಯ್ಕೆ ಮಾಡಿಕೊಂಡ. ಮಂತ್ರಿ ಸ್ಥಾನಕ್ಕಾಗಿ ಬಕ ಪಕ್ಷಿಗಳಂತೆ ಕಾದು ಕುಳಿತಿದ್ದ ಅರಮನೆಯ ಇತರ ಅಧಿಕಾರಿಗಳಿಗೆ, ಪಂಡಿತರಿಗೆ, ವಿದ್ವಾಂಸರಿಗೆ ಇದರಿಂದ ಅಸಮಾಧಾನವಾಯಿತು. ಮಂತ್ರಿಯಂತಹ ಗೌರವ ಹುದ್ದೆಯನ್ನು ತಮಗೆ ನೀಡದೆ ಅಪಮಾನ ಮಾಡಲಾಗಿದೆ ಎಂದು ಕೋಪಗೊಂಡರು. ಇದನ್ನು ರಾಜ ಸೋಮೇಂದ್ರನಲ್ಲಿ ಪ್ರಶ್ನಿಸಿಯೇ ಬಿಟ್ಟರು. ಪ್ರಭುಗಳೇ, ನಮ್ಮಲ್ಲಿಯೇ ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರು ಇರಬೇಕಾದರೆ ಯಾರೋ ಹೊರಗಿನ ವ್ಯಕ್ತಿಯನ್ನು ಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಂಡು ನೀವು ನಮಗೆ ಅವಮಾನ ಮಾಡುವಿರಿ, ಇದು ಸರಿಯೇ ಎಂದು ಪ್ರಶ್ನೆಗಳ ಸುರಿಮಳೆಯನ್ನು ಸುರಿದರು. ಆಗ ರಾಜ ಸೋಮೇಂದ್ರ, ನಾನು ಯಾರಿಗೂ ಅಪಮಾನ ಮಾಡಿಲ್ಲ, ನನ್ನ ರಾಜ್ಯಕ್ಕೆ ಅರ್ಹ ಮಂತ್ರಿಯನ್ನು ಆಯ್ಕೆ ಮಾಡಿಕೊಂಡೆನಷ್ಟೇ, ಅದಕ್ಕೆ ನಿಮಗೆ ಮಾಡಿದ ಅಪಮಾನವೆಂದು ನೀವೇಕೆ ಭಾವಿಸಿಕೊಳ್ಳಬೇಕು, ನಿಮ್ಮೆಲ್ಲರ ಬುದ್ಧಿವಂತಿಕೆಯನ್ನು ನಾನು ಬಲ್ಲೆ, ಈಗಲೂ ನಿಮಗೆ ನಾನೊಂದು ಪರೀಕ್ಷೆಯನ್ನು ಒಡ್ಡುತ್ತೇನೆ, ಇದರಲ್ಲಿ ನಿಮ್ಮಲ್ಲಿ ಯಾರೇ ಗೆದ್ದರೂ ಅವರನ್ನು ನನ್ನ ಮಂತ್ರಿಯನ್ನಾಗಿ ಮಾಡಿಕೊಳ್ಳುತ್ತೇನೆ, ಈಗ ನಾನು ನೇಮಿಸಿಕೊಂಡಿರುವಂತಹ ಮಂತ್ರಿಯನ್ನು ತಕ್ಷಣವೇ ವಜಾಗೊಳಿಸುತ್ತೇನೆ ಎಂದು ರಾಜ ಸುಮೇಂದ್ರ ಎಲ್ಲರ ಮುಖಗಳನ್ನು ದಿಟ್ಟಿಸಿದಾಗ ಹಾಗೆಯೇ ಆಗಲೆಂಬಂತೆ ಎಲ್ಲರೂ ಗಂಭೀರವಾಗಿ ರಾಜ ಸೋಮೇಂದ್ರ ಹೊಡ್ಡುವಂತಹ ಪರೀಕ್ಷೆಗೆ ಸಿದ್ಧರಾದರು. ಅವರು ಒಂದು ಕಥೆಯನ್ನು ಹೇಳಿದರು. ನಾಲ್ಕು ವ್ಯಾಪಾರಿ ಗೆಳೆಯರು ಸೇರಿಕೊಂಡು ದಿನಸಿ ವ್ಯಾಪಾರವನ್ನು ಆರಂಭಿಸಿದರು. ದಿನಸಿ ತುಂಬಿದ ಉಗ್ರಾಣದಲ್ಲಿ ಇಲಿಗಳನ್ನು ನಿಯಂತ್ರಿಸಲು ದೊಡ್ಡ ಬೆಕ್ಕೊಂದನ್ನು ಕೊಂಡು ತಂದರು. ನಾಲ್ವರು ಸಮಾನವಾಗಿ ಆ ಬೆಕ್ಕನ್ನು ನೋಡಿಕೊಳ್ಳಬೇಕೆಂಬ ಷರತ್ತಿನೊಂದಿಗೆ ನಾಲ್ವರು ಒಂದೊಂದು ಕಾಲುಗಳ ರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಒಂದು ದಿನ ಬೆಕ್ಕಿನ ಒಂದು ಕಾಲು ಮುರಿದು ಹೋಯಿತು. ಆ ಕಾಲಿನ ಜವಾಬ್ದಾರಿಯನ್ನು ಹೊಂದಿದ್ದವನು ಅದಕ್ಕೆ ಔಷಧಿ ಹಚ್ಚಿ ಬಟ್ಟೆಯನ್ನು ಕಟ್ಟಿದ. ಒಂದೆರಡು ದಿನ ಕಳೆಯಿತು. ಒಮ್ಮೆ ಬೆಕ್ಕು ಇಲಿಯೊಂದನ್ನು ಅಟ್ಟಿಸಿಕೊಂಡು ಹೋಗುವಾಗ ಉಗ್ರಾಣದಲ್ಲಿ ಉರಿಯುತ್ತಿದ್ದಂತಹ ದೀಪವನ್ನು ಉರುಳಿಸಿತು. ಬೆಕ್ಕಿನ ಕಾಲಿಗೆ ಕಟ್ಟಿದ್ದ ಬಟ್ಟೆಗೆ ದೀಪದ ಬೆಂಕಿ ತಗುಲಿತು. ಅದು ದಗದಗನೆ ಉರಿಯತೊಡಗಿತು. ಗಾಬರಿಯಿಂದ ಬೆಕ್ಕು ಉಗ್ರಾಣದೊಳಗೆಲ್ಲ ಓಡಾಡಿತು. ಇಡೀ ಉಗ್ರಾಣವೇ ಬೆಂಕಿಗೆ ಆಹುತಿಯಾಯಿತು. ಆಗ ಬೆಕ್ಕಿನ ಮುರಿದ ಕಾಲಿನ ಜವಾಬ್ದಾರಿಯನ್ನು ಹೊತ್ತಿದ್ದವನಿಗೆ ಉಳಿದ ಮೂವರು ಗೆಳೆಯರು ನಿನ್ನ ಕುಂಟು ಕಾಲಿನಿಂದಾಗಿ ಅದಕ್ಕೆ ಕಟ್ಟಿದ್ದ ಬಟ್ಟೆ ಹೊತ್ತಿಕೊಂಡು ಬೆಕ್ಕು ಉಗ್ರಾಣವನ್ನೆಲ್ಲ ಓಡಾಡಿದ್ದರಿಂದ ಇಷ್ಟೆಲ್ಲ ಅನಾಹುತವಾಗಿದೆ. ಆದ್ದರಿಂದ ಈ ಎಲ್ಲ ನಷ್ಟಗಳನ್ನು ಆ ಕುಂಟು ಕಾಲಿನ ಯಜಮಾನನಾದಂತಹ ನೀನು ಕಟ್ಟಿಕೊಡಬೇಕೆಂದು ಅವನನ್ನು ದಬಾಯಿಸಿದರು. ಆದರೆ ಅವನು ತನ್ನದೇನು ತಪ್ಪಿಲ್ಲ, ಹಾಗಾಗಿ ತಾನು ನಷ್ಟ ಕಟ್ಟಿಕೊಡುವುದಿಲ್ಲವೆಂಬುದಾಗಿ ಹೇಳಿದ. ನಾಲ್ವರು ವ್ಯಾಪಾರಿ ಗೆಳೆಯರು ಆ ರಾಜ್ಯದ ರಾಜನಿಗೆ ದೂರನ್ನು ಕೊಟ್ಟರು. ಆಗ ಆ ರಾಜ ದೂರನ್ನು ಪರಿಶೀಲಿಸಿ ತೀರ್ಪು ನೀಡಲು ತಕ್ಷಣ ಚಾಣಾಕ್ಷ ಮಂತ್ರಿಗೆ ಹೇಳಿದ. ಇಷ್ಟು ಕಥೆಯನ್ನು ಹೇಳಿದಂತಹ ರಾಜ, ಈಗ ನೀವುಗಳೇ ಆ ಚಾಣಾಕ್ಷ ಮಂತ್ರಿ ಎಂದು ತಿಳಿದು ತೀರ್ಪು ನೀಡಿರಿ, ಸೂಕ್ತ ತೀರ್ಪು ಕೊಟ್ಟವರನ್ನು ತಕ್ಷಣವೇ ನನ್ನ ಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದು ತೀರ್ಪಿನ ಫಲಿತಾಂಶಕ್ಕಾಗಿ ಕಾದ. ಬೆಕ್ಕಿನ ಮುರಿದ ಕಾಲಿಗೆ ಬಟ್ಟೆ ಕಟ್ಟಿದ್ದರಿಂದಲೇ ಅದು ಹೊತ್ತಿ ಉರಿದು ಉಗ್ರಾಣ ಸುಟ್ಟು ಧಾನ್ಯದ ದಾಸ್ತಾನು ನಾಶವಾಗಿದೆ. ಹಾಗಾಗಿ ಆ ಕಾಲಿನ ಜವಾಬ್ದಾರಿ ಹೊತ್ತಿದ್ದವನೇ ಉಳಿದ ಮೂವರಿಗೆ ನಷ್ಟ ತುಂಬಬೇಕು ಎಂಬ ತೀರ್ಪನ್ನೇ ಎಲ್ಲರೂ ಕೊಟ್ಟರು. ಆದರೆ ವಿವೇಕಿಯಾದಂತಹ ರಾಜ ಸೋಮೇಂದ್ರ ಇದನ್ನು ಒಪ್ಪಲಿಲ್ಲ. ಕೂಡಲೇ ತಾನು ಈಗಾಗಲೇ ಮಂತ್ರಿಯನ್ನಾಗಿ ನೇಮಿಸಿಕೊಂಡು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಂತಹ ತನ್ನ ಮಂತ್ರಿಯತ್ತ ದೃಷ್ಟಿ ಹರಿಸಿ ನೀವೇನು ತೀರ್ಪು ನೀಡುವಿರಿ ಎಂದು ಕೇಳಿದರು. ಆಗ ಆ ಯುವ ಮಂತ್ರಿ, ಪ್ರಭುಗಳ,
ಅಪ್ಪಣೆಗಾಗಿಯೇ ಕಾದು ಕುಳಿತಿದ್ದು ಹೇಳುತ್ತಾನೆ, ಬೆಕ್ಕಿನ ಮುರಿದ ಕಾಲಿಗೆ ಕಟ್ಟಿದ್ದ ಬಟ್ಟೆಯಿಂದಾಗಿ ಉಗ್ರಣಕ್ಕೆ ಬೆಂಕಿ ಹೊತ್ತಿದ್ದೇನೋ ಸತ್ಯ, ಆದರೆ ನಿಜವಾಗಿ ಆ ಕುಂಟು ಕಾಲಿಗೆ ಅತ್ತಿತ್ತ ಓಡಾಡಲು ಸಾಧ್ಯವೇ ಇರಲಿಲ್ಲ. ಅದನ್ನು ಉಗ್ರಾಣದೊಳಗೆಲ್ಲ ಕರೆದೊಯ್ದಿದ್ದು ಉಳಿದ ಮೂರು ಕಾಲುಗಳು. ಅವುಗಳು ಓಡಾಡಿದ್ದರಿಂದಲೇ ಎಲ್ಲೆಡೆ ಬೆಂಕಿ ಹರಡಿ ಈ ದುರಂತ ಸಂಭವಿಸಿತು. ಆದ್ದರಿಂದ ಈ ಮೂರು ಕಾಲುಗಳ ಜವಾಬ್ದಾರಿಯನ್ನು ಹೊತ್ತಿದ್ದ ಮೂವರು ವ್ಯಾಪಾರಿಗಳು ಕುಂಟು ಕಾಲಿನ ಜವಾಬ್ದಾರಿ ಹೊಂದಿದ್ದವನ ನಷ್ಟವನ್ನು ಕಟ್ಟಿಕೊಡಬೇಕು ಎಂಬುದಾಗಿ ಹೇಳಿದ. ರಾಜ ಸೋಮೇಂದ್ರನ ಆಯ್ಕೆಯ ಮಂತ್ರಿಯ ಬುದ್ಧಿವಂತಿಕೆಗೆ ಎಲ್ಲರೂ ತಲೆದೂಗಿ ಒಮ್ಮೆಗೆ ಜೈಕಾರವನ್ನು ಹಾಕಿದರು. ಆತ್ಮೀಯರೇ, ಈ ಒಂದು ವಿಚಾರವನ್ನು ನೋಡಿದಾಗ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಅರ್ಥ ಮಾಡಿಕೊಳ್ಬೇಕಾದಂತಹದ್ದು ಬಹಳಷ್ಟಿದೆ. ಏಕೆಂದರೆ ಒಂದು ಸಮಸ್ಯೆಗೆ ಹತ್ತಾರು ಮಾರ್ಗಗಳಿರುತ್ತದೆ, ಜೊತೆಗೆ ಒಂದು ತೊಂದರೆಗೆ ವಿವಿಧ ರೀತಿಯಾದಂತಹ ಪರಿಹಾರಗಳು ಇದ್ದೇ ಇರುತ್ತದೆ. ಆದರೆ ನಮ್ಮ ಪರಿಹಾರ ಅಥವಾ ನಮ್ಮ ತೀರ್ಪು ಹೇಗಿರಬೇಕು ಎಂಬುದರ ಅವಲೋಕನ ಅತ್ಯಂತ ಪ್ರಮುಖವಾದದ್ದು. ನಿಜವಾಗಿಯೂ ನಷ್ಟವಾದದ್ದು ಹೇಗೆ, ನಿಜವಾದ ಕಳ್ಳತನವಾದದ್ದು ಹೇಗೆ, ಅಥವಾ ರಾಜ್ಯದಲ್ಲಿ ಆದಂತಹ ತೊಂದರೆಗಳಿಗೆ ಪ್ರಮುಖ ಕಾರಣವೇನು ಎಂಬ ಅಂಶಗಳನ್ನು ಅರ್ಥ ಮಾಡಿಕೊಂಡು ನಾವು ಪರಿಹಾರಗಳನ್ನು ಕಂಡುಕೊಂಡಾಗ ಮಾತ್ರ ನಿಜವಾಗಲು ಆ ಸಮಸ್ಯೆಗಳಿಗೆ ಆ ತೊಂದರೆಗಳಿಗೆ ಉತ್ತಮ ರೀತಿಯಾದಂತಹ ಪರಿಹಾರ ದೊರಕಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ಸಮಸ್ಯೆಯನ್ನು ಪರಿಹಾರಗೊಳಿಸಲಿಕ್ಕೆ ಅಥವಾ

ಂತಹ ತೊಂದರೆಗಳಿಗೆ ಉತ್ತಮ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು, ನಮ್ಮ ಆಲೋಚನೆ ಹಾಗೂ ನಮ್ಮ ದೃಷ್ಟಿಕೋನ ಉತ್ತಮವಾಗಿರಬೇಕು ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಚಿಂತನ ಧಾರೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ಚಿಂತನಧಾರೆ ಕಾರ್ಯಕ್ರಮದಲ್ಲಿ ಮಂತ್ರಿಯ ಆಯ್ಕೆ ಕುರಿತು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಶ್ರೀ ರಮೇಶ್ ರವರು.

0: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರು ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮೈಸೂರಿನ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಹೃದ್ರೋಗ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ ಬಸಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರನ್ನು ಸಂದರ್ಶಿಸಲಿದ್ದಾರೆ ಶ್ರೀ ಶಿವಕುಮಾರ್ ಅವರು.
1: ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಪ್ರತಿ ಶುಕ್ರವಾರ 11:30 to 12:30 ನಿಮ್ಮ ಆರೋಗ್ಯ ಕುರಿತ ಪ್ರಶ್ನೆಗಳು, ಅನುಭವ, ಅನುಮಾನವನ್ನು ನಮ್ಮ ತಜ್ಞ ವೈದ್ಯರ ಜೊತೆ ಹಂಚಿಕೊಳ್ಳಿ. ನಿಮ್ಮ ಆರೋಗ್ಯ ವೃದ್ಧಿಗೆ ನಮ್ಮ ವೈದ್ಯರ ಸಲಹೆಗಾಗಿ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 8 9 6 7 2 5 9 1 2. ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಪ್ರಸ್ತುತಿ ಜೆಎಸ್ಎಸ್ ರೇಡಿಯೋ 91.2 FM. ಇದು ನಿಮ್ಮ ರೇಡಿಯೋ. ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಫೋನಿನ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಲಿದ್ದೀವಿ ಕ್ಯಾಥೆಟರ್ ಮೂಲಕ ಮಹಾಧಮನಿಯ ಕವಟ ಅಳವಡಿಕೆ ಅಥವಾ TAVI ಕುರಿತು ಮಾತನಾಡಲಿದ್ದೇವೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮೈಸೂರು. ಈ ಸಂಸ್ಥೆಯ ಹೃದ್ರೋಗ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಅಶ್ವಬಸಪ್ಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. ಹೃದಯದ ಮಹಾಧಮನಿ ಕವಟ ಸಮಸ್ಯೆ ಎಂದರೆ ಏನು ಅಥವಾ TAVI ಚಿಕಿತ್ಸೆ ಕುರಿತಂತೆ ಇದಕ್ಕಿರುವಂತಹ ಪ್ರಕ್ರಿಯೆಗಳು ಅಥವಾ ಇದರ ಪ್ರಯೋಜನಗಳ ಕುರಿತಂತೆ ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಶಿವಕುಮಾರ್ ಅವರಿಗೆ ಮತ್ತು ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು.
1: ಎಸ್ ಸರ್, ಶ್ರೀನಿಧಿ ಸರ್ ತಮಗೂ ಕೂಡ
3: ನಮಸ್ಕಾರ.
1: ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇದೇ ಮೊದಲ ಬಾರಿಗೆ ತಾವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಹರ್ಷ ಬಸಪ್ಪ ಸರ್, ಇದು ಬಹುಶಃ ಎರಡನೇ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಸಮಸ್ಯೆ ಬಹುಮುಖ್ಯ ಸಮಸ್ಯೆ ಆದಂತಹ ಹೃದಯ ಸಂಬಂಧಿತ ಸಮಸ್ಯೆ, ಬಹಳ ಪ್ರತಿ ಜನರಿಗೂ ಬೇಕಾದಂಥ ಒಂದು ವಿಷಯ ಇದು. ಇಂಥ ವಿಷಯ ಕುರಿತು ಜಾಗೃತಿ ಮೂಡಿಸಲಿಕ್ಕೆ ನಿರಂತರವಾಗಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಹಾಗೆಯೇ ಈ ದಿನ ಅತ್ಯಂತ ಮಹತ್ವವಾದದ್ದು ಈ TAVI ಅಂತ ಹೇಳ್ತೀರಿ, TAVI ಈ ಚಿಕಿತ್ಸೆ ಕುರಿತು ಮಾತನಾಡ್ತಾ ಇದ್ದೀರಿ. ಸೊ ಅದನ್ನೆಲ್ಲ ಮಾತನಾಡೋಕ್ಕೆ ಮುಂಚೆ ಮೊದಲನೇದಾಗಿ ಈ TAVIಗೆ ಸಂಬಂಧಪಟ್ಟಂತೆ ಈ ಮಹಾಧಮನಿ ಕವಟ ಸಮಸ್ಯೆ ಎಂದ್ರೇನು, ಈ ಸಮಸ್ಯೆ ಕಾಣಿಸ್ಕೊಳ್ಳುವಾಗ ಇರುವಂಥ ಲಕ್ಷಣಗಳು, ಈ ಕುರಿತು ಮೊದಲು ತಮ್ಮನ್ನು ಕೇಳ್ತೀನಿ ಸರ್. ನಂತರ ಈ TAVI ಬಗ್ಗೆ ಮಾತನಾಡ್ತೀನಿ ಸರ್. ಹರ್ಷವಸ.
2: ಫಸ್ಟು TAVI ಅಂದರೆ ಟ್ರಾನ್ಸ್ ಕ್ಯಾಥೆಟರ್ ಅಯೋಟಿಕ್ ವ್ಯಾಲ್ ಇಂಪ್ಲಾಂಟೇಷನ್ ಅಂತೇವೆ, ಅಥವಾ TAVR ಅಂತಾರೆ, ಟ್ರಾನ್ಸ್ಕ್ಯೂಟೇನಿಯಸ್ ಅಯೋಟಿಕ್ ವ್ಯಾಲ್ ರೀಪ್ಲೇಸ್ಮೆಂಟ್. ಹಂಗಂದ್ರೆ ಹಾರ್ಟ್ ಅಲ್ಲಿ ಒಂದು ವ್ಯಾಲ್ವ್ ಅಂತ ಇರುತ್ತೆ, ಅದಕ್ಕೆ ಕಾಯಿಲೆ ಬಂದಾಗ ಅದು ಸಣ್ಣದಾದಾಗ ಅದನ್ನ ಕಾಲಿನ ಮುಖಾಂತರ ಒಂದು ಬ್ಲಡ್ ವೆಸಲಿಂದ ಹೋಗಿ ಅದನ್ನ ನಾವು ರೀಪ್ಲೇಸ್ ಮಾಡ್ತೀವಿ, ಅಥವಾ ಅದ್ರ ಮೇಲ್ಗಡೆ ಇನ್ನೊಂದು ಕೃತಕ ವ್ಯಾಲ್ವ್ ಅನ್ನು ಕೂರಿಸ್ತೀವಿ, ಅದನ್ನ TAVI ಅಥವಾ TAVR ಅಂತ ಹೇಳ್ತಾರೆ. ಈ ಒಂದು ವ್ಯಾಲ್ವ್ ಏನು ಅಂತ ಶ್ರೀನಿಧಿ ಅವರು ಹೇಳ್ತಾರೆ ಇವಾಗ ಏನೇನು ಅದ್ರದ್ದು ಇಂಪಾರ್ಟೆನ್ಸ್ ಅಂತ.
3: ನಮ್ಮ ಹೃದಯದಲ್ಲಿ 4 ಕವಟಗಳಿದಾವೆ, ಅದನ್ನ ವ್ಯಾಲ್ವ್ಸ್ ಅಂತ ಕರಿತೀವಿ. ಈ ವ್ಯಾಲ್ವ್ಸ್ ನ ಏನು ಫಂಕ್ಷನ್ ಅಂದ್ರೆ ಏಕಮುಖ ರಕ್ತ ಪರಿಚಲನೆ ಮಾಡುವಂತದ್ದು, ಯೂನಿ ಡೈರೆಕ್ಷನಲ್ ಫ್ಲೋ ಅಂತ ಹೇಳ್ತೀವಲ್ಲ. ಸೊ ಒಂದ್ಸಲ ಅದ್ ಓಪನ್ ಆದಾಗ ಒಂದ್ ಕಡೆ ಬ್ಲಡ್ ಮುಂದಕ್ಕೆ ಹೋಗುತ್ತೆ, ಮತ್ತದ್ ಕ್ಲೋಸ್ ಆಗತ್ತೆ. ಸೊ ಎಲ್ಲೂ ಹಿಂದಕ್ಕೆ ಹೋಗ್ಬಾರ್ದು ಅದು ಬ್ಲಡ್. ಸೊ ಎಲ್ಲ ಆ ಒಂದು ಏಕಮುಖ ರಕ್ತ ಪರಿಚಲನೆಗೆ ಅದು ಹೆಲ್ಪ್ ಮಾಡತ್ತೆ. ಸೊ ಇದು ನಿರಂತರ ಓಪನ್ ಕ್ಲೋಸ್ ಆಗ್ತಿರೋದ್ರಿಂದ ಒಂದು ಏಜ್ ಆಗ್ತಾ ಆಗ್ತಾ ಅದು ಅದ್ರ ಮೇಲೆ ಕ್ಯಾಲ್ಸಿಯಂ ಕೂತದು ಸ್ವಲ್ಪ ಟೈಟ್ ಆಗುವಂಥದ್ದು ಲೂಸ್ ಆಗುವಂಥದ್ದು ಆಗುತ್ತೆ. ಸೊ ಇದ್ರಲ್ಲಿ ನಮ್ಮ ನಾಲ್ಕು ವಾಲ್ವ್ಸ್ ಏನಂತ ಹೆಸರಂದ್ರೆ ಅಯೋಟಿಕ್ ವಾಲ್ವ್ ಅಂತ. ಮೇಜರ್ ದೊಡ್ಡ ಧಮನಿ ಅಯೋಟಾ ಅಂತೀವಲ್ಲ ಅದಕ್ಕೆ ಪ್ರೊಟೆಕ್ಷನ್ ಆಗಿ ಅಯೋಟಿಕ್ ವಾಲ್ವ್ ಅಂತೀವಿ. ಇನ್ನೊಂದು ಒಳಗೆ ಮೈಟ್ರಲ್ ವಾಲ್ವ್, ಟ್ರೈಕಸ್ಪಿಡ್ ವಾಲ್ವ್ ಹಾಗೂ ಶ್ವಾಸಕೋಶಕ್ಕೆ ಹೋಗುವಂತ ವಾಲ್ವ್ ರಕ್ತನಾಳಕ್ಕೆ ಪಲ್ಮರಿ ವಾಲ್ವ್ ಅಂತ. ಈ ಮೇಜರ್ ನಾಲ್ಕು ವಾಲ್ವ್ಸ್ ಇರುತ್ತೆ ನಮ್ಮ ಹಾರ್ಟ್ ಅಲ್ಲಿ.
1: ಓಕೆ ಓಕೆ ಓಕೆ.
2: ಇದು
1: ಸರ್
2: ಮಾನವದ ಹೃದಯ ಇದೆಯಲ್ಲ, ಫಸ್ಟ್ ತಾಯಿ ಗರ್ಭದಲ್ಲಿದ್ದಾಗಲೇ ಅದ್ರ ಕೆಲಸ ಶುರುವಾಗುತ್ತೆ. ನಾಲ್ಕನೇ ವಾರ ಗರ್ಭಧಾರಣೆ ಆದ ತಕ್ಷಣನೇ ಫಸ್ಟ್ ಆರ್ಗನ್ ಟು ಸ್ಟಾರ್ಟ್ ಫಂಕ್ಷನಿಂಗ್ ಹಾರ್ಟ್. ತಾಯಿ ಮಗು ಹುಟ್ಟಿದ ಮೇಲೆ ಹಾರ್ಟ್ ಒಂದ್ಸತಿ ಅದು ತನ್ನ ಕೆಲಸ ಶುರು ಮಾಡಿದ್ರೆ ಟಿಲ್ ದ ಲಾಸ್ಟ್ ಬ್ರೆತ್ ಹಾರ್ಟ್ ಕೀಪ್ಸ್ ವರ್ಕಿಂಗ್. ಒಂದು ಸಾಮಾನ್ಯ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ ಹಾರ್ಟ್ ಒಂದು ದಿವಸಕ್ಕೆ 100,000 ಬಾರಿ ಬಡ್ಕೊಳ್ಳುತ್ತೆ ಒಂದು ದಿನದಲ್ಲಿ. ಅಂದ್ರೆ ಪ್ರತಿಯೊಂದು ವ್ಯಾಲ್ವ್ ಅಥವಾ ಕವಾಟ ಒಂದ್ಸತಿ 100,000 ಸಾರಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ.
1: ಇದು ಮಕ್ಕಳಲ್ಲಿ ದೊಡ್ಡವರಲ್ಲಿ ಎರಡು
2: ಎಲ್ಲ ಒಂದು ಹೆಲ್ದಿ ಇಂಡಿವಿಜುವಲ್ ಟಿಲ್ 70 ಇಯರ್ಸ್ ಅನ್ಕೊಳ್ಳಿ ಒಬ್ಬ ನಾರ್ಮಲ್ ಲೈಫ್ ಸ್ಪ್ಯಾನ್. 70 ವರ್ಷದಲ್ಲಿ 2 ಬಿಲಿಯನ್ ಟೈಮ್ಸ್ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ
1: ವಿಥೌಟ್ ಗ್ಯಾಪ್
2: ಅಂಡ್ ಟೋಟಲ್ 200 ಮಿಲಿಯನ್ ಲೀಟರ್ಸ್ ಆಫ್ ಬ್ಲಡ್ ಇಸ್ ಪಂಪ್ಡ್ ಬೈ ದ ಹಾರ್ಟ್ ಇನ್ ಎ ಲೈಫ್ ಟೈಮ್. 200 ಮಿಲಿಯನ್ ಲೀಟರ್ಸ್. ಸೊ ಇವಾಗ ಅನ್ಕೊಬೋದು ನೀವು ಹಾರ್ಟ್ ಅಂದು ಮತ್ತೆ ಅದ್ರ ವ್ಯಾಲ್ವ್ದು ಮಹತ್ವ ಏನಿದೆ ಅಂತ.
1: ಅಲ್ಲ ಸರ್, ಮಹತ್ವ ಏನಿದೆ ಅಂದಾಗ ನಿಮ್ಮ ಮಾತಿನಲ್ಲೇ ಅರ್ಥ ಆಗ್ಬಿಡುತ್ತೆ. ಬಹುಶಃ ಅದನ್ನ ಕೇಳ್ತೀನಿ, ಈ ದೇಹದ ಯಾವುದೇ ಭಾಗ ಬೇಕಾದ ಕೆಲಸ ಮಾಡ್ದೇ ಹಂಗೆ ನಿಂತ್ಕೊಂಡಿರ್ಬೋದು. ಈವನ್ ಮನಸ್ಸು ಕೂಡ ಅಥವಾ ಮೈಂಡು ಕೂಡ ಯೋಚನೆ ಮಾಡ್ದೇನೆ ಸುಮ್ಮನೆ ನಿಂತಿರ್ಬೋದು. ಆದರೆ ಈ ಹೃದಯ ಬಡಿದೇನೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ,
2: ಸಾಧ್ಯನೇ ಇಲ್ಲ, ಅಸಾಧ್ಯ.
1: ಅಂತಹ ಹೃದಯದ ಅಥವಾ ಅಂತಹ ಮಹತ್ವವಾದ ಅಂಗದ ಬಗ್ಗೆ ನಾವು ಎಷ್ಟು ಜಾಗೃತಿ ವಹಿಸಬೇಕಾಗತ್ತೆ. ಸೊ ಆ ಜಾಗೃತಿ ಕುರಿತು ಸಾಕಷ್ಟು ಹಳೆಯ ಮೊದಲೇ ಕಾರ್ಯಕ್ರಮದಲ್ಲಿ ಮಾತನಾಡಿದರೆ, ಸೊ ಆ ಜಾಗೃತಿ ಸಮಸ್ಯೆಗಳು ಬಂದಾಗ ಇವತ್ತು ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳು ಅಥವಾ ಚಿಕಿತ್ಸೆಗಳನ್ನು
2: ಮಾಡ್ತೀವಿ. ಸೊ ಇದರ ಮಹತ್ವದ ಬಗ್ಗೆ ಈ ತರ ಇದು ಏನಾಗುತ್ತೆ, ಇದು ಒಂಚೂರು ಸ್ವಲ್ಪ ತೊಂದರೆ ಆದಾಗ್ಲೂ ಸಿಂಪ್ಟಮ್ ಶುರುವಾಗ್ಬಿಡುತ್ತೆ, ಅದ್ರ ಬಗ್ಗೆ ಶ್ರೀನಿಧಿ ಅವರು ಹೇಳ್ತಾರೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ, ಅದಕ್ಕೆ ನಾವೇನು ಪ್ರಿಕಾಷನ್ಸ್.
1: ಅಲ್ಲ ನನ್ಗೆ ಅದಕ್ಕೆ ಮುಂಚೆ ಅಯೋಟಿಕ್ ವಾಲ್ ಕಾಯಿಲೆ ಏಕೆ ಸಮಸ್ಯೆ ಉಂಟಾಗುತ್ತೆ?
2: ಅಯೋಟಿಕ್ ವಾಲ್ ಕಾಯಿಲೆ ಏನಂದ್ರೆ ಅದು ಯೂಶ್ವಲಿ ವಯಸ್ಕರಲ್ಲಿ ಆಗೋದು. 65 ವರ್ಷ ಆದ್ಮೇಲೆ ಅಸಹಜವಾಗಿ ಕ್ಯಾಲ್ಸಿಯಂ ಶೇಖರಣೆ ಆಗುತ್ತೆ. 65 ವರ್ಷದ ಮೇಲೆ ಕ್ಯಾಲ್ಸಿಯಂ ಶೇಖರಣೆ ಆಗ್ತಾ ಬಂದಿರುತ್ತೆ, ಇಷ್ಟೊಂದು ಬ್ಲಡ್ ಫ್ಲೋ ಆಗಿ ಆಗಿ ಕ್ಯಾಲ್ಸಿಯಂ ಶೇಖರಣೆ ಆಗುತ್ತೆ, ಆಮೇಲೆ ಫೈಬ್ರೋಸಿಸ್ ಆಗುತ್ತೆ. ಆವಾಗ ಅದು ಬರ್ತಾ ಬರ್ತಾ ಸಣ್ಣದಾಗುತ್ತೆ. ನಾರ್ಮಲ್ ವ್ಯಾಲ್ದು ಏರಿಯಾ ಆಫ್ ಓಪನಿಂಗ್ ಅರೌಂಡ್ 2.4 cm² ಅಂದ್ರೆ ಬರ್ತಾ ಬರ್ತಾ ಬರ್ತಾ 1 cm² ವರೆಗೂ ಸಣ್ಣದಾಗ್ಬಿಡುತ್ತೆ. ಅದು ಏಜ್ ರಿಲೇಟೆಡ್. ಇನ್ನ ಕೆಲವು ಸತಿ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಚಿಕ್ಕ ವಯಸ್ಕರಲ್ಲೂ ಆಗುತ್ತೆ. ನಾರ್ಮಲ್ ಆಗಿ ಒಂದು ವ್ಯಾಲ್ವ್ ಅಲ್ಲಿ 3 ಎಲೆಗಳ ತರ ಇರುತ್ತೆ, ಬೈ ಬರ್ತು 2 ಎಲೆಗಳಿದ್ರೆ ಅವ್ರಿಗೆ 40 ವರ್ಷನೋ 35 ವರ್ಷಕ್ಕೇನೆ ಅದು ಸಣ್ಣದಾಗ್ಬಿಡುತ್ತೆ. ಅದಲ್ದಲ್ಲೇ ರೊಮ್ಯಾಟಿಕ್ ಫೀವರ್ ಅಂತ ಒಂದು ಕಾಯಿಲೆ ಇದೆ, ಅದಾದಾಗ್ಲೂ ಅದು ಸಣ್ಣದಾಗುತ್ತೆ. ಇಲ್ಲ ಕೆಲವು ಕಡೆ ಏನಾಗುತ್ತೆ, ಕೆಲವು ಸತಿ BP ಜಾಸ್ತಿ ಇದ್ದಾಗ, ಶುಗರ್ ಜಾಸ್ತಿ ವರ್ಷ ಇದ್ದಾಗ, ಎದೆಯ ಭಾಗಕ್ಕೆ ಕ್ಯಾನ್ಸರ್ಗೆ ರೇಡಿಯೇಷನ್ ಥೆರಪಿ ತಗೊಂಡಾಗ ಅವ್ರಿಗೆ ಆದಷ್ಟು ಸ್ವಲ್ಪ ಬೇಗ ಹಾರ್ಟ್ ವ್ಯಾಲ್ವ್ ಸಣ್ಣದಾಗೋದು ಲೀಕ್ ಆಗೋದು ಶುರುವಾಗುತ್ತೆ.
1: ಎಸ್ ಸರ್, ಬಹುಶಃ ಈ ಮಹಾಧಮನಿ ಕವಟನ ನೀವು ಅಯೋಟಿಕ್ ಕವಟ ಅಂತ ವಾಲ್ವ್ ಅಂತ ಹೇಳ್ತೀರಿ. ಬಹುಶಃ ಇದನ್ನ ನಾವು ಹೈಸ್ಕೂಲ್ನಲ್ಲೇ ಓದಿರ್ತೀವಿ ಸಾಮಾನ್ಯವಾಗಿ, ಆದರೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತೇ ಇರೋದಿಲ್ಲ ನಮಗೆ. ಸೊ ಇವಾಗ ನೋಡಿದಾಗ ಅದ್ರ ಮಹತ್ವ ಎಷ್ಟಿದೆ ನಾವು ತಿಳ್ಕೊಬೇಕಾಗಿತ್ತು ಅನ್ನೋದನ್ನು ಆವಾಗ್ಲಿಂದನೇ ತಿಳ್ಕೊಂಡಿದ್ರು ಬಹುಶಃ ಇನ್ನೂ ಆರೋಗ್ಯ ಚೆನ್ನಾಗಿರೋದೇನೋ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿಲ್ಲ ಅಥವಾ ಅನುಸರಿಸಲಿಲ್ಲ ಅಂದಾಗ ಸಮಸ್ಯೆಗಳು ಉಂಟಾಗುತ್ತೆ ಸರ್. ಸಾಮಾನ್ಯವಾಗಿ ಈ ಅಯೋಟಿಕ್ ವಾಲ್ವ್ ವೈಫಲ್ಯ ಆಗ್ಲಿಕ್ಕೆ ಅಥವಾ ಸಮಸ್ಯೆ ಆಗ್ಲಿಕ್ಕೆ ಕಾರಣಗಳು ಏನಿರುತ್ತೆ?
3: ಹೇಳ್ದಂಗೆ ಈಗ ಅಯೋಟಿಕ್ ವಾಲ್ವ್ ಓಪನ್ ಆದಾಗ ಇಡೀ ದೇಹಕ್ಕೆ ಬ್ಲಡ್ ಹೋಗುತ್ತೆ, ಹಾರ್ಟ್ ಪಂಪ್ ಮಾಡಿದಾಗ ಅದು ಓಪನ್ ಆದ ಕೂಡಲೇ ಎಲ್ಲ ಕಡೆ ಬ್ರೈನ್ಗೆ, ಕಿಡ್ನಿಗೆ, ಹೊಟ್ಟೆಗೆ, ಜೀರ್ಣಶಕ್ತಿಗೆ. ಸೊ ಆ ವಾಲ್ವ್ ಟೈಟ್ ಆದಾಗ ನಮ್ಮ ಇಡೀ ದೇಹಕ್ಕೆ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಆಗ್ತಾ ಇರುತ್ತೆ. ಸೊ ಬಟ್ ಸೊ ಅವ್ರಿಗೆ ಫಸ್ಟ್ ಮೇನ್ ಸಿಂಪ್ಟಮ್ ಆಗೋದು ಟೈಟ್ ಆಗ್ತಾ ಬಂದಾಗ. ಸರ್ ಹೇಳ್ದಂಗೆ 2.5 cm² ಇತ್ತು, ಅಗಲ ಇತ್ತು, ಅವಾಗ ಎಲ್ಲಾ ಕಡೆ ಬ್ಲಡ್ ಹೋಗ್ತಿತ್ತು. ಈಗ ಕಡಿಮೆ ಆಗ್ತಾ ಬಂತು, ಅದ್ರ ಆರಿಫೈಸ್ ಟೈಟ್ ಆಗಿ ಬರ್ತಾ ಇದೆ, ಆಗ ಬ್ಲಡ್ ಎಲ್ಲಾ ಅಂಗಕ್ಕೂ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ರೆಸ್ಟ್ ಅಲ್ಲಿ ಇದ್ದಾಗ ಅವ್ರು ಆರಾಮಾಗಿರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ನಡೆದಾಗ ಸ್ವಲ್ಪ ಉಸಿರಾಡೋ ತೊಂದರೆ ಬರುತ್ತೆ, ಮೆಟ್ಲು ಹದ್ದಾಗ ಆಗ ಉಸಿರಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ಸೋದು. ಬಟ್ ಅದನ್ನ ನಾವ್ ಏನ್ ಅನ್ಕೊಳ್ತೀವಿ, ಏನೋ ಆಯಾಸ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಆಗ್ಬಿಡತ್ತೆ. ಸೊ ಒಂದ್ ಇನ್ನೊಬ್ಬರಿಗೆ ಇನ್ ಕೆಲವ್ರು ಸ್ವಲ್ಪ ದಿನ ಟೈಟ್ ಆಗ್ತಾ ಆಗ್ತಾ ಎದೆನಲ್ಲಿ ಬಿಗಿತ, ಚೆಸ್ಟ್ ಟೈಟ್ನೆಸ್ ಅಂತ ಹೇಳ್ತೀವಿ ಅದು, ಮತ್ತೆ ಎದೆ ನೋವು ಬರುತ್ತೆ ಕೆಲವರಿಗೆ, ಬಟ್ ಹಾರ್ಟ್ ಅಟ್ಯಾಕ್ ತರ ನೋವಲ್ಲ, ಒಂಥರ ಬಿಗಿತ ಆತರ ನೋವು ಇರುತ್ತೆ. ಸೊ ಅದನ್ನು ನಾವು ಗುರುತು ಮಾಡ್ಕೊಂಡು ಒಂದ್ಸಲ ಚೆಕ್ ಮಾಡಕ್ಕೆ ಡಾಕ್ಟರ್ ಹತ್ರ ಹೋದಾಗ ಅವಾಗ ಗೊತ್ತಾಗತ್ತೆ. ಬಟ್ ಕೆಲವೊಮ್ಮೆ ಅಲ್ಲೂ ನೆಗ್ಲೆಕ್ಟ್ ಮಾಡ್ತಾರೆ, ಏನೋ ನಮ್ಗೆ ಗ್ಯಾಸ್ಟ್ರಿಕ್ ಆಗ್ತಿರ್ಬೋದು. ತುಂಬಾ ಜನ ಇದನ್ನ 2-3 ತಿಂಗಳಲ್ಲ 6 ತಿಂಗಳು 1 ವರ್ಷ ಎಲ್ಲ ನೆಗ್ಲೆಕ್ಟ್ ಮಾಡಿರೋದು ಹೌದು, ಯಾಕಂದ್ರೆ ದಿಢೀರಂತ ಅದ್ರ ಫುಲ್ ಟೈಟ್ ಆಗಲ್ವಲ್ಲ, ಸ್ಲೋ ಆಗಿ ಟೈಟ್ ಆಗ್ತಾ ಇದೆ. ಅದು ಈ ತರ ನಿಧಾನಕ್ಕೆ ಫಸ್ಟ್ ಉಸಿರಾಟದ ತೊಂದರೆ, ಎದೆ ಬಿಗಿತ, ಇನ್ನೂ ಸ್ವಲ್ಪ ಟೈಟ್ ಆದಾಗ ಅದು ಸ್ವಲ್ಪ ಸುಸ್ತಾಗೋದು ಅವ್ರಿಗೆ. ಮೊದಲು ಇಷ್ಟು ದೂರ ಮನೆ ಸುತ್ತ ಒಂದು ರೌಂಡ್ ಹೊಡಿತಿದ್ರು ಅಥವಾ ಒಂದು ಪಾರ್ಕಲ್ಲಿ ಚೂರ್ ನಡೆದ್ರು ಆರಾಮಾಗಿ ಮಾಡ್ತಿದ್ರು, ಈಗ ಒಂದ್ ಸ್ವಲ್ಪ ಏನೇ ಮಾಡಿದ್ರು ದೇಹಕ್ಕೆ ಒಂಥರ ಆಯಾಸ ಆಗ್ತದೆ, ಫಟೀಗ್ ಅಂತ ವಿಸಿ ಫಟೀಗಬಿಲಿಟ್, ಅದು ತುಂಬಾ ಒಂಥರ ಅವ್ರು ಹೇಳ್ತಾರೆ ಯಾಕೋ ಸರ್ ನಿಶಕ್ತಿ ನನಗೆ ಇದು. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ನಂಗೆ ಫೇಂಟಿಂಗ್ ತರ ಆಗ್ತಾ ಇದೆ, ಕಣ್ ಕತ್ಲೆ ತರ ಆಗತ್ತೆ, ಸ್ನಾನದ ಮನೆಯಲ್ಲಿ ಮುಖ ತೊಳ್ಕೊಳ್ವಾಗ ಅವಾಗ ಸ್ವಲ್ಪ ಒಂಥರ ತಲೆ ಎಲ್ಲ ಹಿಂಗೆ ಒಂಥರ ಗಿಡಿನೆಸ್ ತರ ಆಗತ್ತೆ, ಈ ತರ ಸಿಂಪ್ಟಮ್ಸ್ ಎಲ್ಲ ಹೇಳುತ್ತಾರೆ. ಆಮೇಲೆ ಇನ್ನೂ ಟೈಟ್ ಆದಾಗ ಎದೆ ಬಡಿತ ಜಾಸ್ತಿ ಬಡ್ಕೊಳ್ಳೋದು, ಅವಾಗ ಅಷ್ಟೊತ್ತಿಗೆ ನಮ್ಮ ಹತ್ರ ಬಂದ್ ಆತರ ಡಾಕ್ಟರ್ ಯಾರೋ ಹತ್ರ ಹೋಗಿ ತೋರಿಸೇ ತೋರಿಸ್ತಾರೆ ಅಷ್ಟೊತ್ತಿಗೆ. ಸೊ ಈ ಸ್ಟಾರ್ಟಿಂಗ್ ನಡೆದಾಗ ಸುಸ್ತಾಗುವಂಥದ್ದು, ಫೆಟ್ಟಿಗೆ ಒಂಥರ ನಿಶಕ್ತಿ ಆಗುವಂಥದ್ದು, ಆ ಟೈಮ್ನಲ್ಲೇ ಅವ್ರೊಂದ್ಸಲ ಹೋಗಿ
1: ಈ ಕಾಲ್ಗಳು ಉತ್ಕೊಳ್ಳೋದು ಕೂಡ
3: ಅದು ಬರುತ್ತೆ, ಕಾಲ್ಗಳು ಉತ್ಕೊಳ್ಳೋದು ಬರುತ್ತೆ. ಅಷ್ಟೊತ್ತಿಗೆ ಆಗ್ಲೇ ಹಾರ್ಟ್ ಮೇಲೆ ತುಂಬಾ ಒತ್ತಡ ಬಿದ್ದಿದೆ ಅಂತ ಅರ್ಥ, ಕಾಲ್ಗಳು ಊತ ಬರ್ತಿರೋದು ಸ್ವಲ್ಪ ಲೇಟಾಗಿ ಬರುತ್ತೆ. ಸೊ ಅಂದ್ರೆ ಆಲ್ರೆಡಿ 1 ವರ್ಷ ಮೇಲೆ ಅವ್ರು ಈ ಸಿಂಪ್ಟಮ್ಸ್ ಮೇಲೆ ಹೇಳಿದ ಸಿಂಪ್ಟಮ್ಸ್ ಎಲ್ಲ ಅವ್ರು ಅನುಭವಿಸಿ ಈ ಕಾಲು ಊತ ಬರುತ್ತೆ, ಕಾಲು ಊತ ಬಂದಾಗ ಅವರು ಯಾಕೋ ಈ ತರ ಊತ ಬರ್ತಿಲ್ಲ, ಕಿಡ್ನಿ ತೊಂದ್ರೆನ ಹಾರ್ಟ್ ತೊಂದ್ರೆ ಅಂತ ಅವ್ರು ಫಿಸಿಷಿಯನ್ ಹೋಗಿ ತೋರಿಸ್ತಾರೆ, ಆಗ ನಮ್ಮ ಹತ್ರ ಅವ್ರನ್ನ ಕಳಿಸ್ತಾರೆ. ಸೊ ಕಾಲು ಊತ ಒಂಥರ ಬರ್ತಿದೆ ಅಂದ್ರೆ ಅವ್ರಿಗೆ ಇವೆಲ್ಲ ಮೇಲೆ ಹೇಳಿದ ಲಕ್ಷಣಗಳೆಲ್ಲ ಆಗ್ಲೇ 1 ವರ್ಷದ ಮೇಲೆ ಕಾಣಿಸ್ಕೊಂಡಿದೆ ಅಂತ ಆಯ್ತು.
1: ಸರ್, ಸಾಮಾನ್ಯವಾಗಿ ಕಾಲು ಊತ ಬರುತ್ತೆ ಅಂತಂದ್ರೆ ಸಾಮಾನ್ಯ ಜನ ಅನ್ಕೊಳ್ಳೋದು ಕಿಡ್ನಿ ಸಮಸ್ಯೆ ಇರ್ಬೋದೇನು ಅಂತ.
3: ಹೌದು.
1: ಸೊ ಇದನ್ನ ಹೇಗೆ,
3: ಕಾಲು ಊತ ಬಂದಾಗ ಮೇನ್ ಆಗಿ ಒಂದು ಹಾರ್ಟ್ ಸಮಸ್ಯೆ, ಕಿಡ್ನಿ ಸಮಸ್ಯೆ ಇಲ್ಲ ಲಿವರ್ ಸಮಸ್ಯೆ, ಇನ್ನೊಂದು ರಕ್ತ ಕಡಿಮೆ, ಈ 4 ತುಂಬಾ ಕಾಮನ್. ಸೊ ಒಂದು ಯಾವ್ದೇ ರೀತಿ 2 ಕಾಲು ತುಂಬಾ ಊತ ಬಂದಿದೆ ಅಂದಾಗ ನಾವು ಒಂದು ಹಾರ್ಟ್ ಚೆಕಪ್ ಆಗ್ಬೇಕು, ಒಂದು ಬ್ಲಡ್ ಟೆಸ್ಟ್, ಸಿಂಪಲ್ ಬ್ಲಡ್ ಟೆಸ್ಟ್, ಅದರಲ್ಲಿ ರಕ್ತ ಅಂಶ ಗೊತ್ತಾಗತ್ತೆ,

0: ಲಕ್ಷಣಗಳು ಕಾಣಿಸ್ಕೊಳ್ಳುವಂತದ್ದನ್ನ ತಾವು
1: ಹೇಳಿದ್ರು. ಮೇನ್ ಆಗಿ ಅಯೋಟಿಕ್ ವ್ಯಾಲ್ವ್ ಲಕ್ಷಣ ಹೇಳಿದೀವಿ, ಬಟ್ ಇದರಲ್ಲಿ ಬೇರೆ ಹಾರ್ಟ್ ತೊಂದರೆ ಇದಕ್ಕೂ ಎರಡು ಓವರ್ಲ್ಯಾಪ್ ಇರುತ್ತೆ. ಬಟ್ ಈ ಆರ್ಡರ್ ನಾನು ಹೇಳಿರೋದು
0: ಸ್ಪೆಸಿಫಿಕ್
1: ಅಯೋಟಿಕ್. ಸೊ ಈಗಿನ ಈ ಸಲ ವರ್ಲ್ಡ್ ಹಾರ್ಟ್ ಡೇ ಪ್ರಯುಕ್ತ
0: ಹೌದು
1: ಹೇಳಿದ್ದಾರೆ, ಡೋಂಟ್ ನೆವರ್ ಮಿಸ್ ಎ ಬೀಟ್ ಅಂತ ಈ ಸಲ ಸ್ಲೋಗನ್. ಸೊ ಆ ರೀತಿ ಈ ತರ ಒಂದ್ ಚಿಕ್ಕ ಲಕ್ಷಣನು ಮಿಸ್ ಮಾಡ್ಕೋಬೇಡಿ, ಆ ಲಕ್ಷಣ ಇದ್ದಾಗ ಎಚ್ಚೆತ್ಕೊಂಡು ಸ್ವಲ್ಪ ಹೋಗಿ ತೋರಿಸಿ ಅಂತ ಒಂದು ನಾವು ಮನವರಿಕೆ ಮಾಡ್ಕೊಳ್ಬಹುದು.
0: ಹರ್ಷ ಸರ್, ಸಾಮಾನ್ಯವಾಗಿ ಈ ಎಲ್ಲ ಲಕ್ಷಣಗಳು ಕಂಡಾಗ ಅಥವಾ ಸಮಸ್ಯೆಗಳಿದ್ದಾಗ ಅವರು ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಪಡ್ಕೊಳ್ಳಿಲ್ಲ ಅಂದರೆ ಸಾಮಾನ್ಯವಾಗಿ ಏನು ಸಮಸ್ಯೆಗಳು ಕಾಣಿಸ್ಕೊಳ್ಳ
2: ಏನಾಗುತ್ತೆ ಅಕಸ್ಮಾತ್? ಏನು ಮೆನಿ ಟೈಮ್ಸ್ ಶ್ರೀನಿಯವ್ರು ಹೇಳ್ದಂಗೆ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಸಿಂಪ್ಟಮ್ಸ್ನ. ಸೊ ಅದಕ್ಕೆ ಈ ಸತಿ ವರ್ಲ್ಡ್ ಹಾರ್ಟ್ ಡೇದು ಮೇನ್ ಥಿಂಗ್ ಥೀಮ್ ಏನು ಅಂದರೆ ನೆವರ್ ಮಿಸ್ ಎ ಬೀಟ್. ಒಂದು ಸಣ್ಣ ಸಿಂಪ್ಟಮ್ನ ನೆಗ್ಲೆಕ್ಟ್ ಮಾಡಬೇಡಿ. ಅಸಹಜವಾಗಿ ಏನೇ ಸಿಂಪ್ಟಮ್ಸ್ ಬಂದ್ರೂ ಆದಷ್ಟು ಬೇಗ ಮೆಡಿಕಲ್ ಅಟೆನ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಒಂದು ಅಕಸ್ಮಾತ್ ಕೆಲವು ಸತಿ ವಯೋಸಹಜ ಅಥವಾ ಯಾರೋ ಪಕ್ಕದಲ್ಲಿ ಹೇಳ್ತಾರೆ ನೋಡಿ ಹಿಂಗೆ ಬೇರೆ ಏನೋ ಕಾಯಿಲೆ ಇರ್ಬೋದು, ಸಣ್ಣ ಕಾಯಿಲೆಗೆ ಯಾಕೆ ಡಾಕ್ಟ್ರಿಗೆ ತೋರಿಸ್ತೀರಂತ ಹಂಗೆ ಬಿಟ್ಬಿಟ್ರೆ ಅದು ಹೋಗ್ತಾ ಹೋಗ್ತಾ ಹೋಗ್ತಾ ಡೇ ಬೈ ಡೇ ಮಿನಿಟ್ ಬೈ ಮಿನಿಟ್ ಮಂತ್ ಬೈ ಮಂತ್ ಹಾರ್ಟ್ ಸ್ಲೋ ಆಗಿ ವೀಕ್ ಆಗ್ತಾ ಹೋಗುತ್ತೆ. ಸೊ ವೀಕ್ ಆಗಿಬಿಟ್ಟು ಇಟ್ ಮೇ ಬಿಕಮ್ ಲೈಫ್ ಥ್ರೆಟ್ನಿಂಗ್. ಯಾವಾಗಲೂ ಒಂದ್ ದಿವಸ ಮನೆಯಲ್ಲಿ ಬಿದ್ದುಬಿಟ್ಟು ಪ್ರಾಣ ಹೋಗೋ ಚಾನ್ಸಸ್ ಇರುತ್ತೆ, ಅಷ್ಟು ಸಿವಿಯರ್ ಆಗೋವರೆಗೂ ಹೋಗ್ಬೋದು. ಅಥವಾ ಮಧ್ಯಾಹ್ನ ಇವಾಗ ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ಬಾತ್ರೂಮ್ಗೆಲ್ಲ ಹೋಗಿ ಬರ್ತಾ ಇದ್ರು, ಮನೆಯಲ್ಲೆಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ರು, ಇವತ್ತು ನೋಡಿದ್ರೆ ಬಾತ್ರೂಮ್ಗೆ ಹೋಗಿ ಬರ್ಲಿಕ್ಕೂ ಅವ್ರ ಕೈಲಿ ಆಗಲ್ಲ. ಸಣ್ಣ ಡಬಡಬಡವ ಅಂತ ಎದೆ ಬಡ್ಕೊಂಡು ಅಲ್ಲೇ ತಲೆ ತಿರುಗಿ ಬಿದ್ದಂಗೆ ಆಗುತ್ತೆ. ಕೆಲವು ಸತಿ ಏನಾಗುತ್ತೆ, ಹಾರ್ಟ್ ವೀಕ್ ಆಗಿ ಹಾರ್ಟ್ ಎದೆ ಬಡಿತಾ ಸ್ವಲ್ಪ ಕಂಟ್ರೋಲಿಗೆ ಬರದೇ ಇದ್ದಾಗ ಸ್ಟ್ರೋಕ್ ಆಗೋ ಚಾನ್ಸಸ್, ಹಾರ್ಟಲ್ಲಿ ಸಣ್ಣ ಸಣ್ಣ ಕ್ಲಾಟ್ ಹೋಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಸ್ಲೋಲಿ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಪರ್ಸನ್ ಅದೇ ಸೀನಿಯರ್ ಸಿಟಿಸನ್ ವಾಸ್ ಇಂಡಿಪೆಂಡೆಂಟ್ ಬಿಕಮ್ಸ್ ಡಿಪೆಂಡೆಂಟ್ ಆನ್ ಅದರ್ಸ್.
0: ಅಂದ್ರೆ ವಿಶೇಷವಾಗಿ ವಯಸ್ಸಾದವರಲ್ಲಿ ಇದು ಹೆಚ್ಚು ಹೆಚ್ಚು
1: ಕಾಣಿಸ್ಕೊಳ್ಳೋದು.
0: ಎಸ್ ಸರ್, ಅಯೋಟಿಕ್ ವಾಲ್ವ್ ಹೆಂಗೆ ಅದು ಬ್ಲಾಕ್ ಆಗುತ್ತಾ ಅಥವಾ ಏನಾಗುತ್ತೆ, ಯಾವ್ಯಾವ ಕಾರಣಗಳಿಗೆ ಈಗೆಲ್ಲ ಸಮಸ್ಯೆಗಳಾಗುತ್ತೆ, ಈ ಸಮಸ್ಯೆಗಳು ಕಂಡಾಗ ನಾವು ಸರಿಯಾದ ಚಿಕಿತ್ಸೆ ಪಡ್ಕೊಳ್ಳಿಲ್ಲ ಅಂದ್ರೆ ಅಥವಾ ವೈದ್ಯರನ್ನ ಭೇಟಿ ಮಾಡಲಿಲ್ಲ ಅಂದಾಗ ಏನೆಲ್ಲ ಉಲ್ಬಣ ಆಗ್ಬೋದು, ಎಲ್ಲ ಕುರಿತು ಮಾತನಾಡ್ತಾ ಇದ್ರೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ಮಾತನಾಡ್ತೀನಿ ಸರ್. ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೇನೆ. ಎಸ್ ಸರ್, ಕರೆ ಕಟ್ಟಾಗಿದೆ ಸರ್. ಎಸ್ ಸರ್, ಹಾಗೇನೆ ಈ ಎಲ್ಲ ಚಿಕಿತ್ಸೆಗಳನ್ನು ಪಡ್ಕೊಳ್ದೇ ಇದ್ದಾಗ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಹೇಳಿದ್ರಿ. ಸೊ ಚಿಕಿತ್ಸೆ ಪಡ್ಕೋಬೇಕು ಅಂದರೆ ಈ ಅಯೋಟಿಕ್ ವಾಲ್ ಸಂಬಂಧಪಟ್ಟಂತೆ ಅಥವಾ ಕಾಯಿಲೆಗೆ ಸಂಬಂಧಪಟ್ಟಂಗೆ ಏನೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಇವಾಗ ಅಂತ?
1: ಸೊ ಈಗ ನಾವು ಹೇಳ್ದಂಗೆ ಅವರು ಈ ಥರ ಅರ್ಲಿ ಲಕ್ಷಣಗಳು ಕಂಡಾಗ ಬಂದಾಗ ಈ ಅಯೋಟಿಕ್ ವಾಲ್ ಟೈಟನಿಂಗ್ ನಾವು ಅದನ್ನು ಮೂರು ಗ್ರೇಡ್ ಮಾಡ್ತೀವಿ, ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತ. ಸೊ ಮೈಲ್ಡ್ ಮಾಡ್ರೇಟ್ ಇದ್ದಾಗ ಅವ್ರು ಸ್ವಲ್ಪ ಸುಸ್ತಿರುತ್ತೆ, ಬಟ್ ಇನ್ನೂ ಫುಲ್ ಟೈಟ್ ಆಗಲಿಲ್ಲ. ಸೊ ಅವ್ರಿಗೆ ಚೂರು ಮೆಡಿಸಿನ್ಸ್ ಕೊಟ್ಟು ಆ ಒತ್ತಡ ಏನು ಬೀಳುತ್ತೆ ಹಾರ್ಟ್ ಮೇಲೆ ಟೈಟ್ ಆದರೆ, ಸೊ ಆ ಒತ್ತಡನ ಕಮ್ಮಿ ಮಾಡುವಂಥ ಒಂದು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಸೊ ಅವ್ರನ್ನ ಫಾಲೋ ಅಪ್ ಹೇಳ್ತೀವಿ, ಮತ್ತೆ ಆರಾರು ತಿಂಗಳಿಗೆ ಒಂದ್ಸಲ ಎಕೋ ಮಾಡಿಸ್ತಾ ಇರಿ. ಸೊ ಯಾವಾಗ ಟೈಟ್ ಆಗತ್ತೆ ಆವಾಗ ನಾವು ಅದನ್ನ ನಿಮ್ದು ಏನು ಮುಂದಿನ ಕ್ರಮ ಮುಂದಿನ ಸರ್ಜರಿನ ಏನು ಮಾಡಬೇಕಂತ ಅದು ಹೇಳ್ತೀವಿ ಅಂತ. ಸೊ ಅದು ಫಸ್ಟ್ ಮೆಡಿಸಿನ್ಸ್ ಆಯ್ತು. ನೆಕ್ಸ್ಟ್ ಅದು ಯಾವಾಗ ಟೈಟ್ ಆಯ್ತು, ಯಾವಾಗ ಒಬ್ಬ ಮನುಷ್ಯಗೆ ಅದು ವಾಲ್ವ್ ಟೈಟ್ ಆಯ್ತು, ಯೂಶ್ವಲಿ ಅವರು ತಲೆ ತಿರುಗಿ ಬೀಳೋದು ಅದೆಲ್ಲ ಆಗುತ್ತೆ. ಸಡನ್ ಆಗಿ ಬ್ರೈನ್ಗೆ ಬ್ಲಡ್ ಕಮ್ಮಿ ಆಗುತ್ತಲ್ವಾ ಅಲ್ಲಿಂದ, ಆವಾಗ ಕೆಳಗೆ ತಲೆ ತಿರುಗಿ ಬೀಳೋದು, ಆ ರೀತಿ ಸಿಂಪ್ಟಮ್ಸ್ ಬಂತು ಅಂದ್ರೆ ನಾವು ಅವ್ರ ಏಜ್ ನೋಡ್ತೀವಿ. ಪೇಷಂಟ್ ಆಪರೇಷನ್ ತಡ್ಕೊಳಕ್ ಆಗತ್ತಾ ಇಲ್ವಾ ಅಂತ ನೋಡ್ತೀವಿ. 70 ವರ್ಷದ ಒಳಗಿನವ್ರ, 70 ವರ್ಷದ ಮೇಲಿನವ್ರ ಅಂತ ನೋಡ್ತೀವಿ. ಸೊ 70 ವರ್ಷ ಒಳಗಿನವರು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ವ್ಯವಸಾಯಕ್ಕೆ ಹೋಗ್ತಿದ್ರು, ಆಮೇಲೆ ಗಟ್ಟಿ ಇದ್ದಾರೆ ಅಂತ ನಮಗೂ ಅನಿಸ್ತು ಅಂದ್ರೆ
0: ಟಾಲರೇಟ್
1: ಮಾಡ್ತಾರೆ ಪರವಾಗಿಲ್ಲ ಅಂದ್ರೆ ಫಸ್ಟ್ ಆಪ್ಷನ್ ಅವ್ರಿಗೆ ಅವಾಗ ಓಪನ್ ತೆರೆದ ಚಿಕಿತ್ಸೆ, ಓಪನ್ ಹಾರ್ಟ್ ಸರ್ಜರಿ ಈ ತರ ಮಾಡಿ ಆ ವ್ಯಾಲ್ವ್ ಏನ್ ಡ್ಯಾಮೇಜ್ ಆಗಿದೆ ಅದನ್ನ ಕಟ್ ಮಾಡಿ ಹೊಸ ವ್ಯಾಲ್ವ್ನ ಅಳವಡಿಸ್ತಾರೆ. ಸೊ ಅವ್ರಿಗೆ ಅದನ್ನೇ ನಾವು ಅದನ್ನ ಮಾಡಿಸ್ಕೊಂಡ್ರೆ ನಿಮ್ಗೆ ಒಳ್ಳೇದು, ಅದು ಹತ್ತು ವರ್ಷ ಬರುತ್ತೆ, ಮುಂದೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವ್ರಿಗೆ ಆ ಒಂದು ಆಪ್ಷನ್ ಕೊಡ್ತೀವಿ. ಯಾರು 70 ವರ್ಷದ ಮೇಲಿನವರು ಸ್ವಲ್ಪ ದುರ್ಬಲವಾಗಿದ್ದಾರೆ, ತಡ್ಕೊಳಕ್ ಕಷ್ಟ ಆಗ್ಬೋದು, ಸರ್ಜರಿನ ತಡ್ಕೊಳಕ್ ಆಗಲ್ಲ, ದೊಡ್ಡ ಮೇಜರ್ ಸರ್ಜರಿ ಅನಸ್ತೀಶಿಯಾ ಅವೆಲ್ಲ ಇರುತ್ತೆ, ಸೊ ಅದನ್ನ ತಡ್ಕೊಳಕ್ ಆಗಲ್ಲ ಅಂತವ್ರಿಗೆ ನಾವು ಈ ಟಾವಿ ಅಂತ ಒಂದು ಆಪ್ಷನ್ ಕೊಡ್ತೀವಿ.
0: ಎಸ್ ಸರ್, ಇದು ವಿಶೇಷವಾಗಿ ಇತ್ತೀಚೆಗೆ ಪಾಪ್ಯುಲರ್ ಆಗಿರುವಂತ ಚಿಕಿತ್ಸೆ ಅಲ್ವಾ ಸರ್? ಎಸ್ ಸರ್, ಅದ್ರ ಬಗ್ಗೆ ಮಾತನಾಡ್ತೀನಿ, ಅದಕ್ಕೆ ಮುಂಚೆ ಒಂದು ಕರೆ ತಗೊಳ್ತೇನೆ. ನಮಸ್ತೆ
3: ಸರ್. ನಮಸ್ಕಾರ
0: ಸರ್, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ರಿ?
3: ಸರ್, ನಾವು ಚಿನ್ಸ್ವಾಮಿ ಅಂತ ಸರ್, ಎಚ್ ಡಿ ಕೋಟೆ ಹೊಳೆಹುಂಡೆ ಗ್ರಾಮದವರು.
0: ಚಿನ್ಸ್ವಾಮಿ ಅವರೇ, ಮಾತನಾಡಿ, ತಮ್ಮ ಜೊತೆ ಏನ್ ಪ್ರಶ್ನೆ ಇದ್ರಿ?
3: ನಮಸ್ಕಾರ ಡಾಕ್ಟರ್ ಸರ್ಗೆ.
2: ನಮಸ್ಕಾರ, ಚೆನ್ನಾಗಿದ್ರೆ ಚಿನ್ಸ್ವಾಮಿ ಅವರೇ? ಎಲ್ಲ ನಿಮ್ಮ ಆಶೀರ್ವಾದ ಹೇಳಿ.
3: ಅದೇ ಸರ್, ಹೃದಯ ಸಂಬಂಧಪಟ್ಟದ್ದು ನಮ್ಮ ಮೈಸೂರಲ್ಲಿ ಒಂದು ಹೊಸದಾಗಿ ಸಾಮಾನ್ಯ ಜಯದೇವ ಹಾಸ್ಪಿಟಲ್ ಆಗಿದ್ದು ಒಳ್ಳೆ ಬೆಳವಣಿಗೆ ಸರ್ ನಮ್ಗೆ.
2: ಥ್ಯಾಂಕ್ ಯು.

0: ತುಂಬಾ ಧನ್ಯವಾದಗಳು.
1: ಇದು ಸರ್ ಅಲ್ಲಿ ತಮ್ಮಲ್ಲಿ ಒಳ್ಳೆ ಹೃದಯದ ಸಂಬಂಧಿಸಿದ ಕಾರ್ಯಗಳಿಗೆ ಒಳ್ಳೆ ಇದು ಚಿಕಿತ್ಸೆ ಸಿಗುತ್ತೆ ಅಂತ ನಾನು ಬೇರೆ ಕಡೆ ಪೇಷಂಟ್ ಗಳಿಂದ ಕೇಳಿದ್ದೀನಿ. ಮತ್ತೆ ಇದು ಸರ್ ಈಗ ಒಂದು ಆಗುವಾಗ ಇಷ್ಟೊಂದು ಹೃದಯ ಸಂಬಂಧ ಕಾಯಿಲೆಗಳು ಬರ್ತಾ ಇರ್ಲಿಲ್ಲ ಸರ್, ಇದು ಜನ ಇದು ನಮ್ಮ ಒಂದು ಜೀವನ ಶೈಲಿನೇ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಸರ್, ಅಥವಾ ಯಾವ ತರ ಇದರಿಂದ ಇದಾಗುತ್ತೆ ಅಂತೀರಾ?
0: ನೀವು ಹೇಳ್ದಂಗೆ ಇವಾಗ ನಾವು ಅತಿ ಹೆಚ್ಚಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ನೋಡ್ತಾ ಇರೋದು ಜೀವನ ಶೈಲಿ ರಿಲೇಟೆಡ್, ಇದಕ್ಕೆ ಸಂಬಂಧಿತವಾಗಿಯೇ ಬರ್ತಾ ಇರೋದು. ಅದಕ್ಕೆ ನಾವು ಶಿಸ್ತಿನಿಂದ ಇರ್ಬೇಕು. ಲಾಸ್ಟ್ ಟೈಮೇ ಹೇಳಿದ್ದೆ ಬಸವಣ್ಣವ್ರು ಹೇಳ್ದಂಗೆ ದೇಹವೇ ದೇಗುಲ. ನಾವು ದೇಹವನ್ನು ದೇಗುಲದ ಥರ ನಾವು ನೋಡಿಕೊಂಡ್ರೆ ದೇಹ ನಮಗೆ ಚೆನ್ನಾಗಿ ಅದು ನಮಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಹೃದಯನೂ ಅಷ್ಟೇ.
2: ಅಲ್ಲ ದೇವಾಲಯಕ್ಕೆ ಎಂಟ್ರಿ ಕೊಡೋಕೆ ಮುಂಚೆ ನಾವು ಹೇಗೆ ಭಕ್ತಿ ಭಾವದಿಂದ ಸ್ಲಿಪ್ಪರ್ ಕೆಳಗಡೆ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ತೀವಲ್ಲ, ಸೊ ಹಂಗೆ ಬಾಯಿ ಏನಾದರೂ ಅದರ ದ್ವಾರ ಅಂತ ಅಂದ್ಕೊಂಡ್ರೆ ಬಾಯಿ ಮೂಲಕ ಹೋಗುವಂಥ ಆಹಾರನೂ ಮುಖ್ಯ ಆಗುತ್ತೆ ಸರ್. ಹೇಗೆ
0: 100% ಅದಕ್ಕೆ ಏನು ಇದೇ ಇಲ್ಲ. ಇವಾಗ ಮೊನ್ನೆ ಎಲ್ಲ ನೋಡಿದ್ವಿ, ರೇಡಿಯೋದಲ್ಲಿ ನೋಡಿದ್ವಿ, ಟಿ ವಿಲಿ ನೋಡಿದ್ವಿ, ಎಲ್ಲ ಕಡೆ ಗೌರ್ಮೆಂಟ್ ಅವ್ರು ಹೋಗಿ ನೋಡ್ತಾ ಇದ್ದಾರೆ ಏನೇನು ಆಹಾರಕ್ಕೆ ಹಾಕ್ತಾರೆ ಅಂತ. ಅದು ನೋಡಿದ್ರೆ ಇಟ್ಸ್ ರಿಯಲಿ ಇಟ್ಸ್ ನಾಟ್, ನಾವೇನು ಆಹಾರ ಸೇವನೆ ಮಾಡ್ತಾ ಇದ್ದೀವಿ ಅದು ದೇಹಕ್ಕೆ ಮೂಲ, ಅದು ಅದರಲ್ಲೇ ಅದು ಕುಲುಷಿತವಾಗಿ ನಾವು ಅದನ್ನ ವಿಷಭರಿತ ಆಹಾರ ತಗೊಂಡ್ರೆ ದೇಹ ಎಲ್ಲಿಗೆ ಹೋಗುತ್ತೆ? ಗಾಳಿನೂ ಪೊಲ್ಯೂಷನ್ ಆಗಿದೆ ಇವಾಗ, ವಾಯುಮಾಲಿನ್ಯ, ನೀರು ಪೊಲ್ಯೂಟೆಡ್, ನಾವು ನಿಂತಿರೋ ಭೂಮಿ ಪೊಲ್ಯೂಟೆಡ್ ಇವಾಗ.
3: ಮತ್ತೆ ಈಗಿನ ಈಗಿನ ನಾವು ಏನ್ ನೋಡ್ಬೋದು, ಚಿಕ್ಕ ಮಕ್ಕಳಲ್ಲೇ ಒಬೆಸಿಟಿ ಅಂತ ಕರಿತೀವಿ, ಎಲ್ಲ ಎಕ್ಸಸೈಸ್ ಕಡಿಮೆ ಮಾಡ್ತಾರೆ, ಕೆಲವು ಮಾಡೋರು ಚೆನ್ನಾಗೇ ಮಾಡ್ತಿದ್ದಾರೆ, ಬಟ್ ಅರಿವು ಇದೆ, ತುಂಬಾ ಜಿಮ್ಸ್ ಓಪನ್ ಆಗಿದೆ ಅದಂತಲ್ಲ, ಬಟ್ ನಾವೇ ನೋಡ್ತಿರ್ತೀವಲ್ಲ, ನಾವು ಪೇಷಂಟ್ಸ್ ನೋಡ್ತಿರುವಾಗ ಅವ್ರ ಆಹಾರದ ಒಂದು ಇದು ಹಾಗೂ ಒಂದು ನಮ್ಮ ಎಕ್ಸಸೈಸ್ ಅಂತ ಒಂದು ದಿನನಿತ್ಯ ಚಟುವಟಿಕೆ ಅದಿಟ್ಕೊಳ್ಳದೆ ಅವ್ರ ಸೊಂಟ ಗಾತ್ರ ದೊಡ್ಡದು ಅದು ಮೇನ್ ರಿಸ್ಕ್ ಫ್ಯಾಕ್ಟರ್ ಈ ಹಾರ್ಟ್ ತೊಂದರೆ ಎಲ್ಲ ಆಗ್ಲಿಕ್ಕೆ.
2: ಅಂದ್ರೆ ಎಕ್ಸಸೈಸ್ ಮತ್ತೆ ಆಹಾರ ಪದ್ಧತಿ ಎರಡು ಈ ಸುಮ್ಮನೆ ಒಂದು ಸುಮ್ಮನೆ ವೆಹಿಕಲ್ಗೆ ಹೋಲಿಸೋದಾದ್ರೆ ಒಂದು ವೆಹಿಕಲ್ಗೆ ನಾವು ಎಷ್ಟು ಪೆಟ್ರೋಲ್ ಹಾಕೋ ಜಾಗಕ್ಕೆ ಪೆಟ್ರೋಲ್ ಹಾಕ್ಬೇಕು, ಡೀಸೆಲ್ ಹಾಕಿದ್ರೆ ಹಾಳಾಗ್ಬಿಡುತ್ತದೆ ಗಾಡಿ. ಸೊ ಹಾಗಾಗಿ ಆ ದೇಹಕ್ಕೆ ಏನು ಬೇಕೋ ಅದನ್ನ ಕೊಡಬೇಕು ಆಹಾರವಾಗಿ. ಹಾಗೇನೆ ಎಕ್ಸಸೈಸ್ ಅಂತ ಬಂದಾಗ ಅದನ್ನ ಸರ್ವಿಸ್ ಮಾಡ್ಕೊಳ್ಳೋದು, ಈಗ ಆಯಿಲ್ ಚೇಂಜು ಇವೆಲ್ಲ ಮಾಡ್ತೀವಲ್ಲ, ಬಹುಶಃ ಅದನ್ನ ಕರೆಕ್ಟಾಗಿ ನಮ್ಮ ಗಾಡಿ ಓಡಬೇಕು ಅಂದರೆ ಹೆಂಗೆ ಆಯಿಲ್ ಸರ್ವಿಸಸ್ಗಳು ಮಾಡ್ಕೊತೀವಿ, ಹಾಗೇನೆ ದೇಹಕ್ಕೂ ಕೂಡ ಈ ಎಕ್ಸಸೈಸ್ ಅನ್ನೋದು ಒಂದು ಸರ್ವಿಸ್ ಹೇಗೆ ಸರ್?
3: ಹೌದು, ಎಕ್ಸಸೈಸ್ ನಿದ್ದೆ ಆಹಾರ ಇದೆ 70% ಕರೆಕ್ಟ್ ಆಗಿದ್ರೆ 70% ಆಯ್ತು. ಇನ್ ಯಾರಿಗೆ ಆದ್ರೂ ಬಿ ಪಿ ಶುಗರ್ ಎಲ್ಲ ಬರ್ಬೋದು, ಅದನ್ನ ನಿಯಂತ್ರಣ ಮಾಡಕ್ಕೆ ಔಷಧಿಗಳಿದ್ದಾರೆ, ಡಾಕ್ಟರ್ ಎಲ್ಲ ನೋಡ್ಕೊಳ್ತಾರೆ, ಬಟ್ ಇದು ನಮ್ಮಲ್ಲೇ ಇದೆ. ನಾವು ಆಹಾರ ನಿದ್ದೆ ಹಾಗೂ ಎಕ್ಸಸೈಸ್ ಇದು ನಾವೇ ನಮ್ಮ ಕೈಲಿದೆ ಅದು, ಸೊ ನಾವ್ ಹೇಗೆ ಅದನ್ನ ನಡೆಸ್ಕೊಳ್ತೀವಿ ಅದ್ರ ಮೇಲೆ ನಮ್ಮ ದೇಹ ಚೆನ್ನಾಗಿರುತ್ತೆ.
0: ಇನ್ನೊಂದು ಸ್ಮೋಕಿಂಗು ಆಲ್ಕೋಹಾಲ್ ಅದು ತುಂಬಾ ದೊಡ್ಡ ರಿಸ್ಕ್ ಫ್ಯಾಕ್ಟರ್, ಸ್ಮೋಕಿಂಗ್ ಸ್ಟಾಪ್ ಮಾಡಲೇಬೇಕು.
2: ಎಸ್ ಸರ್, ಎಸ್ ಸರ್. ಚಿನ್ನಸ್ವಾಮಿ ಸರ್, ಆಗ್ಬೋದಾ ಈ ಜೀವನ ಶೈಲಿ ನೀವು ಹೇಳಿದಂಗೆ
1: ದೈನಂದಿನ ಚಟುವಟಿಕೆಯಲ್ಲಿ ನಾವು ಚೇಂಜಸ್ ಮಾಡ್ಕೊಂಡ್ರೆ ಈ ಮುಂದೆ ಬರ ಇದನ್ನ ನಾವು ತಡೆಗಟ್ಟಬಹುದು ಅಂತ ಸರ್ ಸಲಹೆ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಈಗ ಮಾಧ್ಯಮಗಳ ಮೂಲಕ ಅಥವಾ ನೀವು ತರಬೇತಿ ಮೂಲಕ ಗ್ರಾಮಗಳಲ್ಲಿ ಅಥವಾ ಮಿಕ್ಕಿದ ಕಡೆ ಒಂದು ಅವ್ರಿಗೆ ಒಂದು ಮಾಹಿತಿ ಕೊರತೆ ಇರೋದ್ರಿಂದ ಒಂದು ಇದು ಮಾಡಿದ್ರೆ ಮೆಡಿಕಲ್ ಮುಖಾಂತರ ಒಳ್ಳೇದಾಗುತ್ತೆ ಸರ್ ಇದು ಮಾಡಿ.
2: ಎಸ್ ಸರ್, ಅಂದ್ರೆ ಜಾಗೃತಿ ಮೂಡಿಸ್ಬೇಕು ಮತ್ತೆ ತರಬೇತಿಯನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಖಂಡಿತ ಅದು ಮಾಡ್ತಾರೆ ಅಂತ ನಾನು. ಎಸ್ ಸರ್, ಎಸ್ ಸರ್, ಎಸ್ ಸರ್. ಒಂದು ಜಾಗೃತಿ ವಿಚಾರ ಬಂದಂಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತೂ ತುಂಬ ಬರ್ತಿದೆ, ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದೆಲ್ಲವೂ ರೈಟ್ಸು ಅಂತ ಅನ್ಕೊಳಕ್ಕಾಗಲ್ಲ. ಹಾಗಾಗಿ ಸರಿಯಾದ ಮಾಧ್ಯಮದ ಮೂಲಕ ಹೋದ್ರೆ ಅದು ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮಾಹಿತಿ ಸರಿ ಇರುತ್ತೆ, ಅಥೆಂಟಿಕ್ ಆಗಿರುತ್ತೆ ಅಂತ ಹೇಳ್ತಾರೆ. ಬಹುಶಃ ಇಂಥ ರೇಡಿಯೋ ಮೂಲಕ ಹೋಗುವಂಥದ್ದು ಅಥವಾ ಪತ್ರಿಕಾ ಮಾಧ್ಯಮ ಮೂಲಕ ಹೋಗುವಂಥದ್ದು ಬಹಳ ಸ್ವಲ್ಪ ಅಕ್ಯುರೇಟ್ ಆಗಿರುವಂತಹ ವಿಚಾರ ಇರುತ್ತೆ. ಹಾಗಾಗಿ ಹಾಗಾಗಿ ಬಹುಶಃ ಜನರು ಅದನ್ನು ಅನುಸರಿಸಬೇಕು ಅಂತ, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಕೇಳೋ ವಿಚಾರಕ್ಕಿಂತ ಅಥೆಂಟಿಕ್ ಆಗಿ ಎಲ್ಲಿ ಸಿಗುತ್ತೆ ಅಲ್ಲಿ ಅಥವಾ ತಜ್ಞ ವೈದ್ಯರ ಮೂಲಕ ಕೇಳಿಕೊಂಡು ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ. ಎಸ್ ಸರ್, ಶ್ರೀನಿಧಿ ಸರ್, ತಾವು ಮಾತನಾಡ್ತಾ ಇದ್ರಿ ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡ್ತೀವಿ ಒಂದು ಆಪ್ಷನ್ಸ್, ಸೆಕೆಂಡು ಟಾವಿ ಅಂತ ಒಂದೇನೋ ಹೇಳಿದ್ರಿ.
3: 20 ವರ್ಷದ ಮೇಲಿನವ್ರಿಗೆ ಸ್ವಲ್ಪ ದುರ್ಬಲವಾಗಿದ್ದಾರೆ, ಅವ್ರಿಗೆ ಸರ್ಜರಿ ತಡ್ಕೊಳಕ್ಕೆ ಕಷ್ಟ ಅಂತ ನಮ್ಗೆ ಅನ್ಸಿದ್ರೆ, ಸೊ ನಾವೊಂದು ಟೀಮ್ ಜೊತೆ ಡಿಸ್ಕಸ್ ಮಾಡಿ, ಸರ್ಜನ್ ಜೊತೆ ಡಿಸ್ಕಸ್ ಮಾಡಿ, ಅನಸ್ಥೆಸಿಯ ಕಾರ್ಡಿಯಾಕ್ ಅನಸ್ಥೆಸಿಸ್ಟ್ ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇವ್ರು ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಸರ್ಜರಿ ಆಗುತ್ತೆ, ಬಟ್ ಸರ್ಜರಿಯಿಂದ ಹೊರಗೆ ಬರಕ್ಕೆ ಕಷ್ಟ ಆಗಬಹುದು ಅಂತ ಅನ್ಸಿದಾಗ ನಾವು ಅವ್ರಿಗೆ ಈ ಟಾವಿ ಆಪ್ಷನ್ ಕೊಡ್ತೀವಿ.
2: ಸೊ
3: ಇನ್ನೊಂದು ಸರ್ ಹೇಳಿದಾಗೆ ಚಿಕ್ಕ ಮಕ್ಕಳೆಲ್ಲ ಈ ವಾಲ್ವ್ ಟೈಟ್ ಆಗಿರ್ಬೋದು, ಅದು ಕಂಜನಿಟಲ್ ಅಂತ, ಅಂತವ್ರಿಗೆ ಆ ಟೈಮಲ್ಲಿ ಇನ್ನು ಬೆಳವಣಿಗೆ ಆಗ್ಬೇಕು ಮಗು, ಅವಾಗ ನಾವು ಬಲೂನ್ ವ್ಯಾಲ್ವಲ್ ಪ್ಲಾಸ್ಟಿ ಅಂತ ಮಾಡ್ತೀವಿ. ಅಲ್ಲೇ ಹೋಗಿ ಸೇಮ್ ಟಾವಿ ಪ್ರೊಸೀಜರ್ ತರ ಒಂದು 25% ಅಷ್ಟು ಮಾಡಿದ ಹಾಗೆ ಒಂದ್ ಚಿಕ್ಕ ಬಲೂನ್ ತಗೊಂಡು ಹೋಗಿ ಆ ವ್ಯಾಲ್ವ್ನ ಸ್ವಲ್ಪ ಓಪನ್ ಮಾಡಿ ಕೊಡೋದು, ಮಗು ಚೆನ್ನಾಗಿ ಬೆಳವಣಿಗೆ ಆಗಿ ಮುಂದೆ ಅವ್ರು ದೊಡ್ಡವರಾದಾಗ ಸರ್ಜರಿನೋ ಅಥವಾ ಈ ಟಾವಿನ ಮಾಡಬಹುದು ತರ ಅವ್ರಿಗೆ ಆ ಟೈಮಲ್ಲಿ ಬರೀ ಬಲೂನ್ ಮಾಡಿ ಕೊಡ್ತೀವಿ, ಅದನ್ನ ಬಲೂನ್ ವ್ಯಾಲ್ವಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಇಷ್ಟು ಆಪ್ಷನ್ಸ್ ಇರುತ್ತೆ.
2: ಎಸ್ ಸರ್, ಎಸ್ ಸರ್. ಅಂದ್ರೆ ಈ ಟಾವಿಗ್ ಮುಂಚೆ ಬೇರೆ ಯಾವ ರೀತಿ ಚಿಕಿತ್ಸೆ ಇತ್ತು ಸರ್? ಇದು ಆಲ್ಟರ್ ಇದು ಹೊಸದಾಗಿ ಬಂದಿರುತ್ತೆ, ಇದಕ್ಕೆ ಮುಂಚೆ ಏನಾದ್ರು ಬೇರೆ ಇತ್ತ?
3: ಮೊದಲು ಅದೇ ಓಪನ್ ಸರ್ಜರಿನೇ ಇದ್ದಿದ್ದು. ಕೆಲವರಿಗೆ ಈಗ ಇದು ಕೇಳಿದ್ರು, ನಾವು ಜನರಲ್ ಕಾರ್ಡಿಯಾಕ್ ಟಾಪಿಕ್ ತರ ಹೇಳಿದ್ವಿ ನಾವು ಇವಾಗ ಮೊದಲು ಈ ನಮ್ಮ ಚಿನ್ನಸ್ವಾಮಿ ಅವ್ರು ಕೇಳಿದ ಪ್ರಶ್ನೆಗೆ, ಬಟ್ ಇದು ಅವ್ರು ಹೇಳಿದ್ರು ತಡೆಗಟ್ಟಬಹುದಾ ಅಂತ. ಇದು ವಯಸ್ಸು ಒಂದು ರಿಸ್ಕ್ ಫ್ಯಾಕ್ಟರ್ ಇದರಲ್ಲಿ, ಏಜ್ ಆಗ್ತಾ ಆಗ್ತಾ ಆಗ್ತಾ ವ್ಯಾಲ್ವ್ ಟೈಟ್ ಆಗೇ ಆಗುತ್ತೆ ಎಲ್ಲರಲ್ಲೂ. ಸೊ 75 ಯೂಶಲಿ ಮೊದಲೆಲ್ಲ 75 ಇಯರ್ಸ್ ಆದ್ಮೇಲೆ ಟೈಟ್ ಆಗ್ತಾ ಇತ್ತು, ಬಟ್ ಈಗ ಅವ್ರ ಜೊತೆಗೆ ಸ್ಮೋಕಿಂಗ್ ಮಾಡಿದ್ರೆ 10 ವರ್ಷ ಮುಂಚೆನೆ ಟೈಟ್ ಆಗ್ಬೋದು. ಸೊ ಒಂದ್ ಬೇರೆ ಒಂದು ರಿಸ್ಕ್ ಫ್ಯಾಕ್ಟರ್ ನಮ್ಮ ಸ್ಟ್ರೆಸ್ ಜೀವನ ಶೈಲಿಯಿಂದ, ಸ್ವಲ್ಪ ಒಂದ್ 5-6 ವರ್ಷ ಮುಂಚೆನೆ ಆ ವ್ಯಾಲ್ವ್ ಮೇಲೆಲ್ಲ ಕ್ಯಾಲ್ಸಿಯಂ ಕೂತ್ಕೊಂಡು ಟೈಟ್ ಆಗ್ತಿರ್ಬಹುದು. ಸೊ ಮೊದಲು ಬರೀ ಓಪನ್ ಸರ್ಜರಿನೇ ಇದಕ್ಕೆ ಆಪ್ಷನ್ ಇದ್ದಿದ್ದು. ಕೆಲವರಿಗೆ ಓಪನ್ ಸರ್ಜರಿ ಮಾಡಿಸ್ಕೊಳಕ್ ಆಗದೆ ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು ಇರೋಷ್ಟು ದಿನ ಇರಲಿ ಅಂತ ನಾವು ಕೆಲವರು ಸರ್ಜರಿ ಮಾಡಿದ್ರೆ ಇರ್ತಾರೆ, ಅವಾಗ 1-2 ವರ್ಷ ಅವ್ರು ಇರೋರು, ಆಮೇಲೆ ಅವ್ರಿಗೆ ಇರಕ್ ಆಗ್ತಾ ಇರ್ಲಿಲ್ಲ. ಸೊ ಈಗ ಇದು ಬಂದಿರೋದ್ರಿಂದ ಇನ್ನೊಂದು ಆ ಒಂದು ಮನುಷ್ಯ 80 ವರ್ಷ ಮನುಷ್ಯನಿಗೆ ಇದು ಮಾಡಿದಾಗ ಇನ್ನೊಂದು 2 ವರ್ಷ ಲೈಫ್ ಚೆನ್ನಾಗಿ ಆರಾಮಾಗಿರ್ಲಿ ಅಂತ, ಅವ್ರು ಡಿಪೆಂಡೆಂಟ್ ಆಗದೆ ಇರಲಿ ಅಂತ ಇದು ಈ ಆಪ್ಷನ್ ಬಂದಿದೆ.
2: ಎಸ್ ಸರ್, ಎಸ್ ಸರ್. ಟಾವಿ ಕುರಿತು ಸರ್ ನಾ ಕೇಳ್ತೀನಿ, ಅದಕ್ಕೆ ಮುಂಚೆ ಒಂದು ಕರೆ ತಗೊಂಡ್ಬಿಡ್ತೀನಿ. ನಮಸ್ತೆ. ಹಲೋ, ನಮಸ್ತೆ.
4: ಹಲೋ,
2: ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿ?
4: ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು ಕೃಷ್ಣಮೂರ್ತಿ ಪುಡಿನ್ ಮಾತಾಡ್ತಾ ಇದ್ದೀನಿ.
2: ಓಕೆ ನಾಗರಾಜ್ ಅವರೇ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ.
4: ನನಗೆ ಈಗ 89 ವರ್ಷ. ನನಗೆ 70 ವಯಸ್ಸಿನಲ್ಲಿ ಒಂದು ಅಯೋಟ ಡಿಪ್ರೆಸ್ ಮಾಡಿಸ್ಕೊಂಡೆ.
2: ಓಕೆ,
4: ಈಗ ನಾನು ನಂಗೆ ಪ್ರಾಬ್ಲಮ್ ಇಲ್ಲ, ಪ್ರತಿ ವರ್ಷವೂ ನಾನು ಈಕೋ ಮಾಡಿಸ್ತಾ ಇದ್ದೀನಿ. ಈಕೋ ಕರೆಕ್ಟ್ ಆಗಿದೆ. ಏನ್ ಮಾಡ್ಬೇಕು ಮುಂದೆ? ಏನೋ ಸಿಂಪ್ಟಮ್ ಬರುತ್ತಾ? ರೀಪ್ಲೇಸ್ಮೆಂಟ್ ಮಾಡ್ಬೇಕಾಗುತ್ತಾ ಗೊತ್ತಾಗಿಲ್ಲ. 17 ವರ್ಷ ಆಯ್ತು
2: ಮಾಡಿಸಿ.
5: ನಮಸ್ಕಾರ. ನಿಮ್ಮ 89 ವರ್ಷ, ನಿಮ್ಮ ಜೊತೆ ಮಾತಾಡೋದೆ ನಮ್ಮ ಪುಣ್ಯ ಅನಿಸ್ತಾ ಇದೆ. ಅಷ್ಟು ಸ್ಪಷ್ಟವಾಗಿ ನೀವು ಹೇಳ್ತಾ ಇದ್ದೀರಾ. ಈ ಕಾಲದಲ್ಲಿ ಈ ಪೀಳಿಗೆನವರು 10 ವರ್ಷ ಯಾವ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆ ಥರ. ನಿಮ್ದು ಆಪರೇಷನ್ ಆಗಿ ನೀವು ತುಂಬ
2: 17 ಇಯರ್ಸ್
5: ಆಗಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದೀರಲ್ಲ, ನೀವು ಬೇರೆಯವ್ರಿಗೆ ಹೇಳಬೇಕು ಯಾವ ಥರ ಮೇಂಟೈನ್ ಮಾಡಿ. ನಿಮ್ಮ ಜೀವನ ಶೈಲಿನೇ
2: ಉದಾಹರಣೆ
5: ಆಗುತ್ತೆ ಬೇರೆಯವ್ರಿಗೆ. ವರ್ಷಕ್ಕೊಂದ್ಸತಿ ಎಕೋ ಮಾಡ್ತಾ ಇರಿ.
4: ವರ್ಷಕ್ಕೊಂದ್ಸತಿ ಎಕೋ ಮಾಡ್ತಿಲ್ಲ. ಹಲೋ,
5: ಹಲೋ ಹೇಳಿ.
4: ಯೋಗ ಅದು ಇದೇನು ಮಾಡ್ತಿಲ್ಲ. ಬರೀ ಇದಾದ್ರು 4 ಕಿಲೋಮೀಟರ್ ಕಾಲ ವಾಕಿಂಗ್ ಮಾಡ್ತೀನಿ. ಬೀಚ್ ಮಾಡ್ತೀನಿ ಅಷ್ಟೇ, ಇನ್ನೇ ಮಾಡೋದಿಲ್ಲ. ಡಯಟ್ ಎಲ್ಲ ಮಾಮೂಲಿ ಡಯಟ್ ಅದು ಡಯಟ್. ಸೊ ಮನುಷ್ಯ ಆರೋಗ್ಯ ಎಲ್ಲ ಪರವಾಗಿಲ್ಲ, ಯಾವ ಯೋಚನೆ ಇಲ್ಲ, ಆರಾಮಾಗಿದ್ದೀನಿ.
5: ಹೇಳ್ದಂಗೆ ನೀವೇ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್, ಉದಾಹರಣೆ. ಯಾವ ತರ ನೀವು ಒಂದು ವ್ಯಾಲ್ ನ ಆಪರೇಷನ್ ಆದ್ಮೇಲೆ ಒಬ್ಬ ವ್ಯಕ್ತಿ ಹೆಂಗೆ ದೇಹನ ಮೇಂಟೈನ್ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ಹೇಳಿದೀರಾ. ನೀವು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ರೆ ಹಂಗೆ ಮಾಡಿ, ಪೀರಿಯಾಡಿಕ್ ಹೆಲ್ತ್ ಚೆಕಪ್ ಮಾಡಿಸಿ ಅಷ್ಟೇ, ಇನ್ನೇನು ಬೇಡ.
2: ಸರ್, ಸರ್ ನಾಗರಾಜ್ ಸರ್, ಒಂದು ವೈದ್ಯರು ಹೇಳಿದ್ದನ್ನ ತಾವು ಅನುಸರಿಸ್ತಾ ಇರೋದು ಒಂದು ಭಾಗ, ಹಾಗೇನೆ ನಿಮ್ಮ ಜೀವನ ಶೈಲಿ ಮೇಲೆ ನೀವು ನಿಯಂತ್ರಣ ಇಟ್ಕೊಂಡು ನಡೆಸ್ತಾ ಇದ್ದಾರಲ್ಲ ಅದು ಬಹಳ ಇನ್ನೊಂದು ಮುಖ್ಯವಾದದ್ದು. ಜೊತೆಗೆ ಈ 89 ವಯಸ್ಸಂದ್ರೆ ಧ್ವನಿ ಕೂಡ ವ್ಯತ್ಯಾಸ ಆಗ್ಬಿಡುತ್ತೆ, ಅಸ್ಪಷ್ಟತೆ ಇರುತ್ತೆ ಧ್ವನಿಯಲ್ಲಿ, ತಾವು ಇನ್ನೂ ಸ್ಪಷ್ಟವಾಗಿ ಧ್ವನಿ ಇದೆ, ದೇಹವನ್ನು ಕೂಡ ಬಹಳ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದೀರಿ. ಸೊ ಎಸ್ ಸರ್, ಬಹುಶಃ ನೀವು ಸರ್ ಹೇಳದಂಗೆ ನೀವು ಕೂಡ ನಮಗೆ ಮಾದರಿ ಬೇರೆಯವ್ರಿಗಿಂತ.
3: ಬೇರೆಯವ್ರಿಗೆ ಒಂದು ಒಳ್ಳೇದು ಹೇಳಿ ಪಾಯಿಂಟ್ ಹೇಳಿದಾರೆ ಅಂದ್ರೆ ಅವರು
2: ಸರ್ ಸರ್
3: ಏನು ಸ್ಟ್ರೆಸ್ ಇಲ್ಲ ಅಂದ್ರಲ್ಲ ಅದು ಅದು ಇಂಪಾರ್ಟೆಂಟ್, ಆ ಸ್ಟ್ರೆಸ್ ಇಲ್ಲದಕ್ಕೆ ಆರಾಮಾಗಿದ್ದಾರೆ. ಇನ್ನು ಅದು ಈಗಿನ ಇದರಲ್ಲಿ ಎಲ್ಲರಿಗೂ ಒತ್ತಡ, ಇಲ್ಲ ಯಾವ್ದೇ ಕೆಲಸದಲ್ಲಾದ್ರೂ ಒತ್ತಡ, ಮನೆಯಲ್ಲ ಒತ್ತಡ ಇರುತ್ತೆ, ಇವ್ರು ಯಾವ್ದೇ ಸ್ಟ್ರೆಸ್ ಇಲ್ಲ ನನ್ಗೆ ಅಂತ ಒಂದು ಪಾಯಿಂಟ್ ಅವರೇ ಹೇಳಿದ್ರು. ಸೊ ಅದನ್ನು ಒಂದು ಉದಾಹರಣೆ ತರ, ಒಂದು ಸ್ಟ್ರೆಸ್ ಕಮ್ಮಿ ಮಾಡಿಕೊಂಡ್ರೆ ನಾವು ಚೆನ್ನಾಗಿರ್ಬೋದು ಅಂತ.
2: ಶ್ರೀನಿಧಿ ಸರ್ ಸರಿ ನಾಗರಾಜ್ ಸರ್
1: ಪ್ರಾಬ್ಲಮ್ 25 ತಗೋತಾ ಇದೀನಿ ನಾನು, ಬೆಳಗ್ಗೆ ಒಂದು ರಾತ್ರಿ ಒಂದು, ಆಮೇಲೆ ಒಂದು ಎಕ್ಕೋಸ್ಟಿನ್ ಎವಿ 75 ತಗೋತಾ ಇದೆ.
3: ಸಾಕು ಅಷ್ಟೇ, ಸಾಕು
1: ಸಾಕು ಅಷ್ಟೇ,
3: ಸಾಕು
2: ಸಾಕು.
1: ಅದಕ್ಕೆ ಸಿಂಪ್ಟಮ್ ಏನೋ ಬರುತ್ತೆ ಸರ್,
2: ಸಿಂಪ್ಟಮ್ಗಳ
1: ನಾವೇನ್ ಮಾಡ್ಬೇಕು? ಅಕಸ್ಮಾತ್ ಬಂದ್ರೆ ನಮ್ಮ ಅಪ್ಪಲ ಹಾಸ್ಪಿಟಲ್ ನೀ ಹತ್ರ ಇದೆ, ತಕ್ಷಣ ಹೋಗಿ ಏನ್ ಮಾಡ್ಬೇಕು
2: ಅಂದ್ರೆ ಏನೇನು ಲಕ್ಷಣ?
3: ನಡೆದಾಗ ಸುಸ್ತಾದ್ರೆ, ನಿಮ್ಗೆ ಅದು ಹೇಳಿದೀವಲ್ಲ, ಸುಸ್ತಾದ್ರೆ ಅಥವಾ ತಲೆ ತಿರುಗಿ ಏನಾದ್ರು ಬಂದ್ರೆ ಆವಾಗ ಹೋಗಿ ಹೇಗೋ ಹೆಕ್ಕೋ ಚೆಕ್ ಮಾಡ್ತಾ ಇದೀರ ವರ್ಷಕ್ಕೊಮ್ಮೆ? ಆವಾಗ ಈಗ ಇತ್ತೀಚೆಗೆ ಒಂದು 3 ತಿಂಗಳು ಆಗಿತ್ತು ಮಾಡಿ, ಬಟ್ ಈಗ ಮತ್ತೆ ಆ ಸಿಂಪ್ಟಮ್ಸ್ ಬಂದ್ರೆ ಒಂದ್ ವರ್ಷವರೆಗೂ ವೇಟ್ ಮಾಡೋದ್ ಬೇಡ, ಆಗ್ಲೇ ಹೋಗಿ ಇನ್ನೊಮ್ಮೆ ಒಂದ್ಸಲ ಎಕೋ ಮಾಡಿಸ್ಕೊಳ್ಳಿ ಅಷ್ಟೇ.
1: ಸಿಂಪ್ಟಮ್ ಬಂದಾಗ,
3: ಸಿಂಪ್ಟಮ್ ಬಂದಾಗ
1: ವರ್ಷಕ್ಕೆಲ್ಲ ಮಾಡಿಸ್ತಾ ಮಾಡ್ತಾರೆ
2: ರಿಪ್ಲೇಸ್ಮೆಂಟ್.
3: ಇಲ್ಲ ಇನ್ನ ನೆಕ್ಸ್ಟ್ ನೀವು ಏನ್ ವ್ಯಾಲ್ ಹಾಕಿದಾರೆ ನಿಮ್ಗೆ ನೆನಪಿದ್ಯಾ? ಅದು ಮೆಟಲ್ ವ್ಯಾಲ್ ಹಾಕಿದಾರೆ, ಮೆಟಲ್ ಹಾಕಿದಾರೆ, ಬಯೋಪ್ರೊಸೆಟಿಕ್ ವ್ಯಾಲ್ವ್, ಏನ್ ವ್ಯಾಲ್
1: ಪ್ಲಾಸ್ಟಿಕ್, ಪ್ಲಾಸ್ಟಿಕ್ ವಾಲ್ವ್.
3: ಹಾ ಅದೇ, ಸೊ ನಿಮಗೆ ಈ ತರ ತೊಂದರೆ ಬಂದ್ರೆ ನಮಗೆ ಅಕಸ್ಮಾತ್ ಫ್ಯೂಚರ್ ಅಲ್ಲಿ ಬಂದ್ರೆ ನಾವು ನಿಮ್ಗೆ ಮತ್ತೆ ಓಪನ್ ಸರ್ಜರಿ ಮಾಡೋದ ಅವಶ್ಯಕತೆ ಇಲ್ಲ, ಈ ತರ ಟಾವಿ ತರ ಮಾಡಬಹುದು ತೊಂದರೆ ಬಂದ್ರೆ. ಟಿಶ್ಯೂ ವ್ಯಾಲ್ ಟಾವಿಗೆ ಮಾಡಬಹುದು, ಬಟ್ ದೇವ್ರ ದಯೆಯಿಂದ ಬರಬಾರ್ದು ಅಂತ ನಾವು ಪ್ರಾರ್ಥಿಸುತ್ತೇವೆ.
2: ನಾಗರಾಜ್ ಸರ್ ಥ್ಯಾಂಕ್ ಯು, ನಿಮ್ಗೆ ಆ ಸ್ಥಿತಿ ಬರ್ದಂಗಿರ್ಲಿ, ಹೀಗೆ ಸಂತೋಷವಾಗಿರಿ, ನಿಮ್ಮ ಮೆಂಟಲಿ ಸ್ಟ್ರಾಂಗ್ ಇದ್ದೀರಾ ನೀವು, ಸೊ ನಿಮಗೆ ಖಂಡಿತವಾಗ್ಲೂ ರೀಪ್ಲೇಸ್ಮೆಂಟ್ ಅಥವಾ ಈ ತಾವಿ ಸ್ಥಿತಿ ಚಿಕಿತ್ಸೆ ತಗೊಳ್ಳೋ ಸ್ಥಿತಿ ಬರೋದಿಲ್ಲ ಅಂತ ನಾನು ಭಾವಿಸ್ಕೊಂಡು,
3: ಯುವ ಪೀಳಿಗೆಗೆ ಉದಾಹರಣೆ ಆಗಿರ್ಬೇಕು, ಮಾದರಿ ಆಗಿರ್ಬೇಕು, ಅದು ನಮ್ಮ ಪ್ರಾರ್ಥನೆ.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಧನ್ಯವಾದಗಳು, ಧನ್ಯವಾದ. ಎಸ್ ಸರ್, ಬಹುಶಃ ಈ ತರದ ಚಿಕಿತ್ಸೆ ಫಲಕಾರಿ ಆದಾಗ, ಈ ತರದ ನಿಮ್ಮ ಕ್ಲೈಂಟ್ಸ್ಗಳು ಚೆನ್ನಾಗಿ ಸಂತೋಷವಾಗಿದ್ದಾಗ ಎಷ್ಟು ಖುಷಿ ಕೊಡುತ್ತೆ ಸರ್ ನಿಮ್ಗೆ?
3: ಹೌದು, ಬಹಳ ಸಂತೋಷ ಆಗುತ್ತೆ.
2: ಎಸ್ ಸರ್, ಎಸ್ ಸರ್, ಇವರೆಲ್ಲ ಮಾದರಿ ಆಗ್ತಾರೆ ಬೇರೆಯವರಿಗೆ, ನಮ್ಮ ಎಸ್ಪೆಷಲಿ ನೀವು ಹೇಳಂಗೆ ನಮ್ಮ ಈ ತಲೆಮಾರಿನ ಜನರಿಗೆ ಅವರೆಲ್ಲ ಮಾದರಿ ಆಗ್ತಾರೆ. ಇವತ್ತಿಗೆ 30 ವರ್ಷಕ್ಕೆ 40 ವರ್ಷಕ್ಕೇನೆ ನಾವು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದೀವಿ, ಬಹುಶಃ ನೀವು ಹೇಳಿದಂಗೆ ನಮ್ಮ ಜೀವನ ಶೈಲಿ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಜೊತೆಗೆ ಜೀವನ ಶೈಲಿಯ ಜೊತೆ ಇಡೀ ಪೊಲ್ಯೂಷನ್, ಈ ಪ್ರಕೃತಿಯ ಪೊಲ್ಯೂಷನ್ ಆಗ್ಬಿಡ್ತಾ ಇದೆಯೇನೋ ಅಂತ ಭಯ ಕೂಡ ಹಾಕ್ತಾ ಇದೆ, ತಿನ್ನೋ ಆಹಾರ ಕೂಡ ಪೊಲ್ಯೂಷನ್ ಆಗತ್ತೆ ಅಂತ. ಎಸ್ ಸರ್, ಇಂಥ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನು ಹಾಳು ಮಾಡಿಕೊಂಡಾಗ ಸೊ ಅದಕ್ಕೆ ಪೂರಕವಾದ ಚಿಕಿತ್ಸೆಗಳು ಕೂಡ ನಮ್ಮ ಹತ್ರ ಇದೆ. ಸೊ ಆ ಚಿಕಿತ್ಸೆಯಲ್ಲಿ ಒಂದು ಟಾವಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸರ್. ಈ ಟಾವಿಯ ಏನು ಕಾರ್ಯವಿಧಾನ, ಏನು ಇದು, ಹೆಂಗೆ ಕಾರ್ಯನಿರ್ವಹಿಸುತ್ತೆ, ಇದ್ರ ಮಹತ್ವದ ಕುರಿತು?
3: ಟಾವಿ ಏನಂದ್ರೆ ಹೇಳಿದ್ರೆ ಟ್ರಾನ್ಸ್ಕ್ಯೂಟೇನಿಯಸ್ ಅಯೋಟಿಕ್ ವ್ಯಾಲ್ ರಿಪ್ಲೇಸ್ಮೆಂಟ್, ಕಾಲಿನ ಮುಖಾಂತರ ಹೋಗ್ಬಿಟ್ಟು ಅದನ್ನು ಅಯೋಟಿಕ್ ವ್ಯಾಲ್ ರಿಪ್ಲೇಸ್ ಮಾಡ್ತೀವಿ. ಈ ಒಂದು ಪ್ರೊಸೀಜರ್ನ ಫಸ್ಟ್ ಡಾಕ್ಟರ್ ಅಲೆನ್ ಕ್ರಿಬಿಯರ್ ಅಂತ ಫ್ರಾನ್ಸ್ ಅವರು, ಅವರು ಕನ್ಸೆಪ್ಚುಲೈಸ್ ಮಾಡಿ ಅವ್ರ ಟೀಮ್ ಡೆವಲಪ್ ಮಾಡ್ತು. ಏನಕ್ಕೆ ಅಂತಂದ್ರೆ ಯುರೋಪ್ನಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ತುಂಬಾ ಏಜ್ ಆಗಿರೋರು ಇರ್ತಾರೆ, ಒಂದು ಅಲ್ಲಿ ಸೋಷಿಯಲ್ ಸ್ಟ್ರಕ್ಚರ್ ಹೆಂಗೆ ಅಂದರೆ ಪೀಪಲ್ ಆರ್ ಇಂಡಿಪೆಂಡೆಂಟ್, ದೇ ಗೋ ಟು ಇದು ಬೈ ಗ್ರಾಸರೀಸ್ ದೆಮ್ಸೆಲ್ಸ್, ಮನೆಗೆ ಬರ್ತಾರೆ, ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ, ಸೋಷಿಯಲ್ ಸಪೋರ್ಟ್ ಅಷ್ಟಿರಲ್ಲ. ಸೊ ಅದು ವಯಸ್ಕರಲ್ಲಿ ಏನಾಗ್ತಾ ಇತ್ತು, ತುಂಬಾ ಬೆಡ್ ರಿಡನ್ ಆಗಿಬಿಟ್ರೆ ಅವ್ರಿಗೆ ಹೆಂಗೆ ಆಪರೇಷನ್ ಮಾಡೋದು,
5: ಆಪರೇಷನ್ ಮಾಡಿ ಸಕ್ಸಸ್ ಆಗಲ್ಲ, ಹೈ ರಿಸ್ಕ್ ಆಪರೇಷನ್ ಆಗುತ್ತೆ. ಅವಾಗ ಅವ್ರೇನ್ ಅನ್ಕೊಂಡ್ರು ಕಾಲಿನಿಂದಾನೇ ಹೋಗ್ಬಿಟ್ಟು ನಾವು ಆ ವ್ಯಾಲ್ನ ಒಂದು ಅಲ್ಲಿ ಏನ್ ಹಳೆ ವ್ಯಾಲ್ವ್ ಇರುತ್ತೆ ಅದನ್ನ ಅದ್ರ ಬದಲು ಬೇರೆ ವ್ಯಾಲ್ನ ಅದ್ರ ಪಕ್ಕದಲ್ಲಿ ಕೂರಿಸಿದ್ರೆ ಎಷ್ಟು ಉಪಯೋಗ ಆಗ್ಬೋದಲ್ವಾ ಅಂತ ಕಾನ್ಸೆಪ್ಚುಯಲ್ ಇದ್ ಮಾಡಿ ಡೆವಲಪ್ ಮಾಡಿದ್ರು. ಅದು ಬರ್ತಾ ಬರ್ತಾ ಟೆಕ್ನಾಲಜಿ ಇಂಪ್ರೂವ್ ಆಯ್ತು, ಸ್ಕಿಲ್ಸ್ ಇಂಪ್ರೂವ್ ಆಯ್ತು. ಇವಾಗ ಹೆಂಗೆ ಅಂದ್ರೆ ಕಾಲಿನ ರಕ್ತನಾಳದಲ್ಲಿ ನಾವೇನ್ ಮಾಡ್ತೀವಿ, ಒಂದು ಪಿನ್ ಗಾತ್ರದಲ್ಲಿ ಇಂಜೆಕ್ಷನ್ ಕೊಡ್ತೀವಲ್ಲ ರಕ್ತನಾಳಕ್ಕೆ, ಆ ತರ ಒಂದು ಇಂಜೆಕ್ಷನ್ ನೀಡ್ಲಲ್ಲಿ ಫಸ್ಟ್ ಒಂದು ಪಂಕ್ಚರ್ ಮಾಡ್ತೀವಿ, ಅದನ್ನ ಸ್ವಲ್ಪ ದೊಡ್ಡದ್ ಮಾಡಿ ಸೆಲ್ಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅದ್ರಲ್ಲಿ ಇವಾಗ ಪ್ರೋಗ್ಲೈಡ್ ಅಂತ ಸ್ಟಿಚಸ್ ಬಂದಿದೆ, ಸ್ಟೇಪಲ್ ಹೆಂಗ್ ಮಾಡ್ತೀವಿ ಪೇಪರ್ಗೆ ನಾವು, ಸ್ಟಿಚಸ್ ಬಂದಿದೆ, ಅದನ್ನ ಪ್ರೋಗ್ಲೈಡ್ ಅಂತ ಹಾಕ್ಬಿಟ್ಟು ಆ ಒಂದು ಸಣ್ಣ ರಂಧ್ರ ಏನಿರುತ್ತೆ ದೊಡ್ಡದ್ ಮಾಡಿ ಅರೌಂಡ್ 6 to 8 millimeters ಅಷ್ಟು ದಪ್ಪದೊಂದು ಟ್ಯೂಬ್ ಹಾಕೊಳ್ತೀವಿ. ಫಸ್ಟ್ ನಿಮ್ಮ ಕೈಯಲ್ಲಿರೋ ಪೆನ್ ಮೇ ಬಿ 12 millimeters ತಿಕ್ಕ, ಅದು ನೋಡಿ 8 to 9 millimeters ದಪ್ಪದ ಒಂದು ಟ್ಯೂಬ್ ಹಾಕ್ಬಿಟ್ಟು ಅದ್ರ ಮುಖಾಂತರ ಇವಾಗ ವ್ಯಾಲ್ವ್ ಅಂತ ಏನ್ ಹೇಳ್ತೀವಿ ಅದನ್ನ ಕ್ರಿಂಪ್ ಮಾಡ್ತಾರೆ. ಕ್ರಿಂಪ್ ಮಾಡಿ ಡೆಲಿವರಿ ಸಿಸ್ಟಮ್ಸ್ ಇರುತ್ತೆ, ಅದನ್ನ ಸ್ಪೆಷಲೈಸ್ಡ್ ವೈರ್ಸ್ ಮೂಲಕ, ಯಾಕೆಂದ್ರೆ ಅದು ನಾವು ಒಂದು ಪಾತ್ ಕ್ರಿಯೇಟ್ ಮಾಡೋದು, ಇನ್ನೊಂದು ಅದು ಹಾರ್ಟ್ ಅಲ್ಲಿ ಎಲ್ಲಿ ಕರೆಕ್ಟ್ ಆಗಿ ಪ್ರಿಸಿಷನ್

0: ಡಿಪ್ಲಾಯ್ ಮಾಡಬೇಕು ಅಂದರೆ ಒಂದು ವೈರ್ ಮುಂಚೆ ಡಿಪ್ಲಾಯ್ ಮಾಡಬೇಕು. ಆ ವೈರ್ ಒಂಥರ ರೈಲ್ ತರ ರೈಲಿಂಗ್ ತರ ಹೆಲ್ಪ್ ಆಗುತ್ತೆ. ಹಿಂಗೆ ಒಂದು ಬುಲೆಟ್ ಟ್ರೈನ್ ಹೋಗುತ್ತೆ ಒಂದು ರೈಲ್ ಮೇಲೆ, ಅದೇ ಥರ ಇದು ವಾಲ್ವ್ನ ತಗೊಂಡೋಗಿ ಪ್ರಿಸಿಷನ್ ಅಪ್ ಟು 0.5 mm ಡೆಪ್ತ್ ಪ್ರಿಸಿಷನ್ ನೋಡಿಕೊಂಡು ಹಾರ್ಟಲ್ಲಿ ಡಿಪ್ಲಾಯ್ ಮಾಡಿಬಿಡ್ತೀವಿ. ಅದನ್ನು ಟ್ಯಾವಿ ಅಥವಾ ಟ್ಯಾವರ್ ಅಂತ ಹೇಳ್ತಾರೆ.
1: ಸೊ ಇದು ಬಹಳ ಈಗ ಮಹತ್ವವನ್ನು ಪಡ್ಕೊಂಡಿದೆ ಈ ಪ್ರಸ್ತುತ ಸ್ಥಿತಿಯಲ್ಲಿ ಸರ್. ಇದ್ರ ಬಗ್ಗೆ

0: ಈ ತರದ ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಎಲ್ಲರಿಗೂ. ಮತ್ ಇವಾಗ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಸಂಭವಿಸ್ತಿದೆ. ಇದಕ್ಕೆ ನಾವು ಯಾವ ರೀತಿ ಏನಾದ್ರು ಒಂದು ಸಜೆಸ್ಟನ್?
1: ಓಕೆ ಓಕೆ, ನಮಸ್ಕಾರ. ಇವಾಗ ಸಜೆಷನ್ ಗಿಂತ ನಮ್ದು ಪ್ರಜಾಪ್ರಭುತ್ವ ಆಗಿರೋದ್ರಿಂದ ದ ಚೇಂಜ್ ಹ್ಯಾಸ್ ಟು ಕಮ್ ಫ್ರಮ್ ದ ಸೊಸೈಟಿ. ಇವಾಗ ಒಬ್ಬ ಎಲ್ಲರಿಗೂ ಗೊತ್ತು, ಗುಟ್ಕಾ ತಪ್ಪು, ಬಿಡಿ ಸೇದೋದು ತಪ್ಪು, ಡ್ರಗ್ಸ್ ತಗೊಳ್ಳೋದು ತಪ್ಪು. ಇವಾಗ ಆಲ್ಕೋಹಾಲ್ ಬಾಟ್ಲ್ ಮೇಲೆ ಅದು ಪಾಯ್ಸನ್ ಅಂತ ಬರೆದಿರ್ತಾರೆ, ಸಿಗರೇಟ್ ಪ್ಯಾಕೆಟ್ ಮೇಲೆ ಅದು ಪಾಯ್ಸನ್ ಅಂತ ಇರುತ್ತೆ, ಕ್ಯಾನ್ಸರ್ ಕಾಸ್ ಮಾಡುತ್ತೆ ಅಂತ ಇರುತ್ತೆ. ಅದನ್ನು ಅವರು ಬಂಡ ಧೈರ್ಯನೋ ಅಥವಾ ಒಂದು ಆರೋಗ್ಯನ್ಸಿಂದನೋ ಅಹಂಕಾರದಿಂದನೋ ಸೇವಿಸ್ತಾರೆ. ಇವಾಗ ಅವ್ರಿಗೆ ಯಾವ ಥರ ಹೇಳೋದು ನಾವು?
2: ಎಸ್,
1: ದ ಚೇಂಜ್ ಹ್ಯಾಸ್ ಟು ಕಮ್ ಫ್ರಮ್ ವಿತಿನ್. ಇವಾಗ ಪೇರೆಂಟ್ಸ್ ಮಾತು ಯಾರು ಕೇಳಲ್ಲ ಇವಾಗ ಮಕ್ಕಳು. ಹಂಗಾಗ್ಬಿಟ್ಟು ಈವನ್ ನನಗೂ ಅಷ್ಟೇ, ಇವಾಗ ಅದನ್ನ ಒಂದು ಸಮಾಜದ ಬಗ್ಗೆ ನೋಡಿದಾಗ ಇವಾಗ ಯಾರು ಹೇಳಬೇಕು? ಟಿ ವಿನವ್ರು ಹೇಳಬೇಕಾ, ದೂರದರ್ಶನವ್ರು ಹೇಳಬೇಕಾ, ಎಫ್ ಎಂ ರೇಡಿಯೋನವ್ರು ಹೇಳಬೇಕಾ, ಅಥವಾ ಪಕ್ಕದಲ್ಲಿರೋ ಪೊಲೀಸ್ನವ್ರವ್ರಿಗೆ ಒಂದು ಕೋಲರಿ ಹೊಡೆದು ಹೇಳಬೇಕಾ ಅದು ಅಂತ ಅಂದ್ಕೊಳ್ತೀನಿ. ಬಟ್ ಅವೆಲ್ಲ ನಡೆಯಲ್ಲ ಇವಾಗ. ನೀವೇ ನೋಡಿದಿರಾ, ಪೊಲೀಸ್ನವ್ರು ಯಾರಿಗಾರು ಬೈದರೆ ಅವ್ರನ್ನೇ ವಿಲನ್ ಮಾಡ್ತಾರೆ ಮೀಡಿಯಾದಲ್ಲಿ.
2: ಈಗ ಸ್ವಯಂ ನಾವೇ ಜಾಗೃತರಾಗಬೇಕು.
1: ದ ಚೇಂಜ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ದ ಸೊಸೈಟಿ, ಫ್ರಮ್ ದ ಪೀಪಲ್. ನಮ್ದು ದೇಶ ಆಗಲಿ, ಆರೋಗ್ಯ ಆಗಲಿ ಮುಂದುವರಿಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ದ ಲೀಡ್, ದ ಯಂಗ್ಸ್ಟರ್ಸ್ ಹ್ಯಾವ್ ಟು ಟೇಕ್ ದ ಲೀಡ್.
2: ಅಲ್ಲ, ನೀವು ಭಾಳ ಒಂದು ಅದ್ಭುತವಾಗಿ ಹೇಳಿದ್ರಿ, ಪ್ರಜಾಪ್ರಭುತ್ವ ಅಂತ. ಬಹುಶಃ ರಾಜರ ಆಡಳಿತದಲ್ಲಿ ರಾಜ ಹೇಳ್ದಂಗೆ ಪ್ರಜೆಗಳು ನಡಿಬೇಕಾಗಿತ್ತು, ಅನುಸರಿಸಬೇಕಾಗಿತ್ತು. ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಹೇಳ್ದಂಗೆ ಸರ್ಕಾರ ಕೇಳಬೇಕಾಗತ್ತೆ. ಸೊ ಅದನ್ನು ಸ್ಟ್ಯಾಂಡ್ ತಗೋಬೇಕಾಗತ್ತೆ ಅಂತ. ಅಂದರೆ ಪ್ರಜೆಗಳು ಜಾಗೃತರಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿರ್ಧಾರವನ್ನು ತಲುಪಿಸಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿಂದನೇ ಶುರುವಾಗಬೇಕು ಅಂತ, ಬದಲಾವಣೆ ಪ್ರಜೆಗಳಿಂದನೇ ಅಥವಾ ಇಂಡಿವಿಜುವಲ್ ಇಂದನೇ ಶುರುವಾಗಬೇಕು ಅಂತ ಹೇಳ್ತಾ ಇದ್ದಾರೆ.
1: ದೇ ವಿಲ್ ದೇ ಹ್ಯಾವ್ ಟು ಡಿಟರ್ಮಿನ್ ಇವಾಗ ನಮ್ಮ ದೇಶದ ಮುಂದೆ ಫ್ಯೂಚರ್ ಆಗಲಿ, ನಮ್ಮ ಹೆಲ್ತ್ ಫ್ಯೂಚರ್ ಆಗಲಿ, ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಅಸ್.
2: ಎಸ್ ದರ್ಶನ್ ಅವರೇ, ಅದು ನಮ್ಮ ಆರೋಗ್ಯದ ಸ್ಥಿತಿ ಆಗಲಿ, ನಮ್ಮ ಸಮಾಜದ ಸ್ಥಿತಿ ಆಗಲಿ ಸರಿ ಹೋಗಬೇಕು ಅಂತ ಅಂದರೆ ಸಾರ್ವಜನಿಕರು ಅಂದರೆ ನಾನು ನೀವು ಇಂಡಿವಿಜುವಲ್ಸ್ ಸರಿ ಹೋಗಬೇಕಾಗತ್ತೆ. ಆವಾಗ ಮಾತ್ರ ದೇಹನೂ ಸರಿ ಹೋಗುತ್ತೆ, ರಾಷ್ಟ್ರನೂ ಸರಿ ಹೋಗುತ್ತೆ. ಆಗ್ಬೋದಾ?
0: ಸರಿ ಸರ್,
2: ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಕೇಳ್ತಾರೆ, ಇದ್ರ ಬಗ್ಗೆ ಮುಂದುವರಿಸ್ತೀನಿ. ಎಸ್, ದರ್ಶನ್ ಅವರು ಹೇಳಿದ ಒಂದು ಪ್ರಶ್ನೆ ನನಗೂ ಒಮ್ಮೊಮ್ಮೆ ಏನದು, ಕೆಲವುದು ಈ ಕೆಟ್ಟ ಚಟಗಳಿಂದ ಆಗುವಂಥದ್ದು ಒಂದು ಭಾಗ, ಆದರೆ ಕೆಲವು ಪಾಪ ಅವನಿಗೇನೂ ಇರಲಿಲ್ಲ, ಒಳ್ಳೆಯ ಹ್ಯಾಬಿಟ್ ಇತ್ತು, ಕೆಟ್ಟ ಹ್ಯಾಬಿಟ್ ಇರಲಿಲ್ಲ, ಅವನು ಚಿಕ್ಕ ಹುಡುಗ, ಸೊ ಆದರೂ ಹೀಗಾಯಿತು, ಈ ಥರದ್ದು ಯಾಕಾಗತ್ತೆ ಸರ್?
3: ಒಂದು ಫ್ಯಾಮಿಲಿ ಹಿಸ್ಟ್ರಿ, ಸೊ ಮೇನ್ ಜೆನೆಟಿಕ್ ಅಂತ ತಗೊಳ್ತೀವಿ. ಸೊ ಇತ್ತೀಚಷ್ಟೇ ನಾವೊಬ್ರು 21-year-old ಹುಡುಗನ ಮೇಲೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ, ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಬಂದರು. ಅವ್ರ ತಂದೆಗೂ ನಾವೇ ನಮ್ಮ ಟೀಮ್ ನಾವು ಸರ್ವೆ ಮಾಡಿಕೊಟ್ಟಿದ್ವಿ. ಅವ್ರು 47 ಇದ್ದಾಗ, ಈಗ ಅವ್ರು 50. ಸೊ ಅವ್ರಿಗೂ ಅವ್ರ ತಂದೆ ಕೂಡ ಏನು ಸ್ಮೋಕ್ ಇಲ್ಲ, ಡ್ರಿಂಕ್ ಇಲ್ಲ, ಆದ್ರೂ ಅವ್ರಿಗೆ ಹಾರ್ಟ್ ಅಟ್ಯಾಕ್ 47 ವಯಸ್ಸಿಗಾಯ್ತು. ಪಾಪ ಅವ್ರ ಮಗಂಗೆ 21 ವಯಸ್ಸಿಗಾಯ್ತು ಒತ್ತಡ ಆದಿದ್ದು ಅಂತ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಈ ಒಂದು ಇವೆಲ್ಲ ಈ ಏಜ್ ಇದು ಎಲ್ಲ ಒಂದು ಅದಕ್ಕೆ ಕಾರಣ. ನಮ್ಗೆ ಒಳಗೆ ಕೊಲೆಸ್ಟ್ರಾಲ್ ಇತ್ತು ಅವ್ರಿಗೆ ಜಾಸ್ತಿ, ಟೆಸ್ಟ್ ಮಾಡಿದಾಗ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇತ್ತು. ಬಟ್ ಅದನ್ನ ನಾವು ಅದಕ್ಕೆ ಹೇಳ್ತೀವಿ, ಈಗ 20 ವರ್ಷದಿಂದಲೇ ನಮ್ದು ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಕೊಲೆಸ್ಟ್ರಾಲ್ ಅಂಶ ಚೆಕ್ ಮಾಡಿ ಅಂತ. ಸೊ ಎಲ್ಲಾ ತರದ ಕೆಟ್ಟ ಕೊಲೆಸ್ಟ್ರಾಲ್ ಒಳ್ಳೆ ಕೊಲೆಸ್ಟ್ರಾಲ್ ಎಲ್ಲ ಇರಬೇಕು, ಅದರಲ್ಲಿ 5 ಅಂಶ ಕೊಲೆಸ್ಟ್ರಾಲ್ ವೆರೈಟಿ ಇರುತ್ತೆ. ಅಷ್ಟು ಒಂದ್ಸಲ ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂದ್ರು ಅಂತ. ಸೊ ಬಟ್ ಅವಾಗ ಏನಾದ್ರು ನಾವು ಜಾಸ್ತಿ ಇದ್ರೆ ಸ್ವಲ್ಪ ಮಾತ್ರೆ ಕೊಟ್ಟು ಇದನ್ನ ಪ್ರಿವೆಂಟ್ ಮಾಡಬಹುದಾ ಇಲ್ವಾ ಅಂತ ನಾವು ಡಿಸ್ಕಸ್
2: ಮಾಡ್ಬೋದು. ಮುಂದುವರಿಸ್ತೀನಿ ಸರ್, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
4: ನಮಸ್ಕಾರ ಸರ್, ಶ್ರೀರಾಮಪುರ ತಾಲೂಕು ಸೋಸ್ಲೆಯಿಂದ ಎಸ್ ಮಹಾದೇವ ಸೆಟ್ರು ಮಾಡೋ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳ.
2: ಮಹಾದೇವ ಸೆಟ್ರೆ, ತಮ್ಗೆ ಎಷ್ಟು ವಯಸ್ಸು?
4: 78 ಸರ್.
2: 78, ಇನ್ನೊಂದು ಮಾಡಲ್ಲ. ಹೇಳಿ ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
4: ಸರ್, ನಮ್ಮ ಹಿರಿಯ ನಾಗರಿಕ ಯಾವ ರೀತಿ?
2: ಸ್ವಲ್ಪ ಧ್ವನಿ ಕಟ್ ಆಗ್ತಾ ಇದೆ. ಮಹಾದೇವ ಸೆಟ್ರೆ, ತಾವು ಕೇಳಿಸ್ಕೊಂಡಿದ್ದು ನಾನು ಅರ್ಥ ಮಾಡ್ಕೊಂಡಿದ್ದು ಸರ್ನ ಕೇಳ್ತೀನಿ. ಅಂದರೆ ತಮ್ಮ ಹಿರಿಯ ನಾಗರಿಕರು ಹೇಗೆ ಆರೋಗ್ಯ ಜಾಗೃತಿಯನ್ನು ವಹಿಸ್ಕೊಳ್ಬೇಕು ಅಂತ ಕೇಳ್ದಂಗಿತ್ತು ಅವರು. ಸರ್, ಹೇಗೆ ನಮ್ಮ ಹಿರಿಯರು ಈ ಎಸ್ಪೆಷಲಿ 78 ವರ್ಷದ ಇವರು ಹೇಗೆ ಜಾಗೃತರಾಗಬೇಕು?
1: ಈಗ 78 ವರ್ಷದವರು 80 ವರ್ಷದವರು ಇವಾಗ ಅವರು ಒಂದು ಆವಾಗೇನು ವಾತಾವರಣ ಇತ್ತು, ಅವರು 50 ವರ್ಷದವರಾಗಿದ್ದ 60 ವರ್ಷದಾಗಿದ್ದಾಗ ಆ ಥರ ವಾತಾವರಣದಲ್ಲಿ ಬೆಳೆದಿದ್ದರಿಂದ ಅವರು ಇವತ್ತಿಂದ ಆರೋಗ್ಯವಾಗಿರ್ತಾರೆ. ಒಂದು ಅದ್ರ ಬಗ್ಗೆ ಅವರು ಅವೇರ್ನೆಸ್ ಮೂಡಿಸ್ಬೇಕು. ಇವಾಗ ಅವ್ರ ಕಾಲದಲ್ಲಿ ಯಾವ ತರ ಆಹಾರ ಪದ್ಧತಿ ಇತ್ತು, ಯಾವ ತರ ಅವ್ರು ನಡೀತಾ ಇದ್ರು, ಯಾವ ತರ ಅವ್ರ ಜೀವನ ಶೈಲಿ ಇತ್ತು, ಅದೊಂದು ಅವೇರ್ನೆಸ್ ಮೂಡಿಸಿ ಬೇರೆ ಒಂದು

0: ಯಂಗ್ಸ್ಟರ್ಸ್ಗೆ ಯುವ ಪೀಳಿಗೆ ಅವರು ಮಾದರಿ ಆಗಬೇಕು. ಅವ್ರನ್ನ ನಾವು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಬೇರೆಯವ್ರಿಗೆ ಹೇಳ್ಬೇಕು, ನೋಡಿ ಈ ತರ 70-78 ವರ್ಷ 80 ವರ್ಷದವ್ರ ಇವಾಗ ಅವರ ಪಾಡಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಈಗಿನ 40 ವರ್ಷದವ್ರು ಇವಾಗ 20 ವರ್ಷ ಆದ್ಮೇಲಾದ್ರೂ ಹಿಂಗೆ ಇರಬೇಕು ಅಂದ್ರೆ ಏನೇನು ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳಿ ಹೇಳ್ಬೇಕು. ಇವ್ರಿಗೂ ಅಷ್ಟೇ, ಇವಾಗ 80 ವರ್ಷ ಆಯ್ತು ನನ್ಗೆ ಇನ್ನೇನು ಬೇಡ ಅಂತ ಇವರು ಅವ್ರ ಆರೋಗ್ಯ ಹಾಳು ಮಾಡ್ಕೊಡೋದು ಸರಿಯಲ್ಲ. ಏನು ಡಿಸಿಪ್ಲಿನ್ ಆಗಿ ಶಿಸ್ತಿನಿಂದ ಇದ್ದಾರೆ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು.
1: ಸರಿ, ಏನು ಗಿವ್ ಅಪ್ ಮಾಡಬಾರ್ದು, ಮುಗಿತು, ನನ್ನ ವಯಸ್ಸಾಯ್ತು ಅನ್ನೋ ಮನಸ್ಸಲ್ಲೂ ಕೂಡ ನೀವು ಗಿವ್ ಅಪ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಆಗ ಮತ್ತೆ ಸಿಟ್ರ ಲೈನಲ್ಲಿ ಇದಾರೆ ಅನ್ಕೋತೀನಿ.
2: ಹಲೋ,
1: ಹಾ ಹಾ ಹಾ, ಓಕೆ. ಅದೇ ಹೇಳ್ತಾ ಇದ್ರು, ಅದೇ ಹೇಳ್ತಾ ಇದ್ರು, ಬಹುಶಃ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಮೋಸ್ಟ್ಲಿ ಸ್ವಲ್ಪ ಸ್ಥಳ ಬದಲಾವಣೆ ಮಾಡಿ, ನಿಮ್ಗೆ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಕಾಣಿಸುತ್ತೆ. ಓಕೆ ಓಕೆ, ಸ್ಥಳ ಬದಲಾವಣೆ ಮಾಡಿ, ಹಾಗೆ ರೇಡಿಯೋ ಆನ್ ಮಾಡ್ಕೊಂಡು ಕೇಳಿ, ನಾನು ಅವ್ರು ಹೇಳಿದ್ದೇನೆ ಮತ್ತೆ ರಿಪೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.
0: ಅದೇ ನೀವು ಇವಾಗ ಮೇಂಟೈನ್ ಮಾಡ್ಕೊಂಡು ಹೆಂಗ್ ಬರ್ತಾ ಇದೀರಾ ಹಂಗೆ ಮುಂದೆ ವರ್ಸಿ ಅಷ್ಟೇ.
1: ಅಂದ್ರೆ ಈಗ 78 ವರ್ಷ ಆದ್ರೂ ಈ ಸ್ಪಷ್ಟವಾಗಿ ಈ ಲೌಡ್ ಆಗಿ ಇರುವಂತ ಧ್ವನಿ ಏನಿದೆಯಲ್ಲ ಇದು, ಇದ್ರ ಅರ್ಥ ನೀವು ಆರೋಗ್ಯವಾಗಿದ್ದೀರಿ, ಚೆನ್ನಾಗಿ ಮೇಂಟೈನ್ ಮಾಡಿದಿರಿ ಅಂತ. ಹಾಗಾಗಿ ಅದನ್ನೇ ಅನುಸರಿಸಿ ಅಂತ ಹೇಳ್ತಾ ಇದಾರೆ. ಸೊ ನೀವೇನು ಡಯೆಟ್ ಮಾಡ್ತಾ ಇದ್ರೆ ಅದನ್ನೇ ಅನುಸರಿಸಿ, ಜೊತೆಗೆ ಅದನ್ನು ಅನುಸರಿಸಲಿಕ್ಕೆ ನಿಮ್ಮ ಯುವ ಪೀಳಿಗೆಗೂ ಮಾರ್ಗದರ್ಶನ ನೀಡಿ ಅಂತ ಹೇಳ್ತಾ ಇದಾರೆ.
0: ವಯಸ್ಸಾದವರಲ್ಲಿ ತುಂಬಾ ಇಂಪಾರ್ಟೆಂಟ್ ಬೀಳೋದು. ಸೊ ಅವರು ಬಚ್ಚಲ ಮನೆಗೆ ಹೋಗುವಾಗ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇಟ್ಕೊಳ್ಳೋದು. ಸಡನ್ ಬಿದ್ದಾಗ ಯೂಶಲಿ ಬೋನ್ ಎಲ್ಲ ವೀಕ್ ಆಗಿರುತ್ತೆ, ಏಜ್ ಆಗ್ತಾ ಯಾರಿಗೆ ಆದ್ರೂ. ಸೊ ಫ್ರಾಕ್ಚರ್ಸ್ ಆಗೋದು ಕಾಮನ್. ಸೊ ಅದರಿಂದ ನಾನು ವಯಸ್ಕರಿಗೆ ಹೇಳೋದಂದ್ರೆ, ಸ್ವಲ್ಪ ಈ ಬಾತ್ರೂಮ್ ಹೋಗುವಾಗ ಆಚೆ ನಡೆಯುವಾಗ ಎಡುವುದು ಜಾರದ್ನ ಸ್ವಲ್ಪ ಮೊದಲೇ ಮುನ್ನೆಚ್ಚರವಾಗಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ. ಸೊ ಬಿದ್ದಾಗ ತಲೆಗೇಟ್ ಆಗೋದು ಫ್ರಾಕ್ಚರ್, ಅದು ತುಂಬಾ ಕಾಮನ್ ಫಾಲ್ಸ್.
1: ಮಹದೇವ್ ಸಿಟ್ರೆ, ಈ ಮೂಲಕ ಸರ್ ಹೇಳಿದ್ದು ನಿಮಗೆ ಮತ್ತೆ ವಯಸ್ಸಾದವ್ರಿಗೆ ಸ್ವಲ್ಪ ಜಾಗೃತಿ ವಹಿಸಲೇಬೇಕಾದ ವಿಚಾರ ಅಂದ್ರೆ, ನಡೆಯುವಾಗ ಅದ್ರ ವಿಶೇಷವಾಗಿ ಬಾತ್ರೂಮ್ಗೆ ಹೋಗುವಾಗ ಅಲ್ಲಿ ಬಹಳ ಕೇರ್ಫುಲ್ ಆಗಿ ಹೆಜ್ಜೆಗಳನ್ನ ಇಡಬೇಕು, ನೋಡ್ಕೊಂಡು ಇಡಬೇಕು. ಅದೇ ಹೆಚ್ಚು ಸಮಸ್ಯೆಗಳಾಗೋದು, ವಯಸ್ಸಾದ ಮೇಲೆ ಜಾರು ಬಿದ್ದು ಬೀಳುವಂಥದ್ದು, ಎಡವು ಬೀಳುವಂಥದ್ದೇ ಹೆಚ್ಚಿನ ಸಮಸ್ಯೆಗಳಾಗೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಉಳಿದಂತೆ ನಿಮ್ಮ ಆರೋಗ್ಯದ ಬಗ್ಗೆ, ಪಥ್ಯದ ಬಗ್ಗೆ ಅಥವಾ ಡಯಟ್ ಬಗ್ಗೆ ನೀವು ಆಲ್ರೆಡಿ ಅನುಸರಿಸ್ತಾ ಇದ್ದೀರಿ. ಒಂದು ವೇಳೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಯಟಿಷಿಯನ್ಸ್ ಇನ್ನು ಹೋಗ್ತಾ ಇರ್ತೀರಿ ನೀವು ಅವ್ರ ಜೊತೆ, ನಿಮ್ಮ ರೆಗ್ಯುಲರ್ ಡಾಕ್ಟರ್ ಜೊತೆ ಕೇಳಿದ್ರು ಕೂಡ ಹೇಳ್ತಾರೆ. ಆದರೆ ಮುಖ್ಯವಾಗಿ ಬಾತ್ರೂಮು ವಾಶ್ರೂಮು ಅಥವಾ ನಡೆಯುವಾಗ ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದ, ಧನ್ಯವಾದ,
0: ಧನ್ಯವಾದಗಳು.
1: ಎಸ್ ಸರ್, ಎಸ್ ಸರ್, ಸಾಕಷ್ಟು ಮಾಡೆಲ್ಸು ನಮ್ಮ ಮುಂದೆ ಇದ್ದಾರೆ. ಸಾಕಷ್ಟು ಜನ ಈಗ ಏನು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತೀವೋ, ಹಾಗೆಯೇ ಅದರಿಂದ ಎಚ್ಚೆತ್ಕೊಂಡು ಒಂದು ಒಳ್ಳೆ ಜೀವನ ಶೈಲಿಯನ್ನು ನಡೆಸ್ತಾ ಇರೋರು ಕೂಡ ಇದ್ದಾರೆ. ಸೊ ಎರಡೂ ನಮ್ಮಲ್ಲೇ ಇದೆ, ನಾವು ಯಾವುದನ್ನು ನೋಡ್ತೀವಿ ಅದು ನಮಗೆ ಸಿಗುತ್ತೆ ಅಂತ. ಸೊ ಖಂಡಿತ ಸರ್. ಎಸ್ ಸರ್, ಇವೆಲ್ಲವೂ ನೋಡಿದಾಗ ಏನಿವೆ, ಅವರು ಆರೋಗ್ಯವನ್ನು ಜಾಗೃತಿ ವಹಿಸಿದ್ರೋ ವಹಿಸ್ತಾನೆ ಇಲ್ದನು ಸಮಸ್ಯೆಗಳು ಬಂತು ಅಂತ ಅನ್ಕೊಳ್ಳೋಣ. ಈಗ ತಾವು ಹೇಳಿದ್ರಿ ಟಾವಿ ಬಗ್ಗೆ, ಚಿಕಿತ್ಸೆ ಬಗ್ಗೆ ಹರ್ಷ ಸರ್ ಹೇಳ್ತಾ ಇದ್ರು. ಸರ್, ಈ ಚಿಕಿತ್ಸೆ ತಗೊಳ್ಳುವಾಗ ಶ್ರೀನಿಧಿ ಸರ್, ಏನಾದರೂ ಅಡ್ಡಪರಿಣಾಮಗಳು ಸಮಸ್ಯೆಗಳು ಏನಾದರೂ ಆಗ್ಬೋದಾ?
0: ಆಗ್ಬಹುದು
1: ಬೇರೆ ಕಂಪ್ಯಾರಿಟಿವ್ಲಿ.
0: ಅದೇ ಅಂದ್ರೆ ರಿಸ್ಕ್ ಎನಿ ಪ್ರೊಸೀಜರ್. ಈಗ ನಾವು ಒಂದು ಸರ್ಜರಿ ಅಂತ ಮಾಡುವಾಗ ಒಂದು ಅಪೆಂಡಿಕ್ಸ್, ನಾವು MBBS ಅಲ್ಲಿ ಇದ್ದಾಗಲೇ ನಾವು ಅಪೆಂಡಿಕ್ಸ್ ನಮ್ಮ ಕೈಲಿ ಮಾಡಿಸ್ತಾರೆ, MBBS ಫೈನಲ್ ಇಯರ್ ಇಂಟರ್ನ್ಶಿಪ್ ಅಲ್ಲಿ. ಸೊ ಬಟ್ ಅಂದ್ರೆ ಅದು ಸ್ವಲ್ಪ ಸುಲಭವಾಗಿದೆ ಅಂತ. ಬಟ್ ಅಪೆಂಡಿಕ್ಸ್ ಆಪರೇಷನ್ ಮಾಡುವಾಗ್ಲೂ ಜೀವಕ್ಕೆ ಅಪಾಯ ಉಂಟಾಗಿರೋ ಕೇಸ್ಗಳು ಇದೆ. ಸೊ ಎನಿ ಸರ್ಜರಿ ವಿಲ್ ಕ್ಯಾರಿ ಇದೆ ರಿಸ್ಕ್. ಸೊ ಹಾಗೆ ಈ ಟ್ಯಾವಿನಲ್ಲೂ ರಿಸ್ಕ್ ಇದೆ. ಸೊ ಈಗ ಪ್ಲಸ್ ನಾವು ಯಾಕೆ ಇದು ಕಷ್ಟಕರ ಅಂತ ಅನ್ನೋದಾದ್ರೆ, ಈ ಪೇಷಂಟ್ ನಾವು ಮಾಡ್ತಿರೋದೇ ಪೇಷಂಟ್ ಹೈ ರಿಸ್ಕ್ ಪೇಷಂಟ್ ಮೇಲೆ. ಸೊ ಈಗ ಕೆಲವರು 72-73 ಅವ್ರಿಗೆ ನಮ್ಗೆ ಟಾವಿ ಬೇಕು, ನಮ್ಗೆ ಆಪರೇಷನ್ ಬೇಡ ಅಂತ ಹೇಳಿ ನಮ್ಗೆ ಟಾವಿ ಮಾಡಿಸ್ಕೊಳ್ಳೋರು ಇರ್ತಾರೆ, ನಂಗೆ ಓಪನ್ ಸರ್ಜರಿ ಬೇಡ ಅಂತ. ಅವ್ರು ಫಿಟ್ ಇರ್ತಾರೆ, ಅಂಥವ್ರಲ್ಲಿ ನಮ್ಗೆ ಮಾಡಕ್ ನಮ್ಗೆ ಸುಲಭ ಆಗುತ್ತೆ. ಓಕೆ, 70 ವರ್ಷ ಆದ್ಮೇಲಿದೆ ಪರವಾಗಿಲ್ಲ ಮಾಡೋಣ. ಬಟ್ ನಾವು ಯೂಶಲಿ 80 ಇಯರ್ಸ್ ಮೇಲೆ ಮಾಡ್ತೀವಲ್ಲ, ಅವ್ರು ಆಕ್ಟಿವ್ ಇರಬೇಕಂತ ಅವರು ಆಸೆ ಪಟ್ಟಿರ್ತಾರೆ. ಬಟ್ ಸರ್ಜನ್ ಹತ್ರ ಡಿಸ್ಕಸ್ ಮಾಡಿದಾಗ ಇಲ್ಲ ಇವ್ರಿಗೆ ಸರ್ಜರಿ ಮಾಡಿದ್ರೆ ತಡ್ಕೊಳ್ಳಲ್ಲ ಅಂತ ಹೇಳಿರ್ತಾರೆ. ಸೊ ಅಂತವ್ರ ಮೇಲೆ ನಾವು ಇದನ್ನ ಮಾಡ್ಬೇಕಾಗತ್ತೆ. ಸೊ ಮಾಡುವಾಗ್ಲೇನೆ ಅದು ಆ ಒಂದು ರಿಸ್ಕ್ ಇರೋದ್ರಿಂದ ಚೂರು ಇದು ಮಾಡುವಾಗ ಒಂದು ಪೇಸ್ ಮೇಕರ್ ಅಳವಡಿಕೆ ಆಗುವಂಥದ್ದು, ಅದು ಪ್ರೆಸ್ ಆಗತ್ತಲ್ವಾ, ಅವಾಗ ಕರೆಂಟ್ ಸಿಸ್ಟಮ್ ತೊಂದರೆ ಆಗುವಂಥದ್ದು, ಅದೆಲ್ಲ 2% ರಿಸ್ಕ್ ಇರುತ್ತೆ. 2-3% ಪೇಷಂಟ್ ಸಡನ್ ಆಗಿ ಅದು ಅಳವಡಿಸಿದಾಗ ನಮ್ಮ ಹಾರ್ಟ್ ಕೊರೋನರೀಸ್ ಏನ್ ಹಾರ್ಟ್ ಈ ಹೊಸ ಕೃತಕ ವ್ಯಾಲ್ವ್ ಆ ಇದು ಬಂದು ಅಡಚಣೆ ಮಾಡುವಂತದ್ದು ಹಾರ್ಟ್ ಆರ್ಟ್ರಿಗೆ, ಅವಾಗ ಸಡನ್ ಆಗಿ ಆನ್ ಟೇಬಲ್ ಹಾರ್ಟ್ ಅಟ್ಯಾಕ್ ಆಗತ್ತೆ ಅವ್ರಿಗೆ. ಅವಾಗ ನಾವು ಹಾರ್ಟ್ ಅಟ್ಯಾಕ್ ನ ಟ್ರೀಟ್ ಮಾಡ್ಬೇಕಾಗತ್ತೆ, ಇದನ್ನು ಮಾಡ್ಬೇಕಾಗತ್ತೆ. ಆಮೇಲೆ ಸಡನ್ ಆಗಿ ಅದು ಒಂದು ಹಾರ್ಟ್ ಮಸಲ್ ತಡ್ಕೊಳಕ್ ಆಗದೆ, ಈ ಸರ್ಜರಿ ತಡ್ಕೊಳಕ್ ಆಗ್ತಿಲ್ಲ ಅಂತ ಇದನ್ನ ಮಾಡ್ತಾ ಇದೀವಿ, ಬಟ್ ಇದನ್ನು ತಡ್ಕೊಳಕ್ ಆಗದೆ ಇರ್ಬೋದು ಅವ್ರಿಗೆ. ಆಗ ಬಿರುಕ್ ಬಿಡುವಂತದ್ದು ಅಲ್ಲೇ ಅಯೋಟಿಕ್ ದೊಡ್ಡ ಧಮನಿನೇ, ಅದೇ ಬಿರುಕ್ ಬಿಟ್ಬಿಟ್ಟು ಪೇಷಂಟ್ ಟೇಬಲ್ ಮೇಲೇನೆ ಸ್ವಲ್ಪ ಸುಸ್ತಾಗಿ ಕೊಲ್ಯಾಪ್ಸ್ ಆಗುವಂತ ಸಾಧ್ಯತೆ ಇವೆಲ್ಲ 2-3% ಇದ್ದೇ ಇದೆ.
1: ಎನಿ ಪ್ರೊಸೀಜರ್ಸ್ ರಿಸ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ.
2: ತುಂಬಾ ಏಜ್ ಆಗಿರೋರಿಗೆ ರಿಸ್ಕ್ ಜಾಸ್ತಿ. ಇವಾಗ ಕೆಲವು ಸತಿ ನಮ್ಮ ಹತ್ರ ಬರೋ ಪೇಷಂಟ್ಸ್ 4-5 ವರ್ಷ ಕಾಯ್ದಿದ್ದಾರೆ ಕಾರಣಾಂತರಗಳಿಂದ. ಕೆಲವರು ಇವಾಗ ಯಾಕೆ ಮಾಡಿಸ್ಕೊಬೇಕು, ಇನ್ ಕೆಲವರು ನಂಗೆ ವಯಸ್ಸಾಯ್ತು ನನಗೇನು ಬೇಡ ಬಿಡು, ಇನ್ ಕೆಲವರು ಇಷ್ಟೊಂದು ವಯಸ್ಸಾದ್ಮೇಲೆ ಇಷ್ಟೊಂದು ಕಾಸ್ಟ್ಲಿ ಟ್ರೀಟ್ಮೆಂಟ್ ಯಾಕೆ ತಗೊಬೇಕು ಆ ತರ ಅನ್ಕೊಂಡು ಲಾಸ್ಟ್ ಮಿನಿಟ್ ಅಲ್ಲಿ ಬರೋರು ಇದಾರೆ, ಅವ್ರಿಗೆ ರಿಸ್ಕ್ ಜಾಸ್ತಿ. ಸೊ ಅದೊಂದು ಅರ್ಥ ಮಾಡ್ಕೊಬೇಕು. ಇವಾಗ ಸ್ಪೆಕ್ಟ್ರಮ್ ಅಲ್ಲಿ ತುಂಬಾ ಏಜ್ ಆಗಿರೋರಿಗೆ, ತುಂಬಾ ವೀಕ್ ಆಗಿರೋರಿಗೆ, ಬೆಡ್ ರಿಡನ್ ಆಗಿರೋರಿಗೆ ರಿಸ್ಕ್ ಜಾಸ್ತಿ, ಚೆನ್ನಾಗಿ ಓಡಾಡ್ಕೊಂಡಿರೋರಿಗೆ ರಿಸ್ಕ್ ಕಡಿಮೆ.
1: ಆ ರಿಸ್ಕ್ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ, ಮತ್ತೊಂದು ಕರೆ ತಗೊಳ್ತೀನಿ. ನಮಸ್ತೆ.
3: ನಮಸ್ತೆ ಸರ್, ನಾಗರಾಜು ಅಂತ ಹೆಚ್ಚಿ ಕೊಡಿ.
1: ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ.
3: ನಮಸ್ತೆ ಸರ್.
2: ನಮಸ್ಕಾರ ನಾಗರಾಜ್ ಅವರೇ.
3: ಇವತ್ತು ಹಿರಿಯರ ದಿನಾಚರಣೆ, ಹಿರಿಯರಿಗೆ ಬಹಳ ಮಾರ್ಗದರ್ಶನ ಕೊಡ್ತಿದ್ರಿ, ಥ್ಯಾಂಕ್ಸ್ ಸರ್.
1: ಧನ್ಯವಾದ. ಧನ್ಯವಾದ ಸರ್. ನಮಗೂ ಕೂಡ ವಿಶ್ವ ಆರೋಗ್ಯ ಹಿರಿಯರ ದಿನದ ಶುಭಾಶಯಗಳನ್ನ ತಿಳಿಸ್ತೀನಿ ಸರ್.
3: ಥ್ಯಾಂಕ್ ಯು.
1: ಹೇಳಿ ಸರ್, ತಮ್ಗೆ ಎಷ್ಟು ವರ್ಷ ಸರ್ ಈಗ?
3: ನಮ್ದು 81 ವರ್ಷ ಸರ್.
1: 81 ವರ್ಷ. ಹೇಳಿ ಸರ್, ಹೇಳಿ ಸರ್, ತಮ್ಮ ಪ್ರಶ್ನೆ ಕೇಳಿ ಸರ್.
3: ಈ ಬೇರೆ ಪ್ರಾಣಿಯಿಂದ ವ್ಯಾಲ್ಸ್ ಆಗ್ತಾರ ಅಂತ ನಿಜ ಸರ್?
2: ಅದು ಇವಾಗ ನಾವೇನು ಟ್ಯಾಬಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದರದ್ದು ಇಟ್ಸ್ ಎ ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಅದು ಏನು ಸ್ಟ್ರಕ್ಚರ್ ಇರುತ್ತೆ, ಅದು ಐದರ್ ನಿಟಿನೋ ಅಲ್ಲ ಆರ್ ಕೋಬಾಲ್ಟ್ ಕ್ರೋಮಿಯಂ ಬೇಸ್ಡ್ ಆನ್ ದ ಟೈಪ್ ಆಫ್ ವ್ಯಾಲ್ವ್. ಅದರದ್ದೇನು ಪರದೆಗಳಿರುತ್ತಲ್ಲ, ಅದು ಪ್ರಾಣಿಗಳಿಂದ ಡಿರೈವ್ ಮಾಡಿರ್ತಾರೆ, ಪೆರಿಕಾರ್ಡಿಯಂ ಅಂತ. ಅಂದರೆ ಹಾರ್ಟ್ ಸುತ್ತ ಒಂದು ಪರದೆ ಇರುತ್ತೆ, ಆ ಪರದೆನ ಅವ್ರು ತೆಗೆದು ಅದನ್ನು ಟ್ರೀಟ್ ಮಾಡಿ, ಗ್ಲುಟರಾಲ್ಡಿಹೈಡ್ ಅಂತ ಹೇಳ್ತಾರೆ, ಅದರೆಲ್ಲ ಟ್ರೀಟ್ ಮಾಡಿ ಅದನ್ನು ಲೇಸರ್ ಕಟ್ ಮಾಡಿ, ಪ್ರಿಸಿಷನ್ ಕಟ್ಟಿಂಗ್ ಮಾಡಿ ಅದನ್ನ ಮೌಂಟ್ ಮಾಡಿರ್ತಾರೆ ಆ ಫ್ರೇಮಲ್ಲಿ. ಸೊ ಫ್ರೇಮ್ ಇಸ್ ಇದು ಏನಂತೀರ, ಮೆಟಲ್ ನಿಟಿನಾಲ್ ಆರ್ ಕೋಬಾಲ್ಟ್ ಕ್ರೋಮಿಯಮ್. ಆ ಪರ್ದೆಗಳೇನಿರುತ್ತೆ ಅದು ಪ್ರಾಣಿಗಳಿಂದ ಡಿರೈವ್ ಆಗಿರುತ್ತೆ ಟ್ರೀಟೆಡ್.
1: ಸೊ ಬಹುಶಃ ಇದನ್ನ ನೀವು ಹೇಳ್ತಾ ಇರತ್ತ, ಇದನ್ನ ನೀವು ತಾವು ಕೇಳ್ತಾ ಇದ್ದ ಪ್ರಶ್ನೆ ಅಥವಾ ಹೇಗೆ ಬೇರೆ ಏನಾದ್ರು ಇತ್ತ? ನಾಗರಾಜ್,
3: ಕ್ಯಾಲ್ಸಿಯಂ ಡಿಪಾಸಿಟ್ ಆಯ್ತು ಅಂತ ಪ್ರಾರಂಭದಲ್ಲೇ ತೆಗೆಯಕ್ಕಾಗಲ್ಲ ಸರ್? ಅದು
2: ಇಲ್ಲ, ಅದು ಅದು ವಯೋಸಹಜ, ಪ್ರಕೃತಿ ಸಹಜ, ಅದು ಅದನ್ನು ತೆಗಿಲಿಕ್ಕಾಗಲ್ಲ. ಅದನ್ನ ನಾವು ಸ್ಲೋ ಮಾಡ್ಬೋದು ಒಳ್ಳೆ ಜೀವನ ಶೈಲಿಯಿಂದ, ಆಮೇಲೆ ಬಿ ಪಿ ಕಂಟ್ರೋಲ್ ಮಾಡ್ಕೊಳ್ಳೋದು, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋದು, ಆ ಒಂದು ನಿಟ್ಟಿನಲ್ಲಿ ಕಡಿಮೆ ಮಾಡ್ಕೊ ಸ್ಲೋ ಮಾಡ್ಬೋದು ಹೊರತು ಝೀರೋ ಮಾಡೋಕ್ಕಾಗಲ್ಲ.
0: ಸೊ 85-80 ವಯಸ್ಸಿಗೆ ಬರುವಂಥ ತೊಂದರೆನ ನಾವು 85 ನೂಕ್ಬೋದು ವಿನ ಅದು. ಸೊ ಅದನ್ನ ಫುಲ್ಲಾಗಿ ಪ್ರಿವೆಂಟ್ ಮಾಡೋಕ್ಕಾಗಲ್ಲ.
1: ಆಗ್ಬೋದಾ ಸರ್?
3: ಟಿವಿ ಟಿವಿ ಉಚಿತ ಸಿಗುತ್ತೆ, ಚಿಕಿತ್ಸೆ ಸಿಗುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಬರ್ತದೆ.
1: ಓಕೆ, ಇದ್ರದ ಉಚಿತವಾಗಿ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ ಇತ್ತು ನಿಮಗೆ.
2: ಹಲೋ
1: ನಾಗರಾಜ್. ಹಾಂ, ಓಕೆ ಓಕೆ, ಇದು ಉಚಿತವಾಗಿ ಸಿಗುತ್ತಾ ಅನ್ನೋದ ನಿಮ್ಮ ಪ್ರಶ್ನೆ?
2: ಸಿಗುತ್ತೆ. ಅದು ಏನಾಗುತ್ತೆ ಲಾಸ್ಟಲ್ಲಿ ನಾವು ಅದರ ಬಗ್ಗೆ ಒಂದು ಡಿಸ್ಕಷನ್ ಮಾಡ್ತೀವಿ. ಸದ್ಯಕ್ಕೆ ಉಚಿತ ಇಲ್ಲ, ಯಾವುದೋ ಒಂದು ಕೆಲವು ಗೌರ್ಮೆಂಟ್ ಸ್ಕೀಮ್ಸ್ ಅದರಲ್ಲೆಲ್ಲ ಇರುತ್ತೆ, ಆದರೆ ಆಸ್ ಸಚ್ ನಮ್ಮದು ಫ್ರೀ ಟ್ರೀಟ್ಮೆಂಟ್ ಅಂತ ಸದ್ಯಕ್ಕೆ ಅದೆಲ್ಲೂ ಬಂದಿಲ್ಲ.
1: ಈ ಟಾವಿ ಟ್ರೀಟ್ಮೆಂಟ್ ಏನಿದೆ ಇನ್ನೂ ಉಚಿತವಾಗಿ ಆಗಿಲ್ಲ,
0: ಕೇವಲ ಇಎಸ್ಐನಲ್ಲಿ ಮಾತ್ರ ಉಚಿತವಾಗಿ
1: ಇನ್ಶೂರೆನ್ಸ್ ಬರುತ್ತೆ,
0: ಇಎಸ್ಐ ಬರುತ್ತೆ, ಬೇರೆ ಇನ್ಯಾವುದು ನಮ್ಮ ಬಿಪಿಎಲ್ ಯಶಸ್ವಿನಿಯಲ್ಲಿ ಯಾವುದು ಅಳವಡಿಸ್ಕೊಂಡಿಲ್ಲ,
2: ಗೌರ್ಮೆಂಟ್ ಸ್ಕೀಮ್ ಇಂದ ಯಾವುದು ಬಂದಿಲ್ಲ.
1: ಆಗ್ಬೋದಾ ಸರ್? ಥ್ಯಾಂಕ್ ಯು, ಕೇಳ್ತಾ ಇರಿ ಸರ್, ಮತ್ತಷ್ಟು ಮಾತಾಡ್ತೀನಿ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಟಾವಿ ಬಗ್ಗೆ ಅದರ ರಿಸ್ಕ್ ಬಗ್ಗೆ ಮಾತನಾಡ್ತಾ ಇದ್ರಿ, ಯಾಕೆ ಇದು ಅತ್ಯಂತ ಕಷ್ಟ ಅಥವಾ ರಿಸ್ಕಿ ಅಂತ ಹೇಳ್ತೀರಿ ಸರ್? ಹರ್ಷ ಸರ್, ಅದು ಶ್ರೀನಿಧಿ ಸರ್,
0: ಅದೇ ಹಾಗೆ ಹೇಳಿದಂತೆ, ಅದು ಮೊದಲೇ ನಾವು ತಗೊಳ್ತಿರೋದು ಪೇಷಂಟ್ ಸ್ವಲ್ಪ ಏಜ್ ಆಗಿರೋರು, ಸೊ ಅದರಿಂದ ಫ್ರೆಜೈಲ್ ಆಗಿರ್ತಾರೆ, ಅವ್ರಿಗೆ ಸರ್ಜರಿ ಮಾಡಿದ್ರೆ ತೊಂದರೆ ಅಂತಾನೆ ನಾವು ಇದನ್ನ ಮಾಡ್ತಾ ಇದೀವಿ. ಸೊ ಇದನ್ನು ತಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಅಂತ. ಬಟ್ 2-3% ರಿಸ್ಕ್ ಇರುತ್ತೆ, ಅದನ್ನ ಅವ್ರಿಗೆಲ್ಲ ಹೇಳಿ ಇದ್ ಮಾಡ್ಬೇಕು. ಮತ್ತೆ ಇನ್ನೊಂದು, ಈ ತರ ಏಜ್ ಆದವರಲ್ಲಿ ಈಗ ಹಾರ್ಟ್ ತೊಂದರೆ ಅಂತ ನಾವು ಇದು ಮಾಡ್ತಾ ಇದೀವಿ ಕೃತಕ ವ್ಯಾಲ್ವ್ ಹಾಕೋಣ ಅಂತ. ಅಂಥವ್ರಲ್ಲಿ ಕಿಡ್ನಿ ಇಶ್ಯೂ ಇರುತ್ತೆ, ಕ್ರಿಯಾಟಿನ್ ವ್ಯಾಲ್ವ್ ಜಾಸ್ತಿ ಇರುತ್ತೆ, ಅವ್ರ ಲಂಗ್ಸ್ ಕೂಡ ಇಷ್ಟೊಂದು ವರ್ಷದಿಂದ ಇದಾಗಿರುತ್ತೆ, ಅದು ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಸೊ ಅವ್ರಿಗೆ ತಕ್ಷಣಕ್ಕೆ ವೆಂಟಿಲೇಷನ್ ಬೇಕು ಅಂದರೆ ಮಾಡಿದ್ರೆ ಅದೆಲ್ಲ ಆ ರಿಸ್ಕ್ನೂ ಅವ್ರಿಗೆ ಹೇಳಬೇಕಾಗತ್ತೆ. ಸೊ ಯಾರಿಗೆ ಅದು ಮಾಡುವಾಗ ಯಾವ್ದು ಕಿಡ್ನಿ ತೊಂದರೆ ಬರುತ್ತಾ ಅಥವಾ ಲಂಗ್ಸ್ ತೊಂದರೆ ಬರುತ್ತಾ ಮಾಡುವಾಗ, ಪೇಸ್ ಮೇಕರ್ ಅಳವಡಿಸೋ ಒಂದು ಎಕ್ಸ್ಟ್ರಾ ಪ್ರೊಸೀಜರ್ ಬೇಕಾಗತ್ತಾ, ಆನ್ ಟೇಬಲ್ ಅಟ್ಯಾಕ್ ಆಗಬಹುದಾ, ಇವೆಲ್ಲ ಚಾನ್ಸಸ್ ಇರುತ್ತೆ. ಅದಕ್ಕೆಲ್ಲ ನಾವು ಪರಿಣಾಮವಾಗಿ ಎಲ್ಲಾನೂ ಪ್ರಿವೆನ್ಷನ್ ಅದಕ್ಕೆ ತಡೆಗಟ್ಟಕ್ಕೆ ಎಲ್ಲ ಪ್ರಿಕಾಷನ್ಸ್ ನಾವು ತಗೊಳ್ತೀವಿ. ಅಂತಾದ್ರೂ ಒಂದು 2-3% ರಿಸ್ಕ್ ಅದಾಗತ್ತೆ, ಬಟ್ 90% ನಾವು ಒಂದು ಧೈರ್ಯ ಕೊಡ್ಬೋದು ಅವ್ರಿಗೆ, ನಮ್ಮ 100% ನಾವು ಕೊಡ್ತೀವಿ. ಬಟ್ ಇದೊಂದು 2-3% ನೀವು ಒಪ್ಕೊಂಡ್ರೆ ಪೇಷಂಟ್ ಅವರು ಇದನ್ನು ಒಂದು ಉತ್ತಮ ಆಗುತ್ತೆ ಅಂತ.
1: ಎಸ್ ಸರ್, ಎಸ್ ಸರ್, ಎಸ್ ಸರ್. ಮತ್ತೊಂದು ಕರೆ ತಗೊಳ್ತೀನಿ ಸರ್. ನಮಸ್ತೆ. ನಮಸ್ತೆ ನಮಸ್ತೆ. ತಮ್ಮ ಹೆಸರಿನಿಂದ ಮಾತನಾಡ್ತಾ ಇದ್ದೀರಿ
4: ಸರ್? ನನ್ನ ಹೆಸರು ಸಿಂಧು ಅಂತ. ನಾವು ಗುಡ್ಲುಪೇಟೆ ತಾಲೂಕು ಚನ್ನಗಿರಿಯಿಂದ ಮಾತಾಡ್ತಾ ಇರೋದು.
1: ಸಿಂಧು ಅವರೇ, ತಮ್ಮ ಪ್ರಶ್ನೆ ಕೇಳಿ. ಮಾತಾಡಿ ಮಾತಾಡಿ, ಡಾಕ್ಟರ್ ಇದ್ದಾರೆ.
4: ಸರ್, ಅದು ನಮ್ಮ ಫಾದರ್ಗೆ ಜೆಎಸ್ಎಸ್ ಹಾಸ್ಪಿಟಲ್ ನಲ್ಲಿ ಇದು ಆಂಜಿಯೋಗ್ರಾಮ್ ಆಗಿತ್ತು. 2014 ಅಲ್ಲಿ ಆಗಿರೋದು ಸರ್.
1: ಓಕೆ.
4: ಅದು ಸರ್ ಡಾಕ್ಟರ್ ಮಂಜಪ್ಪ ಸರ್ ನೋಡ್ತಾ ಇರೋದು. ಅದು ಇಎಫ್ ಯಾವಾಗ್ಲೂ 35 ಬರ್ತಿರ್ತಲ್ಲ ಸರ್, ಅದು ಇನ್ಕ್ರೀಸ್ ಆಗದೆ ಏನಾದ್ರು
2: ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಇವಾಗ ಒಂದು ಗೈಡ್ ಲೈನ್ ಮೀಡಿಯೇಟೆಡ್ ಥೆರಪಿ ಅಂತ ಹೇಳ್ತೀವಿ ನಾವು, ಅದ್ರ ಪ್ರಕಾರ ಮಾತ್ರೆಗಳ ಕೊಟ್ಟಿರೋದ್ರಿಂದ ಪೇಷಂಟೂ ಚೆನ್ನಾಗಿ ಮಾತ್ರೆಗಳೆಲ್ಲ ತಗೊಂಡು ಅವರು ಕರೆಕ್ಟಾಗಿ ಆಹಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ದು ನೀರು ಕಡಿಮೆ ಕುಡೀರಿ ಅಂತ ಹೇಳಿರ್ತಾರೆ, ನೀರೆಲ್ಲ ಕಡಿಮೆ ಕುಡ್ದು ಕರೆಕ್ಟು ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಸುಮಾರು 12 ವರ್ಷಗಳಿಂದ ಅವ್ರು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ಕಂಟಿನ್ಯೂ ಮಾಡ್ಬೇಕಮ್ಮ. ಅದು ಇ ಎಫ್ ಕಡಿಮೆ ಇದೆ, ಇಂಪ್ರೂವ್ ಆಗೋದು ಯೂಶ್ವಲಿ ಇಷ್ಟು ವರ್ಷ ಆದ್ಮೇಲೆ ಕಷ್ಟ, ಬಟ್ ಆದ್ರೆ ಮಾತ್ರೆ ಕಂಟ್ರೋಲ್ ಆಗಿರೋದ್ರಿಂದ ಇಟ್ಸ್ ಎ ಗುಡ್ ಸೈನ್. ಹಂಗಂದ್ರೆ ಒಳ್ಳೆ ಚಿನ್ನ ಸೈನ್ ಇದು. ಅವ್ರು ಮಾತ್ರೆ ತಗೊಳ್ತಾ ಇರ್ಬೇಕು, ಮಾತ್ರೆ ಬಿಡಬಾರ್ದು. ಡಿಸಿಪ್ಲಿನ್ ಆಗಿದ್ರೆ ಮುಂಚೆ ಯೂಶ್ವಲಿ ಏನು ತೊಂದರೆ ಆಗಲ್ಲ. ಕಂಟ್ರೋಲ್ ಆಗಿದೆ,
0: ಅವ್ರು ಆರಾಮಾಗಿದಾರ?
4: ಸರ್,
0: ಅದು ಇಂಪಾರ್ಟೆಂಟ್. ಎಲ್ಲ ಕೆಲಸ ಮಾಡ್ತಿದಾರೆ ಅವ್ರಿಗೆ. ಇ ಎಫ್ 50% ಆದ್ರೂ ಈಗೇನ್ ಕೆಲಸ ಮಾಡ್ತಿದಾರೆ, ಆ ಕೆಲಸ ಈಗಾಗಲೇ 35% ಇಟ್ಕೊಂಡೇ ಮಾಡ್ತಾ ಇದ್ದಾರೆ. ಸೊ ಈ ಇ ಎಫ್ ಅಂತ ವ್ಯಾಲ್ಯೂ ನಂಬರ್ನ ನೋಡಿ ನಾವು ಟ್ರೀಟ್ ಮಾಡೋದಲ್ಲ, ಪೇಷಂಟ್ನ ಟ್ರೀಟ್ ಮಾಡಬೇಕು. ಸೊ ಅವರು ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗಿದ್ದಾರೆ, 10 ಆಗಿದೆ. ಸೊ ಹಾರ್ಟ್ಗೆ ಅದು ಅಭ್ಯಾಸ ಆಗಿರುತ್ತೆ. ಸೊ ಅದು 50% ಪಂಪಿಂಗ್ ಕೆಪಾಸಿಟಿ ಏನು ಕೆಲಸ ಮಾಡ್ಬೋದು ಅವರು ರೆಗ್ಯುಲರ್ ಆಗಿ ಮಾತ್ರ ತಗೊಳ್ತಾ ಇರೋದ್ರಿಂದ 35% ಅದಷ್ಟು ಕೆಲಸ ಅವ್ರು ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅದರಿಂದ ಹೆದರ್ಕೊಳ್ಳೋದು ಬೇಡ, ಬಟ್ ಮಾತ್ರೆ ಬಿಡಬಾರ್ದು, ಕಂಟಿನ್ಯೂ ತಗೊಳ್ಳಿ ಅಷ್ಟೇ.
2: ಆಮೇಲೆ ಏನೇ ಸಣ್ಣ ಸಿಂಪ್ಟಮ್ಸ್ ಸ್ವಲ್ಪ ಬಂದ್ರೂ ಆದಷ್ಟು ಬೇಗ ತಗೊಂಡೋಗಿ ಡಾಕ್ಟರ್ಗೆ ತೋರಿಸಿ ಕರೆಕ್ಟ್ ಆಗಿ ಅವ್ರು ನೋಡ್ಬಿಟ್ಟು ಮುಂದಕ್ಕೆ ಜಾಸ್ತಿ ಆಗದಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ.
1: ಸಂಧ್ಯಾ ಮೇಡಮ್,
4: ಅದೇ ನಾವು ಅವ್ರಿಗೆ ಅದೇ ತರ ಕೇಳಿದ್ವಿ, ಇಎಫ್ ಯಾಕೆ ಈ ತರ ಬರುತ್ತೆ ಅಂದಕ್ಕೆ ಅವರು ನೀವು ಕರ್ಕ ಅಂದ್ರೆ ಇಲ್ಲಿ ಹಾಸ್ಪಿಟಲ್ಗೆ ಬರುವಾಗ್ಲೇ ನಿಮ್ಗೆ ಸ್ವಲ್ಪ ಲೇಟ್ ಆಗಿತ್ತು ಬರುವಾಗ, ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಸ್ವಲ್ಪ ನಿಧಾನವಾಗಿ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ರು.
2: ಅದು ಕರೆಕ್ಟ್ ಆಗಿ ಹೇಳಿದ್ರಮ್ಮ.
1: ಸಿಂಧು ಮೇಡಮ್, ಎಷ್ಟು ವರ್ಷ? ಎಷ್ಟು ವರ್ಷ ಅವ್ರಿಗೆ
4: ಸರ್? ಅವ್ರಿಗೆ 62.
1: ಓಕೆ ಓಕೆ.
0: ಕೆಲವರಿಗೆ ನಾವು ಆಂಜಿಯೋಪ್ಲಾಸ್ಟಿ ಮಾಡಿದ ಕೂಡಲೇ ಪಂಪಿಂಗ್ ವೀಕ್ ಇರುತ್ತೆ, ಆದ್ರೆ ಕೆಲವರಿಗೆ ಎಷ್ಟೊಂದು ಜನಕ್ಕೆ ವಿತಿನ್ 1-3 ಅಲ್ಲಿ ಪಂಪಿಂಗ್ ನಾರ್ಮಲ್ ಆಗತ್ತೆ. ನಾರ್ಮಲ್ ಅನ್ನೋದೇ 55-60% ನಾರ್ಮಲ್. ಸೊ ಕೆಲವರು ನಮ್ಗೆ ತುಂಬಾ ಜನ ಇದು ಪ್ರಶ್ನೆ ಕೇಳ್ತಾರೆ, 40 ಉಳ್ಕೊಳತ್ತೆ. ಯಾಕಂದ್ರೆ ನಾವು ಮಾಡೋ ಮುಂಚೆನೆ ಅವ್ರಿಗೆ ಮಾಂಸ ಕಂಡ ಹಾರ್ಟಿನ ಮಾಂಸ ಕಂಡ ಇಷ್ಟು ಡ್ಯಾಮೇಜ್ ಆಯ್ತು, ಅದನ್ನ ನಾವು ಫುಲ್ ವಾಪಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ. ನಾವು ಮಾಡಿದ್ರಿಂದ ಅವ್ರ ಜೀವ ಉಳಿತು, ಮಿಕ್ಕಿದ್ದು ಮಾಂಸ ಕಂಡ ಉಳ್ಕೊಳ್ತು. ಸೊ ಆಲ್ರೆಡಿ ಡ್ಯಾಮೇಜ್ ಆಗಿದ್ದು, ನಾವು ಮಾಡೋ ಮುಂಚೆ ಎಷ್ಟು ಡ್ಯಾಮೇಜ್ ಆಯ್ತು ಅದನ್ನ ನಾವು ವಾಪಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ಚೇತರಿಕೆ ಆಗ್ಲಿಲ್ಲ ಅಂತ. ಸೊ ಹಾಗಂತ ಅವ್ರಿಗೆ ಮಾತ್ರ ಸ್ವಲ್ಪ 2-3 ಹೆಚ್ಚಿರುತ್ತೆ. ಯಾರಿಗೆ ನಾರ್ಮಲ್ ಆಗ್ಬಿಡುತ್ತೆ ಇ ಎಫ್ ಅವ್ರಿಗೆ 1-2 ಮಾತ್ರೆಗೆ ಬಂದ್ಬಿಡ್ತಾರೆ. ಈ ತರ ಕಮ್ಮಿ ಇದ್ದವ್ರಿಗೆ ಪಂಪಿಂಗ್ 1-4 ಮಾತ್ರೆ ಇರುತ್ತೆ. ಸೊ ಬಟ್ ನಾರ್ಮಲ್ ಪಂಪಿಂಗ್ ಇರೋರು ಇವರು ಸೇಮ್ ಅಷ್ಟೇ ಕೆಲಸನೂ ಮಾಡಬಹುದು, ಬಟ್ ಮಾತ್ರೆ ರೆಗ್ಯುಲರ್ ಆಗಿ ತಗೋಬೇಕು. ಅದು ಏನು ಅದನ್ನ ನಮ್ಮ ಕೈಲಿರಲ್ಲ, ಕೆಲವ್ರದ್ದು ಒಬ್ಬೊಬ್ರು ಮನುಷ್ಯರಿಗೆ ಒಬ್ಬೊಬ್ರಿಗೆ ಅವ್ರ ರೀತಿ ಎಷ್ಟು ಬೇಗ ಅವ್ರು ಡ್ಯಾಮೇಜ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಾಗ, ಅದು ಅವ್ರವ್ರದ್ದು ದೇಹದ ಮೇಲೆ ಡಿಪೆಂಡ್ ಆಗುತ್ತೆ.
1: ಸಿಂಧು ಮೇಡಮ್, ಏನಿಲ್ಲ, ಒಳ್ಳೇದು
4: ಕರೆಕ್ಟ್
0: ಆಗಿ ಮಾಡಿದ್ದಾರೆ.
1: ವೆರಿ ಗುಡ್, ವೆರಿ ಗುಡ್. ಆದ್ರೆ ಒಂದ್ ಒಂದು ಏನಂದ್ರೆ ಅದು ಯಾವುದೇ ಡಾಕ್ಟರ್ಗೆ ತೋರಿಸಿ, ಆದರೆ ಅದು ನಿರಂತರವಾಗಿ ತೋರಿಸಿ, ಅವ್ರು ಏನು ಸಲಹೆ ಕೊಡ್ತಾರೋ ಅದನ್ನು ಅನುಸರಿಸಿ ಅಲ್ವಾ. ಅದು ನಂಬಿಡ್ಬೇಕಷ್ಟೇ ಒಂದ್ಸಲ, ಅವ್ರು ಏನು ಹೇಳ್ತಾರೆ ಅದನ್ನು ನಂಬಿಕೊಂಡು ಅದನ್ನು ಅನುಸರಿಸಿಬಿಟ್ರೆ ಬಹುಶಃ ಈ ಸಮಸ್ಯೆಗಳನ್ನು ಖಂಡಿತ ಕಾಲಕಾಲಕ್ಕೆ ಅವ್ರು ಏನು ಹೇಳ್ತಾರೋ ಅದನ್ನ ಫಾಲೋಅಪ್ಗೆ ಹೋಗ್ಬಿಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು. ಎಸ್ ಸರ್, ಹಿಂದೆ ಮಾತನಾಡ್ತಾ ಹೇಳ್ತಾ ಇದ್ವಿ, ಅರ್ಸ ಸರ್ ಶ್ರೀನಿಧಿ ಸರ್ ಮಾತನಾಡ್ತಾ ಇದ್ರು. ಅರ್ಸ ಸರ್, ಈ ಸಾಮಾನ್ಯವಾಗಿ ಈ ಟಾವಿ ಚಿಕಿತ್ಸೆಯಲ್ಲಿ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳಿದ್ರೆ ಇನ್ನೇನೆಲ್ಲ ಕಾಂಪ್ಲಿಕೇಶನ್ಸ್ ನಾವು ನೋಡ್ಬೋದು?
2: ಕಾಂಪ್ಲಿಕೇಶನ್ಸ್ ಶ್ರೀನಿಧಿ ಅವರು ಹೇಳಿದ್ರು, ಇಟ್ಸ್ ಎ ಪಾರ್ಟ್ ಆಫ್ ದ ಪ್ರೊಸೀಜರ್. ಇದು ಹೈ ರಿಸ್ಕ್ ಪ್ರೊಸೀಜರ್ ಆಗಿರೋದ್ರಿಂದ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಮೋರ್. ಇವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ, ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗಿರೋದ್ರಿಂದ ವಿ ಹ್ಯಾವ್ ಟ್ರೈ ಟು ಮಿನಿಮೈಸ್ ಇಟ್. ಅದೇ 0% ಮಾಡೋಕ್ಕಾಗಲ್ಲ. ಒಂದು ನಾನು ಹೇಳ್ದಂಗೆ ಕಾಲಿನ ರಕ್ತನಾಳದ ಮುಖಾಂತರ ಹೋಗ್ತೀವಿ ಅಂತ ಹೇಳಿದ್ನಲ್ಲ, ನಾರ್ಮಲ್ ಆಗಿ ಏನಾಗುತ್ತೆ, ಕಾಲಿನ ರಕ್ತನಾಳದ್ದು ದೇಹ ಸ್ಥಿತಿ ಮೇಲೆ ಹೋಗುತ್ತೆ. ಸ್ವಲ್ಪ ಒಳ್ಳೆ ವೆಲ್ ಬಿಲ್ಟ್ ಚೆನ್ನಾಗಿ ಸದೃಢವಾಗಿದ್ದವರು ಹೆಲ್ದಿ ಆಗಿದ್ದವ್ರಿಗೆ ಒಂದು 8 mm ಇರುತ್ತೆ, ಕೆಲವು 6 mm ಇರುತ್ತೆ. ಈ 6 mm ಟ್ಯೂಬಲ್ಲಿ 8 mm ಟ್ಯೂಬ್ ಹಾಕಿದಾಗ ರಕ್ತನಾಳದಲ್ಲಿ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ಅದು ಅದೇನಾದರೂ ಬೈ ಬ್ಯಾಡ್ ಲಕ್ ಹರ್ಕೊಂಡ್ಬಿಟ್ರೆ ರಕ್ತಸ್ರಾವ ಆಗಿಬಿಡುತ್ತೆ. ಆಮೇಲೆ ನಾವು ಏನು ಹೇಳಿದ್ರೆ ಕ್ಯಾಲ್ಶಿಯಮ್ ಡೆಪಾಸಿಟ್ ಆಗಿರುತ್ತೆ ಅಂತ, ಆ ಕ್ಯಾಲ್ಶಿಯಂ ಡೆಪಾಸಿಟ್ ಆಗಿರೋದ್ರ ಮೇಲೆ ನಾವು ಅದನ್ನ ಬಲೂನಲ್ಲಿ ಕ್ರಶ್ ಮಾಡಿಬಿಟ್ಟು ಒಂದು ವ್ಯಾಲ್ ಕೂರಿಸ್ತೀವಿ. ಆ ಬೈ ಬ್ಯಾಡ್ ಲಕ್ ಆಗ ಏನು ಕ್ರಶ್ ಮಾಡ್ತೀವಿ ಕ್ಯಾಲ್ಶಿಯಮ್ ಬ್ರೈನ್ ಕಡೆ ಹೋಗ್ತು ಅಂದರೆ ಸ್ಟ್ರೋಕ್ ಆಗುತ್ತೆ. ಅನ್ಲೈಕ್ಲಿ ಸಿನಾರಿಯೋ, ಒಂದು 100 ಜನಕ್ಕೆ ಮಾಡಿದಾಗ 4 ಜನಕ್ಕೆ ಹಂಗೆ ಆಗ್ಬೋದು. ಅಥವಾ ಆ ಕ್ಯಾಲ್ಶಿಯಮ್ ಪಕ್ಕಕ್ಕೆ ಜರುಗ್ಬಿಟ್ಟು ರಕ್ತನಾಳಕ್ಕೆ ಹೋಗಿ ಬ್ಲಾಕ್ ಮಾಡಿಬಿಡುತ್ತೆ ಹಾರ್ಟ್ ರಕ್ತನಾಳನ, ಮೇಜರ್ ರಕ್ತನಾಳ, ಕರೋನರಿ ಆರ್ಟ್ರೀಸ್ ಅಂತೀವಿ. ಆವಾಗ ಆನ್ ಟೇಬಲೇ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆಮೇಲೆ ಅದೇ ಅಥವಾ ಕಿಡ್ನಿ ಫೇಲ್ ಆಗ್ಬೋದು.
1: ಓಕೆ,
2: ಸೊ ಅದೆಲ್ಲ ಆಗೋಕ್ಕೆ ನಾವು ಪ್ರಿಕಾಷನ್ಸ್ ತೊಗೊಂಡಿರ್ತೀವಿ. ನೆಕ್ಸ್ಟ್ ಹೇಳ್ತಾರೆ ಶ್ರೀನಿಧಿ ಏನೇನು ಟೆಸ್ಟ್ ಮಾಡಿರ್ತೀವಿ ಅಂತ. ಪ್ರಿಕಾಷನ್ಸ್ ತೊಗೊಂಡು ಅದಕ್ಕೆಲ್ಲ ರೆಡಿ ಆಗಿದ್ರು ಕೆಲವು ಸತಿ ಆ ಟೈಮಲ್ಲಿ ನಮ್ಮ ಅದು ನಮ್ಮ ಹತೋಟಿಗೆ ಬರಲ್ಲ.
1: ಅಂದ್ರೆ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್, ಒಂದು ಒಳ್ಳೆ ಕೆಲಸ ಮಾಡುವಾಗ ಒಂದಷ್ಟು ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಸೊ ಅದು ನಮಗೆ ಗೊತ್ತಿರಬೇಕು ಅಂತ, ಇಲ್ಲಾಂದ್ರೆ ಅದನ್ನ ಮೊದಲೇ ಮಂದಟ್ ಮಾಡಿರ್ಬೇಕಾಗತ್ತೆ ಅಂತ, ರಿಸ್ಕ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ ಅಂತ.
2: ಪೇಸ್ ಮೇಕರ್ ಅಳವಡಿಕೆನು ಆಗಬಹುದು, ಅದು ಕ್ಯಾಲ್ಶಿಯಂನ ಜರುಗ್ಬಿಟ್ಟು ಹಾರ್ಟ್ ಅಲ್ಲಿ ಕಂಡಕ್ಷನ್ ಸಿಸ್ಟಮ್ ಅಂತ ಇರುತ್ತೆ. ಈಗ ಹೇಗೆ ಒಂದು ಎಲೆಕ್ಟ್ರಿಸಿಟಿ ಮೈಕ್ರೋ ಎಲೆಕ್ಟ್ರಿಕ್ ಕರೆಂಟ್ಸ್ ದೇಹದಲ್ಲೆಲ್ಲ ಹರಿತದೆ, ಹಾಗೆ ಹಾರ್ಟ್ ಅಲ್ಲೂ ಹರಿಯೋ ಒಂದು ಒಂದು ಎಲೆಕ್ಟ್ರಿಸಿಟಿ ಪಾತ್ವೇಸ್ ಇರುತ್ತೆ, ಅದಕ್ಕೆ ಹೋಗಿ ಅದ್ರ ಮೇಲೆ ಕೂತ್ಕೊಂಡ್ಬಿಟ್ರೆ ಕ್ಯಾಲ್ಶಿಯಂ ಅದು ಬ್ಲಾಕ್ ಆಗುತ್ತೆ, ಅವಾಗ ಪೇಸ್ ಮೇಕರ್ ಹಾಕ್ತೀವಿ ಆ ತರ. ಸೊ ಸ್ವಲ್ಪ ಕಾಂಪ್ಲಿಕೇಶನ್ ಟ್ರೀಟ್ಮೆಂಟ್ ಇಸ್ ಆಲ್ಸೋ ದೇರ್ ವೆರಿ ಈಸಿ, ಇನ್ ಕೆಲವುದಕ್ಕೆ ಸ್ವಲ್ಪ ನಮ್ಮ ಹತೋಟಿಗೆ ಬರೋದು ಕಷ್ಟ.
1: ಹಾಗಾಗಿ ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಥವಾ ಅಡ್ಡ ಪರಿಣಾಮಗಳಿದೆ ಅನ್ನೋದನ್ನ ತಿಳಿಸಿರ್ತೀರಿ ಶ್ರೀನಿಧಿ ಸರ್. ಸಾಮಾನ್ಯವಾಗಿ ಈ ಚಿಕಿತ್ಸೆ ಅಳವಡಿಸೋಕೆ ಮುಂಚೆನೆ ಟಾವಿನ ಏನ್ ಮುಂದೆ ಅವರು ರೆಡಿ ಇರಬೇಕಾಗತ್ತೆ ಅಥವಾ ಈ ರೋಗಿಗಳು ಹೇಗೆ ಪ್ರಿಪೇರ್ ಆಗಬೇಕಾಗುತ್ತೆ?
0: ಸೊ ನಾವು ಲಕ್ಷಣಗಳೆಲ್ಲ ಹೇಳಿದ್ವಿ. ಸೊ ಆ ಲಕ್ಷಣಗಳೆಲ್ಲ ಇದ್ದಾಗ ಅವ್ರು ಬಂದಿರ್ತಾರೆ. ನಾವು ಪ್ರಿಲಿಮಿನರಿ ಫಸ್ಟ್ ಒಂದು ಎಕೋ ಮಾಡ್ತೀವಿ. ಎಕೋದಲ್ಲಿ ಆ ವ್ಯಾಲ್ವ್ ಕವಟ ಟೈಟ್ ಆಗಿರುವಂಥದ್ದು ನಮ್ಗೆ ಗೊತ್ತಾಗುತ್ತೆ, ಅಥವಾ ಟೈಟ್ ಅಥವಾ ಸಿವಿಯರ್ ಲೀಕ್ ಆಗ್ತಿರೋದು. ಅಥವಾ ಆಲ್ರೆಡಿ ಅವ್ರಿಗೆ ಆಪರೇಷನ್, ಒಬ್ರು ನಮ್ಮ ಪೇಷಂಟ್ ಹೇಳಿದರು ಆಪರೇಷನ್ ಆಗೋಗಿದೆ ಮೊದಲೊಂದ್ಸಲ, 70 ವರ್ಷ ಒಳಗಿದ್ದಾಗಲೇ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಈಗ 10-15 ವರ್ಷ ಆಗಿದೆ, ಈಗ ವ್ಯಾಲ್ವ್ ಡಿಜೆನರೇಟ್ ಆಗಿದೆ. ಸೊ ಅದನ್ನು ನಮ್ಗೆ ಟೈಟ್ ಆಗಿ ಗೊತ್ತಾಗತ್ತಾಗ, ಸೊ ಆವಾಗ ನಾವು ಅದನ್ನ ಎಷ್ಟು ಪ್ರಮಾಣ ಇದೆ ಅಂತ ನಾವು ಅದನ್ನ ಎಕೋದಲ್ಲಿ ನೋಡ್ತೀವಿ. ಸೊ ಎಕೋ ನೋಡಿದ್ಮೇಲೆ ಅವ್ರಿಗೆ ಪೇಷಂಟ್ ಈ ತರ ಈ ವ್ಯಾಲ್ವ್ ಡ್ಯಾಮೇಜ್ ಆಗಿದೆ. ಸೊ ಆವಾಗ ನಾವು ನಮ್ಮ ಕಾರ್ಡಿಯಾಲಜಿಸ್ಟ್ ಟೀಮ್ ಒಂದು, ಆಮೇಲೆ ಸರ್ಜನ್ ಸಿಟಿ ಸರ್ಜನ್, ಈಗ ಆಪರೇಷನ್ ಇವ್ರಿಗೆ ಮಾಡಬಹುದಾ ಇಲ್ವಾ, ಅವ್ರಿಗೆ ಅನಸ್ಥೀಷಿಯಾ ತಡ್ಕೊಳ್ತಾರ ಇಲ್ವಾ ಅಂತ, ಕಾರ್ಡಿಯಾಕ್ ಅನಸ್ಥೆಟಿಸ್ಟ್, ಇದೆಲ್ಲ ಒಂದು ಹಾರ್ಟ್ ಟೀಮ್ ತರ ಕೂತ್ಕೊಂಡು ಪೇಷಂಟ್ ಅಟೆಂಡರ್ಸ್ ನ ಎಸ್ಪೆಷಲಿ ಅಟೆಂಡರ್ಸ್ಗೂ ಒಂದು ತಿಳುವಳಿಕೆ ಹೇಳಿ ಇವ್ರದ ಆಪರೇಷನ್ ತಡ್ಕೊಳಕ್ ಆಗಲ್ಲ ಆ ತರ ಆದ್ರೆ ನಮ್ಗೆ ಈ ತರ ಒಂದು ಆಪ್ಷನ್ ಇದೆ, ಇದನ್ನ ಮಾಡುವಾಗ ಈ ತರ ಎಲ್ಲ ಈ ತರ 2-3% ರಿಸ್ಕ್ ಇದೆ ಬಟ್ ಮಾಡ್ಕೊಡ್ಬಹುದು ಈ ತರ ಹೇಳ್ತೀವಿ. ಆಮೇಲೆ ಅದ್ ಮಾಡೋ ಮುಂಚೆ ಒಂದು ಸಿಟಿ ಪ್ರೋಟೋಕಾಲ್ ಅಂತ ಮಾಡ್ತೀವಿ. ಆ ಸಿಟಿ ಪ್ರೋಟೋಕಾಲ್ ಮಾಡೋದಕ್ಕೆ ಅವ್ರ ಕ್ರಿಯಾಟಿನ್ ವ್ಯಾಲ್ಯೂ ನಾರ್ಮಲ್ ಇರಬೇಕು. ಆ ಸಿಟಿ ಮಾಡಿದಾಗ ಅದೇನ್ ಮಾಡುತ್ತೆ, ಇನ್ ಡೀಟೇಲ್ ಒಬ್ಬೊಬ್ಬ ಮನುಷ್ಯನ ಒಂದು ಕವಟ ಎಷ್ಟು ಸೈಜು, ಪ್ರಿಸಿಷನ್ ಕರೆಕ್ಟ್ ಆಗಿ 22.5 mm ಅಷ್ಟೇ ಬೇಕು ಅಂದ್ರೆ ಅಷ್ಟೇ ನಮಗೆ, ಆ ತರನೇ ಕಂಪ್ನಿ ಸೈಜಸ್ ಇರುತ್ತೆ ಬೇರೆ ಬೇರೆ ಕಂಪ್ನಿ ವ್ಯಾಲ್ವ್ಸ್ ಆ ರೀತಿ. ಸೊ ಸಿಟಿ ಮಾಡಿದಾಗ ಒಂದು ಅವ್ರ ಕವಟ ಯಾವ ತರ ಇದೆ, ಅಲ್ಲಿ ಎಷ್ಟು ಕ್ಯಾಲ್ಶಿಯಂ ಇದೆ, ಅವ್ರ ಕಾಲ್ ರಕ್ತ ಕಾಳು ಎಷ್ಟು ಸೈಜ್ 6.5-7 ಎಲ್ಲ ಕರೆಕ್ಟ್ ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ಸಿಟಿ ಕೊಡುತ್ತೆ. ಆ ಸಿಟಿನ 3D ಅನಾಲಿಸಿಸ್ ತರ ಮಾಡಿ, ಸೊ ಯು ಈ ಪೇಷಂಟ್ಗೆ ಯಾವ ತರ ಕೃತಕ ಸೆಟ್ ಆಗತ್ತೆ ಅಂತ ನಾವು ಒಂದು ಮಾರ್ಕೆಟ್ ಅಲ್ಲಿ 4-5 variety ಇರುತ್ತೆ, ಅದ್ರಲ್ಲಿ ಯಾವ್ದು ಇವ್ರಿಗೆ ಸೆಟ್ ಆಗತ್ತೆ, ಅದ್ರಲ್ಲಿ ಮಿನಿಮಲ್ ಕಾಂಪ್ಲಿಕೇಶನ್ಸ್ ಈ ಇದನ್ನ ಯೂಸ್ ಮಾಡಿದ್ರೆ ಇವ್ರಿಗೆ ಮಿನಿಮಲ್ ಕಾಂಪ್ಲಿಕೇಶನ್ ಆಗಬಹುದು ಅಂತ ನಾವು ಡಿಸೈಡ್ ಮಾಡಿ ಅದನ್ನ ಈ ತರ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಪೇಷಂಟ್ಗೂ ತಿಳಿಸಿ ಆಮೇಲೆ ನಾವು ಒಂದು ಡಿಸಿಷನ್ ತಗೊಳ್ತೀವಿ.
1: ಎಸ್ ಸರ್, ಎಸ್ ಸರ್, ಎಸ್.
2: ಇನ್ನು ನಾವು ಹಾರ್ಟ್ ಟೀಮ್ ಅಪ್ರೋಚ್ ಅಂತ ಹೇಳ್ತೇವೆ ಶ್ರೀಂದ್ರ ಹೇಳಿದಂಗೆ, ಎಲ್ಲ ಇನ್ಕ್ಲೂಡಿಂಗ್ ಅನಸ್ತೀಶಾದವರು, ನಾವು, ನಮ್ದು ಒಂದು ಟೀಮ್ ಇರುತ್ತೆ, ಪ್ಲಸ್ ಕಾರ್ಡಿಯಾಕ್ ಸರ್ಜನ್ ಟೀಮ್ ಇರುತ್ತೆ, ಅಸೆಸ್ ಮಾಡ್ತೀವಿ. ಎಲ್ಲ ಒಪ್ಕೊಂಡ ಮೇಲೆ ಪೇಷಂಟ್ ಅಡ್ಮಿಟ್ ಆದ್ಮೇಲೆ ಪ್ರೀವಿಯಸ್ ಡೇ ನಾನು ಹಿಂದೆ ಡಿಸೈಡ್ ಮಾಡ್ತೀವಿ, ಮತ್ತೆ ರಿಲೇಟಿವ್ಸ್ ಹತ್ರ ಎಲ್ಲ ಒಂದು ಡಿಸ್ಕಷನ್ ಆಗುತ್ತೆ ನಮಗೆ. ಅವ್ರಿಗೆಲ್ಲ ಹೇಳ್ತೀನಿ ನೋಡಿ ನಮ್ಮ ಕನ್ಕ್ಲೂಷನ್ ಏನಿದೆ, ರಿಸ್ಕ್ ಸ್ಕೋರ್ ಅಂತ ಇರುತ್ತೆ, ರಿಸ್ಕ್ ಮಾಡಿಬಿಟ್ಟು ಈ ಪೇಷಂಟ್ಗೆ ಇದು ಈ ಪ್ರೊಸೀಜರ್ ಮಾಡಿದ್ರೆ ಇಷ್ಟು ರಿಸ್ಕ್ ಇದೆ. ನಮ್ಮ ಮೈಲ್ಡ್ ಮಾಡ್ರೇಟ್ ಸಿವಿಯರ್ ಅಂತೀವಿ, 5% 10% 15% ರಿಸ್ಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಮುಂಚೆ. ಯಾಕೆಂತಂದ್ರೆ ಕೆಲವು ಸತಿ ಒಂದೊಂದ್ಸತಿ ರಿಲೇಟಿವ್ಸ್ ಬಂದಿರ್ತಾರೆ, ಬಂದಿರಲ್ಲ ಮುಂಚೆ, ಸೊ ಯಾರ್ಯಾರು ಅವ್ರಿಗೆ ಪರ್ಸನ್ ಆಫ್ ಇಂಟ್ರೆಸ್ಟ್ ಇರ್ತಾರೆ ಎಲ್ಲರಿಗೂ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮಾಡಾದ್ಮೇಲೆ ಇವಾಗ ಟೀಮ್ ಮೆಂಬರ್ಸ್ ಏನಿರ್ತೀವಿ, ನಾವು ಇವಾಗ ಒಂದು ನಮ್ಮನ್ನ ಜೊತೆ ಅಡ್ಮಿಟ್ ಆಗಿ ನಾನು ಇರ್ತೀನಿ, ಶ್ರೀನಿ ಇರ್ತೀವಿ, ಮತ್ತೆ ಹೋಗಿ ಪೇಷಂಟ್ ಹತ್ರ ಕೂತ್ಕೊಂಡು ಮಾತಾಡ್ತೀವಿ, ಹೆಂಗಿದ್ದಾರೆ ಏನು, ನಿಮ್ಗೆ ಈ ತರ ಮಾಡ್ತೀವಿ, ಸ್ವಲ್ಪ ನೋವಾದ್ರೆ ಹೆದರ್ಕೊಂಬೇಡಿ, ನಾವೇ ಇರ್ತೀವಿ ಅಲ್ಲಿ. ಸೊ ಅವ್ರಿಗೆ ಪೇಷಂಟ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇವಾಗ ಇವರೇ ಡಾಕ್ಟರ್ ಇರ್ತಾರಪ್ಪ, ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ನಾವು ಅಲ್ದಲೇ ಅನಸ್ತೀಶ ಡಾಕ್ಟರ್ನು ಹೋಗೊಂದ್ಸತಿ ಮಾತಾಡ್ತಾರೆ, ನಿಮ್ ನೆನ್ನೆ ಎಲ್ಲ ಏನ್ ಕಾಫಿ ಕುಡಿದ್ರ, ಚೆನ್ನಾಗಿತ್ತ, ನಿಮ್ಗೆ ಏನ್ ಇಷ್ಟ. ಸೊ ಅದಾದ್ಮೇಲೆ ನಾವು ನಿಮ್ಗೆ ಆಯ್ತು, ನಾ ನೆಕ್ಸ್ಟ್ ನಾಳೆಯಿಂದನೆ ಹಂಗೆ ಮಾಡ್ಬೋದು ಅಂತ, ಮತ್ತೆ ನೀವು ಜೀವನ ಶೈಲಿ ನಾರ್ಮಲ್ ಆಗುತ್ತೆ ಅಂತ. ಅದಲ್ದಲೆ ಸ್ಟಾಫ್ ನರ್ಸ್ ಇರ್ತಾರೆ, ಸೀನಿಯರ್ ಸ್ಟಾಫ್ ನರ್ಸ್ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ತಾರೆ, ನಿಮ್ ಮುಂಚೆ ಏನಾದ್ರು ಇಂಜೆಕ್ಷನ್ ತಗೊಂಡಿದ್ರ, ಹೆಂಗ್ ನಿಮ್ಮ ಅನುಭವ ಏನಿತ್ತು ಇಂಜೆಕ್ಷನ್, ಏನಾದ್ರು ಆಪರೇಷನ್ ಮಾಡ್ಕೊಂಡಿದ್ರ. ಆಮೇಲೆ ಸೀನಿಯರ್ ಟೆಕ್ನಿಷಿಯನ್ಸ್ ಹೋಗಿ ಮಾತಾಡ್ತಾರೆ, ಯಾಕಂದ್ರೆ ಪ್ರತಿಯೊಬ್ರು ಹೋಗಿ ನೋಡಿದಾಗ ಅವ್ರವ್ರದೇ ಒಂದೊಂದು ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಇರುತ್ತೆ. ಸೊ ಪೇಷಂಟ್ಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಅವರು ಬೆಳಗ್ಗೆ 9 ಗಂಟೆಗೆ ಫಸ್ಟ್ ಆಪರೇಷನ್ ಥಿಯೇಟರ್ಗೆ ಹೋದಾಗ ಅಥವಾ ಕ್ಯಾತ್ಲ್ಯಾಬ್ ಅಂತೀವಿ ನಾವು, ಅಲ್ಲೆಲ್ಲ ಫೆಮಿಲಿಯರ್ ಫೇಸಸ್, ಫ್ರೆಂಡ್ಲಿ, ನೋಡಿದ ತಕ್ಷಣ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂಡ್ ಅವ್ರಿಗೆ ಹೆಂಗೆ ಅಂತಂದ್ರೆ, ಅವರು ಅಯ್ಯೋ ಆಪರೇಷನ್ ಮಾಡಿಸ್ಕೊಳ್ತಾ ಇದ್ದೀನಿ ಅಂತಲ್ಲ, ಅವರು ಪೇಷಂಟ್ ಹೆಂಗ ಅನ್ಸ್ಬೇಕು ಅಂದ್ರೆ, ಓ ನಾಳೆ ನಾನು ನಾರ್ಮಲ್ ಆಗಿರ್ತೀನಿ, ಟುಮಾರೋ ಹಿ ಲುಕ್ ಫಾರ್ವರ್ಡ್ ಟು ಬಿಕಮ್ ಎ ಬೆಟರ್ ಪರ್ಸನ್ ನೆಕ್ಸ್ಟ್ ಡೇ. ಆ ಒಂದು ಧೈರ್ಯ
1: ಪಾಸಿಟಿವ್ ವೈಬ್ಸ್ ಆಗುತ್ತೆ
2: ಆಗುತ್ತೆ. ಸೊ ಪೇಷಂಟ್ ಆಗಲಿ ರಿಲೇಟಿವ್ಸ್ ಆಗಲಿ, ಒಂದು ನಾವು ಒಂದು ಒಂದ್ ಮೊಮೆಂಟ್ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರ್ದಂಗೆ ನಾವೊಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೀವಿ.
1: ಸರ್, ಇದು ಬಹಳ ಬಹಳ ಮುಖ್ಯ ಸರ್. ಬಹುಶಃ ಈ ಮೂಲಕ ಎಲ್ಲರಿಗೂ ನಾನು ಅದನ್ನೇ ಕೇಳ್ಕೊಳ್ಳೋದು, ಒಂದು ಪೇಷಂಟ್ ಆಗಿ ಬಂದವ್ರಿಗೆ ರೋಗಿಗೆ ಬಹುಮುಖ್ಯವಾಗಿ ನಿರೀಕ್ಷೆ ಮಾಡೋದು ಅಥವಾ ಪ್ರಭಾವ ಬೀರೋದು ಇದೆ ಸರ್. ನಾವು ಹಿಂಗೆ ಕಮ್ಯುನಿಕೇಷನ್ ಮಾಡ್ತೀವಿ, ಅವ್ರ ಜೊತೆ ಮಾತನಾಡ್ತೀವಿ, ಧೈರ್ಯ ಹೇಳ್ತೀವಿ ಅಥವಾ ಸರಿಯಾಗಿ ಮಾರ್ಗದರ್ಶನ ನೀಡ್ತೀವಿ, ಇದು ಬಹಳ ಮುಖ್ಯ. ಯಾಕಂದ್ರೆ ನಾನು ಸಾಕಷ್ಟು ಕ್ಲೈಂಟ್ಸ್ಗಳು, ಸಾಕಷ್ಟು ಪೇಷಂಟ್ಸ್ಗಳು ನೋಡುವಾಗ, ಕೆಲವು ಆಸ್ಪತ್ರೆಗಳು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಯಾರು ನನಗೆ ನೋಡ್ತಾನೆ ಇಲ್ಲ ಅಥವಾ ಯಾರು ನನಗೆ ಮಾತಾಡಿಸ್ತಾನೆ ಇಲ್ಲ, ಯಾರು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ. ಈ ಕಂಪ್ಲೇಂಟ್ಸ್ ಇದ್ದಾಗ ನೀವು ಎಷ್ಟೇ ಒಳ್ಳೆ ಚಿಕಿತ್ಸೆ ಕೊಟ್ಟರೂ ಅದು ಸಕ್ಸಸ್ ರೇಟ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ಕಮ್ಯುನಿಕೇಷನ್ ಇಂಪ್ರೂವ್ ಮಾಡಿಕೊಂಡು ಒಂದು ಒಳ್ಳೆ ನಾರ್ಮಲ್ ಚಿಕಿತ್ಸೆ ಕೊಟ್ಟರು ಇಂಪ್ರೂವ್ ಆಗಿಬಿಡ್ತಾರೆ ಅವರು. ಸೊ ಬಹುಶಃ ಇದು ಬಹಳ, ಅದರಲ್ಲೂ ಎಸ್ಪೆಷಲಿ ಹೆಲ್ತ್ ಸೆಕ್ಟರಲ್ಲಿ ಅಳವಡಿಸ್ಕೊಳ್ಬೇಕಾಗಿರೋ ವಿಷಯ ಇದು ಸರ್. ತಾವು ಅದನ್ನು ಅಳವಡಿಸ್ಕೊಂಡಿದ್ದೀರಿ, ಇದು ಭಾಳ ಸಂತೋಷ ಸರ್. ಸೊ ಬಹುಶಃ ಇದನ್ನೇ ಮುಂದುವರಿಸಿ ಹಾಗೆ ಬೇರೆಯವರು ಕೂಡ ತಮ್ಮನ್ನ ಈ ಮಾಡೆಲ್ ಆಗಿ ತಗೊಳ್ಳಿ ಅಂತ ನಾನು ಕೂಡ ಭಾವಿಸ್ತೀನಿ.
0: ಇದನ್ನ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ಅಯೋಟಿಕ್ಸ್ನೋಸಿಸ್ ಅಂತ ಕರಿತೀವಿ. ಅಂದ್ರೆ ಈಗ ನಾವು 70 ವರ್ಷದ ಮೇಲೆ ಅಂತ ಒಂದು ಆಪ್ಷನ್ ಕೊಟ್ಟಿದ್ದೀವಿ, ಅವ್ರು 69 ಇದ್ದಾರೆ ಅನ್ಕೊಳ್ಳಿ, ಬಟ್ ಅವ್ರಿಗೆ ನನಗೆ ಇದು ಮಾಡ್ಬೇಕಲ್ಲ ಅಂತ ಒಂದು ಪ್ರಶ್ನೆನೂ ಕೇಳ್ತಾರೆ, ನನಗೆ ಇದೇ ಮಾಡಿ ನಂಗೆ ಓಪನ್ ಬೇಡ ಅಂತ. ಸೊ ಆಗ ಈ ಮನುಷ್ಯ ಚೆನ್ನಾಗಿದ್ದಾರೆ, ಸರ್ಜರಿ ಮಾಡುವಾಗ ಇದು ಮಾಡಿದ್ರೆ ಫಸ್ಟ್ ಸರ್ಜರಿ ಮಾಡಿಸ್ಕೊಳ್ಳಿ, ಟಿಶ್ಯೂ ವ್ಯಾಲ್ವ್ ಹಾಕಿಸ್ಕೊಳ್ಳಿ, ಇದನ್ನ ಅದು 10 ವರ್ಷ ಬರುತ್ತೆ, ಆಗ 79ನೇ ವಯಸ್ಸಲ್ಲಿ ನಾವು ಇದನ್ನ ಮಾಡ್ತೀವಿ. ಆ ತರ ಪೇಷಂಟ್ ನಾವು ಇದನ್ನ ಬೇಡ, ಟಾವಿ ಬೇಡ, ನೀವು ಸರ್ಜರಿ ಮಾಡಿಸ್ಕೊಳ್ಳಿ ಅಂತ ಕಳಿಸಿರೋದು ಉಂಟು. ಅವ್ರಿಗೆ ಅದ 10 ವರ್ಷ ಆದ್ಮೇಲೆ ನಾವು ಬೇಕಾದ್ರೆ ಟಾವಿ ಮಾಡಬಹುದು. ಸೊ ಅವ್ರು ಇನ್ನೊಂದು 10 ವರ್ಷ ಬದುಕ್ತಾರೆ. ಸೊ ಲೈಫ್ ಟೈಮ್ ಅವ್ರ 20 ವರ್ಷ ಅವ್ರಿಗೆ ಒಂದು ಲೈಫ್ ಇದಾದಂಗೆ ಎಕ್ಸ್ಟೆಂಡ್ ಇಂಪ್ರೂವ್ ಆದಂಗೆ ಆಗುತ್ತೆ ಅಂತ. ಸೊ ಅದನ್ನ ಲೈಫ್ ಟೈಮ್ ಮ್ಯಾನೇಜ್ಮೆಂಟ್ ಆಫ್ ಅಯೋಟಿಕ್ಸ್ನೋಸಿಸ್ ಅಂತ.
1: ಆಪ್ತ ಸಮಾಲೋಚನೆ ಮೂಲಕ ಇದನ್ನೆಲ್ಲ ನೀವು ಅವ್ರಿಗೆ ಕನ್ವೇ ಮಾಡ್ತೀರಿ, ಅರ್ಥೈಸ್ತೀರಿ ಅರ್ಥೈಸ್ತೀರಿ ಅಂತ. ಎಸ್ ಸರ್, ಹರ್ಷ ಸರ್, ಯಾವ್ದಾದ್ರು ಒಂದು ಸಕ್ಸಸ್ ಸ್ಟೋರಿ ಇದೆಯಾ ನಿಮ್ಮಲ್ಲಿ?
2: ಇದೆ, ತುಂಬ ಇದೆ. ಈ ಪ್ರತಿಯೊಂದು ಸಕ್ಸಸ್ ಸ್ಟೋರಿನಲ್ಲೂ ಒಂದು ಟೀಮ್ ಎಫರ್ಟ್ ಇರುತ್ತೆ. ನಾನೇ ಮಾಡಿದ್ದನ್ನೆಲ್ಲ ಫುಲ್ ಟೀಮ್ ಎಫರ್ಟ್. ಅದರೊಟ್ಟಿಗೆ ನಮ್ಮ ಮ್ಯಾನೇಜ್ಮೆಂಟ್, ಇವಾಗ ನಮ್ಮ ಡೈರೆಕ್ಟರ್ ಇದ್ದಾರೆ ಡಾಕ್ಟರ್ ದಿನೇಶ್ ಸರ್, ಆಮೇಲೆ ನಮ್ಮ ಮೆಡಿಕಲ್ ಸೂಪರಿಂಟೆಂಡ್ ಡಾಕ್ಟರ್ ಸದಾನಂದ್ ಇದ್ದಾರೆ, ಅವರ ಒಂದು ಪ್ರೋತ್ಸಾಹ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಯಾಕೆಂತಂದ್ರೆ ದಿಸ್ ಒಂದು ಲಾಟ್ ಆಫ್ ಕಾಸ್ಟ್ಸ್ ಇನ್ವಾಲ್ವ್.
1: ಹೌದು.
2: ಇನ್ನೊಂದು ಲಾಟ್ ಆಫ್ ಎಕ್ವಿಪ್ಮೆಂಟ್ಸ್ ಟು ಬಿ ಪ್ರೊಕ್ಯೂರ್ಡ್. ಅದನ್ನೆಲ್ಲ ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ತರಿಸಿ ಪೇಷಂಟ್ಗೆ ಒಂದು ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ನಮ್ಮ ಡೈರೆಕ್ಟರು ಮೆಡಿಕಲ್ ಸೂಪ್ರೆಂಟ್ ಅವ್ರದ್ದು ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಇವಾಗ ಪ್ರೆಸೆಂಟ್ ಡೈರೆಕ್ಟರ್ ಡಾಕ್ಟರ್ ದಿನೇಶ್ ಅವರು, ಮುಂಚೆ ಡಾಕ್ಟರ್ ಮಂಜುನಾಥ್ ಸರ್ ಇದ್ರು, ಅವ್ರ ಸಪೋರ್ಟ್ ಎಲ್ಲ ತುಂಬ ಇತ್ತು ನಮಗೆ, ಈಗಲೂ ಇದೆ. ಈ ಒಂದು ಸಪೋರ್ಟಿಂದ ನಾವು ಈ ಥರ ಒಂದು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಕೇರ್ ಜಯದೇವ ಹಾಸ್ಪಿಟ್ಲಲ್ಲಿ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ನಮಗೆ ಒಬ್ಬರು ಪೇಷಂಟು 92 ಇಯರ್ಸ್, ಅವರ ಮಗ ಪಾಪ ಆಟೋ ಡ್ರೈವರ್ ಬಂದಿದ್ರು, ಹೆಸರು ಹೇಳಲ್ಲ ಅವ್ರಿಗೆ. ಹಿಂಗೆ ಅವರು ರಿಟೈರ್ಡ್ ಟೀಚರ್ ಪಾಪ, ಅವ್ರು ಹೆಂಗೋ ಮಾಡಿ ಹಣ ಎಲ್ಲ ಹೊಂದಿಸ್ಕೊಂಡು ಕಡಿಮೆಗೂ ಮಾಡಿದ್ವಿ. ಇವಾಗ 2 ಇಯರ್ಸ್ ಆಗಿದೆ ಮಾಡಿ, ಅವರು ಟ್ಯಾಬಿ ಮಾಡಿ ಅವ್ರ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಆಟ ಆಡ್ತಾರೆ, ಮನೆ ಪಕ್ಕಕ್ಕೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಸಾಯಂಕಾಲ ಟೈಮ್ ಪಾಸ್ ಮಾಡ್ತಾರೆ. ಅದಲ್ಲದೆ ಅವರು ಸ್ವಲ್ಪ ಅವ್ರ ವೈಫ್ಗೂ ಅವ್ರ ಮನೆಯವ್ರಿಗೂ ಸ್ವಲ್ಪ ತೊಂದರೆ ಆಗಿತ್ತು, ಆವಾಗ ವಾರ್ಡಲ್ಲಿ ಅವರೇ ಪಾಪ ಅವ್ರ ವೈಫ್ ಜೊತೆ ಇದ್ಕೊಂಡು ನೋಡ್ಕೊಂಡು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋದ್ರು. ಈ ತರ
1: 92 ಇಯರ್ಸ್
2: ಸರ್ ಅವರು.
1: ಸೊ ಇದೊಂದು ರೀತಿಯ ಸಕ್ಸಸ್ ಸ್ಟೋರಿ, ಇಂಪಾರ್ಟೆಂಟ್ ಸಕ್ಸಸ್ ಸ್ಟೋರಿ. ಶ್ರೀಧರ್ ಶ್ರೀನಿಧಿ ಸರ್ ಏನ್ ಹೇಳ್ತಾ ಇದ್ರಿ?
0: ಅಲ್ಲ ಅದೇ ನಮ್ದು, ಅದೇ ಹಲವಾರು ನಾನು ಸರ್ ಸೇರಿಕೊಂಡು ಅರೌಂಡ್ 20-25 ಕೇಸ್ ಆಗಿದೆ. ಸೊ ಅದ್ರಲ್ಲಿ ಎಲ್ಲರೂ ಸಕ್ಸಸ್ ಆಗಿದೆ. ಒಂದು ಕೇಸ್ ಅಷ್ಟೇ ನಮ್ದು ಅಂದ್ರೆ ಫೇಲ್ಯೂರ್ ಅಂತ ಹೇಳಕ್ ಬೇಜಾರಾಗತ್ತೆ, ನಮಗೂ ತುಂಬಾ ಬೇಕಾದವ್ರು ಕೂಡ ಅವರು. ಸೊ ಅದು ಮಾತ್ರ ಬಿಟ್ರೆ ಇನ್ನೆಲ್ಲಾನು ಸಕ್ಸಸ್ ಆಗಿದೆ. ಅಂದ್ರೆ ಅದು ವ್ಯಾಲ್ವೆಲ್ಲ ಅಳವಡಿಸ್ಬಿದ್ದೀವಿ ತರ ತುಂಬಾ ತೀವ್ರತೆ ತುಂಬಾ ಏಜ್ ಆಗಿತ್ತು, ಆ ಕ್ಯಾಲ್ಸಿಯಂ ಇದರಿಂದ ಅದು ಬಿರುಕು ಬಿಟ್ಟು ಸ್ವಲ್ಪ ತೊಂದರೆ ಆಯ್ತು. ಸೊ ಅದನ್ನ ಅವ್ರನ್ನ ಉಳಿಸ್ಕೊಳಕ್ಕೆ ಆಗ್ಲಿಲ್ಲ. ಅದ್ ಬಿಟ್ರೆ ಇನ್ ಮಿಕ್ಕಿದ್ದ ಎಲ್ಲಾ ಕೇಸು ಚೆನ್ನಾಗಿ ಆಗಿದೆ. ಸೊ ಅದರಲ್ಲಿ ಒಂದು ಪೇಪರ್ ಎಲ್ಲ ಬಂದಿತ್ತು, ಒಂದು ಯೂನಿಕಾರ್ನ್ ಟೆಕ್ನಿಕ್ ಅಂತ, ಫಸ್ಟ್ ಟೈಮ್ ಕರ್ನಾಟಕದಲ್ಲೇ 4ನೇ ಕೇಸ್ ತರ. ಅದು ತುಂಬಾ ಕಷ್ಟ ಕೇಸ್ ಇತ್ತು ಅವ್ರದ್ದು. ಅದರಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆ, ಪೇಸ್ ಮೇಕರ್ ಅಳವಡಿಸ್ಕೊಳ್ಳೋ ಸಾಧ್ಯತೆ ಎಲ್ಲ ಇತ್ತು. ದೇವರಿಂದ ಅದು ಯಾವುದು ಆಗದೆ ಅದು ಆ ಟೆಕ್ನಿಕ್ ತರ ಮಾಡಿ ಅದು ಚೆನ್ನಾಗಾಯ್ತು. ಸೊ ಆ ರೀತಿ ಇನ್ನೊಂದು ವ್ಯಾಲ್ವ್ ಇನ್ ಅದೇ ಮೊದಲೇ ಒಂದ್ಸಲ ವ್ಯಾಲ್ವ್ ಆಗಿ ಇನ್ನೊಂದು ವ್ಯಾಲ್ವ್ ಅದ್ರ ಮೇಲೆ ಕೂಡ ಅವರು ಪಾಂಡವಪುರ ಒಬ್ರು ಪೇಷಂಟ್, ಅವರು ಚೆನ್ನಾಗಿದ್ದಾರೆ, ಎಲ್ಲ ಫಾಲೋ ಅಪ್ ಬರ್ತಾ ಇದಾರೆ. ಅವರು ಮಾಡಿದ್ಕು ಮುಂಚೆ ಒಂದ್ ವರ್ಷ ಹೇಗಿದ್ರು, ಮಾಡಿದ್ಮೇಲೆ ಅದ್ ಔಟ್ಕಮ್ ಒಂಥರ ಆಕ್ಟಿವ್ ಆಗಿ ಮತ್ತೆ ಇಂಡಿಪೆಂಡೆಂಟ್ ಆಗಿದ್ದಾರೆ. ಮೊದಲು ಅವ್ರ ಜೊತೆಗೆ ಅವರು ಮನೆಯವರೆಲ್ಲ ಇರ್ಬೇಕಾಗಿ ಬಂತು, ಎಲ್ಲ ಇರ್ತಿತ್ತು, ಎಲ್ಲ ಆಕ್ಟಿವಿಟಿ ಕಮ್ಮಿ ಮಾಡಿಬಿಟ್ಟಿದ್ರು, ಹೊಲಕ್ಕೆ ಹೋಗೋದೆಲ್ಲ ಕಮ್ಮಿ ಮಾಡಿ ಈಗ ಮತ್ತೆ ಹೋಗ್ತಾ ಇದಾರೆ. ಸೊ ಅಂದ್ರೆ ಅಟ್ ಲೀಸ್ಟ್ ಅವರು ಆ ಏಜ್ ಅಲ್ಲಿ 80-76 ಅದರ ಏಜ್ ಅಲ್ಲಿ ಆಕ್ಟಿವ್ ಇದಾರೆ
1: ಅಂತ
0: ಒಂದ್. ಸೊ ಸಕ್ಸಸ್ ಹಲವಾರು ಸಕ್ಸಸ್ ಸ್ಟೋರಿ ಇದೆ. ಒಂದ್ ಮಾತ್ರ ನಮ್ ಒಂದ್ ಮಾತ್ರ ನಮ್ಗೆ ಆದ್ರೂ ಅದ್ ಮಾಡಿ ಒಂದ್ ತಿಂಗಳು ನಮ್ಗೆ ಮಾಡೋದಕ್ಕೆ ಬೇಜ್ ಅಂದ್ರೆ ಒಂದ್ ಅಷ್ಟೊಂದೆಲ್ಲ ಎಫರ್ಟ್ ಹಾಕಿರ್ತೀವಿ, ನಮ್ಗೆ ಎಲ್ಲಾನು ಸಕ್ಸಸ್ ಆಗ್ಬೇಕಂತಾನೆ ಆಸೆ ಇರುತ್ತೆ. ಬಟ್ ಒಂದ್ ಕೇಸ್ ಮಾತ್ರ ನಮ್ಗೆ ಅದು ಸಕ್ಸಸ್ ಆಗಿಲ್ಲ, ಮಿಕ್ಕಿದ 23 ಕೇಸು ಎಲ್ಲ ಚೆನ್ನಾಗಿ ಆಗಿದೆ.
1: ಈಗ ಟಾವಿ ಬಂದ ಮೇಲೆ ಅರೌಂಡ್ ಮೋರ್ ದನ್ 20 ಕೇಸಸ್ ಹೇಗೆ ಎಷ್ಟು ಮಾಡಿದ್ರು?
0: ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಅರೌಂಡ್ 45-50
2: 50 ಆಗಿದೆ. ನಮ್ಮ
0: ಟೀಮ್ ನಾನು ಸರ್ ಟೀಮ್ ಒಂದ್ 23, ಮಿಕ್ಕಿದ್ದು ನಮ್ಮ ಬೇರೆ ಮಾಡ್ತಾರೆ. ಸೊ ಸರ್ ಹೇಳ್ದಂಗೆ ಇದಕ್ಕೆ ತುಂಬಾ ಇದು ಎಲ್ಲ ಅವೈಲಬಲ್ ಒಂದೇ ಕಡೆ ಇರಲ್ಲ ಈ ಇನ್ಸ್ಟ್ರೂಮೆಂಟ್ಸ್. ಒಂದು ಶೀತ್ ಅಂತ ದೊಡ್ಡ ಶೀತ್, 8mm ಶೀತ್ ಅವೆಲ್ಲ ಒಂದೇ ಕಡೆ. ಅದು ನಮ್ಮ ಡೈರೆಕ್ಟರ್ ಆದ ಡಾಕ್ಟರ್ ದಿನೇಶ್ ಸರ್ ಮತ್ತೆ ಡಾಕ್ಟರ್ ಸದಾನಂದ್ ಸರ್ MS ಅವರೆಲ್ಲ ಅವ್ರಿಗೆ ಮೊದಲೇ ಪರ್ಮಿಷನ್ ತಗೊಂಡು ಅವರು ಇಬ್ರು ತುಂಬಾ ಒಳ್ಳೆ ಫ್ರೀಡಮ್ ಕೊಟ್ಟಿದ್ದಾರೆ. ಈ ತರ ಹೈ ರಿಸ್ಕ್ ಕೇಸ್ ಮಾಡೋದಕ್ಕೂ ಅವ್ರು ಸಪೋರ್ಟ್ ಇರಬೇಕು ಅವ್ರದ್ದು. ಅದರಿಂದನೂ ಅದು ನಮ್ಗೆ ಇದೆಲ್ಲ ಮಾಡಕ್ಕೂ ನಮ್ಗೆ ಧೈರ್ಯ ಮತ್ತೆ ಒಂದು ಚಾನ್ಸ್ ಸಿಕ್ಕಿದೆ. ಮೊದ್ಲಿನ ಡಾಕ್ಟರ್ ಮಂಜುನಾಥ್ ಸರ್ ಕೂಡ ಅದನ್ನೇ ಮಾಡಿದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು ಈ ತರ, ಎಸ್ಪೆಷಲಿ ಮೈಸೂರು ಟೀಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅದರಿಂದ ಅದು ಮುಂದುವರೆದಿದೆ ಚೆನ್ನಾಗಿ.
1: ಸರ್ ಹರ್ಷ ಸರ್, ಸಾಮಾನ್ಯವಾಗಿ ಜಯದೇವ ಅಂದ ತಕ್ಷಣ ಅದು ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಎಲ್ಲರೂ ಏನೇ ತೊಂದರೆ ಆದರೂ ವಿಶೇಷವಾಗಿ ಮಿಡಲ್ ಕ್ಲಾಸು ಅಥವಾ ಈವನ್ ಹೈ ಕ್ಲಾಸ್ ಅವರು ಕೂಡ ಜಯದೇವ ಅಂತ ತಕ್ಷಣಕ್ಕೆ ಅಲ್ಲಿಗೆ ಅವರು ಓಡಿ ಬರ್ತಾರೆ. ಬಟ್ ಒಂದು ಥಿಂಗ್ ಏನಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಅನ್ನೋ ಒಂದು ಮನೋಭಾವ ಇರುತ್ತೆ. ಇಲ್ಲಿ ಕಾಸ್ಟ್ ಬಗ್ಗೆ ನೋಡುವಾಗ ಕೆಲವು ಕಾಸ್ಟ್ ಆಗುತ್ತೆ, ಚಾರ್ಜ್ ಆಗುತ್ತೆ ಅಂತಾರೆ. ಸೊ ಈ ಕಾಸ್ಟಿಂಗ್ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ಇವಾಗ ನಮ್ಮದು ಈ ನಾವು ಇಷ್ಟೆಲ್ಲ ಹೇಳಿದ್ವಲ್ಲ, ಇವಾಗ ವಿ ಹ್ಯಾವ್ ಎ ವಿಷನ್ ಫಾರ್ ದ ಫ್ಯೂಚರ್. ಏನಕ್ಕೆಂದರೆ ಪಾಪ್ಯುಲೇಷನ್ ಏಜ್ ಆಗ್ತಾ ಇದೆ, ಆ್ಯಂಡ್ ಈ ಥರ ಕಾಯಿಲೆಗಳು ಮೇಲಿಂದ ಮೇಲೆ ನೋಡ್ತಾ ಇದ್ದೀವಿ ಇವಾಗ. ಸೊ ಜಯದೇವ ಒಂದೊಂದು ಲಾರ್ಜೆಸ್ಟ್ ಕಾರ್ಡಿಯಾಕ್ ಕೇರ್ ಸೆಂಟರ್ಸ್ ಇನ್ ದ ವರ್ಲ್ಡ್, ಲಾರ್ಜೆಸ್ಟ್ ಇನ್ ಏಷ್ಯಾ. ಸೊ ಆಟೋಮ್ಯಾಟಿಕಲಿ ನಮಗೆ ಬರುವಂಥ ಪೇಷಂಟ್ಸ್ ಜಾಸ್ತಿ ಬಂದೇ ಬರ್ತಾರೆ. ಸೊ ಯಾರಿಗೂ ನಾವು ನಿಮಗೆ ಹಣ ಇಲ್ಲ ಮಾಡೋಲ್ಲ ಅಂತ ಒಂದು ರೀಸನ್ ಕೊಟ್ಟು ನಾವು ವಾಪಸ್ ಕಳಿಸೋದು ಮಾಡಲ್ಲ. ಏನಾದರೂ ಮಾಡಿ, ಇವಾಗ ಒಂದು ಪೇಷಂಟ್ಗೆ ಯಾವ ಥರ ಹೆಲ್ಪ್ ಮಾಡಬೇಕು, ಸೋಷಿಯಲ್ ಕಡೆಯಿಂದ ಆಗಲಿ ಫ್ರೆಂಡ್ಸ್ ಕಡೆಯಿಂದ ಮಾಡಿ ಅರೇಂಜ್ ಮಾಡೇ ಮಾಡಬೇಕು ಅಂತ ಒಂದು ಫಸ್ಟ್ ಥಾಟ್. ಸೊ ದಿಸ್ ಟ್ರೀಟ್ಮೆಂಟ್ ಶುಡ್ ರೀಚ್ ದ ಪೂರೆಸ್ಟ್ ಆಫ್ ದ ಪೂರ್, ರಿಚೆಸ್ಟ್ ಆಫ್ ದ ರಿಚ್, ಎಲ್ಲ ಆಲ್ ಸೆಗ್ಮೆಂಟ್ಸ್ ಆಫ್ ದ ಸೊಸೈಟಿ, ಸಮಾಜ ಎಲ್ಲ ಲೆವೆಲ್ವರೆಗೂ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಮ್ದೊಂದು ವಿಷನ್ ಇದೆ. ಇನ್ನೊಂದು ಈ ವ್ಯಾಲ್ವ್ ಸರ್ಜರೀಸ್ ಇದೆಯಲ್ಲ, ಅದು ನಾವು ಮಾಡಿದ್ರೆ ಒಳ್ಳೇದ ಒಂದೇ ಅಲ್ಲ, ಇನ್ನು ನೆಕ್ಸ್ಟ್ ಜನರೇಷನ್ ಆಫ್ ಡಾಕ್ಟರ್ಸ್ಗೆ ನಾವು ಟ್ರೈನ್ ಮಾಡಿ, ಸೊ ವಿ ವಾಂಟ್ ಟು ಮೇಕ್ ಶೋರ್ ದಟ್ ದಿಸ್ ಟ್ರೀಟ್ಮೆಂಟ್ ಕ್ವಾಲಿಟಿ ಟ್ರೀಟ್ಮೆಂಟ್ ಈಸ್ ಅವೈಲಬಲ್ ಇನ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಕರ್ನಾಟಕ ಆ್ಯಂಡ್ ಇಂಡಿಯಾ. ಸೊ ವಿ ವಾಂಟ್ ಟು ಟ್ರೈನ್ ಫ್ಯೂಚರ್ ಜನರೇಷನ್ ಆಫ್ ಡಾಕ್ಟರ್ಸ್ನ ಟ್ರೈನ್ ಮಾಡಿ, ರಿಸರ್ಚ್ ಮಾಡಿ, ಸೊ ವಿ ವಾಂಟ್ ಟು ಮೇಕ್ ದಿಸ್ ಟೆಕ್ನಾಲಜಿ ಅಫೋರ್ಡಬಲ್ ಅಂಡ್ ಅಕ್ಸೆಸಬಲ್ ಟು ಎವ್ರಿ ಒನ್, ಟೆಕ್ನಾಲಜಿ ಟು ದ ಡೋರ್ ಸ್ಟೆಪ್ ಅಂದಂಗೆ.
1: ಎಸ್ ಸರ್,
2: ಅದೊಂದು ವಿಷನ್ ಇದೆ ನಮಗೆ. ಐ ಆಮ್ ಶೋರ್ ವಿತ್ ನಮ್ಮ ಡೈರೆಕ್ಟರ್ ಆಗಲಿ, ಮೆಡಿಕಲ್ ಸೂಪರಿಂಟ್ ಆಗಲಿ, ಅವ್ರ ಸಪೋರ್ಟು, ನಮ್ಮ ಟೀಮ್ ಎಫರ್ಟ್ ಇಂದ, ಯಾಕೆಂದರೆ ಟೆಕ್ನಾಲಜಿ ಆಕ್ಸೆಸ್ ಟು ಟೆಕ್ನಾಲಜಿ ನಮ್ಮ ಇಂಡಿಯನ್ಸಿಗೆ ಕಡಿಮೆ ನಮ್ಮ ಇಂಡಿಯಾದಲ್ಲಿ, ಬಟ್ ಅವರ್ ಸ್ಕಿಲ್ಸ್ ಆರ್ ಅಹೆಡ್ ಆಫ್ ಅದರ್ಸ್. ಸೊ ಈ ಒಂದು ಇದ್ರೆ ನಾವು ಮುಂದಕ್ಕೆ ಎಲ್ಲರಿಗೂ ಈ ಒಂದು ಟ್ರೀಟ್ಮೆಂಟು ಕೊಡು ಅಫೋರ್ಡಬಲ್ ಆಗಿ ರೀಚಬಲ್ ಆಗಿ ಮಾಡಬೇಕು ಅಂತ ನಮ್ದೊಂದು ವಿಷನ್ ಇದೆ. ಅಂಡ್ ಟ್ರೈನ್ ಅಪ್ ದ ನೆಕ್ಸ್ಟ್ ಜನರೇಷನ್ ಆಫ್ ಡಾಕ್ಟರ್ಸ್.
1: ಎಸ್ ಸರ್, ಎಸ್ ಸರ್. ಶ್ರೀಜಿ ಸರ್, ಸಾಮಾನ್ಯವಾಗಿ ಈ ಕಾರ್ಡ್ಸ್ ಇರುತ್ತೆ, ಇನ್ಸೂರೆನ್ಸ್ ಸ್ಕೀಮ್ಸು, ಗೌರ್ಮೆಂಟ್ ಕಾರ್ಡ್ಸ್ಗಳು, ಸ್ಕೀಮ್ಸ್ಗಳು ಯಾವೆಲ್ಲ ಅಪ್ಲೈ ಆಗುತ್ತೆ ಈ ಜಯದೇವದಲ್ಲಿ ಸಾಮಾನ್ಯ?
0: ಸರ್, ನಮ್ಮ ಜಯದೇವಲ್ಲಿ ಎಲ್ಲ ಸ್ಕೀಮ್ಸು ಅಪ್ಲೈ ಆಗುತ್ತೆ, ಗೌರ್ಮೆಂಟ್ ಸ್ಕೀಮ್ಸ್ ಇದು. ಬಟ್ ಅದೇ, ಸೊ ನಾವು ಜೀವ ಉಳಿಸುವಂತ ಟ್ರೀಟ್ಮೆಂಟ್ ಆಗಿ ಆಂಜಿಯೋಪ್ಲಾಸ್ಟಿ, ಹಾರ್ಟಕ್ ಆಗಿ ಬಂದಿರ್ತಾರೆ, ಅದೆಲ್ಲಾನು ಅದರಲ್ಲಿ ಬರುತ್ತೆ. ಕೆಲವೊಂದು ಇನ್ನು ಗೌರ್ಮೆಂಟ್ಗೆ ಎಲ್ಲ ಮನವಿ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಎಂ ಎಸ್ ಅವರು ಮತ್ತೆ ಡೈರೆಕ್ಟರ್ ಸರ್. ಕೆಲವೊಂದು ಅದೇನಾಗುತ್ತೆ, ಹೈಯರ್ ಎಂಡ್ ಪ್ರೊಸೀಜರ್ ಅಂತ ಕರಿತೀವಿ, ಈ ಪೇಸ್ ಮೇಕರ್ ಪೇಷಂಟ್ಗೆ ಒಳ್ಳೇದು ಮಾಡುತ್ತೆ, ಅದನ್ನ ಹಾಕೊಡ್ತೀವಿ ಫ್ರೀ ಆಗಿ. ಯಶಸ್ವಿನಿ ಆಗಲಿ, ಬಿ ಪಿ ಎಲ್ ಆಗಲಿ, ಸಿ ಡಿ ಎಚ್ ಎಸ್ ಆಗಲಿ, ಜ್ಯೋತಿ ಸಂಜೀವಿನಿ ಸ್ಕೀಮ್ ಆಗಲಿ, ಇವೆಲ್ಲ ಸ್ಕೀಮ್ ಇದೆ. ಕಾರ್ಡ್ ಇನ್ಶೂರೆನ್ಸ್ ಇದ್ರೆ ಆಬ್ವಿಯಸ್ಲಿ ಆ ಇನ್ಶೂರೆನ್ಸ್ ತಕ್ಕಂತ ಎಲ್ಲ ಟ್ರೀಟ್ಮೆಂಟು ಸೌಲಭ್ಯ ಇದೆ. ಬಟ್ ಈಗ ಪೇಸ್ ಮೇಕರಲ್ಲಿ ಲೀಡ್ಲೆಸ್ ಪೇಸ್ ಮೇಕರ್ ಅಂತ ಬಂದಿದೆ, ಹೈಯರ್ ಎಂಡ್ ಅದು, ಅದು ಈ ಸ್ಕೀಮಲ್ಲಿ ಬರಲ್ಲ. ಸೊ ಅವರು ಅದೇ ಬೇಕು ಅಂತ ಪೇಷಂಟ್ ಕೇಳಿದಾಗ ಅವಾಗ ಚಾರ್ಜಸ್ ಆಗುತ್ತೆ. ಸೊ ಅದು ಆ ಥರ. ಬಟ್ ಪೇಷಂಟ್ಗೆ ಆರಾಮಾಗಿರೋಕ್ಕೆ ಏನು ಮಾಡಿಕೊಡ್ಬೇಕು ಅದೆಲ್ಲ ಸ್ಕೀಮಲ್ಲಿ ಅಳವಡಿಕೆ ಆಗಿದೆ, ಅದನ್ನ ನಾವು ಕೂಡ ಮಾಡ್ತಾ ಇದೀವಿ. ಕೆಲವೊಂದು ಲೇಟೆಸ್ಟ್ ಟ್ರೀಟ್ಮೆಂಟ್ಸ್ ಎಲ್ಲ ತಕ್ಷಣಕ್ಕೆ ಸ್ಕೀಮಿಗೆ ಬರಲ್ಲ ಅದು. ಸೊ ಅದನ್ನ ಅವರು ಸ್ವಲ್ಪ ಚಾರ್ಜಸ್ ಕೊಡಬೇಕಾಗತ್ತೆ.
1: ಅಂದ್ರೆ ಈವನ್ ಬಿ ಪಿ ಎಲ್, ಮತ್ತೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ, ಇವುಗಳೆಲ್ಲವೂ ಅದರ ಅಂಡರಲ್ಲಿ ಏನೇನು ಸ್ಕೀಮ್ ಇದೆ, ಲಭ್ಯತೆ ಇದೆ, ಅದು ಚಿಕಿತ್ಸೆ ಉಚಿತವಾಗಿ ಸಿಗುತ್ತೆ. ಅದರಿಂದ ಆಚೆ ಇರೋಕೆ ಚಾರ್ಜಸ್ ಆಗುತ್ತೆ. ಅದರಲ್ಲೂ ಚಾರ್ಜಸ್ ಕೆಲವು ಅಫೋರ್ಡಬಲ್ ಇಲ್ಲ ಅಂದಾಗ ಅರ್ಷ ಸರ್ ಹೇಳಿದಂಗೆ ಅದನ್ನ ಎಲ್ಲಾದ್ರೂ ತರಲಿಕ್ಕೆ ಸಾಧ್ಯನಾ ಅಥವಾ ನೆಗೋಸಿಯೇಟ್ ಮಾಡಕ್ ಸಾಧ್ಯನಾ
2: ಮಾಡ್ಲಿಕ್ಕೆ
1: ಮಾಡ್ಕೊಳ್ತೀರಿ? ಸೊ ಕೂತು ಮಾತಾಡ್ತೀರಿ, ಆ ಕೇಸ್ ಟು ಕೇಸ್ ಕೂತು ಮಾತನಾಡಿ ಅವ್ರಿಗೆ ಏನು ಅಫೋರ್ಡಬಿಲಿಟಿ ಇದೆ, ಏನು ಸಾಧ್ಯತೆಗಳಿದೆ.
0: ಎಸ್ ಸರ್, ಎಸ್ ಸರ್,
1: ಎಸ್ ಸರ್, ಎಸ್ ಸರ್, ಬಹಳ ಸಂತೋಷ ಸರ್. ಸರ್, ಕೊನೆಯದಾಗಿ ಶ್ರೀನಿಧಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಕೇಳುಗರಿಗೆ?
0: ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹರ್ಷ ಸರ್ಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಈ ಟ್ಯಾವಿ ಅಂತ ಅಂದ ತಕ್ಷಣ ಒಂದು ಫ್ಯಾನ್ಸಿ ಟರ್ಮ್ ಥರ, ಓ ಟ್ಯಾವಿ ಎಲ್ಲರಿಗೂ ಬನ್ನಿ ಎಲ್ಲರೂ ಮಾಡಿಸ್ಕೊಳ್ಳೋಣ ಅಂತಲೂ ಆ ಥರನೂ ಅಲ್ಲ. ಸೊ ಎಲ್ಲ ಬಂದು ಎಲ್ಲಾನು ಇದನ್ನು ನಾನೊಬ್ಬನೇ ಎಲ್ಲಾನು ಮಾಡ್ತಾ ಇದ್ದೀನಿ ಅಂತಲೂ ಅಲ್ಲ. ಸೊ ಒಂದು ಟೀಮ್ ಇದು ಎಫರ್ಟ್ ಇದು. ಹಾಗೆ ಪೇಷಂಟು, ಪೇಷಂಟ್ ಒಬ್ಬರೇನೂ ಅಲ್ಲ, ಪೇಷಂಟ್ ಅಟೆಂಡರ್ಸ್ ಎಲ್ಲರೂ ಇನ್ವಾಲ್ವ್ ಆಗ್ತಾರೆ. ಈ ಪರ್ಟಿಕ್ಯುಲರ್ ಟ್ಯಾವಿ ಅಂತ ಹೇಳಿದಾಗ ಇವೆಲ್ಲ ನಾವು ಹೇಳಿ ಇಷ್ಟು ಏನು ಇಷ್ಟೊತ್ತು ಮಾತಾಡಿದ್ವಿ, ಆ ಒಂದು ಟೀಮ್ ಅಪ್ರೋಚ್, ಅವರು ನಮ್ಮ ಟೀಮೇ, ಪೇಷಂಟ್ ಅಂಡ್ ಪೇಷಂಟ್ ಅಟೆಂಡರ್ಸ್ ಆಲ್ಸೋ ಬಿಲಾಂಗ್ಸ್ ಟು ದ ಟೀಮ್. ಸೊ ಇದು ಒಂದು ಇಷ್ಟು ಎಲ್ಲರದ್ದು ನಿರ್ಧಾರ ಮಾಡಿ ಮಾಡಿದಾಗ ಇದು ಫೈನಲಿ ಇದು ಏನು ಸರಿ ಇದ್ರದ್ದು ಅಂತ ಅಂದಾಗ, ಒಂದು 82ನೇ ವಯಸ್ಸು ಒಬ್ಬರು ಮಾಡಿದಾಗ ಅವ್ರದ್ದು ಆಯಸ್ಸು 83 ಇರ್ಬೋದು ಅಷ್ಟೇ, ಬಟ್ ಆ ಒಂದು ವರ್ಷ ಅವ್ರು ಚೆನ್ನಾಗಿ, ಅವ್ರು ಯಾರ್ದು ಅವಲಂಬಿತ ಇಲ್ಲದೆ ಚೆನ್ನಾಗಿದ್ರು ಅಂತ ಅಷ್ಟೇ. ಸೊ ಕೆಲವ್ರಿಗೆ 10 ವರ್ಷ ಚೆನ್ನಾಗಿರ್ತಾರೆ, ಕೆಲವ್ರು 5 ವರ್ಷ ಚೆನ್ನಾಗಿರ್ತಾರೆ, ಎಷ್ಟೇ ದಿನ ಚೆನ್ನಾಗಿರ್ಲಿ ನೆಕ್ಸ್ಟ್ ಮಾಡಿದ್ಮೇಲೆ, ಸೊ ಅವ್ರ ಪಾಡಿಗೆ ಅವರು ಚೆನ್ನಾಗಿರ್ಬೋದು, ಅದನ್ನ ನಾವು ನೋಡಿದೀವಿ ನಮ್ಮ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಆಬ್ವಿಯಸ್ಲಿ ಒಬ್ಬೊಬ್ರು ಇಷ್ಟು ಖರ್ಚು ಮಾಡಿದ್ವಿ ಬಟ್ ಒಂದೇ ವರ್ಷ ಬದುಕಿದ್ರು ಅಂತಾನು, ಬಟ್ ಆ ಒಂದು ವರ್ಷ ಅವ್ರು ಯಾರಿಗೂ ಡಿಪೆಂಡೆಂಟ್ ಇಲ್ಲದೆ ಚೆನ್ನಾಗಿದ್ರು ಅಂತ. ಸೊ ಅದೊಂದು ಅದನ್ನ ಹೇಳಬೇಕಾಗತ್ತೆ. ಸೊ ಇಷ್ಟೊಂದೆಲ್ಲ ಹೇಳಾಗ ಹೋಪ್ಸ್ ಜಾಸ್ತಿ ಆಗುತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಡೆಫಿನೆಟ್ಲಿ 110% ನಾವು ಟೀಮ್ ಆಗಿ ಅವ್ರನ್ನೂ ಟೀಮ್ಗೆ ಸೇರಿಸ್ಕೊಂಡು ನಾವು ಕೆಲಸ ಮಾಡಿರ್ತೀವಿ. ಬಟ್ ಚೆನ್ನಾಗಿರೋರ್ನ ನಾವು ಆಲ್ರೆಡಿ ನೋಡ್ತಾ ಇದೀವಿ ಎಲ್ಲ ಫಾಲೋಅಪ್. ಒಬ್ರು ಪೇಷಂಟ್ ನಾವು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಒಬ್ರು, ಒಬ್ರು ವೈಟ್ ಮಾಡೋರು, ಅದು ಕಳ್ಸಿದ್ದೆ ಅವ್ರಿಗಿದ್ದ ಒಂದು ಇದನ್ನ ಇನ್ವಿಟೇಷನ್ ಮಾಡ್ತೀವಿ ಅಂತ. ಸೊ ಆ ರೀತಿ, ಸೊ ಖುಷಿಯಾಗಿರೋರು ಇದಾರೆ ತುಂಬಾ ಚೆನ್ನಾಗಿ. ಸೊ ಹೇಳ್ದಂಗೆ ನಮ್ಗೆ ಒಂದು ಬೇಜಾರಾಗಿರೋದು ಒಂದೇ ಒಂದು ಇದ್ರ ಕೇಸ್ ಅಲ್ಲಿ, ಬಟ್ ಅದು ಇನ್ನೂ ಆ ದುಃಖ ನಮ್ಗೆ ಇನ್ನೂ ಅಳ್ಸಕ್ಕಾಗಿಲ್ಲ. ಆತರ
1: ಖಂಡಿತ ಏನು ಒಳ್ಳೇದಾಗ್ಲಿ ಅಂತಾನೆ ಮಾಡಿರ್ತೀರಿ, ಪ್ರಯತ್ನಗಳೆಲ್ಲ ಆಗಿರ್ತೀವಿ. ನಮ್ಮ ಕೈ ಮೀರಿ ಆದಾಗ ಅದನ್ನ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಸರ್. ಆದ್ರೂ 99% ಸಕ್ಸಸ್ ರೇಟ್ ಇದೆಯಲ್ಲ, ಅದೇ ಬಹಳ ಸಂತೋಷ. ಅರ್ಷ ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಟೇಕ್ ಹೋಮ್ ಮೆಸೇಜ್.
2: ಟೇಕ್ ಹೋಮ್ ಮೆಸೇಜ್ ಏನು ಅಂದ್ರೆ, ನೆವರ್ ಮಿಸ್ ಎ ಬೀಟ್. ಅಂದ್ರೆ ಒಂದು ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡಬೇಡಿ, ಒಂದು. ಇನ್ನೊಂದು ಇವಾಗ ಈಗ ಇವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾಗ ಮನಿ ಇಸ್ ನಾಟ್ ದ ಇಶ್ಯೂ, ಹಣ ಬರುತ್ತೆ ಹೋಗುತ್ತೆ. ಟ್ರೀಟ್ಮೆಂಟ್ ಆಪ್ಷನ್ ಇದ್ದಾಗ ಟ್ರೀಟ್ಮೆಂಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಳ್ಳಿ ಒಂದು. ಇನ್ನೊಂದು ಲುಕ್ ಫಾರ್ ಎ ಹೆಲ್ತಿ ಲೈಫ್, ಲುಕ್ ಫಾರ್ ಎ ಪೇನ್ ಫ್ರೀ ಲೈಫ್. ಇವಾಗ ಒಬ್ಬ ವಯಸ್ಕರು 2 ವರ್ಷ ಇದ್ರು ಬದುಕಿದ್ರು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೇಕು ಹೊರತು ಬೆಡ್ರಿಡನ್ ಆಗಿರಬಾರ್ದು. ವಿ ಶುಡ್ ಲುಕ್ ಫಾರ್ವರ್ಡ್ ಫಾರ್ ಎ ಬೆಟರ್ ಲೈಫ್, ಅಡಾಪ್ಟ್ ದ ಟ್ರೀಟ್ಮೆಂಟ್ ನ್ಯೂ ಟೆಕ್ನಾಲಜಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ನೆವರ್ ನೆಗ್ಲೆಕ್ಟ್ ಸಿಂಪ್ಟಮ್ಸ್. ಸೊ ವಿ ಶುಡ್ ಹ್ಯಾವ್ ಹೋಪ್ ಫಾರ್ ಎ ಹೆಲ್ತಿ ಸೊಸೈಟಿ ಒಂದು. ಇನ್ನೊಂದು ಯಂಗ್ಸ್ಟರ್ಸ್ಗೆ ಏನು ಹೇಳೋದಂದರೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ದ ಚೇಂಜ್ ಶುಡ್ ಸ್ಟಾರ್ಟ್ ಫ್ರಮ್ ವಿತಿನ್. ವಿ ಶುಡ್ ಸ್ಟಾರ್ಟ್ ಟು ಲುಕ್ ಅಟ್ ಎ ಹೆಲ್ತಿ ಕಂಟ್ರಿ ಆ್ಯಂಡ್ ಎ ಹೆಲ್ದಿ ನೇಷನ್. ವಿ ಶುಡ್ ಬಿ ಎ ಪಾರ್ಟ್ ಆಫ್ ಎ ಹೆಲ್ದಿ ನೇಷನ್. ವಿ ಶುಡ್ ಸ್ಟಾರ್ಟ್ ನೇಷನ್ ಬಿಲ್ಡಿಂಗ್. ಬರೀ ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಬಾರ್ದು.
1: ಎಸ್, ಖಂಡಿತ. ನಮ್ಮ ವೈಯಕ್ತಿಕ ಆರೋಗ್ಯ ನೋಡ್ಕೊಳ್ಳೋದ್ರ ಮೂಲಕ ಕುಟುಂಬ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಸಮುದಾಯ, ಸಮುದಾಯ ಚೆನ್ನಾಗಿದ್ದರೆ ನೇಷನ್ ಚೆನ್ನಾಗಿರುತ್ತೆ. ಸರ್, ಒಂದಕ್ಕೊಂದು ನಾನೊಬ್ಬ ಚೆನ್ನಾಗಿರ್ತೀನಿ ಅಂತ ಒಂದು ಪ್ರಯತ್ನ ಮಾಡಿದರೆ ಬಹುಶಃ ಅದು ರಾಷ್ಟ್ರ ಚೆನ್ನಾಗಿದೆ ಲೆಕ್ಕದಲ್ಲಿ ಆಗುತ್ತೆ. ಪ್ರತಿಯೊಬ್ಬನು ನಾನು ಚೆನ್ನಾಗಿದ್ದೀನಿ ಅಂತ ಮಾಡ್ತೆ. ಸೊ ರಾಷ್ಟ್ರನೇ ಚೆನ್ನಾಗಿರುತ್ತೆ. ಸೊ ಒಂದು ಆರೋಗ್ಯಯುತವಾದ ರಾಷ್ಟ್ರವನ್ನು ನೋಡಲಿಕ್ಕೆ ತಾವು. ಎಸ್ ಸರ್, ಎಸ್ ಸರ್, ಭಾಳ ಸಂತೋಷ ಆಯಿತು ಸರ್. ತಾವು ಎಷ್ಟು ಬ್ಯುಸಿ ಅಂತ ನನಗಷ್ಟೇ ಅಲ್ಲ, ಎಲ್ಲ ಜನರಿಗೂ ಗೊತ್ತಿದೆ. ವಿಶೇಷವಾಗಿ ನಿಮ್ಮ ಟೀಮ್ಗಳು ಸಾಕಷ್ಟು ಬ್ಯುಸಿ ಇರ್ತೀರಿ, ಸಮಯನೇ ಸಾಲೋದಿಲ್ಲ. ಅಂಥ ಸಂದರ್ಭದಲ್ಲೂ ತಾವು ಬಿಡುವು ಮಾಡ್ಕೊಂಬಂದು ನಮ್ಮ ಈ ಹೃದಯಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಗ್ಯ ಕುರಿತು ಜಾಗೃತಿ ಮೂಡಿಸಿದಿರಿ, ಹಾಗೆ ಅದಕ್ಕಿರುವಂಥ ಪೂರಕ ಚಿಕಿತ್ಸೆ ಕುರಿತು ನಾವು ತಾವು ತಿಳಿಸ್ಕೊಟ್ಟಿದ್ದೀರಿ. ವಿಶೇಷವಾಗಿ ಟಾವಿಯ ವಿಶೇಷತೆ, ಅದರ ಮಹತ್ವ ಎಲ್ಲ ಸಂಪೂರ್ಣವಾಗಿ ಈ 1 ಗಂಟೆಗಳ ಕಾಲ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಸರ್. ಸೊ ಬಿಡುವು ಮಾಡ್ಕೊ ಬಂದಿದ್ದಕ್ಕಾಗಿ, ತಮ್ಮ ಎಲ್ಲ ಮಾಹಿತಿಗಾಗಿ, ನಮ್ಮ ಕೇಳುಗರ ಪರವಾಗಿ ಮತ್ತು ನಮ್ಮ ಸ್ಟುಡಿಯೋ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
2: ನಮಸ್ಕಾರ.
1: ನಮಸ್ಕಾರ ಶ್ರೋತೃಗಳೇ. ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಹೃದಯಕ್ಕೆ ಸಂಬಂಧಿಸಿದಂತಹ ಒಂದು ಚಿಕಿತ್ಸೆಯ ಆದಂತಹ ಟಾವಿ ಕುರಿತು ನಾವು ಮಾತನಾಡ್ತಾ ಇದ್ವಿ. ಖಂಡಿತವಾಗಲೂ ಇದು ಉತ್ತಮವಾದ ಚಿಕಿತ್ಸೆ, ಸದ್ಯಕ್ಕೆ ಬಂದಿರುವಂಥ ಹೊಸ ವಿನೂತನವಾದ ಚಿಕಿತ್ಸೆ. ಈ ಚಿಕಿತ್ಸೆ ಯಾರಿಗೆಲ್ಲ ಅವಶ್ಯಕತೆ ಇದೆ, ಮತ್ತು ಚಿಕಿತ್ಸೆ ನೀಡುವಾಗ ಇರುವಂಥ ಅನುಸರಿಸಬೇಕಾದಂಥ ಪ್ರಕ್ರಿಯೆಗಳು ಮತ್ತು ಅದರ ಅಡ್ಡ ಪರಿಣಾಮಗಳು ಅಥವಾ ಇತರ ವಿಚಾರಗಳ ಕುರಿತು ನಮ್ಮ ಜೊತೆ ಹಂಚಿಕೊಂಡ್ರು. ಖಂಡಿತವಾಗಲೂ ಈ ಎಲ್ಲ ಮಾಹಿತಿ ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗೆಯೇ ಉತ್ತಮ ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.
5: ಪ್ರಿಯ ಕೆಳಗರೆ, ಇದುವರೆಗೂ ಆರೋಗ್ಯ ಮಂಥನ ವೈದ್ಯರೊಂದಿಗಿನ ನೇರ ಸಂದರ್ಶನ ಫೋನ್ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರಿನ ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಾಧ್ಯಾಪಕರಾದ ಡಾಕ್ಟರ್ ಹರ್ಷ ಬಸಪರವರು ಹಾಗೂ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿಧಿ ಎಸ್ ಹೆಗಡೆರವರು. ಇವರನ್ನು ಸಂದರ್ಶಿಸಿದವರು ಶ್ರೀ ಶಿವಕುಮಾರ್ ಅವರು.

ಸ್ನೇಹಿತರೆ, ಇಲ್ಲಿಗೆ ನಮ್ಮ ಸಂಜೆಯ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಪ್ರಸಾರವಾಗಲಿದೆ. ನಮ್ಮ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 8 9 6 7 2 5 2 1 2 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ಸಂದೇಶವನ್ನು ಕಳುಹಿಸಬಹುದು. ಅಲ್ಲದೆ ನಮ್ಮ ಬಾನುಲಿಯ ಎಲ್ಲ ಕಾರ್ಯಕ್ರಮಗಳನ್ನು ಮೊಬೈಲ್ ಆ್ಯಪ್ ಮೂಲಕವೂ ಸಹ ಕೇಳಬಹುದು. ನಿಮ್ಮ ಆಂಡ್ರಾಯ್ಡ್ ಫೋನಿನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ JSS ರೇಡಿಯೋ ಎಂದು ಟೈಪ್ ಮಾಡಿ ಅಲ್ಲಿ ಕಾಣುವ JSS ರೇಡಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮೂಲಕ ವಿಶ್ವದ ಯಾವುದೇ ಮೂಲೆಯಲ್ಲಾದರೂ ನಮ್ಮ JSS ರೇಡಿಯೋವನ್ನು ಕೇಳಬಹುದು. ನಮಸ್ಕಾರ, ಶುಭರಾತ್ರಿ.

0: ಹೇಳಿರ್ಬೋದಾ, 3 ವರ್ಷ 32 ವರ್ಷದಲ್ಲಿ ಅವರು ಅಂದದ್ದು, 35ನೇ ವರ್ಷ ತನಕ 3 ವರ್ಷ ನಿರಂತರ ಫಿಟ್ನೆಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಸಡನ್ ಅಚಾನಕ್ಕಾಗಿ ಒಂದು ಕ್ಲಬ್ಗೆ ಸೇರ್ಕೊಂಡಿದ್ವಿ. ನನ್ನ ಫಸ್ಟು ಅಥ್ಲೆಟಿಕ್ಸ್ ಕೋಚ್ ಸಂದೀಪ್ ಅಂತೇಳಿ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಸರ್ ಮಕ್ಕಳು ಓಡ್ತಾ ಇದ್ದಾರೆ, ನಾನು ಓಡ್ತೀನಿ, ಅದೇನೋ ಅವರು ಸ್ಪೈಕ್ಸು ಅದೇನೋ ಮುಳ್ಳು ಅಂತ ಹಾಕೋತಾರೆ ಸರ್, ಇಲ್ಲ ಅದು ಮುಳ್ಳಲ್ಲ ರೀ ಅದು ಸ್ಪೈಕ್ಸು ಸರ್, ಯಾಕೆ ಹಾಕ್ತಾರೆ ಸರ್, ಅದು ಸಿಂಥೆಟಿಕ್ ಅದು ಹಾಕಬೇಕು, ಅದು ಹಾಕೊಂಡ್ರೆ ಅದು ಸ್ಪೀಡ್ ಬರುತ್ತೆ ಸರ್, ನಾನು ಹಾಕ ಓಡ್ತೀನಿ, ನಿನಗೆ ಸದ್ಯಕ್ಕೆ ಇದ್ದು ಬೇಡ, ಯಾಕಂದ್ರೆ ನಾನು ಟ್ರ್ಯಾಕಲ್ಲಿ ಓಡ್ತೀನಿ ಸರ್ ಓಡು ಅಂತ. ನನ್ನ ಸ್ನೇಹಿತ ಒಬ್ಬ ಇದ್ದ ಸೂರ್ಯ ಅಂತೇಳಿ, ಅವರೀಗ MA ಜಿಲ್ಲೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆದ, ಅವನು 400 ಮೇನ್ ಇವೆಂಟ್ ಒಂದು ಮೈಸೂರಲ್ಲಿ, ನಾನು ಕಣ್ಣಿಗೆ ತುಂಬ 400 3 ಜನ ಇದ್ರಿ, ಅಗ್ನೀಶ್ ಅಂತೇಳಿ ಅವರು ಮೈಸೂರಲ್ಲಿ ಬೆಸ್ಟ್ 400 ಅನ್ನರು, ಇನ್ನೊಬ್ರು ಸೂರ್ಯ ಅಂತೇಳಿ, ಮತ್ತೆ ಇವಾಗ ಪ್ರೆಸೆಂಟ್ ನಮ್ಮ ಕ್ಲಬ್ಬಲ್ಲಿ ಗುರುಪ್ರಸಾದ್ ಅಂತೀರಿ, ಮೈಸೂರಲ್ಲಿ ನಾನು ಕಣ್ಣಿಗೆ 48 ರನ್ನರ್, 48 ಸೆಕೆಂಡಲ್ಲಿ 47-48 ಸೆಕೆಂಡಲ್ಲಿ 400 ಓಡ್ತಾ ಇದ್ರು ಅವ್ರು 3 ಜನ. ನನ್ನ ಮೇನ್ ಇವೆಂಟ್ 400 ಆಡೋದ್ರಿಂದ ಅವ್ರು 3 ಜನ ಜೊತೆಗೆ ನನ್ನ ಒಳ್ಳೆ ಒಂದು ಸಂಬಂಧ ಬೆಳೀತು, ಅವನ ಜೊತೆಗೆ ಒಡನಾಟ ಇದ್ರಿಂದ ನಾನು ಕೂಡ ಅಚಾನಕ್ಕಾಗಿ 400 ಹೈಕೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಫಸ್ಟ್ 2017 ಫಸ್ಟು ಸ್ಟೇಟ್ ಮೆಡ್ಲು ಬೆಂಗಳೂರು ಹೊಸಕೋಟೆಗೆ ಕ್ರೀಡಾಂಗಣಕ್ಕೆ ಹೋದಾಗ ಫಸ್ಟು 3rd place ಆಯಿತು, ಬ್ರೋನ್ಸ್ ಮೆಡ್ಲ್ ಆಯಿತು, 1.3 ಓಡಿದ್ದು 400. ನಂತರ ಅಲ್ಲಿಂದ 2017 ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನನ್ನ ಪರ್ಸನಲ್ ಬೆಸ್ಟ್ ಟೈಮ್ ಬಂದು 53.04 ಬಂತು, 400 ಮೀಟ್ರ್. ಅದು ನನ್ನ ಟಾರ್ಗೆಟ್ ಏನಿತ್ತು, ಜಗತ್ತು ಕಂಡ ಈ ದೇಶವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂತಹ ಸಹೋದರಿ ಹಿಮಾ ದಾಸ್ ಮೇಡಮ್ DVSP ಆಗಿ ಡೈರೆಕ್ಟ್ DVSP ಆಗಿ ನೇಮಕ ಮಾಡ್ಕಿರ್ತಕ್ಕಂಥ ಅಸ್ಸಾಂ ಸರ್ಕಾರ ನೇಮಕವಾಗಿರ್ತಕ್ಕಂಥ ಹಿಮಾ ದಾಸ್ ಮೇಡಮ್ ಅವರು 50 ಚೇಂಜಸ್ ಹೊಡಿದ್ರು, ವರ್ಲ್ಡ್ ಚಾಂಪಿಯನ್, 100 ವರ್ಲ್ಡ್ ಚಾಂಪಿಯನ್ ಅಲ್ಲಿ ಇಂಡಿಯಾಕ್ಕೆ ಇಡೀ ನಮ್ಮ ದೇಶಕ್ಕೆ ಮೊಟ್ಟ ಮೊದಲು ಟ್ರ್ಯಾಕ್ ಇವೆಂಟ್ನಲ್ಲಿ ಪದಕ ತಂದುಕೊಟ್ಟಂಥ ಏಕೈಕ ಕ್ರೀಡಾಪಟು ಸಹೋದರಿ ಹಿಮಾ ದಾಸ್ ಮೇಡಮ್ ಅವರು. ಅವ್ರ ಟೈಮಿಂಗ್ ಸತ್ತತ್ರ ಹೋಗ್ಬೇಕು ಅನ್ನೋ ಒಂದು ಗುರಿ ಆಲೋಚನೆ ಇತ್ತು, ಕೆಲಸದ ಒತ್ತಡ, ಸಾಂಸಾರಿಕ ಜೀವನದ ಒತ್ತಡ, ಹಾಗೆ ಆ ಸ್ಥಾನಕ್ಕೂ 53 ಇದೆ, 50-51 ಬಂದರೆ ನಾನು ಕೂಡ ವರ್ಲ್ಡ್ ಚಾಂಪಿಯನ್ಗೆ ಹೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿತ್ತು. 51 ಓಡಿದರೆ ವರ್ಲ್ಡ್ ಚಾಂಪಿಯನ್ಲಿ ನಾನು ಫೈನಲ್ಲಿ ಇರ್ತಾ ಇದೆ, ಇಡೀ ಸೀನಿಯರ್ ವರ್ಲ್ಡ್ ಚಾಂಪಿಯನ್ ನಾವು ಹಿರಿಯರ ಕ್ರೀಡಾಕೂಟ ಅಂತ ಏನು ಹೇಳ್ತೀವಿ, ಕರ್ನಾಟಕದವರು ಇದುವರೆಗೂ ಕೂಡ ಟ್ರ್ಯಾಕ್ ಇವೆಂಟ್ಲಿ ಯಾರು ಕೂಡ ಫೈನಲ್ಸ್ ಕುಂತಿರಲಿಲ್ಲ. ಆ ಫೈನಲ್ಸ್ ಕುಂತರೆ ಅದು ಇಡೀ ಇಲಾಖೆಗೆ, ಇಡೀ ರಾಜ್ಯಕ್ಕೆ ಒಂದು ದಾಖಲೆ ಆಗ್ತಿತ್ತು. ಆ ದಾಖಲೆ ಮಾಡಬೇಕು ಅನ್ನೋದು ಹಿಮಾ ದಾಸ್ ಮೇಡಮ್ನ ನಾನು ಇನ್ಸ್ಪೈರ್ ತಗೊಂಡು 53 ಇಂದ 53 ಗಂಟೆ ಬಂದೆ. ಅದಾದ ನಂತರ ಈಗ ರೀಸೆಂಟ್ ನಡೆದಂಥ ಏಷ್ಯನ್ ಮೀಟಲ್ಲಿ ಪ್ರಿಪ್ರೇಷನ್ ಮಾಡೋಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಚಾನಕ್ಕಾಗಿ ಸ್ವಲ್ಪ ಇಂಜುರಿ ಆಯಿತು, ಇಂಜಿನಿಯರ್ ಈಗ ಆದಷ್ಟು ಬೇಗ ರಿಕವರಿ ಮಾಡ್ತಾ ಇದ್ದೀನಿ, ಮತ್ತೆ ಗ್ರೌಂಡ್ಗೆ ಇಳಿದೇಳ್ತೀನಿ, ಆಲ್ರೆಡಿ ಇಳಿತಾ ಇದ್ದೀನಿ, ಈಗ ಇಳಿತಾ ಇದ್ದೀನಿ, ಫಿಟ್ನೆಸ್ ಮಾಡ್ತಾ ಇದ್ದೀನಿ, ಟ್ರ್ಯಾಕ್ ಇವೆಂಟ್ ಮತ್ತೆ ಮಾಡ್ತಾ ಇದ್ದೀನಿ, ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಟೈಮ್ಸ್ನ ಮತ್ತೆ ರೀಚ್ ಆಗಿ ನನಗೆ ಕ್ರೀಡಾ ಜೀವನಕ್ಕೆ ನಾನು ನಿವೃತ್ತಿನ ಮಾಡ್ತೀನಿ.
1: ಸೂಪರ್ ನೋಡಿ, ಇಷ್ಟೊತ್ತು ನೀವು ಮಾತನಾಡಿದಾಗ ನಾನು 2 ಬಹಳ ಒಳ್ಳೆ ವಿಚಾರಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಅಥವಾ ನಮ್ಮ ಕೆಳಗರು ಅಳವಡಿಸ್ಕೊಳ್ಬೇಕು ಅಂತ ಅನಿಸುತ್ತೆ. ಒಂದು, ಯಾರೋ ಒಬ್ಬ ವ್ಯಕ್ತಿ ಅಥವಾ ಮೇಲಧಿಕಾರಿ ನಿನ್ನ ಕೈಲಿ ಆಗಲ್ಲ, ನಿನಗೆ ಸಾಮರ್ಥ್ಯ ಆ ಲೈನಲ್ಲಿ ಇಲ್ಲ ಅಂತ ಅಂದಾಗ ಯಾರಾದರೂ ಅದನ್ನು ನೆಗೆಟಿವ್ ಆಗಿ ತೊಗೊಂಡು ಹೋಗೋದಲ್ವಾ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ಅದನ್ನು ನೀವು ಚಾಲೆಂಜ್ ಆಗಿ ತೊಗೊಂಡು ಸ್ಪೋರ್ಟಿವ್ ಆಗಿ ತೊಗೊಂಡು ಅದನ್ನು ಮತ್ತೆ ವಿತಿನ್ 3 ಇಯರ್ಸಲ್ಲಿ ಇದ್ದು ಮತ್ತೆ ಪಿಕಪ್ ಆಗ್ತೀರಿ, ಅದು ಒಂದು. ಎರಡನೇದು, ನಾವು ಮಾಡುವಂತಹ ಸ್ನೇಹ ಸಹವಾಸಗಳು, ಯಾವ ಸ್ನೇಹಿತರನ್ನ ನಾವು ಮಾಡ್ಕೊಳ್ತೀವಿ ಸೊ ಆ ರೀತಿಯಲ್ಲಿ ನಾವು ಬೆಳಿತೀವಿ ಅನ್ನೋಕ್ಕೆ ನೀವು ಮಾಡ್ಕೊಂಡಂಥ 3-4 ಜನ ಸ್ನೇಹಿತರು, ಆ ಒಂದು ಸ್ನೇಹಿತರ ಒಂದು ಸಹವಾಸದಿಂದ ಬಹುಶಃ ಈ ಒಂದು ಅಥ್ಲೆಟಿಕ್ಸು 400 ಮೀಟ್ರ್ ಓಟಕ್ಕೆ ಉತ್ತೇಜನ ಸಿಕ್ತು ಅಂತ ಅನ್ಕೊಂಡು.
0: ಸ್ನೇಹಿತರ ಸಹವಾಸ ಅನ್ನೋದಕ್ಕಿಂತ ಹೇಳಿದ ತಕ್ಷಣ ನಂಗೆ ನೆನಪಾಗೋದು, ಬಹುಶಃ ನನಗೆ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನ್ನ ಬದುಕು ಕೊಟ್ಟವರು ನನ್ನ ಸ್ನೇಹಿತರು, ನನ್ನ ಎಜುಕೇಷನ್ಗೆ ಆಗಲಿ, ನಂತರ ನನ್ನ ಸ್ಪೋರ್ಟ್ಸ್ ಲೈಫ್ಗೆ ಆಗಲಿ, ನನಗೆ ಒಂದು ಸ್ಥಾನಮಾನದಲ್ಲಿ ಇದ್ದೀನಿ, ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿದ್ದೀನಿ, ಡಾಕ್ಟ್ರೇಟು ಪಡ್ಕೊಂಡಿದ್ದೀನಿ, ಇಡೀ ಸಮಾಜದಲ್ಲಿ ಇಡೀ ಇಲಾಖೆಯಲ್ಲಿ ಡಾಕ್ಟರ್ MD ನಾಗೇಂದ್ರ ಸ್ಪೋರ್ಟ್ಸ್ ನಾಗೇಂದ್ರ ಅಂತ ಐಡೆಂಟಿಫಿಕೇಶನ್ ಆಗಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಸ್ನೇಹಿತರು ಮತ್ತು ಕ್ರೀಡಾ ಪ್ರೇಮಿಗಳು ಕೊಟ್ಟಂಥ ಒಂದು ಆರ್ಥಿಕವಾದ ಬಹುದೊಡ್ಡ ಆರ್ಥಿಕ ಶಕ್ತಿ.
1: ನೋಡಿ, ಇದೇ ನೋಡಿ ನೀವು ಇದನ್ನು ಮಾತನಾಡುವಾಗ ನನಗೆ ಅನಿಸುತ್ತೆ ಬಹಳ ಭಾವೋದ್ವೇಗ ಆದರೆ ಅಂತ ಅನ್ಕೋತೀನಿ. ಸ್ನೇಹಿತರು ಅಂದಾಗ ಅಥವಾ ಯಾವುದಾದ್ರು ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ, ಇದು ಎಲ್ಲ ಜನರಿಗೂ ಬರೋದಿಲ್ಲ. ಬಟ್ ಅವ್ರನ್ನ ನೆನೆಸ್ಕೊಳ್ಳುವಾಗ ನಿಮ್ಮ ಕಣ್ಣಲ್ಲಿ ನೀರು ನಾನು ನೋಡ್ತಾ ಇದ್ದೀನಿ ಈಗ, ಅಲ್ಲ ಇದು ಬೇಕು ಮನುಷ್ಯನಿಗೆ. ಬಹುಶಃ ಇದ್ದಾಗಲೇ ಮೇಲ್ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಆ ಬಹುಶಃ ಇಂತಹ ಕೃತಜ್ಞತೆ ಭಾವ

0: ಕೂಡ ನಿಮ್ಮನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ.
1: ನಾನು ಯಾವಾಗಲೂ ನಾನು ಅನೇಕವಾಗಿ ನನಗೆ ತುಂಬ ಮನಸ್ಸಿಗೆ ಇಂಪಾದಂತ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಒಂದೇ, ಐ ಲವ್ ಮೈ ಸ್ಪೋರ್ಟ್ಸ್, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ರೆಂಡ್ಸ್. ಮೂರು
0: ಖಂಡಿತವೆಲ್ಲ ಜೊತೆ ಜೊತೆಯಲ್ಲಿ ಇದ್ದಾಗಲೇ ಚೆಂದ ಬದುಕು ಸರ್. ಎಸ್ ಸರ್, ನಾವೇನೇ ಸಾಧನೆ ಮಾಡಿದ್ರು ಇವೆಲ್ಲ ಒಟ್ಟಿಗೆ ಇದ್ದಾಗ ಅದಕ್ಕಿನ್ನಷ್ಟು ಮೆರುಗು ಸಿಗುತ್ತೆ ಅಂತ. ಎಸ್ ಸರ್, ಎಸ್ ಸರ್. ಸರ್, ಇದುವರೆಗೂ ಬಹುಶಃ ಸಾವು ಒಂದು 100-125 ಪದಕಗಳನ್ನು ಪಡ್ಕೊಂಡಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಪದಕಗಳನ್ನೇ 25 ಪದಕಗಳನ್ನು ಪಡ್ಕೊಂಡಿದ್ದೀರಿ. ಸರ್, ಈ ಎಲ್ಲ ಪದಕಗಳು ಸಿಗುವಾಗ ನಿಮ್ಗೇನು ಅನಿಸುತ್ತೆ ಆ ಸಂದರ್ಭಗಳು?
1: ಸ ನಿರಂತರವಾದ ಒಂದು ಪರಿಶ್ರಮ, ಶಿಸ್ತು, ಬದ್ಧತೆ, ಒಂದು ಗುರಿ ತೋರಿಸುವಂಥ ಗುರು, ಬದ್ಧತೆ. ನಮ್ಮಲ್ಲಿ ಒಂದು ಸೋಲು ಗೆಲುವು ಬಂದಾಗ ಅದನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಒಂದು ಸಂದರ್ಭ, ಇವುಗಳೆಲ್ಲನೂ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಷ್ಟು ಕ್ರೀಡಾಕೂಟಕ್ಕೆ ಹೋದಾಗ ಕೆಲವು ಇವೆಂಟ್ಗಳಲ್ಲಿ ಸೋಲಾಗಿರ್ಬೋದು, ಕೆಲವು ಇವೆಂಟ್ಗಳಲ್ಲಿ ಗೆಲುವಾಗಿರ್ಬೋದು, ಅದನ್ನೆಲ್ಲ ನಾನು ಸರಿದೂಗಿಸ್ಕೊಂಡು ಸ್ಟೇಟು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ಏಷ್ಯನ್ ಮೆಡ್ಲು, ಬಹುಶಃ ಇಲ್ಲಿ ತನಕ ಒಟ್ಟಾರೆಯಾಗಿ 115 ಹೆಚ್ಚು ಮೆಡ್ಲ್ಗಳನ್ನು ನಾನು ಪಡ್ಕೊಂಡಿದ್ದೀನಿ ಸರ್.
0: ಭಾಳ ಸಂತೋಷ ಸರ್. ಬಹುಶಃ ಅದೇ ಕಾರಣಕ್ಕೆ ಇಂತಹ ಸಾಧನೆ ಮಾಡಿದ ನಿಮಗೆ ಹಲವು ಸಂಸ್ಥೆಗಳು ಗುರುತಿಸಿ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿದೆ ತಮಗೆ. ಅದರಲ್ಲಿ ಕೆಲವನ್ನು ನಾನು ನೆನೆಸ್ಕೊಳ್ಳೋದಾದರೆ ದಕ್ಷಿಣ ಕೇಸರಿ ಅವಾರ್ಡ್ ನಿಮಗೆ ಸಿಕ್ಕಿದೆ, ಮತ್ತು ಪದಕಗಳ ಸರದಾರ ಅಂತ ಅವಾರ್ಡ್ ಸಿಕ್ಕಿದೆ, ಮತ್ತು ಸೇವಾ ಭೂಷಣ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಮಾತೃಭೂಮಿ ಸೇವಾರತ್ನ ಪ್ರಶಸ್ತಿ, ಹೀಗೆ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಸರ್. ಬಹುಶಃ ಈ ಎಲ್ಲ ಪ್ರಶಸ್ತಿ ಗೌರವಗಳನ್ನು ನೋಡಿದಾಗ ನೀವು ಆ ಹೈಸ್ಕೂಲ್ ಹಂತದಲ್ಲಿ ಕಂಡಂಥ ಕನಸುಗೂ ಇವತ್ತಿಗೂ ಏನು ಅನಿಸುತ್ತೆ ಯಾವ ರೀತಿ?
1: ಹೈಸ್ಕೂಲ್ ಹಂತದಲ್ಲಿ ಇರಬೇಕಾದ್ರೆ ನನ್ನ ಕನಸುಗಳನ್ನು ಕಟ್ಟಿಕೊಂಡಿರಲಿಲ್ಲ. ಪಿ ಯು ಸಿ ಓದಂಥ ಸಂದರ್ಭದಲ್ಲಿ, ಪಿ ಯು ಸಿ ಮುಗಿಸಿ ಬಿ ಎ ಓದಂಥ ಸಂದರ್ಭದಲ್ಲಿ ನನ್ನ ಬದುಕಿಗೆ ಸ್ವಲ್ಪ ಟರ್ನಿಂಗ್ ಬಂತು. ಜೀವನದಲ್ಲಿ ಏನಾದರೂ ಒಂದು ನಮ್ಮ ಮನೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಒಂದು ಒಂದು ಕೆಲಸಗಿಟ್ಸ್ಕೋಬೇಕು ಅಂದರೆ ಯಾವ ಕೆಲಸಗಿಟ್ಸ್ಕೋಬೇಕು, ನಾವು ಇಷ್ಟಪಟ್ಟ ಇಲಾಖೆಗೆ ನಾವು ಹೋಗ್ಬೇಕು, ಸಮಾಜದಲ್ಲಿ ಒಂದು ಗೌರವ ಸಂಪಾದನೆ ಮಾಡಬೇಕು, ತಂದೆ ತಾಯಿ ನಮ್ಮನ್ನು ಕಷ್ಟಪಟ್ಟು ಓದಿಸಿದರೆ ಅವರು ನೋಡ್ಕೋಬೇಕು, ನಮ್ಗೆ ಸ್ಥಾನಮಾನ ಬಂದಿದ್ದೀವಿ ಅಂದರೆ ನಮ್ಗೆ ಯಾರು ನಮ್ಗೆ ಸಹಾಯ ತೋರಿಸಿದ್ರು ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು, ಒಂದು ಇದೆಲ್ಲ ಒಂದು ತಿಳ್ಕೊಂಡು ನಾನು ಇಲ್ಲಿ ತನಕ.
0: ಖಂಡಿತ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಬಹುಶಃ ಈ ಶಾಲಾ ಹಂತದಲ್ಲಿ, ಪ್ರಾಥಮಿಕ ಅಥವಾ ಪ್ರೌಢಶಾಲೆ ಹಂತದಲ್ಲಿ ಒಂದು ಮಗುವಿನ ಒಳಗಡೆ ಏನಿದೆ ಅಂತ ಗೊತ್ತೇ ಆಗೋದಿಲ್ಲ. ಆದರೆ ಅವನ ಸಾಮರ್ಥ್ಯವನ್ನು ಯಾವುದೋ ಒಂದು ಹಂತದಲ್ಲಿ ಗುರುತಿಸಿದರೆ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ಅವನ ಒಳಗಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು, ಪ್ರತಿಯೊಂದು ಮಗುವನ್ನು ಒಳಗಡೆ ಇರುವಂಥ ಶಕ್ತಿಯನ್ನು ಹುಡುಕುವಂಥ ಕೆಲಸ ಪ್ರತಿ ಶಿಕ್ಷಕನಲ್ಲಿ ಆಗಬೇಕು, ಹಾಗೂ ಪ್ರತಿ ಪೋಷಕನಲ್ಲೂ ಕೂಡ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಸರ್.
1: ಧನ್ಯವಾದಗಳು ಸರ್. ಪ್ರಾಥಮಿಕ ಅಂತ ಅಂತಾಗ ಬಂದಾಗ ನಂಗೆ ತಕ್ಷಣ ನೆನಪಾಗ್ತಕ್ಕಂಥದ್ದು, SLC ಮುಗಿದ ನಂತರ 20 ವರ್ಷಗಳ ನಂತರ ನಾವು ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು, ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಎಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಓದಂಥ ನಮ್ಮಳೂರು ಹೈಸ್ಕೂಲಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾಳಷ್ಟು ಟೀಚರ್ಗಳು ಹೇಳಿದ್ರು, ಪ್ರೈಮರಿ ಟೀಚರ್ಗಳು ಹೇಳಿದ್ರು, ಹೈಸ್ಕೂಲ್ ಟೀಚರ್ಗಳು ಹೇಳಿದ್ರು, ನಾಗೇಂದ್ರ ಯಾರಪ್ಪನು ಈ ನಾಗೇಂದ್ರ, ಆಗಿದ್ದ ನಾಗೇಂದ್ರ ಬೇರೆ, ಈಗಿರೋ ನಾಗೇಂದ್ರ ಬೇರೆ, ನಿನ್ನಲ್ಲಿ ಈ ರೀತಿಯ ಪ್ರತಿಭೆ ಇರ್ತಿದೆ, ನೀನು ಇಷ್ಟೊಂದು ಸ್ಪೋರ್ಟ್ಸನ್ನು ಪಾಸಿಟಿವ್ ಆಗಿ ತಗೋತೀಯ, ನಾವು ಹೇಳಿದ ಮಾತೆಲ್ಲ ನೀವು ಅಡಾಪ್ಟ್ ಮಾಡ್ಕೋತೀಯ, ಕೆಲವರು ಯಾರು ಏನೇ ಹೇಳಿ ಅದನ್ನು ಪಾಸಿಟಿವ್ ಆಗಿ ತಗೋತೀಯ, ನೆಗೆಟಿವ್ ಆಗಿ ತಗೋತೀಯ, ಎಲ್ಲರನ್ನು ಈಕ್ವಲ್ ಆಗಿ ತಗೊಂಡು ನಿನಗೆ ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನೆಗೆಟಿವ್ ಆಗಿರೋದನ್ನೆಲ್ಲ ಬಿಟ್ಟು ಈ ಸ್ಥಾನದಲ್ಲಿದ್ದೀಯಾ ಅಂದರೆ ನಾವು ಯಾರು ಕೂಡ ಶಿಕ್ಷಕರು ಕೂಡ ಯಾರೂ ನಿರೀಕ್ಷೆ ಮಾಡಿರಲ್ಲ. ಅವತ್ತಿನ ನಾಗೇಂದ್ರ ಬೇರೆ, ಇವತ್ತು ನಾಗೇಂದ್ರ ಬೇರೆ ಅಂತ ಒಂದು ಮಾತುಗಳು ಗುರುಗಳಿಂದ ಬರಬೇಕು, ನಮ್ಗೆ ಇಷ್ಟು ಆನಂದ ಆಗಿರಬಹುದು.
0: ಖಂಡಿತ, ಬದುಕು ಸಾರ್ಥಕ ಅಂತ ಅನ್ಸುತ್ತೆ ಸರ್.
1: ಖಂಡಿತ
0: ಸರ್. ಎಸ್ ಸರ್. ಸರ್, ಒಂದು ಈ ಎಲ್ಲ ಪ್ರಶಸ್ತಿಗಳ ಸನ್ಮಾನಗಳು ಪುರಸ್ಕಾರಗಳು ಸಿಕ್ಕಿದವು, ಅದರ ಜೊತೆ ಬಹಳ ಇನ್ನೊಂದು ವಿಶೇಷವಾದ ಪ್ರಶಸ್ತಿ ಸನ್ಮಾನ ಅಥವಾ ಗೌರವ ಸಿಗುತ್ತೆ, ಅದೇ ಈ ಗೌರವ ಡಾಕ್ಟರೇಟ್ ಪದವಿ. ಈ ಕುರಿತು ಹಂಚಿಕೊಳ್ಳೋದಾದ್ರೆ
1: ಸರ್, ನನಗೆ ಚೆನ್ನೈ ಗ್ಲೋಬಲ್ ಯೂನಿವರ್ಸಿಟಿಯಿಂದ ಇತ್ತೀಚೆಗೆ ಒಂದು 6-7 ತಿಂಗಳುಗಳನ್ನು ಹಿಂದೆ ಗೌರವ ಡಾಕ್ಟರೇಟ್ಗೆ ಒಂದು ಮಾಹಿತಿನೇ ಕೇಳಿದ್ರು ಸರ್, ನಿಮ್ಮದು ಬಯೋಡಾಟ ಕಳಿಸಿ, ನಾವು ಗ್ಲೋಬಲ್ ಯೂನಿವರ್ಸಿಟಿಯಿಂದ ಒಂದು ಸೆನೆಟ್ ಕಮಿಟಿಲಿ ನಿಮ್ಮ ಬಗ್ಗೆ ಸ್ಪೋರ್ಟ್ಸ್ ಅಲ್ಲಿ ಡಿಸ್ಕಸ್ ಆಗಿದೆ, ನೀವು ಮಾಹಿತಿಗಳನ್ನ ಹಂಚ್ಕೊಂಡ್ರೆ ಅದು ಮೀಟಿಂಗ್ಲಿ ಪ್ಲಸ್ ಅಪ್ ಮಾಡ್ತೀವಿ, ಅನಂತರ ನಿಮ್ಗೆ ಮಾಹಿತಿ ಕನ್ವೇ ಮಾಡ್ತೀವಿ ಅಂತ. ನಾನು ಇಲ್ಲಿರ್ ತನಕ ಬಂದಿರತಕ್ಕಂಥ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಬೇರೆ ಬೇರೆ ಅವಾರ್ಡ್ಗಳು ಎಲ್ಲ ಒಂದು PDF ಮಾಡಿ ಕಳಿಸಿಗೆ ಅವ್ರಿಗೆ. ಸ್ವಲ್ಪ ಒಂದು 15-20 ದಿನಗಳ ನಂತರ ಮತ್ತೆ ಆ ಕಡೆಯಿಂದ ಫೋನ್ ಕರೆ ಬರುತ್ತೆ, ಸರ್ ನೀವು ಚೆನ್ನೈ ಯೂನಿವರ್ಸಿಟಿಲಿ ಡಾಕ್ಟರೇಟ್ಗೆ ಆಯ್ಕೆ ಆಗಿದ್ರಿ, ತಾವು ಈ ಕಾರ್ಯಕ್ರಮಕ್ಕೆ ಬಂದು ಗೌರವ ಡಾಕ್ಟರ್ನ ಸ್ವೀಕಾರ ಮಾಡ್ತೀರಾ? ಖಂಡಿತ ಮೇಡಮ್, ನಾವು ತಮ್ಮ ಒಂದು ಸಂಸ್ಥೆಯಿಂದ ನನಗೊಂದು ಆಯ್ಕೆ ಆಗಿರೋ ಬಗ್ಗೆ ಒಂದು ಲೆಟರ್ ಕಳಿಸಿ, ನಮ್ಮ ಇಲ್ಲಿಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಾನು ಖಂಡಿತ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದಾಗ ಅವರು ಸಡನ್ಲಿ ಅವರು ಸೆಲೆಕ್ಷನ್ ಆಯ್ಕೆ ಪತ್ರವನ್ನು ಕಳಿಸಿದ್ರು. ಆ ಪತ್ರ ತೆಗೆದುಕೊಂಡು ನಮ್ಮ ಹಿರಿಯ ಆಫೀಸರ್ ಹತ್ರ ಹೋಗಿ, ಸರ್ ಹಿಂಗೆ ಒಂದು ಡಾಕ್ಟರೇಟ್ಗೆ ಕರೆದಿದ್ದಾರೆ ಚೆನ್ನೈ ಯೂನಿವರ್ಸಿಟಿಯಿಂದ, ತಾವು ಹೋಗ್ಲಿಕ್ಕೆ ತಾವು ಅನುಮತಿ ಕೊಡ್ತೀರಾ? ಇಷ್ಟೊಂದು ಖುಷಿಯಾದ್ರು, ಗೌರವ ಡಾಕ್ಟರೇಟು ನಿಮ್ಗೆ ಸಿಗ್ತಾ ಇದೆಯಾ? ನನ್ನ ಇಲಾಖೆ ನನ್ನ ವ್ಯಾಪ್ತಿಲಿ ಬರ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಸಿಗ್ತಾ ಇದೆ. ಖಂಡಿತ ನಿಮ್ಗೆ ಅಂಥ ಒತ್ತಡ ಇಲ್ಲ, ಯಾವುದೇ ರೀತಿ ಬಂದೋಬಸ್ತಿರಲಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಾ, ಶುಭವಾಗಲಿ ಅಂತ ನಮ್ಮ ಹಿರಿಯ ಅಧಿಕಾರಿಗಳು, ಕಮಿಷನರ್ ಮೇಡಮ್ ಆಗಿರ್ಬೋದು, DCP ಆಗಿರ್ಬೋದು, DCP ಸಾಹೇಬ್ರುಗಳಾಗಿರ್ಬೋದು, ಮತ್ತೆ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು ಎಲ್ಲರ ಒಂದು ಸಹಕಾರ ಕಂಡು ಆ ಸಹಕಾರ ಕೊಟ್ಟಿದ್ದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಹೋದಿ. ಅದ್ಭುತವಾದ ಕಾರ್ಯಕ್ರಮ, ನನ್ನ ಜೀವನದಲ್ಲಿ ನಾನು ಕಂಡಂಥ ಒಂದು ಗೌರವಯುತವಾದ, ಬಹಳ ಅರ್ಥಗರ್ಭಿತವಾದ ಆ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಒಂದು VIPs ಗಳು ನೋಡ್ತಾ, ಅಂತ VIPs ಎದುರುಗಡೆ ಡಾಕ್ಟರೇಟ್ ಪಡ್ಕೊಂಡಿದ್ನಲ್ಲ, ಜೀವನ ಒಂದು ಸಾರ್ಥಕ ಆಗ್ತೇನು.
0: ಖಂಡಿತ ಖಂಡಿತ,
1: ಇಲಾಖೆಗೆ ಒಂದು ಗೌರವ ತಂದ್ಕೊಟ್ಟೇನು ಅನಿಸ್ತೈತಿ.
0: ಸರಿ, ಖಂಡಿತವಾಗ್ಲೂ ನಮ್ಮ ಜೀವಮಾನದಲ್ಲಿ ನಾವು ಅನಿರೀಕ್ಷಿತವಾಗಿ ಸಿಕ್ಕಂತಹ ಸನ್ಮಾನಗಳು, ಗೌರವಗಳು ಬಹಳ ಖುಷಿ ಕೊಡುತ್ತೆ. ಹಾಗೆಯೇ ನಮ್ಮ ನಾವು ಪಟ್ಟಂತಹ ಪರಿಶ್ರಮಗಳಿಗೂ ಕೂಡ ಪ್ರತಿಫಲ ಸಿಗುತ್ತೆ. ಇವೆರಡು ಸಿಕ್ಕಾಗಲೂ ಕೂಡ ಭಾಳ ಸಂತೋಷ ಆಗುತ್ತೆ ಸರ್. ಅದು ತಮಗೆ ಎರಡೂ ಕೂಡ ಸಿಕ್ಕಿದೆ, ನಮಗೆ ಭಾಳ ಸಂತೋಷ ಆಗುತ್ತೆ. ತಾವು ನಮ್ಮ ಹಳೆ ಮೈಸೂರಿನ ಭಾಗದಲ್ಲಿ ಈ ಕ್ರೀಡಾಕ್ಷೇತ್ರದಲ್ಲಿ ಮೊದಲೇ ಡಾಕ್ಟರೇಟ್ ಪದವಿ ಪಡ್ಕೊಂಡವರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ ಸರ್. ಸರ್, ತಮ್ಮ ಮುಂದಿನ ಗುರಿ ಬಗ್ಗೆ
1: ನಾನು ಮೊದಲೇ ಹೇಳಿದೆ, ಈಗ ಕ್ರೀಡಾಕ್ಷೇತ್ರದಲ್ಲಿ ನಾನು ಫೀಲ್ಡಿಲ್ಲ ಇರೋದ್ರಿಂದ ಬಹಳಷ್ಟು

0: ಎತ್ತಿಡಿಬೇಕು, ಭಾರತ ಬಾವುಟನ್ನು ಎತ್ತಿಡಿಬೇಕಾದ್ರೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಕೂಡ ತೋರಿಸ್ಬೇಕು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ. ಅಂದರೆ ಅಷ್ಟು ವಿಶ್ವ ಮಟ್ಟದಲ್ಲಿ ನಾವು ಪ್ರಿಪೇರ್ ಪಾರ್ಟಿಸಿಪೇಟ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳ ಒಂದು ಪರಿಶ್ರಮ ಬೇಕಾಗುತ್ತೆ. ಆ ಒಂದು ಪರಿಶ್ರಮಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಸ್ನೇಹಿತರು ಮತ್ತು ನನ್ನ ಇಲಾಖೆ ಯಾವ ಥರ ಸಹಕಾರ ಕೊಡುತ್ತೆ ಅದು ಮುಂದಿನ ನಿರ್ಧಾರ ಆಗುತ್ತೆ.
1: ಸರ್, ಖಂಡಿತ ಆಸೆ ಅಂತೂ ಇದೆ ಭಾರತದ ಭೂಪಟದಲ್ಲಿ, ಅದು ನಮ್ಮ ಬಾವುಟವನ್ನು ಎತ್ತಿ ಹಿಡಿಬೇಕು, ವಿಶ್ವ ಅದನ್ನು ಗುರುತಿಸಬೇಕು, ಆ ಗುರುತಿಸುವಿಕೆಗೆ ನನಗೆ ತೃಪ್ತಿ ಸಿಗಬೇಕು ಅನ್ನೋ ಒಂದು ಆಲೋಚನೆಗಳಿದೆಯಲ್ಲ. ಖಂಡಿತ ಇಷ್ಟು ದಿನ ನೀವು ಪ್ರಯತ್ನ ಮಾಡಿದಿರಿ, ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ. ಈ ಪ್ರಯತ್ನಕ್ಕೂ ಈ ನಿಮ್ಮ ಆಲೋಚನೆಗೂ ಖಂಡಿತವಾಗಲೂ ಒಂದು ಗುರಿ ತಲುಪ್ತೀರಿ ಅಂತ ನಾನು ಭಾವಿಸ್ಕೊಳ್ತೀನಿ. ಸರ್, ಕೊನೆಯದಾಗಿ ನಮ್ಮ ಕೇಳುವರಿಗೆ ಮತ್ತು ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಸರ್, ಇಂದಿನ ಯುಗ ಮೊಬೈಲ್ ಯುಗ, ವಿದ್ಯಾರ್ಥಿಗಳೇ ಆಗ್ಬೋದು, ಕ್ರೀಡಾಪಟುಗಳೇ ಆಗ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಈಗ ಉದಾಹರಣೆಗೆ ವಿದ್ಯಾರ್ಥಿಗಳು ಅಂತ ಬಂದಾಗ ಅದರಲ್ಲಿ ಪಾರ್ಟ್ ಆಫ್ ಸ್ಟೂಡೆಂಟ್ಗಳು, ಸ್ಟೂಡೆಂಟು ಮತ್ತು ಕ್ರೀಡಾಪಟುಗಳಿರ್ತಾರೆ. ಸ್ಕೂಲು ಕಾಲೇಜ್ಗಳಲ್ಲಿ ಮೊಬೈಲ್ ನಿಷೇಧ ಅಂತ ಆಡಳಿತ ಮಂಡಳಿಯವರು ಕೂಡ ನಿಷೇಧ ಮಾಡಿದರೂ ಕೂಡ ಹೇಗಾದರೂ ಮಾಡಿ ಮೊಬೈಲ್ ಯೂಸ್ ಮಾಡತಕ್ಕಂಥದ್ದು, ಮತ್ತು ಮೊಬೈಲ್ಗೆ ಜಾಸ್ತಿ ಅಡಾಪ್ಟ್ ಆಗಿರ್ತಕ್ಕಂಥದ್ದು, ಆ ಮೊಬೈಲಿಗೆ ಬರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಆಕರ್ಷಣೆ ಒಳಗಾಗಿರ್ತಕ್ಕಂಥದ್ದು. ಒಬ್ಬ ಕ್ರೀಡಾಪಟುಗಳು ಕೂಡ ಅಷ್ಟೇ, ಈಗ ಪ್ರಾಕ್ಟೀಸ್ ಮಾಡ್ತಾಯಿರ್ತಾರೆ ಮೊಬೈಲ್ ನೋಡ್ತಾಯಿರ್ತಾರೆ, ಪ್ರಾಕ್ಟೀಸ್ ಮುಗಿದ್ಮೇಲಾದರೂ ಮೊಬೈಲ್ ನೋಡ್ತಾಯಿರ್ತಾರೆ, ಜಾಸ್ತಿ ಕೂಡ ಮೊಬೈಲಿಗೆ ಅಡಾಪ್ಟ್ ಆಗಿಬಿಡ್ತಾರೆ. ಈ ಒಂದು ಯುಗದಲ್ಲಿ ವಿದ್ಯಾರ್ಥಿಗಳಿಗಾಗ್ಬೋದು ಕ್ರೀಡಾಪಟುಗಳಿಗಾಗ್ಬೋದು ಜಾಸ್ತಿ ಮೊಬೈಲಿಂದ ಹೊರತುಪಡಿಸಿ ಯಾವುದೋ ವ್ಯಕ್ತಿ ಜೀವನದಲ್ಲಿ ಏನಾದರೂ ಒಂದು ಗುರಿಯನ್ನು ತಲುಪಬೇಕಾದ್ರೆ ಆ ಮೊಬೈಲಿಂದ ಬಹುತೇಕ ಅದರಲ್ಲಿ ಪಾಸಿಟಿವ್ ಎಷ್ಟಿದೆ ನೆಗೆಟಿವ್ ತುಂಬ ಅಷ್ಟಾಗಿದೆ. ಪ್ರತಿಯೊಬ್ಬ ಮನುಷ್ಯ ನೆಗೆಟಿವ್ ಜಾಸ್ತಿ ಆಕರ್ಷಣೆ ಒಳಗಾಗ್ತಾನೆ, ಪಾಸಿಟಿವ್ಗೆ ಆಕರ್ಷಣೆ ಆಗೋದು ತುಂಬ ಕಡಿಮೆ. ಹಾಗೆ ಮೊಬೈಲಿಂದ ಸ್ವಲ್ಪ ದೂರ ಇಟ್ಟು ತಾವು ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬೇಕು, ಆ ಗುರಿನ ಅದ್ರ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು, ನಿರಂತರವಾಗಿ ಅವರು ಪರಿಶ್ರಮ ಪಡಬೇಕು. ಮತ್ತು ಒಂದು ವ್ಯಕ್ತಿ ಗುರಿ ಇಟ್ಕೊಂಡಾಗ ಗುರಿ ತೋರಿಸುವಂಥ ಗುರುನು ಕೂಡ ಇರಬೇಕು, ಮತ್ತು ನಿರಂತರ ಒಂದು ಪರಿಶ್ರಮನೂ ಇರಬೇಕು. ಆ ಒಂದು ನಿರಂತರ ಪರಿಶ್ರಮ ಗುರಿ ತೋರಿಸುವಂಥ ಗುರು ಇದ್ದಾಗ ಜೀವನದಲ್ಲಿ ಇಂದಲ್ಲ ನಾಳೆ ಫಲ ಸಿಕ್ಕೇ ಸಿಗುತ್ತೆ. ಸಾಹಿತ್ಯ ದೇವೇಂದ್ರ ಮಾಧವ ಸಾಹೇಬರು ಒಂದು, ನಾನು ಅಷ್ಟೇ ಅನೇಕ ಸಾರಿ ನಾವು ಕೆಲವು ಸಾಹಿತ್ಯ ಕೃತಿ ಓದಿದ ಸಂದರ್ಭದಲ್ಲಿ ದೇವೇಂದ್ರ ಮಾಧವ ಸಾಹೇಬರು ಒಂದು ಮಾತು ಹೇಳಿದರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಟ್ಟು ಕೊಡುತ್ತಂತ. ಬಹುಶಃ ಅಂಥ ಒಂದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನಿರಂತರವಾದ ಒಂದು ಪರಿಶ್ರಮ ಇದ್ದರೆ ಇಂದಲ್ಲ ನಾಳೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದು ಕೇಳುಗರಿಗೆ ಮತ್ತು ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ನಾವೊಂದು ಸಂದೇಶ ಕೊಡೋದು ನನಗೆ ಒಂದು ನನ್ನ ಒಂದು ಕೋರಿಕೆ. ನಿರಂತರವಾದ ಪರಿಶ್ರಮ ಇರಲಿ, ಸೋಲು ಗೆಲುಗಳನ್ನು ಸಮಾನವಾಗಿ ಸ್ವೀಕರಿಸಿ ನೀವು ಕಂಟಿನ್ಯೂಟಿಗೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್.
1: ಎಸ್ ಸರ್, ಖಂಡಿತ ಸರ್, ಖಂಡಿತ ಬಹಳ ಸಂತೋಷ ತಾವು ಒಂದು ಮಾತನ್ನು ಹೇಳಿದರೆ. ಎಲ್ಲರ ಹತ್ರ ಸಾಮರ್ಥ್ಯ ಇರುತ್ತೆ, ಆದರೆ ಇವತ್ತಿನ ದಿನಮಾನಗಳಲ್ಲಿ ಅವರನ್ನು ಡಿಸ್ಟ್ರಾಕ್ಷನ್ ಮಾಡ್ತಾರೋ ಅಥವಾ ವಿಚಲಿತ ಚಂಚಲತೆಗೊಳಿಸ್ತಾರೋಂಥದ್ದು ಮೊಬೈಲು. ಆ ಮೊಬೈಲನ್ನು ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಸೊ ಮಿತವಾಗಿ ಬಳಸಿ, ಉಳಿದಂಥ ಸಮಯವನ್ನು ಈ ಬೇರೆ ಬೇರೆ ನಿಮ್ಮ ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳಿ. ನಿಮಗೆ ಯಾವ ಕ್ಷೇತ್ರ ಇಷ್ಟನೋ ಆ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಳಿ. ಪರಿಶ್ರಮ ಪಡೋದ್ರ ಮೂಲಕ ಖಂಡಿತವಾಗಲೂ ನಿಮ್ಮ ಗುರಿಯನ್ನು ಸಾಧಿಸ್ಬೋದು ಅನ್ನೋ ಒಂದು ಸಂದೇಶವನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ಈ ಎಲ್ಲ ಅನುಭವಗಳ ಜೊತೆ ಖಂಡಿತವಾಗಲೂ ನಮ್ಮ ಯುವಕರಿಗೆ ಒಂದು ಪ್ರೇರಣೆಯನ್ನು ನೀಡಿದಿರಿ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
1: ಶ್ರೋತೃಗಳು, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಪ್ರತಿಭಾ ವಿಲಾಸ ಕಾರ್ಯಕ್ರಮದಲ್ಲಿ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಗೌರವ ಡಾಕ್ಟರೇಟ್ ಪಡೆದಂತಹ ನಮ್ಮ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಹಾಗೂ ನಮ್ಮ ವನಸಿರಿನಾಡಿನ ಪ್ರತಿಭೆಯಾದ MD ನಾಗೇಂದ್ರರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ಚಿಂತನ ಧಾರೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೆಳಗರೆ, ಈ ದಿನದ ವಿಷಯ ಬದುಕಿನ ತಿರುಳು. ಆತ್ಮೀಯರೇ, ದೇವನಿರ್ಮಿತ ಈ ಜಗತ್ತಿನಲ್ಲಿ ಮಾನವನಿಗೆ ವಿಶೇಷ ಗೌರವವಿದೆ. ಅದಕ್ಕೆ ಕಾರಣ ಅವನ ಬದುಕಿನ ರೀತಿ, ವಿಶೇಷ ಜ್ಞಾನ ಕೂಡ. ಮನುಷ್ಯನ ಮನಸ್ಸೇ ಅವನ ಗೌರವಕ್ಕೆ ಕಾರಣವಾಗಿದೆ. ದೇವರು ನಾಚುವ ರೀತಿಯಲ್ಲಿ ಹೊಸದೊಂದು ಜಗತ್ತನ್ನು ನಿರ್ಮಿಸುವಂತಹ ಸಾಹಸದಲ್ಲಿ ತೊಡಗಿದ್ದಾನೆ. ಸೃಷ್ಟಿಗೆ ಪ್ರತಿಸೃಷ್ಟಿಯನ್ನು ಮಾಡುವಲ್ಲಿ ತನ್ನ ಜಾಣ್ಮೆಯನ್ನು ಮೆರೆದಿದ್ದಾನೆ. ಭೌತಿಕವಾಗಿ ವೈಜ್ಞಾನಿಕವಾಗಿ ಹೆಮ್ಮರವಾಗಿ ಬೆಳೆದಿದ್ದಾನೆ. ಇವನ ಸಾಧನೆಗಳು ಆಕಾಶದೆತ್ತರವಾಗಿ ಬೆಳೆದು ದೇವರೇ ಹೌಹಾರುವಂತಾಗಿದೆ ಆಧುನಿಕ ಮಾನವನ ಈ ಜಗತ್ತು. ಭೌತಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಬೆಳೆಯುವುದು ಬದುಕಿನ ತಿರುಳಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಬೇಕಾದದ್ದು, ಆಧ್ಯಾತ್ಮಿಕವಾಗಿ ಸಾಧಿಸಬೇಕಾದದ್ದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿದೆ. ಅಧ್ಯಾತ್ಮವಿಲ್ಲದ ಮಾನವನ ಬದುಕಿನ ತಿರುಳು ಜನನದಿಂದ ಮರಣದವರೆಗಿನ ಬರೀ ಪಯಣವಾಗುತ್ತದೆ. ಮಾನವ ಸಾರ್ಥಕತೆ ಅಡಗಿರುವುದೇ ಅಧ್ಯಾತ್ಮದಲ್ಲಿ. ಸಾವಿಲ್ಲದ ಬದುಕೇ ನಿಜವಾದ ಸಾರ್ಥಕ ಬದುಕು. ಅಂತಹ ಸಾರ್ಥಕ ಬದುಕಿನ ಮಹಾಮಾರ್ಗವನ್ನು ಅನುಕ್ರಮಿಸಬೇಕಾದದ್ದು ನಮ್ಮ ಅವಶ್ಯಕತೆಯಾಗಬೇಕು. ಪ್ರಾಣಿಗಳಂತೆ ಹುಟ್ಟಿ ಪ್ರಾಣಿಗಳಂತೆ ತಿಂದುಂಡು ತೇಗಿ ಕೊನೆಗೊಂದು ದಿನ ಸಾವಿನಲ್ಲಿ ಅಂತ್ಯವಾಗುವುದು ಸರಿಯಲ್ಲ. ಮಾನವನಿಗೂ ಪ್ರಾಣಿಗೂ ಅಂತರವಿಲ್ಲದಂತಾಗುತ್ತದೆ. ವಿಶೇಷವಾದಂತಹ ಪ್ರಾಣಿಯಾದ ಮಾನವನು ತನ್ನ ಬದುಕನ್ನು ಕೂಡ ವಿಶೇಷವಾಗಿ ಬಾಳಬೇಕಾಗಿದೆ. ಅದನ್ನೇ DVG ಗುಂಡಪ್ಪನವರು ತಮ್ಮ ಕಗ್ಗದಲ್ಲಿ ಹೇಳಿರುವಂತಹದ್ದು. ಬೆಟ್ಟದಡಿಯಲ್ಲಿ ಹುಲ್ಲಿನಂತೆ ಬೆಳೆದು ಹಸುವಿಗೆ ಆಹಾರವಾಗಿ, ಮಾನವನಿಗೆ ಶಕ್ತಿದಾಯಕ ಅಮೃತವಾಗಿ ಬಾಳುವ ಚಿಗುರು ಹುಲ್ಲಿನಂತೆ ನಮ್ಮ ಬದುಕು ಸಾಗಬೇಕು. ಮನೆಯಂಗಳದಲ್ಲಿ ಬೆಳೆದ ಮಲ್ಲಿಗೆಯ ಕಂಟಿಯಲ್ಲಿ ಅರಳಿದ ಮಲ್ಲಿಗೆಯಂತೆ ನಮ್ಮ ಬದುಕು ಘಮಘಮಿಸುವಂತಿರಬೇಕು. ಎಲ್ಲರ ಮನವನ್ನು ಆಕರ್ಷಿಸುವಂತೆ ನಮ್ಮ ವ್ಯಕ್ತಿತ್ವವನ್ನು ಶುಭ್ರವಾಗಿಸಿಕೊಳ್ಳಬೇಕು. ಗುಡುಗು ಸಿಡಿಲು ಮಳೆಗಾಳಿಗೆ ಬೆಚ್ಚದೆ ಬೆವರದೆ ನಿರ್ಭೀತ ನಡೆ ನಮ್ಮದಾಗಬೇಕು. ಬೆಲ್ಲ ಸಕ್ಕರೆಯಂತೆ ಸರ್ವರಿಗೂ ಬೇಕಾಗಿ ದೀನರಿಗೆ ದುರ್ಬಲರಿಗೆ ದಿವ್ಯ ಶಕ್ತಿಯಾಗುವ ನಮ್ಮ ಜೀವನ ಕ್ರಮ ಸಾಗಬೇಕು. ಅದರಂತೆ ಎಲ್ಲರೊಳಗೊಂದಾಗುವ ಸಮನ್ವಯ ಸಮತಾಭಾವ ನಮ್ಮಲ್ಲಿ ಮೈಗೂಡಬೇಕು. ಅಂದಾಗ ಮಾತ್ರ ಮಾನವನ ಬದುಕು ಸುಂದರವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದನ್ನು DV ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಾಗೆ ಬಸವಣ್ಣನವರು ಕೂಡ ಹೇಳ್ತಾರೆ, ಕಾಡಿನಲ್ಲಿ ಓಡಾಡುವ ಹುಲು ಪ್ರಾಣಿ ಮೊಲವು ಸತ್ತಾಗಲೂ ತಾನು ಇನ್ನೊಬ್ಬರಿಗೆ ಆಹಾರವಾಗುವ ಬಗ್ಗೆ ನಿಜವಾಗಿಯೂ ಮೆಚ್ಚುವಂತಹದ್ದು. ನೆಲವನ್ನು ಆಳುವ ಭೂಪತಿಯು ಸತ್ತಾಗ ಅವನ ಹೆಣವನ್ನು ಕಡಿಮೆ ಹಣಕ್ಕೆ ಮಾರಲು ಹೊರಟರೆ ಯಾರು ಆ ಹೆಣವನ್ನು ಕೊಂಡುಕೊಳ್ಳುವುದಿಲ್ಲ. ಅಂದರೆ ಬದುಕಿನ ತಿರುಳು ಇರುವ ಉಸಿರಿನ ಮೇಲೆ ನಿಂತಿದೆ. ಈ ನರನ ಬಾಳು ಮೊಲಕ್ಕಿಂತಲೂ ಕೀಳಾಗಿದೆ. ಅಂದರೆ ಇಂತಹ ಬದುಕನ್ನು ಉಸಿರು ಬಸಿರು ಬಿಟ್ಟು ಹೋಗುವ ಮೊದಲು ಬದುಕಿನ ತಿರುಳು ನಮಗೆ ಗೊತ್ತಾಗಬೇಕು ಎಂಬುದಾಗಿ ಬಸವಣ್ಣನವರು ಹೇಳ್ತಾರೆ. ಈ ಜಗತ್ತಿನಲ್ಲಿ ನಾವು ಹುಟ್ಟಿದ ಮೇಲೆ ಸಾಯುವವರೆಗೂ ಜೀವನವನ್ನು ಅನುಭವಿಸಲೇಬೇಕು. ಹೀಗೆ ಹುಟ್ಟುವ ಮತ್ತು ಸಾಯುವ ನಡುವಿನ ನಮ್ಮ ಬದುಕಿನ ನಿರ್ದೇಶಕ ಯಾರು? ಅವನಿಗೂ ನಮ್ಮ ಬಾಳಿಗೂ ಇರುವ ನಂಟೇನು? ಅದನ್ನು ನಾವು ಯಾವ ಮಾರ್ಗದ ಮೂಲಕ ತಿಳಿಯಬೇಕು ಎಂಬುದನ್ನು ಕಲಿಯಬೇಕಿದೆ. ಈ ವಿಶ್ವದಲ್ಲಿ ನಮ್ಮ ಆಲೋಚನೆಗೆ ಮೀರಿದ ವಿಷಯಗಳುಂಟೆ ಎಂಬ ತೊಳಲಾಟದಲ್ಲಿ ಬೀಳುವುದಕ್ಕಿಂತ ಅಂತಹದ್ದು ಯಾವುದು ಎಂಬ ವಿಷಯವೇ ಮುಖ್ಯವಾಗಿ ದಿನನಿತ್ಯವೂ ಜ್ಞಾನದಾಹವನ್ನು ಜ್ಞಾನೇಂದ್ರಿಯಗಳ ಮೂಲಕ ಕಲಿಯಬೇಕಾಗಿದೆ. ನದಿಗಳಂತೆ ಹರಿದು ಬಾಳಿನಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಪರಿಹರಿಸಿಕೊಂಡು ಸ್ವಚ್ಛವಾಗಿ ತಿಳಿ ತಿಳಿಯಾಗಿ ಬಾಳಬೇಕು. ಮಾಮರದಲ್ಲಿ ಕೂಗುವ ಕೋಗಿಲೆಯಂತೆ ನಾವು ಈ ಪ್ರಕೃತಿಯನ್ನು ನೋಡಿ ಹಾಡುವ ಮೂಲಕ ನಾವು ಇರುವ ಈ ಲೋಕವನ್ನು ಗಂಧರ್ವ ಲೋಕವನ್ನಾಗಿ ಮಾಡುವುದಾಗಬೇಕು. ಅಂತಹ ಸುಮಧುರವಾದಂತಹ ಪ್ರಿಯವಾದಂತಹ ಮಾತುಗಳನ್ನು ಹಾಡುವ ಬದುಕು ನಮ್ಮದಾಗಬೇಕು. ಹುಲ್ಲನ್ನು ಹೊಂಡು ಅಮೃತವನ್ನು ಕೊಡುವ ಪುಣ್ಯಕೋಟೆಯಂತೆ ನಮ್ಮ ಜೀವನ ಅಮೃತ ತತ್ವದೆಡೆಗೆ ಸಾಗಬೇಕಾಗಿದೆ. ನೆಲದ ಮರೆಯ ನಿಧಿಯನ್ನು ಹೀರಿಕೊಂಡು ರೆಂಬೆ ಕೊಂಬೆಗಳ ತುಂಬೆಲ್ಲ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡುವ ಮಾವಿನ ಮರದಂತೆ ನಮ್ಮ ಬದುಕು ಮಧುರವಾಗಬೇಕು. ಈ ಜಗತ್ತಿನಲ್ಲಿ ನಾವು ನೋಡಿದ್ದು ಕೇಳಿದ್ದು ಮಾಡಿದ್ದು ಎಲ್ಲವೂ ನಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತದೆ. ಮನಸ್ಸಿನ ಮೇಲೆ ಅಗಾಧವಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದುದರಿಂದ ನಾವು ನೋಡುವಾಗ ಕೇಳುವಾಗ ಏನೇ ಮಾಡುವಾಗ ತುಂಬ ಜಾಗೃತವಾಗಿರಬೇಕು. ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಬದುಕು ಸ್ವಚ್ಛವಾಗುತ್ತದೆ. ಮನಸ್ಸು ಮಲಿನವಾಗಿದ್ದರೆ ಬದುಕು ಮಲಿನವಾಗುತ್ತದೆ. ಈ ಮನಸ್ಸೇ ನಮ್ಮ ಬದುಕನ್ನು ರೂಪಿಸುತ್ತದೆ. ಮನಸ್ಸು ಸಿರಿವಂತವಾದರೆ ಸುಂದರವಾದರೆ ತಕ್ಷಣ ಬದುಕು ಸಿರಿತನದೊಂದಿಗೆ ಸುಂದರವಾಗಿಯೂ ಕಾಣುತ್ತದೆ. ಸುಖ ದುಃಖ ಸೋಲು ಗೆಲುವು ಬಂಧ ಮೋಕ್ಷ ಎಲ್ಲದಕ್ಕೂ ಈ ಮನಸ್ಸೇ ಕಾರಣ. ಆದುದರಿಂದ ನಮ್ಮ ಬದುಕಿನ ಗುರಿ ಗಮ್ಯ ಸ್ಪಷ್ಟವಾಗಬೇಕು.

ಆಗ ನಮ್ಮ ಮನಸ್ಸು ಅದೇ ದಿಕ್ಕಿನಲ್ಲಿ ಸಾಗುತ್ತದೆ, ಅದನ್ನೇ ಸಾಧಿಸುತ್ತದೆ. ಹಾಗಾಗಿ ಸಮುದಾಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಮನಸ್ಸು ಹೂವಿನಂತೆ ಅರಳಲು ಪ್ರಾರಂಭವಾಗುತ್ತದೆಯೋ ಆ ಕ್ಷಣವೇ ನಮ್ಮ ಬಾಳು ಶಿವನೊಲುಮೆಯ ಬಾಳಾಗುತ್ತದೆ. ಹೂವಿನ ಸಸಿಯ ರೆಂಬೆ ಕೊಂಬೆಗಳು, ಅದರೊಳಗಿನ ಚಿಗುರುಗಳು, ಹಸಿರಿನಿಂದ ಕಂಗೊಳಿಸುವ ಎಲೆಗಳು ಎಲ್ಲವೂ ಕೂಡಿ ಕಾರ್ಯೋನ್ಮುಖವಾದಾಗ ಮಾತ್ರ ಒಂದು ಸುಂದರವಾದಂತಹ ಹೂವು ಈ ಪರಿಸರದಲ್ಲಿ ಅರಳಲು ಸಾಧ್ಯವಾಗುತ್ತದೆ. ಅದರಂತೆ ಮಾನವನು ಸಹಿತ ತನ್ನೆಲ್ಲ ಕಿವಿ, ಕಣ್ಣು, ಮೂಗು, ನಾಲಿಗೆ ಹಾಗೂ ಚರ್ಮಗಳಂತಹ ಇಂದ್ರಿಯಗಳನ್ನು ಸತ್ಪಥದಲ್ಲಿ ಬಳಸಿಕೊಳ್ಳಬೇಕು. ಆ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಬದಲಾಗಿ ಗಾಳಿಗಿಟ್ಟ ದೀಪದಂತೆ ನಮ್ಮ ಮನಸ್ಸನ್ನು ಹರಿಬಿಟ್ಟರೆ ಹರಿಗೋಲಿಲ್ಲದ ಹಡಗಿನಂತಾಗುತ್ತದೆ ಈ ನಮ್ಮ ಬದುಕು. ಆದ್ದರಿಂದ ಈ ಬದುಕಿನ ತಿರುಳನ್ನು ಅರಿತು ನಾವು ಬಾಳಿದಾಗ ಉತ್ತಮ ವ್ಯಕ್ತಿಯಾಗಿ ಸಮುದಾಯದಲ್ಲಿ ಹೊರಹೊಮ್ಮಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.

0: ಜೀವನ ಪಾಠಶಾಲೆ ಜಗತ್ತೇ ಒಂದು ಶಾಲೆ ಪ್ರಕೃತಿಯೇ ನಮ್ಮ ಗುರು ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ JSS ರೇಡಿಯೋ 91.2 FM ಕಂಪನಾಂಕದಲ್ಲಿ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಹೆಣ್ಣು ಸಂಸಾರದ ಕಣ್ಣು. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ನಮಸ್ಕಾರ.
0: ಈ ಜೀವನ ಪಾಠಶಾಲೆಯಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ಮಾತನಾಡ್ತಾ ಇದೀವಿ ಮೇಡಮ್. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ನಮ್ಮ ಹಿಂದಿನ ಮಾತು ಇದು. ಸೊ ಈ ಮಾತನ್ನ ತಾವು ಹೇಗೆ ಅರ್ಥೈಸ್ತೀರಿ?
1: ನೋಡಿ, ಹೆಣ್ಣು ಸಂಸಾರದ ಕಣ್ಣು ಅನ್ನೋದು ಎಷ್ಟು ಸುಂದರವಾದ ವಾಕ್ಯ. ಅದು ಯಾರಿಗಾರು ತಟ್ಟುತ್ತೆ, ಹೃದಯ ತಟ್ಟುವಂತ ಮಾತದು. ಯಾವುದೇ ಮಗು ಹೆಣ್ಮಗು ಮದುವೆಯಾಗಿ ಮನೆಗೆ ಬಂದಾಗ ಆ ಅತ್ತೆ ಮನೆಯವರು, ನೀನು ಈ ಮನೆ ಬೆಳಕಮ್ಮ, ಬೆಳಕಾಗಿ ಬಂದಿದೀಯಾ, ಕಣ್ಣಾಗಿ ಬಂದಿದೀಯಾ, ಬಲಗಾಲಿಟ್ಟು ಒಳಗ್ ಬಾ ಅಂತ ಹೇಳಿದ್ರೆ ಸಾಕು, ಅವಳಿಗೆ ಹೆಮ್ಮೆ ಖುಷಿಯ ಜೊತೆಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಓ, ನಾನು ಈ ಮನೆ ಬೆಳಗಕ್ ಬಂದಿದ್ದೀನಿ ಅಂತ ಇವರೆಲ್ಲ ನಂಬಿದಾರೆ, ನಾ ಬೆಳಗ್ಬೇಕು ಅಂತ. ಕಣ್ಣು ಅಂದ್ರೆ ಬೆಳಕು ಅಂತಾನೆ. ಸೊ ಆ ಬೆಳಕು ಎಲ್ಲರ ಮೇಲೂ, ಆ ಮನೆಯಲ್ಲಿ ಇರುವ ಎಲ್ಲ ಸದಸ್ಯರ ಮೇಲೂ ಬೀಳ್ಬೇಕು. ಅವ್ರನ್ನೆಲ್ಲ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ. ನಂಗೆ ಎಷ್ಟು ವಹಿಸ್ತಾ ಇದ್ದಾರೆ ಅವತ್ತೇ ಅವಳು ಅರ್ಥ ಮಾಡ್ಕೊಂತಾಳೆ. ಓ, ನನ್ನ ಇವರೆಲ್ಲ ನಂಬಿದಾರೆ, ನಾನು ಇವ್ರಿಗೆ ತಕ್ಕಂತೆ ಬೆಳಕನ್ನು ಕೊಡಬೇಕು, ಈ ಮನೆಯನ್ನ ಬೆಳಗ್ಬೇಕು ಅಂತ. ಅಷ್ಟು ಸಂತೋಷ ಆಗುತ್ತೆ.
0: ಅಂದ್ರೆ ಈ ತಾವು ಬಹಳ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ. ಹೆಣ್ಣು ಮನೆಗೆ ಬಲಗಾಲಿಟ್ಟು ಬರ್ತಿದ್ದಂಗೆನೆ ಆ ಮನೆ ಅವಳನ್ನ ಸ್ವಾಗತ ಮಾಡುತ್ತೆ. ಈ ಮನೆಯ ಬೆಳಕಾಗಿ ನೀ ಬರ್ತಿದೀಯ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳುತ್ತೆ. ತಾವು ಹೇಳಿದ್ರಿ ಬಲಗಾಲಿಟ್ಟು ಒಳಗೆ ಬರ್ತಾಳೆ. ಯಾರೇ ಒಂದು ಹೆಣ್ಣಾದ್ರೂ ಅವಳು ಸೊಸೆಯಾಗಿನೇ ಮನೆಗೆ ಆರಂಭಿಸ್ತಾಳೆ, ನಂತರ ತಾಯಿ ಆಗ್ತಾಳೆ, ಎಲ್ಲಾ ಜವಾಬ್ದಾರಿಯನ್ನ ಪೂರೈಸ್ತಾಳೆ. ಮಕ್ಕಳಿಗೆ ತಾಯಿಯಾದ್ರೆ ಗಂಡನಿಗೆ ಹೆಂಡತಿಯಾಗಿ ಸಂಸಾರದ ನೌಕೆಯನ್ನ ಸಾಗಿಸ್ತಾಳೆ. ಇಂಥ ಸಂದರ್ಭದಲ್ಲಿ ಒಂದು ಸಂಸಾರ ಒಂದು ಸಾಮರಸ್ಯಯುಕ್ತವಾಗಬೇಕು ಅಂದ್ರೆ, ಸಾಮರಸ್ಯಯುಕ್ತ ಸಂಸಾರ ಆಗ್ಬೇಕು ಅಂದ್ರೆ ಅವಳ ಪಾತ್ರ ಎಷ್ಟಿರುತ್ತೆ?
1: ಅವಳು ಒಂದು ಹೊಂದಿಕೊಂಡು ಹೋಗುವ ಮನೋಭಾವ ಇರಲೇಬೇಕಾಗುತ್ತೆ. ನಾನು ಹೇಳ್ತೀನಿ, ಹೆಣ್ಣಿಗೆ ಯಾವಾಗ್ಲೂ ಒಂದು ಅಸ್ತ್ರ ಅಂದ್ರೆ, ಪ್ರಧಾನವಾದ ಅಸ್ತ್ರ ಅಂದ್ರೆ ತಾಳ್ಮೆ. ಯಾರಿಗೆ ತಾಳ್ಮೆ ಇರುತ್ತೆ ಅವ್ರು ಖಂಡಿತ ಜೀವನದಲ್ಲಿ ಗೆಲ್ತಾರೆ. ನೋಡಿ, ಈಗ ಗಂಡು ಮಕ್ಕಳನ್ನ ಏನ್ ಮಾಡ್ತಾರೆ, ಬೆಳೆಸುವಾಗ್ಲೇ ಒಂದು ಬೇರೆ ರೀತಿ ಬೆಳೆಸ್ಬಿಡ್ತಾರೆ ಅವ್ರನ್ನ. ನೀನು ವಂಶೋದ್ಧಾರಕ ಅನ್ನೋದು, ಅವನಿಗೆ ಬೇರೆ ರೀತಿ ಟ್ರೀಟ್ ಮಾಡೋದು, ತಾಯಿಂದಿರೋದು ಅದೊಂದು ಮಾಡ್ತಾರೆ. ಇವಾಗ ಈ ಕಾಲದಲ್ಲೂ ಸಹ ನಡೆಯುತ್ತೆ ಹಂಗೆ. ಗಂಡಿಗೆ ಮಹತ್ವ ಜಾಸ್ತಿ ಕೊಟ್ಬಿಟ್ಟು ಅವನು ನಮ್ ನೋಡ್ಕೊಳ್ಳೋನು ಅನ್ನೋದು, ಹೆಣ್ಣನ ಮನೆಯಲ್ಲೇನೆ ಭೇದ ಮಾಡಿದಾಗ ಹೆಣ್ಮಕ್ಳಿಗೆ ನಮ್ಗೇನು ಕೀಳರಿಮೆ, ಸ್ವಲ್ಪ ಕೀಳರಿಮೆಯಿಂದಲೇ ಬೆಳೀತಾರೆ. ಸ್ವಲ್ಪ ಇತ್ತೀಚೆಗೆ ಸಮವಾಗಿ ನೋಡ್ತಾರೆ ಅಂತಾನು ಹೇಳ್ಬಹುದು. ಹಿಂದಿನ ಮಟ್ಟದಲ್ಲಿ ನಮ್ಮ ಕಾಲದಲ್ಲಿ ಆ ಭೇದ ಭಾವ ಮಾಡ್ತಾ ಇದ್ರು. ಅವಾಗ ಅವಳಿಗೆ ಮೊದಲೇ ಪಾಠ ಏನು, ನೀನು ಗಂಡನ ಮನೆಗೆ ಹೋದ್ರೆ ಹೇಗಿರ್ಬೇಕು, ಹಿರಿಯರನ್ನ ಗೌರವಿಸಬೇಕು, ಎಲ್ಲಾನು ಕುಟುಂಬದ್ದೆಲ್ಲ ನೋಡ್ಕೊಳ್ಬೇಕು, ಗಂಡನ ಕಡೆ ಗಮನ ಕೊಡು, ಮಕ್ಕಳ ಗಮನ ಕೊಡು, ಹಿಂತಿರ್ಕೊಂಡು ಮಾತಾಡ್ಬೇಡ, ಅಚ್ಚುಕಟ್ಟಾಗಿ ಅಡಿಗೆ ಮಾಡು, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ರು. ಅದನ್ನ ನಿಜವಾಗ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ಬರಿ ಗೃಹಿಣಿಯಾಗಿದ್ದಾಗ ಇದು ಪಾಲಿಸ್ಕೊಂಡು ಬರಕ್ಕೆ ಸಾಧ್ಯತೆನು ಇತ್ತು. ಅವರು ಹೆಚ್ಚಿನ ಸಮಯ ಕಳಿತಿದ್ದೆ ಮನೆ. ಆದ್ರಿಂದ ಹೆಣ್ಮಕ್ಳು ಲೀಲಾಜಾಲವಾಗಿ ಅಮ್ಮ ಏನ್ ಹೇಳ್ಕೊಟ್ಲು ಪಾಲಿಸ್ಕೊಂಡು ಬರ್ತಾ ಇದ್ರು. ನೂರಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ನೋಡಿ. ಸೊ ತಾಯಿನ ನೋಡ್ಕೊಂಡು ಬೆಳೆದ ಮಗಳು, ತಾನು ಹಾಗೆ ಇರೋಣ, ನಾನು ಈ ತರ ಸಂಸಾರ ಬೆಳೆಸೋಣ ಅಂತ ಹಾಗೆ ಬರ್ತಾ ಇದ್ಲು. ಅದು ಮುಂದೆ ಬರ್ತಾ ಬರ್ತಾ ಎಜುಕೇಶನ್ ಜಾಸ್ತಿ ಆಗ್ತಾ ಇದ್ದಾಗ ಇಬ್ರು ಕೆಲ್ಸಕ್ಕೆ ಹೋಗಕ್ಕೆ ಶುರು ಆಗ್ತಾರಲ್ವಾ, ಗಂಡನೂ ದುಡಿತಾನೆ, ಹೆಂಡತಿನೂ ದುಡಿತಾಳೆ. ಆವಾಗ ಸಾಮರಸ್ಯ ನಿಜವಾಗ್ಲೂ ಬೇಕಾಗಿರೋದು. ಇಬ್ರು ದುಡ್ಕೊಂಡ್ ಬಂದಾಗ ಇಬ್ಬರಿಗೂ ಸಾಕಾಗಿರುತ್ತೆ, ಇಬ್ಬರಿಗೂ ಸುಸ್ತಾಗಿರುತ್ತೆ. ಮನೇಲಿ ಏನೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಬರ್ತದೆ, ಆ ಜಗಳ ದೊಡ್ಡ ವಿಷಯ ಆಗ್ಬಿಡುತ್ತೆ. ಅದರಿಂದ ಒಬ್ರು ತಪ್ಪ ಒಬ್ರು, ಇಲ್ಲ ಗಂಡ ತಾಳ್ಮೆ ತಗೋಬೇಕು, ಇಲ್ಲ ಹೆಂಡತಿ ತಾಳ್ಮೆ ತಗೋಬೇಕು. ಅದು ಗೊತ್ತಲ್ವಾ, ನಾವ್ ಇಲ್ಲೇ ಬದುಕ್ಬೇಕು, ಇಲ್ಲೇ ಬಾಳ್ಬೇಕು, ನಮ್ ಮುಂದೆ ಹಿರಿಯರಿದ್ದಾರೆ, ಕಣ್ಮುಂದೆ ಮಕ್ಕಳಿದ್ದಾರೆ, ಅದರಿಂದ ಅವರೆಲ್ಲರನ್ನೂ ಸುಧಾರಿಸ್ಕೊಂಡು ಅವ್ರ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಂದರೆ ಒಬ್ಬರು ತಾಳ್ಮೆ ತಗೊಂಡು ಒಬ್ಬರು ದುಡುಕದೇನೆ ಅವ್ರು ಏನು ಹೇಳ್ತಾರೆ ಕಿರಿಚಾಗ್ಲಿ ಕೂಗಾಡ್ಲಿ ಬೇರೆ ಮಾತು, ಆಮೇಲೆ ಕುಳಿತು ಚರ್ಚೆ ಮಾಡ್ಬೋದಲ್ವಾ ಏನ್ ಸಮಸ್ಯೆ ಇದೆ, ಆ ಕೋಪ ಹೋದ್ಮೇಲೆ ಬಗೆಹರಿಸ್ಕೊಳ್ಳಿ, ಎಲ್ಲಾನು ಸಮಸ್ಯೆ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇದೆ. ಅದರಿಂದ ನಾವು ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ನಮ್ಮ ಮಕ್ಕಳು ನಮ್ಗೆ ಗಮನಿಸ್ತಾ ಇದ್ದಾರೆ, ಇವತ್ತಿಂದಲ್ಲ ಸಂಸಾರ ಇವತ್ತು ಕೊನೆಯಲ್ಲ, ನಾವು ಬದುಕಿ ಬಾಳ್ಬೇಕು, ನಾವು ಏನೇನು ಆಸೆ ಇಟ್ಕೊಂಡು ಬಂದಿದೀವಲ್ಲ ಆಸೆ ಎಲ್ಲ ನೆರವೇರಿಸ್ಬೇಕಲ್ವಾ. ಸೊ ನಾವೇನು ದುಡುಕ್ತೇನೆ ಅವತ್ತೊಂದು ದಿನಕ್ಕೆ ಏನ್ ಮಾಡಬಹುದು, ನಾವು ಒಂದು ತಾಳ್ಮೆ ಅಂತ ಇಟ್ಕೊಂಡ್ಬಿಟ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ, ಆಮೇಲೆ ಸ್ವಲ್ಪ ಶಾಂತಿ ಆದ್ಮೇಲೆ ಮನಸ್ಸಿಗೆ ಕೂರ್ತು ಚರ್ಚೆ ಮಾಡಿದ್ರೆ ಎಲ್ಲಾನು ಪರಿಹಾರ ಆಗುತ್ತೆ.
0: ಒಂದು ಹೆಣ್ಣು ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅಥವಾ ಕಣ್ಮುಂದೆ ಬರೋದು ಅವಳ ತಾಳ್ಮೆ ಸಹನೆ.
1: ಖಂಡಿತ,
0: ಬಹುಶಃ ಅದೇ ಕಾರಣಕ್ಕೆ ಆಕೆಗೆ ಅಷ್ಟೊಂದು ಮಹತ್ವ ಇರೋದು, ಅಷ್ಟೊಂದು ಗೌರವ ಇರೋದು. ಸೊ ಗಂಡು ಇತ್ತೀಚೆಗೆ ಬಿಡಿ, ಆದರೆ ನಾವು ಹಿಂದಿನ ಕಾಲದಲ್ಲಿ ನಾವು ನೋಡುವಾಗ ಅವನು ದುಡ್ಕೋ ಸ್ವಭಾವ, ಕೋಪಿಷ್ಟ, ಈ ಥರ ಏನೇ ಆದ್ರೂ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಿದ್ದ ಅಷ್ಟೇ ಬಿಟ್ರೆ ಈ ನುಡಿದಂಥ ಸಂಸಾರವನ್ನ ನೀಗಿಸುವಂಥ ತಾಳ್ಮೆ ಸಹನೆ ಹೆಣ್ಣಿಗೆ ಹೆಚ್ಚು ಇದ್ದಿದ್ದು. ಬಹುಶಃ ಆಕೆ ಒಬ್ಬ ಹೆಂಡತಿಯಾಗಿ ಮತ್ತೆ ಸೊಸೆಯಾಗಿ ಸಂಭಾಳಿಸಬೇಕು, ಗಂಡನನ್ನು ಸಂಭಾಳಿಸಬೇಕು, ಜೊತೆಗೆ ಮಕ್ಕಳನ್ನ ಸಂಭಾಳಿಸಬೇಕು, ಎಲ್ಲವನ್ನ ಸಂಭಾಳಿಸಬೇಕು ಅಂತ ಹೇಳಿದ್ರೆ ಅವಳಿಗೆ ತಾಳ್ಮೆ ಸಹನೆ ಬೇಕೇ ಬೇಕಾಗತ್ತೆ. ಅಂತಹ ಹೆಣ್ಣು ಸರಿಯಾದ ರೀತಿಯಲ್ಲಿ ಒಂದು ಧ್ಯಾನವಂತೆ ಆಗ್ಬಿಟ್ರೆ ಅಥವಾ ಅವಳಿಗೆ ರೀತಿಯ ಒಂದು ಸಹಕಾರ ಒಂದು ಸಿಕ್ಕಿಬಿಟ್ರೆ ಬಹುಶಃ ಒಂದು ಆ ಸಂಸಾರ ಸುಖಮಯವಾಗಿ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅವಳ ಪಾತ್ರವನ್ನ ನಾವು ಪುರುಷರಾಗಿ ಖಂಡಿತ ಅರ್ಥ ಮಾಡ್ಕೋಬೇಕು, ಜೊತೆಗೆ ಅವಳಿಗೆ ಸಹಕಾರ ನೀಡಿದಾಗ ಖಂಡಿತವಾಗ್ಲೂ ಆ ಸಂಸಾರ ಸಾಮರಸ್ಯಯುಕ್ತವಾಗಿ ನಡೆಯುತ್ತೆ.
1: ಹೌದು, ಖಂಡಿತವಾಗಿ ಆ ಗಂಡಾದವನು ಅರ್ಥ ಮಾಡ್ಕೊಳ್ಬೇಕು, ಅವಳು ಬೇರೆ ಮನೆಯಿಂದ ಬರ್ತಾ ಇದ್ದಾಳೆ, ಅವರ ಬಂಧು ಬಳಗ ಬಿಟ್ಟು ಬರ್ತಾ ಇದ್ದಾಳೆ, ನಮ್ಮ ಮನೇಲಿ ಬದುಕ್ತಾ ಇದ್ದಾಳೆ, ಅವಳ ಬೆಳೆದ ವಾತಾವರಣ, ಅವಳಲ್ಲಿರೋ ರಕ್ತದಲ್ಲಿರೋ ಗುಣಗಳು ಎಲ್ಲ ಬೇರೆ ಇರುತ್ತೆ. ಬಂದು ಇಲ್ಲಿ ಅಡ್ಜಸ್ಟ್ ಆಗಿ ಇವ್ರಿಗೆ ಏನ್ ಬೇಕು ಆ ರೀತಿ ಬದುಕೋದು, ಇವ್ರಿಗೆ ಬೇಕಾದ ಅಡುಗೆ ಮಾಡೋದು, ಇವರ ರೀತಿಯಲ್ಲಿ ಏನ್ ಆಚಾರ ವಿಚಾರ ನಡ್ಸ್ಕೊಂಡು ಹೋಗೋದು, ಅದೆಲ್ಲವನ್ನು ಬದಲಾವಣೆಗೆ ನಾವು ಟೈಮ್ ಕೊಡ್ಬೇಕಲ್ಲ, ಅದನ್ನ ಅವನು ಯೋಚನೆ ಮಾಡ್ಬೇಕು. ಹೌದು, ಬದಲಾವಣೆಗೆ ನಾವು ಟೈಮ್ ಕೊಡೋಣ, ನಿಧಾನವಾಗಿ ಮಾಡ್ಲಿ, ನಮ್ಗೆ ಇಷ್ಟದಂತೆ ಅವಳು ಬರ್ತಾಳೆ ಅಂತ. ಅದೇ ತಾಳ್ಮೆ ಅವನಿಗೂ ಬೇಕಾಗುತ್ತೆ. ಈಗ ನಾವು ಮೊದಲು ಬರೀ ಹೆಣ್ಣಿಗೆ ತಾಳ್ಮೆ ಇದ್ರೆ ಸಾಕು ಅಂತ ಇದ್ವಲ್ಲ, ಗಂಡಿಗೂ ತಾಳ್ಮೆ ಇರ್ಬೇಕಾಗುತ್ತೆ. ಅವನು ಸುಖಮಯ ಜೀವನ ನಡೆಸಬೇಕು ಅಂದ್ರೆ ಇದನ್ನ ಅವನು ಅನುಸರಿಸ್ಕೋಬೇಕು.
0: ಹೆಣ್ಣು ತಾಳ್ಮೆಯ ಪ್ರತೀಕ, ಸಹನೆಯ ಪ್ರತೀಕ, ಆದ್ರೆ ಕೇವಲ ಅವಳೊಬ್ಳೇ ಇದ್ರೆ ಸಾಲದು, ಜೊತೆಗೆ ಗಂಡನು ಕೂಡ ಇರಬೇಕು, ಮತ್ತೆ ಮನೆಯಲ್ಲಿ ಎಲ್ಲರ ಒಂದು ಈ ಸಹನೆ ತಾಳ್ಮೆ ಬಹಳ ಮುಖ್ಯ. ಅದು ಅವಳು ಮಾದರಿ ಅಷ್ಟೇ, ಅದನ್ನ ಎಲ್ಲರೂ ಅನುಸರಿಸಿದ್ರೆ ಬಹುಶಃ ಈ ಸಂಸಾರ ಬಹಳ ಸುಖಕರವಾಗಿ ಇರುತ್ತೆ.
1: ನಿಜ, ಹಿರಿಯರಿದ್ರೆ ಹಿರಿಯರು ಸ್ವಲ್ಪ ತಾಳ್ಮೆ ತಗೊಂಡು ಮತ್ತೆ ಅವಳಿಗೆ ದುಡುಕುದ್ರೆ ನಾವು ಬುದ್ಧಿ ಹೇಳ್ಬೋದು, ಕುರಿಸಿ ಬಾಮ್ಮ ಇವಾಗ ಮಾತಾಡ್ಬೇಡ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೂತ್ಕೊ ನೀನು, ಆಮೇಲೆ ಮಾತಾಡು, ಯೋಚನೆ ಮಾಡಿ ನೋಡು ನೀನ್ ಹೇಳ್ತೀರ ಸರಿನಾ ಇಲ್ವಾ ಅಂತ. ಆ ರೀತಿ ಸ್ವಲ್ಪ ಸಲಹೆಗಳು ಹಿರಿಯರು ಕೊಡ್ಬೇಕಾಗುತ್ತೆ, ಗಂಡನ್ನು ಸಹ ಅರ್ಥ ಮಾಡ್ಕೋಬೇಕಾಗುತ್ತೆ.
0: ತಾವು ಆರಂಭದಲ್ಲಿ ಹೇಳಿದ್ರಿ ಆಕೆ 18 ವರ್ಷ ಅಥವಾ 20-22 ವರ್ಷದವರೆಗೂ ತನ್ನ ತಂದೆ ಮನೆಯಲ್ಲಿ ಬೆಳೆದಿರ್ತಾಳೆ ಅಥವಾ ತನ್ನೂರಿನ ತನ್ನ ಮನೆಯ ಒಂದು ಸಂಸ್ಕಾರ ಆಚಾರ ವಿಚಾರದೊಳಗಡೆ ಬದುಕಿರ್ತಾಳೆ. ತಕ್ಷಣ ಬೇರೊಂದು ವಾತಾವರಣಕ್ಕೆ ಸಂಸ್ಕಾರ ಇರುವಂತ ಮನೆಗೆ ಕಾಲಿಟ್ಟಾಗ ಅಲ್ಲಿಗೆ ಅಡ್ಜಸ್ಟ್ ಆಗಕ್ಕೆ, ಅದನ್ನ ನೋಡಿ ಅದ್ರ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಬಹುಶಃ ಆ ಸಮಯ ಕೊಟ್ಟು ಆ ಸಮಯದಲ್ಲಿ ಅವಳಿಗೆ ವಿಶ್ವಾಸ ತುಂಬಿಸ್ಬಿಟ್ರೆ ಇದು ನನ್ನ ಮನೆ, ಒಳ್ಳೆ ವಾತಾವರಣ ಇದೆ, ನನ್ನೆಲ್ಲರೂ ಪ್ರೀತಿಸ್ತಾರೆ ಇಷ್ಟಪಡ್ತಾರೆ ಅನ್ನೋ ಒಂದು ಒಳ್ಳೆ ವಾತಾವರಣವನ್ನ ಕಲ್ಪಿಸ್ಬಿಟ್ರೆ ಬಹುಶಃ ಆ ಸಂಸಾರ ಸುಖಮಯವಾಗಿರುತ್ತೆ.
1: ಖಂಡಿತವಾಗಿ ಸತ್ಯವಾದ ಮಾತು ಇದು. ಅವಳಿಗೆ ನೀವು ಪ್ರೋತ್ಸಾಹ ಕೊಟ್ಟು ನಿನ್ನಿಂದನೇ ಮನೆ ಬೆಳಗೋದು, ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಕ್ಕೆ ಖಂಡಿತ ಮನೆ ನಂದನವನನೇ ಆಗುತ್ತೆ. ಅನುಮಾನನೇ ಇಲ್ಲ.
0: ಮುಂದುವರೆದು ಹೆಣ್ಣನ್ನ ಈ ಮನೆಯ ಕುಟುಂಬದ ಎಲ್ಲಾ ಆರೋಗ್ಯವನ್ನ ಕಾಪಾಡುವಲ್ಲಿ ಹೆಣ್ಣಿನ ಪಾತ್ರ ಬಹಳಷ್ಟು ಇದೆ ಅಂತಾರೆ. ಅಂದ್ರೆ ಒಂದು ಕುಟುಂಬ ಆರೋಗ್ಯಯುತವಾಗಿದೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಹೆಣ್ಣು ಅಂತ ಹೇಳ್ತಾರೆ. ಸೊ ಇದನ್ನ ತಾವು ಹೇಗೆ ಹೇಳ್ತೀನಿ?
1: ಫಸ್ಟ್ ಆರೋಗ್ಯ ಅಂದ ತಕ್ಷಣ ಏನ್ ಹೇಳಿ, ನಮ್ಮ ಆಹಾರಕ್ಕೆ ಹೋಗುತ್ತೆ. ಆಹಾರ ಅಂದ್ರೆ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಯನ್ನ ನಾವು ಹೋಮ್ ಸೈನ್ಸ್ ಅಲ್ಲಿ ಫುಡ್ ಅಂಡ್ ನ್ಯೂಟ್ರಿಷನ್ ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲೇ ಗೊತ್ತಾಗುತ್ತೆ ನೋಡಿ, ಆಹಾರವನ್ನು ನಾವು ತಯಾರಿಸುವ ಜಾಗ ಎಷ್ಟು ಶುಚಿಯಾಗಿರ್ಬೇಕು, ಅಲ್ಲಿ ರುಚಿಯಾದ ಅಡುಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರ ಟೇಸ್ಟ್ ಏನು ಅಂತ ತಿಳ್ಕೊಂಡು ಅವರಿಗೆ ನಾವು ಮಾಡಿ ಕೊಡೋಕ್ಕಿಂತ ಯಾವುದು ತಿಂದರೆ ಯಾರಿಗೆ ತೊಂದರೆ ಆಗುತ್ತೆ, ಜಾಸ್ತಿ ಖಾರ ಉಪ್ಪು ಹುಳಿ ತಿಂದಾಗ ಅಸಿಡಿಟಿ ಆಗುತ್ತೆ, ತುಂಬ ತುಪ್ಪ ಸ್ವೀಟು ಎಲ್ಲ ನಾವು ಕೊಟ್ಟರೆ ಮಕ್ಕಳಿಗಾಗಲಿ ಗಂಡ ಬಜ್ಜು ಬರೋ ಸಮಸ್ಯೆ ಇರುತ್ತೆ. ಹಾಗೆ ತುಂಬ ಕೋಲ್ಡ್ ಇರೋ ವಸ್ತುಗಳನ್ನ ಐಸ್ ಕ್ರೀಮ್ ಆಗಲಿ ಬೇರೆ ಬೇರೆ ಜ್ಯೂಸ್ ಅದು ಇದು ನಾವು ಕೊಡೋದ್ರಿಂದ ಶೀತ ನೆಗಡಿ ಕೆಮ್ಮು ಬರೋ ಸಮಸ್ಯೆ ಇರುತ್ತೆ, ಅದು ನಮಗೆ ಗೊತ್ತಿರುತ್ತೆ. ಸೊ ಒಬ್ಬ ಡಾಕ್ಟರ್ ಆಗಿ ಒಬ್ಬ ವೈದ್ಯ ಆಗಿ ಅಥವಾ ಒಬ್ಬ ನರ್ಸ್ ಆಗಿ ನಾವು ಈ ಆಹಾರ ಈ ಅಡುಗೆ ಮನೆಯನ್ನ ವಹಿಸ್ಕೋಬೇಕಾಗುತ್ತೆ.
0: ಖಂಡಿತ, ಅಂದ್ರೆ ಮನೇನೇ ಒಂದು ಆಸ್ಪತ್ರೆ ಅಂತ ಅನ್ಕೊಂಡ್ರೆ ಅಡಿಗೆ ಮನೇನೇ ಒಂದು ಔಷಧ ಕ್ಲಿನಿಕ್ ಅದು. ಸೊ ತಾಯಿಯೇ ವೈದ್ಯರು ಅಂತ. ಸೊ ಈ ಮೂರು ಆಗ್ಬಿಟ್ರೆ ಅಂದ್ರೆ ತಾವು ಹೇಳ್ದಂಗೆನೆ ಯಾವ ಆಹಾರದಲ್ಲಿ ಯಾವ ಅಂಶಗಳಿದೆ ಅಂದ್ರೆ ಅದ್ರಲ್ಲಿ ಪ್ರೋಟೀನ್ ಬೇಕಾ, ವಿಟಮಿನ್ ಬೇಕಾ, ಪೌಷ್ಟಿಕಾಂಶಗಳು ಬೇಕಾ, ಸೊ ಇದರ ಜ್ಞಾನವನ್ನ ಅವಳು ಪಡ್ಕೊಂಡ್ಬಿಟ್ರೆ ಕಾಲಕ್ಕೆ ವಿಶೇಷವಾಗಿ ಯಾವ ಕಾಲದಲ್ಲಿ ಯಾವ ಆಹಾರ ತಿಂದ್ರೆ ಆರೋಗ್ಯವಾಗಿರುತ್ತೆ, ಯಾವ ಆಹಾರ ತಿಂದ್ರೆ ಅದು ವ್ಯತಿರಿಕ್ತ ಆಗುತ್ತೆ, ಸೊ ಇದರ ಒಂದು ಜ್ಞಾನವನ್ನ ಪಡ್ಕೊಂಡ್ಬಿಟ್ರೆ ಬಹುಶಃ ನಮ್ಗೆ ವೈದ್ಯರೇ ಬೇರೆ ವೈದ್ಯರೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ.
1: ಖಂಡಿತ ಬೇಕಾಗಿಲ್ಲ. ಮತ್ತೆ ಇನ್ನೊಂದು, ಒಬ್ಬೊಬ್ಬರ ಶರೀರಕ್ಕೆ ಒಂದೊಂದು ಪ್ರಕೃತಿಗೆ ಒಬ್ಬೊಬ್ರಿಗೆ ಹೊಂದುತ್ತೆ, ಒಬ್ಬರಿಗೆ ಹೊಂದಲ್ಲ, ಅದನ್ನ ಸ್ವಲ್ಪ ಗಮನಿಸ್ಬೇಕು. ಒಬ್ಬರಿಗೆ ತುಂಬಾ ಖಾರ ತಿಂದ್ರೆ ಏನು ಆಗೋದೇ ಇಲ್ಲ, ಮತ್ತೆ ಸ್ವಲ್ಪ ಕೋಲ್ಡ್ ಆಗಿರೋದನ್ನ ತಿಂದ ತಕ್ಷಣ ಕೆಲವ್ರಿಗೆ ತಕ್ಷಣ ಇಮಿಡಿಯೇಟ್ ಆಗಿ ಕಫ ಬರುತ್ತೆ ಅದೇ. ಸೊ ಅದನ್ನ ನಾವು ಒಂದ್ ಸ್ವಲ್ಪ ಗಮನಿಸ್ಬೇಕು ಯಾರ ಪ್ರಕೃತಿ ಹೇಗಿದೆ. ಈಗ ಹಿರಿಯರಿದ್ರೆ ಅವ್ರಿಗೆ ಏನ್ ಬೇಕಾಗುತ್ತೆ, ಅವ್ರಿಗೆ ಬಿಸಿ ನೀರೇ ಕುಡಿದು ರೂಢಿ ಆಗಿರುತ್ತೆ, ಮತ್ತೆ ಸಪ್ಪೆ ಆಹಾರ ತಗೊಂಡು ರೂಢಿ ಆಗಿರುತ್ತೆ. ಅದರಿಂದ ಅದೆಲ್ಲ ಗಮನ ಹಿರಿಯರಿಗೆ ಬೇರೆ, ಗಂಡನಿಗೆ ಬೇರೆ, ಮಕ್ಕಳಿಗೆ ಬೇರೆ. ಅದೇ ಮಾಡುವಾಗ ನಾವು ಜಾಣ್ಮೆಯಿಂದ ಯಾವ್ದೇ ಅದನ್ನ ಯಾವಾಗ ಮಾಡ್ಕೊಡ್ಬೇಕು ಅದನ್ನೇ ಗಮನಿಸ್ಬೇಕು. ಹಾಗೆ ಅವರ ರುಚಿ ಅಭಿರುಚಿ ಹೇಗಿದೆ ಅದನ್ನು ಸ್ವಲ್ಪ ಮಂದಲ್ಲಿ ಇಟ್ಕೊಂಡು, ಆಮೇಲೆ ಅತಿಯಾಗಿ ಅವರು ಯಾವುದು ತಿಂದಿ ಇರೋ ತರ ನಾವು ಪ್ರಚೋದನೆ ಕೊಡದೆ, ಹೊರಗಡೆ ತಿಂಡಿಗಾಗ್ಲಿ ಹೋಟೆಲ್ ತಿಂಡಿಗಾಗ್ಲಿ ಹೊರಗಡೆ ಹೋಗದೆ ಇರೋ ತರ ಅವ್ರಿಗೆ ಏನು ಅಪೇಕ್ಷೆ ಪಡ್ತಾರೆ ಅದನ್ನ ನಾವು ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ಟು ಬೇರೆ ಬೇರೆ ರೀತಿಯ ನೋಡಿ. ಈಗ ನಾವು ದೋಸೆ ಮಾಡ್ಕೊಟ್ರೆ ದಿನ ದೋಸೆ ಅಂತ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಬೇಜಾರು ಮಾಡ್ತಾರೆ. ಅದನ್ನೊಂದು ಡಿಸೈನ್ ಆಗಿ ಮಾಡ್ಕೊಡೋದು, ಅದೇ ದೋಸೆಯಲ್ಲಿ ಪ್ರಾಣಿ ಮಾಡ್ಕೊಡೋದು, ಹೂವು ಮಾಡ್ಕೊಡೋದು, ಇವತ್ತು ಅದು ಮಾಡಿದ್ದೀನಿ, ಆಮೇಲೆ ಒಂದಿನ ಜಾಮೆಟ್ರಿಕಲ್ ಡಿಸೈನ್ಸ್ ಮಾಡೋದು, ಸ್ಕ್ವೇರ್ ರೌಂಡ್ ಟ್ರಯಾಂಗಲ್ ಅಂತ ಅವ್ರಿಗೆ ಪಾಠದ ಮೂಲಕ ನಾವು ಊಟವನ್ನು ಮಾಡಿಸಬಹುದು. ಈ ತರನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ
0: ಅಡಿಗೆ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನು ಬಡಿಸೋ ವಿಧಾನ ಕೂಡ ಬಹಳ ಮುಖ್ಯ ಅನ್ನೋದನ್ನೇ ತಾವು ಹೇಳ್ತಾ ಇದ್ದೀರಿ.
1: ಅದು ಅಟ್ರಾಕ್ಟ್ ಆಗ್ಬೇಕು, ನಾವು ಕೊಡ್ತಿರೋದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅವಾಗ ನಮ್ಮ ಮನೇಲೇ ತುಂಬಾ ಚೆನ್ನಾಗಿದೆ ಹೊರಗಿಂತ ಅನ್ನೋ ಭಾವನೆ ಮಕ್ಕಳಿಗೂ ಬರುತ್ತೆ, ಗಂಡನಿಗೂ ಅಷ್ಟೇ. ನಾವು ರುಚಿ ರುಚಿಯಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಇನ್ ಟೈಮ್ ಕರೆಕ್ಟ್ ಆಗಿ ಕೊಟ್ರೆ ಅವ್ರು ಯಾರು ಹೊರಗಡೆ ಹೋಗೋದೇ ಇಲ್ಲ, ತಿನ್ನೋದೇ ಇಲ್ಲ.
0: ಸಾಮಾನ್ಯವಾಗಿ ಮಾತನಾಡ್ತಿದ್ವಿ ಫ್ಯಾಮಿಲಿ ಡಾಕ್ಟರ್ ಅಂತ. ಬಹುಶಃ ಫ್ಯಾಮಿಲಿ ಡಾಕ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಕುಟುಂಬದಲ್ಲಿ ಯಾರ್ಯಾರ ಆರೋಗ್ಯ ಏನೇನಿದೆ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಅವ್ರಿಗೆ ಏನೇನ್ರಿ ಪೂರಕವಾಗಿ ಅಂದ್ರೆ ಹಿಸ್ಟ್ರಿ ಗೊತ್ತಿರಬೇಕಂತ, ಯಾವುದೇ ಚಿಕಿತ್ಸೆ ಕೊಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಗೊತ್ತಿರಬೇಕು ಅಂತ. ಸೊ ಹಾಗೆ ಒಂದು ಮನೆಯಲ್ಲಿ ಹೆಣ್ಣು ಮಗಳಿಗೆ ತನ್ನ ಕುಟುಂಬದ ಸದಸ್ಯರ ಹಿಸ್ಟ್ರಿ ಗೊತ್ತಿರುತ್ತೆ, ಯಾವ ಆಹಾರ ಅವ್ರಿಗೆ ಹೊಂದುತ್ತೆ, ಯಾವ ಆಹಾರ ಹೊಂದೋದಿಲ್ಲ, ಏನ್ ಕೊಡ್ಬೇಕು ಅಂತ. ಇದನ್ನ ನಾವು ಕಲೆ ಹಾಕೊಂಡಿದ್ರೆ ಬಹುಶಃ ಆ ಮೂಲಕ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡ್ಬಿಟ್ಟು ಸೊ ಆರೋಗ್ಯನ ವೃದ್ಧಿಸ್ಲಿಕ್ಕೆ ಸಾಧ್ಯ.
1: ಈಗ ನೋಡಿ ಎಲ್ಲಾರು ಯೂಟ್ಯೂಬ್ ಅದು ಇದು ನೋಡ್ತಾ ಇರ್ತಾರೆ. ಮೊದ್ಲಂಗೆ ನಮಗೆ ಬಹಳ ಪುಸ್ತಕ ಹುಡುಕೊಂಡು ಹೋಗಿ ತಗೊಂಡು ಓದಿ ತಿಳ್ಕೊಬೇಕು ಅಂತೇನಿಲ್ಲ. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪ್ರೋಟೀನ್ ಯಾವ್ದಲ್ಲಿದೆ, ಫ್ಯಾಟ್ ಯಾವ್ದಲ್ಲಿದೆ, ವಿಟಮಿನ್ಸ್ ಯಾವ್ದಲ್ಲಿದೆ, ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಇರ್ತೀವಿ, ನೋಡಬಹುದು. ಪ್ರತಿ ಯಾವ ಮಹಿಳೆಯರು ಅಂಗೈಯಲ್ಲಿ ಇಟ್ಕೊಂಡು ನೋಡಬಹುದು, ಎಲ್ಲಾರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆಯಲ್ಲ, ಮಾಡ್ತಾ ಮಾಡ್ತಾ ನೋಡ್ಕೊಳ್ಬಹುದು. ಸೊ ಯಾವ್ದನ್ನ ಎಷ್ಟು ಪ್ರಮಾಣದಲ್ಲಿ ನಾವು ಇಟ್ಕೊಂಡು ನಾವು ಆರೋಗ್ಯವಾಗಿರ್ತೀವಿ ಅದನ್ನ ನಾವು ಗಮನಿಸ್ಕೊಂಡು ಮಾಡಬಹುದು. ಹಾಗೆ ಬೇಕಾದ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಆದ್ರೆ ಮನೆ ಮದ್ದು ಅದು ನಮ್ ಕೈಲೇ ಇದೆ. ಒಬ್ಬ ವೈದ್ಯ ಅಂತ ಹೇಳಿದ್ನಲ್ಲ, ಅಡುಗೆ ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ಪುಟ್ಟ ಮನೆ ವೈದ್ಯ, ಸ್ವಲ್ಪ ಕಫ ಆಯ್ತು, ಸ್ವಲ್ಪ ಜೇನುತುಪ್ಪ ಮೆಣಸು ಪುಡಿ ಹಾಕಿ ನೆಕ್ಸೋದು, ಸ್ವಲ್ಪ ಶುಂಠಿ ಕಷಾಯ ಜೀರಿ ಅದೆಲ್ಲ ನಮಗೆ ಗೊತ್ತಿರುತ್ತೆ ಮನೆ ಮದ್ದುಗಳು ಅಂತ. ಸಣ್ಣ ಪುಟ್ಟ ಮೊದಲೇ ಮಾಡಿ ಅವ್ರಿಗೆ ನಾವೇ ರಿಪೇರಿ ಮಾಡಬಹುದು, ಡಾಕ್ಟರ್ ವೈದ್ಯರ ಹತ್ರನೇ ಹೋಗ್ಬೇಕಾಗಿಲ್ಲ.
0: ಖಂಡಿತ ಖಂಡಿತ. ಸೊ ಆ ತಾಯಿನೇ ಬಹುಶಃ ಎಲ್ಲ ಮುಖ್ಯ ವೈದ್ಯರಾಗಿರ್ತಾರೆ ಅಂತ. ಒಂದು ತಾಯಿಯ ಆ ಮನೆಯ ಒಂದು ಸಾಮರಸ್ಯನ ಕಾಪಾಡುವಲ್ಲಿ ಪಾತ್ರ ವಹಿಸ್ತಾಳೆ, ಆರೋಗ್ಯವನ್ನ ಕಾಪಾಡುವಲ್ಲಿ ಪಾತ್ರವನ್ನ ವಹಿಸ್ತಾಳೆ. ಅಷ್ಟೇ ಪ್ರಮಾಣದಲ್ಲಿ ಇತ್ತೀಚೆಗಿಂತೂ ಆರ್ಥಿಕ ವಿಚಾರದಲ್ಲೂ ಕೂಡ ಅವಳು ಭಾಗವಹಿಸ್ತಾಳೆ. ಅಂದ್ರೆ ಅವರ ಆರ್ಥಿಕ ಸ್ಥಿತಿಯನ್ನ ಹೇಗೆ ನಿವಾರಿಸೋದು ಅಥವಾ ನಿರ್ವಹಿಸೋದು, ಆ ಪಾತ್ರದ ಕುರಿತು ತಾವೇನ್ ಹೇಳ್ತೀರಿ?
1: ಅದು ನಾನು ಪ್ರತಿ ಹೆಣ್ಮಕ್ಳಿಗೆ ಹೇಳಿದೇನಂದ್ರೆ, ನಿಮ್ಮ ಈಗ ಗಂಡಿನ ಎಷ್ಟು ಬರುತ್ತದೆ ಸಂಪಾದನೆ ಏನಿದೆ, ನೀವು ಬಡ್ಜೆಟ್ ಮಾಡ್ಕೋಬೇಕು. ಅದು ನೀವು ಬಹುಶಃ ಹೋಮ್ ಸೈನ್ಸ್ ಮಾಡಿದವ್ರಿಗೆ ಇದೆಲ್ಲ ಬಹಳ ಉತ್ತಮ, ಒಂದು ಅತ್ಯುತ್ತಮ ಗೃಹಿಣಿ ಆಗ್ಬೇಕು ಅಂತ ಅಂದವರು BSc ಹೋಮ್ ಸೈನ್ಸ್ ಮಾಡ್ಬೇಕು. ಪ್ರತಿಯೊಂದು ಬಹಳ ಚೆನ್ನಾಗಿ ಅಲ್ಲಿ ಕ್ರಮಬದ್ಧವಾಗಿ ಹೇಳ್ಕೊಡ್ತಾರೆ. ಸೊ ನಾವು ಒಂದು ಬಡ್ಜೆಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇನ್ಕಮ್ ಇದೆ, ಅದರಲ್ಲಿ ಎಲ್ಲರಿಗೆ ಏನೇನೋ ನಾವು ಉಪಯೋಗಿಸ್ಕೋಬೇಕು. ಲೈಟ್ ಬಿಲ್ಗೆ ಎಷ್ಟು ಕಟ್ತೀವಿ, ಆಹಾರಕ್ಕೆ ಎಷ್ಟು, ಅದೇ ರೇಷನ್ಗೆ ಎಷ್ಟು, ಔಷಧಿಗೆ ನಾವು ಎಷ್ಟು ಇಡಬೇಕು, ಮಕ್ಕಳ ಫೀಸ್ ಎಷ್ಟು, ಅವನಿಗೆ ಬಸ್ಸಿಗೆ ಕೊಡಬೇಕಾ ಅದೆಷ್ಟು, ಈ ಥರ ಎಲ್ಲವನ್ನು ನಾವು ಬರೋ ದುಡ್ಡಲ್ಲಿ ಮಾಡಿ ಅದರಲ್ಲಿ ಉಳಿತಾಯ ನಾವು ಎಷ್ಟು ಮಾಡಬಹುದು, ಇಷ್ಟು ಪರ್ಸೆಂಟ್ ಉಳಿತಾಯ ಅದನ್ನು ಎತ್ತಿಡೋಣ. ಮತ್ತೆ ಒಂದು ಎಮರ್ಜೆನ್ಸಿ ಮನಿ ಅದನ್ನು ಸ್ವಲ್ಪ ತೆಗೆದಿಡೋದು. ಈ ರೀತಿ ನಾವು ಮೊದಲೇ ಲೆಕ್ಕಾಚಾರವಾಗಿ ಬದುಕಿದ್ರೆ ಎಲ್ಲೂ ದುಂದು ವೆಚ್ಚ ಆಗೋದಿಲ್ಲ. ಕೊನೆಯಲ್ಲಿ ನಾವೇನು ಉಳಿತಾಯ ಅಂತೀವಿ ಅದನ್ನ ಒಂದು ತಿಂಗಳು ತಿಂಗಳು ಕೂಡಿದ್ರೆ, ಒಂದು ಡಿಸೆಂಬರ್ ವರ್ಷದಲ್ಲಿ ನಮ್ಗೆ ಸಮ್ಮರ್ ಸಮ್ಮರ್ ಅಳಿಸ್ ಬರುತ್ತೆ, ಮಕ್ಕಳನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬಹುದು, ಯಾವ ಸಾಲನೂ ಬೇಡ ಸೋಲನೂ ಬೇಡ, ನಮ್ಮಲ್ಲಿರೋ ಬಡ್ಜೆಟ್ ಅನ್ನು ಕೂಡ ಹಾಕೊಂಡು ನಾವು ನಮ್ಮ ಮಕ್ಕಳನ್ನ ಸಂತೋಷ ಪಡಿಸಬಹುದು. ಈ ಕ್ಯಾಲ್ಕುಲೇಷನ್ ಮಾತ್ರ ಮಾಡಬೇಕು. ಸುಮ್ನೆ ಇವತ್ತು ಕೈಯಲ್ಲಿ ದುಡ್ಡಿದೆ ದಿಲ್ದಾರ್ ಖರ್ಚು ಮಾಡಿಬಿಟ್ರೆ ನಾಳೆ ಯಾರು ನಮಗೆ ಕೊಡೋದಿಲ್ಲ ಅಲ್ಲ. ಒಬ್ಬರ ಹತ್ರ ಸಾಲ ಮಾಡದೆ ನೀಟಾಗಿ ನಾವು ಬದುಕಬೇಕು ಅನ್ನೋ ಸ್ವಾಭಿಮಾನ ನಮ್ಮಲ್ಲಿದ್ರೆ ನಾವು ಈ ಬಡ್ಜೆಟ್ನ ಫಾಲೋ ಮಾಡಬೇಕು.
0: ಒಂದು ಬಡ್ಜೆಟಿಂಗ್ ಕಾಸ್ಟಿಂಗ್ ಎಲ್ಲ ಮಾಡೋದ್ರಲ್ಲಿ ಎಕ್ಸ್ಪೆನ್ಸ್ ಮಾಡೋದ್ರಲ್ಲಿ ಅವಳ ಪಾತ್ರ ಬಹಳ
1: ಬಹಳ ಮುಖ್ಯ. ಅದು ಹೆಣ್ಣೆ ಮಾಡಬೇಕು.
0: ಅಂದ್ರೆ ನನ್ನ ಕುಟುಂಬದ ಒಟ್ಟಾರೆ ಆದಾಯ ಎಷ್ಟು, ನನ್ನ ತಿಂಗಳ ಖರ್ಚೆಷ್ಟು, ಅದು ಸರಿದೂಗ್ಸೋದು ಹೇಗೆ, ಆ ಸರಿದೂಗ್ಸಿ ಅದರಲ್ಲಿ ಒಂದಷ್ಟು ಉಳಿತಾಯ ಮಾಡೋದು ಹೇಗೆ, ಅದು ಮುಂದಿನ ಅನುಕೂಲಕ್ಕೆ ಮಾಡ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಒಂದು ಜ್ಞಾನವನ್ನ ಪಡ್ಕೊಂಡು ಬಿಟ್ರೆ ಬಹುಶಃ ಆರ್ಥಿಕವಾಗೂ ಸುಸ್ಥಿರವಾಗಿ ಅದು ಇರುತ್ತೆ ಅಲ್ಲ. ಇದು ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಮನೆಯಲ್ಲಿ ಆದಾಯಕ್ಕಿಂತ ವೆಚ್ಚ ಜಾಸ್ತಿ ಆಗೋದು ಒಂದು ಭಾಗ, ಆದ್ರೆ ಇನ್ನೊಂದು ಭಾಗ ನಾವು ಎಷ್ಟು ದುಡಿತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದುಡಿದಿದ್ದನ್ನು ಎಷ್ಟು ಉಳಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
1: ಖಂಡಿತ ಒಂದು ಭಾಗ ಉಳಿಸಲೇಬೇಕು. ಎಮರ್ಜೆನ್ಸಿ ಯಾವಾಗ ನಮ್ಗೆ ಯಾವ ಆಪತ್ ಬರುತ್ತೋ ಗೊತ್ತಿಲ್ಲ, ಅದು ಯಾವಾಗ ನಮ್ಗೆ ಉಪಯೋಗ ಬರುತ್ತೆ ಅದು ಗೊತ್ತಿಲ್ಲ, ಉಳಿತಾಯ ಮಾತ್ರ ಖಂಡಿತ ಇರಬೇಕು.
0: ಸೊ ಈ ವಿಚಾರದಲ್ಲಿ ಹೆಣ್ಣಿನೂ ಕೂಡ ಅಂದ್ರೆ ಆ ಕೌಟುಂಬಿಕ ವ್ಯವಹಾರಗಳನ್ನ ಮಾಡುವಾಗ ಹೆಣ್ಣಿನ ಪಾತ್ರ ಬಹಳ ಮುಖ್ಯ. ಎಲ್ಲಿ ಈ ಹೆಣ್ಣಿನ ಪಾತ್ರ ಚೆನ್ನಾಗಿರುತ್ತೋ ಆ ಕುಟುಂಬ ಆರ್ಥಿಕವಾಗೂ ಕೂಡ ಸದೃಢವಾಗಿರುತ್ತೆ. ಒಂದು ಸಂಸ್ಕಾರವನ್ನ ನೀಡುವಂತಲ್ಲಿ ಅಂದ್ರೆ ಮಕ್ಕಳಿಗೆ ಒಂದು ಸಂಸ್ಕಾರವನ್ನ ನೀಡುವಲ್ಲಿ ಅಥವಾ ಅದನ್ನ ಪ್ರೇರೇಪಿಸುವಲ್ಲಿ ತಾಯಿ ಪಾತ್ರ ಅಥವಾ ಹೆಣ್ಣಿನ ಪಾತ್ರ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಒಂದು ಹೆಣ್ಣಾಗಿ ಅಥವಾ ತಾಯಿಯಾಗಿ ಮಕ್ಕಳಿಗೆ ಹೇಗೆ ಸಂಸ್ಕಾರವನ್ನ ನೀಡುವಲ್ಲಿ ಅವಳು ಹೇಗೆ ನಡ್ಕೊಳ್ಬೇಕು ಅಂತ ಅನ್ಸುತ್ತೆ ತಮಗೆ?
1: ನೋಡಿ, ಹಿಂದೆ ಕೇಳಿದಿರ, ಮನೆಯ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಷ್ಟು ಅರ್ಥವತ್ತಾಗಿದೆ ನೋಡಿ. ನಾವೇ ಮಕ್ಕಳಿಗೆ ಮೊದಲಿಂದನೂ ಸಂಸ್ಕಾರ ಕೊಡ್ತಾ ಬರಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು ಇಂದ ಶುರು ಮಾಡಿ ಬೆಳಿಗ್ಗೆ ಎದ್ದು ಏನೇನ್ ಮಾಡ್ಬೇಕು ಅದನ್ನೆಲ್ಲ ಕ್ರಮವಾಗಿ, ಅದು ಮುಖ ಕೈ ಕಾಲು ತೊಳಿ, ದೇವರಿಗೆ ಕೈ ಮುಗಿಯೋದಾಗ್ಲಿ, ಪ್ರಾರ್ಥನೆ ಧ್ಯಾನ ಮಾಡೋದಾಗ್ಲಿ, ಒಂದು 10 ನಿಮಿಷ ಪೂಜೆ ಮಾಡೋದಾಗ್ಲಿ, ಪುಸ್ತಕವನ್ನು ಓದು ಅನ್ನುವಾಗ್ಲೂ ಕೈ ತೊಳೆದು ಮುಟ್ಟಬೇಕು ಬುಕ್ನ ಅಂತ ಆ ಸಂಸ್ಕಾರ ಹೇಳ್ಕೊಡೋದು, ಮನೆಯಲ್ಲಿ ಹಿರಿಯರಿದ್ದವರಿಗೆ ಗೌರವಿಸುವಂತಹದ್ದು, ಮತ್ತೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಅವ್ರನ್ನ ನಾವು ಗೌರವಿಸಿ ಪ್ರೀತಿಯಿಂದ ಮಾತನಾಡಿಸೋದು, ಅದನ್ನ ನಾವು ನೋಡಿ ನಾವು ಏನ್ ಹೇಳ್ಕೊಡ್ತೀವಿ ಅದನ್ನ ಕಲಿಯಕ್ಕಿಂತ ಅವ್ರು ಯಾವಾಗ್ಲೂ ನಮ್ಮನ್ನ ಗಮನಿಸ್ತಾ ಇರ್ತಾರೆ, ನಾವು ಮಾಡೋದನ್ನೇ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ತಾಯಂದಿರು ತುಂಬಾ ಹುಷಾರಾಗಿರ್ಬೇಕು. ನಮ್ ನಡವಳಿಕೆ ಅವ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಈಗ ಒಂದ್ ಮಗು ಅಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇರುತ್ತೆ, ನಾನೇನೋ ಮಾತಾಡ್ತಾ ಇರ್ತೀನಿ ಅಥವಾ ಯಾರಿಗೋ ಬೈತಾ ಇರ್ತೀನಿ, ಆ ಮಗು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆಟ ಆಡ್ತಿರು ಕಿವಿ ಇಲ್ಲಿರುತ್ತೆ, ಆ ಬೈಗಳು ಕೇಳಿಸ್ಕೊಳ್ಳುತ್ತೆ ಹೊರತು ಅದು ಒಳ್ಳೆ ಮಾತು ಕೇಳಿಸಿರಲ್ಲ, ಅಮ್ಮ ನಮ್ಮ ಅಮ್ಮ ಹಿಂಗ್ ಬೈದ್ರು ಅಂತ ನೆಕ್ಸ್ಟ್ ಅದು ಉಪಯೋಗಿಸುತ್ತೆ. ನಾವು ಇದನ್ನ ನೋಡಿದೀವಿ, ಬೇಕಾದಷ್ಟು ಕಡೆ ನೋಡಿದೀವಿ. ಪುಟ್ಟ ಪುಟ್ಟ ಮಕ್ಕಳು ಕೆಟ್ಟ ಮಾತು ಬೈಯೋದು ಎಲ್ಲಿ ಬಂತು? ನಮ್ಮ ಬಾಯಿಂದ ಬಂದಿತ್ತಾನೆ ಅದು,
0: ಕೇಳಿಸ್ಕೊಳ್ಳುತ್ತೆ,
1: ಅಲ್ಲೇ ನಮ್ಗೆ ರಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಅದರಿಂದ ನಾವು ಹುಷಾರಾಗಿರ್ಬೇಕು. ನೂಲಿನಂತೆ ಸೀರೆ, ತಾಯಿಯಂತೆ ಮಗು. ತಾಯಿ ಎಷ್ಟು ಹುಷಾರಾಗಿ ವ್ಯವಹಾರ ಮಾಡ್ತಾಳೆ, ಮಗು ಅದನ್ನ ಫಾಲೋ ಮಾಡ್ತಾ ಇರುತ್ತೆ. ನೀವು ಹೇಳದೇ ಇದ್ರೆ ಫಾಲೋ ಮಾಡುತ್ತೆ ಅದು. ಅದರಿಂದ ನಾವು ಹಿರಿಯರನ್ನ ಗೌರವಿಸ್ಬೇಕು, ಮರ್ಯಾದೆಯಿಂದ ಮಾತಾಡಿಸ್ಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಅವನ್ನ ಕರೆದು ಕೂರಿಸಿ ಅದನ್ನೆಲ್ಲ ನೋಡಿ. ನಾವು ಇಲ್ಲದೇ ಇದ್ರು ಅದೇ ಮಗು ಯಾರಾದ್ರು ಬಂದ್ರೆ, ಅತಿಥಿ ನಾವು ಇಲ್ಲದೇ ಇದ್ರೆ ತಾನೇ ನಾವು ಮಾಡದೆ ಟ್ರೀಟ್ಮೆಂಟ್ ಕೊಡುತ್ತೆ, ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಮುಗಿದು ನೀರು ಕೊಡೋ ತರ ನಾನು ನೋಡಿದ್ದೀನಿ ಮಕ್ಕಳು ಮಾಡೋದನ್ನ. ಸೊ ಅದು ಸಂಸ್ಕಾರ ಹೆಂಗ್ ಬಂತು? ನಾವು ನಡವಳಿಕೆ ಏನು ಮಾಡಿ ತೋರಿಸಿದ್ವಿ ಅದು ಪಿಕಪ್ ಮಾಡ್ಕೊಂಡ್ಬಿಡುತ್ತಲ್ವಾ. ಅದರಿಂದ ಪಾಠ ಹೇಳಿ ಕಲಿಸಕ್ಕಿಂತ ನಾವು ನಡೆದು ನಮ್ಮ ರೀತಿ ನೀತಿಯಲ್ಲೇ ಅದನ್ನ ಮಕ್ಕಳನ್ನ ಕಲಿಸಬಹುದು.
0: ಅಂದ್ರೆ ಯಾವುದಕ್ಕೆ ಅಥವಾ ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು, ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಮನೆಯಲ್ಲಿ ನಡ್ಕೊಳ್ಳೋದ್ರ ಮೂಲಕ ಮಕ್ಕಳಿಗೆ ತಿಳಿಸಬೇಕು. ಹೌದು ಅಂತ ಅದನ್ನ ಮಕ್ಕಳು ಅನುಸರಿಸ್ತಾರೆ.
1: ದುಂದು ವೆಚ್ಚ ಮಾಡೋದು ಸಹ ಅದಕ್ಕೆ ಹೇಳ್ಕೊಡ್ಬೇಕು. ದುಂದು ವೆಚ್ಚ ಮಾಡಬಾರದು, ನಮ್ದು ನಮ್ ಎಷ್ಟಿದೆ ನಮ್ಗೆ ಉಳಿತಾಯ, ನಾವ್ ಅದನ್ನು ಬಡ್ಜೆಟ್ ಇಷ್ಟಿದೆ, ಇಷ್ಟು ಸಂಪಾದನೆ ಮಾಡ್ತೀರಿ, ನಾವು ಇಷ್ಟು ಖರ್ಚು ಮಾಡಿದ್ರೆ ನೋಡಿ. ಸ್ವಲ್ಪ ದೊಡ್ಡ ಮಕ್ಕಳು ಒಂದು ಹೈಸ್ಕೂಲ್ ಲೆವೆಲ್ಗೆ ಬಂದ್ರೆ ಒಂದ್ ತಿಂಗಳು ಅವರಿಗೆ ಕೈ ಕೊಡಿ, ಇದನ್ನ ನೀನು ಈ ತಿಂಗಳು ನೀನೇ ವ್ಯವಹಾರ ಮಾಡು, ಈ ತರ ನಾನು ವ್ಯವಹಾರ ಮಾಡಿದ್ದೀನಿ, ನೀ ಮಾಡಿ ನೋಡು ಎಷ್ಟು ಉಳಿಸ್ತೀಯಾ ನೋಡೋಣ. ಚಾಲೆಂಜ್ ಅವರಿಗೂ ಕೊಡಿ, ಅವರು ಮಾಡಿ ನೋಡ್ತಾರೆ ಸಂಸಾರ. ನಾವು ನಂಬಿಕೆ ಇಟ್ಟು ಅವರಿಗೆ ಹೇಳಿದ್ರೆ ಇಂಥದ್ದು ಇಂಥದ್ದು ಖರ್ಚಿದೆ, ನೀನು ಎಷ್ಟು ಮಾಡ್ತೀಯಮ್ಮ, ಅವಳು ಕೊಟ್ಟು ನೋಡಿ, ಆ ಮಗುನು ಮಾಡಿ ನೋಡುತ್ತೆ ಒಂದೆರಡು ತಿಂಗಳು, ಅವ್ ಗೊತ್ತಾಗುತ್ತೆ ಓ ರಿಯಾಲಿಟಿ ಏನು, ಯಾಕೆ ಅಮ್ಮ ದುಡ್ಡಿಲ್ಲ ಅಂತಾಳೆ, ಎಲ್ಲಿ ಉಳಿಸ್ತಾ ಇದ್ದಾಳೆ, ನಾವು ಏನ್ ಮಾಡಿದ್ರೆ ಉಳಿಸಬಹುದು. ಅದು ಆವಾಗ ಯೂಸ್ ಒಂದಾಗೋದಲ್ಲ, ಮುಂದಕ್ಕೂ ಅವಳು ಮುಂದಿನ ಬಾಳಿಗೂ ಯೂಸ್ ಆಗುತ್ತೆ. ಆತರ ಜವಾಬ್ದಾರಿನ ಕಳಿಸೋ ಅಂತ
0: ಖಂಡಿತ, ಅದು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಇಬ್ರಿಗೂ ಕೂಡ ಈ ವ್ಯವಹಾರದ ಜ್ಞಾನವನ್ನ ಕಲಿಸಬೇಕು ಅನ್ನೋದು ಖಂಡಿತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್.
1: ಹಾಗೆ ಆಕ ಆಟ ಪಾಠ ಮಕ್ಕಳು, ಯಾವುದೋ ಮಗು ಏನೋ ಸೈಕಲ್ ತಗೊಂತು, ಪಕ್ಕದ ಮನೆ ಮಗು ಸ್ಕೂಟರ್ ತಗೊಂತು ಅಂತ ಈ ಮಕ್ಕಳು ಆಸೆ ಪಡ್ತಾರೆ. ನಯವಾಗಿ ನಾವು ನಮ್ಮ ಬಡ್ಜೆಟ್ ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸಿ ನಮ್ಗೆ ಏನ್ ಕೈಲಾಗುತ್ತೆ ಅದ್ರಲ್ಲಿ ನಾವು ಸಂತೋಷ ಇರೋಣ, ಆ ಮಾತನ್ನ ಅವರಿಗೆ ಹೇಳಿ ಅವರಿಗೆ ಅದನ್ನ ಒಂದು ಕಲಿಸ್ಬೇಕು. ಆ ಬುದ್ಧಿನೂ ಸಹ
0: ಈ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯ. ಆಮೇಲೆ ಇನ್ನೊಂದು ಹೇಳಿದ್ರಿ, ಮಕ್ಕಳ ಬಾಯಲ್ಲಿ ಏನ್ ಬರುತ್ತೋ ಅದೆಲ್ಲ ಕೇಳ್ಕೊಂಡಿರೋದೇ ಬರೋದು. ಅಂದ್ರೆ ನಾವು ಏನ್ ಇನ್ಪುಟ್ ಹಾಕ್ತಿವೋ ಅದು ಔಟ್ಪುಟ್ ಬರುತ್ತೆ
1: ಅಷ್ಟೇ
0: ಅಲ್ವಾ. ನಾವು ರಾಗಿ ಮಿಲ್ಗೆ ಹಾಕಿದ್ರೆ ಸೀಟೆ ವಾಪಸ್. ಸೊ ಹಾಗಾಗಿ ಮಕ್ಕಳಿಗೆ ಏನ್ ಫೀಡ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ.
1: ಮನೆ ವಾತಾವರಣ ಹೇಗಿರುತ್ತೆ ಹಾಗೆ ಅವರು ಕಲಿತಾರೆ.
0: ಹೌದು. ಈಗ ಒಂದು ಸಾರ್ಥಕ ಬದುಕನ್ನ ನಡೆಸಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಕುಟುಂಬ ಹೆಣ್ಣಿನ ಪಾತ್ರ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಅನ್ಸುತ್ತೆ?
1: ಸಾರ್ಥಕ ಬದುಕು ಅಂತಂದ್ರೆ ಅದನ್ನೇ ನಾನು ಹೇಳ್ತೀನಿ, ನಾನು ಈ ಮನೆಯ ಆಧಾರ ಸ್ತಂಭ ಅಂತ ಅವಳು ಯಾವತ್ತು ತಿಳ್ಕೊಳ್ತಾಳೆ. ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿಯಿಂದ ಗೌರವದಿಂದ ಅವ್ರನ್ನ ಗಮನಿಸ್ಕೊಂಡು ಅವರಿಗೆ ಹೊತ್ತು ಹೊತ್ತಿಗೆ ಏನ್ ಬೇಕು ಊಟ ತಿಂಡಿ, ಅವ್ರ ಪೂಜೆ ಏನು ಮಾಡ್ತಾರೆ ಅವರಿಗೆ ವ್ಯವಸ್ಥೆ ಮಾಡ್ಕೊಡೋದಾಗ್ಲಿ, ಒಂದು ವಾಕಿಂಗ್ ಹೋಗ್ತೀನಿ ಅಂದ್ರೆ ಕೈ ಹಿಡ್ಕೊಂಡು ನಾಲ್ಕು ಹೆಜ್ಜೆ ಕರ್ಕೊಂಡು ಹೋಗೋದಾಗ್ಲಿ, ಅವರ ಔಷಧಿ ಉಪಚಾರಗಳು ಏನಿದೆ ಅದನ್ನು ಬರೆದು ಇಟ್ಕೊಂಡು ಟೈಮ್ ಟೈಮ್ಗೆ ಅವ್ರಿಗೆ ಏನ್ ಕೊಡ್ಬೇಕು ಕೊಟ್ರು, ಅವ್ರನ್ನ ಚೆನ್ನಾಗಿ ಸುಧಾರಿಸ್ಕೊಂಡು ಅವರ ಪ್ರೀತಿಯನ್ನ ಮೊದಲು ಗಳಿಸಿ, ನಂತರ ಗಂಡಂದು ಗಂಡನ ಪಾತ್ರ ಬರುತ್ತೆ. ಅವನು ಯಾವ ಟೈಮ್ಗೆ ಆಚೆ ಹೋಗ್ತಾನೆ, ಅವ್ರ ಕೆಲ್ಸಕ್ಕೆ ಹೋಗುವಾಗ ಇನ್ ಟೈಮ್ ನಾವ್ ಏನ್ ಮಾಡ್ಕೊಡ್ಬೇಕು, ಅವರಿಗೆ ಲಂಚ್ ಬಾಕ್ಸ್ ಮಾಡ್ಕೊಡ್ಬೇಕಾ, ಬರೀ ತಿನ್ಲಿಕ್ಕೆ ವ್ಯವಸ್ಥೆ ತಿಂಡಿ ಮಾಡ್ಕೊಡ್ಬೇಕಾ, ಅವ್ರಿಗೆ ಯಾವತ್ತು ಲೇಟ್ ಆಗಿ ಹೋಗ್ಬಾರ್ದು, ಅವ್ರ ಆಫೀಸ್ಗೆ ನಮ್ಮಿಂದ ಲೇಟ್ ಆಗ್ಬಾರ್ದು, ನಾವು ಇನ್ ಟೈಮ್ ನಾವು ಮಾಡ್ಕೊಟ್ರೆ ಅವ್ರು ಕರೆಕ್ಟ್ ಆಗಿ ಹೋಗ್ತಾರಲ್ವಾ. ನಾವು ಸ್ವಲ್ಪ ಸೋಮಾರಿತನ ಮಾಡಿದ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ, ಮುಂದಕ್ಕೆ ಅವರ ಕೆಲಸದಲ್ಲಿ ಏನೋ ಒಂದು ತಪ್ಪಾಗುತ್ತೆ, ಲೇಟ್ ಆಗಿ ಹೋಗಿ ಅಲ್ಲಿ ಏನೋ ಮಾತು ಕೇಳಬೇಕಾಗುತ್ತೆ, ಅವರ ಮೂಡ್ ಕೆಡುತ್ತೆ, ಆ ಮೂಡ್ ಕೆಟ್ಟಿದ ಮೂಡ್ ಮನೆಗೆ ಬರುತ್ತೆ ವಾಪಸ್. ಸೊ ನಾವೇ ಹುಷಾರಾಗಿದ್ರೆ ಅದೆಲ್ಲವನ್ನೂ ಸುಧಾರಿಸಬಹುದಲ್ವಾ. ಹಾಗೆ ಮಕ್ಕಳನ್ನ ಚೆನ್ನಾಗಿ ಗಮನ ಕೊಡಬೇಕು, ಯಾಕಂದ್ರೆ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಆಯ್ತು ಒಳ್ಳೆ ಶಾಲೆಗೆ ಸೇರಿಸ್ತೀವಿ ಅನ್ಕೊಳ್ಳಿ, ಒಂದ್ ದೊಡ್ಡ ಕಾನ್ವೆಂಟ್ಗೆ 10 ಲಕ್ಷ ಕೊಟ್ಟು ಕೊಟ್ಟು ಬಿಟ್ಬಿಟ್ರೆ ಆಯ್ತಾ ನಮ್ ಜವಾಬ್ದಾರಿ ಆಗ್ಲಿಲ್ಲ. ಅದನ್ನ ಕರೆಕ್ಟ್ ಆಗಿ ಕಳಿಸಬೇಕು, ಟೈಮ್ ಸರಿಯಾಗ ಮಗು ಹೋಗಂಗೆ, ಅದಕ್ಕೆ ಯೂನಿಫಾರ್ಮ, ಅದಕ್ಕೆ ಹೋಮ್ವರ್ಕ್ ಮಾಡಿದ್ಯಾ, ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಕರ್ಕೊಂಡು ಆ ಶಾಲೆ ತಲುಪ್ತಾ, ಅದನ್ನು ಸಹ ನಾವು ಗಮನಿಸ್ಬೇಕು. ಈಗಂತೂ ಬಸ್ಗಳಲ್ಲಿ ಮಸ್ತೆಲ್ಲ ಕಳಿಸ್ತೀವಲ್ಲ, ಆ ಸ್ಕೂಲ್ಗೆ ತಲುಪ್ತಾ ಇಲ್ವಾ ಅಂತಲೇ ಗೊತ್ತಿರೋದಿಲ್ಲ ನಮ್ಗೆ, ಅಷ್ಟು ಡೇಂಜರ್ ಆಗ್ತಿದೆ. ಇತ್ತೀಚೆಗೆ ಬೆಂಗಳೂರು ಎಲ್ಲಾ ಕಡೆನು ಬಸ್ಸಲ್ಲಿ ಸಿಸಿ ಕ್ಯಾಮರಾ ಹಾಕಿರ್ತಾರೆ, ನಮ್ಗೆ ಮೊಬೈಲ್ ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟಿರ್ತಾರೆ, ನಾವು ಲೈವ್ ನೋಡ್ಕೊಳ್ಬಹುದು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಬರ್ತಾ ಇದೆ, ಅದನ್ನು ಗಮನ ಇಟ್ಕೊಂಡು ನೋಡ್ಬೇಕು. ಈ ಹೆಣ್ಮಕ್ಕಳೇ ಹೋಗ್ತಾ ಇರ್ತಾರೆ, ಏನ್ ಅನಾಹುತ ಆಗುತ್ತೆ ಗೊತ್ತಿಲ್ಲ ನಮ್ಗೆ, ಆದಷ್ಟು ಗಮನ ಆ ತಲುಪೋವರೆಗೂ ನಮ್ದು ನಮ್ಮ ವಸ್ತು ಅದು, ಹೋಗಿ ತಲುಪ್ತಾ ತಲುಪ್ತು, ಆಮೇಲೆ ಮುಂದೆ ಟೀಚರ್ಸ್ ನೋಡ್ಕೊಳ್ತಾರೆ, ಅದು ನಾವು ನೆಮ್ಮದಿ. ಅಲ್ಲಿಂದ ವಾಪಸ್ ಬರುವಾಗ್ಲೂ ಅಷ್ಟೇ, ನೆಟ್ಟಗೆ ಮಗು ಬರ್ತಾ ಇದೆಯಾ, ಆ ಬಸ್ ಸರಿ ದಾರಿಲಿ ಬರ್ತಾ ಇದೆಯಾ, ಅದು ಮತ್ತೆ ಹೋಗಿ ಎಲ್ಲಿ ನಾವು ಪಿಕಪ್ ಮಾಡ್ಬೇಕು ಅವ್ರ, ಅದು ನಮ್ ಜವಾಬ್ದಾರಿ, ನಮ್ಮ ಮಗು ಹೋಗಿ ನಿಂತ್ಕೊಂಡು ಕರ್ಕೊಂಡ್ ಬರೋದು. ಮತ್ತೆ ಅವಾಗ ಅವಾಗ ಟೀಚರ್ಸ್ ಜೊತೆ ಸಂವಾದ ಮಾಡ್ಬೇಕು, ಆ ಪಿಟಿಎಂ ಅಂತ ಮಾಡ್ತಾರೆ ಅವರು ಪಾಪ, ಅಲ್ಲಿ ಹೋಗೋದೇ ಇಲ್ಲ ತುಂಬಾ ಜನ ಪೇರೆಂಟ್ಸ್, ನಮ್ಮ ಮಗು ಬಿಟ್ಬಿಟ್ವಿ ನೀವು ಓದಿಸಿ, ನೀವು ಜವಾಬ್ದಾರಿ ನಿಮ್ದು, ಅವ್ರನ್ನ ದೊಡ್ಡ ಮನುಷ್ಯ ಮಾಡಿ ವಿದ್ಯಾವಂತರ ಮಾಡಿ ರ್ಯಾಂಕ್ ತಗೊಳ್ಳಿ ಅಂದ್ರೆ ಹೇಗ್ ಸಾಧ್ಯ, ಅವ್ರಿಗೇನು ವೀಕ್ನೆಸ್ ಇದೆ ಅದನ್ನ ನಾವ್ ಹೇಗ್ ಸರಿ ಮಾಡಬಹುದು, ಅವ್ರ ಕರೆಕ್ಟ್ ಅನ್ನ ಫೀಸ್ ಕೊಡ್ತಾ ಇದೀನ, ಮಕ್ಕಳಿಗೆ ಏನಾದ್ರು ಬೇರೆ ಮಕ್ಕಳ ಮುಂದೆ ಅವಮಾನ ಆಗ್ತಾ ಇದೆಯಾ, ಫೀಸ್ಗೆ ಏನಾದ್ರು ಕೊಡದೇ ಇದ್ದಾಗ ಅವರು ಟೀಚರ್ಸ್ ಬೈತಾರಲ್ವಾ, ಆಗ ಮಗುಗೆ ಎಷ್ಟು ಹಿಂಸೆ ಆಗುತ್ತೆ, ಇನ್ಫಿರಿಯರಿಟಿ ಕಾಂಪ್ಲೆಕ್ಸ್ ಜೊತೆಗೆ ಮಾನಸಿಕವಾಗಿ ನಾನು ಸ್ಕೂಲ್ಗೆ ಬರೋದು ಬೇಡ ಅನ್ನೋ ಮನಸ್ಥಿತಿ. ಅದು ನಮ್ ಜವಾಬ್ದಾರಿ, ನಮ್ಮ ಮಗು ನಾವು ಫೀಸ್ ಕಟ್ಟಬೇಕಲ್ವಾ, ಅದು ತಪ್ಪಿಸ್ತೇ ಕಟ್ಟಬೇಕು, ಸಾಲ ಆಗ್ಲಿ ಸೋಲಾಗ್ಲಿ ಸೇರಿಸಿದೀವಿ ಓದಿಸ ಜವಾಬ್ದಾರಿ ನಮ್ದು ಓದಿಸ್ಬೇಕು. ಹಾಗೆ ಮತ್ತೆ ಸ್ಕೂಲಲ್ಲಿ ಏನಾದ್ರು ಬಿಹೇವಿಯರ್ ಚೇಂಜ್ ಆಗಿದ್ಯಾ ನಮಗೆ ಗೊತ್ತಾಗಲ್ಲ ನೋಡಿ, ಮೊದಲು ಒಂದು 30% ವಾತಾವರಣ ನಮ್ಮ ಮನೆಯಲ್ಲಿ ನಾವು ಬುದ್ಧಿ ಕಲಿಸಿದ್ರೆ ಇನ್ನು 30% ಹೊರಗಡೆ ಕಲಿತಾರೆ ಮಕ್ಕಳು. ಅವ್ರು ಯಾರ ಜೊತೆ ಸೇರಿದ್ದಾರೆ, ಆ ಕಂಪನಿ ಹೇಗಿದೆ, ಅವ್ರ ಫ್ರೆಂಡ್ಸ್ ಎಲ್ಲ ಎಂಥವರು, ಎಲ್ಲ ಮಕ್ಕಳು ಪರಿಶುದ್ಧವಾಗೇ ಬರ್ತಾರೆ ಶಾಲೆಗೆ ಅಂತ ಹೇಳೋಕ್ಕಾಗಲ್ಲ. ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಂತವ್ರು ಇರ್ತಾರೆ, ಕೆಲವರು ಅಪ್ಪ ಅಮ್ಮ ಇಲ್ಲದೆ ಬೇರೆಯವ್ರ ಪೋಷಕರ ಜೊತೆ ಬೆಳೆದ ಮಕ್ಕಳು, ಅವರಿಗೆ ಪಾಪ ಹೇಳದೇ ಇರೋ ಮಕ್ಕಳು ಇರ್ತಾರೆ, ತಿದ್ದಿ ತೀಡದೆ ಹಂಗೆ ಹೇಗಂದ್ರೆ ಹಾಗೆ ಬೆಳೆದಿರೋ ಮಕ್ಕಳು, ಏನೋ ದುಡ್ಡು ಕೊಟ್ಟು ಶಾಲೆ ಕಳಿಸ್ಬಿಟ್ಟಿರ್ತಾರೆ, ಅವ್ರ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನಿದೆ. ನಮ್ಮ ಮಕ್ಕಳು ಸೇರುವಾಗ ಯಾರ ಜೊತೆ ಸೇರ್ತಾ ಇದ್ದಾರೆ ಅವ್ರು ನಮಗೆ ಗೊತ್ತೇ ಆಗಲ್ಲ. ಸ್ವಲ್ಪ ಟೆಂತ್ ಸ್ಟ್ಯಾಂಡರ್ಡ್ 9th ಟೆಂತ್ ಎಲ್ಲ ಹೋದಾಗ ನೋಡಿ, ಕೆಲವು ಕೇಳಿದ್ರೆ ನೀವು ಉದಾಹರಣೆಗಳು ನಿಮಗೆ ಭಯ ಆಗುತ್ತೆ. ನೀವು ಓದಿದ್ರಿ, ಈಗ ಮೊನ್ನೆ ಟಿವಿಯಲ್ಲೂ ನೋಡಿದ್ದೀರ, ಒಳ್ಳೆ ಪ್ರತಿಷ್ಠಿತ ಶಾಲೆಯ ಮಕ್ಕಳ ಶಾಲೆಯ ಅವ್ರ ಸ್ಕೂಲ್ ಬ್ಯಾಗ್ ತೆಗೆದಾಗ ಅಲ್ಲಿ ಏನಿತ್ತು ಅದನ್ನೆಲ್ಲ ಕೇಳಿದಾಗ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಅದಕ್ಕೆ ನಾವು ಮನೆಗೆ ಬಂದಾಗ ಅವ್ರ ಬ್ಯಾಗನ್ನೆಲ್ಲ ಚೆಕ್ ಮಾಡಬೇಕು, ಏನಿದೆ ವಸ್ತು, ಹೋಮ್ವರ್ಕ್ ನೋಡೋದಲ್ಲದೆ ಬೇರೆ ಬೇರೆ ಏನಾದ್ರು ವಸ್ತು ಇದೆಯಾ, ಅವ್ರ ಸಂಪರ್ಕ ಬೇರೆಯವ್ರ ಜೊತೆ ಇದೆಯಾ, ಅವ್ರ ಮೊಬೈಲ್ ಕೊಟ್ಬಿಟ್ಟಿದ್ರೆ ಯಾರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾಳೆ, ಆಮೇಲೆ ಎಷ್ಟಿಂದ ಎಷ್ಟು ಗಂಟೆ ಟೈಮ್ ಮಾತ್ರ ಯೂಸ್ ಮಾಡಬೇಕು ಅದು ಸಹ ನಮ್ಮ ಕಂಟ್ರೋಲ್ ಇಟ್ಕೋಬೇಕು. ಮೊಬೈಲ್ ಇಷ್ಟು ಗಂಟೆ ಅಮ್ಮ ನೀನು ಕೊಡೋದು, ಇಷ್ಟಲ್ಲಿ ನೀ ಯಾರ ಜೊತೆ ಮಾತಾಡಬೇಕೋ ಮಾತಾಡು. ಆ ರೀತಿ ನಾವು ಒಂದು ಸ್ವಲ್ಪ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದಿದ್ರೆ, ಮತ್ತು ಅವಳು ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಅವರ ಜೊತೆ ನಾವು ಅವ್ರ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು, ಪ್ರೀತಿ ವಿಶ್ವಾಸದ ಕಾಂಟ್ಯಾಕ್ಟ್. ಅವರಿಗೆ ಡೌಟ್ ಬರಬಾರ್ದು, ಓ ನನ್ನ ಅನುಮಾನ ಮಾಡ್ತಾ ಇದ್ದಾಳೆ, ನಮ್ಮ ಫಾಲೋ ಮಾಡ್ತಾ ಇದ್ದಾಳೆ, ಸ್ಪೈ ನಮ್ಮ ಅಮ್ಮ ಅನ್ನೋ ಥರ ಬರಬಾರ್ದು. ನಾವು ಏನು ಅವ್ರ ಮಕ್ಕಳ ಜೊತೆ ನಮ್ಮ ಸ್ನೇಹ ಇದೆ, ಅವ್ರ ತಾಯಿ ಜೊತೆ ನಮ್ಮ ಸ್ನೇಹ ಇದೆ ಅನ್ನೋ ರೀತಿ ಆ ಪೇರೆಂಟ್ಸ್ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಚರ್ಚೆ ಮಾಡ್ಬೋದು, ಏನಾಗ್ತಿದೆ, ನಮಗೂ ಭಾಳ ಕರೆಕ್ಟ್ ಆಗಿದ್ದಾಳ, ಮತ್ತೆ ಇನ್ನೇನಾದ್ರು ಅವ್ರ ಹತ್ರ ಹೇಳ್ಕೊಂಡಿರ್ಬಹುದಾ, ಏನಾದ್ರು ನಮ್ಮನೆಯಲ್ಲರ ತೊಂದೆನ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿರ್ತಾರೆ, ಬಾಯಿ ಬಿಡಲ್ಲ ಕೆಲವು ಮಕ್ಕಳು, ನಮ್ಮಮ್ಮ ಹಿಂಗೆ ಹಂಗೆ ಹೇಳಿರ್ಬಹುದಾ, ನಾವು ತಿತ್ಕೋಬಹುದಾ, ಅದನ್ನೆಲ್ಲ ನಾವು ಸರಿ ಮಾಡ್ಕೋಬೇಕು ಅಂದ್ರೆ ಆ ಪೋಷಕರ ಜೊತೆ ನಾವು ಫ್ರೆಂಡ್ಶಿಪ್ ಇಟ್ಕೋಬೇಕು.
0: ಅಲ್ಲ, ತಾವು ಹೇಳದಂಗೆನೆ, ಮಗು ಎದ್ದಾಗಿನಿಂದ ಮಲಗುವವರೆಗೂ ಅವಳ ಚಲನವಲನಗಳನ್ನ ಅಥವಾ ಅವಳ ಆಕ್ಟಿವಿಟೀಸ್ ನ ಗಮನಿಸಬೇಕು. ಎಲ್ಲೆಲ್ಲಿ ಏನೇನು ವ್ಯತ್ಯಾಸಗಳು ಆಗ್ತಾ ಇದೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಸರಿಪಡಿಸುವಂತ ಒಂದು ಪ್ರಯತ್ನಗಳು ಆಗಬೇಕು. ಅದೆಲ್ಲ ಪ್ರಯತ್ನ ಆಗ್ಬೇಕು ಅಂದ್ರೆ ಅವಳು ಗಮನಿಸಬೇಕು.
1: ಎಲ್ಲ ಗಂಡಸರಿಗೂ ಟೈಮ್ ಇರೋದಿಲ್ಲ, ಸೊ ಬಹುಮುಖ್ಯವಾಗಿ ಹೆಣ್ಣು ಇದನ್ನೆಲ್ಲ ಚಿಂತನೆ ಮಾಡೋದು, ಇದನ್ನ ಗಮನಿಸಬೇಕಾಗಿರೋದು. ಇಲ್ಲಿ ಅವಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಒಂದು ಮಗು ಬೆಳೆದು ದೊಡ್ಡವಳಾಗಿ ಒಂದು ಒಂದು ಸ್ಟೇಜಿಗೆ ಹೋದ್ಲು ಅಂದ್ರೆ ಅದ್ರ ಪೂರ್ತಿ ಜವಾಬ್ದಾರಿ ತಾಯಿದೇ ಆಗಿರುತ್ತೆ.
0: ಮತ್ತೆ ನಮ್ಮ ಕೇಳುಗರು ಅಪಹಾರ್ಥ ಮಾಡ್ಕೊಬಾರ್ದು, ಏನದು ಕೇವಲ ಹೆಣ್ಣು ಮಾತ್ರ ಜವಾಬ್ದಾರಳ ಅಂತ, ಆಗಲ್ಲ ಇದು. ಆದರೆ ಹೆಣ್ಣಿಗೆ ಅಷ್ಟೊಂದು ಮಹತ್ವ ಇದೆ, ಅಷ್ಟೊಂದು ಜವಾಬ್ದಾರಿ ಇದೆ, ಆಕೆಗೆ ಅಷ್ಟು ತಾಳ್ಮೆ ಸಹನೆ ಇದೆ, ಹಾಗಾಗಿ ಅವಳೆ ವಹಿಸ್ಕೊಳ್ಬೇಕು ಸ್ವತಃ ಅನ್ನೋದು ಅಷ್ಟೇ ನಮ್ಮ.
1: ಖಂಡಿತ ಖಂಡಿತ, ತಂದೆ ಆದವ್ರಿಗೆ ಏನು ಪಾತ್ರದಲ್ಲಿ ಇದೆ ಇಲ್ವಾ ಅಂತ ಆಗಲ್ಲ. ಈಗ ಅವರು ಈಗ ಇಬ್ರು ದುಡಿಯುವಾಗ ಇಬ್ರು ಸಮವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲನು. ಈಗ ನಾನು ಬರೀ ಮನೆಯಲ್ಲಿರೋ ಗೃಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ಒಬ್ಬ ಗೃಹಿಣಿ ಆಗಿತ್ಕೊಂಡಾಗ ಇಷ್ಟೆಲ್ಲ ಅವಳೆ ಮಾಡಬೇಕಾಗತ್ತೆ, ಆಗ ಇಬ್ರು ದುಡಿತಾ ಇದ್ರೆ ಇವಳಿಗೂ ಟೈಮ್ ಇಲ್ಲ ಅವ್ರಿಗೂ ಟೈಮ್ ಇಲ್ಲ ಆಗುತ್ತಲ್ಲ,
0: ಇನ್ನು ಚಾಲೆಂಜ್ ಬರುತ್ತೆ. ಬಹಳ ಕಾನ್ಶಿಯಸ್ ಆಗಿ ಮಕ್ಕಳನ್ನು
1: ಆವಾಗಲೂ ಅಷ್ಟೇ ಕೆಲಸಗಳನ್ನ ಶೇರ್ ಮಾಡ್ಕೋಬೇಕು. ಗಂಡ ಹೆಂಡತಿ, ನಾ ಇದನ್ನ ನೋಡ್ಕೋತೀನಿ, ನೀನು ಇದನ್ನ ನೋಡ್ಕೋ, ಆ ರೀತಿ ಶೇರ್ ಮಾಡ್ಕೋ.
0: ಆ ದುಡಿಯೋ ಬರದಲ್ಲಿ ಈ ಮಕ್ಕಳು ನೀವು ಹೇಳಿದ್ರಲ್ಲ ಚಲನವಲನಗಳನ್ನ ದಿನ ಪ್ರತಿ ನಾವು ನೋಡ್ಬೇಕಾಗಿರೋದನ್ನ ಮರೀದೇನೆ, ಅದ್ ಪ್ಲಾನ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೋಡಿದ್ರೆ
1: ಇಬ್ರು ಹಂಚ್ಕೋಬೇಕು ಸಮನಾಗಿ, ಯಾಕೆ ಇಬ್ರು ಜವಾಬ್ದಾರರು ಮಗುವಿಗೆ. ಅವ್ರ ಒಟ್ಟಿಗೆ ಜವಾಬ್ದಾರಿ ಇಬ್ರು ಆದ್ಮೇಲೆ ಮಗುವಿನ ಬೆಳವಣಿಗೆಗೂ ಇಬ್ರು ಜವಾಬ್ದಾರರೇ. ಅದರಿಂದ ಇಬ್ರು ಹಂಚ್ಕೊಂಡು, ನೀನ್ ಇದನ್ನ ನೋಡ್ಕೊಂಡು ಅದನ್ನ ನೋಡ್ಕೊಡ್ತೀನಿ, ಮಗು ನಾ ಡ್ರಾಪ್ ಮಾಡಿ ಬರ್ತೀನಿ, ನೀನ್ ಸಂಜೆ ವಾಪಸ್ ಕರ್ಕೊಂಬಾ, ಈ ರೀತಿ ಏನಾದ್ರೂ ಆಗ್ಲಿ ಇಬ್ರು ಹಂಚ್ಕೊಳ್ಬಹುದು ಸಮಾನವಾಗಿ. ಅವ್ರಿಗಿರೋ ವೇಳೆಯನ್ನ ಸಮಾನವಾಗಿ ಹಂಚ್ಕೊಂಡು ವ್ಯವಸ್ಥಿತವಾಗಿ ನಡೆಸಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ.
0: ಎಸ್ ಮೇಡಮ್, ಬಹಳ ಸಂತೋಷ ಆಯ್ತು. ಈ ಹೆಣ್ಣು ಸಂಸಾರದ ಕಣ್ಣು ಅನ್ನುವ ಒಂದು ಅರ್ಥವನ್ನ ತಾವು ಬಹಳ ಸರಳವಾಗಿ ಹೇಳಿದ್ರಿ, ತಮ್ಮ ಅನುಭವನ ಹಂಚಿಕೊಂಡ್ರಿ. ಖಂಡಿತವಾಗ್ಲೂ ಆ ಹೆಣ್ಣಿಗೆ ತಾಳ್ಮೆ ಸಹನೆ ಇದೆ, ಆ ಕಾರಣಕ್ಕೆ ಆ ಒಂದು ಜವಾಬ್ದಾರಿಯನ್ನು ಆಕೆ ಕೊಟ್ಟಿರ್ತಾರೆ. ಸೊ ಅದನ್ನು ನಿಭಾಯಿಸುವಲ್ಲಿ ಪ್ರಸ್ತುತ ಈಗ ಅಪ್ಡೇಟ್ ಆಗಬೇಕಾಗತ್ತೆ ಇವತ್ತಿನ ಸ್ಥಿತಿಗೆ. ಕರೆಕ್ಟ್ ಆಗಿ ತಾವು ಹೇಳಿದ್ರಿ, ಈ ಕಾಲದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅದು ಹೆಣ್ಣಾಗಲಿ ಗಂಡಾಗಲಿ ಆ ಮಕ್ಕಳ ಒಂದು ಚಲನವಲನವನ್ನ ಗಮನಿಸಬೇಕು, ಮತ್ತೆ ಹಿರಿಯರನ್ನ ಗೌರವಿಸಬೇಕು, ಮನೆಯಲ್ಲಿರುವಂತ ಕುಟುಂಬದ ಹಿರಿಯರನ್ನ ಗೌರವಿಸಬೇಕು, ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ಒಂದು ಸಂಸಾರ ಒಂದು ಸಾರ್ಥಕ ಬದುಕನ್ನ ಕಂಡುಕೊಳ್ಳುವಲ್ಲಿ ಅಥವಾ ತಲುಪುವಲ್ಲಿ ಸಹಕಾರಿ ಆಗುತ್ತೆ ಅಂತ ತಾವು ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನಿಮಗೂ ಸಹ ಈ ಅವಕಾಶ ನನಗೆ ಸಿಕ್ಕಿದ್ದು, ಜೆಎಸ್ಎಸ್ ರೇಡಿಯೋ 91.2 ಅವರಿಗೆ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಜೀವನದ ಕೆಲವು ಅನುಭವಗಳು, ನಾವು ಏನು ಇಷ್ಟು ದಿನ ಅನುಭವಿಸ್ಕೊಂಡು ಬಂದ್ವಿ, ಅದನ್ನು ನಾಲ್ಕು ಮಾತುಗಳು ಬೇರೆಯವ್ರಿಗೆ ಹೇಳಿದಾಗ ಉಪಯುಕ್ತವಾಗುತ್ತೆ, ನನಗೂ ಈ ಸಲಹೆಯಿಂದ ಏನು ಹೆಲ್ಪ್ ಆಯಿತು ಅಂತ ಕೇಳಿದವರಿಗೆ ಏನಾರು ಅನಿಸಿದ್ರೆ ಅದಕ್ಕೆ ನಾನು ಧನ್ಯವಾದ.
0: ಖಂಡಿತ ಖಂಡಿತ ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ನಮಸ್ತೆ.
0: ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಜೀವನ ಪಾಠಶಾಲೆ ಸರಣಿ ಕಾರ್ಯಕ್ರಮದಲ್ಲಿ ಹೆಣ್ಣು ಸಂಸಾರದ ಕಣ್ಣು ಎಂಬ ವಿಷಯ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಶ್ರೀಮತಿ ಸುಧಾ ಮೃತ್ಯುಂಜಯಪ್ಪರವರು. ಇದು ಇವತ್ತಿನ ಕಾರ್ಯಕ್ರಮ, ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.

ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಭಯದ ವಾಸನೆಯನ್ನು ಹಿಡಿಯುವ ಕುದುರೆ. ಭಯದ ವಾಸನೆ ಹಿಡಿಯುವ ಕುದುರೆ. ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿಗಳಲ್ಲಿ ಕುದುರೆಗೆ ಮಹತ್ವದ ಸ್ಥಾನ ಇದೆ. ಉಳಿದ ಸಾಕು ಪ್ರಾಣಿಗಳನ್ನು ನಡೆಸಿಕೊಳ್ಳುವ ಹಾಗೆ ಮನುಷ್ಯರು ಕುದುರೆಯನ್ನು ನಡೆಸಿಕೊಳ್ಳುವುದಿಲ್ಲ. ಅವಕ್ಕೆ ಆರೈಕೆಯೂ ಹೆಚ್ಚು, ಅವುಗಳ ಬಗ್ಗೆ ಗೌರವವೂ ಹೆಚ್ಚು. ಎಲ್ಲಾ ಸಾಕು ಪ್ರಾಣಿಗಳಂತೆಯೇ ಕುದುರೆಯೂ ಕೂಡ ಮಾಲೀಕನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ಳುತ್ತದೆ. ಕೆಲವು ಮಾತುಗಳನ್ನು ಅರ್ಥ ಮಾಡಿಕೊಂಡು ಆದೇಶಗಳನ್ನು ಪಾಲಿಸುತ್ತದೆ. ಅಷ್ಟೇ ಅಲ್ಲವಂತೆ, ಕುದುರೆಗಳು ಮನುಷ್ಯರ ಭಾವನೆಗಳನ್ನು ಗ್ರಹಿಸಬಲ್ಲುವಂತೆ. ಮನುಷ್ಯರನ್ನು ಮೂಸಿಯೇ ಅವರ ಭಾವನೆಗಳನ್ನು ಕುದುರೆಗಳು ಗುರುತಿಸುತ್ತಿರಬಹುದು ಎಂದು ಫ್ರಾನ್ಸ್ ದೇಶದ ದ ತೂರ್ ವಿಶ್ವವಿದ್ಯಾನಿಲಯದ ಪ್ರಾಣಿವಿಜ್ಞಾನಿ ಲಿಯಾ ಲಾನ್ಸಾತ್ ಮತ್ತು ಸಂಗಡಿಗರು ವರದಿ ಮಾಡಿದ್ದಾರೆ. ಹೆದರಿಕೆಯಿಂದ ಬೆದರಿದವರ ಬೆವರನ್ನ ಮೂಸಿದ ಕುದುರೆಗಳು ತಾವೂ ಬೆದರುತ್ತವೆ ಎಂದು ಇವರು ಶೋಧವನ್ನ ಮಾಡಿದ್ದಾರೆ. ಪ್ರಾಣಿಗಳು ವಾಸನೆಯಿಂದಲೇ ಹಲವು ಚಟುವಟಿಕೆಗಳನ್ನು ನಡೆಸುವುದು ವಿಜ್ಞಾನಿಗಳಿಗೆ ಹೊಸತಲ್ಲ. ನಾಯಿಯ ಮೂಗು ಚುರುಕು ಎನ್ನುವ ಮಾತೇ ಇದೆಯಲ್ಲ, ನಾಯಿ ವಾಸನೆಯಿಂದಲೇ ವಸ್ತುಗಳನ್ನ ಗುರುತಿಸಬಲ್ಲದು, ಅದರ ಜಾಡು ಹಿಡಿಯಬಲ್ಲದು. ಹಾಗೆಯೇ ತನ್ನ ಪ್ರೇಯಸಿ ಅಥವಾ ಪ್ರಿಯತಮನನ್ನು ಕೂಡ ಅದು ವಾಸನೆಯಿಂದಲೇ ಗುರುತಿಸುತ್ತದೆ. ಬೆಕ್ಕು, ಹಸು ಮೊದಲಾದ ಸ್ತನಿಗಳು ಕೂಡ ವಾಸನೆ ಹಿಡಿಯುತ್ತವೆ. ಕೆಲವು ವಾಸನೆಗಳಿಂದ ಅವುಗಳ ನಡವಳಿಕೆಯೂ ಬದಲಾಗುತ್ತದೆ ಎನ್ನುವುದು ನಮಗೆಲ್ಲ ಗೊತ್ತಿರುವ ವಿಷಯ. ಇದಕ್ಕೆ ಕುದುರೆಗಳೇನೂ ಅಪವಾದವಲ್ಲ. ಅವುಗಳಲ್ಲಿ ಕೂಡ ಹಲವು ಚಟುವಟಿಕೆಗಳಿಗೆ ವಾಸನೆಯೇ ಬಲು ಮುಖ್ಯವಾದ ಪ್ರೇರಣೆ. ಕುದುರೆಗಳು ಮಲಗಲೆಂದು ಹಾಸಿದ ಹುಲ್ಲು ಹಾಸನ್ನ ಆಯಾ ಕುದುರೆಗಳು ತಮ್ಮದು ಎಂದು ಗುರುತಿಸುವುದು ವಾಸನೆಯಿಂದ. ಹಾಗೆಯೇ ಹೆಣ್ಣು ಕುದುರೆ ಬೆದೆಗೆ ಬಂದಿದೆ ಎಂದು ಅವು ತಿಳಿಯುವುದು ನಮಗ್ಯಾರಿಗೂ ತೋರದ ಕ್ಷೀಣವಾದ ವಾಸನೆಯಿಂದ. ಇತರೆ ಕುದುರೆಗಳು ಬೆದರಿದಾಗ ತಾವೂ ಬೆದರುವುದು ಕೂಡ ವಾಸನೆಯಿಂದಲೇ ಇರಬಹುದು ಎಂಬ ಊಹೆ ಕೂಡ ವಿಜ್ಞಾನಿಗಳಿಗೆ ಇತ್ತು. ಕುದುರೆಗಳು ತಮ್ಮ ಒಡೆಯರ ನಡವಳಿಕೆಗಳನ್ನ ಅವರ ವಾಸನೆಯಿಂದಲೇ ಗುರುತಿಸಬಲ್ಲುವೆ ಎನ್ನುವ ಅನುಮಾನಗಳು ಇದ್ದುವು. ಈ ನಿಟ್ಟಿನಲ್ಲಿ ಕೆಲವು ಸೂಚನೆಗಳು ಸಿಕ್ಕಿದ್ದುವು. ಉದಾಹರಣೆಗೆ, ಕುದುರೆಗಳು ಮಾಲೀಕರನ್ನ ಅವರ ವಾಸನೆಯಿಂದಲೇ ಗುರುತಿಸುತ್ತವೆ. ಅಂದರೆ ಮಾಲೀಕರು ಕಣ್ಣಿಗೆ ಕಾಣದೇ ಇದ್ದಾಗಲೂ ಕೇವಲ ವಾಸನೆಯಿಂದಲೇ ಅವರು ಇರುವ ಜಾಗವನ್ನ ಅವು ಗ್ರಹಿಸಬಲ್ಲುವು. ಸಾಕು ಪ್ರಾಣಿಗಳ ಈ ವಿಶೇಷ ಗುಣಗಳಿಗೂ ವಾಸನೆಗೂ ಸಂಬಂಧ ಇದೆಯೇ ಎನ್ನುವುದು ಇನ್ನೊಂದು ಪ್ರಶ್ನೆ. ಅಂದರೆ ಸಾಕಿದವರು ಸೂಸುವ ವಾಸನೆಯನ್ನು ಗಮನಿಸಿ ಸಾಕು ಪ್ರಾಣಿಗಳು ತಮ್ಮ ನಡವಳಿಕೆಗಳನ್ನು ಬದಲಿಸಿಕೊಳ್ಳಬಲ್ಲುವೆ? ಈ ಪ್ರಶ್ನೆ ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು 32 ಸಾಕು ಕುದುರೆಗಳ ಮೇಲೆ ಪ್ರಯೋಗಗಳನ್ನು ಮಾಡಿದ್ದಾರೆ. ಕುದುರೆಗಳಿಗೆ ಬೆದರಿದ ಮನುಷ್ಯರ ವಾಸನೆಯನ್ನು ಮೂಸಲು ಕೊಟ್ಟಾಗ ಅವು ಏನು ಮಾಡುತ್ತವೆ ಎನ್ನುವುದನ್ನು ಪತ್ತೆ ಮಾಡುವುದೇ ಇವರ ಪ್ರಯೋಗ. ಮಾಲೀಕರು ಬೆದರಿದಾಗ ಕುದುರೆಗಳು ಬೆದರುವುದು ಕೂಡ ಈ ಹಿಂದೆ ನಮಗೆ ಗೊತ್ತಿತ್ತು. ಯುದ್ಧದಲ್ಲಿ ಮಾಲೀಕನಿಗೆ ಭಯ ಹುಟ್ಟಿದಾಗ ಆತ ಕುದುರೆಯನ್ನು ಓಡಲು ಪ್ರೇರೇಪಿಸುತ್ತಾನಷ್ಟೇ. ಈ ಆದೇಶ ಇಲ್ಲದಿದ್ದರೂ ಮಾಲೀಕನಿಗೆ ಭಯವಾಗಿದೆ ಎಂದು ಕುದುರೆಗೆ ತಿಳಿಯುವುದು ಹೇಗೆ? ಭಯದಿಂದಾಗಿ ಮಾಲೀಕನಲ್ಲಿ ಉಂಟಾಗುವ ಯಾವ ಬದಲಾವಣೆಯನ್ನು ಅದು ಗುರುತಿಸುತ್ತದೆ? ಅಥವಾ ನಮಗ್ಯಾರಿಗೂ ಕಾಣದ ಯಾವುದೋ ಸೂಚನೆ ಅದಕ್ಕೆ ದೊರೆಯುತ್ತಿರಬಹುದೇ? ಇವೆಲ್ಲ ಪ್ರಶ್ನೆಗಳು ಲಾನ್ಸಾದರ ತಂಡವನ್ನು ಕಾಡಿತ್ತು. ಅದಕ್ಕಾಗಿ ಅವರು ಮನುಷ್ಯರ ವಾಸನೆಯನ್ನು ಸಂಗ್ರಹಿಸಿ ಕುದುರೆಗೆ ಮೂಸಲು ಕೊಟ್ಟರು. ಪ್ರಯೋಗದಲ್ಲಿ ಪಾಲ್ಗೊಳ್ಳಲು ಒಪ್ಪಿದವರಿಗೆ 2 ದಿನ ದೇಹದ ಬೆವರನ ವಾಸನೆಯನ್ನು ಪ್ರಭಾವಿಸುವ ಬೆಳ್ಳುಳ್ಳಿ, ಈರುಳ್ಳಿ ಮೊದಲಾದ ಯಾವುದೇ ಮಸಾಲೆ ಪದಾರ್ಥವಿಲ್ಲದ ಆಹಾರ ನೀಡಿದರು. ಸ್ನಾನಕ್ಕೂ ಪರಿಮಳವಿಲ್ಲದ ಸಾಬೂನು ಕೊಟ್ಟರು. ಅನಂತರ ಕೊನೆಯ ದಿನ ಬರೀ ನೀರಿನಲ್ಲಿ ಅವರಿಗೆ ಸ್ನಾನ ಮಾಡಲು ಹೇಳಿದರು. ಇಂಥವರ ಕಂಕುಳಿನಿಂದ ಬೆವರನ್ನು ಸಂಗ್ರಹಿಸಿದರು. ಹೀಗೆ ಸಂಗ್ರಹಿಸಿದ ಬೆವರಿನಲ್ಲಿ ಕೇವಲ ಆ ವ್ಯಕ್ತಿಗಳ ವಾಸನೆಯಷ್ಟೇ ಇರುತ್ತದೆ. ಅನಂತರ ಅವರೆಲ್ಲರಿಗೂ ಕಂಕುಳಲ್ಲಿ ಹತ್ತಿಗಳನ್ನು ಇಟ್ಟುಕೊಂಡು ಕೆಲವು ವಿಡಿಯೋಗಳನ್ನು ನೋಡಲು ಹೇಳಿದರು. ಕೆಲವರಿಗೆ ಭಯ ಹುಟ್ಟಿಸುವ ವಿಡಿಯೋಗಳನ್ನು, ಇನ್ನು ಕೆಲವರಿಗೆ ಖುಷಿ ಕೊಡುವ ವಿಡಿಯೋಗಳನ್ನು ತೋರಿಸಿದರು. ಆ ಕಂಕುಳಿನಲ್ಲಿದ್ದ ಹತ್ತಿಗಳನ್ನು ತೆಗೆದು ಕುದುರೆಗಳಿಗೆ ಮೂಸಲು ನೀಡಿ ಕುದುರೆಗಳ ಪ್ರತಿಕ್ರಿಯೆಯನ್ನು ಗಮನಿಸಿದರು. ಕುದುರೆಗಳು ಬೆದರುತ್ತವೆಯೇ ಇಲ್ಲವೇ ಎನ್ನುವುದು ಪರೀಕ್ಷೆ. ಬೆದರಿದ ಕುದುರೆಗಳಲ್ಲಿ ಕೆಲವು ಲಕ್ಷಣಗಳಿರುತ್ತವೆ. ಅವು ಯಾರಾದರೂ ತಮ್ಮನ್ನು ಮುಟ್ಟಲು ಬಂದರೆ ದೂರ ಸರಿಯುತ್ತವೆ. ಅವುಗಳ ಹೃದಯದ ಬಡಿತವೂ ಹೆಚ್ಚಾಗಿರುತ್ತದೆ. ಜೊತೆಗೆ ಬೆಚ್ಚುವಂತೆ ಮಾಡಿದಾಗ ಬಹು ಬೇಗನೆ ಅವು ಬೆದರುತ್ತವೆ. ಈ ಸೂಚನೆಗಳನ್ನೇ ಆಧರಿಸಿ ಲಾನ್ಸಾತ್ ತಂಡ ಪ್ರಯೋಗಗಳನ್ನು ಮಾಡಿತು. ಬೆದರಿದ ಮನುಷ್ಯರ ಬೆವರು ಹತ್ತಿದ ಹತ್ತಿಯನ್ನು ಕುದುರೆಗಳಿಗೆ ಮೂಸಲು ಕೊಟ್ಟು ಅವುಗಳ ಬಳಿಗೆ ಮನುಷ್ಯರನ್ನು ಕಳಿಸಿತು. ಜೊತೆಗೆ ಇದ್ದಕ್ಕಿದ್ದ ಹಾಗೆ ಸದ್ದು ಮಾಡಿಯೋ, ಬೆಳಕು ಬೆಳಗಿಸಿಯೋ ಅವನ್ನು ಬೆಚ್ಚಿಸಿತು. ಈ ಸಂದರ್ಭದಲ್ಲಿ ಅವುಗಳ ಹೃದಯದ ಬಡಿತವನ್ನು, ಅವು ಬೆಚ್ಚಲು ತೆಗೆದುಕೊಂಡ ಸಮಯವನ್ನು ಇವರು ಗಮನಿಸಿದರು. ಭಯಗೊಂಡ ಕುದುರೆಗಳು ಸಾಮಾನ್ಯವಾಗಿ ಬಹುಬೇಗನೆ ಬೆಚ್ಚುತ್ತವೆ. ಈ ಎಲ್ಲ ಪ್ರಯೋಗಗಳಲ್ಲಿಯೂ ಬೆದರಿದ ಮನುಷ್ಯರ ಕಂಕುಳಿನ ಹತ್ತಿಯನ್ನು ಮೂಸಿದ ಕುದುರೆಗಳ ಪ್ರತಿಕ್ರಿಯೆ ಸಾಧಾರಣ ಹತ್ತಿಯನ್ನು ಮೂಸಿದ ಕುದುರೆಗಳದ್ದಕ್ಕಿಂತಲೂ ಬಹಳ ಭಿನ್ನವಾಗಿತ್ತು. ಈ ಕುದುರೆಗಳ ಹೃದಯದ ಬಡಿತ ಹೆಚ್ಚಿತ್ತು ಹಾಗೂ ಈ ಏರಿಕೆ ಬಹುದೀರ್ಘಕಾಲ ಉಳಿದಿತ್ತು. ಅವು ತಮ್ಮ ಬಳಿ ಬಂದ ಮನುಷ್ಯರಿಂದ ದೂರ ಸರಿಯುತ್ತಿದ್ದವು, ತಮ್ಮನ್ನು ಮುಟ್ಟದಂತೆ ಹಿಂದೆ ಓಡುತ್ತಿದ್ದವು. ಕುದುರೆಗಳು ಮನುಷ್ಯರನ್ನು ಮೂಸುವುದಷ್ಟೇ ಅಲ್ಲ, ಆ ವಾಸನೆಯಿಂದಲೇ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲುವು ಎಂದು ಈ ಪ್ರಯೋಗಗಳಿಂದ ಲಾನ್ಸಾದ್ ತೀರ್ಮಾನಿಸಿದ್ದಾರೆ. ಭಯಗೊಂಡ ಮನುಷ್ಯರ ವಾಸನೆ ಹತ್ತಿದ್ದರಿಂದಲೇ ಆ ಕುದುರೆಗಳು ಭಯಗೊಂಡಿದ್ದುವು ಎನ್ನುವುದು ಇವರ ಅಂಬೋಣ. ಮನುಷ್ಯರು ಹೀಗೆಯೇ ಇತರರ ಭಯವನ್ನು ಖುಷಿಯನ್ನು ಮೂಸುತ್ತಿರಬಹುದೋ ಎನ್ನುವುದು ಬಹುಶಃ ನಿಮ್ಮ ಪ್ರಶ್ನೆಯಾಗಿರಬಹುದು. ಅದಕ್ಕೆ ಉತ್ತರ ಯಾವಾಗ ದೊರೆಯುತ್ತದೆಯೋ ನೋಡಬೇಕು. ಅದು ನಿಜವಾದರೆ ಸಮೂಹ ಸನ್ನಿ ಆಗುವುದು ಯಾಕೆ ಎನ್ನುವ ವಿವರಣೆಯೂ ಕೂಡ ಸಿಗಬಹುದು. ಈ ಕುದುರೆ ಸಂಶೋಧನೆಯ ವಿವರಗಳನ್ನು PLOS 1 ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಚುಟುಕು ಚುರುಕು.
1: ಸೋಂಕಿನ ಶಾಕ್. ಡ್ರೋಸೋಫಿಲಾ ಹಣ್ಣುನೊಣಕ್ಕೂ ಹುಳುಗಳ ಕಾಟ ಇದೆ. ಗುಲಗಂಜಿಗಿಂತ ಪುಟ್ಟದಾದ ಹಣ್ಣುನೊಣದ ಬೆನ್ನನ್ನು ಹಲವು ಹುಳುಗಳು ನೆಲೆಯನ್ನಾಗಿ ಮಾಡಿಕೊಳ್ಳುತ್ತವೆ. ಈ ಪರಜೀವಿಗಳು ಹಣ್ಣುನೊಣಗಳನ್ನು ಹುಡುಕಿ ಅವುಗಳ ಬೆನ್ನೇರುವುದು ಹೇಗೆ ಎನ್ನುವ ಗುಟ್ಟು ಈಗ ರಟ್ಟಾಗಿದೆ. ಗಾಳಿಯಲ್ಲಿ ತೇಲುವ ಹುಳುಗಳ ಮೊಟ್ಟೆಗಳು ಹಣ್ಣುನೊಣಗಳ ಮೈಯಲ್ಲಿರುವ ಸ್ಥಾಯಿ ವಿದ್ಯುತ್ ಅರ್ಥಾತ್ ಸ್ಟ್ಯಾಟಿಕ್ ವಿದ್ಯುತ್ತಿನಿಂದ ಸೆಳೆಯಲ್ಪಡುತ್ತವೆಯಂತೆ. ಹೀಗೆ ಗಾಳಿ ಸವಾರಿಯಿಂದ ನೊಣದ ಸವಾರಿಗೆ ಅವು ಬದಲಾಗುತ್ತವೆ. ನೊಣಕ್ಕೆ ಸೋಂಕು ತಗಲುತ್ತದೆಯಂತೆ. ನೊಣದ ಬೆನ್ನು ಹೀಗೆ ಗಾಳಿಯಿಂದ ಹುಳುಗಳ ಮೊಟ್ಟೆಗಳನ್ನು ಸೆಳೆಯುತ್ತಿರುವ ದೃಶ್ಯವನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಜೀವಿ ವಿಜ್ಞಾನಿಗಳು ವಿಡಿಯೋದಲ್ಲಿ ಸೆರೆಹಿಡಿದಿದ್ದಾರೆ. ಒಣಹವೆ ಒಣ ಚರ್ಮಗಳಲ್ಲಿ ಸ್ಥಾಯಿ ವಿದ್ಯುತ್ ಕೂಡಿಕೊಳ್ಳುವುದು, ಬಾಗಿಲನ್ನು ಮುಟ್ಟಿದಾಗ ಶಾಕ್ ಹೊಡೆಯುವುದು ಗೊತ್ತಷ್ಟೆ. ಈ ವಿದ್ಯುತ್ತು ಸೋಂಕನ್ನು ಆಕರ್ಷಿಸುತ್ತಿರಬಹುದು ಎಂದು ಈ ವಿಡಿಯೋ ಸೂಚನೆ ನೀಡಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳುಬ ಬೆಳಕೆ.

ಸೂಫಿ ಪರಂಪರೆಯಲ್ಲಿ ಸುಹ್ರಾವರ್ದಿ ತಂಡಕ್ಕೊಂದು ವಿಶೇಷ ಸ್ಥಾನವಿದೆ. ಸೂಫಿ ಸಂತ ಜುನಯಾದನಿಂದ ಪ್ರೇರೇಪಿತವಾದ ಈ ತಂಡದ ಸಂಸ್ಥಾಪಕ ಶೇಖ್ ಜಿಯಾಸುದ್ದೀನ್ ಜಾಹಿಬ್ ಸುಹ್ರಾವರ್ದಿ. ಈ ಸುಹ್ರಾವರ್ದಿ ಪರಂಪರೆಗೆ ಸೇರಿದ ಸಂತರದೊಂದು ವಿಶೇಷ. ಅವರು ಆಧ್ಯಾತ್ಮಿಕ ಚಿಂತನೆಯನ್ನು ಬಹು ಸುಂದರವಾದ ಪುಟ್ಟ ಕತೆ ಕವನಗಳಲ್ಲಿ ತಿಳಿಸುತ್ತಾರೆ. ಅಂಥದೊಂದು ಕತೆ ಯೂಸುಫನೆಂಬ ಬಡಗಿಯದು. ನಜರ್ ಬೆನ್ ಯೂಸುಫ್ ಒಬ್ಬ ಬಡಗಿ. ಅವನು ಮರಗೆಲಸ ಮಾಡುವುದರೊಂದಿಗೆ ಪ್ರಾಚೀನವಾದ ಪುಸ್ತಕಗಳನ್ನು ಓದುವುದರಲ್ಲಿ ತುಂಬ ಆಸಕ್ತಿ ವಹಿಸುತ್ತಿದ್ದ. ಅವನು ಎಲ್ಲಿಂದಲೋ ತುಂಬ ಹಳೆಯದಾದ ಗ್ರಂಥಗಳನ್ನು ತಂದು ತಂದು ಇಟ್ಟುಕೊಳ್ಳುತ್ತಿದ್ದ. ಅವನ ಕೆಲಸಕ್ಕೆ ಸಹಾಯವಾಗಲೆಂದು ಒಬ್ಬ ಆಳನ್ನು ಇಟ್ಟುಕೊಂಡಿದ್ದ. ತನ್ನ ಯಜಮಾನ ಈ ವಿಚಿತ್ರವಾದ ಪುಸ್ತಕಗಳನ್ನು ಓದುವುದನ್ನು ಕಂಡು ಸೇವಕನಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಯೂಸುಫ್ ತನ್ನ ಸೇವಕನನ್ನು ಕರೆದು ಹೇಳಿದ, ನನಗೆ ಈಗ ವಯಸ್ಸಾಗುತ್ತಿದೆ. ನಾನು ಇಷ್ಟು ದಿನ ಓದಿ ತಿಳಿದುಕೊಂಡದ್ದನ್ನು ಪ್ರಯೋಗಿಸಲು ಇದು ಸಕಾಲ. ಈಗ ನಾನೊಂದು ಪ್ರಯೋಗ ಮಾಡಲು ನಿರ್ಧರಿಸಿದ್ದೇನೆ. ಅದಕ್ಕೆ ನಿನ್ನ ಸಂಪೂರ್ಣ ಸಹಕಾರ ಅಗತ್ಯ. ಈ ಪ್ರಯೋಗ ಫಲಕಾರಿಯಾದಾಗ ನನಗೆ ಮತ್ತೆ ತಾರುಣ್ಯ ಬರುವುದಲ್ಲದೆ ನಾನು ಚಿರಂಜೀವಿಯೂ ಆಗಿಬಿಡುತ್ತೇನೆ. ಆಯ್ತು ಸ್ವಾಮಿ, ನಾನೇನು ಮಾಡಬೇಕು ಎಂದು ಸೇವಕ ಕೇಳಿದಾಗ ಯೂಸುಫ್ ಪ್ರಯೋಗವನ್ನು ವಿವರಿಸಿದ. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ. ಹೆಚ್ಚು ಕಡಿಮೆಯಾದರೆ ಅನಾಹುತವಾಗುತ್ತದೆ. ಈ ಖಡ್ಗವನ್ನು ತೆಗೆದುಕೋ. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸು. ಆ ತುಂಡುಗಳನ್ನೆಲ್ಲ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿಬಿಡು. ಅದರಲ್ಲಿ ನಾನೊಂದು ಮಾಂತ್ರಿಕ ದ್ರವವನ್ನು ತುಂಬಿ ಇಟ್ಟಿದ್ದೇನೆ. ಆ ಡಬ್ಬಿಯನ್ನು ಗಟ್ಟಿಯಾಗಿ ಮುಚ್ಚಿ ನೀನು ಅದರ ಪಕ್ಕದಲ್ಲೇ ಇರತಕ್ಕದ್ದು. ಯಾವ ಕಾರಣಕ್ಕೂ ಅದರ ಮುಚ್ಚಳವನ್ನು 28 ದಿನಗಳ ಕಾಲ ತೆರೆಯಕೂಡದು. ನನ್ನನ್ನು ಯಾರು ಕೇಳಿದರೂ ಊರಿನಲ್ಲಿಲ್ಲ ಎಂದು ಹೇಳಿಬಿಡು. ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ. 29ನೇ ದಿನ ನಾನು ಡಬ್ಬಿಯಲ್ಲಿ ಶಬ್ದ ಮಾಡಿದಾಗ ಮುಚ್ಚಳ ತೆಗೆ. ಆಗ ನಾನು ನವತಾರುಣ್ಯದಿಂದ ಹೊರಬಂದು ಶಾಶ್ವತನಾಗುತ್ತೇನೆ. ಆಗ ನಿನಗೆ ಅಪರಿಮಿತವಾದ ಐಶ್ವರ್ಯವನ್ನು ಕೊಡಿಸುತ್ತೇನೆ ಎಂದ ಯೂಸುಫ್. ಸೇವಕ ಗಾಬರಿಯಾದ. ತನ್ನಿಂದ ಕೊಲ್ಲುವುದು ಸಾಧ್ಯವಿಲ್ಲವೆಂದು ಗೋಗರೆದ. ಆದರೆ ಕೊನೆಗೆ ಯೂಸುಫ್ ಅವನನ್ನು ಒಪ್ಪಿಸಿದ. ಯಜಮಾನ ಹೇಳಿದಂತೆ ಸೇವಕ ಅವನನ್ನು ಕತ್ತರಿಸಿ ಚೂರು ಚೂರು ಮಾಡಿ ಅವುಗಳನ್ನು ಡಬ್ಬಿಯಲ್ಲಿಯ ದ್ರವದಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಕಾಯುತ್ತಾ ಕುಳಿತ. ಬಡಗಿಯನ್ನು ಕೇಳಿಕೊಂಡು ಯಾರಾದರೂ ಬಂದರೆ ಅವರು ಮನೆಯಲ್ಲಿಲ್ಲ ಎಂದು ಹೇಳಿಬಿಡುತ್ತಿದ್ದ. ಮೊದಮೊದಲು ಜನ ನಂಬಿದರು. ನಂತರ ಕೆಲವರಿಗೆ ಸಂಶಯ ಬರಲು ಪ್ರಾರಂಭವಾಯಿತು. ಸೇವಕ ಮನೆಯಲ್ಲಿಯೇ ಇದ್ದಾನೆ, ಯಾವ ಕೆಲಸವನ್ನೂ ಮಾಡುತ್ತಿಲ್ಲ. ಅದಲ್ಲದೆ ಯೂಸುಫ್ ಹೀಗೆಲ್ಲ ಬಹುದಿನ ಊರು ಬಿಟ್ಟು ಹೋದವನೇ ಅಲ್ಲ. ಏನಾದರೂ ಅಚಾತುರ್ಯವಾಗಿರಬಹುದೇ? ಈ ಸೇವಕನೇ ಅವನನ್ನು ಕೊಂದು ಹಾಕಿರಬಹುದೇ? ಹೀಗೆಲ್ಲ ಅನುಮಾನಪಟ್ಟು ಜನ ಊರ ಹಿರಿಯರ ಬಳಿಗೆ ಹೋದರು. ಅವರೆಲ್ಲ ಯೂಸುಫ್ನ ಮನೆಗೆ ಬಂದು ಸೇವಕನನ್ನು ಬೆದರಿಸಿ ಕೇಳಿದರು. ಆತ ಗಾಬರಿಯಿಂದ ಅವರನ್ನೊಂದು ಬಾರಿ ಡಬ್ಬಿಯನ್ನೊಂದು ಬಾರಿ ನೋಡತೊಡಗಿದ. ಅವರಿಗೆ ಇವನ ನಡತೆಯಿಂದ ಸಂದೇಹ ಬಂದು ಆ ಡಬ್ಬಿಯನ್ನು ತೆರೆಯಲು ಒತ್ತಾಯಿಸಿದರು. ಅವನಿಗೆ ಏನೂ ತೋಚಲಿಲ್ಲ. ಇಂದಿಗೆ ಕೇವಲ 21 ದಿನಗಳಾಗಿವೆ. ಅವರು ಹೊಡೆಯಲು ಬಂದಾಗ ಗಾಬರಿಯಿಂದ ಮುಚ್ಚಳ ತೆಗೆದ. ಆಗ ಅದರೊಳಗಿಂದ ಅಂಗೈಯಾಕಾರದ ಪುಟ್ಟ ಮನುಷ್ಯನೊಬ್ಬ ಹೊರಗೆ ಹಾರಿಕೊಂಡ. ಅವನು ಯೂಸುಫ್ನನ್ನೇ ಹೋಲುತ್ತಿದ್ದ. ಆ ಕುಳ್ಳ ವ್ಯಕ್ತಿ ಬಹಳ ಬೇಗವಾಯಿತು, ಬಹಳ ಬೇಗವಾಯಿತು ಎನ್ನುತ್ತಾ ದುಃಖದಿಂದ ತಲೆ ಅಲ್ಲಾಡಿಸಿ ಹಾರಾಡುತ್ತಾ ಕ್ಷಣದಲ್ಲಿ ಗಾಳಿಯಲ್ಲಿ ಕರಗಿಯೇ ಹೋಗಿಬಿಟ್ಟ. ಮುಂದೆ ಯಾರೂ ಯೂಸುಫ್ನನ್ನು ನೋಡಲೇ ಇಲ್ಲ. ಸುಹ್ರಾವರ್ದಿ
ಹೇಳುತ್ತಿದ್ದರು. ಜ್ಞಾನದ ಸಾಧನೆಯಲ್ಲಿ, ಭಕ್ತಿಯ ಗುರಿ ತಲುಪುವಲ್ಲಿ ಯಾವ ಅವಸರವೂ ಬೇಡ. ಅವಸರದಿಂದ ಧ್ಯೇಯ ಅಸಫಲವಾಗುವುದು ಮಾತ್ರವಲ್ಲ, ಮಾಡಿದ ಸಾಧನೆಯೂ ಕರಗಿ ಹೋಗುತ್ತದೆ. ತಾಳ್ಮೆ ಅತ್ಯಂತ ಅವಶ್ಯಕ. ಹೌದು, ಯಾವ ಸಾಧನೆಗೂ ಅವಸರದ ಮಾರ್ಗ ಸರಿಯಾದದ್ದಲ್ಲ.

ನಮಃ. ಸಮಸ್ತ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇಂದಿನಿಂದ ನಾವು ಭಗವದ್ಗೀತೆಯ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳ ಬಗ್ಗೆ ತಿಳಿಯೋಣ. ಇಲ್ಲಿಯವರೆಗೆ ಧ್ಯಾನ ಶ್ಲೋಕಗಳ ಬಗ್ಗೆ ನಾವು ತಿಳಿದಿದ್ದೇವೆ. ಇದೀಗ ಭಗವದ್ಗೀತೆಯ ಮುಖ್ಯ ಮಾಲಿಕೆಯಾದಂತಹ ಒಟ್ಟು 18 ಅಧ್ಯಾಯಗಳಲ್ಲಿ ಬರುವಂತಹ 700 ಶ್ಲೋಕಗಳ ಬಗ್ಗೆ ತಿಳಿಯೋಣ. ಭಗವದ್ಗೀತೆಯಲ್ಲಿ ಈಗ ಹೇಳಿದಂತೆ ಒಟ್ಟು 18 ಅಧ್ಯಾಯಗಳಿವೆ. ಈ 18 ಅಧ್ಯಾಯಗಳಲ್ಲಿ ಒಟ್ಟು 700 ಶ್ಲೋಕಗಳು ಬರುತ್ತವೆ. ಪ್ರತಿಯೊಂದು ದಿನ ಒಂದೊಂದು ಶ್ಲೋಕಗಳ ಬಗ್ಗೆ ನಾವು ತಿಳಿತಾ ಸಾಗೋಣ. ಇಂದು ನಾವು ಪ್ರಥಮ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಅಧ್ಯಾಯದಲ್ಲಿ ಬರುವಂತಹ ಅದರ ವಿವರಣೆಯನ್ನ ತಿಳಿಯೋಣ. ಆ ಯೋಗದ ಶ್ಲೋಕವನ್ನ ತಿಳಿಯುವುದಕ್ಕೆ ಮುನ್ನ ಆ ಯೋಗ ಏನು ಹೇಳುತ್ತದೆ ಎಂಬುದು ತಿಳಿಯೋದು ಅತಿ ಮುಖ್ಯವಾದ ಸಂಗತಿ. ನೋಡಿ, ಈ ಭಗವದ್ಗೀತೆಯ 18 ಅಧ್ಯಾಯಗಳೇನಿದೆ, ಈ ಅಧ್ಯಾಯಗಳಿಗೆ ಒಂದೊಂದು ಹೆಸರಿದೆ. ಅದನ್ನ ನಾವು ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗ, ಪುರುಷೋತ್ತಮ ಪ್ರಾಪ್ತಿ ಯೋಗ, ವಿಶ್ವರೂಪ ಸಂದರ್ಶನ ಯೋಗ, ಹೀಗೆ ಹಲವಾರು ನಾಮಧೇಯಗಳಿಂದ ಒಂದೊಂದು ಅಧ್ಯಾಯಗಳನ್ನ ಇಲ್ಲಿ ವ್ಯಾಸರು ಹೆಸರಿಸಿದ್ದಾರೆ. ಅದರಲ್ಲಿ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತ. ಈ ಭಗವದ್ಗೀತೆಯಲ್ಲಿ ಏನು 18 ಅಧ್ಯಾಯಗಳು ಬರುತ್ತೆ, ಅದನ್ನ ಒಟ್ಟು 6 ಅಧ್ಯಾಯಗಳ 3 ಭಾಗವಾಗಿ ವಿಂಗಡಣೆ ಮಾಡಲಾಗಿದೆ. ಪ್ರತಿಯೊಂದು ಈ 6 ಅಧ್ಯಾಯಗಳ ಒಂದು ಗುಂಪನ್ನ ಒಂದು ಯೋಗ ಅಂತ ಕರೀತಾರೆ. ಮುಖ್ಯವಾಗಿ 3 ಪ್ರಧಾನ ಯೋಗಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ನೋಡಬಹುದು. ಒಂದು ಭಕ್ತಿಯೋಗ, ಇನ್ನೊಂದು ಕರ್ಮಯೋಗ, ಮತ್ತೊಂದು ಜ್ಞಾನಯೋಗ. ಅಂದ್ರೆ ಭಕ್ತಿಯ ಮೂಲಕ ನೀನು ಭಗವಂತನನ್ನ ಸೇರಬಹುದು ಅಂತ ಹೇಳುವಂಥದ್ದು ಭಕ್ತಿಯೋಗವಾದರೆ, ಕಾಯಕದ ಮೂಲಕ ಏನು ಬಸವಣ್ಣನವರು ನಮಗೆ ಕಾಯಕವೇ ಕೈಲಾಸ ಅಂಥೇಳಿ ಏನ್ ತಿಳಿಸಿದ್ದಾರೆ, ಕೇವಲ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡುತ್ತಾ ಭಗವಂತನನ್ನ ಸೇರುವಂಥದ್ದು ಕರ್ಮಯೋಗ. ಇನ್ನು ಜ್ಞಾನಯೋಗ, ತನ್ನ ಬುದ್ಧಿಮತ್ತೆಯಿಂದ ಪ್ರಖಂಡತೆಯ ಒಂದು ಪಂಡಿತೋತ್ತಮವಾದಂಥ ಜ್ಞಾನದ ಮೂಲಕ, ವಿದ್ವಾಂಸತೆಯ ಒಂದು ಅರಿವಿನ ಮೂಲಕ ಜ್ಞಾನವನ್ನ ಪಡ್ಕೊಂಡು

ಮಾಡುವಂತಹ ಆಸನಗಳು ಕೂಡ ಯೋಗ ಅಂತ ಹೇಳ್ತಾರೆ. ಇನ್ನು ಯೋಗ ಅಂದ್ರೆ ನಮಗೆ ಕೆಲವು ಸಲ ಬರುವಂತಹ ಅದೃಷ್ಟಗಳು ಬಂದಾಗ ಅಪ್ಪ ಏನ್ ಯೋಗ ಮಾಡಿದ್ಯಪ್ಪ ಅಂತ ಕೂಡ ಹೇಳ್ತಾರೆ. ಹೀಗೆ ಸಂಸ್ಕೃತದಲ್ಲಿ ಯೋಗ ಅನ್ನುವ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಸಂದರ್ಭೋಚಿತವಾಗಿ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಯೋಗ ಅಂತಂದ್ರೆ ಒಂದುಗೂಡಿಸುವುದು ಅಂತ ಅರ್ಥ. ಒಂದುಗೂಡಿಸುವುದು ಅಂತಂದ್ರೆ ಜೀವಾತ್ಮನನ್ನ, ಅಂದ್ರೆ ನಾವು ಏನಿದ್ದೀವಿ, ನಾವು ಜೀವಾತ್ಮ, ಭಗವಂತ ಏನಿದ್ದಾನೆ ಅವನು ಪರಮಾತ್ಮ, ಈ ಜೀವಾತ್ಮನನ್ನ ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗ ಅಂತ ಕರೀತಾರೆ. ಆದ್ರೆ ನಾವು ಇವಾಗ ಏನಾಗಿದ್ದೀವಿ, ಇವಾಗ ನಾವು ವಿಯೋಗಿಗಳಾಗ್ಬಿಟ್ಟಿದೀವಿ. ವಿಯೋಗ, ವಿಯೋಗ ಅಂದ್ರೆ ಬೇರೆ ಬೇರೆ ಆಗ್ಬಿಟ್ಟಿದೀವಿ. ಆ ವಿಯೋಗದಿಂದ ಬೇರೆ ಬೇರೆ ಆಗಿರೋದಕ್ಕೆ ನಾವೆಲ್ಲ ದೇವರನ್ನ ಮರ್ತ್ಕೊಂಡ್ಬಿಟ್ಟು ಸುತ್ತಮುತ್ತಲಿರುವಂತಹ ಪ್ರಾಪಂಚಿಕ ವಸ್ತುಗಳನ್ನೇನ್ ಮಾಡ್ಬಿಟ್ಟಿದೀವಿ, ಅದೇ ಸತ್ಯ ಅಂತ ಹೇಳಿ ಭ್ರಮಿಸ್ಬಿಟ್ಟಿದೀವಿ, ಅದರಲ್ಲೇ ತಲ್ಲೀನರಾಗ್ಬಿಟ್ಟಿದೀವಿ. ಅಂದ್ರೆ ಕೇವಲ ದುಡ್ಡು ಮಾಡುವಂಥದ್ದೇ ಜೀವನ, ಕೇವಲ ಸೈಟ್ ಮಾಡುವಂಥದ್ದೇ ಜೀವನ, ಕೇವಲ ಇನ್ನೊಬ್ಬರಿಗೆ ಕರುಬಿ ಮರುಗಿ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚು ಮಾಡಿ ಸುಳ್ಳು ಹೇಳಿ ಕರ್ಬುತನ ಮಾಡುವಂಥದ್ದೇ ಜೀವನ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ನಿಜವಾಗ್ಲೂ ಯೋಗ ಅಂತಂದ್ರೆ ಯಾವುದು ನಮ್ಮನ್ನ ದೇವರೊಡನೆ ಸೇರಿಸುತ್ತದೋ ಅದನ್ನ ಯೋಗ ಅಂತ ಕರಿತೀವಿ. ಇದು ಯಾವಾಗ ಸಾಧ್ಯ, ನಮ್ಮಲ್ಲಿ ಒಂದು ಸಮರ್ಪಣೆಯ ಒಂದು ಭಾವ ಬಂದಾಗ. ಸಮರ್ಪಣೆ ಯಾವಾಗ ಬರುತ್ತೆ, ನಮ್ಮಲ್ಲಿ ಏನೋ ಒಂದು ನೋವುಂಟಾದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತ ಗಾದೆನೆ ಹೇಳಿದೆ ಅಲ್ವಾ. ಯಾವಾಗ ನಮ್ಮಲ್ಲಿ ಒಂದು ವಿಷಾದದ ಭಾವನೆ ಬರುತ್ತೋ ಅವಾಗ ಆ ವಿಷಾದವೇ ನಮ್ಮನ್ನ ದೇವರ ಕಡೆಗೆ ಮನಸ್ ಮಾಡುತ್ತೆ. ನಮಗ್ ನೋಡಿ, ದುಃಖ ಆದಾಗ ಮಾತ್ರ ಅಪ್ಪ ದೇವರೇ ಈ ಸಂಕಷ್ಟದಿಂದ ನನ್ನನ್ನ ಬಿಡಿಸ್ಬಿಡಪ್ಪ, ನನಗೆ ಈ ದುಃಖಗಳನ್ನ ಕೊಡ್ಬೇಡಪ್ಪ, ಈ ಕಷ್ಟಗಳನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲಪ್ಪ, ಇದನ್ನ ಪಾರ್ ಮಾಡಪ್ಪ ಅಂತ ಕೇಳ್ತೀವಿ. ಅದೇ ತುಂಬಾ ಖುಷಿಯಾದಾಗ, ಸುಖ ಆದಾಗ, ದೇವರೇ ನನಗೆಂಥ ಒಂದು ವೈಭೋಗವನ್ನ ಕೊಟ್ಟೆ, ಎಂಥ ಒಂದು ಸಮೃದ್ಧಿಯನ್ನ ಕೊಟ್ಟೆ, ಎಂಥ ಒಂದು ಸಂಪತ್ತನ್ನ ನೀನು ನೀಡಿದೆ ಅಂತ ನಾವ್ ಯಾವತ್ತಾದ್ರೂ ನಮಿಸ್ತೀವ ದೇವ್ರಿಗೆ? ಇಲ್ಲ. ಅದೇ ಒಂದು ಸ್ಥಿತಿ ಇಲ್ಲಿ ಅರ್ಜುನನಿಗೆ ಆಗತ್ತೆ. ಅದಕ್ಕೆ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ವಿಷಾದ ಅನ್ನೋದಕ್ಕೆ ಜೀವನದಲ್ಲಿ ತುಂಬಾ ದೊಡ್ಡ ಸ್ಥಾನ ಇದೆ. ಆ ಒಂದು ವಿಷಾದನೆ ನಮ್ಮನ್ನ ನಿಜವಾಗ್ಲೂ ಜೀವನದ ಅರ್ಥ ಏನು ಅಂಥೇಳಿ ತಿಳಿಲಿಕ್ಕೆ ಕೊಡುವಂತಹ ಒಂದು ಮಹಾ ಮೆಟ್ಟಿಲು ಈ ವಿಷಾದ. ಅರ್ಜುನ ಇದಾನಲ್ಲ ಪಂಚ ಪಾಂಡವರಲ್ಲಿ ಮಧ್ಯದಲ್ಲಿ ಇರುತ್ತಾನಲ್ಲ ಅರ್ಜುನ, ಅವನು ಈ ಯುದ್ಧ ಅನ್ನೋದನ್ನ ಕೇವಲ ವ್ಯಷ್ಟಿ ದೃಷ್ಟಿಯಿಂದ ನೋಡ್ತಾ ಇದ್ದ. ಅಂದ್ರೆ ತನಗ್ ಮಾತ್ರ ಯುದ್ಧ, ತಾನ್ ಮಾತ್ರ ಗೆಲ್ಬೇಕು, ನಾನು ಈ ಒಂದು ಯುದ್ಧದಲ್ಲಿ ಗೆದ್ದು ಜಯಶೀಲನನ್ನಾಗ್ಬೇಕು ಅನ್ನೋ ಒಂದು ವ್ಯಷ್ಟಿ ದೃಷ್ಟಿಯಲ್ಲಿ ಮಾತ್ರ ಇದ್ದ. ಆದ್ರೆ ಅವನು ಸಮಷ್ಟಿಯ ದೃಷ್ಟಿಯ ಕಡೆಗೆ ಹೋಗೇ ಇರಲಿಲ್ಲ. ಸಮಷ್ಟಿ ದೃಷ್ಟಿ ಅಂದ್ರೆ ಈ ಲೋಕಕ್ಕೆ ಉದ್ಧಾರ ಆಗ್ಬೇಕು, ಈ ಇಡೀ ಜಗತ್ತಿಗೆ ಈ ಯುದ್ಧದಿಂದ ಒಂದು ಒಳ್ಳೆಯ ಅರ್ಥವನ್ನ, ಒಂದು ಒಳ್ಳೆಯ ನ್ಯಾಯವನ್ನ, ಒಂದು ಒಳ್ಳೆಯ ಧರ್ಮವನ್ನ ನೀಡಬೇಕು ಅನ್ನೋ ಒಂದು ಸಮಷ್ಟಿ ದೃಷ್ಟಿ ಇರಲಿಲ್ಲ. ತಾನು ಗೆಲ್ಬೇಕು, ತಾನು ಈ ಜಗತ್ತಿನ ಧೀರೋದ್ದಾತ ವೀರ ಅಂತ ಹೇಳಬೇಕು ಅನ್ನೋದು ಮಾತ್ರ ಅವನ ಮನಸ್ಸಿನಲ್ಲಿತ್ತು. ಹಾಗಾಗಿ ವ್ಯಷ್ಟಿ ದೃಷ್ಟಿ ಇದ್ದ. ಆದ್ರೆ ಯಾವಾಗ ಕುರುಕ್ಷೇತ್ರ ಅನ್ನೋ ಯುದ್ಧದ ಮುಂದೆ ನಿಂತ್ಕೊಂಡ್ ಬಿಟ್ನೋ, ಆಗ ಅವನಿಗೆ ಕುರುಕ್ಷೇತ್ರ ಯುದ್ಧದ ಎದುರು ಭಾಗದಲ್ಲಿರುವಂತಹ ಶತ್ರು ಪಾಳೆಯ ಏನಿದೆ ಅಲ್ಲಿ ಎಲ್ಲ ಇರುವಂತವರು ತನ್ನ ಗುರು ಹಿರಿಯರು, ತನ್ನ ಬಂಧು ಬಾಂಧವರು, ತನ್ನ ಅಣ್ಣ ತಮ್ಮಂದಿರು, ದ್ರೋಣ ಇವ್ರ ನನ್ನ ಗುರುಗಳು, ಭೀಷ್ಮ ಇವ್ರ ನನ್ನ ತಾತ, ಅವೆಲ್ಲ ಕಾಣ್ತಾ ಬಂತು. ಯಾಕೆ, ಇವನು ವ್ಯಷ್ಟಿ, ತನ್ನನ್ನ ಮಾತ್ರ ಸೀಮಿತ ಮಾಡ್ಕೊಂಡು ನೋಡ್ದ. ಅವಾಗ ಇವ್ರನ್ನೆಲ್ಲ ನಿರ್ನಾಮ ಮಾಡಿ ನಾನು ಏನಪ್ಪ ಮಾಡ್ಲಿ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ವ್ಯಾಮೋಹದ ವಿಷಾದದಿಂದ ಅರ್ಜುನನ ಮನಸ್ಸಿನಲ್ಲಿ ಮೂಡ್ತು. ಅರ್ಜುನನ ಮನಸ್ಸು ಕುಗ್ಗಿ ಹೋಯ್ತು. ಗಾಂಧೀವ ಅನ್ನೋ ಒಂದು ಬಿಲ್ ಏನಿದೆ ಅದು ಕೈಯಿಂದ ಜಾರಿ ಬಿದ್ದುಬಿಡ್ತು. ಕಣ್ಣು ಕಣ್ಣಾಲಿಗಳಿಂದ ತುಂಬಿ ಹೋಯ್ತು. ಅಂಗಾಂಗಗಳೆಲ್ಲ ಶೋಕದಿಂದ ಮರುಕ್ತು. ಯಾಕೆ, ಎದುರುಗಡೆ ಇರುವಂತವ್ರು ನನ್ನ ತಮ್ಮಂದ್ರು ಕೌರವರು, ಗುರು ದ್ರೋಣರಿದ್ದಾರೆ, ಹಿರಿಯರಾದಂತಹ ಭೀಷ್ಮರಿದ್ದಾರೆ, ಅವರ ಮಕ್ಕಳುಗಳೆಲ್ಲ ಇದ್ದಾರೆ, ಇವರೆಲ್ಲ ನನ್ನ ಬಂಧು ಬಾಂಧವರು, ಇವರೆಲ್ಲ ನನ್ನ ಗುರು ಹಿರಿಯರು, ಇವ್ರನ್ನೆಲ್ಲ ಹೇಗೆ ನಾನು ಸಂಹಾರ ಮಾಡಲಿ, ಹೇಗೆ ನಿರ್ನಾಮ ಮಾಡಲಿ ಅನ್ನೋ ಒಂದು ಪ್ರಶ್ನಾರ್ಥಕ್ಕೆ ಬಂದು ವಿಷಾದದಿಂದ ನೋಡ್ಕೊಂಡು ನಿಂತುಬಿಟ್ಟ. ಆದರೆ ಆ ವಿಷಾದ ಯಾಕೆ ಬಂತು, ತನ್ನ ಏಕಮಾತ್ರ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಇಡೀ ಜಗತ್ತಿನ ದೃಷ್ಟಿಯಿಂದ ನೋಡಿದಿದ್ರೆ ಅರ್ಜುನನಿಗೆ ಅವರೆಲ್ಲರೂ ಕೂಡ ಕೇವಲ ಶತ್ರುಗಳಾಗಿ ಕಾಣ್ತಾ ಇದ್ರು. ಕುರುಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾನೆ, ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಆದರೆ ತನ್ನ ಅಹಂನಿಂದ ಎದುರುಗಡೆ ನೋಡಿದಾಗ ಗುರು ಹಿರಿಯರು, ಬಂಧು ಬಾಂಧವರು ಮಾತ್ರ ಕಾಣ್ತಾ ಇದ್ದಾರೆ.
ವಿಷಾದದಿಂದ ನಾನು ಯುದ್ಧ ಮಾಡ್ಲಿಕ್ಕಾಗಲ್ಲಪ್ಪ,

ಸಾಧ್ಯವೇ ಇಲ್ಲ, ಎದುರುಗಡೆ ಇರುವಂತಹ ಎಲ್ಲರೂ ನನ್ನ ಬಂಧು ಬಾಂಧವರು, ಇವರನ್ನೆಲ್ಲ ನಾನು ನಿರ್ನಾಮ ಮಾಡಿ ಏನ್ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಅರ್ಜುನ ಕೃಷ್ಣನಲ್ಲಿ ಗಾಂಧೀವವನ್ನ ಅವನ ಪಾದಕ್ಕೆ ಇಟ್ಟು ನಿಂತು ಬಿಟ್ಟಿದ್ದಾನೆ. ಆ ವಿಷಾದವನ್ನ ತೊಡೆದು ವ್ಯಷ್ಟಿ ದೃಷ್ಟಿಯಿಂದ ನೀನಲ್ಲ ಇದನ್ನ ನೋಡ್ಬೇಕಾಗಿರೋದು, ಇದನ್ನ ಜಗತ್ತಿನ ಸಮಷ್ಟಿ ದೃಷ್ಟಿಯಿಂದ ನೀನ್ ನೋಡ್ಬೇಕು ಅಂತ ಹೇಳುವಂಥ ಒಂದು ವಿವರಣೆ ಈ ಅರ್ಜುನ ವಿಷಾದ ಯೋಗದಲ್ಲಿದೆ. ಒಂದು ರೀತಿ ನಾನು ಇನ್ನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಅರ್ಜುನ ಬಂದ್ಬಿಟ್ಟಿದ್ದಾನೆ. ಅದನ್ನ ಹೇಳುವಂಥ ಪ್ರಥಮ ಅಧ್ಯಾಯ ಇದು ಅರ್ಜುನ ವಿಷಾದ ಯೋಗ. ಹಾಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ನಾವು ಅರ್ಜುನ ಹೇಗೆ ಕಳೆಗುಂದು ಬಿಡ್ತಾನೆ, ಏನೆಲ್ಲ ಪ್ರಶ್ನೆಗಳನ್ನ ಕೃಷ್ಣನ ಹತ್ರ ಕೇಳ್ತಾನೆ ಅನ್ನುವಂಥ ಒಂದು ವಿವರಣೆಯನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ. ಯಾ

ನೋವು ಇರದೆ ಮುದ ಸಂತೋಷ ಎಲ್ಲಿದೆ? ಮುದ್ದುರಾಮ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾನೆ. ನಾವು ಯಾವಾಗ ನೋವನ್ನ ಕಷ್ಟಗಳನ್ನ ಅನುಭವಿಸುತ್ತೇವೆಯೋ ಮುಂದೆ ಸಂತೋಷ ಸಂತಸ ಮತ್ತು ಸಂಭ್ರಮ ಇವೆಲ್ಲ ಮನೆ ಮಾಡುತ್ತೆ ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಇಂದಿನ ನುಡಿ. ಸರ್ವ

0: ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 ಎಫ್ಎಂ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದ್ರೆ ಇವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈಶುಗರ್ನ ಇತಿಹಾಸವನ್ನ ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ. ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು ಪಿಎಚ್ಡಿ ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ ಜೆಎಸ್ಎಸ್ ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ತಮಗೂ ಧನ್ಯವಾದಗಳು.
0: ಈ ದಿನ ನಾವು ಮೈಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡಿತು ಸರ್?
1: ಈಗ ಏನಾಗಿದೆ ಅಂದ್ರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗ್ಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕ ಏನಾಗ್ಲಿ ಹೊಸ್ತೇನಲ್ಲ. ನಮಗೆ ಅಥರ್ವರ್ಣ ವೇದದಿಂದ ಸಹ ಈ ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸಬಹುದು. ಈ ಸೌತ್ ಇಂಡಿಯನ್ ರೀಜನ್ಗೆ ತಗೊಂಡಾಗ ಫಸ್ಟ್ ದೊಡ್ಡ ಶುಗರ್ ಫ್ಯಾಕ್ಟರಿ ಯಾವುದು ಅಂದ್ರೆ ಪ್ಯಾರಿ, ತಮಿಳ್ನಾಡಲ್ಲಿ ಇದ್ದಂತ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟರಿ ಸೌತ್ ಇಂಡಿಯಾಗ ತಗೊಂಡಾಗ. ನಾವು ಮೈಶುಗರ್ ಫ್ಯಾಕ್ಟರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ, 1933 ಜನವರಿ ತಿಂಗಳಿನಲ್ಲಿ ಮೈಶುಗರ್ ಫ್ಯಾಕ್ಟರಿ ಅನ್ನೋದು ಶುರು ಆಗ್ತದೆ, ಯಾಕಷ್ಟು ಮುಖ್ಯ ಅಂತಂದ್ರೆ ಇಡೀ ಭಾರತದಲ್ಲಿ ಇದ್ದಂತ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟರಿ ಅದು. ಸರ್ಕಾರ ಅಂದ್ರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವ್ದಪ್ಪ ಅಂದ್ರೆ ಮೈಶುಗರ್ ಫ್ಯಾಕ್ಟರಿ. ನಮ್ಗೆ ಈಗ ಆಗ್ಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮ್ಗೆ ಬ್ರಿಟಿಷ್ ವಸಾಹತು ಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದನೂ ನೋಡ್ಬೋದು, ಟಿಪ್ಪು ಏನ್ ಮಾಡ್ತಿದ್ರು ಅಂತಂದ್ರೆ ಈ ಚೀನಾದಿಂದ ಕುಶಲಕರ್ಮಿಗಳನ್ನ ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಅದಾದ್ಮೇಲೆ ಏನಾಗ್ತಿದ್ರು, ಹಂಗೆ ಕಬ್ಬು ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನ ಕಡಿಮೆ ಮಾಡ್ತಾ ಇದ್ದ, ಮತ್ತೆ ಅದರಿಂದ ಟ್ಯಾಕ್ಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮ್ಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂಥ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವುದಪ್ಪ ಅಂದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂಥ ಪಾಲಳ್ಳಿಯ ವಿರಿಜಾನಾಲೆಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂಥ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪ ಅಂತಂದ್ರೆ 1851, 1861 ಮತ್ತು 1867 ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನ ಎಕ್ಸಿಮಿಷನ್ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆ ಅನ್ನೋ ಬಿರುದನ್ನ ಅಥವಾ ಗೌರವ ಪ್ರಶಸ್ತಿಯನ್ನ ಲಂಡನ್ ಅಲ್ಲಿ ಪಡ್ಕೋತದೆ. ಲಂಡನ್ ಮತ್ತೆ ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂತಹ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂತಹ ಗೌರವವನ್ನ ಪಡ್ಕೋತದೆ.
0: ಮಂಡ್ಯದಲ್ಲಿ ತಯಾರಾದಂತ ಸಕ್ಕರೆ
1: ಇಂಗ್ಲೆಂಡ್ ಅಲ್ಲಿ ಅಂದ್ರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತತೆಯನ್ನ ಉಳಿಸ್ಕೊಳ್ಳೋ ಅಂದ್ರೆ ತನ್ನ ಐಡೆಂಟಿಟಿಯನ್ನ ಕಂಡುಕೊತದೆ. ಈ ಫ್ಯಾಕ್ಟರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟರಿ ತಲೆ ಎತ್ತಿದ್ದೆ, ಮೈಶುಗರ್. ಅದು ಹೆಂಗೆ ಅಂತಂದ್ರೆ, ನಿಮ್ಗೆ ಇವತ್ತು ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋ ಥಾಟ್ ಹೆಂಗ್ ಬರುತ್ತೆ, ಮೈಶುಗರ್ ಅಂದ್ರೆ ಅದರದೇ ಆದಂತಹ ವರ್ಚಸ್ಸು ಗತ್ತನ್ನ ಇಟ್ಕೊಂಡಂತ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಆ ಫ್ಯಾಕ್ಟ್ರಿ ಸೃಷ್ಟಿ ಆಯ್ತು, ಅದರಿಂದ ಇದ್ದಂತ ಕಥೆ ಏನು? ನಮ್ಮ ಮಹಾರಾಜರು 1895 ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವರು ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ರು ಸಹ ಮೈಸೂರು ಇತಿಹಾಸದಲ್ಲಿ ಆ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬಹುದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನ ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನ ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲ್, ಎಷ್ಟು ಅಧಿಕಾರಿಗಳನ್ನ ತರ್ಕತ್ತಾರೆ, ಕೆನಡಾ ದೇಶದಿಂದ ಬಂದಂತಹ ಲೆಸ್ಲಿ ಸಿ ಕೋಲ್ಮನ್ ಅವರು ನಮ್ಮ ಮೈಸೂರಿನಲ್ಲಿ 1912 ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕನನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟ್. ಮಿರ್ಜಾ ಇಸ್ಮಾಯಿಲ್, ವಿಶ್ವೇಶ್ವರಯ್ಯ, ಕಾಂತರಾಜರಸ್, ಹಿಂಗೆ ಈ ದಿವಾನರುಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ, ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದ್ರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳ ಶಾಹಿಗೆ ಅದು ಹಳೆ ಕಾನ್ಸೆಪ್ಟ್. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡೆಲ್ ಸ್ಟೇಟಲ್ಲಿ ಯಾಕೆ ಆಯ್ತು, ಅದು ಒಂದು ಕ್ರಾಂತಿ ಆಯಿತು ನೋಡಿ. ಅವಾಗ ತಾನೆ ನೋಡಿ 1929 ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗಿಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930 ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ನಂತರ ಅದು 1930-31 ಸಕ್ಕರೆ ಉದ್ಯಮಗಳನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನು ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದೆ. ಅದಾದ ಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ, ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು, ಒಂದು ಸೀಕ್ರೆಟ್ ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೆ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ, ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು, ಒಂದು ರಾಜ ಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95 ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 168,000 ಟನ್, ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929 ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 900,000 ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 900,000 ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನು ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದ್ರೆ ನಿಮ್ಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೇವೆ. ಅದಾದ್ಮೇಲೆ ನೋಡಿ, ಅದಾದ್ಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022 ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದ್ರೆ, ಇವತ್ತು ಭಾರತದಲ್ಲಿ 290,000 ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆನ್ಯುವಲಿ. ಈಗೇನಾಯ್ತು, 900,000 ಟನ್ ನಾವು ಜಾವಾ ಮಾರಿಷಸ್ನಿಂದ 800,000 ಟನ್ ಸಕ್ಕರೆ ತರಿಸ್ಕೋತಾ
2: ಇದ್ದೀವಿ.
1: ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ
2: ಮಾಡಿದ್ರು.
1: ಮತ್ತೆ ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂದ್ರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದ್ರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಉಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನ ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 120,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನ ಕೊಟ್ರು. ಈಗ ನೀರಾವರಿ ಸೌಲಭ್ಯ ಕೊಟ್ರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ರು. ಅವರೇನ್ ಮಾಡಿದ್ರು, ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚಟರ್ಟನ್ ಏನ್ ಮಾಡ್ತಾನೆ, ಕೃಷ್ಣರಾಜ ಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನ ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ.
2: ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರು
1: ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ, ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನ್ ನಾಡು ಅಂತ ಕರೀತಾರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರ್ಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಕಬ್ಬನ್ನು ಬೆಳೆಸಬೇಕು.
2: ಈ
1: ಕಬ್ಬನ್ ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡಬೇಕು,
2: ಅವ್ರಿಗೆ ಬೆಳೆ ಬೆಳೆಯೋದು ಹೇಳ್ಕೊಡ್ಬೇಕು.
1: ಹೇಳ್ಕೊಡೋದ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ ಕ್ಯಾನಲ್ಗೆ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನೂ ಬಂತು. ಜನಕ್ಕೆ ಹೆಂಗಾಯ್ತು, ಮಂಡ್ಯದವ್ರಿಗೆ ನಿಮ್ ಕಬ್ಬು ಬೇಡ ನಿಮ್ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನ ಕೊಟ್ಟರು, ಸಮಾಧಾನ ಮಾಡಿದ್ರು. ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯ್ತು. ಪುನಃ ಏನ ದೊಡ್ಡ ಸಮಸ್ಯೆ ಏನಂತಂದ್ರೆ ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು. ಸಹಾಯಧನ ತೆರಿಗೆ ಬ್ಲಾಕ್ ಸಿಸ್ಟಮ್ ಬೆಳಿಬೇಕು ಅಂದ್ರೆ ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ತರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷ್ ಏನ್ ಮಾಡಿದ್ರು, ಉನ್ನಾರ ಹೆಂಗಿತ್ತು ಅಂದ್ರೆ ಅವತ್ತಿನ ಜಮೀನ್ಗೆ ಒಂದ್ 150 ರೂಪಾಯಿ ಒಂದ್ ಎಕರೆಗಿದ್ರೆ ಟ್ಯಾಕ್ಸ್ 150 ರೂಪಾಯಿ ಇರಬೇಕು. ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನ್ ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ ಇಲ್ಲ, ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗಬೇಕು ಅಂದ್ರೆ ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದ್ರೆ ಕೋಲ್ಮಂದ್ರ ಸಲಹೆ ಚೆನ್ನಾಗಿದೆ, ಕೋಲ್ಮಂದ್ರ ಸಲಹೆಯನ್ನ ನಾವು ಗೌರವಿಸ್ತಾ ಇದನ್ನ ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈ ಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನ ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಷೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಷೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಷೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನ್ ಮಾಡ್ತದೆ, 60% ಹಣನ ಸರ್ಕಾರ ಹಾಕ್ತದೆ, 40% ದುಡ್ಡನ್ನ ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ ಅನ್ನ ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ ಸಿಜೆ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯ್ತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ ನಿಂದ ಮಿರ್ಲೆಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನ ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದ್ ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನ ರೀತಾಯ್ತು. ಒಂದ್ ದಿನಕ್ಕೆ 400 ಕ್ರಶಿಂಗ್ ಆಗ್ತಾ ಇತ್ತು. ಕ್ರಶಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಆಗ್ತಾ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದ್ರೆ 250-280 ದಿನ ಅಷ್ಟು ಕೆಲಸ ಮಾಡಿರುವಂತ ಉದಾಹರಣೆ ಇದೆ. ಯಾಕಂದ್ರೆ ನಿಮ್ಗೆ ಕಬ್ಬು ಹೆಂಗೆ ಅಂದ್ರೆ ಅವಧಿ ಮೀರ್ಬಿಟ್ರೆ ವೇಸ್ಟ್, ಅದು ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಅವತ್ ನೋಡಿ ರೆಡ್ ಮಾರಿಷಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂತಹ ಕಬ್ಬಿನ ಬೆಳೆಗಳನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ ನಾ ಹೇಳದ್ನಲ್ಲ ನಿಮ್ಗೆ ಆಗ್ಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸೌಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪನಿ ಒಂದೇ ಒಂದು ಸರ್ಕಾರಿ ಸೌಮ್ಯದಲ್ಲಿ ಇದ್ದಂಥದ್ದು.
2: ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ, ಆದ್ರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನ ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ, ಬೆಳೆ ಬೆಳೆಯೋದಕ್ಕೆ ಬರೀ ಒಂದ ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯ್ತು ಆದ್ಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯ್ತು, ಅದು ಹೇಗಿದ್ವು ಸರ್ ಸಾಧನೆಗಳು?
1: ಫಸ್ಟ್ ಟೈಮ್ ಅಗ್ರಿಕಲ್ಚರ್ ಅನ್ನ ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜ ಅವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾ ಇದ್ರು, 1,500 ದುಡ್ಡು ಕೊಡ್ತಾ ಇದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾ ಇದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾ ಇದ್ರು. ಕಬ್ಬು ವಾಣಿಜ್ಯ ಬೆಳೆ, ವಾಣಿಜ್ಯ ಬೆಳೆ ಆದ್ರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದ್ರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದ್ಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲಿ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಇದೆ, B-208 ಇದೆ. ಹಿಂಗೆ ಅನೇಕ ಬೆಳೆಗಳು, ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು ಕಬ್ಬಲ್ಲಿ. ವೆರೈಟೀಸ್ ಮೊದಲಿದ್ದಿದ್ದೆ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ ಒಂದು ಎಕರೆಗೆ 80-110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ, ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ, ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತೆ ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯ್ತು ಫಸ್ಟ್ 1933 ಅಲ್ಲಿ ಶುರು ಆದಾಗ 307,500 ರೂಪಾಯಿ ಲಾಭವನ್ನ ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ಅನ್ನ ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ, ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮ್ಗೆ ಫ್ಯಾಕ್ಟರಿ ಹೆಂಗ್ ಬೆಳತ್ತು ಅಂತಂದ್ರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ರಿಂದ ಏನ್ ಪ್ರಯೋಜನ ಆಯ್ತು ಅಂತ, ಕೈಗಾರೀಕರಣ ಆಯ್ತು. ಒಂದು ಫ್ಯಾಕ್ಟರಿ ಅಲ್ಲ, ಇದೊಂದು ಫ್ಯಾಕ್ಟರಿ ಸ್ಥಾಪನೆ ಆದ್ಮೇಲೆ ಅಲ್ಲಿ 16 ಫ್ಯಾಕ್ಟರಿಗಳು ಸ್ಥಾಪನೆ ಆಯ್ತು. ಜನಕ್ಕೆ ಕೃಷಿ ಅಂದ್ರೆ ಹೆಂಗೆ ಅಂತಂದ್ರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದ್ರೂ ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದ್ರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದ್ ಕಡೆ ಭೂ ಮಾಲೀಕತ್ವ ಕೊಟ್ರು, ಭೂ ಮಾಲೀಕತ್ವ ಆದ್ಮೇಲೆ ಕೃಷಿಗೆ ನೀರು ಕೊಟ್ರು, ಕೃಷಿಗೆ ನೀರಾದ್ಮೇಲೆ ಕೃಷಿ ಹೇಗ್ ಮಾಡ್ಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದ್ರು, ಕೃಷಿಯಲ್ಲಿ ತಜ್ಞರನ್ನ ಸೃಷ್ಟಿ ಮಾಡಿದ್ರು, ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನ ಕೊಟ್ರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬನ್ ಸಿಪ್ಪೆನೂ ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬಿಕೊಂಡು ಕಾಗದದ ಫ್ಯಾಕ್ಟರಿ ಇತ್ತು, ಕೆಮಿಕಲ್ ಫ್ಯಾಕ್ಟರಿಗಳಿತ್ತು ಮಂಡ್ಯದಲ್ಲಿ, ಈ ಸಕ್ಕರೆ ಕಾರ್ಖಾನೆ ನಂಬಿಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು, 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ.
2: ಸರ್ಕಾರ
1: ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸೌಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ್ಲೂ ಸಹ ಸರ್ಕಾರಿ ಸೌಮ್ಯದಲ್ಲೇ ಇದೆ. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ, ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು, ಕಾರ್ಬನ್ ಡೈಆಕ್ಸೈಡನ್ನು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನು ಸಹ ಉತ್ಪಾದನೆ ಮಾಡ್ತಾ ಇದ್ರು. ಅಬ್ಸಲ್ಯೂಟ್ ಆಲ್ಕೋಹಾಲ್ ಅನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ, ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ರು. ಪವರ್ ಆಲ್ಕೋಹಾಲ್ ಅಂತಂದ್ರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲ್ ಅನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈಶುಗರ್ ಫ್ಯಾಕ್ಟರಿ ಸಿಗ್ತದೆ. ಮತ್ತು ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾಯಿದ್ರು, ಬ್ರ್ಯಾಂಡಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾಯಿದ್ರು. ಏನಕ್ಕೆ ಯೂಸ್ ಆಗ್ತಾಯಿತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾ ಇದ್ರು. ಮತ್ತು ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾಯಿದ್ರು. ಸಕ್ಕರೆಯಲ್ಲಿ ಗ್ಲೂಕೋಸಾಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ಪನ್ನು ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ರೊಟ್ಟಿ, ದೋಸೆ, ಬ್ರೆಡ್ ತಿನ್ನಬೇಕಾದ್ರೆ, ಚಪಾತಿ ತಿನ್ನಬೇಕಾದ್ರೆ ಈ ಗೋಲ್ಡನ್ ಸಿರಪ್ಪನ್ನು ಬಳಕೆ ಮಾಡ್ತಾಯಿದ್ರು. ಹಿಂಗೆ ಬೆಳವಣಿಗೆ ಆಗಿತ್ತು.
2: ಒಂದು ಮೈ ಶುಗರ್ ಕಾರ್ಖಾನೆ
1: ಒಳಗೆ ಇಷ್ಟಿದೆ,
2: ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ.
1: ನೀವು ಅದನ್ನ ನೋಡಿ, ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯ್ತು. ಕಾರ್ಮಿಕರನ್ನ ಯಾವತ್ತು ಕೀಳಾಕಂಡಿಲ್ಲ ಅವರು, ಯಾಕಂದ್ರೆ ಎಲ್ಲ ಸೌಲಭ್ಯ ಕೊಡ್ತಾ ಇದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ, ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ, ಈ ಕಬ್ಬನ್ ಪೂರೈಕೆ ಮಾಡಕ್ಕೆ ರೈಲ್ವೆ ಬೋಗಿಗಳು ಇರ್ತಾ ಇತ್ತು.
2: ಸ್ಥಳ ಎಷ್ಟು ಅಭಿವೃದ್ಧಿ ಆಯ್ತು, ಎಲ್ಲಾ ಆಯಾಮಗಳಲ್ಲೂ ಮೈ ಶುಗರ್ ಇಂದ ಅಭಿವೃದ್ಧಿ ಆಯ್ತು.
1: ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ, ನಾವೇನ್ ಹೇಳ್ತೀವಿ ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ, ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂತ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತೆ ಫ್ಯಾಕ್ಟರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟನಿಲ್ಲ, ಅದನ್ನ ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವ್ ಯಾಕೆ 2,600 ಎಕರೆ ಜಮೀನನ್ನ ಮಹಾರಾಜರು ಕೊಟ್ರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ರು ಅಂತಂದ್ರೆ, ಇನ್ ಕೇಸ್ ಏನಾದ್ರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದ್ರೆ ಆ ಜಮೀನನ್ನ ಮಾರಿ ಆ ಫ್ಯಾಕ್ಟರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪಾ ಅಂತಂದ್ರೆ,
2: ಈಗ ಹೇಳಿದ್ರಿ ಮಹಾರಾಜರು ಜಮೀನ್ ಕೊಟ್ರು, ಮಾರಾಟ ಮಾಡಿ ಆದ್ರೂ, ಜಾಗ ಮಾರಾಟ ಮಾಡಿ ಆದ್ರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದ್ರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನ ನಿಲ್ಸ್ಬಿಡುತ್ತೆ. ಎಂತ ದುರಂತ ಅಂದ್ರೆ, ಇದಕ್ಕೆ ಬಹಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದ್ರೂ ಏನು
1: ನೋಡಿ, ಅದ್ರ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬಾ ಉತ್ತುಂಗ ಸ್ಥಿತಿಯಲ್ಲಿತ್ತು.
2: ಹೌದು,
1: ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು. ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಕಾರ್ಮಿಕರ ಮಕ್ಕಳಿಗೆ ಮೈಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು. ಪ್ರಯೋಗ ಕ್ಷೇತ್ರ ಇತ್ತು. ಜನರಿಗೆ ಹಾಸ್ಪಿಟಲ್ ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈಶುಗರ್ ಫ್ಯಾಕ್ಟರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ, ಜನಕ್ಕೆ ಅನುಕೂಲ ಆಗತ್ತಂತ, ಆಮೇಲೆ ಸಮಾಜ ಮುಖಿಯಾಗಿ ಕೆಲಸ ಮಾಡ್ತಿದ್ದಂತ ಒಂದು ದೊಡ್ಡ ಸಂಸ್ಥೆ. ಅದು ಯಾವತ್ತು ಬಡತನದಲ್ಲಿದ್ದಂತ ಕಂಪ್ನಿ ಅಲ್ಲ, ಎಲ್ಲಾ ದೇಶದಲ್ಲೂ ಲಾಭದಲ್ಲಿ ಇದ್ದಂತ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯ್ತು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು, ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟರಿ ಬಗ್ಗೆ ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದ್ರೆ, ಒಂದು ರಿಪೋರ್ಟ್ ಆಗುತ್ತೆ 2015 ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೊತದೆ, ಅಟ್ ಲೀಸ್ಟ್ ಏಮ್ ಇಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನ ಪುನಶ್ಚೇತನ ಕೊಡ್ಸದ. ಒಂದ್ ಕಡೆ ಇದ್ರದ್ದು ಜಮೀನನ್ನ ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದ್ರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳಿದ್ವು, 3-4 ಶುಗರ್ ಫ್ಯಾಕ್ಟ್ರಿಗಳು ಸ್ಥಾಪನೆ ಆಗ್ತಾ ಇತ್ತು. ನಿಮ್ಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟ್ರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯಕ್ಕೆ ಸಾಧ್ಯ? ಒಂದು ಕಡೆ 500 ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರ್ ಆಗಿ, ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟ್ರಿಗೆ, ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡೋದ್ರ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯ್ತು, ಅಲ್ಲಿ ಅನುಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಕಾಲಗ ಅನುಪ್ ಪೂಜಾರಿ ಇರ್ಬೇಕು, ಮೇ ಬಿ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ 15 ಆಚೆಗೆ ಈಗ ಹತ್ರ ಹತ್ರ 2025 ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಲಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿ ಇತ್ತು, ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ, ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 500 ಕೋಟಿ ಎಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಎಷ್ಟು, ಒಂದು 100 ಕೋಟಿ ಎಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಎಷ್ಟು ಅನುದಾನ ಇದೆ. ಆದರೆ ಒಂದು ಪ್ರಶ್ನೆ, 1,000 ಕೋಟಿ ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಈಗ ಕಂಪ್ನಿಯನ್ನ ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ, ಪೇಪರಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಂಥ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂಥ ಮಹಾರಾಜರ ನೆನಪೇನಾರು ಇದ್ರೆ ಅದು ಮೈಶುಗರ್ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಸ್ಥಾಪನೆಯಾದಂಥ ಮೈಶುಗರ್ ಫ್ಯಾಕ್ಟ್ರಿ.
2: ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯಿತು, ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕದ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈಶುಗರ್ ಬಗ್ಗೆ, ಅಂದ್ರೆ ಈ ಮೈಶುಗರ್ ಕಾರ್ಖಾನೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಅಭಿಪ್ರಾಯ ಏನು?
1: ಒಂದ್ ಕಾಲದಲ್ಲಿ ನಾವು 900,000 ಟನ್ ಸಕ್ಕರೆಯನ್ನ ಆಮದು ಮಾಡ್ಕೋತಾ ಇದ್ವಿ, ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆಯನ್ನು ರಫ್ತು ಮಾಡ್ತಾ ಇದೀವಿ ನಾವು,
2: ಕಳಿಸ್ತಾ ಇದೀವಿ.
1: ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನ್ ಹೇಳ್ತದೆ 22 ಸಮೀಕ್ಷೆ ಮಾಡಿದಾಗ 290-320 ದಶಲಕ್ಷ ಟನ್ ಅಷ್ಟು ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದ್ ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತಿದ್ದೀವಿ, ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ, ಎಲ್ಲರಿಗೂ ಸಿಹಿ ಪದಾರ್ಥ ಬೇಕು, ಅದಕ್ಕೆ ಸಕ್ಕರೆ. ಈಗ ಎಲ್ಲರ ಮನೆಯಲ್ಲೂ ಸಕ್ಕರೆ ಅನ್ನೋ ಕಂಪಲ್ಸರಿ ನಾವು ಬಳಸ್ತಾನೆ ಇದೀವಿ. ಮತ್ತೆ ಆಲೆಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲಾ ಕಡೆಯಿಂದ ಯೋಚನೆ ಮಾಡಬಹುದು. ನೀವು ಗಮನಿಸಿ, ಇವತ್ತು ಸುಮ್ನೆ ಒಂದು ಈಗ ಹೊಸ ಡಾಟಾ ಇಲ್ಲ, ಒಂದ್ 2-3 ವರ್ಷದ ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನ ಭಾರತದವ್ರು ಬಳಸ್ತಾ ಇದಾರೆ. ಜನಸಂಖ್ಯೆ ಎಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನ ನಾವು ಬಳಸ್ತಾ ಇದೀವಿ. ಒಂದು ಕಾಲದಲ್ಲಿ ಜಾವಾ, ಮಾರಿಷಸ್ ನಿಂದ ಸಕ್ಕರೆಯನ್ನ ಆಮದು ಮಾಡ್ಕೋತಿದ್ದಂತ ನಾವು, ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ, ಎಷ್ಟು ಜನಕ್ಕೆ ಬದುಕನ್ನ ಕಟ್ಕೊಟ್ಟಿದೆ. ತಮಿಳುನಾಡಿಂದ ಎಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು ಇದು ಸಕ್ಕರೆ ಫ್ಯಾಕ್ಟರಿ ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದ್ದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ಜನರನ್ನ ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದಿದ್ರು, ಔದ್ಯೋಗಿಕ ಕ್ರಾಂತಿ ಆಯಿತು, ಬೇಕು ಇದು ಮೈಶುಗರ್ ಫ್ಯಾಕ್ಟ್ರಿ. ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ, ಮತ್ತು ಅದು ಮಂಡ್ಯ ಜಿಲ್ಲೆ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದು ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನ ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನ ಮಾಡಿದಂಥ ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೇನೂ ಸಹ ಅದು ಇರಬೇಕು, ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ.
2: ಖಂಡಿತ ಸರ್.
1: ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ ಮಹಾರಾಜರು ತುಂಬ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು.
2: ಹೌದು, ಈಗ ನೀವು ಹೇಳಿದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತೆ ಸಕ್ಕರೆ ಉತ್ಪಾದನೆ ಮತ್ತೆ ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬಾ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ.
1: ಕೇಳುಗರಿಗೆ ಏನಪ್ಪಾ ಹೇಳೋದಂದ್ರೆ, ಅವತ್ತೇ ನಾವು ನೋಡಿ ರಾಜ್ಯ ಏಕಸ್ವಾಮ್ಯದ ಬಗ್ಗೆ ಕಲ್ತ್ಕೋತೀವಿ, ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು, ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲವಾಗೂ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು, ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ ನನ್ನ ಮಣ್ಣಲ್ಲಿ ಏನಾದ್ರೂ ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮ ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು, ಯೋಚನೆ ಮಾಡಿ, ಬ್ರಿಟಿಷರ ಒಡೆತದ ನಡುವೆ, ಆರ್ಥಿಕ ಒಡೆತದ ನಡುವೆ
2: ಅವರ
1: ಸಾಧನೆ ಎಷ್ಟು ಕಷ್ಟ ಇದೆ. ಬ್ರಿಟಿಷ್ನ ಎದುರಾಕೊಂಡ್ರು, ಅವ್ರ ಜೊತೆ
2: ಎದುರಾಕೊಂಡ್ರು, ಅದಕ್ಕಿಂತ ಅವರ ಸಹಕಾರ ಜೊತೆ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ.
1: ನೋಡಿ, ನಾನು ಯಾವಾಗ್ಲೂ ಹೇಳೋದಿಷ್ಟ, ಖಾಸಗೀಕರಣ ಬೇಕು, ಆದ್ರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟ್ರಿನ ಸರ್ಕಾರಿ ಸಮಯದಲ್ಲೇ ಮುನ್ನಡೆಸಬೇಕು.
2: ಖಂಡಿತ.
1: ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನ ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂತ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗ್ಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮ್ಗೇನು ಯಾವತ್ತೂ ಏನು ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದಿಷ್ಟ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ.
2: ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದ್ರೆ ತಪ್ಪಾಗಲ್ಲ, ಹಾಗೇನೆ ಸ್ವದೇಶಿ ಉತ್ಪನ್ನಗಳನ್ನ ಬಳಸಿ, ಸ್ವದೇಶಿ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು, ನಮ್ಮ ದೇಶದ ವಸ್ತುಗಳನ್ನ ನಾವೇ ಬಳಸಿಲ್ಲ ಅಂದ್ರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬಾ ಸೂಕ್ತವಾಗಿದೆ ಸರ್, ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು.
2: ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್.
1: ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.
2: ಧನ್ಯವಾದಗಳು ಸರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.
3: ಇದು ನಮ್ಮ ನಾಡು